ಆಕಾಶವಾಣಿ ಮೈಸೂರು ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 5ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ

ಶುಕ್ಲಪಕ್ಷದ ದಶಮಿ, ಅಂದರೆ 2026 ಇಸವಿ ಮೇ ತಿಂಗಳ 26 ತಾರೀಖು ಮಂಗಳವಾರ. ಈಗ ವೇಳೆ 5:58:50. ನಿಲಯದ ಆತ್ಮೀಯ ಕೇಳುಗರಿಗೆಲ್ಲ ಚಂದನಾಸಿ ಮಾಡುವ ನಮಸ್ಕಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:01. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. 6:10 ಗೀತಾರಾಧನ, 6:30 ರಾಜೀವಾಪಿ ಪ್ರಸಾರದಲ್ಲಿ ಚಿಂತನ, ಡಾ ಡಿ ಸತೀಶ್ ಚಂದ್ರ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹ ಬಾಳ್ವೆ, ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪಿ ಸುಕೇಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳುವಿರಿ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. 7:50 ಸೇವಾವಾಹಿನಿ, 7:45 ಮಧ್ಯಾಹ್ನ 2:40 ಹಾಗೂ ಸಂಜೆ 5:30 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ನಾಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. ಆನಂತರ ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಡಿಕೆ ಜಯರಾಮನ್ ಅವರ ಹಾಡುಗಾರಿಕೆ ಇದೆ. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ, ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ. 12:35 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ನಾಟಕ ನಾವು ಸೂಪರ್ ವಿಮೆನ್ನೆ, ರಚನೆ ನೇತ್ರಾಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆ, 12:45 ಶಿವಶರಣೆಯರ ವಚನಗಳಲ್ಲಿ ನಿಸರ್ಗ ರೂಪಕಗಳು. ಈ ಕುರಿತು ಮಾತನಾಡುತ್ತಾರೆ ಶಾಸ್ತ್ರೀಯ ಕನ್ನಡ ಅಧ್ಯಯನ ಹಾಗೂ ಅತ್ಯುನ್ನತ ಕೇಂದ್ರದ ಸೀನಿಯರ್ ಫೆಲೋ ಡಾ ರಾಧಾಮಣಿ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ, ಪ್ರಧಾನಮಂತ್ರಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಕುರಿತು ಮಾಹಿತಿ. ಇದು ಆಕಾಶ

ರಂಗೇಶ ವಿಠಲರ ರಚನೆ ಉಮಾ ಹಿಮಗಿರಿ ಕುಮಾರಿ, ಗಾಯಕರು ನಾಗಮಣಿ ಶ್ರೀನಾಥ್.

6:35ಕ್ಕೆ ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ.
1: ಸಕಲ ಜೀವರಾಶಿಗಳಿಗೂ ಚೈತನ್ಯ ಶಕ್ತಿ ಬೆಳಕು. ಸೂರ್ಯನೇ ಇದರ ಮೂಲವೆಂಬುದು ಎಲ್ಲರೂ ಬಲ್ಲ ಸಂಗತಿಯೇ. ಬೆಳಕಿಲ್ಲದ ಜಗತ್ತನ್ನು ಊಹಿಸಲು ಸಾಧ್ಯವಿಲ್ಲ. ಹಣತೆ, ದೀಪ, ವಿದ್ಯುಚ್ಛಕ್ತಿ ಮುಂತಾದವುಗಳು ಬೆಳಕಿನ ಭಿನ್ನ ರೂಪಗಳೇ. ಕತ್ತಲನ್ನು ಓಡಿಸುವ ಶಕ್ತಿ ಇರುವುದೇ ಬೆಳಕಿಗೆ. ಇಷ್ಟು ಹೇಳಿದರೆ ಬೆಳಕಿಗಿರುವ ಅರ್ಥ ಅಪೂರ್ಣವೇ. ಬೆಳಕೆಂದರೆ ಕೇವಲ ಎಣ್ಣೆ ಬತ್ತಿಗಳ ದೀಪವಲ್ಲ, ಅದು ಅನೇಕ ಆಯಾಮಗಳಲ್ಲಿ ಪ್ರಕಟವಾಗುತ್ತದೆ. ಹೊರಗಣ್ಣಿಗೆ ಕಾಣುವುದಷ್ಟೇ ಬೆಳಕಲ್ಲ, ಅದು ಅಂತರಂಗದ ಕಣ್ಣು ತೆರೆಸುವ, ಹೊಸತನ್ನು ತೋರುವ, ಸ್ಫೂರ್ತಿ ತುಂಬುವ ಶಕ್ತಿಯೂ ಹೌದು. ಮಾನವನಲ್ಲಿ ಮಾನವೀಯತೆಯನ್ನು ಜಾಗೃತಗೊಳಿಸುವ, ಪರಿಪೂರ್ಣದೆಡೆಗೆ ಸಾಗಿಸುವ ಜ್ಞಾನವಾಹಕವೂ ಹೌದು. ಅದೇ ಜ್ಞಾನದ ಬೆಳಕು. ಅದನ್ನು ಮನಸ್ಸಿನ ಕಣ್ಣು ಅಥವಾ ಬಗೆಗಣ್ಣು ಎಂತಲೂ ಹೇಳುತ್ತಾರೆ ಬಲ್ಲವರು. ಬೆಳಕನ್ನು ಅರ್ಥೈಸುವುದು ಒಂದು ರೀತಿಯಲ್ಲಿ ನಮ್ಮ ಬದುಕನ್ನು ಶೋಧಿಸುವುದೇ ಆಗಿದೆ. ವಿದ್ಯೆ, ಜ್ಞಾನ, ಪ್ರೀತಿ, ಕರುಣೆ, ಸೌಹಾರ್ದತೆ, ಸೇವೆ, ಹೀಗೆ ನಾನಾ ಮುಖಗಳಲ್ಲಿ ಅದರ ಅಸ್ತಿತ್ವವನ್ನು ಗುರುತಿಸಬಹುದು. ಅಜ್ಞಾನದ ಗಾಢಾಂಧಕಾರವನ್ನು ಸರಿಸುವ ಜ್ಞಾನದ ಬೆಳಕನ್ನು ನಾವು ನಮ್ಮ ಅಂತರಂಗಕ್ಕೆ ತೆರೆದ ಮನಸ್ಸಿನಿಂದ ಸ್ವಾಗತಿಸಬೇಕು. ನಮ್ಮ ಸಕಾರಾತ್ಮಕ ಪರಿವರ್ತನೆಗೆ ಜ್ಞಾನದ ಬೆಳಕು ಅತ್ಯವಶ್ಯಕ. ಈ ಪರಿವರ್ತನೆಗೆ ನಮಗೆ ಒದಗಿ ಬರುವ ಬೆಳಕಿನ ಶಕ್ತಿಗಳೆಂದರೆ ತಾಯಿ, ಗುರು, ಮನಸ್ಸು ಅತಿ ಮುಖ್ಯ. ಜ್ಞಾನದ ಬೆಳಕು ಪಡೆಯಲು ಬಾಲ್ಯದಿಂದಲೂ ನಮಗೆ ತಾಯಿ ನೀಡುವ ವಾತ್ಸಲ್ಯದ ಬೆಳಕು ಎಲ್ಲಕ್ಕೂ ಮಿಗಿಲಾದುದು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬಂತೆ ತಾಯಿ ಮಗುವಿನ ಬದುಕಿನಲ್ಲಿ ಬೆಳಕಾಗಿ ಬಂದು ಉತ್ತಮ ವ್ಯಕ್ತಿತ್ವ ರೂಪುಗೊಳ್ಳಲು ನಾಂದಿ ಹಾಡುತ್ತಾಳೆ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಎಂಬಂತೆ ಮನೆಯಿಂದಲೇ ಕಲಿಕೆಯ ಆರಂಭವಾಗುತ್ತದೆ. ಇಲ್ಲಿ ನೈತಿಕ ಶಿಕ್ಷಣ, ಉತ್ತಮ ಸಂಸ್ಕಾರ, ಅಭಿರುಚಿ ನಿರ್ಮಾಣ ಇವೆಲ್ಲ ಬದುಕಿನ ಭರವಸೆಯ ಕಿರಣಗಳಾಗಿ ಬೆಳಕು ಪಸರಿಸುತ್ತವೆ. ಇದು ಬದುಕಿಗೆ ಭದ್ರ ನೆಲೆಗಟ್ಟನ್ನು ನಿರ್ಮಿಸುತ್ತದೆ. ನಾಲ್ಕು ಜನರಿಗೆ ಒಳಿತನ್ನು ಮಾಡುವ ಮನೋಭಾವ ಬೆಳೆಯಲು, ವ್ಯಕ್ತಿತ್ವ ಬೆಳವಣಿಗೆಯಾಗಲು ಇಂದು ಇದು ಅತ್ಯವಶ್ಯಕ. ತಾಯಿಯ ನಂತರ ತಂದೆಯೂ ಈ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತಾನೆ. ಇಲ್ಲೆಲ್ಲ ಜ್ಞಾನ ಬೆಳಕಾಗಿ ಗೋಚರಿಸುತ್ತದೆ. ಈ ಜವಾಬ್ದಾರಿಯನ್ನು ನಾವು ನಿರ್ವಹಿಸುತ್ತಲೇ ಇರಬೇಕು. ಆದ್ದರಿಂದ ತಾಯಿ ತಂದೆ ಇಲ್ಲಿ ನಿರ್ವಹಿಸುವ ಪಾತ್ರ ಗಹನವಾದುದು. ಮಗುವಿಗೆ ಉತ್ತಮ ಮಾರ್ಗದರ್ಶನ ದೊರೆತರೆ ಅದೇ ಮುಂದೆ ಬಾಳಿನ ಬೆಳಕಾಗಿ ಶಕ್ತಿ ತುಂಬುತ್ತದೆ. ಮನುಷ್ಯನ ವಿಕಸನಕ್ಕೆ ಕಾರಣವಾಗುವ ಮತ್ತೊಂದು ಬೆಳಕಿನ ಮೂಲವೆಂದರೆ ಗುರು. ಕತ್ತಲೆಯನ್ನು ಕಳೆಯುವ ಶಕ್ತಿಯೇ ಗುರು. ಜಗತ್ತಿನ ವಿದ್ಯಮಾನಗಳನ್ನು, ವಿವಿಧ ಜ್ಞಾನ ಮಾರ್ಗಗಳನ್ನು ಪರಿಚಯಿಸುವ ಗುರುವಿನ ಜವಾಬ್ದಾರಿ ಗುರುತರವಾದುದು. ತಮಸೋಮಾ ಜ್ಯೋತಿರ್ಗಮಯ ಎಂಬಂತೆ ಕತ್ತಲಿನಿಂದ ನಾವು ಬೆಳಕಿನ ಕಡೆಗೆ ನಡೆಯಲು ಶಾಲೆಯ ಕಲಿಕೆಯ ಜ್ಞಾನ ಮಾರ್ಗವನ್ನು ತೋರುತ್ತದೆ. ಬದುಕಿನ ವಿವಿಧ ಆಯಾಮಗಳನ್ನು ವೈಚಾರಿಕ, ವೈಜ್ಞಾನಿಕ ಚಿಂತನೆಗಳ ಮೂಲಕ ನಮ್ಮಲ್ಲಿರುವ ಸಂಕೋಚ, ಸಂಕುಚಿತ ಮನೋಭಾವನೆಗಳನ್ನು ನಿವಾರಿಸಿ ಮಾನವೀಯತೆಯ ಬೆಳಕಿನ ಕಿರಣಗಳನ್ನು ಕಾಣಲು ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ. ಅರಿವೇ ಗುರು ಎಂಬ ವಚನಕಾರ್ಯರ ಮೌಲ್ಯಯುತ ಮಾತು ಆದರ್ಶವಾಗುತ್ತದೆ. ಮನಸ್ಸು ನಮ್ಮೊಳಗಿನ ಮತ್ತೊಂದು ಬೆಳಕು. ವಿದ್ಯೆ ಕಲಿತ ಮನುಷ್ಯ ಮುಂದೆ ತನ್ನ ಪಥವನ್ನು ತಾನೇ ವಿವೇಚನೆಯಿಂದ ಕ್ರಮಿಸಬೇಕು. ತನ್ನ ಜ್ಞಾನದ ಬಲದಿಂದ ಬದುಕನ್ನು ಅರ್ಥೈಸಿಕೊಳ್ಳುತ್ತಾ, ತನ್ನನ್ನು ತಾನೇ ಪ್ರಯೋಗಕ್ಕೆ ಒಳಪಡಿಸಿಕೊಳ್ಳುತ್ತಾ ಸ್ವಯಂ ಪ್ರಕಾಶಿಸಬೇಕು. ಜ್ಞಾನದ ಬಲದಿಂದ ಅಜ್ಞಾನದ ಕೇಳನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಳನೋಡಯ್ಯ ಎಂಬ ವಚನದ ಅರಿವಾಗುತ್ತಾ ಪ್ರಾಪಂಚಿಕ ಜ್ಞಾನ ಬೆಳೆಯುತ್ತದೆ. ಇಂದು ನಮಗೆ ಬೇಕಾಗಿರುವುದು ಆತ್ಮವಿಶ್ವಾಸ, ಸೌಹಾರ್ದತೆ, ಸಮಾನತೆ, ನೈತಿಕ ಮೌಲ್ಯಗಳು, ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ, ಸೇವಾ ಮನೋಭಾವ, ಶಾಂತಿ ಸೌಹಾರ್ದತೆಯ ಗುಣಗಳೆಂಬ ಬೆಳಕು. ನಿಸ್ವಾರ್ಥ ಮನೋಭಾವದಿಂದ

0: ವೈಚಾರಿಕ ವೈಜ್ಞಾನಿಕ ಮನೋಭಾವಗಳನ್ನು ಬೆಳೆಸಿಕೊಂಡು ಸಮಾಜವನ್ನು ಆವರಿಸಿರುವ ಅಸಮಾನತೆ ಮೌಢ್ಯತೆ ಅಶಾಂತಿಗಳೆಂಬ ಕತ್ತಲೆಯನ್ನು ಓಡಿಸುವ ಪರಿಶುಭ್ರ ಸುಂದರ ಅಂತರಂಗದ ಜ್ಞಾನದ ಬೆಳಕು.
1: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಮೈಸೂರು ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
4: 1960ರ ದಶಕದಲ್ಲಿ ಕನ್ನಡದಲ್ಲಿ ನವ್ಯ ಸಾಹಿತ್ಯ ಎಂಬ ಹೊಸ ಕಾವ್ಯ ಪ್ರಕಾರವು ತಲೆ ಎತ್ತ ತೊಡಗಿತು. ಛಂದಸ್ಸಿನ ಬಂಧಗಳಿಂದ ಮುಕ್ತವಾದ ಪದ್ಯ ಶೈಲಿಯೇ ನವ್ಯ ಕಾವ್ಯದ ಲಕ್ಷಣ. ವರ್ತಮಾನದ ಜೀವನದ ಸ್ಥಿತಿಗತಿಗಳನ್ನು ವರ್ಣಿಸುವ ನವ್ಯ ಕವಿತೆ ಇಂಗ್ಲಿಷ್ ಮತ್ತಿತರ ಪಾಶ್ಚಾತ್ಯ ಭಾಷಾ ಸಾಹಿತ್ಯಗಳಿಂದ ಪ್ರಭಾವಿತವಾಗಿದೆ. ನವ್ಯ ಕಾವ್ಯದ ಪ್ರವರ್ತಕರೆಂದು ಮಾನ್ಯರಾದ ಕವಿ ಎಂ ಗೋಪಾಲಕೃಷ್ಣಡಿಗರು, ಅವರಿಂದ ಪ್ರಭಾವಿತರಾದ ರಾಮಚಂದ್ರ ಶರ್ಮಾ, ಅನಂತಮೂರ್ತಿ, ಪಿ ಲಂಕೇಶ ಮೊದಲಾದವರು ನವ್ಯ ಕಾವ್ಯವು ಪ್ರಚಾರ ಪಡೆದುಕೊಳ್ಳಲು ಕಾರಣರಾದರು. ಗೋಪಾಲಕೃಷ್ಣ ಅಡಿಗರು ಮೈಸೂರಿನಲ್ಲಿ ಅಧ್ಯಾಪಕರಾಗಿದ್ದ ಅವಧಿಯಲ್ಲಿ ನವ್ಯ ಸಾಹಿತ್ಯದ ಪ್ರಯೋಗ ಚಟುವಟಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬಂದವು. ಮೈಸೂರಿನ ಟೌನ್ ಹಾಲ್ನಲ್ಲಿ ವಾರಕ್ಕೊಂದು ದಿನ ಸಾಹಿತ್ಯ ಸಭೆ, ಇದರಲ್ಲಿ ಭಾಗವಹಿಸುವವರು ತಾವು ಬರೆದ ಅಪ್ರಕಟಿತ ಕಥೆ ಕವನಗಳನ್ನು ಓದಲು ಅವಕಾಶವಿತ್ತು. ಕೇವಲ 10 ಪೈಸೆ ಪ್ರವೇಶ ಧನ ಇದ್ದ ಈ ಸಭೆ ಪ್ರತಿ ವಾರವೂ ಆಸಕ್ತ ಸಭಿಕರಿಂದ ತುಂಬಿರುತ್ತಿತ್ತು ಎಂಬುದು ಹೊಸ ಸಾಹಿತ್ಯವು ಜನಮನ್ನಣೆ ಪಡೆದುಕೊಳ್ಳುತ್ತಿದ್ದುದರ ಸೂಚನೆಯೂ ಆಗಿತ್ತು. ಅನಂತಮೂರ್ತಿಯವರು ಈ ಸಭೆಗೆ ತಪ್ಪದೆ ಹಾಜರಿದ್ದು ತಾವು ಬರೆದ ಪದ್ಯಗಳನ್ನು ಓದುತ್ತಾ ಇದ್ದರು. ಹೀಗೆ ತಾವು ಬರೆದ ಪದ್ಯಗಳ ಕಟ್ಟನ್ನು ಅನಂತಮೂರ್ತಿಯವರು ತಮ್ಮ ಮನೆಯ ಅಟ್ಟದ ಮೇಲೆ ಒಟ್ಟಿದ್ದ ಹಳೆಯ ವೃತ್ತಪತ್ರಿಕೆಗಳ ರಾಶಿಯಲ್ಲಿ ಹಾಕಿಬಿಟ್ಟಿದ್ದರು. ಅವರು ಇಂಗ್ಲೆಂಡಿಗೆ ಹೊರಡುವಾಗ ಮನೆ ಖಾಲಿ ಮಾಡುವ ಸಂದರ್ಭ ಅವರ ಶಿಷ್ಯ ಕಡಿದಾಳ್ ಶಾಮಣ್ಣನಿಗೆ ಆ ಪದ್ಯಗಳ ಕಟ್ಟು ಕಾಣಿಸಿತು. ಅವನ್ನು ಜೇಬಿನಲ್ಲಿಟ್ಟುಕೊಂಡು ಕೆಳಗಿಳಿದ ಶಾಮಣ್ಣ ಏನಾದರೂ ಹೇಳುವ ಮೊದಲೇ ಅನಂತಮೂರ್ತಿ ತಾವು ಬೇಡವೆಂದು ಎಸೆದಿದ್ದ ಪದ್ಯಗಳ ಕಟ್ಟು ಶಿಷ್ಯನ ಜೇಬಿನಲ್ಲಿರುವುದನ್ನು ಕಂಡು ಅದನ್ನೆಲ್ಲ ಹೊರಗೆ ತಂದುದೇಕೆ ಎಂದು ಬೈದರು. ತಾನೇ ಅವನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸುವುದಾಗಿ ಹೇಳಿದ ಶಾಮಣ್ಣನ ಅಭಿಪ್ರಾಯವನ್ನು ಅನಂತಮೂರ್ತಿ ಒಪ್ಪಲಿಲ್ಲ. ಕೊನೆಗೆ, ನೀನು ಈ ಪದ್ಯಗಳನ್ನು ಟೌನ್ ಹಾಲ್ನಲ್ಲಿ ಓದಿದಾಗ ಒಳ್ಳೆಯ ಪ್ರತಿಕ್ರಿಯೆ ಬಂದಿತ್ತಲ್ಲ, ಈಗ ಅವನ್ನು ಮುದ್ರಿಸುತ್ತೇನೆ ಎಂದು ಶಾಮಣ್ಣ ಹೊರಟರೆ ನೀನು ಯಾಕೆ ಅಡ್ಡ ಬರಬೇಕು, ಅವನೇನಾದರೂ ಮಾಡಿಕೊಳ್ಳಲಿ ಎಂದು ಗೆಳೆಯ ಸದಾಶಿವ ಹೇಳಿದ ಮೇಲೆ ಅನಂತಮೂರ್ತಿ ಸುಮ್ಮನಾದರು. ಶಾಮಣ್ಣ ಕವನ ಸಂಗ್ರಹವನ್ನು ಪ್ರಕಟಿಸಿ ಒಂದು ಲಕೋಟೆಯಲ್ಲಿ 500 ರೂಪಾಯಿಗಳನ್ನು ಇಟ್ಟು ಹಿಂಜರಿಯುತ್ತಲೇ ಸಂಭಾವನೆಯಾಗಿ ಗುರುಗಳ ಕೈಗೆ ಇತ್ತ. ಅನಂತಮೂರ್ತಿಯವರು, ಏನಯ್ಯ ಇದೆಲ್ಲ, ನಿಜ ಹೇಳಬೇಕೆಂದರೆ ನನ್ನ ಬರವಣಿಗೆಗೆ ಇದುವರೆಗೆ ಯಾರೂ ಸಂಭಾವನೆ ಕೊಟ್ಟೇ ಇಲ್ಲ, ಇದೇ ನನ್ನ ಜೀವನದ ಮೊದಲ ಸಂಭಾವನೆ ಎನ್ನುತ್ತಾ ಸಂತೋಷದಿಂದಲೇ ಶಿಷ್ಯನ ಕೈ ಕುಲುಕಿದರು. 1995 ಮಾರ್ಚ್ ಹೀಗೊಂದು ಸಂಜೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಬೃಹತ್ ಸಮಾರಂಭವೊಂದನ್ನು ಏರ್ಪಡಿಸಲಾಗಿದೆ. ಸಭಾಂಗಣದಲ್ಲಿ ಜನಸ್ತೋಮ ಕಿಕ್ಕಿರಿದು ತುಂಬಿದೆ. ಗಣ್ಯರ ಆಗಮನಕ್ಕಾಗಿ ಸಭೆ ಕಾದು ಕುಳಿತಿದೆ. ಅಗೋ, ಪ್ರಧಾನಿಯವರು ಬಂದೇ ಬಿಟ್ರು. ಮುಂಭಾಗದಲ್ಲಿ ಆಸೀನರಾಗಿದ್ದ ಗಣ್ಯರೆಲ್ಲ ದಡಬಡನೆ ಎದ್ದು ಪ್ರಧಾನಿಯವರನ್ನು ಸ್ವಾಗತಿಸಿ ವೇದಿಕೆಯತ್ತ ಕರೆದೊಯ್ಯುತ್ತಿದ್ದಾರೆ. ಆಯ್ತು, ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಆದರೆ ಸಭಾಕಲಾಪ ಶುರುವಾಗುವಂತೆಯೇ ಕಾಣುತ್ತಿರಲಿಲ್ಲ. ಕಾರ್ಯಕ್ರಮ ಏರ್ಪಡಿಸಿದ್ದವರು ಏಕೋ ಚಡಪಡಿಸ್ತಾ ಇದ್ದಾರೆ. ಅಷ್ಟರಲ್ಲಿ ಪ್ರಧಾನಮಂತ್ರಿ ಪಿವಿ ನರಸಿಂಹರಾಯರು ಅತ್ತಿತ್ತ ನೋಡಿ ಗಲಿಬಿಲಿಗೊಂಡವರಂತೆ ವ್ಯವಸ್ಥಾಪಕರತ್ತ ಹೊರಳಿ ಕೇಳಿಯೂ ಆಯಿತು. ಎಲ್ರಿ, ಮದುಮಗನೇ ಪತ್ತೆ ಇಲ್ವಲ್ಲ. ಸಭಾಸದರಲ್ಲಿ ಮುಸಿ ನಗು ಗುಜುಗುಜು ಪ್ರಾರಂಭವಾಗುವಷ್ಟರಲ್ಲಿ ಅಗೋ, ಮದುಮಗ ಬಂದೇ ಬಿಟ್ರು. ಹೀಗೆ ತಡವಾಗಿ ಬಂದ ಮದುಮಗ ಯು ಆರ್ ಅನಂತಮೂರ್ತಿಯವರೇ. ಅವರಿಗೆ ಅಂದು ಪ್ರಧಾನಿಯವರು ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರದಾನ ಮಾಡುವವರಿದ್ದರು. ಅನಂತಮೂರ್ತಿಯ ಆಗಮನ ತಡವಾದುದಕ್ಕೆ ಪ್ರಧಾನಿಯವರು ತಮಾಷೆ ಮಾಡಿದರು. ಅದಕ್ಕೆ ಅನಂತಮೂರ್ತಿಯವರು, ನಾನು ಸಮಯಕ್ಕೆ ಸರಿಯಾಗಿಯೇ ತಲುಪದೆ ಸರ್, ನಿಮ್ಮ ಸೆಕ್ಯೂರಿಟಿಯವರು ನನ್ನನ್ನು ಒಳಕ್ಕೆ ಬಿಡಲೇ ಇಲ್ಲ, ಪ್ರಧಾನಿಯವರು ಇಲ್ಲಿಗೆ ನನಗಾಗಿಯೇ ಬಂದಿದ್ದಾರೆ ಎನ್ನುವುದನ್ನು ಅವರಿಗೆ ವಿವರಿಸಿ ಹೇಳುವುದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಎಂದು ನಗುತ್ತಲೇ ಉತ್ತರಿಸಿದರು. ಅನಂತಮೂರ್ತಿಯವರಿಗೆ ಅಂದು ಸಂದ ಜ್ಞಾನಪೀಠ ಪುರಸ್ಕಾರವೂ ಸೇರಿದಂತೆ ಕನ್ನಡಕ್ಕೆ ಇದುವರೆಗೆ 8 ಬಾರಿ ಜ್ಞಾನಪೀಠ ಪ್ರಶಸ್ತಿ ಲಭ್ಯವಾಗಿರುವುದು ಹೆಮ್ಮೆಯ ಸಂಗತಿ.
3: ಸಾಧಕರ ಸೋಪಾನ, ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
5: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901996 ಸಹಬಾಳ್ವೆ ಬೆಂಗಳೂರು.
3: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಸಮಯ 6:40.
6: ಆಕಾಶವಾಣಿ
7: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
6: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ.

0: ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಶ್ರೀರಾಮ್ ಭಟ್. ಪದಪರಿಚಯ.
1: ಮೊದಲಿಗೆ ಎರಡು ಪದಗಳ ಅರ್ಥವನ್ನು ತಿಳಿಯೋಣ. ತಮ್ಮ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅನ್ನೋ ಮಾತು ಕೇಳ್ತೀವಿ. ಯೋಗಕ್ಷೇಮವೆಂದರೆ ಕ್ಷೇಮ ಸಮಾಚಾರ, ಕುಶಲೋಪರಿ. ಹಿಂದೆ ಆತ್ಮೀಯ ಸಂವಹನಕ್ಕೆ ಪತ್ರ ಒಂದೇ ದಾರಿಯಾಗಿದ್ದ ಕಾಲದಲ್ಲಿ ಪತ್ರದ ಮೊದಲಲ್ಲಿ ಯೋಗಕ್ಷೇಮ, ಉಭಯ ಕುಶಲೋಪರಿ, ಸಾಂಪ್ರತ ಎಂದೇ ಬರೆಯಲಾಗುತ್ತಿತ್ತು. ಯೋಗಕ್ಷೇಮಾಧೀನಮಪ್ಪ ನೀತಿಶಾಸ್ತ್ರಮುಮಂ ಎಂದು ಕವಿ ಪೊನ್ನ ಹೇಳುತ್ತಾನೆ. ಯೋಗ ಎಂದರೆ ಪಡೆಯುವುದು, ಕ್ಷೇಮ ಎಂದರೆ ಪಡೆದದ್ದನ್ನು ಕಾಪಿಟ್ಟುಕೊಳ್ಳುವುದು. ಯೋಗ ಗಳಿಕೆ, ಕ್ಷೇಮ ಉಳಿಕೆ, ಇವೇ ತಾನೇ ಬದುಕಿನ ಸರ್ವಸ್ವ. ಅದಕ್ಕೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಯೋಗಕ್ಷೇಮಂ ವಹಾಮ್ಯಹಂ. ನಾವು ಪರಿಚಯ ಮಾಡಿಕೊಳ್ಳೋ ಇನ್ನೊಂದು ಪದ ಹದುಳ. ಕ್ಷೇಮ, ಸುಖ, ಒಳಿತು, ಶುಭ ಎಂಬ ಅರ್ಥವುಳ್ಳ ಪದ ಹದುಳ. ನೆಂಟರಿಷ್ಟರು, ಆತ್ಮೀಯರು, ಅತಿಥಿಗಳು ಎದುರಿಗೆ ಕಂಡಾಗ ಕ್ಷೇಮವೇ, ಚೆನ್ನಾಗಿದ್ದೀರಾ ಎನ್ನುತ್ತೇವಲ್ಲ, ಹಾಗೆ ಹದುಳವೇ ಎಂದು ಕೇಳಬಹುದು. ಬಸವಣ್ಣನವರ ವಚನ ನೋಡಿ, ಏನು ಬಂದಿರಿ ಹದುಳವಿದ್ದಿರೇ, ಹದುಳವೇ ಪಾರ್ಥಂಗೆ ಹೇರಾಳದಲಿ ಎಂಬುದು ಕುಮಾರವ್ಯಾಸನ ನುಡಿ. ಈ ಮಾತು ಆಪ್ತತೆಯನ್ನು, ಆದರವನ್ನು ಸೂಸುತ್ತದೆ, ಮನುಷ್ಯ ಸಂಬಂಧವನ್ನು ಬೆಸೆಯುತ್ತದೆ.
0: ತಪ್ಪು ಒಪ್ಪು.
1: ಹೆಚ್ಚಿನ ಜನ ವಿದ್ಯಾರ್ಥಿ ಎಂದೇ ಉಚ್ಚರಿಸುತ್ತಾರೆ. ಭಾಷಣದ ಆವೇಶ ಇದ್ದರಂತೂ ಸರಿಯೇ. ಸರಿಯಾದ ಉಚ್ಚಾರ ವಿದ್ಯಾರ್ಥಿ. ವಿಧು ಜ್ಞಾನ, ಅರ್ಥಿ ಬಯಸುವವನು. ವಿದ್ಯಾರ್ಥಿ ಎಂದರೆ ವಿಧು ಕೊಲ್ಲು, ವ್ಯಾಧ ಕೇಳಿದ್ದೀರಲ್ಲ, ಆರ್ತಿ ಪೀಡೆ. ಅಲ್ಲಿಗೆ ವಿದ್ಯಾರ್ಥಿ ಎಂದಾಗ ಹಿಂಸೆಯ ಪೀಡೆ ಎಂದಾಯಿತು. ವಿದ್ಯಾರ್ಥಿ ವಿದ್ಯಾರ್ಥಿಯಾಗಿಯೇ ಇರಲಿ.
0: ಸುಮಧುರ.
1: ಪುರಂದರದಾಸರ ಆಚಾರವಿಲ್ಲದ ನಾಲಿಗೆ.

ಕನ್ನಡದಲ್ಲಿ ದಾಸ ಸಾಹಿತ್ಯಕ್ಕೆ ಪ್ರಮುಖ ಸ್ಥಾನವಿದೆ. ದಾಸರಲ್ಲಿ ಪುರಂದರದಾಸರಿಗೆ ಅಗ್ರಸ್ಥಾನ. ಕರ್ನಾಟಕ ಸಂಗೀತದ ಪಿತಾಮಹನೆಂದು ಪ್ರಸಿದ್ಧರಾದ ಪುರಂದರದಾಸರು ಕೀರ್ತನೆಗಳನ್ನು, ದೇವರ ನಾಮಗಳನ್ನು ಹಾಡುತ್ತಾ ಮಧುಕರಿ ವೃತ್ತಿಯಿಂದ ಮನೆ ಮನೆಗೆ ತಿರುಗಿ ಕನ್ನಡಿಗರ ಮನ ಮನಗಳಲ್ಲಿ ನೆಲೆನಿಂತ ಮಹಾನುಭಾವರು. ಅವರಿಂದಾಗಿ ಕನ್ನಡದಲ್ಲಿ ಹರಿದಾಸ ಪರಂಪರೆ ನಿರ್ಮಾಣಗೊಂಡು ದಾಸ ಸಾಹಿತ್ಯ ನೆಲೆ ನಿಲ್ಲುವಂತಾಯಿತು. ಭಕ್ತಿ ದಾಸ ಸಾಹಿತ್ಯದ ಜೀವಾತು. ಭಕ್ತಿ ಭಗವಂತನ ಮೇಲಿನ ಪರಮಪ್ರೇಮ ರೂಪದ್ದಾದರೂ ನಿಷ್ಕಾಮನೆ ಇಲ್ಲದೆ, ನೈತಿಕತೆ ಇಲ್ಲದೆ ಶುದ್ಧ ಎನಿಸದು. ನೈತಿಕತೆಯಿಂದಲೇ ಭಕ್ತಿ ಪರಿಪಕ್ವವೂ ಪರಿಪೂರ್ಣವೂ ಆಗುವುದು. ಹಾಗಾಗಿ ಹರಿದಾಸರು ತಮ್ಮ ಪದಗಳಲ್ಲಿ ಭಗವದ್ಭಕ್ತಿಯೊಂದಿಗೆ ನೈತಿಕ ನೆಲೆಗಟ್ಟಿನ ನಡತೆಯ ಅಗತ್ಯವನ್ನು, ಮಹತ್ವವನ್ನು ಪರಿಪರಿಯಾಗಿ ಕಲಾತ್ಮಕವಾಗಿ ಮನಮುಟ್ಟುವಂತೆ ನಿರೂಪಿಸಿದ್ದಾರೆ. ದಾಸರ ಪದಗಳೆಂಬ ನಾಣ್ಯಕ್ಕೆ ಭಕ್ತಿ ಮತ್ತು ನೈತಿಕ ಮೌಲ್ಯ ಎರಡು ಮಗ್ಗುಲುಗಳು. ಇದರಿಂದಾಗಿ ದಾಸ ಸಾಹಿತ್ಯಕ್ಕೆ ಸಾಮಾಜಿಕ ಆಯಾಮ ದೊರಕಿತು, ದಕ್ಕಿತು. ದಾಸ ಸಾಹಿತ್ಯದ ಮೌಲ್ಯ ಇಮ್ಮಡಿಗೊಂಡಿತು. ನಡತೆ ಆಚಾರ ವ್ಯಕ್ತವಾಗುವುದು ನಾಲಿಗೆಯಲ್ಲಿ. ನಾಲಿಗೆ ವಾಗೀಂದ್ರಿಯದ ಪ್ರತಿನಿಧಿ. ವಾಕ್ ಎನ್ನುವುದು ಮೊದಲ ಕರ್ಮೇಂದ್ರಿಯ. ಆಡುವ ಮಾತು ಅದರ ಹಿಂದಿನ ಮನವನ್ನು ಪ್ರಕಟಗೊಳಿಸುತ್ತದೆ ಅಲ್ಲವೇ? ಮನವಿಲ್ಲದೆ ಮಾತಿಲ್ಲ. ಮನದಲ್ಲಿ ಇದ್ದಿದ್ದು ಮಾತಿಗೆ ಜಾರುವುದು. ಮನದಲ್ಲಿ ರಾಮ ಇರಲಿ, ಕೃಷ್ಣ ಇರಲಿ, ಆಗ ನಾಲಿಗೆ ರಾಮ ಕೃಷ್ಣ ಎನ್ನುತ್ತದೆ.

0: ವಿಚಾರವಿಲ್ಲದ ಪರದೂಷಣೆ, ಪರದೋಷದ ಅನ್ವೇಷಣೆ ಮನದಲ್ಲಿ ತುಂಬಿರುವುದು ನೀಚ ಬುದ್ಧಿ. ಅದನ್ನು ಬಿಡು ಎನ್ನುತ್ತಾರೆ ಪುರಂದರರು. ಮಾತು ತನಗೂ ಪರರಿಗೂ ಸಂತಸವನ್ನು ನೀಡಬೇಕು. ಪರದೂಷಣೆ ಸ್ವಹಿತಕ್ಕೂ ಅಡ್ಡಿ. ನಾನು ಎಲ್ಲರ ಹೃದಯದಲ್ಲಿದ್ದೇನೆ ಎಂದಿದ್ದಾನೆ ಭಗವಂತ. ವಿಶ್ವಾತ್ಮಕನ ಗುಣವನ್ನು ಸಂಕೀರ್ತಿಸು. ರೂಢಿಗೊಡೆಯ ಶ್ರೀರಾಮನ ನಾಮವ ಪಾಡುತ್ತಲಿರು ಕಂಡ್ಯ ನಾಲಗೆ. ಹೀಗೆ ಎಲ್ಲೆಡೆ ರಾಮನ ಗುಣವನ್ನು ಕಾಣು, ಕಂಡು ಸಂತಸಪಡು, ಅದನ್ನು ಆಡಿ ಹಂಚು, ಇತರರಿಗೂ ಸಂತಸವಾಗುವುದು. ಸಂತೋಷಂ ಜನಯೇತ್ ಪ್ರಾಜ್ಞಃ, ತದೇವ ಈಶ್ವರ ಪೂಜನಂ. ಅದಕ್ಕೆ ಹರಿಸ್ಮರಣೆ, ಭಗವತ್ ಸ್ಮೃತಿ, ವರದ ಪುರಂದರನ ಆರಾಧ್ಯ ದೈವದ ಚರಣ ಕಮಲದ ನೆನಹು ಸ್ಥಾಯಿಯಾಗಿರಲಿ, ಅದು ನಾಲಿಗೆಯಲ್ಲಿ ಸಂಚರಿಸಲಿ. ಇದು ಈ ಕೀರ್ತನೆಯ ಆಶಯ. ರೂಢಿಗೊಡೆಯ ಎಂಬುದು ಅಪರೂಪದ ಪದ. ರೂಢಿ ಎಂದರೆ ಭೂಮಿ ಎಂದರ್ಥ. ಬಳಕೆ, ಸಂಪ್ರದಾಯ ಎನ್ನುವ ಪ್ರಚಲಿತ ಅರ್ಥ ಇಲ್ಲಿಲ್ಲ. ಅಕ್ಷರಾನುಪ್ರಾಸಕ್ಕಾಗಿ ರ ಮತ್ತು ಢಗಳ ಪುನರಾವರ್ತನೆಗಾಗಿ ರೂಢಿ ಪದವನ್ನು ಇಲ್ಲಿ ಬಳಸಲಾಗಿದೆ. ಪದ ಪ್ರಸಿದ್ಧ, ಅರ್ಥ ಅಪ್ರಸಿದ್ಧ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶ್ರೀರಾಮ್ ಭಟ್. ಶೀರ್ಷಿಕೆ ಗೀತರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50.
5: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು.

0: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
0: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
0: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
0: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ರಕ್ಷಣೆ ಅನ್ನೋದು.
3: ಈಗ ರೈತರಿಗೆ ಸಲಹೆ.
4: ರಕ್ಷಣೆ ಅನ್ನೋದು ವ್ಯವಸಾಯದಲ್ಲಿ ಬಹಳ ಮುಖ್ಯವಾದಂತಹ ಅಂಶ. ಜಮೀನಿನಲ್ಲಿ ನೀವು ಹಲವು ಬೆಳೆಗಳನ್ನು ಬೆಳೆದಿರ್ತೀರಿ. ಈ ಬೆಳೆಯನ್ನು ರಕ್ಷಣೆ ಮಾಡೋದಕ್ಕೆ ಜಮೀನಿನ ಸುತ್ತ ಬೇಲಿಯನ್ನು ಹಾಕಬೇಕು. ಮುಂಗಾರು ಹಂಗಾಮಿನಲ್ಲಿ ಗಿಡ ಮರಗಳನ್ನು ನಿಮ್ಮ ಜಮೀನಿನಲ್ಲಿ ನೆಟ್ಕೋತೀರಿ. ಕಸಿ ಸಸಿಗಳು, ಆಡು ಕುರಿಗಳಿಂದ ಇವನ್ನು ರಕ್ಷಣೆ ಮಾಡೋದಕ್ಕೆ ಸುತ್ತ ಒಂದು ಸಣ್ಣ ಬೇಲಿಯನ್ನು ನೀವು ನಿರ್ಮಾಣ ಮಾಡಬೇಕಾಗತ್ತೆ. ಇಲ್ಲಾಂದರೆ ಆಡು ಕುರಿಗಳು ಬರ್ತವೆ, ಎಲೆ ತಿಂತವೆ, ಕಸಿ ಭಾಗವನ್ನು ಹಾನಿಗೆ ಈಡು ಮಾಡಬಹುದು. ಈಗ ನಿಸರ್ಗದಲ್ಲಿ ಒಂದು ಮರವನ್ನೇ ತಗೊಳ್ಳಿ, ಗಿಡ ತಗೊಳ್ಳಿ, ಸಸ್ಯ ತಗೊಳ್ಳಿ, ಏನನ್ನೇ ತಗೊಳ್ಳಿ, ಅವನ್ನು ರಕ್ಷಣೆ ಮಾಡುವಂತಹ ಅನೇಕ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡಿರ್ತವೆ. ಆದರೆ ವ್ಯವಸಾಯದೊಂದಿಗೆ ಬದುಕನ್ನು ಬೆಸೆದುಕೊಂಡಿರುವಂತಹ ರೈತ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಉದಾಸೀನ ಮಾಡೋದೇ ಜಾಸ್ತಿ. ಇದು ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಆದರೆ ಈಗ ರೈತರು ಔಷಧವನ್ನು ಸಿಂಪರಣೆ ಮಾಡ್ತಾರೆ. ನೀವು ಹೋಗಿ ಜಮೀನಿನಲ್ಲಿ ಗಮನಿಸಿ, ಒಂದು ಟವಲನ್ನು ಮೂಗಿಗೆ ಸುತ್ಕೊಂಬಿಟ್ಟು, ಒಂದು ಲುಂಗಿ, ಒಂದು ಬನಿಯನ್ ಥರ ಹಾಕ್ಕೊಂಡು ವಿಷ ರಾಸಾಯನಿಕಗಳನ್ನು ಜಮೀನಿನಲ್ಲಿ ಬೆಳೆಗೆ ಸಿಂಪರಣೆ ಮಾಡ್ತಾ ಇರ್ತಾರೆ. ಈ ಸಿಂಪರಣೆ ಮಾಡುವಂತಹ ವಿಷ ಏನಿದೆಯಲ್ಲ, ಇದರ ಸಣ್ಣ ಕಣಗಳು ಗಾಳಿಯಲ್ಲಿ ರೈತನ ಚರ್ಮದ ಮೇಲೆ ಕೂಡುತ್ತೆ. ಕಣ್ಣಿಗೆ ಬೀಳಬಹುದು, ಕಿವಿಗೆ ಬೀಳಬಹುದು, ಅಥವಾ ಸರಿಯಾಗಿ ಮುಖವನ್ನು ಮುಚ್ಚಿಕೊಳ್ಳದಲ್ಲೇ ಇದ್ದರೆ ಮೂಗಿನ ಮೂಲಕ ಉಸಿರಾಡಲೂಬಹುದು. ಮತ್ತೂ ಒಂದು ತಪ್ಪು ಮಾಡ್ತಾರೆ. ಯಾರಾದರೂ, ಯಾಕಪ್ಪ ಈ ಥರ ಮಾಡ್ತೀಯಾ, ರಕ್ಷಣೆ ಮಾಡ್ಕೊ ಅಂದರೆ, ಏನು ಬಿಡಿ ಸರ್, 5 ನಿಮಿಷದಲ್ಲಿ ಹೊಡೆದು ಮುಗಿಸ್ಬಿಡ್ತೀನಿ ಅಂತ ಹೇಳಿ ಔಷಧವನ್ನು ಹೊಡೆದು ನಂತರ ಬುತ್ತಿ ತಂದಿರ್ತಾರಲ್ಲ, ಕೈನ ತೊಳ್ಕೊಂಡಂಗೆ ಮಾಡಿ ಆ ಬುತ್ತಿಯಿಂದ ಊಟವನ್ನು ಮಾಡಿಬಿಡ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಇವರು ಸಿಂಪರಣೆ ಮಾಡುವಂತಹ ವಿಷ ಏನಾದರೂ ತೀವ್ರತರವಾಗಿದ್ದರೆ ಊಟ ಮಾಡ್ತಾ ಮಾಡ್ತಾನೆ ಸತ್ತಿರುವಂತಹ ರೈತರ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಸಿಂಪರಣೆ ಮಾಡಿದ ಮೇಲೆ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿಕೊಂಡಿದ್ದಾರೆ, ಮಾರ್ಗ ಮಧ್ಯದಲ್ಲೇ ಕೊನೆ ಉಸಿರು ಎಳೆದವರಿದ್ದಾರೆ. ಹೀಗೆ ಅನೇಕ ಅವಘಡಗಳು. ರಾತ್ರಿ ಜಮೀನಿನಲ್ಲಿ ಓಡಾಡುವಾಗ ಒಂದು ಗಮ್ ಶೂ ಹಾಕ್ಕೊಂಡು ಓಡಾಡ್ರಪ್ಪ ಅಂತಂದರೆ ಏನಾಗುತ್ತೆ ಬಿಡಿ ಅಂತ ಚಪ್ಪಲಿನೂ ಹಾಕ್ಕೊಳ್ಳದಲ್ಲಿ ಓಡಾಡ್ತಾರೆ. ವಿಷ ಸರ್ಪಗಳು ಕಡಿದು ಸಾವನ್ನಪ್ಪಿರುವಂತಹ ಉದಾಹರಣೆಗಳು ಬೇಕಾದಷ್ಟಿದ್ದಾವೆ. ಅವಘಡಗಳು ಯಾವ ರೀತಿ ಬೇಕಾದರೂ ಬರಬಹುದು, ಅದನ್ನು ನಾವು ನಿರೀಕ್ಷೆ ಮಾಡಬೇಕಲ್ವಾ? ಈಗ ಬಹಳ ಪ್ರಧಾನವಾಗಿ ಬೇಕಿರೋದು ಔಷಧವನ್ನು ಸಿಂಪರಣೆ ಮಾಡುವಾಗ ನಾವೇನು ಬಟ್ಟೆಯನ್ನು ಧರಿಸ್ಕೋಬೇಕು ಅಂತ. ಇದಕ್ಕಾಗಿಯೇ ಸರ್ಕಾರ ಸಂಶೋಧನಾ ಸಂಸ್ಥೆ ಒಂದು ರಕ್ಷಣಾ ಕವಚವನ್ನು ಅಭಿವೃದ್ಧಿಪಡಿಸಿದೆ. ಅದರ ಹೆಸರೇ ಕಿಸಾನ್ ಕವಚ ಅಂತ. ಇದು ಹತ್ತಿಯಿಂದ ಮಾಡಿರುವಂತಹ ಸಂಪೂರ್ಣ ಮೈ ಮುಚ್ಚುವಂತಹ ಒಂದು ಕವಚ. ಈಗ ಕೋವಿಡ್ ಬಂದಾಗ ನೀವೆಲ್ಲ ಪ್ಲ್ಯಾಸ್ಟಿಕ್ಕಿಂದನ್ನು ಹಾಕೋತಾ ಇದ್ರಿ, ಆದರೆ ಅದರ ಒಳಗಡೆ ಮೈ ತುಂಬ ಬಿಸಿಯಾಗೋದು, ಯಾವಾಗ ಇದನ್ನು ಬಿಚ್ತೀವಪ್ಪ ಅನ್ನೋ ರೀತಿ ಆಗ್ಬಿಟ್ಟಿರೋದು. ಆದರೆ ಇದು ಹತ್ತಿಯ ಕವಚ, ಮೈ ಪೂರ್ತಿ ಮುಚ್ಚುತ್ತೆ, ಕಾಲಿಗೆ ಒಂದು ಗಮ್ಶೂ ಇರುತ್ತೆ, ಕೈಗೆ ಹ್ಯಾಂಗ್ಲೌಸ್ ಇರುತ್ತೆ, ಕಣ್ಣಿಗೆ ಕನ್ನಡಕ ಇರುತ್ತೆ, ತಲೆ ಭಾಗ ಸಂಪೂರ್ಣವಾಗಿ ಮುಚ್ಚಿರುತ್ತೆ, ಮೂಗು ಕೂಡ ಸಂಪೂರ್ಣವಾಗಿ ಮುಚ್ಚಿರುತ್ತೆ. ಒಂದು ವೇಳೆ ಸಿಂಪರಣಾ ದ್ರವ ಈ ಬಟ್ಟೆ ಮೇಲೆ ಬಿದ್ದರೂ ಆ ವಿಷ ಅಲ್ಲೇ ವಿಘಟನೆ ಆಗುವಂತೆ ಈ ಬಟ್ಟೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಒಂದು ಕವಚದ ಬೆಲೆ ಇವತ್ತು 3,000-4,000 ಇರಬಹುದು, ಆದರೆ ರೈತನ ಜೀವಕ್ಕಿಂತ ಇದು ದೊಡ್ಡದಲ್ಲ. ಹಾಗೆ ಒಂದು ಕವಚವನ್ನು 100,000 ಬಳಸಬಹುದು. ಪ್ರತಿ 5-10 ಬಾರಿಗೊಂದ್ಸರಿ ಇದನ್ನು ಶುಭ್ರವಾದ ನೀರಿನಲ್ಲಿ ತೊಳೆದರೆ ಸಾಕು. ಆಲೋಚನೆ ಮಾಡಿ, ಪ್ರಾಣ ನಿಮ್ಮದು. ಹಾಗಾಗಿ ಪ್ರತಿ ಬಾರಿ ಸಿಂಪರಣೆ ಮಾಡುವಾಗ ಕಿಸಾನ್ ಕವಚವನ್ನು ಧರಿಸಿಯೇ ವಿಷ ರಾಸಾಯನಿಕಗಳನ್ನು ಬೆಳೆಗೆ ಸಿಂಪರಣೆ ಮಾಡಿ ನಿಮ್ಮ ಪ್ರಾಣಕ್ಕೆ ರಕ್ಷಣೆಯನ್ನು ನೀಡಿ.
3: ಇದುವರೆಗೆ ರೈತರಿಗೆ ಸಲಹೆ ಪ್ರಸಾರವಾಯಿತು. ಕೆಳಗರೇ ಗಮನಿಸಿ, ಈ ಸಂಜೆ 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಮುಂಗಾರಿಗೆ ಪೂರ್ವ ಸಿದ್ಧತೆ, ಈ ಕುರಿತು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆಎಚ್ ರವಿ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ವಿನಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಸರ್ಕಾರಿ ಶಾಲೆಗಳ ಸಬಲೀಕರಣ ಮತ್ತು ಗುಣಮಟ್ಟದ ಶಿಕ್ಷಣ ಗುರಿಯೊಂದಿಗೆ ಜೂನ್ 1 ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೂತನ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಒಟ್ಟು 1,000 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸುವ ಗುರಿ ಹೊಂದಲಾಗಿದೆ. ಹೊಸ ಶೈಕ್ಷಣಿಕ ವರ್ಷದ ಆರಂಭವನ್ನು ಮಕ್ಕಳ ಹಬ್ಬವಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಸೂಚಿಸಲಾಗಿದೆ. 29, 30 ಮತ್ತು 31 ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ ಜೂನ್ 1 ಶಾಲೆಗೆ ಬರಲಿರುವ ಮಕ್ಕಳನ್ನು ತಳಿರು ತೋರಣ ಕಟ್ಟಿ ಸ್ವಾಗತಿಸಲಾಗುವುದು ಎಂದರು. ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನರಾರಂಭಗೊಳ್ಳಲಿವೆ. ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ದತೆಗಳನ್ನು ಕೈಗೊಳ್ಳುತ್ತಿದೆ. 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಧ್ಯೇಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್ ಬ್ರೈಟ್ ಫ್ಯೂಚರ್. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ವಲಯದ ಅಪರ ಆಯುಕ್ತ ಡಾ ಈಶ್ವರ್ ಉಳ್ಳಾಗಡ್ಡಿ.
1: ಶಾಲಾ ಶಿಕ್ಷಣ ಇಲಾಖೆಯ ಈ ವರ್ಷದ ಧ್ಯೇಯವಾಕ್ಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್ ಬ್ರೈಟ್ ಫ್ಯೂಚರ್. ಈ ಧ್ಯೇಯವಾಕ್ಯವು ಕೇವಲ ಒಂದು ಘೋಷವಾಕ್ಯವಲ್ಲ, ಅದು ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳ ಪ್ರಗತಿಗೆ ದಿಕ್ಸೂಚಿಯಾಗಿದೆ. ಗುಣಮಟ್ಟದ ಶಿಕ್ಷಣದ ಮೂಲಕ ಪ್ರತಿಯೊಂದು ಮಗುವಿನ ಜೀವನವನ್ನು ಹಸನಗೊಳಿಸಿ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸುವುದೇ ಈ ಧ್ಯೇಯವಾಕ್ಯದ ಗುರಿಯಾಗಿದೆ.
0: ಪೆಟ್ರೋಲ್ ದರ ಏರಿಕೆಯಿಂದ ವಾರ್ಷಿಕ 6,000 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಗಳಿಸುತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಪಾಲಿನ ಮೌಲ್ಯವರ್ಧಿತ ತೆರಿಗೆ ವ್ಯಾಟ್ ಹೊರೆ ಕಡಿತಗೊಳಿಸದೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 107.70 ರೂಪಾಯಿಯಷ್ಟಿದೆ. ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ದರ ಹೆಚ್ಚಿದೆ. ದರ ಏರಿಕೆಯಿಂದ ಬಂದ ಹೆಚ್ಚಿನ ಆದಾಯವನ್ನು ರಾಜ್ಯ ಸರ್ಕಾರ ತನ್ನ ಖಾತ್ರಿ ಯೋಜನೆಗಳಿಗೆ ಬಳಸುತ್ತಿದೆ ಎಂದು ದೂರಿದರು. ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ಆಗಮಿಸಿದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಭೆಯ ವಿಷಯ ತಮಗೆ ತಿಳಿದಿಲ್ಲ. ಕಾಂಗ್ರೆಸ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಭೆಗೆ ಆಹ್ವಾನಿಸಿದ್ದು ತಾವು ಸಭೆಯಲ್ಲಿ ಪಾಲ್ಗೊಳ್ಳುತ್ತಿರುವುದಾಗಿ ಸುದ್ದಿಸಂಸ್ಥೆಗೆ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ರಾಜ್ಯ ಸಚಿವ ಸಂಪುಟದ ಪ್ರಮುಖ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ತಲುಪಿದ್ದಾರೆ. ಇಂದು ಸಭೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಕಲಬುರಗಿ ಜಿಲ್ಲೆಯ ಪ್ರಸ್ತಾಪಿತ ಮೆಗಾ ಜವಳಿ ಪಾರ್ಕ್ ಯೋಜನೆಗೆ ನಡಿಸಿನ್ನೂರು ಮತ್ತು ಕಿರಂಗಿ ಗ್ರಾಮಗಳ ವ್ಯಾಪ್ತಿಯ 1,000 ಎಕರೆ ಜಮೀನು ಗುರುತಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವರು ಸಭೆ ನಡೆಸಿ ಬೃಹತ್ ಜವಳಿ ಪಾರ್ಕ್ ಯೋಜನೆಯ ಪ್ರಗತಿ ಪರಿಶೀಲಿಸಿದರು. ಬಳಿಕ ಮಾತನಾಡಿ, ಜವಳಿ ಪಾರ್ಕ್ನಲ್ಲಿ 8 ಪ್ರಮುಖ ಹೂಡಿಕೆದಾರರು 1,700 ಕೋಟಿ ರೂಪಾಯಿ ಹೂಡಿಕೆ ಪ್ರಸ್ತಾಪ ಸಲ್ಲಿಸಿದ್ದಾರೆ. ಜವಳಿ ಪಾರ್ಕಿನ ವಿವಿಧ ಘಟಕಗಳಿಗೆ ಅನುಕೂಲವಾಗುವಂತೆ 25 ಎಕರೆಯಲ್ಲಿ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗುತ್ತಿದ್ದು ಮಾಲಿನ್ಯರಹಿತ ಹಸಿರು ಶಕ್ತಿಯನ್ನು ಬಳಸಲಾಗುವುದು ಎಂದರು. ಆಕಾಶವಾಣಿ 90 ವಾರ್ಷಿಕೋತ್ಸವ ಹಾಗೂ ಆಕಾಶವಾಣಿ ಮಂಗಳೂರು ಕೇಂದ್ರದ 50ನೇ ಸಂಸ್ಥಾಪನಾ ಸಂಭ್ರಮಾಚರಣೆ ಅಂಗವಾಗಿ ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಕನ್ನಡ ಭಾವಗೀತೆ ಮತ್ತು ಜನಪದ ಸಂಗೀತ ಕಾರ್ಯಕ್ರಮ ಸ್ವರ ಸಂಭ್ರಮ ಜರುಗಿತು. ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನರೇಂದ್ರ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮಂಗಳೂರು ಆಕಾಶವಾಣಿಯ ನಿವೃತ್ತ ಉದ್ಘೋಷಕ ಮುದ್ದು ಮುಡುಬೆಳ್ಳೆ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ KFT ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಬಾಧಿತರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದ್ದು 5 ಜನ ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನಾಗರಾಜ್ ನಾಯಕ್ ತಿಳಿಸಿದ್ದಾರೆ. ಒಟ್ಟು 625 ಉನುಗು ಮಾದರಿಗಳನ್ನು ಸಂಗ್ರಹಿಸಿ ಪುಣೆ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಆ ಪೈಕಿ 3 ಟಿಕ್ ಪೂಲ್ ಪಾಸಿಟಿವ್ ಬಂದಿವೆ ಎಂದರು. ತೀರ್ಥಹಳ್ಳಿ, ಹೊಸನಗರ, ಸಾಗರ ಭಾಗದ ಜನರ ಡೇಪಾ ತೈಲವನ್ನು ಸಮರ್ಪಕವಾಗಿ ಬಳಸುವಂತೆ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಸಂತ ನಾಯಕ್ ಮನವಿ ಮಾಡಿದ್ದಾರೆ. ಮಕ್ಕಳು ಶಾಲೆಗೆ ಮತ್ತು ಹೊರಗೆ ಹೋಗುವಾಗ ಡೇಪಾ ತೈಲ ಸಾಕ್ಸ್ ಧರಿಸುವಂತೆ, ಜ್ವರದ ಲಕ್ಷಣಗಳಿದ್ದರೆ ತಕ್ಷಣ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ಒಳಪಡಿಸುವಂತೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಒಂದು ಕರೆಗೆ ನಮಗೆ, ತುರ್ತು ಸೇವೆ ನಿಮಗೆ ಎಂಬ ಧ್ಯೇಯದಡಿ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಸೇವೆಯನ್ನು ನೇರವಾಗಿ ನಿರ್ವಹಿಸುತ್ತಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು. ಉಚಿತ ಹಾಗೂ ತುರ್ತು ವೈದ್ಯಕೀಯ ಸೇವೆ 108 ಆಂಬ್ಯುಲೆನ್ಸ್ ಸರ್ಕಾರ ಸಂಪೂರ್ಣ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 2025-26 ಸಾಲಿನ ಆಯವ್ಯಯದಲ್ಲಿ 108 ಆಂಬ್ಯುಲೆನ್ಸ್ ಸೇವೆಯನ್ನು ಉನ್ನತೀಕರಿಸಲು ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ವಿಶೇಷ ಚೇತನರು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗುವ ಎಲ್ಲ ಸಾಧನ ಸಲಕರಣೆಗಳ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ GST ವಿನಾಯಿತಿ ಅಥವಾ ಸಂಪೂರ್ಣ ವಿನಾಯಿತಿ ನೀಡುವಂತೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಪತ್ರ ಮುಖೇನ ಮನವಿ ಮಾಡಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನ್ಮನ್ ಹಾಗೂ ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಆಯೋಜಿಸಿದ್ದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಕೊಡಗು, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ವಿಜಯನಗರ ಜಿಲ್ಲೆಗಳು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಪರಿಶಿಷ್ಟ ಸಮುದಾಯದವರು ವಾಸಿಸುವ ಆಯ್ದ ಗ್ರಾಮಗಳಲ್ಲಿ ಆಯೋಜಿಸಲಾಗಿದ್ದ ಅಭಿಯಾನ ಯಶಸ್ವಿಯಾಗಿದೆ. ಸ್ವಾತಂತ್ರ್ಯ ಸೇನಾನಿ ಕೀರ್ತಿಶೇಷ HS ದೊರೆಸ್ವಾಮಿ ಅವರ ಅಂಕಣ ಬರೆಹಗಳ ಕೊನೆ ಕಂತು 100ರ ನೋಟ ಭಾಗ 2 ಕೃತಿ ಲೋಕಾರ್ಪಣೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯಿಂದ ಬೆಂಗಳೂರಿನ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10:30 ಆಯೋಜಿತವಾಗಿದೆ. ಹೊಸದಿಲ್ಲಿಯ ಮಾನವ ಹಕ್ಕುಗಳ ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಲ್ಡ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕೃತಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಉಡುಪಿ ಜಿಲ್ಲೆ ನೀಲಾವರದಲ್ಲಿ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಸ್ಮೃತಿ ವನದ ಸಮೀಪದಲ್ಲೇ 2 ಎಕರೆ ಪ್ರದೇಶದಲ್ಲಿ ಮತ್ತೊಂದು ವನ ನಿರ್ಮಿಸಲು ಮುಂದಾಗಿರುವ ಪೇಜಾವರ ಮಠಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನೀಲಾವರದ ಸ್ಮೃತಿ ವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಶ್ರೀಗಳ ಕಾರ್ಯವನ್ನು ಸ್ಮರಿಸಿದರು. ರಾಜ್ಯ ಸರ್ಕಾರಿ ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಮಂಥನ ಕಾರ್ಯಾಗಾರ UGCET 2026 ಕೌನ್ಸಿಲಿಂಗ್ ಪ್ರಕ್ರಿಯೆ ರಾಜ್ಯದ 64 ಕಾಲೇಜುಗಳಲ್ಲಿ ನಿನ್ನೆಯಿಂದ ಆರಂಭವಾಗಿದೆ. May 28 ಹೊರತುಪಡಿಸಿ May 30 ಎಲ್ಲ ದಿನ 2 ಸೆಷನ್ಸ್ ಮಂಥನ ಕಾರ್ಯಾಗಾರ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ರಿಯಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಬೆಳಗ್ಗೆ 7:35.
5: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:15:55.
6: ಆಕಾಶವಾಣಿ ಮೈಸೂರು.
7: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
8: ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
7: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
8: ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.
7: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
8: ಕೇಳಿ
6: ಕೆಎಸ್ಒಯು ಮುಕ್ತವಾಣಿ.
9: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪಿ ಸುಕೇಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ.
8: ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ ಕೆಎಸ್ಒಯು ಮುಕ್ತವಾಣಿಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮೊಟ್ಟಿಗಿದ್ದಾರೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಸುಕೇಶ್ ಪಿ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ.
10: ನಮಸ್ತೆ ಸರ್.
8: ಸರ್ ಹೇಳಿ, ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಪ್ರವೇಶ ಪಡ್ಕೊಳ್ಳಿಕ್ಕಿಂತ ಮುಂಚೆ ನಮ್ಮ ವಿದ್ಯಾರ್ಥಿಗಳಿಗಾಗಲಿ ನಮ್ಮ ಶ್ರೋತೃಗಳಿಗಾಗಲಿ ಸಮಾಜ ಕಾರ್ಯ ಅಂದರೆ ಏನು, ಯಾಕೆ ಈ ಸಬ್ಜೆಕ್ಟ್ ಅನ್ನು ಇಟ್ಟಿದ್ದಾರೆ, ಇದಕ್ಕೆ ಪ್ರವೇಶ ಪಡ್ಕೊಳ್ಬೇಕು ಅಂತ ವಿಭಾಗದಲ್ಲಿ ಇರುವಂತಹ ಪ್ರಾಧ್ಯಾಪಕರಾಗಿ ಯಾಕೆ ಬಯಸ್ತೀರಿ?
10: ಮೊಟ್ಟ ಮೊದಲನೇದಾಗಿ ಈ ಒಂದು ನಮ್ಮ ವಿಷಯ ಸಮಾಜ ಕಾರ್ಯ ಆಯ್ಕೆ ಮಾಡ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊದಲು ನಾನು ಹೇಳ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮದು ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟ್, ಪ್ರಯೋಗಾಧಾರಿತ ಒಂದು ಕಲಾನಿಕಾಯ ವಿಷಯ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಆರ್ಟ್ಸ್ನಲ್ಲಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂತಕ್ಕಂಥ ಬರತಕ್ಕಂಥದ್ದು ಬಹಳ ತೀರ ಕಡಿಮೆ. ಯಾಕೆಂತ ಹೇಳಿದ್ರೆ, ನೀವು ಮ್ಯೂಸಿಕ್ ಇರ್ಬೋದು ಅಥವಾ ಡಾನ್ಸ್ ಇರ್ಬೋದು ಅಥವಾ ಇನ್ಯಾವುದೋ ಬೇರೆ ಒಂದು ಥಿಯೇಟರ್ ಆರ್ಟ್ಸ್ ಇರ್ಬೋದು, ಈ ವಿಷಯಗಳಲ್ಲಿ ಮಾತ್ರ ನೋಡ್ತೀರಿ. ಸಾಧಾರಣವಾಗಿ ನಿಮಗೆ ಆರ್ಟ್ಸ್ ಸಬ್ಜೆಕ್ಟಲ್ಲಿ ಅಥವಾ ಹ್ಯುಮ್ಯಾನಿಟಿ ಮಾನವೀಯ ವಿಭಾಗಗಳಲ್ಲಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂತ ಯಾವ್ದಾರು ಇದ್ರೆ ಅದಿದು ಮಾತ್ರ. ಯಾಕೆಂತ ಹೇಳಿದ್ರೆ, ನಮ್ಮ ಸಬ್ಜೆಕ್ಟು ಎಲ್ಲಾ ಆರ್ಟ್ಸ್ ಸ್ಟ್ರೀಮ್ನಲ್ಲಿ ಬಹಳ ಯುನೀಕ್ ಆಗಿ ನಿಲ್ಲುವಂತ ಒಂದು ವಿಷಯ ಅಂತ ಹೇಳಿದ್ರೆ ಅದು ಸಮಾಜ ಕಾರ್ಯ ಮೊಟ್ಟ ಮೊದಲನೇದಾಗಿ. ಎರಡನೇದಾಗಿ ನಾನು ಇನ್ನೊಂದು ವಿಷಯ ಎಲ್ರಿಗೂ ಹೇಳಲಿಕ್ಕೆ ನಾನು ಬಯಸೋದೇನು ಅಂತ ಹೇಳಿದ್ರೆ, ನಮ್ಮ ವಿಭಾಗ ಅದರಲ್ಲೂ ನಮ್ಮ ಒಂದು ವಿಷಯ ಏನಂತ ಹೇಳಿದ್ರೆ, ಜನರ ಹತ್ತಿರ ಹೋಗಿ ನೇರವಾಗಿ ಕೆಲಸ ಮಾಡತಕ್ಕಂತಹ, ಜನರೊಟ್ಟಿಗೆ ನೇರವಾಗಿ ಒಂದು ಸಂಪರ್ಕವನ್ನ ಇಟ್ಕೊಳ್ತಕ್ಕಂತ ಒಂದು ವಿಷಯ ಅಂತ ಹೇಳಿದ್ರೆ ಇದು ತಪ್ಪಾಗಲಾರದು.
8: ಸೊಸೈಟಿ ಓರಿಯೆಂಟೆಡ್
10: ಅಂತಾನೆ ನಾವು ಇದನ್ನ ಬೇಕಿದ್ರೆ ಹೇಳ್ಬೋದು. ನಾವು ಸಾಕಷ್ಟು ಅಂದ್ರೆ ಸಾಮಾಜಿಕ ಸಮಸ್ಯೆಗಳಲ್ಲಿ ನಮ್ಮನ್ನ ನಾವು ಹೇಗೆ ತೊಡಗಿಸ್ಕೊಳ್ತಕ್ಕಂಥದ್ದು, ಇವತ್ತು ಕೇವಲ ಸಮಾಜ ಕಾರ್ಯ ತರಬೇತುದಾರರಾಗಿ ನಾವು ಅಲ್ಲಿ ಕಲ್ತ್ಕೊಳ್ತಿರ್ತಕ್ಕಂಥ ಸಂದರ್ಭದಲ್ಲೇ ನಮಗೆ ಫೀಲ್ಡ್ ವರ್ಕ್, ನಮ್ಮಲ್ಲಿ ಕ್ಷೇತ್ರ ಕಾರ್ಯ ಅಂತ ಸ್ಟೂಡೆಂಟ್ಸ್ಗೆ ಹೋಗ್ಲಿಕ್ಕೆ ಹೇಳ್ತೀವಿ ಫೀಲ್ಡ್ ವರ್ಕ್ಗೆ, ಅಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನರೊಟ್ಟಿಗೆ ನಿಮ್ಮ ಒಂದು ಸಂಪರ್ಕವನ್ನು ನೀವು ಬೆಳೆಸ್ಕೊಳ್ಬೇಕು, ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯೊಟ್ಟಿಗಾಗಿರ್ಬೋದು, ಕುಟುಂಬದೊಟ್ಟಿಗಾಗಿರ್ಬೋದು, ಗುಂಪಿನ

0: ಒಟ್ಟಿಗಾಗಿರ್ಬೋದು ಅಥವಾ ಸಮುದಾಯದೊಟ್ಟಿಗಾಗಿರ್ಬೋದು, ಒಂದು ಸಂಸ್ಥೆಯ ಜೊತೆಗೆ ಸಹಯೋಗದೊಂದಿಗೆ ಕೆಲಸ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದಾಗಿರ್ಬೋದು, ಇಷ್ಟೂ ವಿಷಯಗಳನ್ನು ಕಲೀಲಿಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನು ತಯಾರಿಗಳನ್ನು ನಾವು ಮೊದಲೇ ಕ್ಲಾಸ್ ರೂಮ್ನಲ್ಲಿ ಮಾಡಿ ನಾವು ಸ್ಟೂಡೆಂಟ್ಸನ್ನು ಕಳಿಸ್ತೀವಿ ರೆಗ್ಯುಲರ್ ಯೂನಿವರ್ಸಿಟಿಗಳಲ್ಲಿ. ಇಲ್ಲಿ ಹುಡುಗರು ನಮ್ಮ ನೇರ ಸಂಪರ್ಕಕ್ಕೆ ಸಿಗದೇ ಇರುವಂಥ ಒಂದು ಕಾರಣ ಆದಷ್ಟು ಆನ್ಲೈನ್ ತರಗತಿಗಳ ಮೂಲಕನೇ ಅವರಿಗೆ ಸಾಧ್ಯವಾದಷ್ಟು ಕೂಡ ಅಲ್ಲೇ ಎಲ್ಲಾ ರೀತಿಯಾದಂತಹ ಒಂದು ಮೌಖಿಕ ತರಬೇತಿಯನ್ನು ಕೊಟ್ಟು ಅವರಿಗೆ ಇದೇ ರೀತಿ ಮಾಡಬೇಕು ಅಂದ್ರೆ ಸಲಹೆ ಸೂಚನೆಗಳನ್ನೆಲ್ಲ ಮೊದಲೇ ನಾವು ಕೊಟ್ಟಿರ್ತೀವಿ. ಅದರ ಅನುಸರಣೆಯಲ್ಲಿ ಅವರು ಹೋದ್ರೆ ಅವರು ನಿಜವಾಗ್ಲಿಯೂ ಕೂಡ ಆಲ್ಮೋಸ್ಟ್ ಈ ನಿರಂತರ ಕಲಿಕೆಯಲ್ಲಿ ಕಲಿತಕ್ಕಂಥ ಹುಡುಗರಷ್ಟೇ ಇವರು ಕೂಡ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿಕೊಳ್ತಾರೆ, ಜೊತೆಗೆ ಎಲ್ಲಾ ತರಬೇತಿಗಳಿಗೂ ಸಹ ಅರ್ಹರಾಗಿರ್ತಾರೆ ಅಂತಕ್ಕಂಥ ವಿಷಯನ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ BSW ಅತಿ ಹೆಚ್ಚು ಜನ ಆಯ್ಕೆನೆ ಮಾಡ್ಕೊಂಡಿರಲ್ಲ. ಆದ್ರೆ ನಮ್ಮಲ್ಲಿ ಮ್ಯಾಕ್ಸಿಮಮ್ ಬರ್ತಕ್ಕಂಥ ಜನ ಯಾರು ಅಂತ ಹೇಳಿದ್ರೆ ನಮ್ಮಲ್ಲಿ BA ಓದಿರ್ತಕ್ಕಂಥವ್ರು ಅಥವಾ BCOM ಓದಿರ್ತಕ್ಕಂಥವ್ರು, BSc ಓದಿರ್ತಕ್ಕಂಥವ್ರು ಇಂಥವ್ರು ಜಾಸ್ತಿ ಬರ್ತಾರಲ್ಲ. ಯಾಕೆ ಅಂತ ಹೇಳಿದ್ರೆ BA ನಲ್ಲಿ ಆರ್ಟ್ಸ್ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರು ಅರ್ಥಶಾಸ್ತ್ರ ಆಗಿರ್ಬೋದು, ಮನಃಶಾಸ್ತ್ರ ಆಗಿರ್ಬೋದು, ಉದಾಹರಣೆ ಹೇಳಬೇಕು ಅಂದ್ರೆ ತತ್ವಶಾಸ್ತ್ರ ಓದಿರ್ತಕ್ಕಂಥವ್ರು ಕೂಡ ಇಲ್ಲಿ ಬರ್ತಾರೆ. ಅವರಿಗೆ ಯಾಕೆ ಅಂತ ಹೇಳಿದ್ರೆ MSW ಅಂತಂದ್ರೆ ಅಷ್ಟು ಇವತ್ತು ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಇವತ್ತು ಎಲ್ಲ ಕಡೆಯಿಂದಲೂ ಕೂಡ MSW ನಾನು ತಗೊಳ್ಬೇಕು, MSW ಇಂದನೇ ನಾನು ನನ್ನ ಕೆರಿಯರ್ ಅನ್ನ ನಾನು ಕಟ್ಕೊಳ್ಬೇಕು ಅಂತ ಹೇಳಿ ಎಷ್ಟೋ ಜನ ಉದ್ಯೋಗವನ್ನ ಅರಸಿ ಬರ್ತಕ್ಕಂಥವ್ರನ್ನು ನಾವು ನೋಡಿದೀವಿ. ಹಾಗಾಗಿ ಇಂಥ ಒಂದು ವಿಷಯಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ.
1: ಸರಿಗ ಸಮಾಜದೊಟ್ಟಿಗೆ ಸಮಾಜ ಕಾರ್ಯವನ್ನು ಮಾಡಲಿಕ್ಕೋಸ್ಕರ ಈ ವಿಷಯವನ್ನು ಇಟ್ಟಿದ್ದೀರಿ ಅಂತ ಹೇಳಿದ್ರಿ. ಈ ಮನುಷ್ಯನಿಗೆ ಅದು ಸ್ವಾಭಾವಿಕವಾಗೇ ಇರುತ್ತೆ. ಇದನ್ನ ಕಲಿಸಿ ಅವನಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನ ಹೇಗೆ ಮಾಡ್ತೀವಿ?
0: ಇದನ್ನ ನಾನು ನಿಮಗೆ ಬಹಳ ನೇರವಾಗಿ ಹೇಳಬೇಕು ಅನ್ನೋದೇ ಆದ್ರೆ ನನ್ನ ಹತ್ರ ನನ್ನ ಜೇಬಿನಲ್ಲೂ ದುಡ್ಡಿದೆ, ನಿಮ್ಮ ಜೇಬಿನಲ್ಲೂ ದುಡ್ಡಿದೆ. ಸಹಾಯ ಮಾಡಬೇಕು ಅಂತ ಮನಸ್ಥಿತಿ ಇಬ್ಬರಿಗೂ ಇದೆ. ಆದ್ರೆ ಏನು ಅಂತ ಹೇಳಿದ್ರೆ ನೇರವಾಗಿ ನಾನು ನನ್ನ ಜೇಬಿನಿಂದ ತೆಗೆದಂತ ಹಣವನ್ನ ನಾನು ಅವರಿಗೆ ನೇರವಾಗಿ ಕೊಟ್ರೆ ಅದು ಸಮಾಜ ಸೇವೆ ಆಗುತ್ತೆಯೇ ಹೊರತು ಸಮಾಜ ಕಾರ್ಯ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಮಾಜ ಕಾರ್ಯ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಹೆಲ್ಪಿಂಗ್ ದಿ ಹೆಲ್ಪ್ಲೆಸ್ ಟು ಹೆಲ್ಪ್ ದೆಮ್ಸೆಲ್ಸ್ ಅಂತ ಹೇಳಿ. ಮತ್ತೊಮ್ಮೆ ಹೇಳ್ತೀನಿ, ಹೆಲ್ಪಿಂಗ್ ದಿ ಹೆಲ್ಪ್ಲೆಸ್ ಟು ಹೆಲ್ಪ್ ದೆಮ್ಸೆಲ್ಸ್, ಅಸಹಾಯಕರಿಗೆ ಸ್ವಸಹಾಯ ಮಾಡಿಕೊಳ್ಳುವಂತೆ ಸಹಾಯ ಮಾಡುವುದೇ ಸಮಾಜ ಕಾರ್ಯ. ನಾನು ನೇರವಾಗಿ ನನ್ನ ಜೇಬಿನಿಂದನೇ ತೆಗೆದುಕೊಟ್ಟು ನಾನು ಸಹಾಯವನ್ನು ಮಾಡಬಹುದು, ಸೇವೆ ಆಯ್ತು ಅದು. ಹಾಗಾಗಿ ಈ ಹಿಂದೆ ನಮ್ಮಲ್ಲಿ ಚಾರಿಟಿ ಆರ್ಗನೈಸೇಷನ್ ಸೊಸೈಟಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ಗಳನ್ನೆಲ್ಲ ಹಿಂದೆ ಐತಿಹಾಸಿಕ ಹಿನ್ನೆಲೆಯಲ್ಲೂ ಕೂಡ ನಾವು ನೋಡ್ತಾ ಬಂದಿದ್ದೇವೆ. ಹೇಗೆ ಹೌ ದ ಚಾರಿಟಿ ಬಿಕೇಮ್ ಅ ಸೋಷಿಯಲ್ ವರ್ಕ್ ಅಂತಕ್ಕಂಥದ್ದನ್ನು ಇಲ್ಲಿವರೆಗೂ ನಾವು ನೋಡ್ತಾ ಬಂದಿದ್ದೇವೆ. ಅಮೇರಿಕಾ, UK ಇಂಥ ಒಂದು ದೇಶಗಳಲ್ಲಿ ನಿಜವಾಗ್ಲೂ ಆ ಒಂದು ಬಡತನದಿಂದ ನೀಗ್ತಿದ್ದಂಥವ್ರಿಗೆ ಯಾವ ರೀತಿಯಾದಂಥ ಸಹಾಯವನ್ನು ಅಂದಿನ ಚಾರಿಟಿ ಆರ್ಗನೈಸೇಷನ್ ಸೊಸೈಟಿಯಿಂದ ಇಲ್ಲಿವರೆಗೂ ಆಗ್ತಿರ್ತಕ್ಕಂಥ ಟ್ರಾನ್ಸ್ಫಾರ್ಮೇಷನಿನವರೆಗೂ ಕೂಡ ನಾವೆಲ್ಲವನ್ನೂ ನೋಡ್ತಾ ಬಂದಿದ್ದೇವೆ. ಸೊ ಹಾಗಾಗಿ ಇಂಥ ವಿಷಯಗಳಲ್ಲಿ ಹಣವನ್ನು ಕೊಡುವುದರ ಬದಲು ಅವರ ಸಹಾಯವನ್ನು ಅವರೇ ಮಾಡಿಕೊಳ್ಳೋ ಹಾಗೆ ನಾವು ಅವ್ರಿಗೆ ಯಾವುದಾದ್ರೂ ಒಂದು ರೀತಿ ಸಹಾಯವನ್ನು ಮಾಡಬಹುದಾ ಅಂತಕ್ಕಂಥದ್ದೇ ಇದರ ವಿಷಯ.
1: ಒಳ್ಳೆ ಮಾತನ್ನು ಹೇಳಿದ್ರಿ ಸರ್. ಇದಕ್ಕೆ ಪ್ರವೇಶ ಪಡ್ಕೊಳ್ಳಿಕ್ಕೆ ಬಯಸುವಂಥವರು ಮೊದಲು ಈ ವಿಷಯನ ಅರಿತುಕೊಂಡು ಪ್ರವೇಶ ಪಡ್ಕೊಂಡ್ರೆ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಹೊರಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ.
0: ಹೌದು.
1: ಇನ್ನು ಶೈಕ್ಷಣಿಕ ಚಟುವಟಿಕೆಗಳತ್ತ ಬರೋಣ ಸರ್. ಮೊದಲು ಈಗ ಹೇಳಿದಂಥ ಮಾತುಗಳನ್ನು ಕೇಳಿಸ್ಕೊಂಡಂತಹ ವಿದ್ಯಾರ್ಥಿಗಳಾಗಿರ್ಬೋದು, ನಮ್ಮ ಶ್ರೋತೃಗಳಾಗಿರ್ಬೋದು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಈ ಸಮಾಜ ಕಾರ್ಯ ಅಧ್ಯಯನ ವಿಭಾಗಕ್ಕೆ ಪ್ರವೇಶ ಪಡ್ಕೊಳ್ಬೇಕು ಅಂತಂದ್ರೆ ಅವರು ಏನ್ ಮಾಡಬೇಕು ಸರ್?
0: ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಎರಡು ರೀತಿ ಕೋರ್ಸ್ಗಳಿದೆ, ಒಂದು ಸ್ನಾತಕ ಪದವಿ, ಇನ್ನೊಂದು ಸ್ನಾತಕೋತ್ತರ ಪದವಿ. ಸ್ನಾತಕ ಪದವಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಅವರು ಪದವಿ ಪೂರ್ವ ಕಾಲೇಜಿನಲ್ಲಿ 2 ವರ್ಷದ ವ್ಯಾಸಂಗವನ್ನ ಮುಗಿಸಿ ಉತ್ತೀರ್ಣರಾಗಿ ಅವ್ರ ನಂತರ ಬರಬೇಕು.
1: 10+2
0: PUC ಅಂತ ನಾವು ಪ್ರೀ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಯಾವ್ದಾದ್ರು ಕಾಲೇಜ್ನಲ್ಲಿ ಓದಿದ್ರೆ ಅವರು ಅದರಿಂದ ಪಾಸ್ ಆಗಿ ಉತ್ತೀರ್ಣರಾಗಿ ಬಂದಿರಬೇಕು. ಅವರಿಗೆ BSW ನಮ್ಮಲ್ಲಿ ಆಯ್ಕೆ ಇದೆ, BSW ಅವ್ರು ಆಯ್ಕೆ ಮಾಡ್ಕೊಳ್ಬಹುದು. ಸೊ BSW ಮಾಡ್ತೀನಿ ಅಂತ ಬಂದವರಿಗೆ PUC ಪಾಸ್ ಆಗಿದ್ರೆ ಸಾಕು.
1: ಈಗ 10+2 ಮಾದರಿಯಲ್ಲಿ ಇಂಥದ್ದೇ ಸಬ್ಜೆಕ್ಟ್ ಅನ್ನ ನಿಗದಿತವಾಗಿ ಯಾವ್ದಾದ್ರು ಅಭ್ಯಾಸ ಮಾಡಿರ್ಬೇಕು ಅಂತ ಏನಾದ್ರು ಇದೆಯಾ?
0: ಇಲ್ಲ, ಆ ರೀತಿ ಏನೂ ಇಲ್ಲ.
1: ಒಟ್ಟಾರಿಯಾಗಿ 10+2 ಯಾವುದೇ ಸೈನ್ಸ್, ಆರ್ಟ್ಸ್,
0: ಕಾಮರ್ಸ್ ಯಾವ್ದಾದ್ರೂ ತಗೊಂಡಿದ್ರು ಪರವಾಗಿಲ್ಲ, ಪ್ರವೇಶ ಪಡ್ಕೊಳ್ಬಹುದು.
1: ಈ BSW ಪ್ರವೇಶ ಪಡ್ಕೊಂಡಂತ ಸಂದರ್ಭದಲ್ಲಿ ಈಗ ನಾವೇನು BSc ಅಂತ ಕಲಿತೀವೋ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತ ಇರುತ್ತೆ. BSW ಅಂತ ಈ ಅಂಡರ್ ಗ್ರಾಜುಯೇಟ್ ಕೋರ್ಸ್ ಸೇರಿದಾಗ ಈ BSW ಜೊತೆಗೆ ಬೇರೆ ಏನಾದ್ರೂ ಇರುತ್ತಾ ಕಾಂಬಿನೇಷನ್ಗಳು?
0: ಇಲ್ಲ ಸರ್, BSW ನಲ್ಲಿ ಆ ರೀತಿ ಕಾಂಬಿನೇಷನ್ಸ್ ಏನು ಇರೋದಿಲ್ಲ. ಒಟ್ಟಾರೆಯಾಗಿ ನಮ್ಮಲ್ಲಿ ಇದು ಇಟ್ಸ್ ಅನ್ ಇಂಡಿವಿಜುವಲ್ ಸಬ್ಜೆಕ್ಟ್
1: ಸಂಪೂರ್ಣವಾಗಿ ಅವರು
0: ಸಮಾಜ ಕಾರ್ಯವನ್ನೇ ಅಧ್ಯಯನ ಮಾಡ್ತಾರೆ
1: ಅಲಾಂಗ್ ವಿತ್ ಲ್ಯಾಂಗ್ವೇಜಸ್
0: ಅಂಡ್ ಅಲಾಂಗ್ ವಿತ್ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಕೂಡ ಇರುತ್ತದೆ, ಅದು ಬೇಸಿಕ್ ನಲ್ಲಿ ಬರ್ತದೆ ಅಷ್ಟೇ. ಈಗ ಉದಾಹರಣೆಗೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಆಗಿರ್ಬೋದು, ಆ ರೀತಿ ಬರ್ತದೆ ಅಷ್ಟೇ. ನಮ್ಮಲ್ಲಿ ಸಮಾಜ ಕಾರ್ಯ ಅಂತಕ್ಕಂಥದ್ದು ಮಿಶ್ರಣ ಆಧಾರಿತ ಒಂದು ವಿಷಯ. ಸಮಾಜ ಕಾರ್ಯವನ್ನ ಎಷ್ಟೋ ಬೇರೆ ಬೇರೆ ವಿಷಯಗಳಿಂದ ತೆಗೆದುಕೊಂಡು ಮಾಡಿರ್ತಕ್ಕಂಥ ಒಂದು ಮಿಶ್ರಣ ಅಂತ ಹೇಳಿದ್ರೆ ಅದು

0: ಅರ್ಥ ಮಾಡ್ಕೊಳ್ಳಿ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಇದರಲ್ಲಿ ಯಾವುದೇ ಕಾಂಬಿನೇಷನಲ್ ಸಬ್ಜೆಕ್ಟ್ಸ್ಗಳಿರೋದಿಲ್ಲ, ಎಲ್ಲವೂ ಕೂಡ ಸೋಷಿಯಲ್ ವರ್ಕ್ ರಿಲೇಟೆಡ್ ಕಂಪ್ಲೀಟ್ ಆಗಿ ನಮ್ಮಲ್ಲಿರ್ತದೆ.
1: ಈ ಸಂಪೂರ್ಣವಾಗಿ ಸಮಾಜ ಕಾರ್ಯ ಅಧ್ಯಯನ ಮಾಡೋದ್ರ ಜೊತೆಗೆ ಲ್ಯಾಂಗ್ವೇಜ್ ಅಧ್ಯಯನ ಮಾಡ್ತಾ ಒಂದು ಪೇಪರ್ ಅನ್ನು ಅವರು ಓಪನ್ ಎಲೆಕ್ಟಿವ್ ಆಗಿ
0: ಕಲಿಬೇಕು. ಓಪನ್ ಎಲೆಕ್ಟಿವ್ ಅಂತ ಹೇಳಿದ್ರೆ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸಬ್ಜೆಕ್ಟ್ ಏನೋ ಹೊಸತಿದೆಯಲ್ಲ ಅಂತ ಬರ್ತಾರೆ. ಈಗ ಉದಾಹರಣೆಗೆ ಓಪನ್ ಎಲೆಕ್ಟಿವ್ ಅಂತಕ್ಕಂಥದ್ದು ಕೇವಲ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ ಇಂದಲ್ಲ, ಆರ್ಟ್ಸು ಕಾಮರ್ಸು ಮತ್ತೆ ಸೈನ್ಸ್ ಮೂರಿಗೂ ಸಹ ಸಂಬಂಧಪಟ್ಟಿರ್ತಕ್ಕಂಥದ್ದು. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅನ್ನ ಮಾಡಿರ್ತಕ್ಕಂಥದ್ದು ಇದೇ ವಿಷಯಕ್ಕೆ. ವಿದ್ಯಾರ್ಥಿಗಳು ಯಾವ ಡಿಗ್ರಿಯನ್ನು ಅವರು ಆಯ್ಕೆ ಮಾಡ್ಕೊಂಡಿರ್ತಾರೋ ಅದನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಯಾವ ವಿಷಯ ಅವರಿಗೆ ಇನ್ನೊಂದು ನಾನು ಕಲಿಯಬಹುದಿತ್ತು ಅಂತ ಅವ್ರಿಗೆ ಅನ್ನಿಸುತ್ತೋ ಅಂಥ ವಿಷಯಗಳನ್ನೇ ಅವರು ಓಪನ್ ಎಲೆಕ್ಟಿವ್ ಆಗಿ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿ ಇದನ್ನು ಕೊಟ್ಟಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಬೇರೇನೂ ಕೂಡ ಆಯ್ಕೆ ಮಾಡ್ಕೊಳ್ಬೋದು, ಸೈಕಾಲಜಿಯನ್ನು ಆಯ್ಕೆ ಮಾಡ್ಕೊಳ್ಬೋದು, ಬಯೋಕೆಮಿಸ್ಟ್ರಿಯನ್ನು ಆಯ್ಕೆ ಮಾಡ್ಕೊಳ್ಬೋದು, ಸೋಷಿಯಾಲಜಿಯನ್ನು ಆಯ್ಕೆ ಮಾಡ್ಕೊಳ್ಬೋದು, ಅಥವಾ ಲ್ಯಾಂಗ್ವೇಜಸ್ ಏನಾದರೂ ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ ಕನ್ನಡ, ಇಂಗ್ಲೀಷು, ಹಿಂದಿ, ನಮ್ಮಲ್ಲಿ ತೆಲುಗು ಕೂಡ ಇದೆ, ಅದನ್ನು ಕೂಡ ಆಯ್ಕೆ ಮಾಡ್ಕೊಳ್ಬೋದು,
1: ಸಂಸ್ಕೃತ.
0: ಯಾವುದೇ ವಿಷಯವನ್ನು ಅವರಿಗೆ ಮನಸ್ಸಿಗೆ ಯಾವುದು ನಾನು ಇಂಥದ್ದನ್ನು ಕಲಿಬೋದು ಅಂತ ಅನಿಸುತ್ತೋ ಅದನ್ನು ನಿಸ್ಸಂಕೋಚವಾಗಿ ಅವ್ರು ಆಯ್ಕೆ ಮಾಡ್ಕೊಳ್ಬೋದು ವಿತೌಟ್ ಎನಿ ಹೆಸಿಟೇಷನ್.
1: ಇದಿಷ್ಟು ಪದವಿ ಹಂತದಲ್ಲಿ ಅವ್ರು ಕಲಿತಾರೆ. ಪೇಪರ್ಗಳೆಲ್ಲ ಯಾವ್ಯಾವ ರೀತಿ ಇರುತ್ತೆ ಸರ್?
0: ಬಹಳ ಸರಳವಾಗಿ ಹೇಳೋದಾದ್ರೆ ನಮಗೆ ಇಂಟರ್ನಲ್ ಅಸೈನ್ಮೆಂಟ್ ಮಾರ್ಕ್ಸ್ ಅಂತ ನಾವು ಸ್ಟೂಡೆಂಟ್ಸ್ಗೆ ನಾವು ಕೊಡ್ತೀವಿ. 30 ಮಾರ್ಕ್ಸ್ಗೆ ಇರುತ್ತೆ, ಒಟ್ಟು 100 ಮಾರ್ಕ್ಸ್ಗೆ 30 ಮಾರ್ಕ್ಸ್ಗಳು ಇಂಟರ್ನಲ್ ಅಸೈನ್ಮೆಂಟ್ ಮಾರ್ಕ್ಸ್ ಇರುತ್ತೆ. ಇನ್ನು 70 ಮಾರ್ಕ್ಸ್ಗೆ ಅವರು ಥಿಯರಿ ಎಕ್ಸಾಮ್ ಅನ್ನ ಅವ್ರು ಬರೀಬೇಕಾಗ್ತದೆ. ಇದಕ್ಕೆ ಅಂತಾನೆ ಹೇಳಿ ಇಂಟರ್ನಲ್ ಅಸೈನ್ಮೆಂಟ್ ಸ್ಕ್ರಿಪ್ಟ್ಸ್ನಲ್ಲೂ ಕೂಡ ಇಷ್ಟು ಮಾರ್ಕ್ಸ್ ಅಂತ ಹೇಳಿ ಅದನ್ನು ಪಡೀಲೇಬೇಕಾಗಿರ್ತದೆ. 70 ಮಾರ್ಕ್ಸ್ನಲ್ಲೂ ಕೂಡ ಅಷ್ಟೇ, ಅವರು ಕನಿಷ್ಠ 33 ಅಂಕಗಳನ್ನು ಅವ್ರು ದಾಟಿರಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಅವರು ಟೋಟಲ್ ಪಾಸಿಂಗ್ ಮಾರ್ಕ್ಸ್ನ ಲೆಕ್ಕಾಚಾರ ಹಾಕಿರ್ತಾರೆ. ಎರಡೂ ವಿಷಯಗಳಲ್ಲಿ ಇವರು ಒಂದು ಸ್ಕೋರನ್ನು ಪಡೀಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಅದು ಮ್ಯಾಂಡೇಟ್ರಿ. ಅವರಿಗೆ ಥಿಯರಿಯ ಜೊತೆ ಜೊತೆಗೆ ಇಂಟರ್ನಲ್ಸ್ ಬರೋದೇ ಆದರೆ ಒಂದೊಳ್ಳೆ ಅಂಕವನ್ನು ಅವ್ರು ಪಡೆದು ಉತ್ತೀರ್ಣರಾಗ್ತಾರೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪ್ರೇರಣೆ ಕೊಡ್ತಕ್ಕಂಥ ವಿಷಯ ಅಂತ ನಾನು ಹೇಳ್ತೀನಿ.
1: ಈಗ 4 ಸೆಮಿಸ್ಟರ್ವರೆಗೂ ಅವರು ಲ್ಯಾಂಗ್ವೇಜ್ ಜೊತೆ ಇದನ್ನು ಅಧ್ಯಯನ ಮಾಡ್ತಾರೆ. 3ನೇ ವರ್ಷಕ್ಕೆ ಬಂದಾಗ ಕೊನೆ 2 ಸೆಮಿಸ್ಟರ್ನಲ್ಲಿ ಲ್ಯಾಂಗ್ವೇಜ್ ಇರೋದಿಲ್ಲ ಅವರಿಗೆ.
0: ಇಲ್ಲ ಸರ್.
1: ಆಗ ಈ ಪೇಪರ್ಗಳೆಲ್ಲ ಹೇಗೆ ಬದಲಾವಣೆ ಹೊಂದ್ತವೆ ಸರ್?
0: ಪೇಪರ್ಗಳು ಒಂದಷ್ಟು ಜಾಸ್ತಿ ಆಗ್ತವೆ. ಜೊತೆಗೆ ಕಡೆ 2 ಸೆಮ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಪ್ರಾಜೆಕ್ಟ್ ಕೂಡ ಬರ್ತದೆ, ಡೆಸರ್ಟೇಷನ್ ಅಂತ ಕರಿತೀವಿ, ರಿಸರ್ಚ್ ಪ್ರಾಜೆಕ್ಟ್ಗಳನ್ನು ಕೂಡ ಅವ್ರು ಮಾಡಬೇಕಾಗ್ತದೆ, ಅಂಕವನ್ನು ಅದರಲ್ಲೂ ಕೂಡ ಪಡಿಬೇಕಾಗ್ತದೆ. ಸೊ ಹಾಗಾಗಿ ಇಂಥ ವಿಷಯಗಳನ್ನು ಹೆಚ್ಚಾಗಿನೇ ಸ್ವಲ್ಪ ಗಮನ ಹರಿಸಬೇಕಾಗ್ತದೆ ಅವರು.
1: ಸರ್, ಈ ಪದವಿ ಹಂತದಲ್ಲೂ ಅವರಿಗೆ ಕ್ಷೇತ್ರ ಕಾರ್ಯಗಳಿರ್ತವ?
0: ಪದವಿ ಹಂತದಲ್ಲೂ ಕೂಡ ಕ್ಷೇತ್ರ ಕಾರ್ಯಗಳಿರ್ತವೆ, ಪ್ರತಿ ಸೆಮಿಸ್ಟರ್ನಲ್ಲೂ ಕೂಡ ಇರ್ತವೆ. ಫೀಲ್ಡ್ ವರ್ಕಿಗೆ ಅವ್ರು ಹೋಗಲೇಬೇಕು. ಆದರೆ MSW ಯಾವ ರೀತಿ ಎಷ್ಟು ದಿನಗಳ ಕಾಲ ನಾವು ಅವರಿಗೆ ಹೋಗಬೇಕು ಅಂತ ಹೇಳಿ ತಾಕೀತನ್ನು ಮಾಡಿರ್ತೀವೋ ಅಷ್ಟೊಂದು ಇಲ್ಲಿರಲ್ಲ. ಯಾಕಂದರೆ ಇದು ಡಿಗ್ರಿ, ಯಾಕಂದರೆ ಬೇಸಿಕ್ಸ್ ಮಾತ್ರ ಇರುತ್ತೆ. ಪ್ರತಿ ಸೆಮಿಸ್ಟರ್ನಲ್ಲೂ ಕೂಡ 5 ದಿನಗಳ ಕಾಲ ಅವ್ರು ಹೋಗಿ ಬರಬೇಕಾಗ್ತದೆ. ಹೋಗಿ ಬಂದಂಥ ಸಂದರ್ಭ ಅವರು ಸಾಧ್ಯವಾದಷ್ಟು ಎಷ್ಟು ಮಾಹಿತಿಯನ್ನು ಅವ್ರು ಕಲೆ ಹಾಕ್ಲಿಕ್ಕೆ ಸಾಧ್ಯ, ಯಾವ ರೀತಿಯಾದಂಥ ಸಂಸ್ಥೆಗೆ ಹೋಗ್ತಾರೆ, ಆ ಸಂಸ್ಥೆ ಬಗ್ಗೆ ಬೇಕಾದಷ್ಟು ಮಾಹಿತಿಗಳನ್ನು ಅವ್ರು ತೆಗೆದುಕೊಂಡು ಒಂದು ವರದಿಯನ್ನು ತಯಾರಿಸಿ ಅದನ್ನು ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ಅದರ ಆಧಾರದ ಮೇಲೆ ಮೌಖಿಕ ಪರೀಕ್ಷೆ ಅಂದರೆ ವೈವಾವೋಸ್ ಎಕ್ಸಾಮಿನೇಷನ್ ನಮ್ಮಲ್ಲಿ ನಡೆಯುತ್ತೆ.
1: ಸರ್, ಈಗ ಪ್ರೀ ಯೂನಿವರ್ಸಿಟಿ ಹಂತದಲ್ಲಿ ಈ ವಿಷಯಗಳನ್ನು ಏನು ಕಲ್ತಿರೋದಿಲ್ಲ, ಯಾವುದೋ ಒಂದು ಆರ್ಟ್ಸೋ ಸೈನ್ಸೋ ಕಾಮರ್ಸೋ ಒಂದು ಸಬ್ಜೆಕ್ಟ್ ಅನ್ನು ಓದಿ ಬಂದಿರ್ತಾರೆ, ಜೊತೆಗೆ ಅವರು ಎಲ್ಲಾದರೂ ಕೆಲಸ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ, ಸೀದಾ ಬಂದು ಇದಕ್ಕೆ ಜಾಯ್ನ್ ಆಗಿರ್ತಾರೆ. ನೀವು ಹೇಳಿದ್ರೆ ಉಳಿದ ಸಬ್ಜೆಕ್ಟ್ಗಳ ಥರ ಅಲ್ಲ, ಇದನ್ನು ಅರಿತುಕೊಂಡು ಅವರು ಅಧ್ಯಯನ ಮಾಡಬೇಕಾಗ್ತದೆ ಅಂತ. ಇನ್ ಕೇಸ್ ಅವ್ರಿಗೆ ಏನಾದರೂ ಸಮಸ್ಯೆ ಆಯಿತು, ಬರ್ಲಿಕ್ಕಾಗಲಿಲ್ಲ, ನಾವು ಪದವಿನಲ್ಲಿ ಓದಬೇಕಾದ್ರೆ ಕ್ಯಾರಿ ಮಾಡಿಕೊಂಡು ನೆಕ್ಸ್ಟ್ ಇಯರ್ನಲ್ಲಿ ಕಂಪ್ಲೀಟ್ ಮಾಡ್ಕೋತಿದ್ವಿ, ಈ ಥರ ಎಲ್ಲ ಅವಕಾಶಗಳಿದೆಯಾ?
0: ಖಂಡಿತ. ಯಾಕೆ ಅಂತ ಹೇಳಿದ್ರೆ ನಮ್ಮದು ದೂರ ಶಿಕ್ಷಣ ಕಾರ್ಯಕ್ರಮ, ನಾವು MSW ಅಥವಾ BSW ಎರಡರಲ್ಲೂ ಕೂಡ ನಾವು ಹುಡುಗರಿಗೆ ಹೆಚ್ಚಿನ ವಿಸ್ತರಣೆಯನ್ನು ನೀಡ್ತೀವಿ, ಸಮಯಾವಕಾಶವನ್ನು ನೀಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಿರಂತರ ಕಲಿಕೆಯಲ್ಲಿ 2 ವರ್ಷ ಇರ್ತದೆ, 2 ವರ್ಷದಲ್ಲೇ ಮುಗಿಸ್ಕೊಳ್ಬೇಕಾಗ್ತದೆ. ಆದರೆ ಇಲ್ಲಿ ಆ ರೀತಿ ಅಲ್ಲ, ನಮ್ಮಲ್ಲಿ ಹೊರಗಡೆ ಕೆಲಸ ಮಾಡಿಕೊಂಡು ಕೂಡ ಮನೆಯಲ್ಲಿ ಇದ್ಕೊಂಡು ಕೂಡ ಕಲಿಬಹುದು. ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳು ಪಾಪ ಅವಕಾಶ ವಂಚಿತರಾಗಿರ್ತಾರೆ, ಅಂಥವರಿಗೆ ವಿಸ್ತರಣೆಯನ್ನು ಜಾಸ್ತಿ ಕೊಡ್ತೀವಿ. 3 ವರ್ಷದಲ್ಲಿ ಡಿಗ್ರಿ ಮುಗಿಸ್ಬೇಕಾಗಿದ್ದವರು 4ನೇ ವರ್ಷದಲ್ಲಿ ಮುಗಿಸ್ಬೋದು. ನಮ್ಮಲ್ಲಿ ರೆಗ್ಯುಲರ್ ಯೂನಿವರ್ಸಿಟಿಗಿಂತ ಸ್ವಲ್ಪ ಕನ್ವೀನಿಯನ್ಸ್ ಜಾಸ್ತಿ ಅನ್ನೋ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ಪ್ರವೇಶಾತಿಯನ್ನು ನಮ್ಮಲ್ಲಿ ಪಡ್ಕೊಳ್ತಾರೆ.
1: ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಇರುವ ಅವಕಾಶಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀರಿ, ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಶ್ರೋತೃಗಳ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ ಸರ್.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪಿ ಸುಕೇಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಸಂಜೆ 5:40 ಕೆಎಸ್
3: ಎಸ್ಒಯು ಮುಕ್ತವಾಣಿ
4: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ

0: ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
0: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.
1: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
2: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್.
0: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:30. ಈಗ ಸೇವಾ ವಾಹಿನಿ
0: ಆಕಾಶವಾಣಿ
2: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
3: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
1: ಶ್ರೀ ಉತ್ತರಾದಿಮಠ ರೋಗಮೋಚನ ಶ್ರೀ ಧನ್ವಂತರಿ ಸನ್ನಿಧಾನ ಮೈಸೂರು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಬೆಂಗಳೂರು ಹಾಗೂ ಸರ್ಕಾರಿ ಆಯುರ್ವೇದ ಸಂಶೋಧನಾ ಸಂಸ್ಥೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಮತ್ತು ಶ್ರೀ ಶ್ರೀ 1008 ಶ್ರೀ ಸತ್ಯಾತ್ಮ ತೀರ್ಥ ಶ್ರೀ ಪಾದಂಗಳವರ ಮೈಸೂರು ದಿಗ್ವಿಜಯ 2026 ಅಧಿಕ ಮಾಸದ ನಿಮಿತ್ತ ಪತಂಜಲಿ ಯೋಗಸೂತ್ರ ಮತ್ತು ಚರಕ ಸಂಹಿತ ಪಾರಾಯಣ ಹಾಗೂ ಜ್ಞಾನಯಜ್ಞ ಉದ್ಘಾಟನಾ ಸಮಾರಂಭವು ಇಂದು ಮಧ್ಯಾಹ್ನ 2 ಸಂಜೆ 5:30 ಉತ್ತರಾದಿಮಠ ರೋಗಮೋಚನ ಧನ್ವಂತರಿ ಸನ್ನಿಧಾನ ಉತ್ತರಾದಿಮಠದ ರಸ್ತೆ ಖಿಲ್ಲೆ ಮೊಹಲ್ಲಾ ಮೈಸೂರು ಇಲ್ಲಿ ಜರುಗುತ್ತಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬಹುದಾಗಿ ಪ್ರಕಟಣೆ ತಿಳಿಸುತ್ತದೆ. ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ನಿಯು ಸವಯಾಜಿರಾವ್ ರಸ್ತೆ ಮೈಸೂರು ಇಲ್ಲಿ ಮೂತ್ರಕೋಶದ ಕಲ್ಲಿನ ತೊಂದರೆಗೆ ವಿಶೇಷ ಚಿಕಿತ್ಸಾ ಶಿಬಿರವನ್ನು ಈ ತಿಂಗಳ ಕಡೆಯ ದಿನದವರೆಗೆ ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇವೆಯನ್ನು ಪಡೆದುಕೊಳ್ಳಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಸೇವಾ ವಾಹಿನಿಯಲ್ಲಿ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ದ ಭಾರತ ಶುಭಾರಂಭ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ, ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ ಇಂದು ನವದೆಹಲಿಯಲ್ಲಿ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆ ನಡೆಯಲಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಭಾಗವಹಿಸಲಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ಜಪಾನ್ ವಿದೇಶಾಂಗ ಸಚಿವರು ನಿನ್ನೆ ದೆಹಲಿಗೆ ಆಗಮಿಸಿದ್ದರೆ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಮೇ 23ರಂದೇ ಭಾರತಕ್ಕೆ ಆಗಮಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆ ಮತ್ತು ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಈ ಬಾರಿಯ ಸಭೆಯು ತೀವ್ರ ಕುತೂಹಲ ಮೂಡಿಸಿದೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಒಳಗೊಂಡ ಕ್ವಾಡ್ ಅತ್ಯಂತ ಪ್ರಮುಖ ಒಕ್ಕೂಟವಾಗಿ ಹೊರಹೊಮ್ಮಿದೆ. ಪ್ರಸ್ತುತ ಒಕ್ಕೂಟದ ಅಧ್ಯಕ್ಷತೆ ವಹಿಸಿರುವ ಭಾರತ ಈ ಸಭೆಯನ್ನು ಆಯೋಜಿಸುತ್ತಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಮುಕ್ತ, ಸ್ವತಂತ್ರ, ಅಂತರ್ಗತ ಹಾಗೂ ಸಮೃದ್ಧಗೊಳಿಸುವ ಉದ್ದೇಶದೊಂದಿಗೆ ಜಾಗತಿಕ ಒಳಿತಿಗಾಗಿ ಶ್ರಮಿಸಲು ಕ್ವಾಡ್ ರಾಷ್ಟಗಳು ಬದ್ದವಾಗಿವೆ. ಕಳೆದ ವರ್ಷ ಜುಲೈ 1ರಂದು ವಾಷಿಂಗ್ಟನ್ನಲ್ಲಿ ನಡೆದಿದ್ದ ಸಭೆಯ ಚರ್ಚೆಗಳ ಮುಂದುವರೆದ ಭಾಗವಾಗಿ ಇಂದಿನ ಸಭೆ ನಡೆಯಲಿದೆ. ಮುಖ್ಯವಾಗಿ ಆರೋಗ್ಯ ಭದ್ರತೆ, ಹವಾಮಾನ ವೈಪರೀತ್ಯ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ದೇಶಗಳ ಕಡಲ ವಲಯ ಜಾಗೃತಿಯನ್ನು ಬಲಪಡಿಸುವಂತಹ ಸವಾಲುಗಳ ಕುರಿತು ಸಚಿವರು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಇದರ ಜೊತೆಗೆ ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಷಯಗಳ ಕುರಿತು ಸಭೆಯಲ್ಲಿ ವಿಚಾರ ವಿನಿಮಯ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ರಾಷ್ಟಪತಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಸಿಕ್ಕಿಂ ಸರ್ಕಾರವು ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ರಾಷ್ಟಪತಿಗಳು ಇಂದು ಸಂಜೆ ಗ್ಯಾಂಗ್ಟಾಕ್ನಲ್ಲಿರುವ ಪ್ರಸಿದ್ಧ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಾಳೆ ರಾಷ್ಟಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥೂಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ದಿನ ಅವರು ಗ್ಯಾಂಗ್ಟಾಕ್ನಲ್ಲಿ ಆಯೋಜಿಸಲಾಗಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಾಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದಿನ ಕೆಲವು ದಿನಗಳ ಕಾಲ ದೇಶದ ಗಡಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದು ಭದ್ರತೆಗೆ ಸಂಬಂಧಿಸಿದ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಗೃಹ ಸಚಿವರು ನಿನ್ನೆ ರಾತ್ರಿ ರಾಜಸ್ಥಾನದ ಬಿಕನೇರ್ಗೆ ತಲುಪಿದ್ದಾರೆ. ಸಚಿವರು ಇಂದು ಬೆಳಗ್ಗೆ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಸಾಂಚು ಗಡಿ ಕಾವಲು ಠಾಣೆಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಯೋಧರಿಗಾಗಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಕಲ್ಯಾಣ ಯೋಜನೆಗಳಿಗೂ ಚಾಲನೆ ನೀಡಲಿದ್ದಾರೆ. ತದನಂತರ ಬಿಕಾನೇರ್ ಗಡಿ ಪ್ರದೇಶದ ಒಟ್ಟಾರೆ ಭದ್ರತಾ ಪರಿಸ್ಥಿತಿಯ ಕುರಿತು ಅವರು ಪರಿಶೀಲನೆ ನಡೆಸಲಿದ್ದಾರೆ. ಈ ಪ್ರಮುಖ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ, ರಾಜಸ್ಥಾನ ಸರ್ಕಾರ ಮತ್ತು ಬಿಎಸ್ಎಫ್ನ ಹಿರಿಯ ಅಧಿಕಾರಿಗಳು ಹಾಗೂ 5 ಗಡಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ತಮ್ಮ ಪ್ರವಾಸದ ಮುಂದಿನ ಭಾಗವಾಗಿ ಇದೇ 29ರಂದು ಗೃಹ ಸಚಿವರು ಗುಜರಾತ್ನ ಭುಜ್ಗೆ ಭೇಟಿ ನೀಡಲಿದ್ದು ಅಲ್ಲಿನ ಬಿಎಸ್ಎಫ್ ಗಡಿ ಕಾವಲು ಠಾಣೆಯನ್ನು ವೀಕ್ಷಿಸಲಿದ್ದಾರೆ. ಜೂನ್ 5ರಂದು ತ್ರಿಪುರ, ನಂತರ ಪಶ್ಚಿಮ ಬಂಗಾಳದ ಗಡಿ ವಲಯಗಳಿಗೂ ಪ್ರವಾಸ ಕೈಗೊಂಡು ಅಲ್ಲಿನ ಭದ್ರತಾ ಪರಿಸ್ಥಿತಿಯನ್ನು ಪರಾಮರ್ಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾಂಗೋ ಮತ್ತು ಉಗಾಂಡಾದಲ್ಲಿ ಎಬೋಲಾ ಸೋಂಕಿನ ಉಲ್ಬಣವನ್ನು ವಿಶ್ವ ಆರೋಗ್ಯ ಸಂಸ್ಥೆ WHO ಜಾಗತಿಕ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ DGCA ವಿಮಾನಯಾನ ಸಂಸ್ಥೆಗಳಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಪ್ರಕಟಿಸಿದೆ. ಇದರ ಅನ್ವಯ ಉಗಾಂಡಾ ಕಾಂಗೋ ಸಂಪರ್ಕಿಸುವ ವಿಮಾನಗಳಲ್ಲಿ ಪ್ರಯಾಣಿಕರು ಇಳಿಯುವ ಮುನ್ನ ಸ್ವಯಂ ಘೋಷಣಾ ಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಜ್ವರ, ತಲೆನೋವು, ವಾಂತಿಯಂತಹ ಎಬೋಲಾ ಲಕ್ಷಣಗಳಿದ್ದರೆ ತಕ್ಷಣ ಸಿಬ್ಬಂದಿಗೆ ಅಥವಾ ವಿಮಾನ ನಿಲ್ದಾಣದ ವೈದ್ಯಕೀಯ ಘಟಕಕ್ಕೆ ತಿಳಿಸಲು ಇನ್ಫ್ಲೈಟ್ ಪ್ರಕಟಣೆ ಹೊರಡಿಸಬೇಕು. ಭಾರತಕ್ಕೆ ಬಂದ 21 ದಿನಗಳಲ್ಲಿ ಇಂತಹ ಲಕ್ಷಣಗಳು ಕಂಡರೂ ನಿಯೋಜಿತ ಆಸ್ಪತ್ರೆಗಳನ್ನು ಸಂಪರ್ಕಿಸಬೇಕು. ವಿಮಾನದಲ್ಲಿ ಶಂಕಿತ ಪ್ರಕರಣ ಪತ್ತೆಯಾದರೆ ಆ ಪ್ರಯಾಣಿಕರನ್ನು ಹಿಂಭಾಗದ ಸೀಟಿಗೆ ಸ್ಥಳಾಂತರಿಸಿ ಸುತ್ತಲಿನ ಸೀಟುಗಳನ್ನು ಖಾಲಿ ಇಡಬೇಕು ಹಾಗೂ ವಿಮಾನಗಳಲ್ಲಿ ಮಾಸ್ಕ್, ಗ್ಲೌಸ್, ಪಿಪಿಇ ಕಿಟ್ ಮತ್ತು ಸ್ಯಾನಿಟೈಸರ್ಗಳ ಸಾಕಷ್ಟು ದಾಸ್ತಾನು ಕಾಯ್ದುಕೊಳ್ಳಬೇಕು ಎಂದು DGCA ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನ ಗೊಂಡೋಲಾ ರೋಪ್ವೇಯಲ್ಲಿ ತಾಂತ್ರಿಕ ದೋಷದಿಂದಾಗಿ ಭೂಮಿಯಿಂದ 500 ಎತ್ತರದ 65 ಕೇಬಲ್ ಕಾರ್ ಕ್ಯಾಬಿನ್ಗಳಲ್ಲಿ ಸಿಲುಕಿಕೊಂಡಿದ್ದ ಮಹಿಳೆಯರು, ಮಕ್ಕಳು ಸೇರಿದಂತೆ 300 ಹೆಚ್ಚು ಪ್ರವಾಸಿಗರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಜಮ್ಮು ಕಾಶ್ಮೀರ ಪೊಲೀಸ್, ಭಾರತೀಯ ಸೇನೆಯ ಚಿನಾರ್ ಕೋರ್ ಮತ್ತು ಸ್ಥಳೀಯ ಆಡಳಿತದ ಜಂಟಿ ಸಹಯೋಗದಲ್ಲಿ ಸತತ 7 ಕಾಲ ನಡೆದ ರಕ್ಷಣಾ ಕಾರ್ಯಾಚರಣೆಯ ಬಳಿಕ ಎಲ್ಲ ಪ್ರವಾಸಿಗರನ್ನು ಯಾವುದೇ ಗಾಯಗಳಿಲ್ಲದೆ ಕೆಳಕ್ಕೆ ಇಳಿಸುವಲ್ಲಿ ತಂಡಗಳು ಯಶಸ್ವಿಯಾಗಿವೆ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ಲಕ್ಷಾಂತರ ಮುಸ್ಲಿಂ ಬಾಂಧವರಿಂದು ಸೌದಿ ಅರೇಬಿಯಾದಲ್ಲಿ ಹಜ್ ಪ್ರಾರ್ಥನೆಯ ಪ್ರಮುಖ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. 5 ಕಾಲ ನಡೆಯಲಿರುವ ಪವಿತ್ರ ಹಜ್ ಧಾರ್ಮಿಕ ವಿಧಿವಿಧಾನಗಳ ಆರಂಭದ ಸಂಕೇತವಾಗಿ ನಿನ್ನೆ ದೇಶ ವಿದೇಶಗಳ ಯಾತ್ರಿಕರು ಮಿನಾ ನಗರದಲ್ಲಿ ಸೇರಿದ್ದರು. ಇಂದು ಮುಂಜಾನೆ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಯಾತ್ರಿಕರು ಹಜ್ನ ಅತ್ಯಂತ ಪ್ರಮುಖ ವಿಧಿವಿಧಾನಕ್ಕಾಗಿ ಹರಾಫತ್ನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ದಿನವಿಡೀ ಹರಾಫತ್ನಲ್ಲಿ ಕಳೆಯಲಿರುವ ಯಾತ್ರಾರ್ಥಿಗಳು ಜಗತ್ತಿನ ಕಲ್ಯಾಣಕ್ಕಾಗಿ ಹಾಗೂ ತಮ್ಮ ಪಾಪ ಕ್ಷಮಾಪಣೆಗಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಇರಾನ್ ಯುದ್ದವನ್ನು ಕೊನೆಗಾಣಿಸುವ ಯಾವುದೇ ಒಪ್ಪಂದವಾದರೂ ಅದರಲ್ಲಿ ಸೌದಿ ಅರೇಬಿಯಾ ಸೇರಿದಂತೆ ಹಲವು ರಾಷ್ಟಗಳು ಅಬ್ರಹಾಂ ಒಪ್ಪಂದವನ್ನು ಕಡ್ಡಾಯವಾಗಿ ಸೇರುವ ಷರತ್ತನ್ನು ಒಳಗೊಂಡಿರಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಸಂದೇಶ ಹಂಚಿಕೊಂಡಿರುವ ಅವರು, ಇರಾನ್ ಜೊತೆಗಿನ ಮಾತುಕತೆಗಳು ಸಕಾರಾತ್ಮಕವಾಗಿ ಮುನ್ನಡೆಯುತ್ತಿವೆ, ಆದರೆ ಒಂದು ವೇಳೆ ಒಪ್ಪಂದ ತಲುಪುವಲ್ಲಿ ವಿಫಲರಾದರೆ ಮತ್ತೆ ಯುದ್ದಕ್ಕೆ ಮರಳಬೇಕಾಗುತ್ತದೆ ಹಾಗೂ ಹಿಂದೆಂದಿಗಿಂತಲೂ ಭೀಕರ ಮತ್ತು ಬಲವಾದ ಸಂಘರ್ಷ ಎದುರಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಬಿ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡ ಮಾಲ್ಡೀವ್ಸ್ ವಿರುದ್ದ 11-0 ಗೋಲುಗಳ ಅಂತರದ ಭರ್ಜರ ಜಯ ಸಾಧಿಸಿ ಶುಭಾರಂಭ ಕಂಡಿದೆ. ಗುಂಪು ಹಂತದ ಪಂದ್ಯಗಳನ್ನು ಮುಕ್ತಾಯಗೊಳಿಸಲಿರುವ ಐಪಿಎಲ್ T20 ಕ್ರಿಕೆಟ್ ಟೂರ್ನಿಯಲ್ಲಿ ಇಂದಿನಿಂದ ಪ್ಲೇಆಫ್ ಹಂತಕ್ಕೆ ಚಾಲನೆ ದೊರೆಯಲಿದೆ. ಇಂದು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲನೇ ಕ್ವಾಲಿಫೈಯರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶಿಸಲಿದ್ದು, ಸೋತ ತಂಡಕ್ಕೆ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಫೈನಲ್ಗೆ ಏರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ಧ ಭಾರತ ಶುಭಾರಂಭ. ಹಾಗೂ ಐಪಿಎಲ್ T20 ಕ್ರಿಕೆಟ್ ಪ್ಲೇಆಫ್ ಹಂತ, ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
4: ಆಕಾಶವಾಣಿ ಮೈಸೂರು FM 100.6. ಸಮಯ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
5: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
6: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
7: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
6: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
8: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ರೇಣುಕಾದೇವಿ ಮಹಾತ್ಮೆ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ. ವಿಜಯ್ ನಾರಸಿಂಹ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಸ್ ಹನುಮಂತರಾವ್.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: KJ Yesudas avaru hadiruva Shabarimale Swami Ayyappa ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಸಂಗೀತ ಕೆವಿ ಮಹಾದೇವನ್ ಅವರದು.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 2461

ಶ್ರೀ ಸತ್ಯನಾರಾಯಣ ಪೂಜಾ ಫಲ ಚಿತ್ರದ ಗೀತೆಗಾಗಿ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ. ಸಂಗೀತ ಸಂಯೋಜನೆ ಎಂ ರಂಗರಾವ್.

0: ಥೂ, ಈ ಹುಚ್ಚಿರ್ ಮನೆಗೆ ಬರಲೇಬಾರ್ದಾಗಿತ್ತು ಎಂದು ಹೇಳಿಕೊಂಡಳು. ಆಗ ಅವಳೆದುರಿಗಿದ್ದ ಒಂದು ಮರದ ಬುಡದಲ್ಲಿ ಚಚ್ಚೌಕವಾದ ಬಾಗಿಲಿದ್ದಂತೆ ಕಂಡಿತು. ಒಳಗೆ ಹೋಗಿ ಅದನ್ನು ತಳ್ಳಿದಳು. ಅದು ತೆರೆಯಿತು. ಧೈರ್ಯವಾಗಿ ಅದರೊಳಕ್ಕೆ ನುಗ್ಗಿದಳು. ಕೊಂಚ ದೂರ ಹೋದ ಮೇಲೆ ರಸ್ತೆ ಬಲಕ್ಕೆ ತಿರುಗಿತು. ಅಲ್ಲಿ ಹಿಂದಿನ ಗಾಜಿನ ಗುಂಡು ಮೇಜು, ಚಿನ್ನದ ಬೀಗದ ಕೈ, ತೋಟದ ಬಾಗಿಲು. ಆಗಿನ ಹಾಗೆ ಈಗ ಅಳಬೇಕಾಗಿಲ್ಲ ಎಂದು ಹೇಳುತ್ತಾ ಅಣಬೆಯ ಚೂರುಗಳಿಂದ ತನ್ನ ಎತ್ತರವನ್ನು ಕಡಿಮೆ ಮಾಡಿಕೊಂಡು ಬಾಗಿಲ ಸಂದಿನಿಂದಲೇ ತೂರಿಕೊಂಡು ಮತ್ತೆ ಮೊಳದಷ್ಟು ಎತ್ತರಕ್ಕೆ ತನ್ನ ದೇಹವನ್ನು ತಂದುಕೊಂಡಳು. ಅಂತೂ ಕೊನೆಗೆ ಆ ಉದ್ಯಾನವನ್ನು ಪ್ರವೇಶಿಸಿದಳು. ಅಲ್ಲಿ ತಂಪಾದ ಗಾಳಿ, ಇಂಪಾಗಿ ಹಾಡುವ ಬಣ್ಣದ ಹಕ್ಕಿಗಳು, ಬಣ್ಣಿಸಲಾರದ ಬಣ್ಣಗಳು, ಹುಚ್ಚು ಹುಚ್ಚಾಗಿ ಬೆಳೆದ ಹುಲ್ಲು, ಹಣ್ಣಿನ ಭಾರವನ್ನು ಹೊರಲಾರದೆ ತೆಗೆದುಕೊಳ್ಳಿ ನನ್ನ ತಲೆಹೊರೆ ಕೊಂಚ ಇಳಿಸಿಕೊಡಿ ಎಂದು ಅಂಗಲಾಚಿ ಬೇಡುವ ಮರಗಳು. ಅದುವರೆಗೂ ಅನುಭವಿಸಿದ ಕಷ್ಟಗಳೆಲ್ಲವನ್ನೂ ಪಾಪಚ್ಚಿ ಬೇಗನೆ ಮರೆತು ಬಿಟ್ಟಳು. ಅವಳು ಆ ತೋಟದಲ್ಲಿ ಕುಣಿಯುತ್ತಾ ಹಾಡುತ್ತಾ ಓಡಾಡುತ್ತಿದ್ದಳು. ಅಲ್ಲಿ ಎತ್ತರವಾಗಿ ಬೆಳೆದಿದ್ದ ಒಂದು ಬಿಳಿಯ ಗುಲಾಬಿ ಗಿಡ, ಅದರ ತುಂಬ ಅಗಲವಾದ ಹೂವುಗಳ ಗೊಂಚಲುಗಳು. ಆ ಗಿಡದ ಶುಶ್ರೂಷೆಯನ್ನು ಮೂರು ಆಳುಗಳು ಅತಿ ಜಾಗರೂಕತೆಯಿಂದ ಮಾಡುತ್ತಿದ್ದರು. ಪ್ರತಿಯೊಂದು ಹೂವಿನ ಎಸಳಿಗೂ ಅವರು ಕೆಂಪು ಬಣ್ಣವನ್ನು ಬಳಿಯುತ್ತಿದ್ದರು. ಪಾಪಚ್ಚಿ ಆ ಗಿಡದ ಹತ್ತಿರ ಹೋಗಿ ಜವಾನರ ವಿಚಿತ್ರ ಕೆಲಸವನ್ನು ನೋಡುತ್ತಾ ನಿಂತಿದ್ದಳು. ಆಗ ಒಬ್ಬ ಆಳು, ಲೋ ಐದು, ಹಾಂ ಹಾಂ, ಎಲೆ ಮೇಲೆ ಬೀಳಿಸ್ಬೇಡ ಜೋಕೆ. ಐದು? ನಾನೇನು ಮಾಡಲಣ್ಣ, ಏಳು ನನ್ನ ಕೈ ತಟ್ಟದ, ಒಂದಿಷ್ಟು ಚೆಲ್ಬಿಡ್ತು. ಏಳು ಕೋಪದಿಂದ, ಲೋ ನಿನ್ನ ಹಣೆ ಬರವೇ ಅಷ್ಟು, ಇನ್ನೊಬ್ಬನ ಮೇಲೆ ಚಾಡಿ ಹೇಳ್ಕೊಂಡು ನಿನ್ನ ಹೊಟ್ಟೆ ತುಂಬಿಸ್ಕೋ.
1: ಐದು ಕುಪಿತನಾಗಿ,
0: ಏ ಮುಚ್ಚೋ ಕಂಡಿದ್ದೇನೆ, ಬಗಳ್ಬೇಡ. ಆಯಿತು, ನಿನ್ನ ಗತಿ ಪೂರೈಸ್ತು ಇವತ್ತು. ಯಮರಾಯನ ಪಟ್ಟಣಕ್ಕೆ ಚೀಟಿ ಕೊಟ್ಟು ಕಳಿಸ್ತಾರೆ, ಕೇಳಿಲ್ವೋ ನೀನಿನ್ನು? ನಿನ್ನೆ ಸಾಯಂಕಾಲ ಹ್ಞೂ ಸನ್ನಿಧಾನದಿಂದ ಅಪ್ಪಣೆ ಆಗಿದೆ, ಅಮಾಸೆ ದಿನ ನಿನ್ನ ತಲೆ ಕತ್ತರಿಸ್ಬೇಕು ಅಂತ.
1: ಮೊದಲು ಮಾತನಾಡಿದವನು,
0: ಅದು ಯಾಕಣ್ಣ?
1: ಏಳು,
0: ಲೋ ಎರಡು, ನಿನ್ಗ್ಯಾಕೆ ಅದೆಲ್ಲ, ನಿನ್ನ ತಲೆ ಹೋಗೋ ಸಂದರ್ಭ ಏನು ಇಲ್ವಲ್ಲ, ನಾನು ಸತ್ತರೆ ನಿನಗೆ ವಡೆ ಪಾಯಸ ಕೂಡ ಸಿಕ್ಕೋದಿಲ್ಲ, ಸುಮ್ಮನೆ ನಿನ್ನ ಪಾಡಿಗೆ ಬಣ್ಣ ಬಳಿ.
1: ಐದು,
0: ನಾನು ಹೇಳ್ತೇನಣ್ಣ ಯಾಕೆ ಅಂತ, ಎಲ್ಲರಿಗೂ ಗೊತ್ತಾಗಿದೆ ಆಗಲೇ. ಹಾಂ, ನಿನ್ನ ಕಿವಿಗೆ ಇನ್ನೂ ಮುಟ್ಟಿಲ್ಲ ಅಷ್ಟೇ. ನಿನ್ನೆ ಅರಮನೆ ಅಡುಗೆಯವನು ಏಳನ್ನು ಕರೆದು ಕೊಂಚ ಕರಿಬೇವಿನ ಸೊಪ್ಪು ತೆಗೆದುಕೊಂಡು ಬಾ ಅಂತ ಹೇಳ್ದ. ಅದಕ್ಕೆ ಇವನು ಎಲ್ಲೋ ಜ್ಞಾನದಲ್ಲಿ ನೆಟ್ಟಿಗೆ ಹೋಗಿ ಬೇವಿನ ಸೊಪ್ಪು ಕಿತ್ಕೊಂಡು ಬಂದು ಕೊಟ್ಟ. ಆ ದಡ್ಡ ಅದನ್ನು ಸಾರಿಗೆ ಹಾಕಿಯೇ ಬಿಟ್ಟ.
1: ಏಳು ತನ್ನ ಪೆಚ್ಚುತನ ಬಯಲಾದದ್ದರಲ್ಲಿ ಕೋಪಗೊಂಡು,
0: ಏಯ್ ಯಾಕೋ ಹೇಳಿದೆ, ನಿನ್ನ ಹಲ್ಲು ದುರಿಸಿ ಚರ್ಮ ಸುಲಿದು ಮೂಗು ಕೊಯ್ದು.
1: ಅಷ್ಟರಲ್ಲಿ ಅವರು ಪಾಪಚ್ಚಿಯನ್ನು ಕಂಡರು. ತಮ್ಮ ಜಗಳವನ್ನು ನಿಲ್ಲಿಸಿ ಸುಮ್ಮನಾದರು. ಎಲ್ಲರೂ ಅವಳಿಗೆ ಕೈ ಮುಗಿದರು, ಅಡ್ಡಬಿದ್ದರು.
0: ತಪ್ಪಾಯ್ತು ಬುದ್ಧಿ ನಿಮ್ಮ ಪಾದ, ತಪ್ಪಾಯ್ತು ಬುದ್ಧಿ ಎಂದು ಹೇಳಿದರು. ಹೂವುಗಳಿಗೆ ಯಾಕೆ ಬಣ್ಣ ಹಾಕ್ತಾ ಇದ್ದೀರಿ ಎಂದು ಪಾಪಚ್ಚಿ ಕೇಳಿದಳು. ಐದು ಏಳು ಇವರಿಬ್ಬರು ಯುದ್ಧಕ್ಕೆ ಅಣಿಯಾಗಿದ್ದರಿಂದ ಅವರ ಆವೇಶವು ಇನ್ನೂ ತಗ್ಗಿರಲಿಲ್ಲ. ಆದುದರಿಂದ ಎರಡು, ನೋಡಿ ಬುದ್ಧಿ, ಇಲ್ಲಿ ಒಂದು ಕೆಂಪು ಗುಲಾಬಿಯನ್ನು ನೆಡಬೇಕಾಯಿತು ಬುದ್ಧಿ, ಅದು ತಪ್ಪಿ ಬಿಳಿದನ್ನು ಹಾಕಿಬಿಟ್ಟುವಿ ಬುದ್ಧಿ. ರಾಣಿಯವ್ರ ಸನ್ನಿಧಾನಕ್ಕೆ ಇದು ತಿಳಿದ್ರೆ ನಮ್ಮನ್ನು ಪ್ರಾಣ ಸಹಿತ ಬಿಡೋದಿಲ್ಲ ಬುದ್ಧಿ. ಹ್ಞೂ, ಇನ್ನೇನು ಇನ್ನೊಂದು ಅರೆಗಳಿಗೆ ಎಲ್ಲೇ ಇಲ್ಲಿಗೆ ಚಿತ್ತೈಸ್ತಾರೆ ಬುದ್ಧಿ. ಅದಕ್ಕೆ ಆದಷ್ಟು ಬೇಗ ಬಣ್ಣ ಹಾಕ್ತಾ ಇದ್ದೇವೆ ಬುದ್ಧಿ ಎಂದು ಹೇಳಿದ. ಆಗ ಐದು, ಹಾಂ ಸವಾರಿ ಸವಾರಿ
1: ಎಂದು ಕಿರುಚಿದ. ಮೂವರು ನೆಲದ ಮೇಲೆ ದಂಡ ಪ್ರಣಾಮ ಮಾಡಿದರು. ಹಾಗೆಯೇ ಬಿದ್ದಿದ್ದರು. ಕೊಂಬು ಕಹಳೆಗಳ ಸದ್ದಾಯಿತು. ಜನರ ಗದ್ದಲ ಕೇಳಿಸಿತು. ಪಾಪಚ್ಚಿ ಆ ಕಡೆ ತಿರುಗಿ ನೋಡಿದಳು. ಹತ್ತು ಜನ ಗಿರಲು ಮೀಸೆಯ ಸಿಪಾಯಿಗಳು ಒಂದು ಸಾಲಿಗೆ ಇಬ್ಬಿಬ್ಬರಂತೆ ಮೊದಲು ಬಂದರು. ಅವರೆಲ್ಲರೂ ಕಳಾವರಿನ ಆಕಾರದಲ್ಲಿ ಕತ್ತರಿಸಿದ ಕಪ್ಪು ರಟ್ಟಿನ ತುಂಡುಗಳನ್ನು ಕೋಲುಗಳಿಗೆ ಸಿಕ್ಕಿಸಿ ಎತ್ತಿ ಹಿಡಿದು ಭರ್ಜಿಗಳಂತೆ ತರುತ್ತಿದ್ದರು. ಅನಂತರ ಇಪ್ಪತ್ತು ಜನ ಹೊಗಳು ಭಟರು ನಾಲ್ವರು ನಾಲ್ವರಾಗಿ ಐದು ಸಾಲು. ಅವರ ಹಿಂದೆಯೇ ಆಸ್ಥಾನದ ಅಧಿಕಾರಿಗಳು, ಉದ್ದವಾದ ಬಿಳಿಯ ಅಂಗಿ, ನೀಲಿ ರುಮಾಲು, ಸೊಂಟಕ್ಕೆ ಕೆಂಪು ಪಟ್ಟೆ.
0: ರುಮಾಲಿನ ಮೇಲೂ ಅಂಗಿಯ ಮೇಲೂ ಡೈಮಂಡಿನ ಆಕಾರದಲ್ಲಿ ಕೆಂಪು ಮುದ್ರೆಗಳು. ಆಮೇಲೆ ಬಂದವರು 10 ಜನ ಅಂಗರಕ್ಷಕರು. ಇವರೂ ಸಿಪಾಯಿಗಳಂತೆಯೇ ರಟ್ಟಿನ ತುಂಡುಗಳನ್ನು ಝಳಪಿಸುತ್ತಾ ಬಂದರು. ಆದರೆ ಕೆಂಪು ಬಣ್ಣದ ರಟ್ಟು, ಆಟೀನ್ ಆಕಾರ. ಅವರ ಹಿಂದೆ ವಾದ್ಯದವರು, ಅನಂತರ ಅರಸು ಮಕ್ಕಳು. ಒಂದು ಸಾಲಿಗೆ ಇಬ್ಬಿಬ್ಬರಂತೆ ಒಬ್ಬರ ಕೈಯನ್ನೊಬ್ಬರು ಹಿಡಿದುಕೊಂಡು ಕುಣಿ ಕುಣಿಯುತ್ತಾ ನಗುನಗುತ್ತಾ ಬರುತ್ತಿದ್ದರು. ಅವರಿಗೆ ಹೊಳೆಯುವ ಕಣ್ಣುಗಳು, ಕನ್ನಡಿಯಂತೆ ಕೆನ್ನೆಗಳು, ಕೆಂದುಟಿಗಳು, ಮುದ್ದಾದ ಮಕ್ಕಳು, ಮೈಮೇಲೆ ಥಳಥಳಿಸುವ ಒಡವೆ ವಸ್ತ್ರಗಳು. ಅವರ ಅಂಗಿಗಳ ಮೇಲೂ ರುಮಾಲುಗಳ ಮೇಲೂ ಅಲ್ಲಲ್ಲಿ ಇಸ್ಪೀಟಿನ ಆಕಾರದಲ್ಲಿ ಕಪ್ಪು ಬಣ್ಣದ ಮುದ್ರೆಗಳು. ಅವರ ಹಿಂದೆಯೇ ಅರಮನೆಗೆ ಅತಿಥಿಗಳಾಗಿ ದಯಮಾಡಿಸಿದ್ದ ನೆರೆಹೊರೆಯ ಸಂಸ್ಥಾನಗಳ ರಾಜರು, ಅವರ ಅರಸಿಯರು, ಮಂತ್ರಿ ಪ್ರಧಾನರು, ದಂಡನಾಯಕರು, ಕೆಲವು ಸಾಮಂತ ರಾಜರು, ಅವರ ಪತ್ನಿಯರು, ಅವರ ನಡುವೆ ಎಲ್ಲರೊಂದಿಗೂ ಬಹಳ ವಿನಯದಿಂದ ಮಾತನಾಡುತ್ತಾ ಬಿಳಿಯ ಮೊಲವೂ ಬರುತ್ತಿತ್ತು. ಅನಂತರ ಕೊಂಚ ಹಿಂದೆ ಒಬ್ಬನೇ ಇಸ್ಪೀಟು ಗುಲಾಮನ ಉಡುಗೆ ತೊಡುಗೆಗಳನ್ನು ಧರಿಸಿದ್ದ ಪ್ರಧಾನಮಂತ್ರಿ. ಆಮೇಲೆ ತಮ್ಮ ಕರುಣಾ ಕಟಾಕ್ಷವನ್ನು ಅತ್ತಿತ್ತ ಬೀರುತ್ತ ಪ್ರಜೆಗಳ ಪುರೋಭಿವೃದ್ಧಿಗಾಗಿ ಮಾಡಬೇಕಾದ ಕೆಲಸಗಳನ್ನು ಕುರಿತು ತಮ್ಮೊಳಗೆ ತಾವೇ ಮಾತನಾಡಿಕೊಳ್ಳುತ್ತಾ ಬರುತ್ತಿದ್ದ ಇಸ್ಪೀಟು ರಾಜ, ಪಕ್ಕದಲ್ಲೇ ಇಸ್ಪೀಟು ರಾಣಿ. ಇತರರ ಹಾಗೆ ತಾನು ಕೆಳಮುಖವಾಗಿ ನೆಲದ ಮೇಲೆ ಮಲಗಿಕೊಳ್ಳಬೇಕೇನೋ ಎಂದು ಪಾಪಚ್ಚಿಗೆ ಶಂಕೆಯಾಯಿತು. ಆದರೆ ರಾಜನು ರಾಣಿಯೂ ಇಷ್ಟು ವೈಭವದಿಂದ ವಿಜಯ ಮಾಡುತ್ತಿರುವಾಗ ಎಲ್ಲರೂ ತಲೆ ಎತ್ತದೆ ದಾರಿಯುದ್ದಕ್ಕೂ ಮಲಗಿಬಿಟ್ಟರೆ ಮೆರವಣಿಗೆಯಿಂದ ಏನು ಪ್ರಯೋಜನ ಎಂದು ಯೋಚಿಸಿ ಅಂತಹ ನಡವಳಿಕೆ ಎಲ್ಲರಿಗೂ ಅನ್ವಯಿಸತಕ್ಕದ್ದಲ್ಲವೆಂದು ತೀರ್ಮಾನಿಸಿ ಅಲ್ಲಿಯೇ ನಿಂತುಕೊಂಡಿದ್ದಳು. ಹತ್ತಿರಕ್ಕೆ ಸವಾರಿ ಬಂದಾಗ ರಾಣಿಯವರ ದೃಷ್ಟಿ ಪಾಪಚ್ಚಿಯ ಮೇಲೆ ಬಿತ್ತು. ಅವಳೆದುರಿಗೆ ರಾಜನೂ ರಾಣಿಯೂ ನಿಂತುಕೊಂಡರು. ರಾಣಿಯವರು ಕೊಂಚ ಹೊತ್ತು ಅವಳನ್ನು ದುರುದುರನೆ ನೋಡುತ್ತಿದ್ದರು. ಕೊನೆಗೆ ಮಂತ್ರಿಯನ್ನು ಕರೆತರಿಸಿ, ಇದು ಯಾರು ಎಂದು ಕೇಳಿದರು. ಅವನು ಪಾಪ ಏನೂ ತಿಳಿಯದು ಕಣ್ಕಂಡ್ಬಿಟ್ಟ. ಕೊಂಚ ಕೆಮ್ಮಿ ತಲೆ ಕೆರೆದು ಕೊನೆಗೆ ಸುಮ್ಮನಾದ. ಕತ್ತೆ ಎಂದು ರಾಣಿಯವರು ಅವನಿಗೆ ಆಶೀರ್ವಾದ ಮಾಡಿದರು. ಅನಂತರ ಪಾಪಚ್ಚಿಯನ್ನು ಕುರಿತು, ನಿನ್ನ ಹೆಸರೇನು ಮಗು ಎಂದು ಕೇಳಿದಳು. ಪಾಪಚ್ಚಿಗೆ ಮೊದಮೊದಲು ರಾಜನನ್ನು ರಾಣಿಯನ್ನು ಪರಿವಾರವನ್ನು ಕಂಡಾಗ ಕೊಂಚ ದಿಗಿಲಾಗಿತ್ತು. ಆದರೆ ಅವಳು ಹಾಗೆಲ್ಲ ಹೆದರುವ ಹುಡುಗಿಯಲ್ಲ. ಅಣ್ಣನ ಬೀರುವಿನಲ್ಲಿದ್ದ ಇಸ್ಪೀಟು ಕಟ್ಟಿನ ಗೊಂಬೆಗಳ ಹಾಗಿವೆ. ಇವಕ್ಕೆ ನಾನು ಏಕೆ ಹೆದರಬೇಕು ಎಂದು ಹೇಳಿ ಮನಸ್ಸಿಗೆ ಧೈರ್ಯ ತಂದುಕೊಂಡು, ಮಹಾಸ್ವಾಮಿ, ನನ್ನ ಹುಟ್ಟು ಹೆಸರು ಪಾರ್ವತಮ್ಮ, ಇಟ್ಟ ಹೆಸರು ಪಾಪಚ್ಚಿ ಎಂದಳು. ಸರಿ, ಇವರು ಯಾರು, ಇಲ್ಲಿ ಮಲಗಿರುವವರು ಎಂದು ರಾಣಿಯವರು ಅಲ್ಲಿ ಬಿದ್ದಿದ್ದ ಜವಾನರನ್ನು ತೋರಿಸುತ್ತಾ ಕೇಳಿದರು. ನಾನು ಏಕೆ ಹೇಳಲಿ ಎಂದು ಪಾಪಚ್ಚಿ ಸುಮ್ಮನಿದ್ದಳು. ಆದರೆ ಒಂದು ವಿಚಿತ್ರ, ಅಲ್ಲಿ ಮಲಗಿದ್ದ ಜವಾನರ ಬೆನ್ನಿಗೂ ಇತರರೆಲ್ಲರ ಬೆನ್ನಿಗೂ ಅಂಗಿಯ ಬಣ್ಣದಲ್ಲಾಗಲಿ ಅಂಚುಗೆರೆ ಮುದ್ರೆ ಇವುಗಳಲ್ಲಾಗಲಿ ಯಾವ ವ್ಯತ್ಯಾಸವೂ ಇರಲಿಲ್ಲ. ಎಲ್ಲರ ಬೆನ್ನಿಗೂ ಒಂದೇ ಬಗೆಯ ಬಟ್ಟೆಯ ಅಂಗಿ, ಇಸ್ಪೀಟು ಕಟ್ಟಿನಲ್ಲಿರುವ ಹಾಗೆಯೇ. ಆಳುಗಳು ಹಾಗೆಯೇ ಬಿದ್ದುಕೊಂಡಿದ್ದರೆ ಅವರು ಜವಾನರೋ ಅರಸಿಯರೋ ಅತಿಥಿಗಳೋ ಸಿಪಾಯಿಗಳೋ ಪುರೋಹಿತರೋ ಅಧಿಕಾರಿಗಳೋ ಯಾವುದೂ ಹೇಳಲಾಗುತ್ತಿರಲಿಲ್ಲ. ಇವರು ಯಾರು ಎಂದು ರಾಣಿ ಪಾಪಚ್ಚಿಯನ್ನೇ ಇನ್ನೊಂದು ಸಾರಿ ಕೇಳಿದಳು.
2: ನನಗೇನು ಗೊತ್ತು
0: ಎಂದು ಅವಳು ಉತ್ತರ ಹೇಳಿಬಿಟ್ಟಳು. ರಾಣಿ ಹೆಬ್ಬುಲಿಯ ಹಾಗೆ ರೇಗಿದಳು.
1: ಕತ್ತರಿಸು ಇವಳ ತಲೆಯನ್ನ
0: ಎಂದು ಒಬ್ಬ ಭಟನಿಗೆ ಆಜ್ಞಾಪಿಸಿದಳು.
2: ಆದರೇನು, ಪಾಪಚ್ಚಿ ಕೊಂಚವೂ ಹೆದರಲಿಲ್ಲ. ಹುಚ್ಚರು, ನಿಮಗೆಲ್ಲ ಹುಚ್ಚು
0: ಎಂದು ಧೈರ್ಯವಾಗಿ ರಾಣಿಯ ಮುಖ ಮುರಿಯುವ ಹಾಗೆ ಮಾತನಾಡಿದಳು. ರಾಣಿಗೆ ಬಹಳ ಅವಮಾನವಾಯಿತು. ಆದರೆ ರಾಜನು ಅವಳ ಕೈಯನ್ನು ಹಿಡಿದೆಳೆದು, ಪ್ರಿಯೆ ಬೇಡ ಬಿಡು, ಪಾಪ ಏನು ತಿಳಿಯದ ಕೂಸು ಎಂದನು. ಭಟನು ಪಾಪಚ್ಚಿಯನ್ನು ಪ್ರಾಣಸಹಿತ ಬಿಟ್ಟನು. ಅನಂತರ ರಾಣಿ ಮಂತ್ರಿಯನ್ನು ಬಳಿಗೆ ಕರೆದು,
1: ಅವರನ್ನು ಮಗುಚು
0: ಎಂದು ಅಪ್ಪಣೆ ಮಾಡಿದಳು. ಅವನು ಬಿದ್ದಿದ್ದವರ ಪಕ್ಕಕ್ಕೆ ಮೆಲ್ಲ ಮೆಲ್ಲನೆ ಹೋಗಿ ಕಾಲಿನಿಂದ ಒಬ್ಬೊಬ್ಬರನ್ನಾಗಿ ಮಗುಚಿ ಬೆನ್ನ ಮೇಲೆ ಮಲಗಿಸಿದನು. ಅವರು ಕೇವಲ ಜವಾನರೆಂದು ತಿಳಿದ ಕೂಡಲೇ,
1: ನಿಂತುಕೊಳ್ಳ್ರೋ ಕತ್ತೆಗಳ
0: ಎಂದು ಹೇಳಿದನು. ಮೂವರು ಎದ್ದು ನಿಂತು ನಡು ಕಟ್ಟಿ ಎಲ್ಲರಿಗೂ ಕೈಮುಗಿದರು. ಸ್ವಲ್ಪ ಹೊತ್ತಿನ ತನಕ ಕೈ ಮುಗಿಯುತ್ತಲೇ ಇದ್ದರು. ರಾಣಿಯವರು, ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಅವರನ್ನು ಕೇಳಿದರು. ಆಗ ಎರಡು ಬಗ್ಗಿ ನಿಂತು ಬಹಳ ನಮ್ರತೆಯಿಂದ, ಮಹಾಸ್ವಾಮಿ, ನಾವು ಇಲ್ಲಿ ಕೊಂಚ ಎಂದು ಪ್ರಾರಂಭಿಸಿದನು.
2: ಓಹೋ, ತಿಳಿಯಿತು ತಿಳಿಯಿತು, ಇವರ ತಲೆ ಕತ್ತರಿಸಿ
0: ಎಂದು ಆಜ್ಞೆ ಮಾಡಿ ರಾಣಿಯವರು ರಾಜನು ಮುಂದಕ್ಕೆ ಹೊರಟರು. ಪಾಪ, ಆ ಜವಾನರನ್ನು ಹಿಡಿದುಕೊಳ್ಳಲು ಮೂವರು ಸಿಪಾಯಿಗಳು ಹಿಂದೆ ನಿಂತರು. ಪ್ರಾಣ ಭಯದಿಂದ ಅವರು ಹೇಗೋ ತಲೆ ತಪ್ಪಿಸಿಕೊಂಡು ಪಾಪಚ್ಚಿ ನಿಂತಲ್ಲಿಗೆ ಓಡಿ ಬಂದು,
2: ಅಮ್ಮ, ನಮ್ಮ ಜೀವ ಉಳಿಸ್ಕೊಡಿ, ನಿಮ್ಮ ಹೆಸರು ಹೇಳಿಕೊಂಡು ಎಲ್ಲಾದರೂ ಕಾಲ ತಳ್ಳುತ್ತೇವೆ
0: ಎಂದು ಕಾಲಿಗೆರಗಿದರು. ಪಾಪಚ್ಚಿ ಅವರನ್ನು ಹಿಡಿದೆತ್ತಿ ಹತ್ತಿರದಲ್ಲಿದ್ದ ಒಂದು ಕುಂಡದೊಳಗೆ ಇರಿಸಿದಳು. ಸಿಪಾಯಿಗಳು ಕೊಂಚ ಹೊತ್ತು ಹುಡುಕಿ ಅವರನ್ನು ಕಾಣದೆ ನಿರಾಶರಾಗಿ ಶಪಿಸುತ್ತಾ ಹೊರಟು ಹೋದರು. ರಾಣಿಯವರು,
2: ಆಯಿತೇ
0: ಎಂದು ಕೇಳಲು,
2: ಬಿಟ್ಟೇವೆ
0: ಎಂದು ತರ ಕೊಟ್ಟರು. ರಾಣಿಗೆ ತುಂಬ ಆನಂದವಾಯಿತು.
2: ತುಂಡು ತುಂಡು ಮಾಡಿ ಹೂತು ಬಿಟ್ಟಿದ್ದೇವೆ
0: ಎಂದು ಭಟರು ಹೇಳಿದರು.
3: ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: 6 251 2582
1: ಆಕಾಶವಾಣಿ ಮೈಸೂರು.
2: ಸರ್, ಒಂದ್ ಹಾಡ್ ಬೇಕಿತ್ತು.
3: ಕೇಳು ಕೊಡುವೆ ನಿನಗೆ ನಾನೀಗ.
1: ಕರೆಗೊಂದು ಗೀತೆ,
4: ಕರೆಗೊಂದು ಗೀತೆ,
0: ನಿಮ್ಮ ಅಪೇಕ್ಷೆಯ ಗೀತೆಗಳು
5: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
6: ಹೃದಯ ತುಂಬಿ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
7: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
0: ಕರೆ ಮಾಡಿ
5: 2512582
0: ಅಥವಾ 2515089.
1: ಎಸ್ಟಿಡಿ ಕೋಡ್ 0821.
8: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
5: ಕೇಳಿ
1: ಆನಂದಿಸಿ.
5: ಕೆಎಸ್ಒಯು ಮುಕ್ತವಾಣಿ,
9: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
5: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
0: ಕೆಎಸ್ಒಯು ಮುಕ್ತವಾಣಿ,
9: ಮುಕ್ತವಾಣಿ ಎಲ್ಲರ ಮನೆಗೂ, ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
5: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
9: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
5: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
0: ಕೆಎಸ್ಒಯು ಮುಕ್ತವಾಣಿ.
9: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
5: ಕೆಎಸ್ಒಯು ಮುಕ್ತವಾಣಿ.
0: ಆಕಾಶವಾಣಿ ಮೈಸೂರು FM 100.6. ಸಮಯ 8:45. ಈಗ ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಕೇಳುಗರೇ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮಗೆ ಫೋನ್ ಮೂಲಕ ಕೋರಿಕೊಳ್ಳೋದಕ್ಕೆ ನಮ್ಮ ಫೋನ್ ಸಂಖ್ಯೆಗಳನ್ನು ಗುರುತು ಮಾಡಿಕೊಳ್ಳಿ. 2512582 ಮತ್ತೊಂದು 2515089. ಮತ್ತೊಮ್ಮೆ ನಮ್ಮ ಫೋನ್ ಸಂಖ್ಯೆಗಳು 2512

2582 82 ಮತ್ತೊಂದು 2515089 ಮೈಸೂರಿನ ಎಸ್ಟಿಡಿ ಕೋಡ್ 0821. ಹಾಗಾದರೆ ತಪ್ಪದೆ ಕರೆ ಮಾಡ್ತೀರಾ ಅಲ್ವಾ?

0: ಕಾರ್ಯಕ್ರಮಕ್ಕೆ ಈಗಾಗಲೇ ಕರೆ ಬಂದಿದೆ, ನೋಡೋಣ ಮೊದಲನೇ ಕರೆಯನ್ನು ಯಾರು ಮಾಡಿದ್ದಾರೆ ಅಂತ. ಹಲೋ, ಆಕಾಶವಾಣಿ ನಮಸ್ತೆ. ಹಲೋ ಆಕಾಶವಾಣಿ ನಮಸ್ತೆ.
1: ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್.
0: ಹಾಂ ನಮಸ್ತೆ, ಯಾರು ಮಾತಾಡ್ತಿರೋದು, ಎಲ್ಲಿಂದ?
1: ಮೇಡಮ್ ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಅಂತ ಮೇಡಮ್.
0: ಹಾಂ ನಮಸ್ತೆ ಸುರೇಶ್ ಬೆಣ್ಣೆ ಅವರೇ.
1: ನಮಸ್ತೆ ಮೇಡಮ್.
0: ಹೇಳಿ ಸರ್, ಯಾವ ಚಿತ್ರದ ಗೀತೆಗಾಗಿ ನಮಗೆ ಫೋನ್ ಮಾಡಿದ್ದೀರಾ ಅಂತ?
1: ಬಯಲುದಾರಿ ಮೇಡಮ್, ಅಂದ್ರೆ ಅದರಲ್ಲಿ ಕನಸಲು ನೀನೆ ಮನಸಲು ನೀನೆ ಅಂತ ಗೀತೆ ಎಲ್ಲ ಆಗಿತ್ತು ಇಲ್ಲಿ ಮೇಡಮ್.
0: ಬಹಳ ಇಷ್ಟನಾ ಚಿತ್ರಗೀತೆ ಅಥವಾ
1: ಇಲ್ಲ
0: ಫಿಲಂ?
1: ಚಿತ್ರಗೀತೆ, ಹಳೆ ಚಿತ್ರಗೀತೆ ತುಂಬಾ ಇಷ್ಟ ಮೇಡಮ್. ಅವರೇ
0: ಹಾಂ ಹಾಂ
1: ಅಪರೂಪ, ನಾವು ಕೇಳಾಗ ಹಳೆ ಗೀತೆಗಳು.
0: ಹೊಸದು ಹಳೆದು ಎರಡೂ ಇದ್ರೇನೆ ಚೆನ್ನ, ಆದರೂ ನೀವು ಹಳೇದು ಇಷ್ಟ ಅಂತ ಹೇಳ್ತಿದ್ದೀರಾ, ಹಾಗಾಗಿ ನಿಮ್ಮ ಅಪೇಕ್ಷೆ ಮೇರೆಗೆ ಬಯಲುದಾರಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ ಆನಂದಿಸಿ.
1: ಓಕೆ ಮೇಡಮ್,
0: ಶುಭವಾಗಲಿ,
1: ನಮಸ್ತೆ ಮೇಡಮ್.
0: ನಮಸ್ತೆ.

0: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
1: ಆರ್ಬಿಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಹಲೋ, ನಮಸ್ತೆ, ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು? ಹಲೋ,
4: ನಮಸ್ತೆ ಮೇಡಮ್.
3: ಹಲೋ, ನಮಸ್ತೆ, ಆಕಾಶವಾಣಿ.
4: ಹಲೋ, ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ರೀ, ಗಂಗಪ್ಪ ಬಡಿಗೇರ್ ಅಂತ.

ಕೊಪ್ಪಳದ ಗಂಗಾವತಿಯಿಂದ ಗಂಗಪ್ಪ ಅವರು ನಮ್ಮೊಡನೆ ದೂರವಾಣಿ ಸಂಪರ್ಕದಲ್ಲಿ ಇದ್ದರು. ಆದರೆ ದೂರವಾಣಿ ಸಂಪರ್ಕ ಸ್ಥಗಿತಗೊಂಡಿದೆ. ಆದರೆ ಅವರು ನಮಗೆ ಭಲೇ ಭಾಸ್ಕರ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಅವರ ಅಪೇಕ್ಷೆ ಮೇರೆಗೆ ಗೀತೆ ಪ್ರಸಾರವಾಗ್ತಾ ಇದೆ. ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಬಿ ವಸಂತ.

0: ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಹಲೋ, ನಮಸ್ತೆ ಆಕಾಶವಾಣಿ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಾನು ಕೆರಗೂರಿಂದ ಮಣಿ ಅಂತ.
1: ಹೆಚ್ ಡಿ ಕೋಟೆ ಸರ್ಗೂರಿಂದನಾ?
2: ಸರ್ಗೂರಲ್ಲ ಮೇಡಮ್, ಇಲ್ಲಿ ಮಂಡ್ಯ ಪಕ್ಕ ಕೆರಗೂಡು ಅಂತ.
1: ಕೆರಗೂಡು
2: ಮಂಡ್ಯ ಪಕ್ಕ ಒಂದು 12 ಕಿಲೋಮೀಟರ್.
1: ಮಂಡ್ಯ ಪಕ್ಕ ಇದೆಯಾ? ಓಕೆ ಓಕೆ. ತಮ್ಮ ಹೆಸರು?
2: ಮಣಿ ಅಂತ.
1: ಮಣಿ, ಮಣಿ. ಓಕೆ. ಮಣಿ ಅವರೇ, ಯಾವ ಗೀತೆಗಾಗಿ ನಮಗೆ ಫೋನ್ ಮಾಡಿದ್ದೀರಾ? ಬಹಳ ಇಷ್ಟನಾ ಹಾಡು?
2: ಎಲ್ಲಾ ಹಾಡುಗಳು ಇಷ್ಟ, ಕೇಳ್ತಾನೆ ಇರ್ತೀವಿ.
1: ಆಕಾಶವಾಣಿ, ಮೈಸೂರು ಆಕಾಶವಾಣಿಲಿ ಬರೋ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರ್ತೀರಾ?
2: ಎಲ್ಲಾ ಕೇಳ್ತೀನಿ ಮೇಡಮ್. ಜೇಮ್ಸ್ ಹೋಗಿ ಎಲ್ಲ ಭಾಗವಹಿಸಿರ್ತೀವಿ. ಆರೋಗ್ಯದ್ದು, ನಮ್ಮ ಆರೋಗ್ಯ ಕಾರ್ಯಕ್ರಮನು ಕೇಳ್ತಾ ಇರ್ತೀವಿ.
1: ಹಾಗಾದ್ರೆ ನೀವು ನಮ್ಮ
2: ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ.
1: ಆಗ್ಲಿ ಆಗ್ಲಿ, ಖಾಯಂ
2: ನೇರಗಾಗಿ ಇರ್ತದೆ ಮೇಡಮ್ ಅದು.
1: ಹ್ಮ್, ಎಲ್ಲಾ ಕಾರ್ಯಕ್ರಮಗಳು. ಹೌದು, ಎಲ್ಲಾ ಕಾರ್ಯಕ್ರಮಗಳು ಇರುತ್ತೆ. ಹೀಗೆ ಕೇಳ್ತಾ ಇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆ ಈಗ ಪ್ರಸಾರ ಆಗ್ತಾ ಇದೆ. ಇಲ್ಲ, ಚಂದನಾ ಅಂತ ಕೇಳ್ತಾ ಇರಿ. ಮೈಸೂರು ಆಕಾಶವಾಣಿಯಿಂದ ಪ್ರಸಾರಗೊಳ್ಳೋ ಕಾರ್ಯಕ್ರಮಗಳನ್ನ ಈಗ ನಿಮ್ಮ ಮೆಚ್ಚಿನ ಚಿತ್ರಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ. ಶುಭವಾಗಲಿ. ಸಿಪಾಯಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಕೆಜೆ ಯೇಸುದಾಸ್, ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಕೇಳುಗರೇ, ಕರೆಗೊಂದು ಗೀತೆ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನೋಡೋಣ ಯಾರು ಕರೆ ಮಾಡಿದ್ದಾರೆ ಅಂತ. ಹಲೋ ಆಕಾಶವಾಣಿ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಿರೋದು, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ನಾವು ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಅಂತ ಮೇಡಮ್.
0: ರಾಮಚಂದ್ರ ಅವರೇ, ಯಾವ ಗೀತೆ ಬೇಕಿತ್ತು?
1: ಮೇಡಮ್, ನಮಗೆ ಕಾಂಚನ ಮುರುಗಯ್ಯನಿಂದ ಸವಿದೆನ ಎಂದೆಂದೋ ಮರೆದೆನ ಒಲವಿನ ಸ್ಪಂದನ ಎಂತ ಬಂಧನ.
0: ಹಾಡು ಹೇಳೋದ್ರಲ್ಲಿ ಬಹಳ ಆಸಕ್ತಿ ಇದೆ ಅಂತ ಕಾಣುತ್ತೆ ನಿಮಗೆ. ಆಗಲಿ, ಚೆನ್ನಾಗಿ ಹೇಳಿದ್ರಿ. ಹೀಗೆ ಅಭ್ಯಾಸ ಮಾಡಿ ಮತ್ತು ಮೈಸೂರು ಆಕಾಶವಾಣಿಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ನಿಮಗಾಗಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ ಆನಂದಿಸಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ. ಕಾಂಚನ ಮುರುಘ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ. ವಿಜಯ ನರಸಿಂಹ ಅವರ ಗೀತೆ ಇದು. ಸಂಗೀತ ನೀಡಿದ್ದಾರೆ ಅಶ್ವಥ್ ವೈದಿ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
1: ಹಲೋ, ನಮಸ್ತೆ. ಆಕಾಶವಾಣಿ, ಯಾರು ಮಾತಾಡ್ತಿರೋದು? ಎಲ್ಲಿಂದ ಕರೆ ಮಾಡಿದ್ದೀರಾ?
2: ಮೈಸೂರು ವಿದ್ಯಾಪುರಿಂದ ಕೃಷ್ಣ ಅಂತ ಮೇಡಮ್.
1: ಹಾ, ಕೃಷ್ಣ ಅವರೇ, ಹೇಳಿ ಸರ್, ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
2: ಇದು ನಮಗೆ ನಂದಗೋಕುಲದಿಂದ ಮನದ ಮಾತಿಗೆ ಮೌನವೇ ನಾ ನುಡಿಯಲಿ ಹೇಗೆ ನಾನು ನಿನ್ನಲಿ ಆದ್ರು ಮೇಡಮ್. ಪಿ ಸುಶೀಲ ಅವರು ಹಾಡಿರೋದು.
1: ಪಿ ಸುಶೀಲ ಅವರು? ಓಹೋ, ಗೀತೆ ಚೆನ್ನಾಗೆ ಗೊತ್ತಿದೆ, ಗಾಯಕರನ್ನು ನೀವೇ ಹೇಳಿಬಿಟ್ರಿ. ಆಗಲಿ ಸರ್, ಗೀತೆ ಬಹಳ ಇಷ್ಟನಾ ಹೀಗೆ?
2: ಹೌದು ಮೇಡಮ್,
1: ಹಳೆಯ ಚಿತ್ರಗೀತೆಗಳು. ಬಹಳಷ್ಟು ಸಂಖ್ಯೆಯಲ್ಲಿ ಕರೆ ಮಾಡೋ ಎಲ್ಲ ಕೇಳಿದ್ರು ಹಳೆಯ ಚಿತ್ರಗೀತೆಗಳನ್ನ ಹಾಕಿ ಅಂತ ಕೋರ್ಕೊಳ್ಳೋದು ವಿಶೇಷ. ಆಗ್ಲಿ ಸರ್, ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಿ FM 100.6 ಅಲ್ಲಿ ಆನಂದಿಸಿ.
2: ಓಕೆ ಮೇಡಮ್.
1: ಓಕೆ, ನಮಸ್ತೆ. ನಮಸ್ತೆ
2: ನಮಸ್ತೆ.

0: ಹಕ್ಕು ನನ್ನ ಜವಾಬ್ದಾರಿ.
1: ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಕೆಳಗರೆ ಇದು ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರ FM 100.6. ಈಗ ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನೋಡೋಣ ಮುಂದಿನ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ. ಹಲೋ ಆಕಾಶವಾಣಿ, ನಮಸ್ತೆ.
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು, ಎಲ್ಲಿಂದ ಕರೆ ಮಾಡಿದ್ದೀರಾ?
3: ಮೇಡಮ್, ಮಹೇಶ್ ಹೊಸೂರು, ಶಿಕಾರಿಪುರ.
2: ಶಿಕಾರಿಪುರ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಂದ ಮಾಡಿದ್ದೀರಾ ಮಹೇಶ್ ಅವರೇ? ಹೇಳಿ, ಯಾವ ಗೀತೆ ಬೇಕಿತ್ತು?
3: ನನಗೆ ಇವತ್ತು ನಿನಗಾಗಿ ಫಿಲಂ ಇಂದ ಮೇಡಮ್. ಎಲ್ಲೆಲ್ಲಿ ನಾ ನೋಡಲಿ ನಿನ್ನದೇ ಚಿಲಿಪಿಲಿ, ಕಣ್ಣು ಬೆಚ್ಚಿಯು ಬೆಳಕಿದೆ, ಹೆಜ್ಜೆ ಇಡದೆ ಹಾರಿದೆ. ಈ ಸಾಂಗ್ ಮೇಡಮ್,
2: ನೀವೇ ಮೊದಲನೇ ಪಲ್ಲವಿನ ಹಾಡ್ಬಿಟ್ರಲ್ಲ ಹಾಡಿದ್ದು.
3: ಇಲ್ಲ ಮೇಡಮ್, ಇದು ಪಾರ್ಟಿಸಿಪೇಟ್ ಮಾಡ್ತಿರ್ತೀರ ಮೇಡಮ್ ಅಂತ್ಯಾಕ್ಷರಿ ಇಲ್ಲಿ ಅಲ್ಲಿ, ಹಾಗಾಗಿ
2: ಮೈಸೂರು ಆಕಾಶವಾಣಿಯಿಂದ ಪ್ರಸಾರ ಆಗುವಂತ ಎಲ್ಲ ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ. ಹಾ, ಧನ್ಯವಾದ. ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನ ಕೇಳಿ ಆನಂದಿಸಿ, ಜೊತೆಗೆ ನಮ್ಮನ್ನು ಕೂಡ ಉತ್ತೇಜನ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನೀಡಿ ಅಂತ ಹೇಳ್ತಾ ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಖಂಡಿತ, ಪ್ರೋತ್ಸಾಹನೇ ಮತ್ತಷ್ಟು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆಗ್ಲಿ ಆಗ್ಲಿ ಸರ್, ಇವಾಗ ಕರೆಗೊಂದು ಗೀತೆ ಪ್ರಸಾರ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತನಾಡೋಣ. ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಿ. ನಿನಗಾಗಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಗೌರು ಕಿರಣ್.

0: ಹಲೋ, ನಮಸ್ತೆ. ಆಕಾಶವಾಣಿ, ಯಾರು ಮಾತಾಡ್ತಿರೋದು?
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ಮೇಡಮ್, ನಾನು ಮಡಿಕೇರಿಯಿಂದ ಮಾತಾಡ್ತಾ ಇದ್ದೀನಿ, ಶಿವನಂಜು ಅಂತ ಹೇಳಿ, ಮಡಿಕೇರಿಯಿಂದ.
0: ಶಿವನಂಜು ಮಡಿಕೇರಿಯಿಂದ. ಸರ್, ಏನು ಕೆಲಸ ಮಾಡ್ಕೊಂಡಿದ್ದೀರಾ?
1: ಮೇಡಮ್, ನಾನು ಡಿ ಸಿ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್, FDA.
0: ಓ, ಕಚೇರಿ ಶುರುವಾಗಿದೆ ಹಾಗಾದರೆ.
1: ಹಾಂ, 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೇಡಮ್.
0: 10 ಗಂಟೆ? ಓಕೆ.

0: ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಕೇಳೇ ಹೊರಡೋದು ಮೇಡಮ್.
1: ಓ ಹೌದಾ, ಬಹಳ
0: ಹಾ
1: ಸಂತೋಷ.
0: ಹೌದೌದು ಮೇಡಮ್, ಮೈಸೂರು ಕೇಂದ್ರದ ಕಾರ್ಯಕ್ರಮವನ್ನೆಲ್ಲ ಕೇಳಿ ಆನಂತರ ಹೊರಡೋದು ಮೇಡಮ್ ಆಫೀಸ್ಗೆ.
1: ಖಂಡಿತ ಕೇಳಿ, ಆದರೆ ತಡವಾಗಿ ಮಾತ್ರ ಹೋಗಬೇಡಿ.
0: ಹಾ ಆಯ್ತು ಮೇಡಮ್.
1: ಓಕೆ ಸರ್, ಹೇಳಿ ಯಾವ ಗೀತೆಗಾಗಿ ನಮಗೆ ಕರೆ ಮಾಡಿದ್ದೀರಾ?
0: ಮೇಡಮ್ ಶೃಂಗಾರ ರಾಜ ಅಂತ ಹೇಳಿ ಫಿಲಂ ಹೆಸರು,
1: ಹ್ಮ್.
0: ಚಿತ್ರ ಮತ್ತು ಸಂಗಟಿಗರು ಆಡಿದ್ದಾರೆ ಗೀತೆಯನ್ನ.
1: ಓಕೆ,
0: ಆ ಗೀತೆಯನ್ನ
1: ಕೋಗಿಲೆ
0: ನಮ್ಮ
1: ಕೋಗಿಲೆ ಅನ್ನೋ ಗೀತೆ
0: ಮೈಸೂರು ಕೇಂದ್ರದ ಎಲ್ಲಾ ಕೇಳುಗರಿಗೋಸ್ಕರ ಪ್ರಸಾರ ಮಾಡಿ ಮೇಡಮ್.
1: ನಿಮ್ಗೆ ಮತ್ತೆ ಬೇರೆ ಎಲ್ಲ ಕೇಳುಗರಿಗಾಗಿ ಕೇಳ್ಕೊಳ್ತಾ ಇದ್ದೀರಾ.
0: ಹಾ ಎಲ್ಲ ಪ್ರತಿಯೊಬ್ಬರಿಗೋಸ್ಕರನು ಕೇಳ್ತಾ ಇದ್ದೀನಿ ಮೇಡಮ್.
1: ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ನಮಸ್ತೆ, ಹೀಗೆ ಕರೆ ಮಾಡಿ.
0: ನಿಮ್ ಕಾರ್ಯಕ್ರಮಗಳು ಎಲ್ಲ ಚೆನ್ನಾಗಿ ಬರ್ತಾ ಇದೆ ಮೇಡಮ್, ಎಲ್ಲ ಕೇಳ್ತಾ ಇರ್ತೀನಿ ಮೇಡಮ್.
1: ಓಕೆ ಓಕೆ, ಧನ್ಯವಾದ ಸರ್, ನಮಸ್ತೆ.
0: ಗುರುವಾರ ಸುತ್ತಮುತ್ತ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಮೇಡಮ್.
1: ಥ್ಯಾಂಕ್ ಯು, ನಮಸ್ತೆ.
0: ಆಯ್ತು.
1: ಚಿತ್ರ ಹಾಗೂ ಸಂಗಡಿಗರು ಹಾಡಿರುವ ಶೃಂಗಾರ ರಾಜ ಚಿತ್ರದ ಗೀತೆಯನ್ನು ಆಲಿಸೋಣ. ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
1: ನನ್ನ ಮಗು ಆಸ್ಪತ್ರೆಗೆ ಹೋಗೋ ಮಗುವಾಗಿರಲಿಲ್ಲ, ಸ್ಮಶಾನ ಸೇರೋ ಮಗುವಾಗ್ಬಿಟ್ಟಿತ್ತು.
2: ಛೇ, ಮತ್ತೆ ಆ ಸತ್ತು ಹೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
1: ಮನೆಯವ್ರಿಗೆ ಹೇಳ್ದೆ ಕೇಳ್ದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತು ಮಗುನ ಹೊತ್ಕೊಂಡು ಹೋದರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೇನಮ್ಮ?
0: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.
3: ಕಾರ್ಯಕ್ರಮಕ್ಕೆ ಮತ್ತೊಂದು ಕರೆ ಬಂದಿದೆ, ನೋಡೋಣ ಯಾರು ಕರೆ ಮಾಡಿದ್ದಾರೆ ಅಂತ. ಹಲೋ ಆಕಾಶವಾಣಿ, ನಮಸ್ತೆ.
4: ನಮಸ್ತೆ ಮೇಡಮ್.
3: ಯಾರು ಮಾತಾಡ್ತಿರೋದು, ಎಲ್ಲಿಂದ ಸರ್?
4: ನಾನು ವಿಜಯ್ ಕೌಶಿಕ್ ಅಂತ, ಕಾವೇರಿ ಬಡಾವಣೆಯಿಂದ.
3: ಕಾವೇರಿ ಬಡಾವಣೆ ಎಲ್ಲಿ, ಮೈಸೂರಾ?
4: ಹೌದು, ಜಯದೇವ ಹಾಸ್ಪಿಟ್ಲಿಂದ.
3: ಓಕೆ, ಹೇಳಿ ಸರ್, ಯಾವ ಚಿತ್ರದ ಗೀತೆ ಬೇಕು ನಿಮಗೆ?
4: ಮಾಗಿಯ ಕನಸು ಚಿತ್ರದಲ್ಲಿ ಭಯಂಕರ ಪ್ರತಿವಾದಿ ಭಯಂಕರ ಶ್ರೀನಿವಾಸರು ಅವ್ರು ಹಾಡಿರಂತ ಒಂದು ಗೀತೆ. ಕಾವ್ಯ ಸಮ್ಮಿಕೆ ಓಡುವೆ ಬಾರೆ ಸಂಗೀತಕ್ಕೆ ನೀನೆ, ಕಾವ್ಯ ಸಮ್ಮಿಕೆ ಈ ಹಾಡು ಬೇಕಾಗಿತ್ತು ಮೇಡಮ್.
3: ಏನು, ಹಾ ಬಹಳ ಇಷ್ಟ. ಆದ್ರೆ ನೀವು ಹಾಡುಗಾರರ ಹೇಗೆ?
4: ನಾನು ಆರ್ಕೆಸ್ಟ್ರಾದಲ್ಲಿ ಆಡ್ತಾ ಇದ್ದೀನಿ ಮೇಡಮ್, ಈಗ ಪಾರ್ಶಿಯಲಿ ಆರ್ಕೆಸ್ಟ್ರಾದಲ್ಲಿ ಆಡ್ತೀನಿ. ನಾನು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ.
3: ಓಕೆ ಓಕೆ, ನಿಮ್ಮ ಗಾನಯಾನ ಹೀಗೆ ಮುಂದುವರಿಲಿ. ಸದ್ಯಕ್ಕೆ ನಿಮ್ಮ ಮೆಚ್ಚಿನ
4: ನನಗೆ ಪಿ ಬಿ ಶ್ರೀನಿವಾಸ್ ಹಾಡುಗಳು ಅಂದ್ರೆ ಬಹಳ ಪಂಚಪ್ರಾಣ.
3: ಖಂಡಿತ, ಎಲ್ಲರಿಗೂ ಅವರ ಕಂಠಸಿರಿಯಲ್ಲಿರುವಂತಹ ಹಾಡುಗಳು ಬಹಳ ಇಷ್ಟನೇ, ಹಾಗೆ ಇದೆ ಅವರ ಕಂಠಸಿರಿ ಕೂಡ. ಆಗ್ಲಿ ಸರ್, ನಿಮ್ಮ ಓಕೆ ಓಕೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನ ನಮ್ಮ FM 100.6 ಅಲ್ಲಿ ಕೇಳಿ ಆನಂದಿಸಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ.
4: ಧನ್ಯವಾದಗಳು.
3: ಮಾಗಿ ಕನಸು ಚಿತ್ರದ ಗೀತೆಗಾಗಿ ಹಾಡಿದ್ದಾರೆ PB ಶ್ರೀನಿವಾಸ್. MN ವ್ಯಾಸರಾವ್ ಅವರ ಸಾಹಿತ್ಯ, ಸಂಗೀತ ವಿಜಯ್ ಭಾಸ್ಕರ್ ಅವರದು.

0: ಹಲೋ
1: ಹಲೋ, ನಮಸ್ತೆ
0: ಹಲೋ,
1: ಮೇಡಮ್.
0: ಮೈಸೂರು ಆಕಾಶವಾಣಿ, ನಮಸ್ತೆ.
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಮೇಡಮ್.
0: ಹಲೋ, ಮೈಸೂರು ಆಕಾಶವಾಣಿ, ನಮಸ್ತೆ. ಯಾರು ಮಾತಾಡ್ತಿರೋದು?
1: ಹಲೋ, ನಮಸ್ತೆ ಮೇಡಮ್. ನಾನು
0: ಹಲೋ,
1: ಪುತ್ತೂರಿನಿಂದ
0: ಕೇಳಿಸ್ತಾ
1: ಸರಸ್ವತಿ
0: ಇದೆಯಾ ನನ್ನ
1: ತಿಮ್ಮಪ್ಪ
0: ಧ್ವನಿ ನಿಮಗೆ?
1: ಮಾತಾಡುದು ಮೇಡಮ್. ಸರಸ್ವತಿ ತಿಮ್ಮಪ್ಪ ಮಾತಾಡುದು ಮೇಡಮ್.
0: ಹಾಂ ಹೇಳಿ, ಯಾವ ಗೀತೆ ಬೇಕಿತ್ತು ಅಂತ?
1: ನನಗೆ ಕನಸುಗಾರ ಚಿತ್ರದಿಂದ ಮೇಡಮ್,
0: ಹಾಂ,
1: ಸೂರ್ಯನ ಗೆಳೆತನಕ್ಕೆ ಕಿರಣಗಳೇ ಸಾಕ್ಷಿ ಅಂತ ಒಂದು ಹಾಡುಂಟಲ್ಲ ಮೇಡಮ್,
0: ಹೌದು,
1: ಆ ಹಾಡು ನನಗೆ ಪ್ಲೇ ಮಾಡಿ ಮೇಡಮ್.
0: ಬಹಳ ಇಷ್ಟ ನನಗೆ ಗೀತೆ ಇದು.
1: ಹಾ, ಇಷ್ಟ ಮೇಡಮ್. ಅಲ್ಲಿ ಮಲೆ ಅಂತ ಮೇಡಮ್,
0: ಯಾರು?
1: ಮಲೆ ಬರ್ತದೆ ಅಲ್ಲಿ?
0: ಇಲ್ಲ, ಇಲ್ಲಿ ಬಿಸಿಲಿದೆ,
1: ಹಾ,
0: ಬರುವ ಸೂಚನೆ ಇದೆ, ನೋಡುವ.
1: ಹಾಗೇ ಉಂಟು ಮೇಡಮ್ ನಮ್ಮ ಊರಿನಲ್ಲಿ ಸಹ.
0: ಹೌದಾ, ಒಳ್ಳೇದು, ಮುಂಗಾರು ಶುರುವಾಗ್ತಾ ಇದೆ, ಹಾಗಾಗಿ ಮಳೆ ಬರೋದು ಸಹಜನೇ ತಾನೆ.
1: ಹೌದು ಮೇಡಮ್, ಮಳೆ ಇಲ್ಲದೆ ಇದ್ರೆ ಏನು ಪ್ರಕೃತಿಯಲ್ಲಿ ಕೃಷಿ ಎಲ್ಲ ಆಗ್ಲಿಕ್ಕಿಲ್ಲಲ್ಲ ಮೇಡಮ್.
0: ಹೌದು ಹೌದು, ನಿಜ.
1: ಮಳೆ ಬೇಕು, ಎಲ್ಲರಿಗೂ ಮಳೆ ಇದ್ರೆಯೇ ಕೃಷಿ ಆಗುವುದು, ಇಲ್ಲದಿದ್ರೆ ಕೃಷಿ ಸಿಕ್ಕಲಿಕ್ಕಿಲ್ಲ.
0: ಈಗ ಮಳೆ ಮಾತಾಡ್ತಿದ್ದೀರಾ, ಆದ್ರೆ ಸೂರ್ಯನ ಚಿತ್ರಗೀತೆಯನ್ನ ಕೇಳಿದ್ದೀರಾ ಸದ್ಯಕ್ಕೆ. ಗೀತೆಯನ್ನ ಆನಂದಿಸಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ನಮಸ್ತೆ.
0: ನಮಸ್ತೆ, ನಮಸ್ತೆ. ಕನಸುಗಾರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

0: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
1: ನಮಸ್ತೆ ಆಕಾಶವಾಣಿ, ಯಾರು ಕರೆ ಮಾಡಿದ್ದೀರಾ? ಎಲ್ಲಿಂದ ಮತ್ತೆ?
2: ನಮಸ್ಕಾರ ಮೇಡಮ್, ಮೂರ್ತಿ ಅಂದ್ಬಿಟ್ಟು ಚಾಮಲಾಪುರದಿಂದ ಮೇಡಮ್.
1: ಚಾಮಲಾಪುರದಿಂದ ಕರೆ ಮಾಡ್ತಾ ಇದ್ದೀರಾ ಮೂರ್ತಿ ಅವರೇ, ಹೇಳಿ ಯಾವ ಚಿತ್ರ?
2: ನನಗೆ ಹೆಣ್ಣಿನ ಸೇಡ ಚಿತ್ರದಲ್ಲಿ ಜೈಚಂದ್ರನ್ ಮತ್ತು ಯಶ್ಚಾನಕಿ ಹೋರಾಡಿದ ಯುಗಳ ಗೀತೆ ಸಂಜೆ ಹೊತ್ನಾಗೆ ಬಂದೆ ಇತ್ತಲಾಗೆ ಈ ಆಡ್ಬೇಕಿತ್ತು. ಆರ್ ಎನ್ ಜೈಗೋಪಾಲ್ ಅವ್ರ ಗೀತೆ ಬರೋದು, ರಮೇಶ್ ನಾಯ್ಡು ಅವರು ಸಂಗೀತ ನಿರ್ದೇಶನ ಇದೆ ಈ ಚಿತ್ರಕ್ಕೆ. ಈ ಚಿತ್ರದಲ್ಲಿ ಕೋಕಿಲ ಮೋಹನ್ ಮತ್ತು ಆಲಮ್ಮ ಅವರು ಈ ಗೀತೆಗೆ ಧ್ವನಿ ನೀಡಿದ್ದಾರೆ.
1: ಎಲ್ಲಾನು ನೀವೇ ಹೇಳ್ಬಿಟ್ರಲ್ಲ
2: ಮೇಡಮ್,
1: ಎಲ್ಲ ನೀವೇ ಡೀಟೇಲ್ಸ್ ಹಾಡಿಂದ ಎಲ್ಲ ವಿಷಯವನ್ನ ನೀವೇ ಹೇಳಿದ್ರಿ.
2: ದೃಶ್ಯಗಳು ನೋಡಿರ್ತೀವಿಲ್ಲ, ಅದನ್ನ ನೆನಪು ಬರುತ್ತೆ.
1: ಖಂಡಿತ ಖಂಡಿತ ಆಯ್ತು. ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನ ಕೇಳಿ ಆನಂದ್ಸಿ. ನಮಸ್ತೆ, ಶುಭವಾಗ್ಲಿ.

0: ಹಲೋ, ನಮಸ್ತೆ. ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
1: ನಮಸ್ಕಾರ ಮೇಡಮ್, ಅರಕೆರೆಯಿಂದ ಶ್ರೀ ನಾಗರಾಜು ಅಂತ. ಮೇಡಮ್,
0: ನಾಗರಾಜು ಅವರೇ, ಹೇಳಿ, ಯಾವ ಗೀತೆ ಬೇಕಿತ್ತು?
1: ಮರೆಯಾದ ಹಾಡು ಚಿತ್ರದಲ್ಲಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಆಡಿರೋದು ಬಾನಲಿ ತಾರ ಬೃಂದದ ನಡುವೆ ಆಡಬೇಕಾಯ್ತು ಮೇಡಮ್.
0: ಓಕೆ, ಏನು ಮಾಡ್ಕೊಂಡಿದ್ದೀರಾ ಸರ್ ತಾವು?
1: ನಾನು ವ್ಯವಸಾಯ ಮಾಡ್ತೀನಿ ಮೇಡಮ್.
0: ಓಕೆ, ನಾಗರಾಜು ಅವರು ವ್ಯವಸಾಯದಲ್ಲಿ ಬಿಜಿ.
1: ಹ್ಞೂ ಮೇಡಮ್, ಪ್ರತಿನಿತ್ಯ ಜಮೀನಲ್ಲಿ ಕೆಲಸ ಮಾಡ್ಕೊಂಡ್ಬಂದು ಈಗ ಭತ್ತ ಬೆಳೆದಿದ್ದೀವಿ. ಭತ್ತಕ್ಕೆ ಬೆಲೆ ಇಲ್ಲ, ನಾವು ಮಾಡಿರೋ ಕೂಲಿನೂ ಸಿಕ್ಕೋದಿಲ್ಲ. ಅದರಲ್ಲಿ ಈ ಥರ ಜೀವನ ಮಾಡ್ಕೊಂಡು ಹೆಂಗೋ ಹಿಂಗೆ ರೈತ ಅನ್ನೋ ಒಂದು ಕಸ್ಬ ಮಾಡಿದ್ವಿ, ಅದರಿಂದ ಅದನ್ನೇ ಅನುಭವಿಸ್ಕೋಬೇಕಲ್ವೇ. ನಮ್ಮ ಬೇರೆ ಉದ್ಯೋಗಕ್ಕೆ ದಾರಿನೇ ಇಲ್ಲ.
0: ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಹಾಗಾಗಿ ನೀವು ಬೇಜಾರು ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಹೀಗೆ ಬೇಸರ ಹೋಗಿಸ್ಕೊಳ್ಳಿ, ನಿರಂತರವಾಗಿ ನಿಮ್ಮ ದುಡಿಮೆಯಲ್ಲಿ ಇರಿ ಅಂತ ಹೇಳಬಹುದು. ನಮ್ಮ ಕಾರ್ಯಕ್ರಮಕ್ಕೆ ಹಾಂ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ಕೇಳಿ ಆನಂದಿಸಿ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಮರೆಯದ ಹಾಡು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಹಲೋ, ನಮಸ್ತೆ. ಮೈಸೂರು ಆಕಾಶವಾಣಿ, ಯಾರು ಮಾತಾಡ್ತಿರೋದು?
1: ಹಲೋ,
0: ಹಲೋ.
1: ಚಂದನ ಶಿಷ್ಯರ ಅವರಿಗೆ ಹಾಗೂ ಕರೆಗೊಂದು ಗೀತೆಯ ಸಮಸ್ತ ಸಿಬ್ಬಂದಿ ವರ್ಗದವರಿಗೆ ನಂದಿಯವರ ಮಹೇಶ್ ನಾಯಕನ ನಮಸ್ಕಾರಗಳು ಮೇಡಮ್.
0: ನಮಸ್ತೆ ಮಹೇಶ್ ನಾಯಕ್ ಅವರೇ, ಹೇಳಿ, ಯಾವ ಗೀತೆ, ಯಾವ ಚಿತ್ರದ್ದು?
1: ಮೇಡಮ್, ನಮಗೆ ಶಂಕರ್ ನಾಗರ್ ಅವರ ಅಭಿನಯದ ಸೀತಾರಾಮ ಚಿತ್ರದಿಂದ
0: ಯಾವ ಗೀತೆ?
1: ನನ್ನಿ ಬಾಳಿನ ನಂದಾದೀಪವು ಇದು ನೂರಾರು ಜನುಮದ ಆನಂದವು ತಂದಾನು ಬಂದವು. ಗೀತೆ ಪ್ರಸಾರ ಮಾಡ್ಕೊಳ್ಳೋಣ ದಯವಿಟ್ಟು, ಎಷ್ಟಿದೆಯೋ ಅವ್ರ ಧ್ವನಿಯಲ್ಲಿ.
0: ಖಂಡಿತ, ನಿಮ್ಮ ಧ್ವನಿ ಕೂಡ ಸೇರಿಸ್ಬಿಟ್ರಲ್ಲ ಗೀತೆಗೆ.
1: ಥ್ಯಾಂಕ್ಸ್ ಮೇಡಮ್.
0: ಓಕೆ, ನಮಸ್ತೆ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.
1: ಥ್ಯಾಂಕ್ಸ್ ಮೇಡಮ್.
0: ಸೀತಾರಾಮು ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಜೆ ಉದಯಶಂಕರ್ ಅವರ ಗೀತೆ ಇದು. ಸಂಗೀತ ಸತ್ಯಂ ಅವರದು.

ಕೇಳುಗರೆ, ಇದುವರೆಗೆ ಕರೆಗೊಂದು ಗೀತೆ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕರೆಗೆ ಪ್ರಯತ್ನಿಸಿದ ಮೈಸೂರು ಆಕಾಶವಾಣಿಯ ಎಲ್ಲ ಅಭಿಮಾನಿ ಕೇಳುಗರಿಗೆ ವಂದನೆಗಳು. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ವನಿತಾ ಐ ಹಾಗೂ ಮುರಳೀಧರ್ ಎನ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
2: ಹಣ್ಣು ಹೊನ್ನು
3: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈ ತುತ್ತು. ತಪ್ಪದೇ ಕೇಳಿ ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
4: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
5: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
6: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
7: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
8: ಮೈಸೂರು ಕೇಳುವರಿಗೆಲ್ಲ ಅದೇ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
4: ತಪ್ಪದೇ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರುಪ್ರಸಾರವಾಗಲಿದೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 10 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಜಯರಾಮನ್ ಅವರ ಹಾಡುಗಾರಿಕೆ ಇದೆ. ಪಕ್ಕವಾದ್ಯ ಸಹಕಾರ ನೀಡಿದ್ದಾರೆ ವಯೋಲಿನ್ ಟಿ ರುಕ್ಮಿಣಿ, ಮೃದಂಗ ಶ್ರೀ ಮುಷ್ಣಂ ವಿ ರಾಜಾರಾವ್, ಘಟ ಟಿಎಚ್ ಸುಭಾಷ್ ಚಂದ್ರನ್. ಕಾರ್ಯಕ್ರಮದ ಮೊದಲಿಗೆ ಶ್ಯಾಮಶಾಸ್ತ್ರಿಗಳ ರಚನೆ ನಿನ್ನುವಿನ ಮರಿಗಲದ.

ಶ್ರೋತೃಗಳೇ, ಈಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಹಿರಣ್ಮಯೀಂ ಲಕ್ಷ್ಮೀಂ ಸದಾ ಭಜಾಮಿ, ಲಲಿತಾ ರಾಗ, ರೂಪಕ ತಾಳ

ಕಾರ್ಯಕ್ರಮದ ಕಡೆಗೆ ಭದ್ರಾಚಲ ರಾಮದಾಸರ ರಚನೆ ರಾಮದಯ ಜೂಡವೇ ಧನ್ಯಾಸ್ಮಿ ಆದಿತಾಳ.

ಶ್ರೋತೃಗಳೇ, ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿಕೆ ಜಯರಾಮನ್ ಅವರ ಹಾಡುಗಾರಿಕೆ ಪ್ರಸಾರವಾಯಿತು. ಪಕ್ಕವಾದ್ಯ ಸಹಕಾರ ನೀಡಿದವರು ವಯಲಿನ್ ಟಿ ರುಕ್ಮಿಣಿ, ಮೃದಂಗ ಶ್ರೀ ಮುಷ್ಣಂ ವಿ ರಾಜಾರಾವ್ ಹಾಗೂ ಘಟ ಟಿಎಚ್ ಸುಭಾಷ್ ಚಂದ್ರನ್.

0: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂದವು ರೈತರ ಒಕ್ಕಲು.
0: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
1: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 5700020.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 10:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಬರ್ಸಾತ್ ಚಿತ್ರದ ಗೀತೆ, ಹಾಡಿದ್ದಾರೆ ಲತಾ ಮಂಗೇಶ್ಕರ್. ರಮೇಶ್ ಶಾಸ್ತ್ರಿಯವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಶಂಕರ್ ಜೈಕಿಶನ್.

0: ಸ್ವಯು ಮುಕ್ತವಾಣಿ
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
2: ರೇಷ್ಮೆ ರಂಗ.
3: Grow and succeed with innovative programs.
4: At JSS AHER, deemed to be university accredited A++ by NAC, admissions are open for MSc in Cognitive Neuroscience, Environmental Science, Geoinformatics, Nanoscience and Technology, Nutrition and Dietetics and Biotechnology. Visit JSS deemed to be university, SS Nagara, Banni Mantapa, Mysuru. Call 9980841859.
5: ಮೊಹಮ್ಮದ್ ರಫಿ ಅವರು ಹಾಡಿರುವ ಆಜ್ ಔರ್ ಕಲ್ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ.

झुकी झुकी सी घटाएं बुला रही है तुम्हें खामोशियों।

0: ये फिजाएं बुला रही है तुम्हें।
1: ಬೆಳಕಿಲ್ಲದೆ ಬದುಕಿಲ್ಲ,
2: ಮಣ್ಣಿಲ್ಲದೆ ಕಸುವಿಲ್ಲ,
1: ಜಲವಿಲ್ಲದೆ ಜೀವವಿಲ್ಲ,
2: ಹಸಿರಿಲ್ಲದೆ ಉಸಿರಿಲ್ಲ,
1: ಹರಿತಿಲ್ಲದೆ ಜಗತ್ತಿಲ್ಲ.
3: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
2: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
1: ಸಸ್ಯವೈದ್ಯರ ಕಿವಿಮಾತು
2: ಪ್ರಾಯೋಜಿತ ಬಾನುಲಿ ಸರಣಿ.
4: ಮರವಾಗೆಲೆವೋ ಜೀವವೇ ಮರವಾದು.
1: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
5: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ತಪ್ಪದೆ ಆಲಿಸಿ
2: ಸಸ್ಯವೈದ್ಯರ ಕಿವಿ ಮಾತು
1: ಹರಿತೆ ಜಗತ್.

0: ಕೆಎಸ್.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಆಲಿಸೋಣ ಬೇಟಾ ಚಿತ್ರದ ಗೀತೆಯನ್ನ.

0: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈ ತುತ್ತು. ತಪ್ಪದೇ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸ್ಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ?
4: ಏನಾಯ್ತು?
2: ಫೀಸ್ ನ ಟೆನ್ಷನ್,
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: RBI ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: ಶ್ರೋತೃಗಳೇ, ಮೈಸೂರು ಆಕಾಶವಾಣಿಯಿಂದ ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶುಕ್ರವಾರ ಪ್ರಸಾರವಾಗಲಿದೆ ನಾದ ಲಯ ಸಂಗೀತವನ್ನೊಳಗೊಂಡ ವಿನೂತನ ಕಾರ್ಯಕ್ರಮ ಸಂಗೀತ ಸಂಭ್ರಮ. ಸಂಗೀತ ಸಂಭ್ರಮ. ಕೇಳಲು ಮರೆಯದಿರಿ, ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸಂಗೀತ ಸಂಭ್ರಮ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ವಚನ ಬಾನುಲಿ.

ಸಮಯ 11 ಗಂಟೆ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ.

ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶ್ರೋತೃಗಳೇ. ಇವತ್ತಿನ ನಮ್ಮ ಕಾರ್ಯಕ್ರಮ ಅಳಿವಿನ ಅಂಚಿನಲ್ಲಿರುವ ಸಸ್ಯ ವೃಕ್ಷಗಳೆಡೆಗೆ ನಮ್ಮ ನಡಿಗೆ. ನೋಡಿ, ಮಣ್ಣು, ನೀರು, ಗಾಳಿ, ಬೆಳಕು ಇವೆಲ್ಲದರ ಸಮ್ಮಿಳಿತವಾಗುವ ಫಲವೇ ನಮ್ಮ ಸಸ್ಯ ಸಂಕುಲಗಳ ಉಗಮಕ್ಕೆ ನಾಂದಿಯಾಗುತ್ತೆ ಅಂತ ಹೇಳಬಹುದು. ಒಂದಕ್ಕೊಂದು ಬೆರೆತು ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳೊಂದಿಗೆ ಕಲೆತು ಹೊಸ ಜೀವದ ಸೃಷ್ಟಿಯಾಗುತ್ತೆ. ಹೀಗೆ ಮಣ್ಣಿನಿಂದಲೇ ಆವಿರ್ಭವಿಸುವ ಜೀವ, ಮಣ್ಣಿನಿಂದಲೇ ಕಾಣೆಯಾಗುವಂತೆ ಮಾಡುವ ನಾವು ಎಷ್ಟು ಹೀನಮಟ್ಟಕ್ಕಿಳಿದಿದ್ದೇವೆ ಆಧುನಿಕತೆಯ ಹೆಸರಿನಲ್ಲಿ ಅಲ್ವೇ. ನಮ್ಮ ಭೂಮಿಯ ಜೀವ ವೈವಿಧ್ಯತೆಯಲ್ಲಿ ಸಸ್ಯ ಸಂಕುಲ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆದರೆ ನಗರೀಕರಣ, ಅರಣ್ಯನಾಶ, ಹವಾಮಾನ ವೈಪರೀತ್ಯ, ಪರಿಸರ ಮಾಲಿನ್ಯದಂತಹ ಕಾರಣಗಳಿಂದಾಗಿ ಇಂದು ಜಗತ್ತಿನಾದ್ಯಂತ ಮತ್ತು ಭಾರತದಲ್ಲೂ ಕೂಡ ಹಲವು ಪ್ರಮುಖ ಮರಗಿಡಗಳು ಮತ್ತು ಸಸ್ಯ ಪ್ರಭೇದಗಳು ಅಳಿವಿನಂಚಿಗೆ ತಲುಪಿವೆ. ಅಂದರೆ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಗುರುತಿಸಲ್ಪಟ್ಟಿದೆ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ತನ್ನ ರೆಡ್ ಲಿಸ್ಟ್ನಲ್ಲಿ ಇಂತಹ ಸಸ್ಯಗಳನ್ನು ಗುರುತಿಸಿ ಅವುಗಳ ಸಂರಕ್ಷಣೆಗೆ ಕರೆ ನೀಡಿದೆ. ಅಳಿವಿನಂಚಿನಲ್ಲಿರುವ ಕೆಲವೊಂದಷ್ಟು ಪ್ರಮುಖವಾದ ಮರಗಿಡಗಳು ಮತ್ತು ಸಸ್ಯ ಪ್ರಭೇದಗಳನ್ನು ತನ್ನ ರೆಡ್ ಲಿಸ್ಟ್ನಲ್ಲಿ ವಿವರವಾಗಿ ಮಾಹಿತಿಯನ್ನು ಕೊಟ್ಟಿದೆ. ಇಂತಹ ಒಂದು ಮಾಹಿತಿಯ ಲಿಸ್ಟ್ನಲ್ಲಿ ಭಾರತದ ಶ್ರೀಗಂಧದ ಮರ ಕೂಡ ಇದೆ ಅನ್ನೋದು ನಮಗೆಲ್ಲ ಒಂದು ಖೇದಕರವಾದ ಸಂಗತಿಯಲ್ವೇ. ಅಕ್ರಮ ಕಳ್ಳಸಾಗಣೆ, ಮರಗಳ ಅತಿಯಾದ ಕಟಾವು ಮತ್ತು ಸ್ಪೈಕ್ ಡಿಸೀಸ್ ಎಂಬ ಕಾಯಿಲೆಯಿಂದಾಗಿ ಶ್ರೀಗಂಧದ ಮರ ಕೂಡ ಅಳಿವಿನಂಚಿಗೆ ಬಂದು ನಿಂತಿದೆ. IUCN ಕೆಂಪು ಪಟ್ಟಿಯಲ್ಲಿ ಇದನ್ನು ದುರ್ಬಲ ಅಂದರೆ ವಲ್ನರಬಲ್ ಸ್ಪೀಷೀಸ್ ಎಂದು ವರ್ಗೀಕರಿಸಿದೆ. ಅದೇ ರೀತಿ ಕೆಂಪು ಶ್ರೀಗಂಧ ಅಂದರೆ ರಕ್ತಚಂದನ, ಮಲ್ಬಾರ್ ಲಿಲಿ, ವೆಲ್ವೇಚಿಯಾ ಮಿರಾಬಿಲೆಸ್ ಅಂದರೆ ವಿಚಿತ್ರ ಮತ್ತು ಅಪರೂಪದ ಸಸ್ಯಗಳು, ರಾಫ್ಲೇಶಿಯಾ ಅರ್ನಾಲ್ಡಿ ಪ್ಲ್ಯಾಂಟ್ ಅಂದರೆ ಪಿಚರ್ ಪ್ಲ್ಯಾಂಟ್ ಅಂದರೆ ಹೂಜಿ ಗಿಡ. ಇದು ಭಾರತದ ಮೇಘಾಲಯದಂತಹ ರಾಜ್ಯಗಳಲ್ಲಿ ಕಂಡುಬರುವ ಏಕೈಕ ಕೀಟಹಾರಿ ಸಸ್ಯ ಅಂತ ಕೂಡ ಹೆಸರು ಪಡ್ಕೊಂಡಿದೆ. ಹೀಗೆ ಹಲವಾರು ಸಸ್ಯ ಪ್ರಭೇದಗಳು ನಮ್ಮ ಕಣ್ಣಿನಿಂದ ಕಣ್ಮರೆಯಾಗುವತ್ತ ಹೊರಟಿವೆ. ಇವುಗಳನ್ನೆಲ್ಲ ಹೇಗೆ ಉಳಿಸಬಹುದು, ಉಳಿಸ್ಲಿಕ್ಕೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯ ತಜ್ಞರು ನಮ್ಮೊಟ್ಟಿಗೆ ಮಾತನಾಡಿ ಈ ಬಗ್ಗೆ ಬೆಳಕು ಚೆಲ್ಲಲಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ.

ಶ್ರೋತೃಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಸಂದೇಶ ಕಳಿಸಲಿಕ್ಕೆ ನಿಮಗೊಂದು ವಿಷಯ ಬೇಕಲ್ವಾ? ಸಸ್ಯ ಮರಗಿಡಗಳನ್ನು ಬೆಳೆಸುವ ನಿಮ್ಮ ಪ್ರೀತಿಯನ್ನು ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಿ. ವಿಶೇಷವಾಗಿ ಅಪರೂಪದ ಔಷಧೀಯ ಸಸ್ಯ ಪ್ರಭೇದಗಳನ್ನು ಬೆಳೆಸುವ ಹವ್ಯಾಸವಿದ್ದಲ್ಲಿ ಅದನ್ನು ಕೂಡ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ. ನಿಮ್ಮ ಸಂದೇಶಕ್ಕಾಗಿ ನಮ್ಮ ಸಂಖ್ಯೆ ಹೀಗಿದೆ: 9480858523. ಮತ್ತೊಮ್ಮೆ 9480858523.

0: ಶ್ರೋತೃಗಳೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಅಂಥೇಳಿ ಎಎಂ ಅಣ್ಣಯ್ಯ ಅವರು, ಭಾರತೀಯ ಅರಣ್ಯ ಸೇವೆಯ ವಿಶ್ರಾಂತ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅವರು ನಮ್ಮೊಟ್ಟಿಗಿದ್ದಾರೆ. ಹಲವಾರು ವರ್ಷಗಳ ಕಾಲ ಅರಣ್ಯ ಸೇವೆಯಲ್ಲಿದ್ದುಕೊಂಡು ಹಲವಾರು ಇಂತಹ ಸಸ್ಯ ಪ್ರಭೇದಗಳ ಬಗ್ಗೆ ವಿಷಯವನ್ನು ತಿಳ್ಕೊಂಡಿರತಕ್ಕಂಥವರು. ಅವ್ರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ನಮಸ್ತೆ.
1: ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
1: ಸಂತೋಷ.
0: ಸರ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಳಿವಿನಂಚಿನಲ್ಲಿರುವ ಸಸ್ಯ ವೃಕ್ಷಗಳೆಡೆಗೆ ನಮ್ಮ ನಡಿಗೆ ಎನ್ನುವ ಒಂದು ವಿಷಯವನ್ನು ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹೇಳಿ ಸರ್, ತಮ್ಮ ಒಂದು ಸೇವಾ ಅವಧಿಯಲ್ಲಿ ಎಷ್ಟೊಂದು ವಿವಿಧ ಬಗೆಯ ಸಸ್ಯಗಳನ್ನು, ಮರಗಿಡಗಳನ್ನು ತಾವು ಕಂಡಿರ್ತೀರಿ. ಇಂತಹ ಸಸ್ಯಗಳು, ಮರಗಿಡಗಳು ಇವತ್ತಿನ ಆಧುನಿಕತೆಯ ಒಂದು ಇದಕ್ಕೆ ಸಿಕ್ಕಿ ಎಷ್ಟೋ ಗಿಡಗಳು ನಮ್ಮಿಂದ ಕಣ್ಮರೆಯಾಗುವತ್ತ ಇವೆ. ಒಂದು ಹಂತದಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಹೇಳುತ್ತೆ, ನಾವು ದಿನನಿತ್ಯ ಅದರ ಸುವಾಸನೆಯನ್ನು ಆಘ್ರಾಣಿಸುವ ಶ್ರೀಗಂಧದ ಮರ ಕೂಡ ಅಳಿವಿನಂಚಿನಲ್ಲಿ ಇದೆ ಅನ್ನುವ ವಿಷಯ, ಅಂದರೆ ಹೋಗ್ತಾ ಇದೆ ಅಂತ ಅದು ರೆಡ್ ಲಿಸ್ಟ್ನಲ್ಲಿ ಅದನ್ನು ವಿವರಣೆ ಕೊಟ್ಟಿದೆ. ಹಾಗಾಗಿ ಎಂತ ಈ ಸಸ್ಯಗಳು ಈ ರೀತಿಯಾಗಿ ಒಂದು ಕಣ್ಮರೆಯಾಗುವುದಕ್ಕೆ ಏನು ಕಾರಣ, ಇದನ್ನು ಯಾವ ರೀತಿ ನಾವು ಸಂರಕ್ಷಣೆ ಮಾಡಬಹುದು ಅನ್ನೋದನ್ನು ನಮ್ಮ ಶ್ರೋತೃಗಳಿಗೆ ಒಂದು ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ ಸರ್?
1: ಆಗಲಿ ಆಗಲಿ, ಖಂಡಿತ. ನಾವು ಈ ನಮ್ಮ ದೇಶದಲ್ಲಿ ಏನು ಕೆಲವು ಪ್ರಾಣಿ ಪಕ್ಷಿಗಳು, ಮರಗಿಡಗಳು ಆಗ್ಲೇ ಎಕ್ಸ್ಟಿಂಕ್ಟ್ ಆಗೋಗಿವೆ, ಅಳಿದು ಹೋಗಿವೆ. ಅಂದ್ರೆ ಈಗ ಚೀತಾ, ಇಂಡಿಯನ್ ಚೀತಾ ಇತ್ತು, ಅದು ಇಲ್ವೇ ಇಲ್ಲ ಈಗ. ಹಾಗೆ ಸಿಂಹ, ಹುಲಿ, ಈ ರೈನೋ, ಆನೆ ಇವೆಲ್ಲ ಇದೆ. ನಮ್ಮ ಇದರಲ್ಲಿ ರಾಣಿಬೆನ್ನೂರಿನಲ್ಲಿ ಒಂದು ಅಭಯಾರಣ್ಯ ಇದೆ, ಅದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮತ್ತು ಕೃಷ್ಣಮೃಗ ರಕ್ಷಣೆ ಮಾಡಲಿಕ್ಕಿದೆ. ಬಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಹಕ್ಕಿ ಇರೋದೇ ಎರಡು. ಈಗ ವಿಚಾರಕ್ಕೆ ಬರೋಣ. ನಾವು ಈ ಭಾರತ ದೇಶವನ್ನ ತೆಗೆದುಕೊಂಡಾಗ ಹಿಮಾಲಯ ಪ್ರಾಂತ್ಯದಲ್ಲಿರುವ ಹಲವಾರು ಸ್ಪೀಸೀಸ್ಗಳು, ಸಸ್ಯ ಪ್ರಭೇದಗಳು, ಮತ್ತೆ ಈ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿರುವ ಮರಗಿಡಗಳು ಸಾಕಷ್ಟು ನಾಶ ಹೊಂದಿವೆ, ಅಳಿವಿನ ಅಂಚಿಗೆ ಬಂದ್ಬಿಟ್ಟಿದೆ. ಈಗ ನಾವು ಉದಾಹರಣೆಗೆ ಕೆಲವನ್ನ ಹೇಳಬೇಕು ಅಂತ ಹೇಳಿದ್ರೆ, ಈ ಮಲಬಾರ್ ಮಹಾಗನಿ ಅಂತ ಹೇಳಿ ಪಶ್ಚಿಮ ಘಟ್ಟಗಳಲ್ಲಿ ಇತ್ತು, ಇದೆ ಈಗಲೂ, ಅದು ಅಳಿವಿನ ಅಂಚಿಗೆ, ಇನ್ ದಿ ವರ್ಜ್ ಆಫ್ ಎಕ್ಸ್ಟಿಂಕ್ಷನ್ ಅಂತ ಹೇಳ್ತೀವಿ. ಈ ಸ್ಯಾಂಡ್ಲ್ವುಡ್ ನಲ್ಲಿ ನಮ್ಮ ಶ್ರೀಗಂಧದ ಮರ ಒಂದು, ಮತ್ತೆ ಅದು ಅಳಿವಿನಂಚಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು. ಇನ್ನೊಂದು ರಕ್ತ ಚಂದನ ಅಂತ ಹೇಳಿ, ಅದು ರೆಡ್ ಸ್ಯಾಂಡರ್ಸ್ ಅಂತ ಹೇಳಿ ಆಂಧ್ರಪ್ರದೇಶದ ಈ ಕೆಲವೇ ಭಾಗಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಹಿಮಾಲಯನ್ ಯೂ ಅಂತ ಹೇಳಿ ಇದೆ, ಮತ್ತೆ ಈ ನಮ್ಮ ಶರಾವತಿ ರಿವರ್ ವ್ಯಾಲಿನಲ್ಲಿ ಮಧುಕ ಇನ್ಸೈನಿಸ್ ಅಂತ ಇದ್ದದ್ದು ಕೆಲವೇ ಸ್ಪೀಸೀಸ್ ಆಗಿದೆ. ಇನ್ನು ಅದ್ ಬಿಡೋಣ. ಈಗ ಕರ್ನಾಟಕ, ಈ ಅಸ್ಸಾಂನಲ್ಲಿ ಕ್ಯಾಟ್ಕಿನ್ ಯೂ ಅಂತ ಹೇಳಿ ಈಗ ಅವೆಲ್ಲ ಅಳಿವಿನ ಅಂಚಿನಲ್ಲಿ ಇವೆ. ನಾವು ಕರ್ನಾಟಕಕ್ಕೆ ಬಂದ್ರೆ ಈ ಸರಾಕ ಅಶೋಕ ಅಂತ ಹೇಳಿ, ಸೀತೆ ಅಶೋಕ ಅಂತ ಹೇಳ್ತೀವಲ್ಲ, ಅದು ಕೂಡ ಅಳಿವಿನ ಅಂಚಿನಲ್ಲಿ ಇದೆ. ದೊಡ್ಡ ಜಾಜಿಕಾಯಿ ಅಂತ ಹೇಳಿ ಮಿರಿಸ್ಟಿಕಾ ಫ್ಯಾಮಿಲಿ, ಮೊದಲು ಮಿರಿಸ್ಟಿಕಾ ಇದು ಅಂತ ಹೇಳಿ ಇರ್ತಾ ಇತ್ತು, ವೆಟ್ಲ್ಯಾಂಡ್ಸ್ ಅಂತ ಹೇಳಿ, ಅವೆಲ್ಲ ಕಾಣೆಯಾಗಿದ್ದಾವೆ. ಇದಕ್ಕೂ ಮುಖ್ಯವಾಗಿ ನಾವು ಸರ್ವಿಸ್ಗೆ ಸೇರಿದಾಗ ಆಲ್ಮೋಸ್ಟ್ ಎಂಡ್ ಆಗ್ತಾ ಇತ್ತು 1980s ನಲ್ಲಿ ವೈಟ್ ಸಿಡಾರ್ ಅಂತ ಹೇಳಿ, ಬಿಳಿ ದೇವದಾರು ಮರ ಬಹಳ ಉತ್ತಮವಾಗಿದೆ ಅಂತೇಳಿ ಪ್ಲೈವುಡ್ ಗೆ ಸಿಕ್ಕಾಬಟ್ಟೆ ಲಾಗಿಂಗ್ ಮಾಡ್ಬಿಟ್ಟು, ಅದು ಈಗ ಕಾಣಸಿಗದು ನಮ್ಮ ಅರಣ್ಯದಲ್ಲಿ. ಹಾಗೆ ಇನ್ನೊಂದು ಸೌತ್ ಇಂಡಿಯನ್ ನಮ್ಮ ದಕ್ಷಿಣ ಭಾರತದ ಕನಕ ಚಂಪ ಅಂತ ಹೇಳ್ತೀವಲ್ಲ, ಸಂಪಿಗೆ ಸಿಗುತ್ತೆ, ಆದ್ರೆ ಕನಕ ಚಂಪಕ ಸಿಗೋದು ಬಹಳ
0: ಕಷ್ಟ,
1: ಕಡಿಮೆ ಆಗಿದೆ. ಹೀಗೆ ಈಗ ಇನ್ನು ಕದಂಬ ಮರ ಇರ್ಬೋದು, ಹೀಗೆ ನಾವು ಪಟ್ಟಿಯನ್ನ ಮಾಡ್ಕೊಂಡು ಹೋಗ್ಬೋದು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇದಕ್ಕೆ ಈ ಮೊದಲೆಲ್ಲ ಲಾಗಿಂಗ್, ಈ ಕಟ್ಟುನಿಟ್ಟಿನ ಅರಣ್ಯ ಕಾಯ್ದೆಗಳು, ವನ್ಯಜೀವಿ ಕಾಯ್ದೆಗಳು ಬರೋ ಮೊದಲು ಈ ಲಾಗಿಂಗ್ ಮಾಡೋದು, ಟಿಂಬರ್ ಮಾಫಿಯಾ ಅಥವಾ ಟಿಂಬರ್ಗೋಸ್ಕರನೇ ನಾವೇ ಮಾಡ್ತಾ ಇದ್ವಿ. ಇಲಾಖೆ ವತಿಯಿಂದನೇ ಟಿಂಬರ್ ತೆಗಿತಾ ಇತ್ತು ಸಾಕಷ್ಟು, ಅತಿಯಾಗಿ ತೆಗೆದಿತ್ತು. ಮತ್ತೆ ಈ ಸಾಕಷ್ಟು ಅರಣ್ಯ ನಾಶ ಆಗಿತ್ತು. ಮುಖ್ಯವಾಗಿ ಕೃಷಿಗೋ ಇಂಡಸ್ಟ್ರೀಸ್ಗೋ ಅಥವಾ ಜನಸಂಖ್ಯೆ ಹೆಚ್ಚಳದಿಂದ ಜಾನುವಾರುಗಳ ಹೆಚ್ಚಳಗಳಿಂದ ಅರಣ್ಯ ನಾಶ ಆಯ್ತು. ಇನ್ನೊಂದು ಹೇಳ್ಬೋದು, ಈ ಅರಣ್ಯ ಇಲಾಖೆ ಗೋಟುಗಳನ್ನ ಆಡುಗಳನ್ನ ಸಾಕಬೇಡಿ ಅಂತ ಇದು ಮಾಡುತ್ತೆ. ಆದ್ರೆ ಪಶುವೈದ್ಯ ಇಲಾಖೆ ಮತ್ತೆ ಅವರು ಗೋಟ್ ಸಾಕೋದ್ರಿಂದ ಏನ್ ತೊಂದರೆ ಇದೆ ಅಂತ. ಅದ್ರಲ್ಲಿ ಒಂದು ಗಾದೆ ಇದೆ ನೋಡಿ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತೇಳಿ, ಅದು ಎಲ್ಲವನ್ನೂ ತಿನ್ನುತ್ತೆ. ಈ ಗಂಧದ ಮರಗಳು ಗಿಡಗಳು ನಾಶ ಆಗ್ಬೇಕಾದ್ರೆ ಆಡು ಕಂಡ ಕಂಡಲ್ಲೇ ಸಿಕ್ಕುತ್ತೆ, ತಿನ್ನುತ್ತೆ. ಜೊತೆಗೆ ಒಂದು ರಟ್ಟೆ ಗಾತ್ರದ ಮರ ಇದ್ರು ಕೂಡ, ಶ್ರೀಗಂಧದ ಮರ, ಅದರ ರೆಂಬೆ ಕೊಂಬೆ ಎಲೆಗಳನ್ನೆಲ್ಲ ಕತ್ತರಿಸ್ಕೊಂಡೋಗಿ ಈ ಮೇಯಿಸುವ ಪದ್ಧತಿ ಈ ಗೋಟ್ ಆಡುಗಳನ್ನ ಮೇಕೆ ಸಾಕುವವರಲ್ಲಿ ಇದೆ. ಹಾಗೆ ಇವುಗಳ ಆವಾಸ ಸ್ಥಾನ ನಾಶ ಆಗೋಯ್ತು, ನಾಶ ಮಾಡಿ ಈ ಬೇರೆ ಈ ಆಧುನಿಕ ಜಗತ್ತನ್ನ ಕಟ್ಟಲಿಕ್ಕೆ ನಾವು ಹೊರಟಿರೋದ್ರಿಂದ ಏನಾಗಿದೆ, ಈ ಲೀವ್ ಅಂಡ್ ಲೆಟ್ ಲೀವ್ ಅಂತೀವಲ್ಲ, ಬದುಕಿ ಮತ್ತು ಬದುಕಲು ಬಿಡಿ. ಹೌದು, ನಾವು ಮನುಷ್ಯರು ಬದುಕಲಿಕ್ಕೆ ಎಲ್ಲ ಮಾಡ್ತಾ ಇದ್ದೀವಿ. ಬದುಕಲು ಬಿಡಿ ಅಂದ್ರೆ ಬೇರೆ ಪ್ರಾಣಿ ಪಕ್ಷಿಗಳು ಮರ ಗಿಡ ಇವುಗಳನ್ನ ಬದುಕಿಸಬೇಕಾದ್ದು, ಬದುಕಿಸುವತ್ತ ನಾವು ಹೆಚ್ಚು ಗಮನ ಕೊಡ್ಬೇಕಾಗಿದೆ. ಅಂದ್ರೆ ಕೊಡ್ತಿದ್ದಾರೆ, ಆದ್ರೆ ಅದು ಸಾಲ್ದು. ಫಾರ್ ಎಕ್ಸಾಂಪಲ್, ಈಗ ಈ ನೇರಳೆ ಹಣ್ಣಿನ ಇನ್ನು ಟ್ರಾವಂಕೋರಿಯಂ ಅಂತ ಸ್ಪೀಸೀಸ್ ಇತ್ತು, ಇನ್ನೊಂದು ಸೆಮಿಕಾರ್ಪಸ್ ಕತ್ಲೆಕಾನೆನ್ಸಿಸ್ ಅಂತೇಳಿ ಶಿವಮೊಗ್ಗ, ಇದ್ರಲ್ಲಿ ಮಾರ್ಷ್ ನಟ್ ಅಂತ ಹೇಳ್ತಾರೆ, ಅವೆಲ್ಲ ಕಾಣ ಸಿಗ್ತಾನೆ ಇಲ್ಲ ಈಗ. ಸೊ ಹಾಗಾಗಿ ಈ ಏನು ವಾಸಸ್ಥ ಸ್ಥಳಗಳ ನಾಶ ಆಗಿದ್ದು, ಮತ್ತಿನ್ನೊಂದು ಮುಖ್ಯವಾಗಿ ಹವಾಮಾನ ವೈಪರೀತ್ಯ, ಎಲ್ಲರೂ ಮಾತಾಡ್ತಿರ್ತೀವಿ ಈಗ, ಟೆಂಪರೇಚರ್ ಜಾಸ್ತಿ ಆಯ್ತು, ಅಕಾಲಿಕ ಮಳೆ, ಅತಿ ಮಳೆ, ಅತಿವೃಷ್ಟಿ, ಅನಾವೃಷ್ಟಿ, ಇವುಗಳ ಜೊತೆಗೆ ಮನುಷ್ಯನ ಕೈವಾಡ ಜಾಸ್ತಿ ಆಯ್ತು ಅಂತ ಹೇಳಿ. ಈ ಇದರಲ್ಲಿ ನಮ್ಮಲ್ಲಿ ಮೊದಲು ಇಂಡಿಯನ್ ಫಾರೆಸ್ಟ್ ಆಕ್ಟ್ ಇತ್ತು, ಆಮೇಲೆ ಕರ್ನಾಟಕ ಅರಣ್ಯ ಅಧಿನಿಯಮಗಳು ಬಂತು, ಪುನಃ ಇದರ ಜೊತೆಗೆ 1980 ಅರಣ್ಯ ಕನ್ಸರ್ವೇಶನ್ ಫಾರೆಸ್ಟ್ ಕನ್ಸರ್ವೇಶನ್ ಆಕ್ಟ್ ಕೇಂದ್ರ ಸರ್ಕಾರದ ಬಂದು, ಜೊತೆಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ, ವನ್ಯಜೀವಿ ರಕ್ಷಣಾ ಕಾಯ್ದೆಯ
0: 1972 ಬಹುಶಃ ಬಂತು ಅಂತ ಕಾಣುತ್ತೆ.
1: 1972 ಬಂತು, ಈಗ ಸಮಗ್ರವಾಗಿ 1923 ಅದಕ್ಕೆ ತಿದ್ದುಪಡಿ ಆಯ್ತು. ಅದರ ಶೆಡ್ಯೂಲ್ 4 ಈ ರೆಡ್ ಸ್ಯಾಂಡರ್ಸ್ ನ ಸೇರಿಸಲಾಗಿದೆ. ಇಲ್ಲಿ ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಶ್ರೀಗಂಧವನ್ನ ನಾವು ಸೆಂಟಾಲಮ್ ಆಲ್ಬಮ್ ಅಂತ ಕರಿತಿದ್ದು, ಈಗ ಸೆಂಟಾಲಮ್ ಆಲ್ಬಮ್ ಶ್ರೀಗಂಧ. ಆದ್ರೆ ಇನ್ನೊಂದಿದೆ ಇದು ಆಸ್ಟ್ರೇಲಿಯಾ ಶ್ರೀಗಂಧ ಏನಿದೆ ಅದಕ್ಕೆ ಸೆಂಟಾಲಮ್ ಸ್ಪಿಕೆಟೆ ಅಂತ ಕರಿತೀವಿ, ಸ್ಪಿಕೆಟೆ ಸ್ಪಿಕೆಟಮ್. ರೆಡ್ ಸ್ಯಾಂಡರ್ಸ್ ಟಿರೋಕಾರ್ಪಸ್ ಸೆಂಟಲೈನಸ್ ಅಂತ ಹೇಳಿ, ಅದು ರೆಡ್ ಸ್ಯಾಂಡಲ್ ವುಡ್ ಅಲ್ಲ, ರೆಡ್ ಸ್ಯಾಂಡರ್ಸ್ ರಕ್ತ ಚಂದನ. ಅದು ಈ ತಿರುಪತಿ ಮತ್ತೆ ಸುತ್ತಮುತ್ತ ಏನಿದೆ ಒಂದು 4-5 ಜಿಲ್ಲೆನಲ್ಲಿ ಯಥೇಚ್ಛವಾಗಿ ಬೆಳೀತಿತ್ತು, ಈಗ ಬೇರೆ ಬೇರೆ ಕಡೆ ಇಲ್ಲಿ ಇದೆ.
0: ಬಹುಶಃ ಆಂಧ್ರ ಪ್ರದೇಶದ ಶೇಷಾಚಲಂ ಅರಣ್ಯ ಪ್ರದೇಶ ಅಂತ,
1: ಶೇಷಾಚಲಂ ಅರಣ್ಯ ಪ್ರದೇಶದಲ್ಲಿ ಇದು ಈ ಒಂದು ತಮಿಳು ಫಿಲಂ ತೆಗೆದಿದ್ರು ನೋಡಿ, ಪುಷ್ಪ ಅಂತನೋ ಏನೋ
0: ಇರ್ಬೇಕು,
1: ಈ ರಕ್ತ ಚಂದನವನ್ನ ಸ್ಮಗಲ್ ಮಾಡೋದ್ರ ಬಗ್ಗೆನೇ ಇದೆ. ಅದ್ರಲ್ಲಿ ನಮ್ಮ ಇಲ್ಲಿ ಶ್ರೀರಂಗಪಟ್ಟಣದ ಶೆಟ್ಟಿಹಳ್ಳಿ ಫಾರೆಸ್ಟ್ ನಲ್ಲಿ ಅವಾಗ ಪ್ಲಾಂಟೇಶನ್ ಮಾಡಿದ್ದು, ಈಗಲೂ ಮರಗಳಿವೆ. ಮತ್ತೆ ಇದು ಎಕ್ಸ್ಪೋರ್ಟ್ ಮಾಡೋದು ಬೇರೆ ದೇಶಗಳಿಗೆ ರಫ್ತು ಮಾಡುವುದರಿಂದ, ಕಳ್ಳತನದಲ್ಲಿ ಬ್ಯಾನ್ ಆಗಿದೆ, ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬರಲ್ಲ, ಆದ್ರೆ ಕಳ್ಳತನದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂತದಿದೆ. ಇನ್ನು ರೇ ನಮ್ಮ ಶ್ರೀಗಂಧಕ್ಕೆ ಬರೋಣ, ನಮ್ದು ಚಂದನದ ನಾಡು ಆಗಿ ಎಲ್ಲ ಕರಿತೀವಲ್ಲ. ಒಂದು ಕಾಲದಲ್ಲಿ ಈ ಸ್ಪೈಕ್ ಡಿಸೀಸ್ ಅಂತ ಬಂದು ಸಾಕಷ್ಟು ಶ್ರೀಗಂಧ ನಾಶ ಆಗೋಯ್ತು, ಕರ್ನಾಟಕ ತಮಿಳ್ನಾಡು ಇಲ್ಲೇ ಹೆಚ್ಚು ಇರ್ತಕ್ಕಂಥದ್ದು. ಸೊ ಈಗ ಇದೆ ಅಂದ್ರೆ ಅದು ತುಂಬಾ ಇದರಿಂದ ಹೂ ಬಿಡೋದ್ರಿಂದ, ಹಣ್ಣುಗಳು ಮತ್ತೆ ಬೀಜಗಳು ಆಗೋದ್ರಿಂದ, ಪಕ್ಷಿಗಳು ಬೀಜ ಪ್ರಸಾರ ಮಾಡೋದ್ರಿಂದ ಅಲ್ಲಲ್ಲಿ ಹುಟ್ಟಿದ್ವಿ, ಇಲ್ಲ ಎಕ್ಸ್ಟಿಂಕ್ಟ್ ಆಗಿದೆ ಅಂತ ಹೇಳಕ್ ಆಗೋದಿಲ್ಲ, ಅಥವಾ ಅಳಿವಿನಂಚಿನಲ್ಲಿ ಇದೆ ಅಂತ ಹೇಳಬಹುದು, IUCN ರೆಡ್ ಲಿಸ್ಟ್ ನಲ್ಲಿ ಬಂದಿದೆ ಅಂತ ಹೇಳಿ. ಯಾಕೆಂದ್ರೆ ಈಗ ನಮ್ಗೆ ಬಲಿತ ಮೆಚೂರ್ಡ್ ಶ್ರೀಗಂಧವನ್ನು ಸಿಕ್ಕೋದೇ ಬಹಳ ಕಷ್ಟ
0: ಆಗಿದೆ,
1: ಈಗ ರೈತರು ಬೆಳೆದಂತದನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೂ ಕೂಡ ಬಹಳ ಕಷ್ಟ ಆಗಿದೆ. ಹಾಗಾಗಿ ಈಗ ನೀವು ಇತ್ತೀಚೆಗೆ ಸಾಕಷ್ಟು ಕೋಟಿ ಆದಾಯ ಬಂತು ನಮ್ಮ ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬೆಂಗಳೂರು ಇದೆಯಲ್ಲ ಫ್ಯಾಕ್ಟ್ರಿಗೆ ಅಂತ ಹೇಳಿ, ಅವರು ಹೆಚ್ಚಿಗೆ ಯೂಸ್ ಮಾಡಿದ್ದು ಆಸ್ಟ್ರೇಲಿಯನ್ ಸ್ಯಾಂಡಲ್ವುಡ್, ಅದು ಏನು ಸೆಂಟಾಲಮ್ ಸ್ಪಿಕೇಟಮ್ ಅಂತ ಹೇಳ್ತಾರ ಅದು ಆಗ್ಲಿ. ಹಾಗೆ ನಾವು ಈ ಅರಣ್ಯ ನಾಶವನ್ನ ತಪ್ಪಿಸ್ಬೇಕು. ಈ ಬದಲಾವಣೆ ಕ್ಲೈಮ್ಯಾಟಿಕ್ ಇದಾಗ್ತಾ ಇದೆಯಲ್ಲ,
0: ಪರಿಸರ ಮಾಲಿನ್ಯ,
1: ಹೌದು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬೇಕಾಗ್ತದೆ.
0: ಹವಾಮಾನ ವೈಪರೀತ್ಯ
1: ಇದಾಗ್ಬೇಕಾಗ್ತದೆ. ಅತಿಯಾಗಿ ಔಷಧಿ ಸಸ್ಯಗಳನ್ನು ಕೂಡ ಅತಿಯಾಗಿ ಬಳಸೋದ್ರಿಂದ ಕೂಡ ಈ ಮರಗಿಡಗಳು ಈ ಸಸ್ಯಗಳು ಪರ್ಟಿಕ್ಯುಲರ್ಲಿ ನಾಶವನ್ನ ಹೊಂದುವ ದಿಕ್ಕಿಗೆ ಹೊರಟು ಬಿಡ್ತವೆ. ಹಾಗಾಗಿ ಈ ಒಂದು ದಿನಕ್ಕೆ ನಾವು ಹೀಗೆ ನಾವು ಅರಣ್ಯ ನಾಶವನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ, ಮರಗಿಡಗಳನ್ನ ಕಡಿತಾ ಇದ್ರೆ, ಅವನ್ನ ಬೆಳೆಸ್ತಾ ಇದ್ರೆ, ಇವತ್ತು ಒಂದು ಸಮತೋಲನ ಇರಬೇಕು ಭೂಮಿಯ ಮೇಲೆ ಅಂದ್ರೆ ಮೂರರಲ್ಲಿ ಒಂದು ಭಾಗ ಮರಗಿಡಗಳು ಇರ್ಬೇಕು ಅಂತ ಹೇಳ್ತೀವಿ, ಅರಣ್ಯ ಆಗಿರ್ಲಿ ಅಥವಾ ಬೇರೆ ಕಡೆ ಆಗಿರ್ಲಿ, ಅದಿಲ್ಲ ನಮ್ಮಲ್ಲಿ ಇರೋದೇನೆ ಐದರಲ್ಲಿ ಒಂದು ಭಾಗ ಮಾತ್ರ 20% 22%. ಹಾಗಾಗಿ ಇನ್ನೇನು ರೈತರ ಭೂಮಿ ಇದೆ ಇಲ್ಲಿ, ಕೃಷಿ ಅರಣ್ಯದಲ್ಲಿ ಮರಗಿಡಗಳನ್ನ ಬೆಳೆಸಲೇಬೇಕು. ಅದಕ್ಕೆ ಕಡಿಯುವುದಕ್ಕೆ ಮತ್ತೊಂದಕ್ಕೆ ಕಾನೂನನ್ನ ಸರಳತೆ ಮಾಡೋದ್ರ ಬಗ್ಗೆ ಒತ್ತಾಯ ಇರ್ಲಿ, ಅದ್ ಒತ್ತಾಯನೇ ಮಾಡ್ಲಿ, ಆದ್ರೆ ಬೆಳೆಸ್ಬೇಕು. ಬೆಳೆದಿದ್ರೆ ಇವು ನಾಶ ಹೊಂದುತ್ತವೆ. ಈಗ ರಕ್ತ ಚಂದನವನ್ನ ಮತ್ತೆ ಶ್ರೀಗಂಧವನ್ನ ಎಲ್ಲ ಕಡೆ ಬೆಳಿಬಹುದು, ಎಲ್ಲ ಕಡೆ ಅಂದ್ರೆ ಈ ಡ್ರೈ ಭೂಮಿ ಒಣಭೂಮಿಗಳಿದೆಯಲ್ಲ ಅಂತ ಕಡೆ ಅದು ಬಹಳ ಚೆನ್ನಾಗಿ ಬರ್ತದೆ ರಕ್ತ ಚಂದನ. ಹಾಗೆ ಕೃಷಿಯ ಬೆಳೆಗಳ ಜೊತೆಗೆ ತೋಟಗಾರಿಕೆ ಬೆಳೆಗಳ ಮಧ್ಯೆ ಮತ್ತೆ ಸುತ್ತ ಬದುವಿನ ಸುತ್ತ ರಸ್ತೆ ಪಕ್ಕ ಕೆನಾಲ್ ಬದಿ ಇಲ್ಲೆಲ್ಲ ಈ ಮರಗಿಡಗಳನ್ನ ಬೆಳಿತಕ್ಕಂಥದ್ದು, ಅದರಲ್ಲೂ ಅಳಿವಿನಂಚಿನಲ್ಲಿ ಇದಾವಲ್ಲ ಅವನ್ನ ಹುಡುಕಿ ಬೆಳೆದ್ರೆ ಅವಕ್ಕೆ ಒಳ್ಳೆ ರೇಟ್ ಬರುತ್ತೆ. ಕಡಿಬಾರದು ಅಂತ ಏನಿಲ್ಲ, ಮೆಚೂರಾದಾಗ ಕಡಿಲಿ, ಕಡಿದಂತೆ ನೆಡಬೇಕು.
0: ಹೌದು,
1: ಕೆಲಸಗಳು
0: ಒಂದ್ ಕಡಿದ್ರೆ ಮೂರ್ ನೆಡ್ಬೇಕು ಆತರ ಇರ್ಬೇಕಲ್ವ ಸರ್?
1: ಖಂಡಿತ ಖಂಡಿತ, ಎಷ್ಟಾದ್ರೂ ನೆಡ್ಲಿ. ಆ ರೀತಿ ಆದಾಗ ನಮ್ಮಲ್ಲಿ ಉಳಿತವೆ. ಈಗ ಒಂದು ಈ ಸಿದ್ಧ ಮೆಡಿಸಿನ್ ನಲ್ಲಿ ಇಂಡಿಯನ್ ಇದು ಅಬಿಟುಲಾನ್ ಇಂಡಿಕಾ ಅಂತ
0: ಹೇಳ್ತೀವಿ,
1: ಇಂಡಿಯನ್, ಅದು ಇಲ್ಲದೆ ಹೋಗಿದೆ. ಈಗ ಬೇಕಾದಷ್ಟು ಸ್ಪೀಸೀಸ್ ಇದಾವೆ. ಹಾಗಾಗಿ ಈಗ ನಾವು ಕಳೆ ಅಂತ ಹೇಳಿ ಅವನ್ನ ತೆಗೆದಾಕ್ಬಿಡ್ತೇವೆ. ಈ ಕೆಲವರು ಏನ್ ಮಾಡ್ತಾರೆ, ಈ ಆರ್ಗ್ಯಾನಿಕ್ ಫಾರ್ಮಿಂಗು, ಇನ್ಆರ್ಗ್ಯಾನಿಕ್ ಫಾರ್ಮಿಂಗು, ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತಾರಲ್ಲ, ಸಾವಯವ ಕೃಷಿ ಮಾಡಿ ಅಥವಾ ನೈಸರ್ಗಿಕ ಕೃಷಿನ ಮಾಡಿ ಹಾಗೆ ಬಿಡ್ಲಿ. ಈ ಕಳೆಗಳು ಕೂಡ ಸಾಕಷ್ಟು ಔಷಧಿ ಸಸ್ಯಗಳಿರ್ತವೆ, ಔಷಧಿ ಗುಣಗಳಿರ್ತವೆ, ಅವು ಅಳಿವಿನ ಅಂಚಿನಲ್ಲಿ ಇವೆ. ಅವನ್ನ ಬೆಳೆಸೋದ್ರಿಂದ ತೋಟಗಾರಿಕೆ ಬೆಳೆಗಳಿಗೆ ಅಷ್ಟೇನು ಅನಾನುಕೂಲ ಆಗುದಿಲ್ಲ. ಸೊ ಹೀಗಾಗಿ ಏನು ನಾವು ಪ್ರಾಣಿಗಳು ಇವತ್ತು ಎದ್ದು ಕಾಣ್ತಾ ಇವೆ ಎಕ್ಸ್ಟಿಂಕ್ಟ್ ಆಗೋದು, ಹೊರಟೋದು, ಮತ್ತೆ ತರ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ಇಂಡಿಯನ್ ಚೀಟ ಹೋಯ್ತು ಅಂತ ಹೇಳಿ ಆಫ್ರಿಕನ್ ಚೀಟ ತಂದುಕೂನು ಅರಣ್ಯದಲ್ಲಿ ಇದ್ ಮಾಡ್ತಾ ಇದ್ದೇವೆ, ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ನಮ್ಮಲ್ಲೂ ಕೂಡ ಈ ಮರಗಿಡ ಇದಕ್ಕೆ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಸಾಕಷ್ಟು ಕೆಲಸ ಮಾಡ್ತಾ ಇದೆ, ಕರ್ನಾಟಕ ಅರಣ್ಯ ಇಲಾಖೆನು ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಈಗ ಪ್ರಾಣಿಗಳ ಸಂರಕ್ಷಣೆ ಮಾಡೋದಕ್ಕೆ ಯಾವ ರೀತಿ ಅಭಯಾರಣ್ಯ ಹುಲಿ ಸಂರಕ್ಷಣೆ ಪ್ರದೇಶಗಳು ಮತ್ತೆ ರಾಷ್ಟ್ರೀಯ ಉದ್ಯಾನಗಳು ಮಾಡಿದ್ದಾರೆ, ಅದೇ ರೀತಿ ಅದರ ಒಳಗಡೆ ಇವು ಬರ್ತವೆ. ಕೆಲವು ಕಡೆ ಇಮಿರಿಸ್ಟಿಕಾ ಸ್ಲಮ್ಸ್ ಅಂತ ಹೇಳಿ, ಸ್ವಾಂಪ್ಸ್ ಸರಿ, ಅಂತ ಪ್ರದೇಶಗಳನ್ನು ಗುರುತಿಸಿ ಅವನ್ನ ರಕ್ಷಣೆ
0: ಮಾಡಬೇಕು. ಒಂದಕ್ಕೊಂದು ಸರಪಳಿಯ ರೀತಿಯಲ್ಲಿ ಹೊಂದ್ಕೊಂಡಿರುತ್ತೆ. ಒಂದು ಸಸ್ಯ ಹಾಳಾದ್ರೆ ಅದನ್ನ ನಂಬಿಕೊಂಡಿರುವಂತಹ ಪ್ರಾಣಿಗಳು ಕೂಡ ನಾಶ ಹೊಂದುತ್ತವೆ.
1: ಹೌದು,
0: ಆ ಪ್ರಾಣಿಯನ್ನು ತಿಂದು ಬದುಕುವ ಇನ್ನೊಂದು ಪ್ರಾಣಿ ಕೂಡ ನಾಶ ಹೊಂದುತ್ತದೆ.
1: ಈ ಆಹಾರದ
0: ಸರಪಳಿ, ಹೌದು.
1: ಜೊತೆಗೆ ಕೆಲವು ನೀವು ಹೇಳಿದಾಗೆ ಕೆಲವು ಸ್ಪೆಸಿಫಿಕ್ ಸ್ಪೀಸೀಸ್ ಪ್ರಭೇದಗಳನ್ನ ತಿನ್ನೋದ್ರಿಂದ ಅವನ್ನ ನಾವು ಉಳಿಸ್ಕೊಳ್ಳಬೇಕು. ಮನುಷ್ಯ ಉಳಿಬೇಕು ಬೆಳಿಬೇಕು ಅಂದ್ರೆ ಈ ಈಗೇನೀಗ ಓಡ್ತಾ ಇದೆ ತಾಂತ್ರಿಕ ಯುಗದಲ್ಲಿ AI ಮತ್ತೊಂದು ಇನ್ನೊಂದು ಅಂತ ಹೇಳಿ ಅದು ಇರ್ಲಿ ಬೇಡ ಅಂತ ನಾನು ಹೇಳೋದಿಲ್ಲ, ಆದ್ರೆ ಅದಕ್ಕೆ ಒಂದು ಮಿತಿಯನ್ನ ಇಟ್ಟು ನೈಸರ್ಗಿಕವಾಗಿ ಇರ್ತಕ್ಕಂತ ಪ್ರಾಣಿ ಪ್ರಭೇದ ಸಸ್ಯ ಪ್ರಭೇದವನ್ನ ನಾವು ಉಳಿಸ್ಕೊಂಡೇ ನಮ್ಮ ತಾಂತ್ರಿಕತೆಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ನನ್ನ ಒಂದು
0: ಮಾತು. ಒಳ್ಳೇದು ಸರ್, ಸಾಕಷ್ಟು ವಿಷಯಗಳನ್ನ ನಮ್ಮ ಶ್ರೋತೃಗಳಿಗೆ ಮಾಡಿಕೊಟ್ರಿ. ನಾವು ಕೂಡ ಒಂದು ವಿಷಯವನ್ನು ನೆನಪಿಟ್ಕೋಬೇಕು, ಯಾವುದೇ ಒಂದು ಸಸ್ಯ ಸಂಪೂರ್ಣವಾಗಿ ನಾಶ ಹೊಂದು ಬಿಟ್ಟರೆ ನಾವೇನು ಸೃಷ್ಟಿ ಮಾಡ್ಕೊಂಡಿದ್ದೀವಿ, ಆಧುನಿಕ ವಿಜ್ಞಾನವೋ ಇನ್ನೊಂದೋ AI ಮತ್ತೊಂದೋ, ಅದು ಆ ಸಸ್ಯವನ್ನ ಮತ್ತೆ ಸೃಷ್ಟಿ ಮಾಡೋದಿಲ್ಲ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು
1: ಖಂಡಿತ
0: ಅಲ್ವಾ ಸರ್. ಹಾಗಾಗಿ ಇರುವಂತಹ ಸಸ್ಯವನ್ನ ಕಾಪಾಡಿಕೊಳ್ಳೋದ್ರತ್ತನೇ ನಮ್ ಗಮನ ಇರಬೇಕು. ಆ ದಿಸಿನಲ್ಲಿ ಆಧುನಿಕತೆಯನ್ನು ಬಳಸಿಕೊಳ್ಬೇಕು ಅಂತ ನಾವು ಹೇಳ್ಬಹುದು. ಆಗ್ಲಿ ಸರ್, ಥ್ಯಾಂಕ್ ಯು ಸರ್, ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಓಕೆ, ಅವಕಾಶಕ್ಕಾಗಿ ಧನ್ಯವಾದಗಳು.
0: ನಮಸ್ತೆ ಸರ್.
1: ಕೇಳಿದವರೆಲ್ಲರಿಗೂ ನನ್ನ ವಂದನೆಗಳು.
0: ನಮಸ್ತೆ ಸರ್.
1: ನಮಸ್ಕಾರ.
2: ಸಾಕಷ್ಟು ಸಂದೇಶಗಳು ಬಂದಿದೆ. ಲತಾ ವೇದರಂಗಯ್ಯ ಅವರು ವಿದ್ಯಾರಣ್ಯಪುರ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾವು ಪಾಟ್ನಲ್ಲಿ ವಿಳ್ಳೆದೆಲೆ, ಪುದೀನ ಮತ್ತು ಪಲಾವ್ ಎಲೆಯನ್ನು ಬೆಳಿತೀವಿ ಅಂತ ಹೇಳ್ತಾ ಇದ್ದಾರೆ. ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಅರೆ ಮಲೆನಾಡಿನವಳಾದ ನನಗೆ ಅಪ್ಪೆ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ಇತ್ತೀಚಿನ ದಿನಗಳಲ್ಲಿ ಅಪ್ಪೆ ಮಿಡಿ ಮಾವಿನ ಮರ ಅಳಿವಿನಂಚಿನಲ್ಲಿ ಇದೆ. ಮಲೆನಾಡಿಗರ ಜೀವನದ ಅವಿಭಾಜ್ಯ ಅಂಗ ಅಂದರೆ ಉಪ್ಪಿನಕಾಯಿ ವ್ಯಾಪಾರ. ವಿದೇಶಗಳಿಗೂ ರಫ್ತಾಗುತ್ತಿದ್ದ ಈ ಮಾವಿನ ಮರ ಇದೀಗ ಕಣ್ಮರೆಯಾಗ್ತಾ ಇದೆ. ಅದೇ ಬೇಸರದ ಸಂಗತಿ ಅಂತ ಹೇಳ್ತಾ ಇದ್ದಾರೆ. ಗೋವಿಂದರಾಜು ನಾಲ್ಕನೇ ಹಂತ ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ಅಳಿವಿನಂಚಿನಲ್ಲಿರುವ ಮರಗಳು ವಿಷಯದಲ್ಲಿ ನಾವು ಚಿಕ್ಕವರಿದ್ದಾಗ ಹತ್ತಿ ಮರ ಎಲ್ಲ ಕಡೆ ಕಾಣಿಸ್ತಾ ಇತ್ತು. ಹತ್ತಿ ಹಣ್ಣುಗಳನ್ನು ತಿನ್ನೋದಕ್ಕೆ ಪಕ್ಷಿಗಳು ಪ್ರಾಣಿಗಳು ಬರ್ತಾ ಇದ್ವು, ಹಾಗೆ ನಾವು ಕೂಡ ತಿಂತಾ ಇದ್ವಿ. ಈಗ ಮನುಷ್ಯರ ದುರಾಸೆಗೆ ಬಲಿಯಾಗಿ ಅವುಗಳು ಕಾಣೆ ಆಗ್ತಾ ಇದೆ ಅಂತನ್ಬಿಟ್ಟು ಹೇಳ್ತಾ ಇದ್ದಾರೆ. ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಭೂಮಿ ಮೇಲೆ ಸಮತೋಲನ ಕಾಪಾಡೋದಕ್ಕೆ ಮರಗಳನ್ನು ಬೆಳೆಸಬೇಕು. ಪ್ರತಿಯೊಬ್ಬರು ಮನೆ ಮುಂದೆ ಹಲವಾರು ಮರಗಳನ್ನ ಬೆಳೆಸ್ಕೊಳ್ಬೇಕು. ನಾವು ಕೂಡ ನಮ್ಮ ಮನೆ ಮುಂದೆ ಹೊಂಗೆ, ನುಗ್ಗೆ, ಸೀಬೆ, ಕಬ್ಬು, ಹೂವಿನ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀವಿ. ಹೀಗೇ ಪ್ರತಿಯೊಬ್ಬರೂ ಕೂಡ ಮನೆ ಮುಂದೆ ಕೈ ತೋಟವನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ.
0: ಶ್ರೋತೃಗಳೇ, ಈಗ ಆಯುರ್ವೇದ ತಜ್ಞರಾದ ಡಾಕ್ಟರ್ ಟಿ ಶಿವಕುಮಾರ್ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸಿ ಸಸ್ಯ ಪ್ರಭೇದಗಳು, ಔಷಧೀಯ ಸಸ್ಯಗಳು ಇವುಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಸರ್ ನಮಸ್ತೆ.
0: ಹಾಂ ಸರ್, ಇವತ್ತು ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರೋದು ಅಳಿವಿನ ಅಂಚಿನಲ್ಲಿರುವ ನಮ್ಮ ಸಸ್ಯ ವೃಕ್ಷಗಳಡಿಗೆ ನಮ್ಮ ನಡಿಗೆ ಅಂತ ಹೇಳಿ. ತಾವು ಕೂಡ ಸಾಕಷ್ಟು ಆಕಾಶವಾಣಿಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ, ಹಲವಾರು ಸಸ್ಯ ಪ್ರಭೇದಗಳ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಈ ಸಸ್ಯ ಪ್ರಭೇದಗಳು ಯಾವ್ಯಾವ ಅಳಿವಿನಂಚಿನಲ್ಲಿವೆ, ಔಷಧೀಯ ಸಸ್ಯಗಳು ಕೂಡ ಹೇಗೆ ನಾಶ ಹೊಂತಾ ಇವೆ, ಅವುಗಳನ್ನು ಸಂರಕ್ಷಣೆ ಮಾಡ್ಕೋಬೇಕಾದ್ರೆ ನಾವು ಏನು ಮಾಡಬೇಕು, ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ ಸರ್?
3: ಈ ಔಷಧೀಯ ಸಸ್ಯಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗಗಳಿವು. ಈ ಔಷಧೀಯ ಸಸ್ಯಗಳನ್ನ ಮೊದಲು ಆಹಾರವಾಗಿ ಕೂಡ ನಾವು ಬಳಸ್ತಾ ಇದ್ವಿ. ಇದರಿಂದ ಏನಾಗುತ್ತೆ ಅಂದ್ರೆ ನಿತ್ಯ ಆಹಾರದಲ್ಲಿ ಬಳಸೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ನಮ್ಗೆ ಕಾಯಿಲೆ ಬರೋ ಸಾಧ್ಯತೆನೆ ಕಡಿಮೆ ಆಗ್ತಿತ್ತು. ಹಾಗಾಗಿ ಔಷಧಿ ಸಸ್ಯಗಳು ನಮ್ಮ ಆಹಾರದ ಒಂದು ಭಾಗಗಳೇ ಅಂತ ಹೇಳ್ಬೇಕು. ಇತ್ತೀಚೆಗೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಕಾಯಿಲೆ ಬಂದಾಗ ಮಾತ್ರ ಈ ಔಷಧಿ ಸಸ್ಯಗಳನ್ನ ಬಳಸ್ತಾ ಇದೀವಿ. ಮಾಹಿತಿ ಕೊರತೆಯಿಂದಾಗಿ ಇವೆಲ್ಲ ಅಳಿವು ಹಂಚಿಗೆ ಹೋಗ್ತಾ ಇದೆ. ಈಗ ಅವನ್ನ ಕಳೆ ಅಂತ ಕಿತ್ತು ಬಿಸಾಡ್ತಿದ್ದಾರೆ, ಕಳೆನಾಶಿಗಳನ್ನ ಹೊಡಿತಾ ಇದಾರೆ. ಸೊ ಅವು ಅಳಿವು ಹಂಚಿಗೆ ಹೋಗ್ತಿರೋ ಕಾರಣ ಪ್ರಮುಖವಾಗಿ ಆಗ್ಬೇಕಾದ ಕೆಲಸ ಏನು ಅಂದ್ರೆ ನಮ್ಮ ಊರಿನಲ್ಲಿರುವಂತಹ ಔಷಧೀಯ ಸಸ್ಯಗಳನ್ನ ನಮ್ಮ ಕಿರಿಯರಿಗೆ ಯಂಗ್ಸ್ಟರ್ಸ್ಗೆ ಪರಿಚಯ ಮಾಡ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ಬೇಕಾಗಿದೆ. ಆಗ ಇವನ್ನ ಉಳಿಸಿ ನಾವು ಬೆಳೆಸಬಹುದು. ಇದೇ ರೀತಿ ನಾವು ಔಷಧಿ ಸಸ್ಯಗಳು ಏನ್ ಮಾಡ್ಬಿಡ್ತೀವಿ ಅಂದ್ರೆ ಅತಿಯಾದ ಸಂಗ್ರಹಣೆ. ಒಂದು ಸಣ್ಣ ಉದಾಹರಣೆ ಕೊಡ್ಬೇಕು, ಸರಳವಾದ ಉದಾಹರಣೆ ಅಂದ್ರೆ ಚಿಕನ್ ಗುನಿಯ ಬಂದಾಗ ನಾವು ಅಮೃತ ಬಳ್ಳಿ ಕಷಾಯ ಬಹಳ ಒಳ್ಳೇದು ಬಳಸಿ ಅಂತ ಹೇಳಿದ್ವಿ ಮನೆ ಮುಂದಾಗಿ. ಜನ ಅದನ್ನ ಯಾವ ರೀತಿಯಾಗಿ ಬಳಸ್ಕೊಂಡ್ರು ಅಂದ್ರೆ ಮತ್ತೆ ನಮಗೆ ಮತ್ತೆ ಬೆಳಿಲಿಕ್ಕೆ ಇಲ್ಲೇ ಇದೇ ರೀತಿ ಅದನ್ನ ಬಳಸ್ಕೊಂಡ್ಬಿಟ್ರು ಅಂದ್ರೆ ಅತಿಯಾದ ಸಂಗ್ರಹಣೆ. ಅವೈಜ್ಞಾನಿಕ
0: ಬಳ್ಳಿಯ ಕಾಣಿ ಆಗ್ಬೇಕು ಆ ರೀತಿ ಮಾಡ್ಬಿಡ್ತಾರೆ.
3: ಹೌದೌದು, ಅದು ಸ್ಪೀಶಿಸ್ ಕಾಣೆ ಆಗೋ ರೀತಿ ಸಂಗ್ರಹಣೆ ಮಾಡ್ತಾರೆ. ಯಾವ್ದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು. ಔಷಧಿ ಸಸ್ಯಗಳನ್ನ ನಾವು ಕಲೆಕ್ಟ್ ಮಾಡ್ಬೇಕಾದ್ರೆ ಮತ್ತೆ ಚಿಗಿರ್ಲಿಕ್ಕೆ ಬೆಳಿಲಿಕ್ಕೆ ಉಳಿಸ್ಬೇಕು, ಬೇರಾಗ್ಲಿ ಗಿಡ ಆಗ್ಲಿ ಎಲೆ ಆಗ್ಲಿ. ಈ ರೀತಿಯಾಗಿ ವೈಜ್ಞಾನಿಕವಾದ ಸಂಗ್ರಹಣೆಯನ್ನು ನಾವು ಮಾಡಿದ್ರೆ ನಾವು ಔಷಧೀಯ ಸಸ್ಯಗಳನ್ನ ಉಳಿಸಿ ಮತ್ತು ಬೆಳೆಸಬಹುದು. ಹಾಗೆ ಔಷಧೀಯ ಸಸ್ಯಗಳನ್ನ ಔಷಧಿ ಸಸ್ಯಗಳು ಮತ್ತು ಸುಗಂಧಿ ಸಸ್ಯಗಳನ್ನ ಅಂದ್ರೆ ನಾವು ಆರೋಮ್ಯಾಟಿಕ್ ಪ್ಲಾಂಟ್ ಅಂತ ಕರಿತೀವ. ಇದಕ್ಕೆ ಇವಕ್ಕೆ ಪ್ರಪಂಚದಾದ್ಯಂತ ಸಾಕಷ್ಟು ಡಿಮಾಂಡ್ ಇದೆ. ಆದ ಕಾರಣ ಏನ್ ಮಾಡ್ಬಿಡ್ತಾರೆ ಜನ ಅಂದ್ರೆ ಅದನ್ನ ಬೆಳೆಸೋದಕ್ಕಿಂತ ಜಾಸ್ತಿಯಾಗಿ ಸಂಗ್ರಹಣೆ ಮಾಡಿ ಬಳಸ್ಬಿಡ್ತಾರೆ. ಹಾಗಾಗಿ ಇವತ್ತು ಅರಣ್ಯಗಳಲ್ಲೂ ಕೂಡ ಗಿಡ ಸಿಗ್ತಾ ಇಲ್ಲ, ಆದ್ರೆ ಡಿಮಾಂಡ್ ಇರೋ ಕಾರಣ ಅದು ನಿಧಾನಕ್ಕೆ ಅದು ಅಳಿವು ಎನಿಸಿಗೆ ಹೋಗ್ತಾ ಇದೆ. ಇದಕ್ಕೆ ಒಂದೇ ಉತ್ತರ ಅಂದ್ರೆ ರೈತರು ಈ ಕಡೆ ಸ್ವಲ್ಪ ಗಮನ ಹರಿಸಿ ಬೆಳಿಬೇಕು. ಔಷಧಿಯ ಫ್ಯಾಕ್ಟರಿಗಳ ಜೊತೆ ಟೈಅಪ್ ಆಗಿ ಬೈಬ್ಯಾಕ್ ಸಿಸ್ಟಮ್ ಅಂತ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಅವಕ್ಕೆ ಬೇಕಾದಂತ ಗಿಡಗಳನ್ನ ರೈತರು ವ್ಯವಸಾಯದ ಮುಖಾಂತರ ಬೆಳೆದು ಕೊಟ್ಟಾಗ ಫಾರೆಸ್ಟ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ಮತ್ತು ನ್ಯಾಚುರಲ್ ಹ್ಯಾಬಿಟೇಟ್ ಇರುವಂತಹ ಔಷಧಿ ಸಸ್ಯಗಳನ್ನ ನಾವು ಉಳಿಸಬಹುದಾಗಿದೆ. ನಾವು ಔಷಧೀಯ ಸಸ್ಯಗಳನ್ನ ಆರೋಮ್ಯಾಟಿಕ್ ಸಸ್ಯಗಳನ್ನ ಬೆಳೆಸುವಂತ ಪ್ರಯತ್ನ ತಕ್ಷಣಕ್ಕಾಗಬೇಕು, ವ್ಯವಸಾಯ ಮಾಡುವಂತ ಪ್ರಯತ್ನ ತಕ್ಷಣಕ್ಕಾಗಬೇಕು. ಇದರಿಂದ ಕೂಡ ನಾವು ಸಸ್ಯಗಳನ್ನ ಉಳಿಸಬಹುದಾಗಿದೆ. ಇನ್ನ ಎಂಡೇಂಜರ್ಡ್ ಲಿಸ್ಟ್ ಅಂತ ನೋಡಿದ್ರೆ ಸಾಕಷ್ಟು ಔಷಧೀಯ ಸಸ್ಯಗಳು ಕಣ್ಮರೆ ಆಗ್ತಾ ಇದೆ, ಮತ್ತು ಸೊಪ್ಪು ತರಕಾರಿಗಳ ರೂಪದಲ್ಲಿ ನಾವು ಅವನ್ನ ಬಳಸ್ತಾ ಇದ್ವಿ. ಇತ್ತೀಚೆಗೆ ಎಲ್ಲಾ ಕಡೆ ಏಕರೂಪ ಆಹಾರ ಸಂಸ್ಕೃತಿ ಬಂದಿದೆ, ಸ್ಥಳೀಯವಾದ ಔಷಧಿ ಸಸ್ಯಗಳನ್ನ ಸ್ಥಳೀಯವಾದ ಸೊಪ್ಪುಗಳನ್ನ ನಾವು ಮರಿತಾ ಇದೀವಿ. ಕೆಲವನ್ನ ಉದಾಹರಿಸೋದಾದ್ರೆ, ಉದಾಹರಣೆಗೆ ನಮ್ಮಲ್ಲಿ ಸಾರಿವ ಅಂತ ಒಂದಿದೆ, ಅನಂತ ಮೂಲ ಅಥವಾ ನಾಮದ ಬೇರು ಅಂತ ಕರೀತಾರೆ. ನನ್ನ

0: ಕಾರಣ ಇದು ಅಳಿಲು ನೆಂಚಿಗೆ ಹೋಗ್ತಾ ಇದೆ. ಸೊ ಈ ತರದ ಸಾಕಷ್ಟು ಔಷಧೀಯ ಸಸ್ಯಗಳಿದೆ, ಇವನ್ನ ನಾವು ಉಳಿಸಿ ಬೆಳೆಸಬೇಕು. ಕೆಲವು ಮಾರ್ಗಗಳನ್ನ ನಾವು ನೋಡೋದಾದ್ರೆ, ನಮ್ಮ ಮನೆಯಲ್ಲಿ ಕೈತೋಟ ಅಂತ ಮಾಡ್ತೀವಿ ನಾವು, ಕೈತೋಟದಲ್ಲಿ ನಾವು ಕೇವಲ ಅಲಂಕಾರಿಕವಾದ ಕೆಲವು ಗಿಡಗಳನ್ನ ಬೆಳೆಸ್ತೀವಿ. ಅಂತ ಜಾಗದಲ್ಲಿ ಅಲಂಕಾರಿಕವಾಗಿಯೂ ಇರಬೇಕು ಮತ್ತು ಔಷಧಿ ಗುಣಗಳು ಇರಬೇಕು. ಆ ತರದ ಗಿಡಗಳನ್ನ ಬೆಳೆಸೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ಅವಳ ಪರಿಚಯ ಆಗುತ್ತೆ, ಮತ್ತೆ ತಕ್ಷಣಕ್ಕೆ ನಮಗೆ ರಾಸಾಯನಿಕ ಮುಕ್ತ ಔಷಧಿ ಕೂಡ ನಮಗೆ ಸಿಗುತ್ತೆ. ಇವನ್ನ ಆಹಾರವಾಗಿ ಕೂಡ ನಾವು ಬಳಸಬಹುದು. ಈ ರೀತಿಯಾಗಿ ನಾವು ಇವನ್ನ ಉಳಿಸಿ ಬೆಳೆಸುವಂತ ಪ್ರಯತ್ನ ಮಾಡಬೇಕು. ಹಾಗೆ ಈ ದೇವಸ್ಥಾನಗಳ ಆವರಣಗಳಲ್ಲಿ ಅಥವಾ ಲೇಔಟ್ಗಳಲ್ಲಿ ಎಲ್ಲರೂ ಪಾರ್ಕ್ ಇದ್ರೆ ಆಸಕ್ತರು ಅಲ್ಲಿ ಔಷಧೀಯ ವನವನ್ನ ಮಾಡಬಹುದು. ನಾವು ಆಯುಷ್ ಇಲಾಖೆಯಿಂದ ಇದಕ್ಕೆ ಸಹಕಾರ ಕೊಡ್ತಾರೆ, ಅಥವಾ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಎಲ್ಲ ಕೂಡ ನಿಮ್ಗೆ ಔಷಧಿ ಸಸ್ಯಗಳು ಸಿಗುತ್ತೆ. ಸಾಕಷ್ಟು ವಿನೂತನವಾದ ವನಗಳ ಒಂದು ವರ್ಣನೆ ನಮ್ಮ ಗ್ರಂಥಗಳಲ್ಲಿ, ರಾಶಿ ವನ ಅಂತಿರ್ಬೋದು, ನಕ್ಷತ್ರ ವನ ಅಂತಿರ್ಬೋದು, ಸರಸ್ವತಿ ವನ ಅಂತಿರ್ಬೋದು, ಗಣಪತಿ ವನ ಅಂತಿರ್ಬೋದು. ಇಂಥ ವನಗಳನ್ನ ನಾವು ಸಾಧ್ಯವಾದೆಲ್ಲ ಕಡೆ ನಾವು ಪ್ಲಾಂಟ್ ಮಾಡೋದ್ರಿಂದ ನಾವು ಔಷಧಿ ಸಸ್ಯಗಳನ್ನ ನಾವು ಜನಕ್ಕೆ ಪರಿಚಯಿಸಬಹುದು ಮತ್ತು ಬೆಳೆಸಬಹುದು. ಹಾಗೆ ಈ ಕೆಲವು ಹವ್ಯಾಸವಾಗಿ ಕೂಡ ಔಷಧಿ ಸಸ್ಯಗಳನ್ನ ಪ್ರಿಸರ್ವ್ ಮಾಡುವಂತ ಹವ್ಯಾಸ ಬೆಳೆಸ್ಕೊಂಡ್ರೆ ಅದು ಔಷಧಿ ಸಸ್ಯಗಳನ್ನ ಉಳಿಸಲಿಕ್ಕೆ ಸಾಕಷ್ಟು ಮಾರ್ಗ ಆಗುತ್ತೆ. ಉದಾಹರಣೆಗೆ ಹವ್ಯಾಸವಾಗಿ ಕಾಯಿನ್ ಕಲೆಕ್ಷನ್ ಅಂತ ಮಾಡ್ತಾರೆ, ಕೆಲವು ಸ್ಟಾಂಪ್ ಕಲೆಕ್ಷನ್ ಮಾಡ್ತಾರೆ. ಅದೇ ರೀತಿ ಆಸಕ್ತರು ಅಥವಾ ಬಾಟ್ನಿ ಹಿನ್ನೆಲೆ ಇರುವಂತಹ ವಿದ್ಯಾರ್ಥಿಗಳು ಅಥವಾ ಎಲ್ಲೆಲ್ಲಿ ಜಾಗ ಇರ್ತದೋ ಅವರೆಲ್ಲರೂ ಕೂಡ ಅಪರೂಪದ ಔಷಧೀಯ ಸಸ್ಯಗಳನ್ನ ಕಲೆಕ್ಟ್ ಮಾಡೋದನ್ನು ಕೂಡ ಒಂದು ಹವ್ಯಾಸವಾಗಿ ಬೆಳೆಸ್ಕೊಂಡಲ್ಲಿ ಈ ಪ್ರಭೇದಗಳನ್ನ ನಾವು ಉಳಿಸಿ ಬೆಳೆಸಬಹುದು.
1: ಅಂದ್ರೆ ಈ ಸಸ್ಯಗಳನ್ನ ಬೆಳೆಸುವಂತಹ ಒಂದು ಹವ್ಯಾಸ ಕೆಲವರಿಗೆ ಇರುತ್ತೆ, ಆಸಕ್ತಿ ಕೆಲವರಿಗೆ ಇರ್ತದೆ. ಆದ್ರೆ ಅವರಿಗೆ ಹೇಗ್ ಮಾಡ್ಬೇಕು ಅನ್ನೋ, ವೈಜ್ಞಾನಿಕವಾಗಿ ಹೇಗೆ ಅದನ್ನ ಬೆಳೆಸ್ಬೇಕು ಮಾಡ್ಬೇಕು ಅನ್ನೋದು ಅರಿವಿನ ಕೊರತೆಯಿಂದಾಗಿ ಕೂಡ ಅವರು ಸಾಕಷ್ಟು ಅದು ಬೆಳೆಯೋದಿಲ್ಲ ಕೆಲವು ಟೈಮ್. ಅಂತವ್ರು ಏನ್ ಮಾಡಬಹುದು ಸರ್?
0: ಈ ಸಸ್ಯಗಳನ್ನ ಬೆಳೆಸುವಂತ ನಮ್ಗೆ ಹವ್ಯಾಸ ಇದ್ರೆ ಮೊದಲು ಐಡೆಂಟಿಫಿಕೇಶನ್, ನಿಮ್ಮ ಊರಲ್ಲಿ ಯಾರೋ ನಾಟಿ ಔಷಧಿ ಕೊಡ್ತಾರೆ, ಯಾರೋ ಜನಪದ ವೈದ್ಯರು ಇರ್ತಾರೆ, ಯಾರೋ ಆಯುಷ್ ಅಥವಾ ಆಯುರ್ವೇದ ವೈದ್ಯರು ಇರ್ತಾರೆ, ಅವರ ಮುಖಾಂತರ ಫಸ್ಟ್ ಐಡೆಂಟಿಫೈ ಮಾಡಿ ಈ ಗಿಡ ಅಂತ ಐಡೆಂಟಿಫೈ ಮಾಡಿ ಅದನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಹೇಗೆ ಬೆಳೆಯೋದು ಆಲ್ಮೋಸ್ಟ್ ಸರಳವಾಗಿರುತ್ತೆ, ನಾವು ಯಾವ ರೀತಿ ಕೈತೋಟ ಮಾಡ್ತೀವೋ ಅದೇ ರೀತಿ ಬೆಳೆಸಿದಷ್ಟು ಅದಕ್ಕೇನು ವಿಶೇಷವಾದ ತಜ್ಞತೆ ಬೇಕಾಗಲ್ಲ. ಬೇಕಿದ್ದಲ್ಲಿ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯವರು ನಿಮಗೆ ಸಹಕಾರ ಕೊಡ್ತಾರೆ. ಅದೇ ರೀತಿ ರೈತರು ಕೂಡ ನಮ್ಮ ಅಂತರ ಬೆಳೆಯಾಗಿ ಅಂಗಡಿಗಳಲ್ಲಿ ಮತ್ತು ಬಯೋಫೆನ್ಸಿಂಗ್ ಅಂದ್ರೆ ಬೇಲಿ, ಯಾವ್ದೋ ತಂತಿ ಬೇಲಿ ಅಥವಾ ಕಲ್ಲಿನ ಬೇಲಿ ಹಾಕೋ ಬದಲು ಕೆಲವು ಗಿಡ ಇದೆ ಅವನ್ನ ಬೇಲಿಗಳಲ್ಲಿ ಬೆಳೆದ್ಬಿಟ್ರೆ ಅದರ ಪ್ರಾಡಕ್ಟ್ ಅನ್ನ ನಾವು ಮಾರ್ಬಿಟ್ಟು ಲಾಭವನ್ನು ಪಡ್ಕೋಬಹುದು. ಅದೊಂದು ಬಯೋಫೆನ್ಸಿಂಗ್ ಆಗಿ ಕರೆಕ್ಟ್ ಕೆಲಸ ಮಾಡುತ್ತೆ. ಒಂದು ಸರಳವಾದ ಉದಾಹರಣೆ ಕೊಡಿದ್ರೆ ಗಜ್ಜಿಗ ಅಂತ ಕೇಳಿರ್ತೀರಾ, ಮೊದಲೆಲ್ಲ ಮಕ್ಕಳು ಆಟ ಆಡಕ್ಕೆ ಬಳಸ್ತಾ ಇದ್ರು, ಈಗ ಅದನ್ನ ಅದು ಜ್ವರಕ್ಕೆ ಮತ್ತು ಸ್ತ್ರೀರೋಗ ಹೆಣ್ಣು ಮಕ್ಕಳ ಕಾಯಿಲೆಗಳಿಗೆ ಅತ್ಯಂತ ಸೂಕ್ತವಾದ ಔಷಧಿ. ಆ ಗಜ್ಜಿಗದ ಬಳ್ಳಿ ಹೇಗಿರುತ್ತೆ ಅಂದ್ರೆ ಬಹಳ ಸ್ಟ್ರಾಂಗ್ ಆಗಿರುತ್ತೆ, ಯಾವುದೇ ಪ್ರಾಣಿ ನುಗ್ಗೋದಿಲ್ಲ, ಅದಕ್ಕೆ ಮುಳ್ಳುಗಳು ಇರುತ್ತೆ ಅದರಲ್ಲಿ. ಇದನ್ನ ಬಯೋಫೆನ್ಸಿಂಗ್ ಆಗಿ ಬಳಸಿದ್ರೆ ಈ ಕಡೆ ಬೇಲಿ ಹಾಕುವ ಪರ್ಪಸ್ ಸರ್ವ್ ಆಯ್ತು, ಈ ಕಡೆ ಔಷಧಿಯಾಗಿ ಕೂಡ ಸರ್ವ್ ಆಯ್ತು, ಸ್ವಲ್ಪ ಆರ್ಥಿಕವಾಗಿಯೂ ಲಾಭ ಆಗುತ್ತೆ. ಈ ರೀತಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಔಷಧಿ ಸಸ್ಯಗಳನ್ನ ನಾವು ಬೆಳೆಸುವಂತ ಒಂದು ಪ್ರಯತ್ನ ಮಾಡಿದ್ರೆ ಈ ಶ್ರೀಮಂತ ಸಂಸ್ಕೃತಿಯನ್ನ ನಾವು ಉಳಿಸಬಹುದು. ಮತ್ತು ನೀವು ಗಮನಿಸಿ, ಈ ರಾಸಾಯನಿಕ ಯುಕ್ತ ಔಷಧಿಗಳನ್ನ ಸೇವನೆ ಮಾಡುವಂತ ಅಭ್ಯಾಸ ಇದ್ರೆ ದಿನದಿಂದ ದಿನಕ್ಕೆ ಕಾಯಿಲೆಗಳ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಸಿಡೆನ್ಸ್ ಆಫ್ ಡಿಸೀಸ್ ಅಂತ
1: ಕರೀತಾರೆ.
0: ಆದರೆ ಈ ಮನೆ ಮದ್ದುಗಳನ್ನ ಮತ್ತು ಔಷಧಿ ಸಸ್ಯಗಳನ್ನ ಬಳಸೋದ್ರಿಂದ ಇನ್ಸಿಡೆನ್ಸ್ ಆಫ್ ಡಿಸೀಸ್ ಕಮ್ ಡೌನ್. ಅಂದ್ರೆ ಈ ವರ್ಷ 6 ಕಾಯಿಲೆ ಬೀಳುತ್ತೆ, ಆದ್ರೆ ಈ ಮನೆ ಮದ್ದುಗಳನ್ನ ಬಳಸಿದ್ರೆ ನೆಕ್ಸ್ಟ್ 4, ನೆಕ್ಸ್ಟ್ 2 ನಂತರ ಕಾಯಿಲೆನೇ ಬರೋದಿಲ್ಲ. ಹೀಗಾಗಿ ಒಂದು ನಮ್ಮ ದೇಹವನ್ನು ಗಟ್ಟಿ ಮಾಡುವಂತ ಒಂದು ಆಹಾರವಾಗಿ ಔಷಧಿಯಾಗಿ ಸಹ ನಾವು ಔಷಧಿ ಸಸ್ಯಗಳನ್ನ ಬೆಳೆಸಬೇಕು.
1: ಸೈಡ್ ಎಫೆಕ್ಟ್ ಅಂತ ಏನ್ ಕರಿತೀವೋ ಅದಿರೋದಿಲ್ಲ.
0: ಹಾಗಾಗಿ ಯಾಕಂದ್ರೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ, ಹಾಗಾಗಿ ಯಾವುದೇ ಕಾಯಿಲೆ ಬರದಂತೆ ತಡೆಯುತ್ತೆ. ನಾವು ತಿಳ್ಕೊತೀವಿ ಬ್ಯಾಕ್ಟೀರಿಯಾದಿಂದ ವೈರಸ್ ಇಂದ ಕಾಯಿಲೆ ಬರುತ್ತೆ ಅಂತ, ಆದ್ರೆ ಅದು ಭಾಗಶಃ ಸುಳ್ಳು. ಯಾಕಂದ್ರೆ ಈ ನಮ್ಮ ವಾತಾವರಣದಲ್ಲಿ ವೈರಸ್ ಬ್ಯಾಕ್ಟೀರಿಯಾ ಯಾವಾಗ್ಲೂ ಇರುತ್ತೆ. ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೋ ಅವ್ರಿಗೆ ಮಾತ್ರ ಕಾಯಿಲೆ ಬರಕ್ ಸಾಧ್ಯತೆ ಇರುತ್ತೆ. ಈ ರೋಗ ನಿರೋಧಕ ಶಕ್ತಿನ ನಾವು ಸರಿಪಡಿಸ್ಕೊಂಡ್ಬಿಟ್ರೆ, ಔಷಧಿ ಸಸ್ಯಗಳನ್ನ ಬಳಸಿ ಉತ್ತಮವಾದ ಆಹಾರಗಳನ್ನ ಬೆಳೆಸಿ ಸರಿಪಡಿಸ್ಕೊಂಡ್ಬಿಟ್ರೆ ನಮಗೆ ಕಾಯಿಲೆ ಬರೋ ಸಾಧ್ಯತೆನೆ ಇಲ್ಲ. ಹಾಗಾಗಿ ಇಷ್ಟೆಲ್ಲ ಅನುಕೂಲವನ್ನು ನೀಡುವಂತ ಸಸ್ಯಗಳನ್ನ ನಾವು ಉಳಿಸಿ ಬೆಳೆಸುವಂತ ಒಂದು ಪ್ರಯತ್ನ ನಾವು ಮಾಡಬೇಕಾಗಿದೆ.
1: ಅಂದ್ರೆ ಸರ್, ಈಗ ಸಸ್ಯಗಳಲ್ಲಿ ಮಾತ್ರ ಔಷಧೀಯ ಗುಣಗಳಿದೆಯಾ, ಅಥವಾ ನಮ್ಮ ದೊಡ್ಡ ದೊಡ್ಡ ಹೆಮ್ಮರವಾಗಿ ಬೆಳೆಯುವಂತ ಮರಗಿಡಗಳಲ್ಲೂ ಕೂಡ ಔಷಧೀಯ ಸಸ್ಯಗಳನ್ನ ನಾವು ಕಾಣಬಹುದಾ?
0: ಅದು ಆಯುರ್ವೇದದಲ್ಲಿ ಒಂದು ಮಾತು ಹೇಳ್ತಾರೆ, ಪ್ರತಿಯೊಂದು ಗಿಡ ಮರಗಳಲ್ಲಿ ಕೂಡ ಔಷಧೀಯ ಗುಣ ಇದ್ದೇ ಇದೆ. ನಾವು ಅದನ್ನ ಬಳಸುವಂತ ಅದರಿಂದ ಇರುವಂತಹ ವೈಜ್ಞಾನಿಕ ಸತ್ಯಗಳನ್ನ ನಾವು ಕಂಡುಕೊಳ್ಬೇಕು. ನಮ್ಮ ಹಿರಿಯರು ಆಯುರ್ವೇದದ ರೂಪದಲ್ಲಿ, ನಮ್ಮ ಗ್ರಂಥಗಳ ರೂಪದಲ್ಲಿ ಬರೆದಿಟ್ಟಿದ್ದಾರೆ ಈ ಗಿಡವನ್ನು ಬಳಸಬಹುದು ನೀವು ಅಂತ. ಹಾಗಾಗಿ ಆಲ್ಮೋಸ್ಟ್ ಎಲ್ಲಾ ಸಸ್ಯಗಳಲ್ಲೂ ಕೂಡ ಔಷಧೀಯ ಗುಣ ಇದ್ದೇ ಇದೆ. ಬಹುತೇಕ ಸ್ಪೀಶೀಸ್ ಅನ್ನು ನಾವು ಔಷಧೀಯ ಸಸ್ಯಗಳಾಗಿ ಬಳಸ್ತೀವಿ. ಈ ಔಷಧೀಯ ಸಸ್ಯಗಳು ಚಿಕ್ಕ ನೆಲದಲ್ಲಿ ಹಬ್ಬುವಂತ ಗಿಡದಿಂದ ಹಿಡಿದು ಮಹಾನ್ ಹೆಮ್ಮರವರೆಗೆ ಎಲ್ಲದರಲ್ಲೂ ಕೂಡ ಔಷಧಿ ಗುಣ ಇದೆ. ಒಂದು ಸಣ್ಣ ಉದಾಹರಣೆ ಕೊಡ್ಬೇಕಂದ್ರೆ, ಮಲ್ನಾಡುಗಳಲ್ಲಿ ಧೂಪದ ಮರ ಅಂತ ಬೆಳೆಯುತ್ತೆ, ಚಲ್ಲಕ್ಕಿ ಅಂತ ಕರಿತೀವಿ, ಸೆರಾಟ ಅಂತ.

0: ಸಲ್ಲಕ್ಕಿ ಅನ್ನೋದು ಕೀಲ್ ನೋವಿಗೆ ಅತ್ಯಂತ ಸೂಕ್ತವಾದ ಔಷಧಿ. ಇವತ್ತು ಕೂಡ ಕೆಲವು ಮಾಡರ್ನ್ ಮೆಡಿಸಿನ್ ಗಳಲ್ಲೂ ಕೂಡ ಈ ಬೋಸ್ವೆಲ್ಲಿಯದ ಎಕ್ಸ್ಟ್ರಾಕ್ಟ್ ಅನ್ನ ಹಾಕಿ ಕ್ಯಾಪ್ಸುಲ್ ಗಳನ್ನ ಮಾಡ್ತಾರೆ. ಸಲ್ಲಕ್ಕಿ ಅಂತ ಮರ, ಧೂಪದ ಮರ, ಧೂಪದ ಮರ ಹೆಚ್ಚು ಹೆಚ್ಚು ಬಳಸೋದ್ರಿಂದ ವಾತಾವರಣ ಶುದ್ಧಿ ಆಗುತ್ತೆ, ಅದರ ರಸವನ್ನ ಅದರ ನಿರ್ಯಾಸವನ್ನು ಬಳಸೋದ್ರಿಂದ ನಮಗೆ ಕೀಲ್ ನೋವು ಸಹ ಕಡಿಮೆ ಆಗುತ್ತೆ. ನಾವು ಅದನ್ನ ಐಡೆಂಟಿಫೈ ಮಾಡ್ಬೇಕಷ್ಟೆ. ಇವತ್ತು ವೈಜ್ಞಾನಿಕ ಸಂಶೋಧನೆಗಳಿಂದ ಅವನ್ನ ಹೊರೆ ಹಚ್ಚಿಬಿಟ್ಟು ಔಷಧಿಯ ಗುಣಗಳನ್ನ ಹೊರಗೆ ತೆಗಿತಾ ಇದಾರೆ. ಬಟ್ ಅವೆಲ್ಲ ಕಮರ್ಷಿಯಲ್ ಆಗ್ತಾ ಇದೆ, ಆ ರೀತಿ ಆಗ್ಬಾರ್ದು. ಒಂದ್ ಸಣ್ಣ ಉದಾಹರಣೆ ಕೊಡ್ಬೇಕು ಅಂದ್ರೆ, ಈ ಧವನ ಅಂತ ಒಂದ್ ಗಿಡ ಇದೆ, ಅಂದ್ರೆ ರೋಸ್ ಕೆಳಗೆ ಕಟ್ತೀವಲ್ಲ ನಾವು ಪತ್ರೆ ಮುಗಿರ ಅಂತ, ಅದರ ಒಂದು ಎಕ್ಸ್ಟ್ರಾಕ್ಟ್ ಅಲ್ಲಿ ಒಂದು ಜ್ವರಕ್ಕೆ ಕೊಡುವಂತ ಇಂಜೆಕ್ಷನ್ ತಯಾರಾಗುತ್ತೆ. ಅದು ಒಂದು 2 ml ಇಂಜೆಕ್ಷನ್ ನಿಯರ್ಲಿ 200 rupees ಇದೆ. ಅದನ್ನ ನಾವು ಕಷಾಯ ಮಾಡ್ಕೊಂಡು ಕುಡಿದ್ರೆ ಅದೇ ಕೆಲಸ ಆಗುತ್ತೆ ನಮಗೆ. ಅರಿವಿನ ಕೊರತೆಯಿಂದಾಗಿ ನಮಗೆ ಅದೇ ಔಷಧಿಗಳು ಇವತ್ತು ಹಣ ಕೊಟ್ಟು ಕೊಟ್ಕೊಂಡು ಅಂತ ಪರಿಸ್ಥಿತಿ ಬಂದಿದೆ. ಅದಾಗ್ಬಾರ್ದು. ಈ ವಿಜ್ಞಾನ ಏನಿದೆ ಅದು ಜನಕ್ಕೆ ತಲುಪಬೇಕು. ಎಲ್ಲರೂ ಕೂಡ ನಾವು ಆರೋಗ್ಯ ಸ್ವಾವಲಂಬಿಗಳಾಗ್ಬೇಕು. ನಮ್ಮ ಆರೋಗ್ಯಕ್ಕೆ ನಮ್ಮ ಔಷಧಿಗೆ ನಾವೇ ಡಿಪೆಂಡ್ ಆಗ್ಬೇಕು. ಈ ರೀತಿ ಒಂದು ಒಂದು ಒಂದು ಲಾಭ ಬೇಕು ಅಂದ್ರೆ ನಾವು ಔಷಧಿಗಳನ್ನ ಸಸ್ಯಗಳನ್ನ ಬೆಳೆಸಬೇಕು ಮತ್ತು ಬಳಸಬೇಕು.
1: ಸರ್, ಈಗ ನೀವು ಒಬ್ಬರು ಆಯುರ್ವೇದ ಚಿಕಿತ್ಸಕರಾಗಿ ಈ ನಮ್ಮ ಅಂದರೆ ಗಿಡ ಬೆಳೆಸುವ ಒಂದು ಹವ್ಯಾಸವನ್ನು ಇಟ್ಕೊಂಡಿರುವವರಿಗೆ ಅಥವಾ ಗಿಡವನ್ನು ಕಡಿಯುವಂತಹ ಕೆಟ್ಟ ಆಲೋಚನೆ ಇಟ್ಕೊಂಡಿರುವಂಥವರಿಗೆ ಈ ವೃಕ್ಷಗಳ ಸಸ್ಯಗಳ ವೃಕ್ಷಗಳ ವಿಷಯದಲ್ಲಿ ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಅಂತ ಹೇಳ್ತೀರಿ ಸರ್?
0: ಈಗ ಈ ಸಸ್ಯಗಳನ್ನ ಮರಗಿಡಗಳನ್ನ ಅರಣ್ಯಗಳನ್ನ ನಾಶ ಪಡಿಸೋದು ಅಂದ್ರೆ ನಾವು ಸುಯಿಸೈಡ್ ಮಾಡ್ಕೊಂಡಂತೆ, ವಿಷ ಕುಡಿದಂತೆ. ಹಾಗಾಗಿ ಅವುಗಳಿಂದ ನಾವು ಬದುಕಲಿಕ್ಕೆ ಸಾಧ್ಯ, ಅವಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವುಗಳಿರೋದಕ್ಕೆ ನಾವಿದೇ ಹೊರತು ನಮ್ಮಿಂದಾಗಿ ಅವಲ್ಲ. ಹಾಗಾಗಿ ಸಸ್ಯಗಳನ್ನ ಗಿಡ ಮರಗಳನ್ನ ಹೆಚ್ಚು ಹೆಚ್ಚು ಬೆಳೆಸುವಂತ ಪ್ರಯತ್ನ ಮಾಡಿ. ನಿಮ್ಮ ಕೈ ತೋಟಗಳಲ್ಲಿ, ಮನೆ ಮುಂದೆ ಆವರಣಗಳಲ್ಲಿ ಎಲ್ಲಿ ಸಾಧ್ಯವೋ ಅಲ್ಲಿ ಔಷಧೀಯ ಸಸ್ಯಗಳನ್ನೇ ಅಲಂಕಾರಿಕವಾಗಿಯೂ ಸಹ ಬೆಳೆಸ್ರಿ. ಹೀಗೆ ನಮ್ಮ ತಮ್ಮ ಲೇಔಟ್ ಗಳಲ್ಲಿ ಅಥವಾ ದೇವಸ್ಥಾನಗಳ ಆವರಣಗಳಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಔಷಧೀಯ ಸಸ್ಯಗಳನ್ನ ಬೆಳೆಸುವಂತ ಪ್ರಯತ್ನ ಮಾಡಿ. ಸೊ ನಮ್ಮ ಹಿರಿಯರು ಒಂದು ಪದ್ಧತಿ ಮಾಡಿಕೊಟ್ಟಿದ್ದಾರೆ. ಶಿವನಿಗೆ ಬಿಲ್ಪತ್ರೆ ಇಷ್ಟ ಅಂದ್ರೆ ನಾವು ಬಿಲ್ಪತ್ರೆಯನ್ನ ತೆಗೆದ್ಬಿಟ್ಟು ಶಿವನಿಗೆ ಹಾಕಿ ಅರ್ಚನೆ ಮಾಡಿ ಕಸ ಆಗಿ ಬಿಸಾಕೋದು ಅಂತಲ್ಲ. ಎಲ್ಲೆಲ್ಲಿ ಶಿವನ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ಬಿಲ್ಪತ್ರೆ ಬೆಳೆಸಿ ಅಂತ ಒಂದು ಮೆಸೇಜ್ ಅಷ್ಟೇ. ಈ ರೀತಿ ವನಗಳನ್ನ ಎಲ್ಲಿ ಸಾಧ್ಯವೋ ಅಲ್ಲಿ ಇನ್ಸ್ಟಾಲ್ ಮಾಡಿ, ರಾಶಿವನ, ನಕ್ಷತ್ರವನ. ಹೀಗೆ ನಮ್ಮ ಆಯುಷ್ ಇಲಾಖೆಯನ್ನ ನಾವು ಹತ್ತಿರದ ಆಯುಷ್ ಆಸ್ಪತ್ರೆಗಳಿಗೆ ನೀವು ವಿಸಿಟ್ ಮಾಡಿದ್ರೆ ಅದಕ್ಕೆಲ್ಲ ಸಹಾಯ ಮಾಡ್ತಾರೆ ಗಿಡಗಳನ್ನ ಐಡೆಂಟಿಫೈ ಮಾಡಿ. ಹಾಗೆ ಸಾಮಾಜಿಕ ಅರಣ್ಯ ಇಲಾಖೆಯಿಂದಲೂ ಕೂಡ ರೋಡ್ ಸೈಡ್ ಅಲ್ಲಿ ನಾವೆಲ್ಲ ಕಡೆ ಗಿಡ ಮರಗಳನ್ನ ಬೆಳೆಸ್ತೀವಿ. ಸೊ ಅಲ್ಲೆಲ್ಲವೂ ಕೂಡ ಔಷಧೀಯ ಮರಗಳನ್ನೇ ಹಾಕಿದ್ರೆ ಇದೊಂದು ಶ್ರೀಮಂತ ಸಂಸ್ಕೃತಿ ಮುಂದಕ್ಕೆ ಕ್ಯಾರಿ ಆಗುತ್ತೆ. ಈ ರೀತಿಯಾಗಿ ನಮ್ಮ ಪ್ರತಿಯೊಂದು ನಡೆ ನುಡಿಗಳಲ್ಲಿ ಔಷಧಿಯನ್ನ ಸಸ್ಯಗಳನ್ನ ಉಳಿಸುವಂತ ಒಂದು ಹವ್ಯಾಸವನ್ನ ನಾವ್ ಇಟ್ಕೋಬೇಕು.
1: ಮನೆಗೊಂದಷ್ಟು ಗಿಡ, ಮನೆಗೊಂದಷ್ಟು ಗಿಡ, ಊರಿಗೊಂದು ವನ, ಈ ರೀತಿ ಆಗ್ತದೆ. ಹೌದು,
0: ಈಗ ನಾವು ಮನೆ ಮುಂದೆ ತುಳಸಿ ಬೆಳೆಸ್ತೀವಿ, ಅದನ್ನ ಶಾಸ್ತ್ರಕ್ಕೆ ಪೂಜೆಗೆ ಒಂದು ತುಳಸಿ ಬೆಳೆಸ್ತೀವಿ. ಆದ್ರೆ ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ ಈ ತುಳಸಿಯಲ್ಲಿ ಆಂಟಿ ವೈರಲ್ ಪ್ರಾಪರ್ಟಿ ಇದೆ. ಅದೇನು ವಾತಾವರಣ ಸುತ್ತಮುತ್ತ ಗಾಳಿ ರಿಲೀಸ್ ಮಾಡುತ್ತೋ ಅದ್ರ ವೈರಸ್ ಅನ್ನ ಕೊಲ್ಲುವಂತ ಶಕ್ತಿ ಇರುತ್ತೆ. ಯಥೇಚ್ಛವಾಗಿ ಎಷ್ಟು ಸಾಧ್ಯನೋ ಅಷ್ಟು ತುಳಸಿ ಗಿಡಗಳನ್ನ ಮನೆ ಸುತ್ತ ಬೆಳೆಸಿ. ಅದರಿಂದ ಅದು ಕೀಟನಾಶಕವಾಗಿ ಕೆಲಸ ಮಾಡುತ್ತೆ. ಅದು ನಿಮಗೆ ಆ ವಾಸನೆ ಕುಡಿದ್ರೆ ಸಾಕು, ವೈರಸ್ ಕಂಟ್ರೋಲ್ ಆಗುತ್ತೆ.
1: ಒಂದ್ ಎರಡು ಗಿಡ ಹಾಕಿದ್ರೆ ಸಾಕು, ಕಡೆಗೆ ಅದೇ ಹಬ್ಗಳುತ್ತೆ ಆಮೇಲೆ.
0: ಹೌದು,
1: ಬೀಜ ಉದ್ರಿ.
0: ಹೌದು ಸರ್, ಮನೆಯಿಂದ ಹೋಗ್ತಾ ಬರ್ತಾ ಎರಡು ಚಿಗುರು ತಿಂದ್ರೆ ಸಾಕು, ನಿಮ್ಮ ಲಂಗ್ಸ್ ಗೆ ಸ್ಟ್ರೆಂತ್ ಆಗುತ್ತೆ. ಈ ರೀತಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮನ್ನ ಕಾಪಾಡ್ತವೆ ಔಷಧಿಗಳು.
1: ಒಟ್ಟಾರಿಯಾಗಿ ಒಂದು ಗಿಡ ಅಥವಾ ಏನೋ ಕೈತಪ್ಪಿ ಕಡಿದ್ರಿ ಅಂತ ಇಟ್ಕೊಳ್ಳಿ, ಆ ಜಾಗದಲ್ಲಿ ಒಂದು 4 ಗಿಡ ನೆಡಿ ಅಂತ ಹೇಳ್ಬೋದು. ಹೌದು,
0: ಎಲ್ಲಿ ಸಾಧ್ಯವೋ ಅಲ್ಲಿ ಬೆಳೆಸ್ರಿ. ಯುವಜನಕ್ಕೆ ಹೆಚ್ಚಿಗೆ ಹೆಚ್ಚು ಯುವಕರಿಗೆ ಹೆಚ್ಚು ಹೆಚ್ಚು ಗಿಡಗಳ ಪ್ರಾಮುಖ್ಯತೆಯನ್ನು ಬೆಳೆಸೋದಕ್ಕೆ ಅದನ್ನ ಬೆಳೆಸುವಂತ ಒಂದು ಪ್ರಯತ್ನವನ್ನ ಹೇಳ್ಕೊಡ್ಬೇಕು. ಯಾಕಂದ್ರೆ ನಾವು ಭಾರತ ಶ್ರೀಮಂತ ರಾಷ್ಟ್ರ ಅಂತ ಕರಿತೀವಿ. ಶ್ರೀಮಂತಿಕೆ ಅಂದ್ರೆ ಹಣದಲ್ಲಿ ಇರಲಿಲ್ಲ ನಮ್ಮ ಶ್ರೀಮಂತಿಗೆ, ನಮ್ಮ ಶ್ರೀಮಂತಿಗೆ ಇದ್ದಿದ್ದು ಈ ರೀತಿ ಸಂಸ್ಕೃತಿಗಳಲ್ಲಿ ಮತ್ತು ಔಷಧೀಯ ಸಸ್ಯಗಳಲ್ಲಿ. ನೋಡಿ, ಇವತ್ತು ಒಂದು ಮೆಡಿಸಿನಲ್ ಪ್ಲಾಂಟ್ಸ್ ನ ನಾವು ಎಕ್ಸ್ಟ್ರಾಕ್ಟ್ ಅನ್ನ ಇವತ್ತು ಕೋಟ್ಯಾಂತರ ರೂಪಾಯಿ ಮೆಡಿಸಿನ್ ಮಾರ್ಕೆಟ್ ಆಗಿ ಬಳಸ್ಕೋತಾರೆ, ಇಂಜೆಕ್ಷನ್ ರೂಪದಲ್ಲಿ, ಸಿರಪ್ ಗಳ ರೂಪದಲ್ಲಿ. ನಾವು ಉಳಿಸಿ ಬೆಳೆಸಿದ್ರೆ ಅಷ್ಟು ಶ್ರೀಮಂತ ನಮ್ಮ.
1: ಆಗಲಿ ಸರ್, ಒಳ್ಳೆಯದು, ಸಾಕಷ್ಟು ಮಾಹಿತಿಯನ್ನು ನಮಗೆ ಮಾಡಿಕೊಟ್ರಿ ಸಸ್ಯ ಮತ್ತು ವೃಕ್ಷಗಳ ಒಂದು ಸಂರಕ್ಷಣೆ ದಿಸಿನಲ್ಲಿ. ಇದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್, ಥ್ಯಾಂಕ್ ಯು ಫಾರ್
1: ನಮಸ್ತೆ.
2: ಮೈಸೂರಿನಿಂದ ಉಮಾ ರಾಮದಾಸ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ವಿಷಯ ಬಹಳ ಚೆನ್ನಾಗಿದೆ. ನಿಜಕ್ಕೂ ಮಾನವನ ಐಷಾರಾಮಿ ಬದುಕಿನ ಪ್ರಭಾವದಿಂದ ಅನೇಕ ಗಿಡ ಮರ ಸಸ್ಯ ಸಂಕುಲ ವಿನಾಶದ ಅಂಚು ತಲುಪಿ ಈಗಾಗಲೇ ಎಚ್ಚರಿಕೆ ಗಂಟೆನ ಹಲವಾರು ಸರ್ತಿ ಕೊಟ್ಟಿದೆ. ಮತ್ತಷ್ಟು ಪರಿಸ್ಥಿತಿ ಅಧೋಗತಿಗೆ ತಲುಪಿದೆ. ನಮ್ಮ ಮಕ್ಕಳಿಗೆ ತಿಳಿಯದ ಅನೇಕ ಗಿಡಗಳನ್ನು ನೆಡುವ ಮತ್ತು ಬೆಳೆಸುವ ಕೆಲಸ ಈಗಿನ ಯುವ ಪೀಳಿಗೆ ಮಾಡಬೇಕಾಗಿದೆ. ಮನೆಯಲ್ಲಿ ಅಪರೂಪವಾಗಿರೋ ಸೊಪ್ಪು ಸೊಪ್ಪನ್ನು ಬಳಸಿ ಅದನ್ನು ಆರೋಗ್ಯಕ್ಕೆ ಒಳ್ಳೆಯ ಲಾಭವನ್ನು ಕೊಡುವಂಥದ್ದನ್ನು ನಾವು ಪಾಟ್ನಲ್ಲಿ ಹಾಕಿ ಬೆಳೆಸ್ತೇವೆ, ಮಕ್ಕಳಿಗೂ ಪರಿಚಯ ಮಾಡಿಕೊಡ್ತೀವಿ. ಎಲ್ಲ ಶಾಲೆಗಳಲ್ಲೂ ಅಪರೂಪದ ಮರ ಗಿಡ ನೆಟ್ಟು ಬೆಳೆಸಿ ಉಳಿಸ್ಬೇಕು ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪದ್ಮಾ ದೇವಲಿಂಗೇಗೌಡ ಅಂಕುಶಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮನುಷ್ಯ ಆರೋಗ್ಯದಿಂದ ಚಟುವಟಿಕೆಯಿಂದ ಇರೋದಕ್ಕೆ ಮರಗಿಡಗಳನ್ನು ನೆಡುವುದರಿಂದ ಅವುಗಳ ರಕ್ಷಣೆಯನ್ನು ಮಾಡಬಹುದು. ಇದು ನನ್ನ ಅಭಿಪ್ರಾಯ. ಪ್ರಕೃತಿಯಲ್ಲಿನ ಪ್ರತಿಯೊಂದು ಗಿಡ ಮರವು ಉಪಯೋಗಕ್ಕೆ ಬರುತ್ತೆ. ನಾನು ನಮ್ಮ ಮನೆ ಸುತ್ತ ಒಂದೊಂದು ಹಣ್ಣಿನ ಗಿಡವನ್ನು ನೆಟ್ಟಿದ್ದೇನೆ. ಅವುಗಳ ಪೋಷಣೆಯಲ್ಲಿ ಪ್ರತಿದಿನವೂ ತೊಡಗಿರ್ತೇನೆ. ಆಕಾಶವಾಣಿಯ ಪ್ರತಿ ವಾರದ ಹೊಂಗಿರಣ ಕಾರ್ಯಕ್ರಮ ಒಂದೊಂದು ಹೊಸ ವಿಷಯಗಳನ್ನು ಪ್ರಸಾರ ಮಾಡ್ತಾ ಇದೆ, ಅದಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಜಯಶ್ರೀ ರಾಮಕೃಷ್ಣನಗರದಿಂದ ಹೇಳ್ತಿದ್ದಾರೆ, ಔಷಧೀಯ ಸಸ್ಯಗಳು ಮನೆಯಂಗಳದಲ್ಲಿ ತುಳಸಿ, ದೊಡ್ಡಿಪತ್ರೆ, ತುಂಬೆ, ಅಮೃತ ಬಳ್ಳಿ, ದಾಳಿಂಬೆ, ಕರಿಬೇವು ಇವೆಲ್ಲವನ್ನ ಬೆಳಿಬಹುದು ಅಂತ ತಿಳಿಸ್ತಾ ಇದ್ದಾರೆ. ಗುಂಡ್ಲುಪೇಟೆ ತಾಲೂಕು ಹೊಸಪುರ ಮರಿನಂಜ ಅವರು ಹೇಳ್ತಾರೆ, ನಾನು ನಮ್ಮ ಜಮೀನಿನಲ್ಲಿ ಶ್ರೀಗಂಧದ ಮರಗಳು 12, ಪಕ್ಷಿಗಳು ಮರದ ಮೇಲೆ ಕೂತ್ಕೊಂಡು ಅದರ ಪಿಕ್ಕೆಯನ್ನು ಎಕ್ಕಿ ಮರಗಳು ತಾವೇ ಹುಟ್ಟಿದ್ದವೇ. ಮಕ್ಕಳಿಗೆ ಜ್ವರ ಬಂದರೆ ಈ ಸೊಪ್ಪು ಸದೆಯಲ್ಲೇ ವಾಸಿ ಮಾಡ್ಕೊಂಡಿದ್ದೀವಿ, ಇದರಿಂದನೇ ನಾವು ಬೆಳೆದಿದ್ದೇವೆ ಅಂತಂದ್ಬಿಟ್ಟು ಮರಿನಂಜ ಅವರು ಹೇಳ್ತಾ ಇದ್ದಾರೆ. ಭಕ್ತವತ್ಸಲಂ ಅವರು ದೇವಾಂಬ ಅಗ್ರಹಾರದಿಂದ ತಿಳಿಸ್ತಾರೆ, ನಮ್ಮ ಮನೆಯಲ್ಲಿ ಗಿಡಗಳನ್ನು ಹಾಕೋದಕ್ಕೆ ಜಾಗವಿಲ್ಲದೆ ಹೋದರೂ ನಾನು ಯಾವುದೇ ಹಣ್ಣನ್ನು ತಿಂದರೂ ಅದರ ಬೀಜವನ್ನು ಹಾಕಿ ಸಸಿ ಮಾಡಿ ನನ್ನನ್ನು ಭೇಟಿ ಮಾಡೋದಕ್ಕೆ ಬರೋರಿಗೆ ಉಚಿತವಾಗಿ ಕೊಡ್ತೀನಿ. ನಾನು ಕೊಟ್ಟಿರುವ ಗಿಡಗಳನ್ನು ಪಡೆದಿರೋರು ಮರವಾಗಿ ಬೆಳೆಸಿದ್ದಾರೆ. ಬೆಳಿಗ್ಗೆ ಮತ್ತು ಸಂಜೆ ಗಿಡಗಳ ಆರೈಕೆ ಮಾಡ್ತೇನೆ, ಇದರಿಂದ ನನ್ನ ಮನಸ್ಸಿಗೆ ತೃಪ್ತಿ ಸಿಗ್ತಾ ಇದೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಕೃಷಿರಂಗ ಮತ್ತು ರೈತರಿಗೆ ಸಲಹೆ ಈ ಕಾರ್ಯಕ್ರಮಕ್ಕೆ ಪ್ರೇರಿತ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹರ್ಷಿತಾ ಶಕ್ತಿನಗರದಿಂದ ತಿಳಿಸ್ತಾರೆ, ಸಸ್ಯಗಳನ್ನ ಬೆಳೆಸೋದು ಅತ್ಯಂತ ಆನಂದದಾಯಕ ಮತ್ತು ಒತ್ತಡವನ್ನು ಕಡಿಮೆ ಮಾಡುವ ಹವ್ಯಾಸ ಆಗಿದೆ. ಇದು ಮಾನಸಿಕ ಶಾಂತಿ ನೀಡುವುದಲ್ಲದೆ ಪರಿಸರ ಜಾಗೃತಿಯನ್ನು ಕೂಡ ಹೆಚ್ಚಿಸುತ್ತೆ. ಮನೆಯಲ್ಲೇ ಹೂವಿನ ಗಿಡಗಳು, ತರಕಾರಿ, ಅಲಂಕಾರಿಕ ಗಿಡಗಳನ್ನ ಬೆಳೆಯೋದ್ರಿಂದ ತಾಜಾ ಗಾಳಿ ಮತ್ತು ಆರೋಗ್ಯಕರ ಉತ್ಪನ್ನಗಳನ್ನ ಪಡೆಯಬಹುದು. ಮನೆ ಅಂಗಳ ಅಥವಾ ಬಾಲ್ಕಾನಿಯಲ್ಲಿ ಗಿಡಗಳಿದ್ದರೆ ಗಾಳಿ ತುಂಬ ಶುದ್ಧವಾಗಿರುತ್ತೆ. ನಮ್ಮ ಮನೆಯಲ್ಲಿ ತುಳಸಿ, ಮಲ್ಲಿಗೆ, ದಾಸವಾಳ, ಅಮೃತ ಬಳ್ಳಿ, ದೊಡ್ಡಪತ್ರೆ, ಅಲೋವೆರಾ, ಪುದೀನಾ, ಕೊತ್ತಂಬರಿ, ಮೆಂತ್ಯ, ಹಸಿಮೆಣಸಿನಕಾಯಿ ಹೀಗೆ ಸಾಕಷ್ಟು ಗಿಡಗಳನ್ನು ಮನೆ ಮುಂದೆ ಬೆಳೆಸಿದ್ದೇವೆ. ಹೊಂಗೆ ಮರ ಕೂಡ ಇದೆ, ಅತ್ಯಂತ ಸುಂದರವಾದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಮಣ್ಣಿನ ಸಂರಕ್ಷಣೆ ಬಗ್ಗೆ ಪ್ರಸ್ತಾವನೆ ಚೆನ್ನಾಗಿ ಮೂಡಿಬಂತು. ನಮ್ಮ ಮನೆಯಲ್ಲಿ ಸಾಕಷ್ಟು ಸಸ್ಯ ಪ್ರಭೇದಗಳಿಗೆ ಒತ್ತು ಕೊಟ್ಟು ಅವುಗಳನ್ನು ಕಾಪಾಡಿದ್ದೇವೆ. ಆಯುರ್ವೇದ ಸಸ್ಯಗಳನ್ನ ಬೆಳೆಸ್ತಾ ಇದ್ದೇವೆ. ಅರಣ್ಯ ಅಧಿಕಾರಿಗಳ ಮಾತು ಬಹಳ ಉತ್ತಮವಾಗಿತ್ತು ಅಂತ ಡಾಕ್ಟರ್ MD ಕೃಷ್ಣ ಅವರು ಶ್ರೀರಾಮ್ಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾಧವನ್ ಚೆನ್ನೈ ಅವರು, ಇಂದಿನ ಹೊಂಗಿರಣ ಕಾರ್ಯಕ್ರಮ ಶ್ರೀಗಂಧದ ಬಗ್ಗೆ ತಿಳಿದು ಬೇಸರ ಆಯಿತು ಅಂತ ಹೇಳ್ತಾ ಇದ್ದಾರೆ. ಗೀತಾ ರೇವಣ್ಣ ಅವರು ಟಿ ನರಸೀಪುರದಿಂದ, ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯ ಮುಂದೆ ಬರ್ತಾ ಇದ್ದ ಕೆಲವು ಬಣ್ಣ ಬಣ್ಣದ ಪುಟ್ಟ ಪುಟ್ಟ ಪಕ್ಷಿಗಳು ಈಗ ಎಲ್ಲಿಯೂ ಕಂಡು ಬರ್ತಾ ಇಲ್ಲ. ಹಾಗೆಯೇ ಹಳ್ಳಿಗಳ ಹಿತ್ತಲಿನಲ್ಲಿ ಹಾಗೂ ಹೊಲ ಗದ್ದೆಗಳ ಬದುವಿನಲ್ಲಿ ಹೇರಳವಾಗಿ ಕಂಡುಬರುತ್ತಿದ್ದ ಕಾಡು ಹುಣಸೆ ಹಣ್ಣು ಎಂಬ ಬಿಳಿ ಮತ್ತು ಕಡು ಗುಲಾಬಿ ಕೆಂಪು ಬಣ್ಣದಲ್ಲಿ ಸಿಗುತ್ತಿದ್ದ ಕಪ್ಪು ಬೀಜ ಹೊಂದಿದ್ದ ಸಿಹಿಯಾದ ಹಣ್ಣು ಈಗ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತನ್ಬಿಟ್ಟು ಹೇಳ್ತಾ ಇದ್ದಾರೆ. ನಮ್ಮ ಜೀವನದ ಅವಿಭಾಜ್ಯ ಅಂಗವಾದ ಪರಿಸರ, ಮರ ಗಿಡಗಳು, ಅದರಲ್ಲೂ ಔಷಧ ಸಸ್ಯಗಳು, ಪ್ರಕೃತಿ ಚೆನ್ನಾಗಿ ಇರಬೇಕು ಅಂದರೆ ಮಳೆ ಇಳೆಯಲ್ಲಿ ಮರ ಗಿಡ ಬೆಳೆಸ್ತಿದ್ರೆ ನಾವುಗಳು ಅದನ್ನು ನಾಶ ಮಾಡೋದು ಬೇಡ. ನಮ್ಮ ತಾಯಿಯ ಮನೆಯಲ್ಲಿ ಶ್ರೀಗಂಧದ ಮರ ಇದೆ, ಇಲ್ಲಿ ನಮ್ಮ ಮನೆಯಲ್ಲಿ ಹೂವಿನ ಗಿಡಗಳು ಜೊತೆಗೆ ಔಷಧೀಯ ಗುಣಗಳಿರುವ ಬೇವಿನ ಮರ, ವಿಳ್ಯದೆಲೆ, ಒಂದಲ್ಗ, ದೊಡ್ಡಪತ್ರೆ, ಸೀಬೆ ಮರ, ನುಗ್ಗೆ ಮರ, ಶಂಖಪುಷ್ಪ, ನಿಂಬೆ ಗಿಡ, ತುಳಸಿ ಗಿಡ, ಮೆಹಂದಿ ಗಿಡ ಮತ್ತು ಹೊಂಗೆ ಮರ ಇದೆ. ದಯಮಾಡಿ ಪರಿಸರವನ್ನು ಉಳಿಸ್ಕೊಳ್ಳೋಣ. ಮಳೆ ಬೆಳೆ ಚೆನ್ನಾಗಿ ಆಗಲಿ, ಭೂಮಿಯಲ್ಲಿ ನಳನಳಿಸ್ತಾ ಇರಲಿ ಅಂತ ಮಂಡ್ಯದಿಂದ ಪಾರ್ವತಿಯವರು ಸಂದೇಶವನ್ನು ಕಳಿಸಿದ್ದಾರೆ.
1: ಶ್ರೋತೃಗಳೇ, ಈಗ ಮೈಸೂರಿನ ಹರಿವಿದ್ಯಾಲಯದಲ್ಲಿ ಪ್ರಾಂಶುಪಾಲರಾಗಿರುವ ವಿ ಗಣೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ವಿ ಗಣೇಶ್ ಅವರು ಹಲವಾರು ಸಸ್ಯಗಳನ್ನು ಸುಮಾರು 100 ಅಂದರೆ 500 ಹೆಚ್ಚು ಸಸ್ಯ ಪ್ರಭೇದಗಳನ್ನು ತಮ್ಮ ಒಂದು ಮನೆಯಲ್ಲೇ ಒಂದು ಪುಟ್ಟ ಕೈದೋಟವನ್ನು ಮಾಡಿಕೊಂಡು ಬೆಳೆಸ್ಕೊಂಡಿದ್ದಾರೆ. ಅವರಿಗೆ ಈ ಪ್ರೇರಣೆ ಹೇಗೆ ಬಂತು ಅಂತ ಕೇಳೋಣ. ಗಣೇಶ್ ಅವರೇ ನಮಸ್ಕಾರ.
3: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಧನ್ಯವಾದ.
1: ತಾವು ಮಕ್ಕಳಿಗೆ ವಿದ್ಯೆ ಕಲಿಸುವ ಗುರುವಾಗಿದ್ದುಕೊಂಡು ತಮ್ಮ ಮನೆಯಲ್ಲೇ ಒಂದು ಪುಟ್ಟ ಉದ್ಯಾನವನವನ್ನು ಮಾಡಿಕೊಂಡಿದ್ದೀರಿ, ಹಲವಾರು ಪ್ರಭೇದಗಳ ಸಸ್ಯಗಳನ್ನು ಬೆಳೆಸಿದ್ದೀರಿ ಅಂತ ಕೇಳ್ಪಟ್ಟೆ. ಇದು ಹೇಗೆ ಸಾಧ್ಯ ಆಯಿತು, ನಿಮಗೆ ಹೇಗೆ ಪ್ರೇರಣೆ ಇದಕ್ಕೆ?
3: ಪ್ರಪ್ರಥಮವಾಗಿ ನನ್ನ ಗುರುಗಳೇ ಇದಕ್ಕೆ ಕಾರಣ. ನಾನು ಬಾಲ್ಯದಿಂದ ಏನು ಪಾಠವನ್ನ ಕೇಳ್ತಾ ಬಂದೆ, ಆಗಿನ ನನ್ನ ಜೀವಶಾಸ್ತ್ರ ಅಧ್ಯಾಪಕರು ಏನಿದ್ರು ಅವರು ಗಿಡಗಳ ಕಡೆಗೆ ನನ್ನ ಒಂದು ಆಸಕ್ತಿಯನ್ನ ಹೆಚ್ಚು ಮಾಡಿದ್ರು. ಇದು ಪ್ರಥಮವಾದ ಕಾರಣ ಅಂತ ಅನ್ಕೋತೀನಿ. ತದನಂತರ ಬಹುಶಃ ನನ್ನಲ್ಲೂ ಇದ್ದಿರಬಹುದೇನೋ, ಮತ್ತೆ ತಂದೆ ತಾಯಿಯೂ ಸಹ ಸಸ್ಯ ಪ್ರೇಮಿಗಳೇ ಆಗಿದ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಮನಸ್ಸಿಗೆ ಬಂದಿದ್ದೇನು ಅಂದ್ರೆ, ಯಾವಾಗ್ಲೂ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಮನುಷ್ಯನ ಒಂದು ಸ್ವಭಾವ ನೋಡಿ, ಈ ಗಿಡ ಮರಗಳ ನಾಶ ಆಗ್ತಾ ಇದೆ, ಬೆಳೆಸ್ಬೇಕು, ಅಲ್ಲಿ ಹಾಕ್ಬೇಕು, ಒಂದ್ ಮರ ಕಡಿದ್ರೆ 10 ಎಲ್ಲಾರು ನೆಡ್ಬೇಕು ಅಂತ ಬೇರೆಯವ್ರ ಕಡೆಗೆ ಬೆಟ್ಟ ತೋರಿಸ್ತೀವಿ. ಆದ್ರೆ ನಾವ್ ಏನ್ ಮಾಡಬಹುದು ಅಂತ ನಾನು ಯೋಚನೆ ಮಾಡಿದಾಗ, ನನ್ನ ಮನಸ್ಸು ಹೇಳ್ತು ಕ್ರಾಂತಿಯನ್ನ ಮನೆ ಬಾಗ್ಲಿಕ್ ತರ್ಬೇಕು ಅಂತ. ಸೊ ಎಲ್ಲೋ ಹೋಗಿ ಮಾಡೋದಲ್ಲ, ಬದಲಾವಣೆ ಅನ್ನೋದು ಮೊದಲು ನಮ್ಮಿಂದ ಪ್ರಾರಂಭ ಆಗ್ಬೇಕು. ಬಿ ದ ಚೇಂಜ್ ಯು ವಾಂಟ್ ಟು ಸೀ ಇನ್ ದ ವರ್ಲ್ಡ್ ಅಂತ ಗಾಂಧೀಜಿ ಹೇಳಿದ್ದಾರೆ. ಹಾಗಾಗಿ ನಾನು ನನ್ನ ಮನೆಯಲ್ಲೇ ಎಷ್ಟು ಸಾಧ್ಯವೋ ಅಷ್ಟು ಗಿಡಗಳನ್ನ ಬೆಳೆಸೋಣ ಅಂತ ಪ್ರಾರಂಭ. ಮೊದಲು ಇದ್ದಿದ್ದು 30-40 ಅಷ್ಟೇ ಸೈಟ್, ಅದರ ತಾರಸಿಯ ಮೇಲೆನೆ ಒಂದು 300-400 ಗಿಡಗಳು ಕಡೆಗೆ ಪ್ರತ್ಯಕ್ಷವಾಗಬಹುದು. ಅವು ಬೆಳೀತಾ ಹೋದಾಗ ಸ್ವಲ್ಪ ಅದರ ಭಾರ ಜಾಸ್ತಿ ಅಂತ ಅನ್ನಿಸ್ದಾಗ ಏನಾಯ್ತು, ಇದನ್ನ ವರ್ಗಾವಣೆ ಮಾಡೋಣ ಅಂತ ಹೇಳಿ ನಂತರ ಒಂದು 60-40 ಒಂದು ಜಾಗ, ಅದು ಭೋಗಾದಿಯ ರೂಪಾನಗರದಲ್ಲಿದೆ, ಅಲ್ಲಿಗೆ ಸ್ಥಳಾಂತರ ಮಾಡಿಕೊಂಡು 25-25 ಮಾತ್ರ ಚಚ್ಚೌಕದ ಒಂದು ಮನೆಯನ್ನ ನಿರ್ಮಾಣ ಮಾಡಿಕೊಂಡೆ. ಯಾಕಂದ್ರೆ ಮನೆ ಬೇಕಾದ್ರೆ ನಾವು 1-2 ಕಟ್ಟ ಹೋಗ್ಬಹುದು, ಆದ್ರೆ ಸುತ್ತ ಗಿಡಗಳು ಇಲ್ದೆ ಹೋದ್ರೆ ಅದು ಒಳ್ಳೆ ಮೂಗಿಲ್ದೇ ಇರೋ ಮುಖ ಇದ್ದಂಗೆ ಇರುತ್ತೆ, ಗಿಡ ಇಲ್ದೆ ಇರೋ ಮನೆ, ಅದಕ್ಕೆ ಲಕ್ಷಣ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದನ್ನ ಗಿಡಗಳನ್ನ ನಮ್ಮ ಮನೆಯಲ್ಲೇ ಬೆಳೆಯಕ್ ಪ್ರಾರಂಭ ಮಾಡಿದೆ. ಅದರ ಫಲವಾಗಿ ಈಗ ದೇಶ ವಿದೇಶದ ಅನೇಕ ಸಸ್ಯಗಳು ನಮ್ಮ ಮನೆಯಲ್ಲಿದೆ. ಇವತ್ತಿಗೂ ನೀವುಗಳು ಬಂದ್ರೆ ಚೆರ್ರಿ ಬ್ಲಾಸಮ್ ಫೆಸ್ಟಿವಲ್ಗೆ ನಾವು ಜಪಾನ್ಗೆ ಹೋಗೋದಿಲ್ಲ, ನನ್ನ ಮನೆಯಲ್ಲೇ ಚೆರ್ರಿ ಮರ ಅಚ್ಚುಕಟ್ಟಾಗಿ ಒಂದು 5,000 ಹೂ ಬಿಟ್ಟಿದೆ, ಅದನ್ನೇ ನೋಡಿ ನಾವು ಸಂತೋಷ ಪಡಬಹುದು. ವೇರಿಗೇಟೆಡ್ ಮೋಸಂಬಿ ಇದೆ, ಮಲ್ಬಾರ್ ಚೆಸ್ನಟ್ ಅನ್ನೋದು, ನೀವೇನೀಗ ಅಳಿವಿನ ಅಂಚಿನ ಸಸ್ಯ ಪ್ರಭೇದದ ಬಗ್ಗೆ ಮಾತಾಡ್ತಿದ್ದೀರಾ, ಅದು ಪಶ್ಚಿಮ ಘಟ್ಟಗಳಲ್ಲಿ ಈಗ ಮಲ್ಬಾರ್ ಚೆಸ್ನಟ್ ತುಂಬಾ ಕಡಿಮೆ ಆಗೋಗ್ತಾ ಇದೆ, ಆ ಒಂದು ಮರವನ್ನು ಸಹ ನಾನು ಹಾಕಿದ್ದೀನಿ. ಹೊರದೇಶದ್ದು ಅಂದ್ರೆ ಟರ್ಕಿ ಫಿಗ್ ಇದೆ, ಬಿಂಬುಳಿ ಇದೆ, ಹಿಪ್ಪನೇರಳೆ ಮತ್ತೆ ಪೀನಟ್ ಬಟರ್ ಅಂತ ಒಂದು ಹಣ್ಣಿದೆ. ಅದು ಪೀನಟ್ ಬಟರ್ ಅಂದ್ರೆ ನಾವು ಅದನ್ನ ಸ್ಪ್ರೆಡ್ ಅಂತ ಸ್ವಲ್ಪ ನಾವು ತಿಳ್ಕೊಂಡ್ಬಿಡೋದು, ಆದ್ರೆ ಆ ರೀತಿ ಭಾವಿಸ್ಬೇಕಾಗಿಲ್ಲ. ಇದು ಒಂದು ಹಣ್ಣು ವೆನೆಜುಯೆಲಾ ದೇಶದ್ದಿದು. ಈ ಹಿಪ್ಪನೇರಳೆ ಮತ್ತೆ ಪೀನಟ್ ಬಟರ್ ಇವುಗಳನ್ನೆಲ್ಲ ತಿನ್ಲಿಕ್ಕೆ ಅಂತ ಹೇಳಿ ಅನೇಕ ಪಕ್ಷಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಅವುಗಳೇ ಒಂದು ಟೈಮಿಂಗ್ಸ್ ಮಾಡ್ಕೊಂಡ್ಬಿಟ್ಟಿವೆ, ಅವು ಬರ್ತಾನೆ ಇರುತ್ತವೆ. ನೇರಳೆ, ಸೀಬೆ, ಆಸ್ಟ್ರೇಲಿಯಾದ ಕಿತ್ತಳೆ, ಚಪ್ಪಲ್ ಅಂತ ಒಂದು ಭಾರಿ ಅಪರೂಪದ ಒಂದು ಹಣ್ಣಿನ ಮರ, ಅನೇಕ ಬಗೆಯ ತುಳಸಿ, ವಿಳ್ಳದೆಲೆ, ಸೇಬು, ಪನ್ನೇರಳೆ, ಸೀತಾಫಲ, ಮ್ಯಾಕಡೋನಿಯಾ ನಟ್ ಅಂತ ಒಂದು ಬಹಳ ಒಂದು ಅಪರೂಪದ್ದೇ, ಅದುವೇ ಇಲ್ಲಿಗೆ ಭಾರತಕ್ಕೆ ಅಪರೂಪದ್ದು. ಅಮೆರಿಕಾದಲ್ಲಿ ಸ್ವಲ್ಪ ಅದನ್ನ ನಾವು ಸಾಮಾನ್ಯವಾಗಿ ಬೆಳೀತಾ ಹೋಗ್ತೇವೆ, ಆದ್ರೆ ಇಲ್ಲಿ ಅದನ್ನ ನಾವು ಹೆಚ್ಚಾಗಿ ನೋಡೋದಿಲ್ಲ. ಅದು ಚಕ್ರಮುನಿ ಸೊಪ್ಪು, ದಾಳಿಂಬೆ, ಅಬೀವ್ ಅನ್ನೋ ಒಂದು ಹಣ್ಣು, ಅದು ಬ್ರೆಜಿಲ್ ದೇಶದಿಂದ ಬಂದಿರುವಂತದ್ದು, ಇವುಗಳೆಲ್ಲ ಇದೆ. ಆದ್ರೆ ವಿಶೇಷವಾಗಿ ನಾನೇನು ಮಾಡಿದೆ ಅಂದ್ರೆ, ಈ ಅಳಿವಿನ ಅಂಚಿನಲ್ಲಿರೋದನ್ನ ಉಳಿಸ್ಬೇಕು ಅನ್ನೋದು ನನಗೆ ಮುಂಚೆಯಿಂದಾನು ಒಂದು ಹವ್ಯಾಸವೇ. ಮೈಸೂರಿನಲ್ಲಿ ಮೃತ್ಯುಂಜಯಪ್ಪ ಮತ್ತು ಸುಧಾ ಮೃತ್ಯುಂಜಯಪ್ಪ ಅಂತ ದಂಪತಿಗಳಿದ್ರು, ಅವರು ಸಹ ಈ ಕೆಲಸವನ್ನ ಮಾಡ್ತಾ ನನಗೆ ಒಂದು ಪ್ರೇರಣೆನ ಕೊಟ್ರು, ನೀವು ಒಂದಷ್ಟು ಸಸಿಗಳನ್ನ ಮಾಡಿ ಒಂದಷ್ಟು ಜನ ರೈತರಿಗೆ ಇದನ್ನ ಹಂಚಿ ಅಂತ. ಆ ಪ್ರೇರಣೆ ಅವ್ರಿಗೆ ಪ್ಲಾಂಟ್ ಜೀನೋಮ್ ಸೇವಿಯರ್ ಅವಾರ್ಡ್ ಅನ್ನೋ ಒಂದು ಅವಾರ್ಡೇ ಸಿಕ್ಕಿದೆ. ಈ ಪ್ಲಾಂಟ್ ಜೀನೋಮ್ಗಳನ್ನ ಉಳಿಸುತ್ತಾರೆ ಸಂರಕ್ಷಕರು ಅಂತ ಹೇಳಿ. ಅದರಿಂದ ನಾನು ಸ್ವಲ್ಪ ಪ್ರೇರಣೆ ತಕ್ಕೊಂಡವನೇ ಏನ್ ಮಾಡಿದೆ, ದೇವನಹಳ್ಳಿ ಚಕ್ಕೋತ ಅಪರೂಪ ಆಗ್ತಾ ಇದೆ, ಮಾದಳ ಫಲ, ಮಾದಿಫಲ ರಸಾಯನ ಅದೆಲ್ಲ ಆಯುರ್ವೇದದಲ್ಲಿ ಬಳಸ್ತಾರೆ, ಜೊತೆಗೆ ಚಂಡಿಕಾ ಹೋಮದ ಪೂರ್ಣಾಹುತಿಗೆ ಅದು ಹಾಕದೆ ಅದು ಹೋಮವೇ ಅಪೂರ್ಣ ಆಗತ್ತೆ ಅಂತಾರೆ. ಅವುಗಳನ್ನೆಲ್ಲ ನಾನು ಬೀಜಗಳನ್ನ ಮಾಡಿ ಅನೇಕ ಜನ ಯಾರು ತೋಟಗಳನ್ನ ಇಟ್ಕೊಂಡಿದ್ದಾರೆ ಅವ್ರಗಳಿಗೆಲ್ಲ ಸಸಿಗಳನ್ನ ಹಂಚ್ತಾ ಬಂದೆ. ಅದು ಇವತ್ತಿಗೂ ಆ ಹಣ್ಣು ನನ್ನ ಮನೆ ಬಾಗಿಲಿಗೆ ಮತ್ತೆ ಬರುತ್ತೆ ಅವ್ರ ಮೂಲಕ, ಅದು ತುಂಬಾ ಸಂತೋಷ ಆಗತ್ತೆ. ಕರ್ನಾಟಕ ರಾಜ್ಯಾದ್ಯಂತ ನಾನು ಕೊಟ್ಟಿರೋ ಸಸಿಗಳು ಮರವಾಗಿ ಫಲ ಕೊಡ್ತಿದೆ ಅಂತ ಒಂದು ಸಾರ್ಥಕ ಮನೋಭಾವವನ್ನ ಕೊಡುತ್ತೆ. ಇನ್ನು ಅಶೋಕ ವೃಕ್ಷ, ಅದೇ ಸರಾಕ ಇಂಡಿಕಾ ಅಂತ ಇನ್ನೊಂದು ಎತ್ತರಕ್ಕೆ ಬೆಳೆಯೋದು ನಾವೇನು ಅನ್ಕೊಳ್ತೀವಿ ಅದಲ್ಲ, ಸೀತಾ ಅಶೋಕ ಅಂತಾನೆ ಇದನ್ನ ಕರೀತಾರೆ. ಹೂಗಳು ಸ್ವಲ್ಪ ಹೂವಿನ ತರಹ ಇರುತ್ತೆ, ಅದನ್ನು ಸಹ ಮನೆಯಲ್ಲಿ ಹಾಕಿದೀನಿ. ಮತ್ತೆ ಮಕ್ಕಳಿಗೆ ಬೇಕಾಗುತ್ತೆ ತೋರಿಸ್ಲಿಕ್ಕೆ ಅಂತ ಹೇಳಿ ಪೈನ್ ಟ್ರೀಸ್ ಇದೆ ಹಿಮಾಲಯದ್ದು ಹೇಗಿರುತ್ತೆ ಅಂತ. ನೆಫಂಥಸ್ ಅಂತ ಮಾಂಸಾಹಾರಿ ಸಸ್ಯಗಳು ನಿಮ್ಗೆ ಗೊತ್ತಿರುತ್ತೆ, ಕೀಟಭಕ್ಷಕಗಳು, ಅವುಗಳನ್ನ ಮನೆಯಲ್ಲಿ ಹಾಕೊಂಡಿದ್ದೀನಿ. ಅಪರೂಪದ ಜರಿ ಸಸ್ಯಗಳು, ಫರ್ನ್ ಗಿಡಗಳು ಅಂತ, ಅದರಲ್ಲಿ ತುಂಬಾ ಅಪರೂಪವಾದಂತಹ ಅನೇಕ ಜರಿ ಸಸ್ಯಗಳು ಬೆಳೆದಿದೆ. ಇವುಗಳ ಜೊತೆಗೆ ಬಿಗೋನಿಯಾ, ಕ್ರಿಪ್ಟಾಸ್ಮುಲಾಯ್ಡು, ಹೈಡ್ರಾಂಜಿಯಾ ಅಂತ ಒಂದು ಗಿಡ, ಅದ್ರದ್ದು ಏನ್ ವಿಶೇಷತೆ ಅಂತಂದ್ರೆ ಲಿಟ್ಮಸ್ ಪೇಪರ್ ಅನ್ನೋದನ್ನ ಬಳಸಿ ನಾವು ಆಸಿಡ್ ಆಲ್ಕಲೈನ್ ಅನ್ನೋದನ್ನ
1: ಕಂಡುಹಿಡಿತಾ ಇದ್ವಿ ವಿಜ್ಞಾನದಲ್ಲಿ.
3: ಆಮ್ಲ ಮತ್ತೆ ಕ್ಷಾರೀಯ ಗುಣ ಮಣ್ಣಲ್ಲಿ ಇದೆಯೋ ಇಲ್ವೋ ಅನ್ನೋದು ಹೂವೇ ತೋರಿಸುತ್ತೆ. ಅದು ಪಿಂಕ್ ಬಣ್ಣಕ್ಕೆ ಬಿಡ್ತು ಅಂತಂದ್ರೆ ಆಗ ಸ್ವಲ್ಪ ಅಲ್ಲಿ ಆಮ್ಲ ಗುಣ ಜಾಸ್ತಿ ಆಯ್ತು ಮಣ್ಣಲ್ಲಿ ಅಂತ. ಅದು ನೀಲಿಗೆ ಬಂದ್ರೆ ಕ್ಷಾರ ಗುಣ ಅಂತ, ಬಿಳಿಯಾಗಿ ಹೂ ಬಿಟ್ರೆ ಆ ಮಣ್ಣು ಸಮ ಸ್ಥಿತಿಲಿದೆ, ಪಿ ಹೆಚ್ ವ್ಯಾಲ್ಯೂ 7 ಬಂದಿದೆ.
1: ಅಂದ್ರೆ ನಾವು ವಿಜ್ಞಾನದಲ್ಲಿ ಏನ್ ಕಲಿತೀವ ಅದೆಲ್ಲ ಮುಂಚೆ ಪ್ರಕೃತಿಯಲ್ಲೇ ಇದೆ ಅಂತ. ಅದು
3: ಖಂಡಿತ ಖಂಡಿತ ಪ್ರಕೃತಿನೇ ಅಲ್ಲ. ಸೈಕಾಸ್ ಅಂತ ಒಂದು ಅದ್ಭುತವಾದ ಒಂದು ಮರ, ಅದು ಜಿಮ್ನೋಸ್ಪರ್ಮ್. ಸುಮಾರು ವರ್ಷಗಳ ಹಿಂದೆ ಅಂದ್ರೆ 220 million ವರ್ಷಗಳ ಕಾಲ ಭೂಮಿ ಮೇಲೆ ಬರೀ ಅದೇ ಗಿಡಗಳಿದ್ವು ಇಡೀ ಭೂಮಿನಲ್ಲಿ. ಆಮೇಲೆ ಅವುಗಳು ಎಲ್ಲ ನಶಿಸಿ ಹೋಗಿ ಈಗ ಆಂಜಿಯೋಸ್ಪರ್ಮ್ಸ್ ಬಂದಿದೆ. ಆದ್ರೆ ಸೈಕಾಸ್ ಮಾತ್ರ ಇವತ್ತಿಗೂ ಉಳ್ಕೊಂಡಿದೆ. ಆ ಗಿಡವನ್ನು ಸಹ ನಾನು ನೆಟ್ಟಿದ್ದೀನಿ. ಅದು ಸುಮಾರು ಕಡೆ ಇರುತ್ತೆ ಪಾರ್ಕ್ ಗಳಲ್ಲಿ, ಜನಕದದ ವಿಶೇಷತೆ ಗೊತ್ತಿರೋದಿಲ್ಲ. ಅದು 2000 ವರ್ಷ ಬದುಕತ್ತೆ. ಒಂದು ಮರವಾದ್ರೆ 2000 ವರ್ಷ ಇರುತ್ತೆ.
1: ನಮ್ಮಂತ ಮಾನವರನ್ನ ಎಷ್ಟು ಜನ ನೋಡುತ್ತದೋ,
3: ಎಷ್ಟು ತಲೆಮಾರುಗಳನ್ನ ಅದು ನೋಡುತ್ತೋ, ಮೂಕ ಸಾಕ್ಷಿ ಅಂತೀವಲ್ಲ ಹಾಗದು. ಜೊತೆಗೆ ಸ್ವಲ್ಪ ಇರುವಂತದ್ದಿರ್ಲಿ ಅಂತ ಹೇಳಿ ಪಾರಿಜಾತ, ವಂದಲ್ಗ, ನೆಲನೆಲ್ಲಿ, ಅದು ಲಿವರ್ಗೆಲ್ಲ ಬಾರಿ ಒಳ್ಳೇದು. ಗರ್ಗದ ಸೊಪ್ಪು ಭೃಂಗರಾಜ ಅಂತ, ಕೂದಲು ಬೆಳೆಯೋದಕ್ಕೆ ಒಳ್ಳೇದು ಅಂತ ಭೃಂಗಾಮಲಕ ತೈಲ ಎಲ್ಲ ಮಾಡ್ತಾರೆ. ಇವುಗಳನ್ನೆಲ್ಲ ಸಣ್ಣ ಸಣ್ಣ ಗಿಡಗಳು, ಇದು ಅದರಲ್ಲಿ ತಾನೇ ತಾನಾಗಿ ಬೆಳೆಯತ್ವೆ ಕಳೆ ಗಿಡಗಳ ತರ. ಇದರಲ್ಲೆಲ್ಲ ಒಂದ್ ತಂಬುಳಿನೋ ಚಟ್ನಿನೋ ಒಂಚೂರು ಮಾಡ್ಕೊಂಡು ತಿಂದ್ರೆ ಸಾಕು, ನಮ್ಗೆ ಯಾವ ವಿಟಮಿನ್ ಮಿನರಲ್ ಟ್ಯಾಬ್ಲೆಟ್ಸು ಸಹ ಬೇಕಾಗೋದಿಲ್ಲ.
1: ನೀವು ತಂಬುಳಿ ಅಂತ ಕೂಡಲೇ ನೆನಪಾಯ್ತು ನೋಡಿ, ನಾವು ಇದು ಬೆಳಿತೀವಿ ಒಂದು ತಂತಾನೆಗೆ ಬೆಳೆಯುತ್ತೆ ಅದು. ದೊಡ್ಡಿ ಪತ್ರೆ ಆಯ್ತು ಒಂದು, ಮತ್ತೆ ಇನ್ನೊಂದು ಒಂದು ಸಣ್ಣ ಕಪ್ಪು ಕಲರ್ ಕಪ್ಪು ಬಣ್ಣದ ಹಣ್ಣು ಬಿಡುತ್ತೆ ಅದು, ಗಣಿಕೆ ಗಣಿಕೆ ಸೊಪ್ಪು.
3: ಗಣಿಕೆ ಹಣ್ಣು, ಕಿರಾತ್ ಕಡ್ಡಿ ಅಂತ ಒಂದಿದೆ, ಅದು ಜ್ವರಕ್ಕೆ ಬಾರಿ ಒಳ್ಳೆ ಔಷಧಿ. ಎಂತ ಜ್ವರ ಅನ್ಬೇಕಾದ್ರು ಅದು ಬಗ್ ಬಡಿಯತ್ತೆ. ಮರುಗದ ಗಿಡ, ನೆಲಬಸಳೆ, ನಿಂಬೆ, ಗಜನಿಂಬೆ, ಈ ತರಹದನ್ನೆಲ್ಲ ನಾನು ತಗೊಂಡಿದ್ದೀನಿ. ಈಗ ಕಡಿಮೆ ಆಗ್ತಾ ಇರೋ ಮರಗಳು ಅಂದಾಗ ಈ ಮುತ್ತುಗದ ಮರ ಅಂತದ್ದು ಎಲ್ಲ ಸಹ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ನಮ್ ನಮ್ ರಸ್ತೆಗಳಲ್ಲಿ ಸಾಧ್ಯವಾದ ಪಕ್ಷದಲ್ಲಿ ತುಂಬಾ ದೊಡ್ಡದಾಗಿ ಬೆಳೆಯುವಂತ ಮರಗಳಿಗೆ ನೋಡಿ ಸ್ವಲ್ಪ ಕಷ್ಟವೇ. ನಾಗಲಿಂಗ ಪುಷ್ಪ ಅಂತ ಒಂದಿದೆ, ಬೂರುಗದ ಮರ ಅಂತೀವಿ. ಇವುಗಳೆಲ್ಲ ಸ್ವಲ್ಪ ಕಷ್ಟ ಬೆಳೆಯೋದು.
1: ನಾಗಲಿಂಗ ಪುಷ್ಪ ಕೂಡ ಇತ್ತೀಚೆಗೆ ಕಮ್ಮಿಯೇ, ಅದು ಎಲ್ಲೂ ಕಂಡು ಬರೋದಿಲ್ಲ ಈಗ.
3: ಹೌದು ಹೌದು, ವಿರಾಟ ವೃಕ್ಷ ಅಲ್ವೇ ಅದು, ಹಾಗಾಗಿ ಅಷ್ಟು ಜಾಗ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಜನಕ್ಕೆ. ಯಾಕೆಂದ್ರೆ ನಾವೇ ಎಲ್ಲ ಕಡೆ ಇದೀವಿ. ನಾವು ಒಂದ್ ನೆನ್ಪಿಟ್ಕೋಬೇಕು, ಟ್ರೀ ಕ್ಯಾನ್ ಸರ್ವೈವ್ ವಿತೌಟ್ ಮ್ಯಾನ್, ಬಟ್ ಎ ಮ್ಯಾನ್ ಕೆನಾಟ್ ಲಿವ್ ವಿತೌಟ್ ಟ್ರೀ.
1: ಹೌದು, ಸತ್ಯವಾದ ಮಾತು. ಹೌದು,
3: ಅದನ್ನ ನಾವು ನೆನ್ಪಿಟ್ಕೋಬೇಕು. ಯಾರೋ ಒಂದ್ಸರಿ ಕೇಳಿದ್ರಂತೆ ಈ ಪ್ರಕೃತಿ ಹತ್ರ ಹೋಗ್ಬಿಟ್ಟು, ಪ್ರಕೃತಿ ಮಾತೇನೆ ಏನಮ್ಮ ನಿನಗೆ ಶೇಕ್ಸ್ಪಿಯರ್ ಮುಖ್ಯವೋ ಅಥವಾ ಒಂದು ಹೂ ಮುಖ್ಯವೋ ಅಂತ. ಉತ್ತರ ನಮಗೆ ಅಲ್ವಾ, ಒಂದು ಹೂವಿನಿಂದ ಪರಾಗಸ್ಪರ್ಶವಾಗತ್ತೆ, ಮತ್ತೊಂದು ಗಿಡ ಬರುತ್ತೆ, ಆಮ್ಲಜನಕ ಸಿಕ್ಕತ್ತೆ. ಪ್ರಕೃತಿ ಮಾತೆ ಹೇಳದ್ಲಂತೆ ನನಗೆ ಹೂವೇ ಮುಖ್ಯ ಅಂತ. ಈ ಹೂವು ಹಣ್ಣುಗಳಿಂದ ಪ್ರೇರಣೆ ತಗೊಂಡು ಕವಿಗಳು ಹುಟ್ಟಬಹುದಲ್ವೇ.
1: ಖಂಡಿತವಾಗ್ಲು
3: ಆ ತರಹ ಇದು. ಇನ್ನು ಅಪ್ಪಿಕೋ ಚಳುವಳಿ ಬಗ್ಗೆ ನಮಗ್ ಗೊತ್ತೇ ಇದೆ, ಎಷ್ಟು ಮರಗಳನ್ನ ಉಳಿಸಕ್ಕೆ ಮನುಷ್ಯರು ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಜೀವವನ್ನೇ ಕೊಟ್ಟಿದ್ದಾರೆ, ಜೀವನವನ್ನ ಸವಿಸಿದ್ದಾರೆ.
1: ಸಾಲುಮರದ ತಿಮ್ಮಕ್ಕ,
3: ಹೌದು, ಸುಂದರ್ಲಾಲ್ ಬಹುಗುಣ, ಅವರು ಶ್ರೀಮತಿಯವರಾದ ವಿಮಲಾ ಬಹುಗುಣ. ಹೌದು, ಇದಕ್ಕೆ ಏನು ವಿದ್ಯೆ ಬೇಕು ಅಂತ ಇಲ್ಲ ನೋಡಿ, ಅದಕ್ಕೆ ಕ್ರಾಂತಿನ ಮನೆ ಬಾಗ್ಲಿಕ್ಕೆ ತರಬೇಕು ಅಂದಿದ್ದು. ವಿದ್ಯಾವಂತರ ಆಗ್ಬೇಕು ಅಂತೇನಿಲ್ಲ, ಆಸಿಮಮ್ ಸ್ಯಾಂಕ್ಟಮ್ ಅಂದ್ರು ಅದೇ, ತುಳಸಿ ಗಿಡ ಅಂದ್ರು ಒಂದೇ, ನನ್ನ ಅವ್ವ ತಾಯಿ ತುಳಸಿ ಅಂದ್ರು ಅದೇ. ಎಷ್ಟೋ ಸರಿ ನಾವು ಮೌನವಾಗಿ ಇದ್ಕೊಂಡೇನೆ ಸಮಾಜ ಸೇವೆಯನ್ನ ಮಾಡ್ಬಿಡಬಹುದು, ಅದು ಗಿಡಗಳನ್ನ ಬೆಳೆಸೋದ್ರ ಮೂಲಕ.
1: ಹೇಗೆ ಸಮಯ ಎಲ್ಲ ಹೊಂದಿಸ್ಕೋತೀರಿ ಈ ಕೆಲಸ ಎಲ್ಲ ಮಾಡ್ಲಿಕ್ಕೆ, ನಿಮ್ಮ ಒಂದು ಈ ಬೋಧನೆಯ ಕಾರ್ಯದ ನಡುವೆ ಹೇಗೆ ಸಮಯವನ್ನು ಹೊಂದಿಸ್ಕೋತೀರಿ? ನೀವು ಹೇಳಿದ್ರೆ ಅದು ಉಳಿದವರಿಗೂ ಕೂಡ ಮಾದರಿ ಆಗ್ಬೋದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ.
3: ಖಂಡಿತ, ನಿಜ ಹೇಳ್ಬೇಕು ಅಂದ್ರೆ ಮನುಷ್ಯನಿಗೆ 24 ಗಂಟೆಗಳು ಏನು ಕೆಲಸ ಇಲ್ಲ. ಅವನ್ ಏನ್ ಹೇಳ್ತಾನೆ, ನನಗೆ ಸಮಯವೇ ಇಲ್ಲ, ಅಯ್ಯೋ ಟೈಮೇ ಇಲ್ಲ ರೀ ಅನ್ನೋದು ಅದೊಂದು.
1: ಅಯ್ಯೋ ಕೆಲಸ ಮಾಡದೆ ಸಾಕಾಗೋಯ್ತು ಅಂತ ಹೇಳ್ಬಿಟ್ಟು ನಿದ್ರೆ ಜಾರ್ ಬಿಡೋರು ಹೆಚ್ಚು.
3: ಹಾಗಾಗಿ ಏನ್ ಮಾಡ್ಬೇಕಂದ್ರೆ, ಮತ್ತೆ ಗಾಂಧೀಜಿ ಅವ್ರು ಹೇಳಿರೋದ್ ಒಂದ್ ಮಾತಿದೆ, ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್ ಅಂತ ಹೇಳಿದ್ದಾರೆ. ಸೊ ನಾವೇನು ಕೆಲಸ ಮಾಡ್ತಿದೀವಿ ಅದನ್ನ ಬಿಟ್ಟು ಮತ್ತೊಂದ್ ಕೆಲ್ಸಕ್ ಹೋಗೋಣ, ಬೇರೆ ತರಹ ಅಂಗಗಳ ಕೆಲಸ ಆಗುತ್ತೆ. ಕಾಲು ಕ್ಷಮ ಆಗಿರೋದಿದ್ರೆ ಕೈ ಕ್ಷಮ ಆಗೋದ್ ಮಾಡೋಣ, ದೇಹಕ್ಕೆ ತುಂಬಾ ಆಯಾಸವಾದ್ರೆ ಮನಸ್ಸಿಗೆ ಚಟುವಟಿಕೆ ಕೊಡೋಣ, ಮನಸ್ಸಿಗೆ ಆಯಾಸವಾದಾಗ ದೇಹಕ್ಕೆ ಚಟುವಟಿಕೆ ಕೊಡೋಣ, ಸಮತೂಕ ಮಾಡ್ಕೋಬಹುದು. ನಮ್ಮಲ್ಲಿ ಹೇಳ್ತಾರೆ ಅಯ್ಯೋ ಟೈಮೇ ಇಲ್ಲ ಅಂತ. ನಿಜ, ನೀವ್ ಯಾವ್ದೇ ಸಿಗ್ನಲ್ ಹೋಗಿ ನಿಂತ್ಕೊಂಡ್ ನೋಡಿ ಅದಿನ್ನೂ ಕೆಂಪು ಬಣ್ಣಕ್ಕಿರುತ್ತೆ, ಆಗ್ಲೇ ಹೊರಟು ಬಿಡ್ತಾರೆ.
1: ಹೌದು,
3: ಅಯ್ಯೋ ಏನೋ ದೇಶೋದ್ಧಾರ ನಾವೇ ಮಾಡ್ತಿರೋದು ಉಳಿದವರಲ್ಲ ಅನ್ನೋ ತರ. ಆದ್ರೆ ಅದು ನಾಗರಿಕತೆಯ ಲಕ್ಷಣ ಅಲ್ಲ, ಒಂದು ದೇಶ ಪ್ರೇಮದ ಲಕ್ಷಣ ಅನ್ನೋ. ಆಮೇಲೆ ಕೇಳಿದ್ರೆ ನನ್ನ ದೇಶ ನನಗೆ ತುಂಬಾ ಇಷ್ಟ ಅಂತಾರೆ. ಆದ್ರೆ ಈ ದೇಶದ ಕಾನೂನೇನು ಅದನ್ನ ಪಾಲನೆ
1: ಮಾಡೋದು.
3: ನಾನು ಏನು ಮಾಡ್ತೀನಿ, ಈ ಎಲ್ಲ ಸಮಯಗಳು ಹೊರಗಡೆ ಹೋಗುವಂತದ್ದು, ಸುತ್ತಾಡುವಂತದ್ದು, ಸಿನಿಮಾಕ್ ಹೋಗಿ ಕೂತ್ಕೊಳ್ಳೋದು ಒಂದು 3 ಗಂಟೆಗಿಂತ, ನನಗೆ ಮಣ್ಣನ್ನ ಸ್ವಲ್ಪ ತೋಡಿ ಬೇರೆಗೆ ಹಗುರ ಮಾಡಿಕೊಟ್ರೆ ಆ ಜಾಗನ, ನನ್ಗೇನೋ ಸಂತೋಷ ಸಿಕ್ಕತ್ತೆ
1: ಖಂಡಿತವಾಗ್ಲು.
3: ಅದು ನಾಳೆ ಹೂ ಬಿಡುತ್ತಲ್ಲ, ಆ ಸಿನಿಮಾದ ಡೈರೆಕ್ಟರ್ ನಾನೇ.
1: ಖಂಡಿತವಾಗ್ಲು
3: ನಾನು ಸ್ಟೋರಿ ರೈಟರ್ ಆಗ್ಬೇಕು. ಯಾರೋ ಮಾಡಿರೋದ್ನ ಹೋಗಿ ಕಾಸು ಹಾಳು ತಲೆನೂ ಬೋಳು ಅಂತ ಹೋಗಲ್ಲಿ ಕೂತ್ಕೊಂಡು ನೋಡ್ಕೊಂಡ್ಬಂದು ಸಂತೋಷ ಪಡೋದು ಇಷ್ಟ ಆಗೋದಿಲ್ಲ. ಸೊ ಈ ರೀತಿ ನಮಗ್ ಬೇಕಾಷ್ಟು ಕೆಲಸಗಳನ್ನ ನಾವು ಸುಮ್ನೆ ಮಾಡ್ತಾ ಇದೀವಿ. ಎಲ್ಲಿ ನೋಡಿ ಜನಜಂಗುಳಿ. ಮತ್ತೆ ಏನಾದ್ರು ಒಂದು ವಿಷಯ ಸಿಕ್ಕರೆ ಸಾಕು, ಮಾತುಗಿಳಿದ್ರೆ ಮೈ ಮರೆತು ಬಿಡ್ತೀವಿ. ಆದ್ರೆ ಇದು ಕೆಲಸ ಮಾಡ್ತಾ ಮಾತಾಡಿದ್ರೆ ತಪ್ಪಿಲ್ಲ. ಆಗ ಮಾತು ಬೇಕು, ಹೇಗ್ ಬೇಕು, ಮಾತು ಮಾತು ಮಥಿಸಿ ಬಂತು ಭಾವದ ನವನೀತ ಅಂತ ಬೇಂದ್ರೆ ಹೇಳಿದಾರ, ಹಾಗಿರ್ಬೇಕು, ಆಗ ಅದು ಸಾರ್ಥಕತೆನ ಪಡ್ಕೊಳ್ಳುತ್ತೆ. ಸೊ ನಮ್ಮಲ್ಲಿ ಖಂಡಿತ ಸಮಯ ಇದೆ. ಎಷ್ಟೆಷ್ಟು ಮಹನೀಯರು 24 ಗಂಟೆನಲ್ಲಿ ಏನೇನ್ ಕೆಲಸ ಮಾಡಿ ಹೋಗಿದ್ದಾರೆ ಈ ಭೂಮಿ ಮೇಲೆ. ಸಾಧಕರ ಸ್ಥಳ ಇದು. ಹಾಗಾಗಿ ನಾವು ಅದೇ ಹೆಜ್ಜೆ ಗುರುತಲ್ಲಿ ಹೋದ್ರೆ ಖಂಡಿತವಾಗ್ಲೂ ಮಾಡಬಹುದು, ಆಗಲ್ಲ ಅನ್ನೋದನ್ನ ಬಿಡ್ಬಿಟ್ಬೇಕು.
1: ಅದೇ ಮಾತನ್ನ ನಾವು ಸಸ್ಯಗಳ ಜೊತೆ ಕೂಡ ಮಾತಾಡಬಹುದು, ಅವು ಮಾತನ್ನ ನಮ್ಮ ಮಾತನ್ನ ಕೇಳಿಸ್ಕೊಳ್ತವೆ ಅಂತ ಬಹಳ ಜನ ಹೇಳ್ತಾರೆ.
3: ಇಲ್ಲ, ಅದು ವೈಜ್ಞಾನಿಕವಾಗಿ ಅದು ಜನ ಹೇಳೋದಲ್ಲ, ವಿಜ್ಞಾನಿಗಳು ಅದನ್ನ ಸಾಕ್ಷಿ ಸಮೇತ ಇವಾಗ ಕಂಡುಹಿಡಿದಾರೆ. ಗಿಡಮರಗಳು 24 ಗಂಟೆ ಹಾಡ್ಕೋತಾ ಇರುತ್ತವಂತೆ, ಜೊತೆಗೆ ಬೇರೆಯ ಧ್ವನಿ ತರಂಗಗಳಿರುತ್ತವಲ್ಲ, ಅಂದ್ರೆ ನಾವ್ ಅದನ್ನ ಹಾಡು ಅಂತೀವಿ, ಸಂಗೀತ ಅಂತ ಕರಿತೀವಿ ಅದಕ್ಕೆ, ಅದು ಧ್ವನಿ ತರಂಗಗಳು. ಸೊ ಆ ಧ್ವನಿ ತರಂಗಗಳನ್ನ ನಾವು ತಕೊಂಡು ಅವುಗಳಲ್ಲಿ ಒಳಗಡೆ ಇರೋ ಜೈಲಂ ಫ್ಲೋಯಂ ಅಲ್ಲಿ ಏನು ನೀರಿರುತ್ತೆ, ನೀರಿನ ಅಂಶ, ಅದನ್ನ ಅದಕ್ಕೆ ತಕ್ಕಂಗೆ ಹೊಂದಿಸ್ಕೊಂಡು ಹಾಡುತ್ತಂತೆ, ಅದ್ರ ಮೇಲೆ ಅಭಿವೃದ್ಧಿನೂ ಆಗತ್ತೆ. ಇದು ಈಗ ಇಟ್ಸ್ ಕ್ರೂಡ್, ಹಾಗಾಗಿ ಅದು ಸಂಪೂರ್ಣ ವಿಜ್ಞಾನವೇ. ಹಾಗಾಗಿ ನಾವು ಅದ್ರ ಜೊತೆ ಒಡನಾಟ ಇಟ್ಕೊಂಡ್ರೆ, ನಾವು ಜನಗಳ ಜೊತೆ ಒಡನಾಟ ಇಟ್ಕೊಂಡು ಏನಾದ್ರು ನಿರಾಶೆಗೆ ಒಳಗಾಗಿ ಆಮೇಲೆ ಹಾಗಾಯ್ತು ಹೀಗಾಯ್ತು ಅಂತ ಇನ್ನೊಬ್ರ ಹತ್ರ ಹೇಳ್ಕೊಂಡು ಮತ್ತೆ ನಗೆ ಪಾಟ್ಲ ಗುರಿಯಾಗಿ ಇದೇ ಒಂದು ಸರಪಳಿ ಮಾಡ್ಕೊಳ್ಳೋದಕ್ಕಿಂತ, ಗಿಡ ಮರಗಳ ಒಂದು ಸಸ್ಯ ದೀಪಾರಾಧನೆ, ಈ ಸಸ್ಯ ದೀಪಗಳಿಂದ, ಎಣ್ಣೆ ಮತ್ತು ಬತ್ತಿಯ ದೀಪ ಬೇಡ, ಈ ಸಸ್ಯ ದೀಪದ ಆರಾಧನೆ, ಈ ಭೂಮಿ ತಾಯಿಯನ್ನ ಈ ಗಿಡಗಳ ದೀಪದ ಮೂಲಕ ನಾವು ಪೂಜೆ ಮಾಡ್ಬಿಟ್ರೆ ಇನ್ನೇನು ಮೋಕ್ಷ ಸ್ವರ್ಗ ಎಲ್ಲ ಭೂಮಿಲೆ.
1: ಸತ್ಯವಾದ ಮಾತು ಹೇಳಿದ್ರಿ.
3: ಒಟ್ಟಾರಿಯಾಗಿ ಹೌದು, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅಂದ್ವಿ. ಅದು ವೃಕ್ಷರಾಜನ್ಗೇನೋ ಅವನ ಇಡೀ ಪರಿವಾರಕ್ಕೆ ತಾನೇ ಅವನಿಗೆ ನಾವು ನಮಸ್ಕಾರ ಸಲ್ಲಿಸ್ತಾ ಇರೋದು. ಹಾಗಾಗಿ ದೇವರು ಸಸ್ಯಗಳೇ ಅದಕ್ಕೆ ದೀಪ, ಮಸ್ತ ಜಗತ್ತು ಅದೇ ಕೂಡಿದೆ ಮಾತ್ರ ಅಲ್ಲ ಹೇಳಿದೆ, ಖಂಡಿತ ಅವುಗಳನ್ನ ನಮ್ಮ ಮನೆಯಲ್ಲಿ ಸ್ಥಾನ ಕೊಡೋಣ.
1: ಒಳ್ಳೆ ಮಾತುಗಳನ್ನು ಹೇಳಿದ್ರಿ ಸರ್, ನಿಮ್ಮ ಮಾತುಗಳು ನಮ್ಮ ಶ್ರೋತೃಗಳಿಗೂ ಕೂಡ ಪ್ರೇರಣೆಯಾಗಲಿ ಅಂತ ನಾವು ಕೂಡ ಭಾವಿಸ್ತಾ ಇಷ್ಟೊತ್ತು ನಮ್ಮೊಟ್ಟಿಗೆ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
1: ನಮಸ್ಕಾರ.
2: ನಾಗರತ್ನ ನಟೇಶ್ ಸರಸ್ವತಿಪುರನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪರಿಸರದ ಸಮತೋಲನ, ಶುದ್ಧ ಗಾಳಿಗಾಗಿ ಗಿಡ ಮರಗಳ ಸಂರಕ್ಷಣೆ ಅವಶ್ಯಕವಾಗಿದೆ. ಹಸಿರು ವಾತಾವರಣವು ಮಾನಸಿಕ ಒತ್ತಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಎಲ್ಲರೂ ತಮ್ಮ ಹುಟ್ಟುಹಬ್ಬದ ದಿವಸ ಹಾಗೂ ಮಹತ್ವದ ದಿನಗಳಂದು ಒಂದೊಂದು ಗಿಡ ನೆಟ್ಟು ಸಾಕುವುದನ್ನು ರೂಢಿ ಮಾಡಿಕೊಳ್ಬೇಕು. ನಮ್ಮ ಮನೆಯಲ್ಲಿ ಕರಿಬೇವು, ತುಳಸಿ, ಅಮೃತ ಬಳ್ಳಿ, ಒಂದೆಡೆ ವಿಳ್ಯದೆಲೆ, ಗುಲಾಬಿ, ಶಂಖಪುಷ್ಪವನ್ನು ಬೆಳೆಸಿ ಅವುಗಳಿಂದಲೇ ಪ್ರತಿದಿನ ಬೆಳಿಗ್ಗೆ ಕಷಾಯ ಮಾಡಿ ಕುಡಿತೀವಿ. ಹಾಗೆಯೇ ಅನಗತ್ಯವಾಗಿ ಮರಗಳನ್ನು ಕಡಿಯೋದನ್ನು ತಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಇಂದಿನ ವೈವಿಧ್ಯಮಯ ಜೀವ ವೈವಿಧ್ಯಮಯ ವಿಷಯದ ಬಗ್ಗೆ ಅದೆಷ್ಟು ವಿಸ್ತಾರವಾಗಿ ವಿವರಣೆಯನ್ನು ನೀಡಿದ್ದೀರಾ. ನಾವೆಲ್ಲರೂ ಇಂತಹ ವಿಷಯಗಳನ್ನು ಗಂಭೀರವಾಗಿ ಸ್ವೀಕರಿಸಿ ಪರಿಣಾಮಕಾರಿಯಾಗಿ ಅರ್ಥೈಸಿಕೊಂಡು ರೂಢಿಸಿಕೊಳ್ಬೇಕು. ಪ್ರತಿ ಜೀವರಾಶಿಗೂ ಅತ್ಯುತ್ತಮ ಕಾರ್ಯವೇ ಇದು. ಇಂತಹ ವಿಚಾರಗಳಿಗೆ ಮೌಲ್ಯ ಇದೆ, ಮನುಷ್ಯನಿಗೆ ಶಿಸ್ತು ಮುಖ್ಯ ಅಂತ ವಿಜಯಸೂರ್ಯ ಅನ್ನೋರು ಸಂದೇಶವನ್ನು ಕಳಿಸಿದ್ದಾರೆ. ಸಸ್ಯಗಳು ಭೂಮಿಯ ಮೇಲಿನ ಪ್ರಮುಖ ಜೀವಿಗಳಾಗಿದ್ದು ಇವು ಸ್ವತಃ ಆಹಾರವನ್ನು ತಯಾರಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಇವು ಮಾನವನ ಅಸ್ತಿತ್ವಕ್ಕೆ ಅತ್ಯಗತ್ಯವಾದ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ. ಸಸ್ಯಗಳು ಪ್ರಕೃತಿಯ ಜೀವನಾಡಿಯಾಗಿದ್ದು ಪ್ರಪಂಚದಾದ್ಯಂತ ಲಕ್ಷಾಂತರ ಪ್ರಭೇದಗಳು ಇವೆ ಅಂತ ಗಣೇಶ್ ನಗರದಿಂದ ಭಾವಸರ ಚಂದ್ರಶೇಖರ ರಂಪುರೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಹಸಿರಿಲ್ಲದ ಪರಿಸರ ಕಲ್ಪನೆಗೂ ಮೀರಿದ್ದು ನನಗೆ ಗಿಡಗಳನ್ನು ಬೆಳೆಸುವ ಆಸಕ್ತಿ ಇದ್ದರೂ ಕೂಡ ಸ್ಥಳಾವಕಾಶದ ಕೊರತೆಯಿಂದಾಗಿ ಕಾರ್ಯಯೋಜನೆ ಕೈಗೂಡಲಿಲ್ಲ. ಆದರೂ ಕುಂಡದಲ್ಲಿ ತುಳಸಿ, ದೊಡ್ಡಪತ್ರೆ, ಒಂದೆಲ್ಗ, ಮುಂಗರವಳ್ಳಿ, ದಾಸವಾಳ, ಲೋಳೆಸರ ಇತ್ಯಾದಿ ಔಷಧ ಸಸ್ಯಗಳನ್ನ ಬೆಳೆಸ್ಕೊಂಡು ಆಗಾಗ ಆಹಾರ ತಯಾರಿಕೆಯಲ್ಲಿ ಇವುಗಳನ್ನು ಉಪಯೋಗಿಸ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ದಿನದ ವಿಚಾರದಲ್ಲಿ ಕಡಿಮೆ ಆಗುತ್ತಿರುವ ಹಿಪ್ಪನೆರಳೆ ಸೊಪ್ಪು, ಹಿಪ್ಪನೆರಳೆ ಹಣ್ಣು ನಶಿಸುವ ಅಂಚಿಗೆ ಬಂದಿದೆ. ಇದನ್ನು ಉಳಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಡಬೇಕಾಗಿದೆ ಅಂತ ಹರ್ಷಿತಾ ಅಶೋಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅನಿತಾ ಅಶೋಕ್ ಅವರು ಮಧುವನ ಬಡವನದ ಸಂದೇಶವನ್ನು ಕಳಿಸಿದ್ದಾರೆ. ಸಸ್ಯ ಹಾಗೂ ಮರಗಳು ಇದ್ದಾಗ ಉಸಿರು. ನಾನು ಕಂಡಂತಹ ನಾಗದಳಿ ಸಾಧಾರಣವಾಗಿ ಕರೆಯುವ ಹೆಸರಿನ ಸಸ್ಯ ಹಾವನ್ನು ದೂರ ಮಾಡುತ್ತೆ ಅಂತ ಹೇಳ್ತಾರೆ. ಇದು ನೆಗಡಿ, ಕೆಮ್ಮು ಮತ್ತು ಶೀತಕ್ಕೂ ಕೂಡ ಮದ್ದಾಗಿದೆ. ಇದು ಅಪರೂಪವಾಗಿದೆ. ಹಾಗೆ ಪನ್ನೆರಳೆ ಹಣ್ಣು, ರಾಮಫಲ, ಈ ಹಣ್ಣುಗಳು ಕೂಡ ಮರಿಯಾಗ್ತಾ ಇದೆ. ಈಗ ಅದೇನೋ ಡ್ರ್ಯಾಗನ್ ಫ್ರೂಟ್ ಅಂತ ಸಿಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ.
1: ಇದುವರೆಗೆ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನಾಳೆ ದೇಶದ ಮೊಟ್ಟಮೊದಲ ಹಾಗೂ ಅತಿದೊಡ್ಡ ರಾಷ್ಟೀಯ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಆಯೋಜಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶೃಂಗಸಭೆಗೆ ಚಾಲನೆ ನೀಡಲಿದ್ದಾರೆ ಎಂದು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ಪ್ರಸಾದ್ ಮನೋಹರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಸಕ್ಷಮ ನೀರು ನಿರ್ವಹಣೆ ವ್ಯವಸ್ಥೆ ರೂಪಿಸುವ ಗುರಿ ಹೊಂದಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಜಲತಜ್ಞರು, ಎಐ ಪರಿಣತರು ಮತ್ತು ತಂತ್ರಜ್ಞಾನ ಸಂಸ್ಥೆಗಳ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನಮನ್ ಹಾಗೂ ಧರ್ತಿ ಆಬಾ ಜನ್ ಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಶಿವಮೊಗ್ಗ ಜಿಲ್ಲೆ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ 17 ಇಲಾಖೆಗಳ ಸಮನ್ವಯದೊಂದಿಗೆ ಅಭಿಯಾನ ನಡೆಯಿತು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್ ತಿಳಿಸಿದ್ದಾರೆ. ಸದಾಶಿವಪುರದಲ್ಲಿ ಬುಡಕಟ್ಟು ಸಮುದಾಯದ ಅಲೆಮಾರಿ ಹಕ್ಕಿ ಪಿಕ್ಕಿ ಜನಾಂಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಪರಿಭಾವಿತ ಕಾಡು ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಪರಿಹರಿಸಲು ಕೊನೆ ಅವಕಾಶ ದೊರೆತಿದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸಮೀಕ್ಷೆಗಾಗಿ ಸಮಿತಿ ರಚಿಸಲಾಗಿದೆ ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಅರಣ್ಯ ಇಲಾಖೆ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು.
1: ಪ್ರಕೃತಿ ಪರಿಸರ ಉಳಿಸುವಲ್ಲಿ ಬಹಳಷ್ಟು ಶ್ರಮ ಮಾಡಿದ್ದಂಥದ್ದು ಜನ ಗಮನಿಸ್ತಾ ಇದ್ದಾರೆ. ನಮ್ಮ ಎದುರುಗಡೆ ಇರುವಂತಹ ಸವಾಲು ಏನಪ್ಪ ಮುಖ್ಯವಾಗಿ ಅಂತ ಹೇಳಿದ್ರೆ, ಮಾನವ ಪ್ರಾಣಿ ಸಂಘರ್ಷದಲ್ಲಿ ಬಹಳಷ್ಟು ಕಡೆ ಆನೆ ಕುಳಿತದಿಂದ, ಚಿರತೆಯಿಂದ, ಹುಲಿಯಿಂದ ಏನ್ ಸಾವುಗಳಾಗ್ತಾ ಇದೆ. ಇದು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ನಮಗಿಂತ ಜಾಸ್ತಿನೇ ಇದೆ. ಆದರೂ ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು, ಜೀವ ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಅದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಒಂದೂ ಸಾವುಗಳಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಇವತ್ತು ಒತ್ತುವರಿಗಂತೂ ಅವಕಾಶ ಇಲ್ಲ. ಇಂದು ಒತ್ತುವರಿ ಮಾಡಿದ್ದಂಥದ್ದು ಮತ್ತೆ ಪುನಃ ಮರುವಶ ಪಡಿಸಿಕೊಳ್ಳಿಕ್ಕೆ ಏನ್ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡಬೇಕು. ಅರಣ್ಯ ಇಲಾಖೆ ಬಗ್ಗೆ ಸಾರ್ವಜನಿಕರಲ್ಲಿ ಹೊಸ್ಟೈಲ್ ಥಿಂಕಿಂಗ್ ಇದೆ, ಎಲ್ಲ ಕಿರುಕುಳ ಕೊಡ್ತಾರೆ ಅನ್ನುವಂಥದ್ದು. ನೀವು ಸಾರ್ವಜನಿಕರ ಜೊತೆಯಲ್ಲಿ ಸೌಜನ್ಯತೆಯಿಂದ ವರ್ತನೆ ಮಾಡಬೇಕು. ಕಾಯ್ದೆ ಕಾನೂನುಗಳು ಅವರಿಗೆ ತಿಳುವಳಿಕೆ ಹೇಳಿ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟದ 14ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 12 ವರ್ಷಗಳು ಇಂದಿಗೆ ಪೂರ್ಣಗೊಂಡವು. ವಿಕಸಿತ ಭಾರತ 2047ರ ಪರಿಕಲ್ಪನೆಯೊಂದಿಗೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಂದು ಒಂದು ಹೊಸ ಪರ್ವ ಆರಂಭವಾಯಿತು. ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಅಡಿ ಕರ್ನಾಟಕಕ್ಕೆ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಹಸಿರು ನಿಶಾನೆ ದೊರೆತಿದ್ದು ರಾಜ್ಯಕ್ಕೆ 123.26 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ರಾಜ್ಯಸಭೆ ಸಂಸದ ಈರಣ್ಣ ಕಡಾಡಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇಂಧನ ಭದ್ರತೆ ಹೆಚ್ಚಿಸುವ ಜೊತೆಗೆ ಜಾಗತಿಕ ಇಂಧನ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆಯನ್ನು ತಗ್ಗಿಸಲಿದೆ ಎಂದಿದ್ದಾರೆ. ಸಾಂದ್ರೀಕೃತ ಅನಿಲ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ ಮತ್ತೆ 2 ರೂಪಾಯಿ ಏರಿಕೆಯಾಗಿದೆ. 2 ವಾರದೊಳಗೆ ಸರಿಸುಮಾರು 6 ರೂಪಾಯಿ ಹೆಚ್ಚಳವಾದಂತಾಗಿದೆ. ಉಡುಪಿ ಜಿಲ್ಲೆ ಮಣಿಪಾಲ್ ರಜತಾದ್ರಿಯ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2013 ತರಬೇತಿ ಕಾರ್ಯಾಗಾರಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಚಾಲನೆ ನೀಡಿದರು. ದೋ ಬೂಂದ್ ಜಿಂದಗಿ ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಡಿದ್ದು 28ನೇ ತಾರೀಕು ಜರುಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಕಾರ್ಯಾರಂಭಿಸಿದೆ. ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ನಾಟಕ ನಾವು ಸೂಪರ್ ವಿಮೆನ್ನೆ. ರಚನೆ ನೇತ್ರ ಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕೇಳಿ ನಾಟಕ ನಾವು ಸೂಪರ್ ವಿಮೆನ್ನೆ.

0: ಪವಿತ್ರ ನಿಂತ್ಕೊಳ್ರಿ, ಏನ್ ಅಷ್ಟೊಂದ್ ಫಾಸ್ಟ್ ಆಗಿ ವಾಕ್ ಮಾಡ್ತಿದ್ದೀರಾ?
1: ಓ ಪರಿಮಳ, ಎಷ್ಟನೇ ರೌಂಡ್ ನಿಮ್ದು? ಏನು ಇಷ್ಟು ನಿಧಾನವಾಗಿ ಬರ್ತಾ ಇದ್ದೀರಾ?
0: ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದೇ ಫಸ್ಟ್ ರೌಂಡು.
1: ಬೇಗ ಬೇಗ ಹೆಜ್ಜೆ ಹಾಕ್ರಿ, ಒಂದ್ ಮೂರ್ನಾಲ್ಕು ರೌಂಡ್ ಆದ್ರೂ ವಾಕ್ ಮಾಡೋಣ ರೀ. ಇವತ್ತು ನಿಮ್ಮ ಕ್ಲಿನಿಕ್ಗೆ ರಜೆನಾ?
0: ಹೂ ರೀ, ಕೆಲವು ಪೇಷಂಟ್ಸ್ಗೆ ಬೆಳಗ್ಗೆನೆ ಥೆರಪಿ ಮುಗಿಸಿದ್ದೆ, ಇನ್ನು ಕೆಲವು ಪೇಷಂಟ್ಸ್ಗೆ ಬೆಳಗ್ಗೆ ಕೌನ್ಸಿಲಿಂಗ್ ಬರೋಕ್ ಹೇಳಿದ್ದೆ. ತುಂಬಾ ಸಮಯ ಹಿಡಿಯುತ್ತೆ ನೋಡಿ ಫಾಲೋಅಪ್ ಪೇಷಂಟ್ಸ್ನ ನೋಡೋಕ್ಕೆ, ಹಾಗಾಗಿ ಬೆಳಗ್ಗೆ 11 ಕ್ಲಿನಿಕ್ ಓಪನ್ ಮಾಡಿಟ್ಕೊಂಡ್ರೆ 2 ಗಂಟೆವರೆಗೂ ಆಗತ್ತೆ.
1: ನೀವು ಬೆಳಗ್ಗೆನೂ ಕ್ಲಿನಿಕ್ ಓಪನ್ ಮಾಡಿದ್ರೆ ಇನ್ನು ನೀವು ಸ್ಕೂಲ್ ಕೌನ್ಸಿಲಿಂಗ್ ಅಂತ ಯಾವಾಗ ಹೋಗ್ತೀರಾ?
0: ಹಾ, ನಾಳೆ ಶಾಲಾ ಮಕ್ಕಳಿಗೆ ಕೌನ್ಸಿಲಿಂಗ್ ಇಲ್ಲ, ವಾರದಲ್ಲಿ 2 ಮಾತ್ರ ಶಾಲೆಗಳಿಗೆ ಹೋಗಿ ಕೌನ್ಸಿಲಿಂಗ್ ತಗೊಳ್ತೀನಿ.
1: ನೀವು ಏನೇ ಹೇಳಿ, ಇತ್ತೀಚೆಗಂತೂ ಮಕ್ಕಳ ಜೊತೆಗೆ ಪೇರೆಂಟ್ಸ್ಗೂ ಕೌನ್ಸಿಲಿಂಗ್ ಬೇಕನ್ಸತ್ತೆ.
0: ನಿಜ ಪವಿತ್ರ, ಪೇರೆಂಟ್ಸ್ ಸೈಕಾಲಜಿ ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀರತ್ತೆ.
1: ಓ ಅಲ್ಲಿ ನೋಡ್ರಿ ವಿಜಯ, ಯಾರ ಜೊತೆಗೋ ಏನೋ ಬಹಳ ಸೀರಿಯಸ್ ಆಗಿ ಮಾತಾಡ್ತಾ ಕೂತಿದ್ದಾರೆ.
0: ಯಾರವ್ರು? ಯಾರೋ ಹೊಸಬ್ರು ತರ ಕಾಣ್ತಾರೆ ಅಲ್ವಾ?
1: ಹ್ಞೂ, ಹಾಯ್ ವಿಜಯ, ಏನ್ರಿ ವಾಕ್ ಮಾಡಲ್ವಾ? ಮಾತಾಡ್ತಾ ಕೂತ್ಬಿಟ್ಟಿದ್ದೀರಾ?
2: ಹಾ, ನೀವ್ ವಾಕ್ ಮಾಡ್ತಾ ಇರಿ, ಬರ್ತೀನಿ. ಇವರು ನನ್ನ ಫ್ರೆಂಡು.
0: ಮಾತಾಡಿ ಮಾತಾಡಿ, ಪರವಾಗಿಲ್ಲ, ನಿಮ್ಗೆ ನಾವೇನು ಡಿಸ್ಟರ್ಬ್ ಮಾಡಲ್ಲಪ್ಪ.
1: ನಾವು ಇನ್ನೊಂದ್ ರೌಂಡ್ ವಾಕ್ ಮಾಡ್ಕೊಂಡ್ ಬರ್ತೀವಿ, ಅಷ್ಟೊತ್ತಿಗೆ ನಿಮ್ದೆಲ್ಲ ಮಾತು ಮುಗಿಸ್ಕೊಳ್ಳಿ.
0: ಅಯ್ಯೋ ಪವಿತ್ರ, ಸಾಕಾಯ್ತು ರೀ, ಬನ್ನಿ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣವಾ?
1: ಬನ್ನಿ ಹಾಗಾದ್ರೆ, ಹಾಗೆ ವಿಜಯನು ಮಾತಾಡ್ಸ್ಕೊಂಡು ಹೋಗೋಣ.
0: ಆಯ್ತೇನಮ್ಮ ವಿಜಯ, ನಿಮ್ ಮಾತು.
2: ಓ, ಮಾತೆಲ್ ಮುಗೀತೆ ಹೇಳ್ರಿ,
0: ಇವ್ರನ್ನ ಎಲ್ಲೋ ನೋಡ್ದಂಗಿದೆಯಲ್ಲ ಅಲ್ವಾ?
2: ರೀ ಪರಿ, ಇವ್ರು ನನ್ನ ಫ್ರೆಂಡ್ ಹರಿಣಿ, ನಮ್ಮ ಏರಿಯಾಗೆ ಹೊಸ್ದಾಗ್ ಬಂದಿದ್ದಾರೆ.
0: ಓ ಅದೇ, ಅವತ್ತು ಯೋಗಾಸನ ಕ್ಲಾಸ್ನಲ್ಲಿ ಸರಳ ಅವರು ಪರಿಚಯ ಮಾಡಿಸಿದ್ರಲ್ಲ, ನೆನಪಾಯ್ತು ನೆನಪಾಯ್ತು. ಸರಿ ಅದಿರ್ಲಿ, ಏನಪ್ಪ ವಿಜಯ ಹರಿಣಿ ಏನು ಅಷ್ಟೊಂದ್ ಮಾತಾಡ್ತಿದ್ರಲ್ಲ ಇಬ್ರುವೆ?
2: ನೋಡ್ರಿ, ಯಾವುದೋ ಪ್ರೈವೇಟ್ ಕಾಲೇಜ್ನಲ್ಲಿ ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ, ಅಪ್ಲೈ ಮಾಡಿ ಸೇರ್ಕೊಳ್ಳಿ ಹರಿಣಿ ಅಂತಿದ್ದೆ.
3: ಅಯ್ಯೋ ಮನೇಲಿ ಬೇಡ ಅಂತಿದ್ದಾರೆ, ಅದಕ್ಕೆ ನಾನು ಏನ್ ಮಾಡೋದು ಅಂತ ವಿಜಯ ನಾನು ಮಾತಾಡ್ತಾ ಇದ್ವಿ.
0: ಯಾರು, ನಿಮ್ ಯಜಮಾನ್ರ ಅಥವಾ ನಿಮ್ ಅತ್ತೆ ಮಾವನ?
3: ಛೇ, ನಮ್ಮ ಮನೆಯವರೇ ಬೇಡ ಅಂತಾರ್ರಿ.
1: ಯಾಕೆ ಬೇಡ ಅಂತಾರೆ?
3: ಮೊನ್ನೆ ನಮ್ಮ ಮನೆಯವ್ರ ಜೊತೆ ಹೀಗೆ ಮಾತಾಡ್ತಿರುವಾಗ
4: ಹರಿಣಿ ಹರಿಣಿ.
3: ಏನ್ರಿ?
4: April 10 ನೈಟ್ ಟ್ರೈನ್ ಬುಕ್ ಮಾಡಿದ್ದೀನಿ, ಪ್ಯಾಕೇಜ್ ಟೂರು, 10 ಮಕ್ಕಳಿಗೂ ಎಕ್ಸಾಮ್ ಮುಗಿತಿದೆ ಅಲ್ವಾ, ಅಪ್ಪ ಅಮ್ಮನಿಗೂ ಮನೇಲಿ ಕೂತ್ ಬೇಜಾರಾಗಿರುತ್ತೆ. ಮಧುರೈ ಮೀನಾಕ್ಷಿ ಟೆಂಪಲ್ಗೆ, ಕೇರಳದ ಅನಂತ ಪದ್ಮನಾಭ ಟೆಂಪಲ್ಗೆ ಹೋಗಿ ಬರೋಣ ಆಯ್ತಾ?
3: ಹೌದಾ, ಯಾವತ್ ವಾಪಸ್ ಬರೋದು? April 22 ಬೇರೆ ಮಕ್ಕಳಿಗೆ ಬೇಸಿಗೆ ಶಿಬಿರ ಇದೆ.
4: 7 ಪ್ಯಾಕೇಜ್ ಅಷ್ಟೇ, ಟ್ರಿಪ್ 18 ಮುಗ್ದೋಗುತ್ತೆ.
3: ಹೌದಾ ರೀ, ಏನ್ ಗೊತ್ತಾ, ನೆಕ್ಸ್ಟ್ ಜೂನಿಂದ ಇಲ್ಲೇ ಮನೆ ಹತ್ರ ಇರೋ ಕಾಲೇಜ್ನಲ್ಲಿ ಪೋಸ್ಟ್ ಖಾಲಿ ಇದೆಯಂತೆ, ಅಪ್ಲೈ ಮಾಡಿದ್ದೀನಿ ರೀ. May 5 ಇಂಟರ್ವ್ಯೂ ಕರೆದಿದ್ದಾರೆ, ಅಟೆಂಡ್ ಮಾಡ್ಲಾ? ಸಿಕ್ಕಿದ್ರೆ ಜಾಯಿನ್ ಆಗ್ಲ ರೀ.
4: ವಾ, ನಾನ್ ನಿನ್ಗೆ ಮೊದ್ಲೇ ಹೇಳಿರ್ಲಿಲ್ವಾ ರಿಣಿ, ನಾನೊಬ್ನೇ ದುಡಿಯೋದು ಸಾಕು ಅಂತ. ನೀನ್ ಆರಾಮ ಮನೇಲಿರೋ, ಮಕ್ಕಳು ನೋಡ್ಕೊಂಡು ಅವ್ರ ಪಾಠ ಮಾಡ್ಕೊಂಡು ಯಾಕೆ ಕೆಲ್ಸಕ್ಕೆ ಹೋಗ್ತೀಯಾ
3: ರೀ? ನಾನ್ ಇಷ್ಟೊಂದು ಓದಿ ಸುಮ್ನೆ ಮನೇಲಿ ಇರ್ಬೇಕಾ? MA ಇನ್ ಇಂಗ್ಲಿಷ್.
4: ಹೇ, ನೀನೇನ್ ಸುಮ್ನೆ ಇರ್ತೀಯಾ? ಯಾರು ಹೇಳಿ ಸುಮ್ನೆ ಇರ್ತೀಯಾ ಅಂತ ಹೇಳಿ? ಎಷ್ಟು ಮನೆ ಕೆಲಸ ಮಾಡ್ತೀಯಾ, ಎಷ್ಟು ನೀಟಾಗಿ ಮನೆ ನೋಡ್ಕತಿಯಾ, ಅದು ಅಲ್ದೆ ಮಕ್ಳಿಗೆ ಪಾಠ ಬೇರೆ ಹೇಳ್ಕೊಡ್ತೀಯಾ. ಯಾರ್ ಹೇಳಿದ್ದು ನೀನು ಸುಮ್ನೆ ಮನೇಲಿ ಇರ್ತೀಯಾ ಅಂತ ಹೇಳಿ?
3: ರೀ, ನಾನು ಡ್ಯೂಟಿ ಮುಗಿಸ್ಕೊಂಡ್ ಬಂದು ಇವೆಲ್ಲ ಮಾಡ್ಬೋದಲ್ವಾ?
4: ಹಾಗಲ್ಲ ಚಿನ್ನಾ, ಹೆಣ್ಮಕ್ಳು ಪಾಪ ಅಲ್ವಾ, ಒಳಗೂ ದುಡಿಬೇಕು ಹೊರಗೂ ದುಡಿಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ. ನೀನು ಕೆಲ್ಸಕ್ಕೆ ಹೋಗಿ ಬಂದು ಸಂಜೆ ಸುಸ್ತಾಗಿರ್ತೀಯ, ಆಮೇಲೆ ಫ್ರಸ್ಟ್ರೇಷನ್ ಇಂದ ಕೂಗಾಡ್ತೀಯ ಬೇರೆ, ಯಾಕೆ ಬೇಕಿವೆಲ್ಲ ನಿನ್ಗೆ ಹೇಳು.
3: ರೀ, ನೀವು ಇರ್ತೀರಲ್ವಾ, ನನ್ಗೆ ಆಗಲ್ಲ ಅಂದಾಗ ನೀವು ಸೇರ್ಕೊಂಡು ಮಾಡಬಹುದು. ನೀವು ನನ್ಗೆ ಮನೆ ಕೆಲ್ಸದಲ್ಲಿ ಹೆಲ್ಪ್ ಮಾಡಿದ್ರೆ ಇಬ್ರು ನಿಭಾಯಿಸ್ಕೊಂಡು ಹೋಗ್ಬೋದಲ್ವಾ?
4: ಅಲ್ಲ ಕಣೆ, ನೋಡು ಲಾಸ್ಟ್ ಟೈಮ್ ನಾನು ಡೆಲ್ಲಿ ಕಾನ್ಫರೆನ್ಸ್ ಹೋಗಿದ್ದೆ, ಏನ್ ಸಮಸ್ಯೆ ಆಯ್ತು ಅಂತ ನಿನಗೆ ಗೊತ್ತಲ್ವಾ? ಅಪ್ಪ ಅಮ್ಮನಿಗೆ ಹುಷಾರ್ ಬೇರೆ ಇರಲಿಲ್ಲ, ಎಮರ್ಜೆನ್ಸಿ ಬಂತು, ಹಾಸ್ಪಿಟ್ಲಿಗೆ ನೀನೇ ಕರ್ಕೊಂಡು ಹೋದೆ, ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ದೆ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಈಗ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಎಷ್ಟು ಕಷ್ಟ ಆಗುತ್ತೆ, ಜವಾಬ್ದಾರಿ ನೀನೇ ತಾನೇ ನೋಡ್ಕೊಬೇಕು.
3: ಹೌದು, ಆದ್ರೂ ನಾನು ಹೊರಗೆ ಹೋಗಿ ದುಡಿಬೇಕು ಅನ್ಸುತ್ತೆ.
4: ಅಯ್ಯೋ ಹರಿಣಿ, ನೋಡಿಲ್ಲಿ, ನಿನಗೆ ನಾನು ಯಾವತ್ತಾದರೂ ದುಡ್ಡು ಕಡಿಮೆ ಮಾಡಿದ್ದೀನಾ? ನೀನು ಏನು ಕೇಳಿದ್ರು ಕೊಡಿಸ್ತೀನಿ ಅಲ್ವಾ? ನಾನು ದುಡಿತಿರೋದು ಯಾರಿಗೋಸ್ಕರ ಹೇಳು? ನಿನಗೆ ಮತ್ತೆ ನನ್ನ ಮಕ್ಕಳಿಗೋಸ್ಕರ ತಾನೇ? ಮತ್ತೆ ನೀನು ದುಡಿಯೋಕೆ ಹೋಗೋದು ಅವಶ್ಯಕತೆ ಇದೆಯಾ? ಆರಾಮಾಗಿ ಮನೇಲಿರೋದು ತಾನೇ? ಈ ಜಾಬು ಅವಶ್ಯಕತೆ ಇರೋರಿಗೆ ಸಿಗುತ್ತೆ ಬಿಡು, ನೀನ್ಯಾಕೆ ಇದ್ಕೋತೀಯ ಅವ್ರ ಕೆಲಸನ?
3: ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರ. ನಾನು ಕಾಲೇಜ್ಗೆ ಹೋಗಿ ಪಾಠ ಮಾಡಿದ್ರೆ ನಾನು ಕಲ್ತಿರೋದು ನಾಲ್ಕು ಮಕ್ಳಿಗೆ ಉಪಯೋಗ ಆಗಲ್ವಾ? ನಾನು ಕಷ್ಟಪಟ್ಟು ಓದಿ ಅಷ್ಟೊಳ್ಳೆ ಮಾರ್ಕ್ಸ್ ತಗೊಂಡಿದ್ದೀನಿ, ಕಾಲೇಜ್ನಲ್ಲಿ ಮಕ್ಳಿಗೆ ಪಾಠ ಮಾಡೋಕೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ?
4: ಆಯ್ತಮ್ಮ, ಹಾಗಾದ್ರೆ ಒಂದ್ ಕೆಲಸ ಮಾಡ್ಬೋದು ನೋಡು, ಮಕ್ಳು ಸ್ವಲ್ಪ ದೊಡ್ಡವರ ಆದ್ಮೇಲೆ ಕೆಲ್ಸಕ್ಕೆ ಹೋಗು. ಈಗ ಆಗ್ಬೇಕು?
3: ನನ್ ಕಷ್ಟನೇ ಅರ್ಥ ಆಗ್ತಿಲ್ಲ ನಿಮ್ಗೆ.
4: ನಿನಗೆ ಎಷ್ಟು ಕೆಲಸ ಮಾಡ್ತಿದ್ಯಾ ಅಂತ ಹೇಳಿ ನಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಹೌದಾ? ಕಮಾನ್ ಗೆಟ್ ರೆಡಿ, ಇನ್ 3 ಡೇಸ್ ಮಾತ್ರ ಉಳಿದಿರೋದು. ಏನು ನಂದು ನಿಂದು ಮಕ್ಕಳದೆಲ್ಲ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಬೇಕು. ನಡಿ ನಡಿ ನಡಿ.

0: ನೋಡಿ, ನಮ್ಮ ಮನೆಯವರು ಈಗ ಹೇಳ್ತಿರೋದಕ್ಕೆ ನೀವೆಲ್ಲ ಏನ್ ಹೇಳ್ತೀರಾ? ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ನಾನ್ ಮನೇಲೇ ಇರ್ಬೇಕಾ? ನೀವೇ ಹೇಳಿ.
1: ಹರಿಣಿ, ನೀವು ಬೇಜಾರ್ ಮಾಡ್ಕೋಬೇಡಿ ನಾ ಹೀಗ್ ಹೇಳ್ತೀನಿ ಅಂತ. ನಂಗೇನೋ ನಿಮ್ ಮನೆಯವ್ರು ಹೇಳೋದೇ ಸರಿ ಅನ್ಸತ್ತೆ. ಯಾಕೆ ಗೊತ್ತಾ, ನಾನೂನು ಹೀಗೇನೆ MSc ಫಿಸಿಕ್ಸ್ ಮಾಡಿದೀನಿ, ಸುಮ್ನೆ ಮನೇಲಿ ಕೂರ್ಬೇಕಾ ಅಂತ ನಮ್ ಮನೆಯವ್ರ ಹತ್ರ ಆಗಾಗ ಬೇಜಾರ್ ಮಾಡ್ಕೊಂಡು ಹೇಳ್ತಿದ್ದೆ. ಹಾಗೆಲ್ಲ ನಮ್ ಮನೆಯವರು ಅಷ್ಟೇ ಹೀಗೇನೆ ಹೇಳ್ತಾ ಇದ್ರು. ಪವಿತ್ರ, ನೀನು ಮಕ್ಳ ಕಡೆ ಗಮನ ಕೊಡೆ, ಅವ್ರನ್ನ ಚೆನ್ನಾಗ್ ಓದ್ಸೆ, ಅವ್ರ ಚೈಲ್ಡ್ಹುಡ್ ನ ಎಂಜಾಯ್ ಮಾಡು ಅಂತ ಹೇಳ್ತಿದ್ರು. ಅದು ನಿಜ ಅನ್ನಿಸ್ತು. ಮಗನಿಗೆ ಚೆನ್ನಾಗ್ ಪಾಠ ಹೇಳ್ಕೊಟ್ನ, ಅವನಿಗೆ ಸ್ಟೇಟ್ ಮತ್ತೆ ನ್ಯಾಷನಲ್ ಲೆವೆಲ್ ನಲ್ಲಿ ಒಳ್ಳೆ ರ್ಯಾಂಕ್ ಬಂತ, ಮೆಡಿಕಲ್ ಫ್ರೀ ಸೀಟ್ ಸಿಕ್ತಾ. ಈಗ ನೋಡಿ, ನಾನು ನಿಶ್ಚಿಂತೆಯಾಗಿ ಮನೆಯಲ್ಲೇ ಹೈಸ್ಕೂಲ್ ಮಕ್ಳಿಗೆ ಅಂತ ಟ್ಯೂಷನ್ ಸ್ಟಾರ್ಟ್ ಮಾಡಿದೀನಿ. ಪರ್ಸನಲ್ ಲೈಫು ಆಯ್ತು, ಪ್ರೊಫೆಷನಲ್ ಲೈಫ್ ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ.
2: ರೀ ಪವಿತ್ರ, ನನಗೂ ಹರಿಣಿ ಅವ್ರ ತರಾನೇ ಬಿಗಿನಿಂಗ್ ನಲ್ಲಿ ಎಷ್ಟು ಕನ್ಫ್ಯೂಷನ್ ಆಗಿತ್ತು ಗೊತ್ತಾ? ನಮ್ಮ ಸೈಕಾಲಜಿನಲ್ಲಿ ಹೇಳೋ ಹಾಗೆ ಕಾಗ್ನಿಟಿವ್ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ನ ಚೇಂಜ್ ಮಾಡ್ಕೋಬೇಕು ಅಂತಾರೆ. ಹಾಗೆ ನನ್ ಬಗ್ಗೆ ನಾನೇ ಯೋಚನೆ ಮಾಡೋದನ್ನ ಬದಲಾಯಿಸ್ಕೊಂಡೆ ಗೊತ್ತಾ?
0: ಓ, ಬಹಳ ಇಂಟ್ರೆಸ್ಟಿಂಗ್. ಅದ್ ಹೇಗೆ ರಿಯಲಿ? ಅದ್ ಸಾಧ್ಯನಾ ಪರಿಮಳ?
2: ಹೌದು ಹರಿಣಿ, ನಿಮಗ್ ಗೊತ್ತಾ, ನಮ್ಗೆಲ್ಲಾರ್ಗೂ ಪ್ಲಾಸ್ಟಿಸಿಟಿ ಅನ್ನೋ ಗುಣ ಇರುತ್ತೆ, ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಅಡಾಪ್ಟ್ ಆಗೋದು ಅಂತ. ನೋಡಿ, ನಮ್ ಕಾಲೇಜ್ ಡೇಸ್ ಮುಗಿತಾ, ನೆಕ್ಸ್ಟ್ ಮ್ಯಾರಿಡ್ ಲೈಫಾ. ಈಗ ನಮ್ಮ ನಿಜವಾದ ಪ್ರಿಫರೆನ್ಸ್ ನ ನಾವೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು.
3: ಕರೆಕ್ಟಾಗಿ ಹೇಳಿದ್ರಿ ಪರಿಮಳ. ಇಲ್ಲೇ ಇರೋದು ನೋಡಿ, ಹೆಣ್ಮಕ್ಳು ಕ್ವಾಲಿಫಿಕೇಶನ್ ಜೊತೆಗೆ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಅಂತ.
1: ಹೌದು, ನೀವ್ ಹೇಳ್ದಂಗೆ ಅವ್ರ ಪರ್ಸನಾಲಿಟಿ ಅವಳ ಫ್ಯಾಮಿಲಿ ಮೇಲೆ ಮಕ್ಕಳ ಮೇಲೂ ತುಂಬಾ ಪ್ರಭಾವ ಬೀರುತ್ತೆ ವಿಜಯ.
0: ಹೌದಲ್ವಾ? ನೀವೆಲ್ಲ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿದೀರಾ, ನನಗೂ ಸ್ವಲ್ಪ ನನ್ನನ್ನೇ ಅವಲೋಕನ ಮಾಡ್ಕೋಬೇಕು ಅನ್ಸುತ್ತೆ.
1: ಹಾಗಂತ ಹರಣಿ, ನಾವು ಹೆಣ್ಮಕ್ಳು ಕೆಲ್ಸಕ್ ಹೋಗ್ಬಾರ್ದು ಅಂತ ಹೇಳ್ತಿಲ್ಲ. ನಮಗ್ ಅವಶ್ಯಕತೆ ಇದೆ ಅಂದಾಗ ಕೆಲ್ಸಕ್ ಹೋಗೋಣ, ಇಲ್ವಾ? ಮನೆಯವರಿಗೆ ನಮ್ಮ ಅವಶ್ಯಕತೆ ಇದೆ ಅಂದಾಗ ನಾವ್ ಮನೆಯಲ್ಲೇ ಇರೋಣ. ಆಗ ನಮ್ಮ ಮತ್ತೆ ಮನೆಯಲ್ಲಿರೋ ಎಲ್ಲರ ಮಾನಸಿಕ ದೈಹಿಕ ಆರೋಗ್ಯ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಹಾಗೆ ಸಮಯಕ್ಕೆ ಸರಿಯಾಗಿ ನಾವು ಒಂದಷ್ಟು ಮಕ್ಳಿಗೆ ಮಾರ್ಗದರ್ಶನ ಕೊಡ್ಬೋದಾ? ಇದೆಲ್ಲ ನಮ್ದೇ ರೀ, ಹೆಣ್ಮಕ್ಳದೇ ಜವಾಬ್ದಾರಿ.
3: ನಿಜ ಪವಿತ್ರ, ನಾವ್ ಈ ರೀತಿ ಒಳಗೆ ಹೊರಗೆ ಎಲ್ಲ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು ಕೂಡ ಕೆಲ್ಸದ ಬಗ್ಗೆ ತುಂಬಾ ಕಿರಿಕಿರಿ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ನಾನ್ ಕಂಡ್ಕೊಂಡಿದ್ದೇನ್ ಗೊತ್ತಾ, ನಾನು ಓದಿರೋದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಆದ್ರೆ ನನ್ಗೆ ಚಿಕ್ಕಂದಿನಿಂದನೂ ಪುಸ್ತಕಗಳನ್ನ ಓದೋದಕ್ಕೆ ಬಹಳ ಆಸಕ್ತಿ ಇತ್ತು. ಜೊತೆಗೆ ಏನ್ ಗೊತ್ತಾ, ಸ್ವಲ್ಪ ಬರೆಯೋ ಅಭ್ಯಾಸ ಇದೆ, ಈ ಹವ್ಯಾಸ ರೂಢಿಸ್ಕೊಂಡಿದ್ದೀನಿ. ಹಾಗಾಗಿ ಏನೇ ಕಿರಿಕಿರಿ ಅನ್ನಿಸ್ದಾಗ, ಎಲ್ಲ ಕೆಲಸದ ಸಂದರ್ಭಗಳಲ್ಲೂ ಮನಸ್ಸಿಗೆ ಬೇಜಾರಾದಾಗ ಅದನ್ನ ಕುತ್ಕೊಂಡು ಬರೀತೀನಿ. ಕೆಲವೊಂದ್ ಸರಿ ಅದನ್ನ ಪೇಪರ್ಗೂ ಕೂಡ ಹಾಕಿಸ್ತೀನಿ.
0: ಹೌದಾ? ನೀವು ಬರ್ದಿರೋದೆಲ್ಲ ಪೇಪರ್ ನಲ್ಲಿ ಬಂದಿದ್ಯಾ?
3: ಹೌದು, ಪೇಪರ್ ನಲ್ಲಿ ಅಷ್ಟೇ ಅಲ್ಲ ರೀ, ನಾನ್ ಬರ್ದಿರೋದನ್ನ ಆಕಾಶವಾಣಿಯಲ್ಲೂ ಓದಿದೀನಿ. ಜೊತೆಗೆ ನನ್ನ ಮಗ ಮತ್ತೆ ನನ್ನ ಮಗಳು ಇಬ್ರಿಗೂ ಬರೆಯೋ ಅಭ್ಯಾಸ ಮಾಡಿಸಿದೀನಿ. ಅವರಿಬ್ರು ಕೂಡ ಪುಟ್ ಪುಟ್ಟ ಕವನಗಳನ್ನ ರಚನೆ ಮಾಡ್ತಾರೆ, ಅದನ್ನ ಪೇಪರ್ಗೆ ಕಳಿಸ್ತೀನಿ. ಇನ್ನೂ ಕೆಲವನ್ನ ಆಕಾಶವಾಣಿ ಮಕ್ಕಳ ಕಾರ್ಯಕ್ರಮದಲ್ಲಿ ಕೂಡ ಕಳಿಸ್ಕೊಟ್ಟಿದ್ದೀನಿ.
0: ಹಾಗಾದ್ರೆ ಮಕ್ಳಿಗೂ ನಿಮ್ಗೂ ತುಂಬಾ ಖುಷಿಯಾಗಿರ್ಬೇಕಲ್ವಾ?
3: ಹೌದು, ಮತ್ತೆ ನಮ್ ಮಕ್ಳದಂತೂ ತುಂಬಾ ಚೆನ್ನಾಗಿ ರೇಡಿಯೋಲ್ ಬಂದ್ರೆ, ಪೇಪರ್ ನಲ್ಲಿ ಫೋಟೋ ಬಂದ್ರಂತೂ ನಮ್ಮ ಅತ್ತೆ ಮಾವ ತುಂಬಾನೇ ಖುಷಿ ಪಡ್ತಾರೆ.
0: ಹೌದಲ್ವಾ? ಮಕ್ಳಿಗೆ ಓದೋದ್ರ ಜೊತೆಗೆ ಹೀಗೆ ಎಕ್ಸ್ಟ್ರಾ ಕರಿಕ್ಯುಲರ್ ನಲ್ಲೂ ಅವರನ್ನ ಇನ್ವಾಲ್ವ್ ಮಾಡ್ಕೋಬೇಕು.
3: ಹೌದು, ಮತ್ತೆ ನಾವು ಈ ಹವ್ಯಾಸ ಮಾಡ್ಕೊಂಡು ಮಕ್ಳಿಗೂ ಅದನ್ನ ರೂಢಿಸಿಕೊಡೋದನ್ನ ಹೇಳ್ಕೊಟ್ರೆ ಎಲ್ಲರ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇರುತ್ತೆ.
1: ಓಹೋ, ನಮ್ಮ ಸಕಲ ಕಲಾವಲ್ಲಭೆ ಸರಳ ಬರ್ತಾ ಇದ್ದಾರೆ, ಬನ್ನಿ ಬನ್ನಿ.
4: ಓ ಹಾಯ್, ಬಂದೆ ಬಂದೆ ಬಂದೆ.
1: ಓ ಹಾಯ್ ಸರಳ.
4: ಹಾಯ್. ಏನ್ರಿ ಎಲ್ಲ ಮಹಿಳಾ ಮಣಿಗಳು ಎಲ್ಲ ವಾಕಿಂಗ್ ಮಾಡೋದ್ ಬಿಟ್ಟು ಫುಲ್ ಚಾಟಿಂಗ್ ಮಾಡ್ತಾ ಇದೀರ ಅನ್ಸುತ್ತೆ.
1: ನಮ್ದು ಬರೀ ಚಾಟಿಂಗ್ ಅಲ್ಲಮ್ಮ, ಎಲ್ಲಾರು ಒಂದೊಂದ್ ರೌಂಡ್ ವಾಕಿಂಗ್ ಮಾಡಿದೀವಿ. ನೌ ವಿ ಆರ್ ಡಿಸ್ಕಸಿಂಗ್ ಸಮಥಿಂಗ್.
4: ಹೌದಾ? ನಾನ್ ಇಲ್ದೆ ಅದೇನ್ ಡಿಸ್ಕಸ್ ಮಾಡ್ತಾ ಇದೀರಾ ನೀವೆಲ್ಲ?
2: ಹಾಯ್ ಸರಳ, ಅದೆಲ್ಲ ಇರ್ಲಿ, ತಾವೇನು ಇಷ್ಟು ದಿನ ಪಾರ್ಕ್ ಕಡೆ ಬರ್ಲೇ ಇಲ್ಲ, ಸರಳ ಅವರ ಸವಾರಿ ಎತ್ತ ಕಡೆ ಸಾಗಿತ್ತು.
4: ಅಯ್ಯೋ ಬಿಡಿ, ನಾನ್ ಹೋಗಿದ್ದು ಬಂದಿದ್ದು ದೊಡ್ಡ ರಹಸ್ಯ. ಹೊರ ರಾಜ್ಯದ ಹುಡುಗನ್ ಮದ್ವೆ ಮಾಡ್ಕೊಂಡ್ರೆ ಅವ್ರ ಕಡೆಯವರೆಲ್ಲ ಬಂದು ಒಂದೆರಡು ದಿನ ಇರೋದಕ್ಕೆ ಅಂತ ಬರ್ತಾರೆ, ದೂರದಿಂದ ಬಂದವರಲ್ವಾ, ಬಂದಿದ್ ಕಾರಣನೇ ಮರ್ತ್ ಬಿಟ್ಟು ಒಂದ್ ವಾರದ ತನಕ ಇಲ್ಲೇ ಇದ್ ಬಿಡ್ತಾರೆ.
1: ನೀವು ಬಿಡಿ ಸರಳ, ಬಂದವ್ರನ್ನ ಹೋದವ್ರನ್ನ ನೆಂಟ್ರನ್ನ ತುಂಬಾ ಚೆನ್ನಾಗಿ ಉಪಚರಿಸ್ತೀರಾ.
5: ಅದಕ್ಕೆ ನಿಮ್ಮ ಮನೆಗೆ ಬಂದವ್ರಿಗೆ ಹೋಗೋಕೆ ಇಷ್ಟ ಆಗಲ್ಲ.
4: ಅದೆಲ್ಲ ಇರಲಿ, ನೀವೆಲ್ಲ ಸೇರ್ಕೊಂಡು ಏನು ಅಷ್ಟೊಂದು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರಿ?
5: ಏನು ಗೊತ್ತಾ ಸರ್ಲ, ಈ ನಮ್ಮ ವಿಜಯ ಸುಮ್ಮನಿರ್ಲಾರ್ದೆ ಇಲ್ಲೊಂದು ಪ್ರೈವೇಟ್ ಕಾಲೇಜ್ನಲ್ಲಿ ಒಂದು ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ, ಅಪ್ಲೈ ಮಾಡ್ಕೊಳ್ಳಿ ಅಂತ ಹರಿಣಿ ಹೇಳಿದ್ರ?
2: ಹ್ಮ್, ಅದಕ್ಕೇನೆ ಹರಿಣಿ ಹಸ್ಬೆಂಡು ಏನು ಬೇಡ, ಯಾಕೆ ಸ್ಟ್ರೈನ್ ತಗೊಳ್ತೀಯಾ, ಮಕ್ಕಳು ದೊಡ್ಡವರಾದ್ಮೇಲೆ ಕೆಲ್ಸಕ್ಕೆ ಹೋಗುವಂತೆ, ಈಗ ಸದ್ಯಕ್ಕೆ ಮನೇಲೆ ಇರು, ಆರಾಮಾಗಿರು ಅಂತ ಹೇಳಿದ್ರಂತೆ.
3: ಅದಕ್ಕೆ ಹರಿಣಿಗೆ ನಾವೆಲ್ಲ ನಮ್ ನಮ್ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಇದ್ವಿ. ಅದಕ್ಕೆ ಈಗ ನಿಮ್ದು ಒಪಿನಿಯನ್ ಏನು ಅಂತ ಹೇಳಿ.
4: ಹ್ಮ್, ನನ್ ಕೇಳಿದ್ರೆ ನಾನ್ ಹೇಳೋದು ಇದೊಂದೇ ನೋಡಿ, ಹೆಣ್ಮಕ್ಳು ಕೆಲ್ಸಕ್ ಹೋಗೋದು ಬಿಡೋದು ಅವ್ರಗ್ ಬಿಟ್ಟಿದ್ದು, ಅದು ಅವ್ರ ವೈಯಕ್ತಿಕ ನಿರ್ಧಾರ ಆಗಿರ್ಬೇಕು. ಮನೇಲಿ ಯಾರು ಒಂದ್ ಹೆಣ್ಣಿಗೆ ನೀನ್ ಕೆಲ್ಸಕ್ ಹೋಗು ಅಂತಾನು ಒತ್ತಾಯ ಮಾಡಬಾರ್ದು, ಹಾಗೆ ಹೋಗ್ಬಾರ್ದು ಅಂತಾನು ಅಡ್ಡಿ ಹಾಕ್ಬಾರ್ದು.
0: ಹೌದು, ಆದ್ರೆ ನಾನ್ ಕೆಲ್ಸಕ್ ಹೋಗ್ತೀನಿ ಅಂತ ನಮ್ಮ ಮನೆಯವ್ರನ್ನ ಹೇಗ್ ಕನ್ವಿನ್ಸ್ ಮಾಡೋದು, ಮತ್ತೆ ಕೆಲ್ಸಕ್ ಹೋಗದೆ ಮನೇಲಿ ಇದ್ದಾಗ ಸೊಸೈಟಿನ ಹೇಗ್ ಫೇಸ್ ಮಾಡೋದು?
4: ನೀವ್ ಹೇಳೋದು ಸರಿ ಹರಿಣಿ. ನಮ್ ಮನೆಯವ್ರು ಏನ್ ಹೇಳ್ತಾರ ಗೊತ್ತಾ, ನೀನು ಬಿಇ ಎಂ ಟೆಕ್ ಮಾಡಿದ್ಯಾ, ಎಂ ಮ್ಯೂಸಿಕ್ ಬೇರೆ ಮಾಡಿದ್ಯಾ, ನೀನು ಮನೇಲೇ ಕೂತ್ರೆ ಸಮಾಜದಲ್ಲಿ ಜನ ನನ್ನನ್ ಏನಂತಾರೆ, ಇವನ್ ನೋಡಪ್ಪ ಹೆಂಡತಿಗೆ ಒಂದ್ ಸ್ವಾತಂತ್ರ್ಯನೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ.
6: ಸರಳ ಸರಳ.
4: ಹಾ ಹೇಳಿ.
6: ಬಾಯಿಲಿ.
4: ಒಂದ್ ನಿಮಿಷ ಅಡ್ಗೆ ಮಾಡ್ತಾ ಇದ್ದೀನಿ.
6: ಬಂದ್ಯಾ?
4: ಈ ಬೆಳಗ್ ಬೆಳಗ್ಗೆನೆ ನಿಮ್ದೊಳ್ಳೆ, ಮಕ್ಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ, ಅಡ್ಗೆ ಕೆಲಸ ಎಲ್ಲ ಮುಗೀತು. ಬಂದೆ ಇರಿ, ಬಂದೆ ಬಂದೆ.
6: ಓ, ಇವರಪ್ಪ ಇವಳಿಗೆ ಯಾಕೆ ಇಷ್ಟು ಓದಿಸಿದ್ರು ಏನೋ, ಅಡುಗೆ ಮನೆ ಮಕ್ಕಳು ಅಂತಾನೆ ಇರ್ತಾಳೆ.
4: ಹ್ಮ್, ಇರಿ ಇರಿ, ಬಂದೆ. ಬಾಯ್ ಪುಟ್ಟ, ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡು, ಹೋಗ್ಬಿಟ್ ಬಾ. ಆಲ್ ದಿ ಬೆಸ್ಟ್.
6: ಆಲ್ ದಿ ಬೆಸ್ಟ್ ಕಣ ಪುಟ್ಟು.
4: ಹ್ಮ್.
6: ಹಾ ಸರಳ, ಇಲ್ಲಿ ನೋಡು.
4: ಏನಿದು?
6: ಫಾರಿನ್ ಕಂಪ್ನಿಲಿ ಎಂ ಟೆಕ್ ಮಾಡಿರೋರ್ಗೆ ಒಳ್ಳೆ ಓಪನಿಂಗ್ಸ್ ಇದೆಯಂತೆ, ಒಳ್ಳೆ ಪ್ಯಾಕೇಜ್ ಕೂಡ ಇದೆ, ಅಪ್ಲೈ ಮಾಡು ನೀನು.
4: ಏ, ನಾನು ಈಗಾಗಲೇ ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ, ನಾನಂತೂ ಕೆಲ್ಸಕ್ಕೆ ಹೋಗಲ್ಲ, ಹೋಮ್ ಮೇಕಿಂಗ್ ನಂಗೆ ತುಂಬ ಇಷ್ಟ.
6: ಹ್ಮ್, ನೀನು ದುಡ್ಕೊಂಡು ಬಂದು ನನಗೆ ಕೊಡು ಅಂತ ಹೇಳ್ತಿಲ್ಲಮ್ಮ, ನೀನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗು ಅಂತ.
4: ಏ, ನಿಮ್ದೊಳ್ಳೆ ಕತೆ, ನನಗೆ ಮಾತ್ರ ಪ್ರೊಫೆಷನಲ್ ಲೈಫ್ಗಿಂತ ನನ್ನ ಪರ್ಸ್ನಲ್ ಲೈಫೇ ಇಂಪಾರ್ಟೆಂಟು.
6: ಅದು ಸರಿನೇ, ಆದರೆ ನೀನು ಹೊರಗೆ ಹೋಗಿ ನಿಮ್ಮ ಕಲೀಗ್ಸ್ ಜೊತೆಲಿ ಮಾತಾಡಿ ಇಂಟ್ರಾಕ್ಟ್ ಮಾಡಿ ಹಂಗೆಲ್ಲ ಬಂದ್ರೆ ಒಂದು ಸೋಷಿಯಲ್ ಲೈಫ್ ನಿನಗೆ ಸಿಕ್ಕಿದಾಗ ಆಗುತ್ತಲ್ವಾ?
4: ಇವಾಗ ನನಗೆ ಸೋಷಿಯಲ್ ಲೈಫ್ ಸಿಕ್ಕಿಲ್ಲ ಅಂತ ನೀವು ಯಾಕೆ ಹೇಳ್ತಿದ್ದೀರಾ? ನೋಡಿ, ನಮ್ಮ ಮಕ್ಕಳು ಶಾಲೆಯಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಹೋಗ್ತೀನ, ಅಲ್ಲಿ ಎಷ್ಟು ಪೇರೆಂಟ್ಸ್ ಜೊತೆ ಮಾತಾಡ್ತೀನಿ, ಟೀಚರ್ಸ್ ಎಲ್ಲ ಸಿಗ್ತಾರೆ, ದಿನ ಸಂಜೆ ಪಾರ್ಕ್ಗೆ ವಾಕಿಂಗ್ ಹೋಗ್ತೀನಿ, ಆನ್ಲೈನಲ್ಲಿ ಮೆಡಿಟೇಷನ್ ಕ್ಲಾಸ್ ಕೂಡ ಮಾಡ್ತಾ ಇದ್ದೀನಿ, ವಾರದಲ್ಲಿ ಒಂದಿನ ಮಕ್ಕಳಿಗೆ ಸಂಗೀತ ಕ್ಲಾಸ್ ತಗೋತಾ ಇದ್ದೀನಿ. ಇಲ್ಲೆಲ್ಲ ಸಿಗೋ ಜನರ ಜೊತೆ ಇಂಟ್ರಾಕ್ಷನ್ನು, ನಾನು ಮಾಡೋ ಇಂಟ್ರಾಕ್ಷನ್ನು ನನಗೆ ಸೋಷಿಯಲ್ ಲೈಫ್ ಸಿಕ್ಕಿದಾಗೆ ಅಲ್ವಾ?
6: ಅಮ್ಮ ತಾಯಿ, ಬೆಳಗ್ಗೆಯಿಂದ ಮನೆ ಕೆಲಸ ಮಾಡ್ಕೊಂಡೇ ಇರ್ತೀಯ, ಯಾವ್ದಾದ್ರು ಕೆಲಸದವ್ರನ್ನ ಹಾಕೊಂಡ್ರೆ ನಿನಗೂ ಸುಲಭ ಅಲ್ವಾ? ಬೇಗ ಕೆಲಸ ಮುಗಿಯುತ್ತೆ, ಮನೆಗೆ ಮಕ್ಕಳು ಬರೋ ಹೊತ್ತಿಗೆ ನೀನ್ ಪ್ಲಾನ್ ಮಾಡ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡು ಅಂತ ಹೇಳ್ತಿರೋದು ನಾನು.
4: ಸುಮ್ನಿರ್ರಿ, ಕೆಲ್ಸದವ್ರಂತೆ ಕೆಲ್ಸದವ್ರು, ಅವ್ರು ಮಾಡೋ ಕೆಲ್ಸನ ನಾನೇ ಮಾಡ್ಕೋತೀನಿ, ನನಗೆ ನಮ್ಮನೆ ಕೆಲಸ ಮಾಡೋದ್ರಲ್ಲೇ ಒಂದ್ ದೊಡ್ಡ ಖುಷಿ ಸಿಗುತ್ತೆ. ನಮ್ಮ ಅಜ್ಜಿ ಒಂದ್ ವಿಷಯ ಹೇಳ್ತಾ ಇದ್ರು.
6: ಹೌದಾ? ಏನು?
4: ಒಂದ್ ಹೆಣ್ಣು ಕೋಟೆ ಬೇಕಾದ್ರೂ ಗೆಲ್ಬೋದು, ಕೋಣೆ ಗೆಲ್ಲಕ್ಕಾಗಲ್ಲ ಅಂತ. ಇದ್ರ ಅರ್ಥ ಹೇಳ್ತೀರಾ?
6: ಸರಳಾ ದೇವಿ, ನೀನ್ ಹೇಳೋದೇ ನನ್ಗೆ ಅರ್ಥ ಆಗಲ್ಲ, ಇನ್ ನಿಮ್ಮ ಅಜ್ಜಿ ಹೇಳೋದು ನನ್ಗೆಲ್ಲ ಅರ್ಥ ಆಗ್ಬೇಕು. ಸರಿ ಸರಿ, ನನ್ಗೆ ಆಫೀಸ್ಗೆ ಲೇಟ್ ಆಯ್ತು, ತಿಂಡಿ ಕೊಡು.
4: ಹ್ಞೂ, ಬಂದೆ ಬಂದೆ. ಹ್ಮ್, ತಗೊಳ್ಳಿ ರೀ. ಏನ್ ಗೊತ್ತಾ, ನಿನ್ನೆ ನಿಮ್ ತಂಗಿ ಫೋನ್ ಮಾಡಿದ್ಲು.
6: ಹೌದಾ?
4: ಈ ಮೇ ಅಲ್ಲಿ ಮೈಸೂರಿಗೆ ಬರ್ತೀನಿ ಅತ್ಗೆ ಅಂತ ಹೇಳಿದ್ಲು, ಒಂದ್ ತಿಂಗಳು ಇಲ್ಲೇ ಇರ್ತೀನಿ ಅಂದ್ಲು. ನಾನು ಆಯ್ತು ಅಂದೆ. ಪಾಪ ಅಣ್ಣ ತಂಗಿ ಇಬ್ರು ಸೇರಿ ಎಷ್ಟು ದಿನ ಆಯ್ತು, ಎಲ್ಲ ಖುಷಿಯಾಗಿರ್ಲಿ ಅಂತ ನಾನು ಹೂ ಅಂದೆ ರೀ.
6: ಓ ಹೌದಾ, ಒಳ್ಳೇದಾಯ್ತು ಬಿಡು. ಅದ್ ಸರ್, ಇದೇನು ಸೈನ್ ತೀಟಾ ಕಾಸ್ ತೀಟಾ ಅಂತೆಲ್ಲ ಬರ್ದಿದ್ಯಾ?
4: ಓ ಅದಾ, ಅದು ಕ್ವಶನ್ ಪೇಪರು. ನಮ್ ಮಗಳಿಗೆ ಅವಳ ಕಾಲೇಜ್ ನಲ್ಲಿ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ನಲ್ಲಿ ಒಳ್ಳೆ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾರಂತೆ, ಅದಕ್ಕೆ ಮನೇಲೂ ಎಲ್ಲಾರು ಅವಳಿಗೆ ಒಂಚೂರು ಸ್ವಲ್ಪ ಪ್ರಿಪರೇಷನ್ ಹೆಲ್ಪ್ ಮಾಡೋಣ ಅಂತ. ಅದಕ್ಕೆ ನಾನೊಂದಿಷ್ಟು ಕ್ವಶನ್ಸ್ ನ ಪ್ರಿಪೇರ್ ಮಾಡಿಟ್ಟಿದ್ದೀನಿ, ಅವಳು ಸಂಜೆ ಬಂದ ಮೇಲೆ ಅವಳ ಹತ್ರ ಇದನ್ನೆಲ್ಲ ಸಾಲ್ವ್ ಮಾಡಿಸ್ಬೇಕು, ರಿವಿಷನ್ನು ಮಾಡಿಸ್ದಂಗಾಗತ್ತೆ.
6: ಓ ಹೌದಾ, ಒಳ್ಳೆ ಕೆಲಸ, ಮಾಡಿಸು ಮಾಡಿಸು.
4: ಹ್ಮ್, ಮತ್ತೆ ಇನ್ನೊಂದೇನ್ ಗೊತ್ತಾ, ಅತ್ತೆ ಪಾಪ ಒಬ್ರೇ ಒದ್ದಾಡೋದ್ ನೋಡಕ್ ಆಗ್ತಾ ಇಲ್ಲ ಕಣ್ರಿ. ನಮ್ ಪುಟ್ಟಿದ ಎಕ್ಸಾಮ್ ಮುಗಿದ್ಮೇಲೆ ಅವ್ರಿಗೊಂದು ಆಪರೇಷನ್ ಮಾಡ್ಸಣ್ವಾ?
6: ಓ ಹೌದಲ್ವಾ ಸರಳ, ಸರಿ ಸರಿ. ಮಗಳದು ಎಕ್ಸಾಮ್ ಯಾವಾಗ ಮುಗಿಯುತ್ತೆ ಅಂತ ಹೇಳು, ನಾನು ಡಾಕ್ಟರ್ ಫೋನ್ ಮಾಡಿ ಡೇಟ್ ಫಿಕ್ಸ್ ಮಾಡಿಸ್ತೀನಿ.
4: ಆಯ್ತು ರೀ, ಮಗಳು ಬಂದ ತಕ್ಷಣ ಕೇಳ್ಬಿಟ್ಟು ಹೇಳ್ತೀನಿ. ಹಾಗೆ ಇವಾಗ ನೀವು ಆಫೀಸ್ಗೆ ಹೋಗ್ತಾ ನನ್ನ ಮಾರ್ಕೆಟ್ ಹತ್ರ ಬಿಟ್ಬಿಡಿ, ನಾನ್ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತಗೊಂಡ್ ಬರ್ಬೇಕು.
6: ಅದನ್ನೆಲ್ಲ ತಗೊಂಡು ಹೇಗ್ ಬರ್ತೀಯಾ?
4: ಬರ್ತೀನ್ ಕ್ಯಾಬ್ ಬುಕ್ ಮಾಡ್ಕೊಂಡು. ನನ್ಗೇನು ಹೊಸ್ದ, ನೀವು ಸ್ವಲ್ಪ ಹೇಗ್ ಬನ್ನಿ. ನಾನ್ ಬಂದು ಮಧ್ಯಾಹ್ನ ಅಡ್ಗೆ ಮಾಡ್ಬೇಕು, ಅತ್ತೆಗ್ ಬೇರೆ ಊಟ ಬಡಿಸ್ಬೇಕು, ಅವ್ರಿಗೆ ಮಾತ್ರೆ ಎಲ್ಲ ಕೊಡ್ಬೇಕು, ಆಮೇಲೆ ಲೇಟ್ ಆಗ್ಬಿಡತ್ತೆ.
6: ಬಂದೆ ಬಂದೆ, ರೆಡಿ ಇದ್ದೀನಿ, ಒಂದೇ ನಿಮಿಷದಲ್ಲಿ ಬಂದೆ. ಸರಳ, ನೀವು ಹೆಣ್ಮಕ್ಳು ನಿಜಕ್ಕೂ ಸೂಪರ್ ವುಮೆನ್. ಇವತ್ತು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರೋರು ನೀವೇನೆ, ಅದು ನಮ್ಗೆ ಗೊತ್ತಾಗೋದೇ ಇಲ್ಲ ನೋಡು.
4: ಇರ್ಲಿ ಇರ್ಲಿ, ಇವಾಗ ಹಿಂಗೆ ಲೆಫ್ಟ್ ತಗೊಳ್ಳಿ ಅಲ್ಲೇ.
6: ಸರಳ, ಈ ಆಫೀಸ್ ಕೆಲಸ ಹೇಗೆ ಅಂದ್ರೆ ನೋಡಿ, ಪ್ರಾಜೆಕ್ಟ್ ಮುಗೀತು ಅಂದ್ರೆ ಹೊಸ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀವಿ. ಹೇಗಿದ್ರು ಬೇರೆ ಆಫರ್ ಅನ್ನಿಸ್ತಾ ಕಂಪ್ನಿ ಚೇಂಜ್ ಮಾಡ್ತೀವಿ. ಇಲ್ಲಿ ವರ್ಕ್ ಪ್ಯಾಟರ್ನ್ ಚೇಂಜ್ ಮಾಡೋದ್ರಿಂದ ಕಂಪ್ನಿಯಲ್ಲಿ ನಿನಗೆ ಪ್ರಮೋಷನ್ ಅಂತ ಬೇರೆ ಕೊಡ್ತಾರೆ. ಆದರೆ ಮನೆ ಕೆಲಸದಲ್ಲಿ ಸಾಕು ಅನ್ಸಿದ್ರೆ ರಿಟೈರ್ಮೆಂಟ್ ತಗೊಳಕ್ಕಾಗಲ್ಲ ನೋಡು. ಕೆಲಸ ಅಂದರೆ ಕೆಲಸ, ಬೆಳಗ್ಗೆ ತಿಂಡಿ ಆಯ್ತಾ ಮಧ್ಯಾಹ್ನದ ಊಟ ಮಾಡಬೇಕು, ಮಧ್ಯಾಹ್ನದ ಊಟ ಮುಗೀತಾ ರಾತ್ರಿ ಊಟಕ್ಕೆ ರೆಡಿ ಮಾಡಬೇಕು. ಮುಗೀತು ಅನ್ನೋದೇ ಇಲ್ಲ, ಬೆಳಗ್ಗೆಯಿಂದ ಮಧ್ಯಾಹ್ನ, ಮಧ್ಯಾಹ್ನದಿಂದ ರಾತ್ರಿ, ಹೀಗೆ ರಿಸ್ಟಾರ್ಟ್ ಆಗ್ತಾನೇ ಇರುತ್ತೆ.
4: ಅದಕ್ಕೆ ರೀ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು, ಹೊರಗಡೆ ಕೋಟೆ ಬೇಕಾದ್ರೆ ಗೆದ್ಬಿಡ್ಬೋದು, ಆದ್ರೆ ಮನೆ ಒಳಗಡೆ ಕೆಲಸ ನಮ್ಮನ್ ಗೆಲ್ಲೋಕ್ ಬಿಡೋದಿಲ್ಲ ಅಂತ.
6: ಕೋಟೆ ಗೆದ್ರು ಕೋಣೆ ಗೆಲ್ಲಲಾಗದು.
4: ಆಯ್ತು, ನಿಲ್ಸಿ ನಿಲ್ಸಿ, ಇಲ್ಲೇ ಇಲ್ಲೇ ಇಲ್ಲೇ ಬಂತು ಅಂಗಡಿ.
6: ಸರಿ, ಹುಷಾರಾಗಿ ಹೋಗ್ಬಾ. ಬಾಯ್
4: ಬಾಯ್ ಬಾಯ್.

0: ನೋಡಿದ್ರಲ್ವಾ, ಹಿಂಗೆ ನಮ್ಮ ಮನೆಯವ್ರನ್ನ ನಾನು ಕನ್ವಿನ್ಸ್ ಮಾಡಿದ್ದು.
1: ವಾವ್, ನೀವು ಸರಿ ಬಿಡಿ, ಕನ್ವಿನ್ಸ್ ಮಾಡೋ ಕಲೆ ಸಹನೂ ನಿಮಗ್ ಬರುತ್ತೆ.
2: ಮತ್ತೆ ಸುಮ್ನೆ ಹೇಳ್ತೀವಾ ನಮ್ ಸರಳ ಸಕಲ ಕಲಾ ವಲ್ಲಭೆ ಅಂತ?
0: ಹೌದೌದು, ಮತ್ತೆ ಮನೆ ಅಂದ್ರೆ ಒಳಗಡೆ ಒಂದ್ ತೀರ್ಮಾನದ ಬಗ್ಗೆ ಕ್ಲಾರಿಟಿ ಇರ್ಬೇಕು. ಅದನ್ನ ಅವ್ರಿಗೆ ಕನ್ವಿನ್ಸ್ ಮಾಡೋ ನೇಚರ್ ಕೂಡ ನಮ್ ಹೆಣ್ಮಕ್ಳಿಗಿರ್ಬೇಕು. ಆ ಕೆಪಾಸಿಟಿನ ನಾವೇ ಬೆಳೆಸ್ಕೋಬೇಕು.
3: ಹೌದ್ ಸರಳ, ನೀವ್ ಹೇಳೋ ಸರಿ. ನಾವು ಮನೇಲಿ ಇರೋರು, ಬರೀ ಗೃಹಿಣಿ, ಹೊರಗೆ ಎಲ್ಲೂ ಕೆಲ್ಸಕ್ ಹೋಗಲ್ಲ ಅಂತ ನಮಗ್ ನಾವೇ ಇನ್ಫೀರಿಯರಿಟಿ ಫೀಲ್ ಮಾಡ್ಕೋಬಾರ್ದಲ್ವಾ? ನೋಡಿ, ನಾವು ಮನೇಲಿದ್ರು ಎಷ್ಟೊಂದು ಪಾತ್ರಗಳನ್ನ ಮಾಡ್ತೀವಲ್ವಾ?
2: ನಿಜ, ಮತ್ತೆ ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದ್ರೆ ಎಷ್ಟೊಂದ್ ಪ್ರಿಪರೇಷನ್ ಜೊತೆಗ್ ಮಾಡ್ಕೋತೀವಿ ಅಲ್ವಾ? ಆಫೀಸ್ಗಳಲ್ಲಿ ಮಾಡ್ತಾರಲ್ಲ ಓಟಿ ಅಂತ, ಆತರ ನಾವ್ ಎಕ್ಸ್ಟ್ರಾ ಟೈಮ್ ವರ್ಕ್ ಕೂಡ ಮನೇಲಿ ಮಾಡ್ತೀವಿ.
3: ಜೊತೆಗೆ ಹಬ್ಬಗಳು ಬಂದ್ರೆ ಆಗಂತೂ ಎಷ್ಟ್ ಕೆಲ್ಸ ಮಾಡ್ಕೋತೀವಲ್ವಾ?
4: ಅಲ್ಲರಿ, ನೀವುಗಳು ಹೇಳ್ತಿರೋದು ಹಬ್ಬ ಹರಿದಿನಗಳು ಅತಿಥಿಗಳು ಬಂದಾಗ ಬಹಳ ಕೆಲ್ಸ ಮಾಡ್ತೀವಿ ಅಂತ ಅಲ್ವಾ? ಆಗ ಮಾತ್ರ ಅಲ್ಲರಿ, ಪ್ರತಿ ದಿನ ಕೆಲ್ಸನೇ. ಈಗ ನೋಡಿ, ಮನೆ ಕೆಲ್ಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಮಕ್ಕಳು ಬರ್ತಾರ, ಮತ್ತೆ ಅವರಿಗೆ ಸಂಜೆ ಕೂರ್ಸಿ ಪಾಠ ಹೇಳ್ಕೊಡ್ಬೇಕು, ಜೊತೆಗೆ ರಾತ್ರಿ ಅಡುಗೆನೂ ಮಾಡ್ಬೇಕು.
2: ಏ ಅದಿರ್ಲಿ ಬಿಡಿ, ವಯಸ್ಸಾದ ಅತ್ತೆ ಮಾವ ಇರ್ತಾರ, ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಅಂತಾನೆ ಬೇರೆ ಅಡ್ಗೆ ಮಾಡ್ಬೇಕು. ಟೈಮ್ ಟೈಮ್ಗೆ ಅವ್ರಿಗೆ ಮಾತ್ರೆ ಬಿಸಿನೀರ್ ಕೊಡ್ಬೇಕು, ಜಾಸ್ತಿ ಸತಿ ಹಾಸ್ಪಿಟಲ್ ಚೆಕಪ್ ಗಳು ಕರ್ಕೊಂಡು ಹೋಗ್ಬೇಕು. ಇವೆಲ್ಲ ಏನ್ ನಮ್ ಜವಾಬ್ದಾರಿ ಅಲ್ವಾ?
0: ನೋಡಿ, ಮತ್ತೆ ನಾವು ಒಂಥರ ಸ್ಟೇಜ್ ಮೇಲೆ ಏಕಪಾತ್ರ ಅಭಿನಯ ಮಾಡೋ ಹಾಗೆ, ಮನೆಯಲ್ಲಿ ಹುಷಾರಿಲ್ದೇ ಇರೋರ್ಗೆ ಸುಧಾರಿಸಕ್ಕೆ ನರ್ಸ್ ಆಗಿರ್ಬೇಕು, ಮಕ್ಳಿಗೆ ಪಾಠ ಹೇಳ್ಕೊಡಕ್ಕೆ ಟೀಚರು ಆಗಿರ್ಬೇಕು.
2: ಅಬ್ಬಬ್ಬಾ, ಒಳ್ಳೊಳ್ಳೆ ತರಕಾರಿ ಹಾಕಿ ರುಚಿ ರುಚಿಯಾದ ಬಿಸಿ ಅಡಿಗೆ ಮಾಡಿ ಬಡಿಸುವಾಗ ಬೆಸ್ಟ್ ಕುಕ್ ಆಗಿರೋದು, ಆಗಾಗ ಗೆಸ್ಟ್ ಗಳನ್ನ ಸತ್ಕರಿಸುವಾಗ ಒಳ್ಳೆ ಹೋಸ್ಟ್ ಆಗಿರೋದು.
3: ರೀ ಅದಿರ್ಲಿ, ಮನೇಲಿ ಯಾವ ಸಾಮಾನಿಲ್ಲ, ಕಾಳು ಬೇಳೆಗಳು ಎಷ್ಟಿದೆ, ಯಾವ ತರಕಾರಿ ಬೇಗ ಹಾಳಾಗತ್ತೆ, ಯಾವ ಕಾಳು ಹುಳ ಹಿಡಿಯುತ್ತೆ, ಯಾವ್ದನ್ನ ತರಿಸ್ಬೇಕು, ಎಷ್ಟ್ ತರಿಸ್ಬೇಕು ನೋಡ್ರಿ, ಇದೆಲ್ಲ ಮಾಡುವಾಗ ನಾವ್ ಒಂಥರ ಕ್ವಾಂಟಿಟಿ ಕಂಟ್ರೋಲರ್ ಜೊತೆಗೆ ಎಕನಾಮಿಸ್ಟ್ ಕೂಡ ಆಗಿರ್ತೀವಲ್ವಾ? ಹಾಗನ್ಸಲ್ವಾ ನಿಮ್ಗೆ?
0: ಹೌದಪ್ಪ, ನಾವ್ ಇಷ್ಟೆಲ್ಲ ಪಾತ್ರಗಳನ್ನ ಮಾಡ್ತಾ ಇದ್ರು ನಮ್ಗೆ ಯಾಕೆ ಈ ಸಮಾಜದಲ್ಲಿ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಬರೀ ಮನೇಲೆ ಇದ್ದೀರಾ ಅಂತ ಕೇಳ್ತಾರಲ್ಲ, ಯಾಕೆ ಅಂತ.
4: ಹರಿಣಿ, ನೀವ್ ಹೇಳ್ದಾಗ ಅನ್ನಿಸ್ತು, ಛೆ, ನಾವು ಯಾವ್ದೇ ಸಂಬಳ ಇಲ್ದೆ ಕೆಲ್ಸ ಮಾಡ್ತೀವಿ, ಅಂದ್ರೆ ಫಿಕ್ಸೆಡ್ ಸ್ಯಾಲ್ರಿ ಅಂತ ಇಲ್ಲ ನೋಡಿ, ಅದಕ್ಕೆ ನಮ್ ಬಗ್ಗೆ ಅಷ್ಟೊಂದು ಅಗೌರವನ ಜನಕ್ಕೆ ಅಂತ.
0: ಹಾಗಲ್ಲ ರೀ, ಈಗ ನೋಡಿ, ವಿಶೇಷ ಚೇತನರಿಗೆ ಏಜ್ ಓಲ್ಡ್ ಪೆನ್ಷನ್, ವಿಡೋ ಪೆನ್ಷನ್, ರಿಟೈರ್ಡ್ ಆದವ್ರಿಗೆ ಪೆನ್ಷನ್ ಹೀಗೆಲ್ಲ ಕೊಡ್ತಾರಲ್ಲ, ಹಾಗೆ ನಾವು ವಿದ್ಯಾವಂತ ಗೃಹಿಣಿಯರಾಗಿ ಗೌರವಧನ ಅಂತ ನಮ್ಗೆ ನಿಶ್ಚಿತ ದಿನಗಳಲ್ಲಿ ಸಿಕ್ಕಿದ್ರೆ ಸಮಾಜದಲ್ಲಿ ಸ್ವಲ್ಪನಾದ್ರೂ ಗೌರವ ಸಿಕ್ತಿತ್ತೇನೋ ಅಲ್ವಾ?
2: ಹೌದು, ನೀವ್ ಅದನ್ ಚೆನ್ನಾಗಿ ಹೇಳಿದ್ರಿ.
0: ಹೌದು, ನನ್ಗಂತೂ ಅನ್ಸುತ್ತೆ ನಾವು ಮನೇಲಿ ಇದ್ಕೊಂಡೆ ಇಷ್ಟೆಲ್ಲಾ ಪಾತ್ರಗಳನ್ನ

0: ಅದಕ್ಕೆ ಒಂದೊಂದ್ಸಾರಿ ಬೇಜಾರಾಗತ್ತೆ. ಮಕ್ಕಳು ಒಳ್ಳೆಯವರಾದ್ರೆ ಅಪ್ಪ ಅಮ್ಮ ಇಬ್ರು ಹೊಗಳುತ್ತೆ ಸಮಾಜ, ಅದೇ ಮಕ್ಕಳು ಕೆಟ್ಟದಾರಿ ಹಿಡಿದ್ರೆ ತಾಯಿಯೇ ಅಲ್ವಾ ಕಾರಣ?
1: ರೀ, ಯಾರು ಏನಾದ್ರೂ ಹೇಳಿ, ನಮ್ ಬಗ್ಗೆ ನಮಗ್ ಹೆಮ್ಮೆ ಇರಬೇಕು. ನಮ್ ಸಂಸಾರದಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದು ನಾವು ಜವಾಬ್ದಾರಿಯಿಂದ ಎಲ್ಲಾ ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ದೀವಿ ಅಂದ್ರೆ ಸಮಾಜಕ್ಕೆ ಅದೇ ನಮ್ಮ ದೊಡ್ಡ ಕೊಡುಗೆ. ಅದಕ್ಕೆ ಹೇಳೋದು,
2: ನಾವು

ನಾವು ಸೂಪರ್ ವಿಮೆನ್ನೆ ನಾಟಕ ಕೇಳಿದಿರಿ. ರಚನೆ ನೇತ್ರಾ ಕೆ, ಪಾತ್ರ ಪರಿಚಯ ಪವಿತ್ರ ನೇತ್ರ, ಪರಿಮಳ ಸುರಭಿ, ವಿಜಯ ಚಿನ್ಮಯಿ, ಹರಿಣಿ ಆಹಿರಿ ಪುಟ್ಟಿ, ಸರಳ ಕೀರ್ತನ, ಹರೀಶ್ ದಿಗ್ವಿಜಯ ಬಿ ಹಾಗೂ ಸತೀಶ್ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಸಹಕಾರ ಸಹನ. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 12:30.25. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ಭಕ್ತಿಗೀತೆಗಳು, 12:45 ಶಿವಶರಣೆಯರ ವಚನಗಳಲ್ಲಿ ನಿಸರ್ಗ ರೂಪಕಗಳು, ಈ ಕುರಿತು ಮಾತನಾಡುತ್ತಾರೆ ಶಾಸ್ತ್ರೀಯ ಕನ್ನಡ ಅಧ್ಯಯನ ಮತ್ತು ಅತ್ಯುನ್ನತ ಕೇಂದ್ರದ ಸೀನಿಯರ್ ಫೆಲೋ ಡಾಕ್ಟರ್ ರಾಧಾಮಣಿ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ, ಪ್ರಧಾನಮಂತ್ರಿ ರಾಷ್ಟೀಯ ಗೋಕುಲ್ ಮಿಷನ್ ಕುರಿತು ಮಾಹಿತಿ, ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಆರ್ ಸುಧಾ ಅವರ ಹಾಡುಗಾರಿಕೆ, 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ, 4:00 ಕಥಾ ಕಾಲಕ್ಷೇಪ ಶ್ರೀ ರಾಮಾಂಜನೇಯ ಯುದ್ಧ ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜಲು ನಾಯ್ಡು, 5:00 ನಾರಾಯಣ ಹೃದಯಾಲಯ ಪ್ರಾಯೋಜಿತ ಕಾರ್ಯಕ್ರಮ, ಶ್ವಾಸಕೋಶ ಕಾಯಿಲೆಗಳು ಹಾಗೂ ಶ್ವಾಸಕೋಶ ಕ್ಯಾನ್ಸರ್ ಜಾಗೃತಿ, ಈ ಕುರಿತು ಮಾತನಾಡುತ್ತಾರೆ ಹಿರಿಯ ಶ್ವಾಸಕೋಶ ತಜ್ಞರಾದ ಡಾ ಅರುಣ್ ಎಚ್ಎಂ ಮತ್ತು ಮೆಡಿಕಲ್ ಆಂಕಾಲಜಿಸ್ಟ್ ಡಾ ಲೇಪಾಕ್ಷಿ. ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್ ಮೈಸೂರು, ಪ್ರಸ್ತುತಿ ಚಿನ್ಮಯಿ ಕೆಎಸ್. 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪಿ ಸುರೇಶ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮುಂಗಾರಿಗೆ ಪೂರ್ವ ಸಿದ್ದತೆ, ಈ ಕುರಿತು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆಎಚ್ ರವಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ. 7:45 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ದಿಗ್ವಿಜಯ್ ಬಿ. 8:00 ಹಿಂದೂಸ್ತಾನ್.

ಮನೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನರಸಿಂಹಲು ಒಡವಾಟಿ ಅವರ ಸ್ಯಾಕ್ಸೋಫೋನ್ ವಾದನ ಹಾಗೂ ಬಿಎಸ್ ಮಟ್ ಅವರ ವಯೋಲಿನ್ ದ್ವಂದ್ವ ವಾದನ. 8:30 ರಂಗಗೀತೆಗಳು ಬಿಎಸ್ ಸ್ವಾಮಿಗೌಡ ಅವರಿಂದ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನವನ್ನು ಕೇಳುವಿರಿ. 10:00 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 10:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

ದೈಹಿಕ ದೀಕ್ಷೆ ಪ್ರೀತಿಯ ಕೆಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಬಸವಣ್ಣನವರ ವಚನವೊಂದನ್ನು ಕೇಳೋಣ. ಹಾಡಿದ್ದಾರೆ ಬಸವರಾಜ ರಾಜಗುರು.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ರಚನೆಯೊಂದನ್ನು ಕೇಳಿದಿರಿ. ಹಾಡಿದ್ದವರು ಬಸವರಾಜ ರಾಜಗುರು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 12:45. ಈಗ ಶಿವಶರಣೆಯರ ವಚನಗಳಲ್ಲಿ ನಿಸರ್ಗ ರೂಪಕಗಳು ಈ ಕುರಿತು ಮಾತನಾಡುತ್ತಾರೆ ಶಾಸ್ತ್ರೀಯ ಕನ್ನಡ ಅಧ್ಯಯನ ಮತ್ತು ಅತ್ಯುನ್ನತ ಕೇಂದ್ರದ ಸೀನಿಯರ್ ಫೆಲೋ ಡಾಕ್ಟರ್ ರಾಧಾಮಣಿ.
1: 12ನೇ ಶತಮಾನದ ಶರಣೆಯರು ಕಾಯಕ ಯೋಗಿಗಳು, ಸ್ವಾಭಿಮಾನಿಗಳು, ಪರಂಪರೆಯ ಗೊಡ್ಡು ಸಂಪ್ರದಾಯಗಳಿಗೆ ಸೆಡ್ಡು ಹೊಡೆದು ನಿಂತವರು. ಶಾಸ್ತ್ರಗಳು, ವೇದ ಉಪನಿಷತ್ತುಗಳು, ಪುರಾಣ ಆಗಮಗಳು ಹೇಳುವ ಅರ್ಥವಾಗದ, ಅರ್ಥವಿಲ್ಲದ ತತ್ವಗಳನ್ನು ಬಹಿಷ್ಕರಿಸಿದವರು. ದೇಹವೇ ದೇಗುಲವೆಂದು, ಸಕರ್ಮವೇ ಧರ್ಮವೆಂದು ಕಾಯಕದಲ್ಲಿಯೇ ಕೈಲಾಸವನ್ನು ಕಂಡವರು. ಕಾಯ, ವಾಚ, ಮನಸ ನಡೆದುಕೊಳ್ಳುವುದೇ ಪೂಜೆ ಎಂದು ಬಗೆದವರು. ಈ ಶತಮಾನದಲ್ಲಿ ಈ ಪರಿಯ ಚಿಂತಕರ ಅನುಭವದಿಂದ ಹುಟ್ಟಿದ ಅನುಭಾವ್ಯವೇ ವಚನ ಸಾಹಿತ್ಯ. ವಚನಕಾರರು ಹೇಳುವ ಪ್ರತಿಯೊಂದು ಮಾತು ಬೆಲೆ ಬಾಳುವಂತಹವು. ಅವು ಮುತ್ತು ಮಾಣಿಕ್ಯದಂತೆ, ಸ್ಫಟಿಕದ ಶಲಾಕೆಗಳಂತೆ ಇದ್ದು ಹೃದಯಗಮ್ಯವೂ ಕರ್ಣಮಧುರವೂ ಆದಂತಹವು. ಕನ್ನಡ ನೆಲದಲ್ಲಿ ಉದಯಿಸಿದ ಈ ವಚನಗಳು ಅಪ್ಪಟ ದೇಸಿ ಹಸುವಿನ ಹಾಲಿನಂತಿದ್ದು ಇದರ ಅಮೃತದ ಸವಿಗೆ ಎಲ್ಲ ಸಮುದಾಯದ, ಎಲ್ಲ ವರ್ಗದ ಜನರು ಒಳಗಾಗಿದ್ದಾರೆ. ಸಮಕಾಲೀನ ಸಮಾಜದಲ್ಲಿ ಆಗುತ್ತಿರುವ ಅನ್ಯಾಯಗಳು, ತರತಮ ಭಾವನೆಗಳು, ವರ್ಗ ವರ್ಣಭೇದಗಳು, ಬಡವ ಶ್ರೀಮಂತನೆಂಬ ಅಂತಸ್ತಿನ ವ್ಯತ್ಯಾಸಗಳು ವಚನಕಾರರನ್ನು ಹೆಚ್ಚಾಗಿ ಕಾಡಿವೆ. ಹಾಗಾಗಿ ಅವರು ವೇದ ಮಂತ್ರಗಳನ್ನು ಬಿಟ್ಟು ಜನಸಾಮಾನ್ಯರ ಸಮಸ್ಯೆಗಳನ್ನೇ ಪ್ರಮಾಣೀಭೂತವಾಗಿ ಸ್ವೀಕರಿಸುತ್ತಾರೆ. ಇಲ್ಲಿನ ಆಗು ಹೋಗುಗಳನ್ನು, ದೈನಂದಿನ ವೈಚಿತ್ರ್ಯಗಳನ್ನು ತಮ್ಮ ಮನಃ ಪಟಲದಲ್ಲಿ ಕಲ್ಪಿಸಿಕೊಂಡು ಅನೇಕ ರೂಪಕ ಸಂಕೇತಗಳೊಂದಿಗೆ ವಚನಗಳನ್ನು ರಚಿಸಿದ್ದಾರೆ. ಮಾನವನ ಪ್ರಗತಿಗೆ ಪರಲೋಕದ ಚಿಂತನೆಗಿಂತ ಇಹದ ಚಿಂತನೆಯೇ ಅತ್ಯಗತ್ಯವೆಂದು ಅರಿತುಕೊಳ್ಳಲು ಮನುಷ್ಯನಿಗೆ ಸಾವಿರಾರು ವರ್ಷಗಳೇ ಬೇಕಾಯಿತು. ಕೇವಲ ಕಾಲ್ಪನಿಕ ದೇವರುಗಳನ್ನು, ಅವರ ಬಗ್ಗೆ ತೋರಬೇಕಾದಂತಹ ಕಾರ್ಯಕಾರಣ ಸಂಬಂಧವಿಲ್ಲದ ನಂಬಿಕೆಗಳನ್ನು ಅಲ್ಲಗಳೆಯಲು ಬಹಳ ಸಮಯ ಬೇಕಾಯಿತು. ಪುರೋಹಿತರು ಮತ್ತು ರಾಜ ಮಹಾರಾಜರು ತಮ್ಮ ಹಿತರಕ್ಷಣೆಗಾಗಿ ಮೇಲಿನಂತಹ ಅವಿಚಾರಗಳನ್ನು ಬಿತ್ತಿ ಬೆಳೆಯಲು ಕಾರಣರಾದರು. ಇವುಗಳಿಂದ ಬಹುಚಿಂತಕರಾಗಿ ಬಾಳಿದ ಸಾಮಾನ್ಯ ಜನರನ್ನು ಎಚ್ಚರಿಸಲು ಕಾಲಕಾಲಕ್ಕೆ ಧಾರ್ಮಿಕ ಚಿಂತಕರು ಉದಯಿಸಿರುವುದನ್ನು ನೋಡುತ್ತೇವೆ. ಹಾಗೆಯೇ 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ ಜನರ ನಡುವಿನ ಜನಹಿತ ಬಯಸುವ ಮಹಾಚಿಂತಕರ ದಾರ್ಶನಿಕ ವಿಚಾರಗಳು ಎಲ್ಲ ಸಮುದಾಯಗಳ ಸಾಮಾನ್ಯ ಜನರ ಹಿತವನ್ನು ಕಾಯಲು ಕಂಕಣಬದ್ಧವಾಗಿ ದುಡಿದವು. ವಚನಕಾರರು ತಮ್ಮ ಸುತ್ತಮುತ್ತಣ ಜನರಲ್ಲಿದ್ದ ಹಲವಾರು ಕುಂದುಗಳನ್ನು, ಡಂಬಾಚಾರಗಳನ್ನು ಕಂಡು ಸಿಡಿಮಿಡಿಗೊಂಡು ವಿಡಂಬನದ ನೆರವಿನಿಂದ ಸಮಾಜವನ್ನು ಶುದ್ಧೀಕರಿಸಲು ಪ್ರಯತ್ನಿಸಿದರು. ಅವರಿಗೆ ತಮ್ಮ ನಾಡಿನ ಸಾಮಾನ್ಯರ ಮೇಲೆ ಪ್ರೀತಿ. ಆದ್ದರಿಂದಲೇ ಅವರ ವಚನಗಳಲ್ಲಿ ಕಟಕಿ, ಮೂದಲಿಕೆ, ಅಪಹಾಸ್ಯ, ಪರಿಹಾಸ್ಯ, ಚತುರೋಕ್ತಿಗಳು ಕಂಡುಬರುತ್ತವೆ. ಶಿವಶರಣೆಯರ ವಚನಗಳು ನಾನಾತೆರ. ತಮ್ಮ ಸಾಧನೆಯಲ್ಲಿ ಸಿದ್ಧಿ ದೊರಕದಿದ್ದಕ್ಕಾಗಿ ದೇಹವನ್ನೇ ವಿಡಂಬಿಸುವ ವಚನಗಳು ಒಂದು ಗುಂಪಾದರೆ, ಧರ್ಮದ ಹೆಸರಿನಲ್ಲಿ ಸಮಾಜದಲ್ಲಿ ಆಚರಣೆಯಲ್ಲಿದ್ದ ಮೂಢನಂಬಿಕೆಗಳನ್ನು, ಅನ್ಯಾಯಗಳನ್ನು ಬಯಲಿಗೆಳೆಯುವವು ಇನ್ನೊಂದು ಗುಂಪು. ಈ ಜೀವನ ಮಿಥ್ಯವಲ್ಲ ಎಂಬುದು ಮತ್ತೊಂದು ಗುಂಪು. ಐಹಿಕ ಸುಖೋದ್ದೇಶದಿಂದ ವೀರಶೈವ ಮತ ಸ್ವೀಕಾರ ಮಾಡಿ ಆ ಮತಕ್ಕೆ ಕಳಂಕ ತರುತ್ತಿದ್ದವರನ್ನು ಉದ್ದೇಶಿಸಿ ಆಡಿದ ವಚನಗಳದು ಮಗದೊಂದು ಗುಂಪು. ಇವಲ್ಲದೆ ವೀರಶೈವ ಮತದ ಮುನ್ನಡೆಯನ್ನು ಕಂಡು ಅಸೂಯೆಗೊಂಡು ಅವನ್ನು ತೆಗಳಿದವರಿಗೆ ಉತ್ತರ ರೂಪವಾಗಿ ಬಂದ ವಚನಗಳು ಹಾಗೂ ಮಠ, ಧರ್ಮ, ಭಕ್ತಿ, ಸಾಧನೆ ಮುಂತಾದವುಗಳಿಗೆ ಸಂಬಂಧಿಸಿದ ವಚನಗಳು ಅಸಂಖ್ಯಾತ. ಕೊನೆಯವನ್ನು ಬಿಟ್ಟರೆ ಉಳಿದ ವಚನಗಳಲ್ಲಿ ರೂಪಕ, ದುಷ್ಟಾಂತ ಹಾಗೂ ವಿಡಂಬನೆಗಳಲ್ಲಿ ನಾನಾ ಪ್ರಕಾರಗಳನ್ನು ಕಾಣಬಹುದು. ಅನುಭಾವಿಗಳ ಈ ಭಾಷೆಯಲ್ಲಿ ಉತ್ಕಟವಾದ ಭಾವಾವೇಶವಿದೆ, ಲಯವಿದೆ, ನಾದವಿದೆ, ಮಾಧುರ್ಯವಿದೆ. ಇವುಗಳನ್ನು ಗಮನಿಸಿದಾಗ ವಚನಗಳು ಪದ್ಯಜಾತಿಗೆ ಸೇರಿದವೆ ಅಥವಾ ಗದ್ಯಜಾತಿಗೆ ಸೇರಿದವೆ ಎಂಬ ಪ್ರಶ್ನೆ ಹಾಗೂ ಆಲೋಚನೆಗಳು ಉಂಟಾಗುತ್ತವೆ. ಮೂಲದಲ್ಲಿ ಇವು ಛಂದೋಬದ್ಧ ರಚನೆಗಳೆಂದೇ ಕೆಲವು ವಿದ್ವಾಂಸರು ಹೇಳಿದರೆ, ಹಲವರು ಗದ್ಯವೆಂದು, ಗದ್ಯ ಪದ್ಯಗಳ ನಡುವಿನ ಮಾದರಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. 12ನೇ ಶತಮಾನದ ಉತ್ತರಾರ್ಧದಲ್ಲಿ ಸ್ವಚ್ಛಂದವಾಗಿ ಹರಿದ ಈ ಸಾಹಿತ್ಯ ಅತ್ಯಂತ ಶ್ರೀಮಂತವಾದುದು. ಈ ವಚನಗಳು ಅಂದಿನ ಸಾಹಿತ್ಯ ಧೋರಣೆ, ಜನಜೀವನ, ಮತಧರ್ಮ ಮೊದಲಾದವಕ್ಕೆ ಸಾಕ್ಷಿಯಾದವು. ಇವರ ವಚನಗಳಲ್ಲಿ ಹೊಸಗನ್ನಡ ಗದ್ಯ ಸಾಹಿತ್ಯದ ಕುರುಹುಗಳನ್ನು ಗುರುತಿಸಬಹುದು. ಅಚ್ಚುಕಟ್ಟಾದ ಗಾದೆ ಮಾತಿನಂತಹ ಸೂತ್ರರೂಪದ ವಾಕ್ಯಗಳು, ಮಾಲೆ ಮಾಲೆಯಾಗಿ ಬರುವ ದೃಷ್ಟಾಂತಗಳು, ರೂಪಕಗಳು, ಉಪಮೆಗಳು, ಮಾತಿನ ಅಭಿಪ್ರಾಯದ ಹಿತಮಿತವಾದ ಪುನರಾವರ್ತನೆ, ಕಠೋರವೆನಿಸದ ಪ್ರಾಸ ನಿರ್ವಹಣೆ, ಕೊನೆಯಲ್ಲಿ ಹೊಳೆದು ನಿಲ್ಲುವ ತತ್ವ, ಇವುಗಳಿಂದಾಗಿ ವಚನಗಳು ಇಂದಿಗೂ ತಮ್ಮ ಚೆಲುವನ್ನು ಉಳಿಸಿಕೊಂಡಿವೆ. ಕುಮಾರವ್ಯಾಸನ ಜನಪ್ರಿಯತೆಗೆ, ಕಾವ್ಯದ ಸೊಗಸಿಗೆ ಅವನ ಸಾಹಿತ್ಯದಲ್ಲಿ ಬಳಕೆಯಾಗಿರುವ ರೂಪಕಗಳೇ ಕಾರಣ. ಆದುದರಿಂದಲೇ ಅವನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಗೌರವಿಸಿದ್ದಾರೆ. ಆದರೆ ಇವನಿಗಿಂತ ಮೊದಲೇ ವಚನಕಾರರು ರೂಪಕಗಳನ್ನು ಹೆಚ್ಚಾಗಿ ಬಳಸಿ ವಚನ ಸಾಹಿತ್ಯದ ಖ್ಯಾತಿಗೆ ಕಾರಣವಾಗಿರುವುದು ಸೋಜಿಗವೆನಿಸಿದರೂ ಸತ್ಯ. ವಚನಕಾರರು ಮಂಡಿಸಬೇಕಾದ ಯಾವುದೇ ವಿಷಯ ಸಂಬಂಧಿಸಿದಂತೆ ಅನೇಕ ಉದಾಹರಣೆಗಳನ್ನು ಕೊಡುವುದು ರೂಢಿ. ಈ ಮೂಲಕ ಹೇಳಬೇಕಾದ ವಿಷಯಕ್ಕೆ ಹೆಚ್ಚಿನ ಒತ್ತನ್ನು ನೀಡುತ್ತಾರೆ. ತಾವು ಮಂಡಿಸಬೇಕಾದ ವಿಷಯವನ್ನು ಒಂದಲ್ಲ, ಎರಡಲ್ಲ, ಅನೇಕ ಉದಾಹರಣೆಗಳ ಮೂಲಕ ಪ್ರಸ್ತುತಪಡಿಸುವುದರಿಂದ ಸಹೃದಯರ ಮನಸ್ಸನ್ನು ಅದು ಸುಲಭವಾಗಿ ತಲುಪುತ್ತದೆ. ಇಂತಹ ವೈಶಿಷ್ಟ್ಯ ವಚನ ಸಾಹಿತ್ಯದಲ್ಲಿ ಮಾತ್ರ ಕಂಡುಬರುತ್ತದೆ. ಅದೊಂದು ಅದ್ಭುತ ಸಾಹಿತ್ಯ ಪ್ರಕಾರವಾಗಿ ಜನಪ್ರಿಯವಾಗಲು ಇದೂ ಒಂದು ಕಾರಣ. ಅಲ್ಲದೆ ಈ ಸಾಹಿತ್ಯದಲ್ಲಿನ ವೈಚಾರಿಕತೆ, ಲಿಂಗ ಸಮಾನತೆ, ಜಾತಿ ವಿನಾಶ, ವರ್ಣರಹಿತ, ವರ್ಗರಹಿತ ಸಮಾಜದ ಪರಿಕಲ್ಪನೆ ಮುಂತಾದವು ಪೂರಕ ಅಂಶಗಳಾಗಿವೆ. ವಚನ ಸಾಹಿತ್ಯದ ಅತ್ಯಂತ ಮಹತ್ವದ ವಿಶೇಷತೆ ಎಂದರೆ ಸ್ತ್ರೀಯರು ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶಿಸಿದ್ದು. ಈ ಹಿನ್ನೆಲೆಯಲ್ಲಿ ಅಕ್ಕ ಮಹಾದೇವಿ, ಅಮ್ಮುಗೆರಾಯಮ್ಮ, ಕಾಳವ್ವೆ, ಮುಕ್ತಾಯಕ್ಕ, ಆಯ್ದಕ್ಕೀಲಕ್ಕಮ್ಮ, ಅಕ್ಕಮ್ಮ, ಬೊಂತಾದೇವಿ, ಸೂಳೆ ಸಂಕವ್ವೆ ಮುಂತಾದ ಮಹಿಳೆಯರು ಸಮಾಜದ ಕಟ್ಟುಪಾಡುಗಳಿಂದ ಹೊರಬಂದು ತಮ್ಮ ತಮ್ಮ ವೃತ್ತಿಯ ನೆಲೆಯಲ್ಲಿ ವಿವಿಧ ಬಗೆಯ ವಚನಗಳನ್ನು ರಚಿಸಿದ್ದಾರೆ. ಇವರು ಬಹುಮಟ್ಟಿಗೆ ಪ್ರಾಕೃತಿಕ ವಸ್ತುಗಳನ್ನೇ ತಮ್ಮ ಅನುಭವದ ಅಭಿವ್ಯಕ್ತಿಯ ಸಂಕೇತಗಳಾಗಿ, ರೂಪಕಗಳಾಗಿ ತಂದಿರುವುದನ್ನು ನೋಡುತ್ತೇವೆ. ಅಕ್ಕ ಮಹಾದೇವಿಯ ವಚನಗಳಲ್ಲಂತೂ ಇದು ಢಾಳಾಗಿ ಅಭಿವ್ಯಕ್ತಗೊಂಡಿದೆ. ಈಕೆ ಇತರ ವಚನಕಾರ್ತಿಯರಿಗಿಂತ ಅತ್ಯಂತ ಉನ್ನತ ಸ್ತರದಲ್ಲಿ ನಿಲ್ಲುತ್ತಾಳೆ. ದೇಶ ಕೋಶವನ್ನು, ರಾಜ ವೈಭವವನ್ನು ಧಿಕ್ಕರಿಸಿ ಸ್ವಾಭಿಮಾನದ ಸಂಕೇತವಾಗಿ ಸ್ತ್ರೀ ವಿಮೋಚನೆಯತ್ತ ನಡೆದವಳು. ದಿಕ್ಕೆಟ್ಟ ಮಹಿಳೆಯರ ದಿಟ್ಟ ನಿಲುವಿಗೆ ಸ್ಪಷ್ಟ ಉದಾಹರಣೆ ಅಕ್ಕ ಮಹಾದೇವಿ. ಪ್ರಕೃತಿಯನ್ನೇ ದೈವವಾಗಿ, ಪ್ರಕೃತಿಯ ಚರಾಚರ ವಸ್ತುಗಳಲ್ಲೆಲ್ಲ ಅವಳು ದೈವ ಸ್ವರೂಪವನ್ನು ಕಂಡವಳು. ಅವಳ ಚಿಂತನೆಗಳೆಲ್ಲವೂ ಉದಾತ್ತವಾದವು, ಕ್ಷಣಿಕ ಸುಖವನ್ನು ಬಯಸಿದವಳಲ್ಲ. ಇದು ಅವಳ ಅನೇಕ ವಚನಗಳಲ್ಲಿ ಕಂಡುಬರುತ್ತದೆ. ಪ್ರಕೃತಿಯಲ್ಲಿನ ಮರ, ಗಿಡ, ಪ್ರಾಣಿ, ಪಕ್ಷಿ, ಕಾಡುಮೇಡು, ಸಮುದ್ರ, ಬೆಟ್ಟ, ಗುಡ್ಡ, ಪರ್ವತ ಇವೆಲ್ಲವೂ ಅಕ್ಕನ ವಚನಗಳಲ್ಲಿ ರೂಪಕ ಸಾಮಗ್ರಿಗಳಾಗಿ ಬಳಕೆಗೊಂಡಿವೆ. ಚನ್ನಮಲ್ಲಿಕಾರ್ಜುನನ ಹುಡುಕಾಟ ಇವಳ ವಚನಗಳ ಮುಖ್ಯ ಧ್ಯೇಯ. ಆ ನಿಟ್ಟಿನಲ್ಲಿ ತನ್ನ ಗುರಿಯನ್ನು ಮುಟ್ಟಲು ಪ್ರಯತ್ನಿಸುವುದನ್ನು ಕಾಣುತ್ತೇವೆ. ಅಕ್ಕ ಮಹಾದೇವಿಯ ವಚನಗಳು ಸಂಭಾಷಣೆ ಎನಿಸಿದರೂ ಅವು ಏನಿದ್ದರೂ ಚನ್ನಮಲ್ಲಿಕಾರ್ಜುನನೊಂದಿಗೆ ಹಾಗೂ ಅವನ ಸೃಷ್ಟಿಯಾದ ಪ್ರಕೃತಿಯೊಂದಿಗೆ ಎಂಬುದನ್ನು ಅವಳ ಬಹುತೇಕ ವಚನಗಳು ಪ್ರಸ್ತುತಪಡಿಸುವುದನ್ನು ಕಾಣುತ್ತೇವೆ. ನಿಧಿ ನಿಕ್ಷೇಪಗಳು, ಜಲ ಪಾಷಾಣಗಳು, ತುರು ಕರು ಇಂತಹ ವಸ್ತುಗಳೇ ರೂಪಕಗಳಾಗಿ ಬಂದು ವಚನ ಸಾಹಿತ್ಯದ ಸೊಗಸನ್ನು, ಸೌಂದರ್ಯವನ್ನು ಹೆಚ್ಚಿಸಿವೆ. ಅಕ್ಕನ ವಚನಗಳನ್ನು ನೋಡುವುದಾದರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರದ ದಡದಲ್ಲಿ ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡೆಂತಯ್ಯ, ಸಂತೆಯೊಳಗೆ ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಸಕಲ ಲೋಕದ ಜೀವಿಗಳೇ ಎನಗೆ ಬಂದ ಪರೀಕ್ಷೆಗೆ ಅಂಜಲೊಲ್ಲೆನು, ಚನ್ನಮಲ್ಲಿಕಾರ್ಜುನನೆಂಬ ಲಿಂಗವಯ್ಯ ನಿಮ್ಮ ಪ್ರಸಾದಕ್ಕೆ ನಾನು ಅಂಜಲೊಲ್ಲೆನು. ಅಕ್ಕನ ಮತ್ತೊಂದು ವಚನ ಹೀಗಿದೆ: ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಸರವೆತ್ತಿ ಪಾಡುವ ಕೋಗಿಲೆಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಎರಗಿ ಬಂದಾಡುವ ದುಂಬಿಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಕೊಳನ ತಡಿಯೊಳಾಡುವ ಹಂಸಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಗಿರಿ ಗಹ್ವರದೊಳಗಾಡುವ ನವಿಲುಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಕಾಡಿನ ಮೃಗಗಳಿರ, ನಾಡಿನ ಪಕ್ಷಿಗಳಿರ, ನೀವು ಕಾಣಿರೆ ಎನ್ನೊಡೆಯ ಚನ್ನಮಲ್ಲಿಕಾರ್ಜುನನ ಕಂಡರೆ ತೋರೆ, ಎನ್ನ ಪ್ರಾಣದರಸನ ನೀವು ಕಂಡಿರೆ ತೋರೆ, ನೀವು ಕಾಣಿರೆ ನೀವು ಕಾಣಿರೆ. ಈ ವಚನಗಳಲ್ಲಿ ನಿಸರ್ಗ ರೂಪಕಗಳು ಸಮರ್ಥವಾಗಿ ಒಡಮೂಡಿವೆ.
0: ಇದುವರೆಗೆ ಶಿವಶರಣೇರ ವಚನಗಳಲ್ಲಿ ನಿಸರ್ಗ ರೂಪಕಗಳು ಈ ಕುರಿತು ಮಾತನಾಡಿದವರು ಶಾಸ್ತ್ರೀಯ ಕನ್ನಡ ಅಧ್ಯಯನ ಮತ್ತು ಅತ್ಯುನ್ನತ ಕೇಂದ್ರದ ಸೀನಿಯರ್ ಫೆಲೋ ಡಾಕ್ಟರ್ ರಾಧಾಮಣಿ.
2: ಬೆಳಕಿಲ್ಲದೆ ಬದುಕಿಲ್ಲ,
3: ಮಣ್ಣಿಲ್ಲದೆ ಕಸುವಿಲ್ಲ,
2: ಜಲವಿಲ್ಲದೆ ಜೀವವಿಲ್ಲ,
3: ಹಸಿರಿಲ್ಲದೆ ಉಸಿರಿಲ್ಲ,
2: ಹರಿತಿಲ್ಲದೆ ಜಗತ್ತಿಲ್ಲ.
4: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
3: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
2: ಸಸ್ಯವೈದ್ಯರ ಕಿವಿಮಾತು
3: ಪ್ರಾಯೋಜಿತ ಬಾನುಲಿ ಸರಣಿ.
5: ಮರವಾಗೆಲೆವೋ ಜೀವವೇ ಮರವಾಗು.
2: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
6: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ತಪ್ಪದೇ ಆಲಿಸಿ
3: ಸಸ್ಯ ವೈದ್ಯರ ಕಿವಿ ಮಾತು
2: ಹರಿತೆ.

ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೆ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ಶ್ವಾಸಕೋಶ ಕಾಯಿಲೆಗಳು ಹಾಗೂ ಶ್ವಾಸಕೋಶ ಕ್ಯಾನ್ಸರ್ ಜಾಗೃತಿ. ಭಾಗವಹಿಸುತ್ತಾರೆ ಹಿರಿಯ ಶ್ವಾಸಕೋಶ ತಜ್ಞರಾದ ಡಾ ಅರುಣ್ ಎಚ್ಎಂ ಹಾಗೂ ಮೆಡಿಕಲ್ ಆಂಕಾಲಜಿಸ್ಟ್ ಡಾ ಲೇಪಾಕ್ಷಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್ ಮೈಸೂರು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ.

0: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ PMDDKY ಬಗ್ಗೆ ಮಾಹಿತಿ. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ.
1: ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಧನಧಾನ್ಯ ಕೃಷಿ ಯೋಜನೆ ಜಾರಿ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಒಂದು ಆಧುನಿಕ ಕೃಷಿ ಯೋಜನೆಯಾಗಿದೆ. ಇದನ್ನು ಕೃಷಿ ಕ್ಷೇತ್ರವನ್ನು ಉತ್ತೇಜಿಸಲು, ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಮತ್ತು ಆಹಾರ ಸರಬರಾಜು ವ್ಯವಸ್ಥೆಗಳನ್ನು ಸುಧಾರಿಸಲು ಅನುಷ್ಠಾನಗೊಳಿಸಲಾಗಿದೆ. ಇದರ ಪ್ರಮುಖ ಉದ್ದೇಶವೆಂದರೆ ಕೃಷಿಯಲ್ಲಿ ಹೂಡಿಕೆಯನ್ನು ಹೆಚ್ಚಿಸುವುದು, ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸುವುದು, ಕೃಷಿ ಉತ್ಪನ್ನಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾರಾಟ ಮಾಡುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದಾಗಿದೆ. ಈ ಯೋಜನೆಯ ಬಗ್ಗೆ ಸಮಗ್ರವಾದ ಮಾಹಿತಿ ಇಲ್ಲಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಕ್ಷೇತ್ರದ ಬೆಳವಣಿಗೆ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2025-26 ಸಾಲಿನ ಆಯವ್ಯಯದಲ್ಲಿ ಧನಧಾನ್ಯ ಕೃಷಿ ಯೋಜನೆಯನ್ನು ಘೋಷಿಸಿದೆ. ಜಿಲ್ಲೆಗಳ ಯೋಜನೆಯಿಂದ ಪ್ರೇರಣೆಗೊಂಡು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆಯಿಂದ 1.7 crore ರೈತರಿಗೆ ಪ್ರಯೋಜನವಾಗಲಿದ್ದು, ರೈತರ ಆದಾಯ ಹೆಚ್ಚಳ ಮತ್ತು ಕೃಷಿ ಕ್ಷೇತ್ರದಲ್ಲಿ ಸ್ಥಿರತೆಯನ್ನು ಸಾಧಿಸುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಈ ಯೋಜನೆ ಕೃಷಿ ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರಲಿದೆ ಎಂದೇ ಬಣ್ಣಿಸಲಾಗುತ್ತಿದೆ. ಅಸ್ತಿತ್ವದಲ್ಲಿರುವ ಯೋಜನೆಗಳು ಮತ್ತು ವಿಶೇಷ ಕಾರ್ಯಕ್ರಮಗಳ ಮೂಲಕ ಕಡಿಮೆ ಉತ್ಪಾದಕತೆ, ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು, ಕಡಿಮೆ ಸಾಲ ಮರುಪಾವತಿಸುವ ಸಾಮರ್ಥ್ಯ ಹೊಂದಿರುವ 100 ಜಿಲ್ಲೆಗಳಲ್ಲಿ ಈ ಯೋಜನೆ ಜಾರಿಯಾಗಲಿದೆ. ಪಿಎಂ ಧನಧಾನ್ಯ ಯೋಜನೆಯ ಪ್ರಮುಖಾಂಶಗಳು: ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಗುರಿ, ಕಡಿಮೆ ಉತ್ಪಾದಕತೆ ಹಾಗೂ ಕೃಷಿಯಲ್ಲಿ ಕಡಿಮೆ ಸಾಧನೆ ಮಾಡಿರುವ 100 ಜಿಲ್ಲೆಗಳಲ್ಲಿ ಯೋಜನೆ ಜಾರಿ. ರಾಜ್ಯ ಸರ್ಕಾರದ ನಿಕಟ ಸಹಭಾಗಿತ್ವದೊಂದಿಗೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆ, ರೈತರಿಗಾಗಿ ಸಾಲ ಹಾಗೂ ಸಬ್ಸಿಡಿ ಯೋಜನೆಗಳಿಗಾಗಿ ಬೆಂಬಲವನ್ನು ನೀಡಲಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಘೋಷಿಸಿದ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ. ಈ ಯೋಜನೆಯು ಮುಖ್ಯವಾಗಿ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ. ಅಂತಿಮವಾಗಿ ಬೆಳೆ ಇಳುವರಿಯನ್ನು ಹೆಚ್ಚಿಸುತ್ತದೆ. ಈ ಯೋಜನೆಯನ್ನು ನಿರ್ದಿಷ್ಟವಾಗಿ ಬಂಜರು ಹಾಗೂ ಅಭಿವೃದ್ಧಿ ಹೊಂದದ ಕೃಷಿ ಭೂಮಿಯನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾಗಿದ್ದು,

0: ಅವುಗಳನ್ನು ಕೃಷಿ ಮಾಡಬಹುದಾದ ಮತ್ತು ಉತ್ಪಾದಕ ಪ್ರದೇಶಗಳಿಗಾಗಿ ಪರಿವರ್ತಿಸಿ ರೈತರಿಗೆ ನೆರವನ್ನು ಒದಗಿಸುತ್ತದೆ. ಈ ಯೋಜನೆಯ ಪರಿಣಾಮವನ್ನು ಹೆಚ್ಚಿಸಲು ಹಾಲಿ ಇರುವ ಕೃಷಿ ಯೋಜನೆಗಳನ್ನು ಸಂಯೋಜಿಸಲಾಗಿದ್ದು ರಾಜ್ಯ ಸರ್ಕಾರದ ಸಹಭಾಗಿತ್ವದ ಮೂಲಕ ಜಾರಿಗೊಳಿಸಲಾಗುವುದು. ಕಡಿಮೆ ಉತ್ಪಾದಕತೆ ಹಾಗೂ ಕೃಷಿಯಲ್ಲಿ ಕಡಿಮೆ ಸಾಧನೆ ಮಾಡಿರುವ 100 ಜಿಲ್ಲೆಗಳನ್ನು ಈ ಯೋಜನೆಗೆ ಗುರಿಯಾಗಿಸಿಕೊಂಡಿದೆ. ಈ ಪ್ರದೇಶಗಳಲ್ಲಿ ಪ್ರಜ್ಞಾಪೂರ್ವಕ ಪ್ರಯತ್ನದ ಮೂಲಕ ರೈತ ಸಮುದಾಯದ ಪ್ರಗತಿ, ಭೂ ಬಳಕೆಯನ್ನು ಹೆಚ್ಚಿಸುವುದು ಹಾಗೂ ಸುಸ್ಥಿರ ಕೃಷಿ ಚಟುವಟಿಕೆಗಳನ್ನು ಉತ್ತೇಜಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಇಂತಹ ರಚನಾತ್ಮಕ ಪ್ರಯತ್ನದ ಮೂಲಕ ಪ್ರಧಾನಮಂತ್ರಿ ಧನಧನ್ಯ ಕೃಷಿ ಯೋಜನೆ ಕೃಷಿ ಕ್ಷೇತ್ರವನ್ನು ಬಲಪಡಿಸುವ, ದೇಶದೆಲ್ಲೆಡೆ ರೈತರಿಗೆ ದೀರ್ಘಕಾಲೀನ ಪ್ರಯೋಜನವನ್ನು ಖಾತರಿಪಡಿಸುತ್ತದೆ. ಧನಧಾನ್ಯ ಕೃಷಿ ಯೋಜನೆಯ ಉದ್ದೇಶ: ಕೃಷಿ ಉತ್ಪಾದಕತೆ ಹಾಗೂ ಕೃಷಿ ದಕ್ಷತೆಯನ್ನು ಹೆಚ್ಚಿಸುವುದು, ಕೃಷಿ ವೈವಿಧ್ಯತೆ ಹಾಗೂ ಪರಿಸರ ಸ್ನೇಹಿ ಕೃಷಿ ತಂತ್ರವನ್ನು ಉತ್ತೇಜಿಸುವುದು, ಪಂಚಾಯತ್ ಹಾಗೂ ತಾಲೂಕು ಮಟ್ಟದಲ್ಲಿ ಕೊಯ್ಲಿನ ಬಳಿಕ ಉಗ್ರಾಣ ಅಥವಾ ಸಂಗ್ರಹಣಾ ಮೂಲಸೌಕರ್ಯವನ್ನು ಬಲಪಡಿಸುವುದು, ಉತ್ತಮ ಜಲ ನಿರ್ವಹಣೆಗಾಗಿ ನೀರಾವರಿ ಸೌಲಭ್ಯಗಳ ವಿಸ್ತರಣೆ, ರೈತರಿಗೆ ಅಲ್ಪಾವಧಿ ಹಾಗೂ ದೀರ್ಘಾವಧಿ ಸಾಲಗಳಿಗೆ ಸುಲಭ ಲಭ್ಯತೆಯನ್ನು ಖಾತರಿಪಡಿಸುವುದು. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇದರಿಂದಾಗುವ ಪ್ರಯೋಜನಗಳು: ಉತ್ಪಾದನೆಯ ವೃದ್ಧಿ, ಬದಲಾಗುವ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಕೃಷಿಯನ್ನು ಉತ್ತಮಪಡಿಸಲು ಮತ್ತು ಹೆಚ್ಚಿನ ಉತ್ಪಾದನೆಯೊಂದಿಗೆ ಕೃಷಿ ಕಾರ್ಯಗಳನ್ನು ನಡೆಸಲು ರೈತರಿಗೆ ನೆರವಾಗುತ್ತದೆ. ಕೃಷಿಯಲ್ಲಿ ನವೀನ ತಂತ್ರಗಳ ಅಳವಡಿಕೆ, ಉತ್ತಮ ಕೃಷಿ ಪದ್ಧತಿಗಳು ಮತ್ತು ಸಣ್ಣ ಉತ್ಪಾದನಾ ಸಲಕರಣೆಗಳನ್ನು ರೈತರಿಗೆ ಒದಗಿಸುತ್ತದೆ. ಆರ್ಥಿಕ ಸಹಾಯ: ರೈತರ ಉತ್ಪಾದನಾ ವೆಚ್ಚಗಳನ್ನು ಕಡಿಮೆ ಮಾಡಲು ಮತ್ತು ಹೆಚ್ಚಿನ ಲಾಭಗಳನ್ನು ಗಳಿಸಲು ನೆರವು ನೀಡುತ್ತದೆ. ಕೃಷಿ ತರಬೇತಿ ಮತ್ತು ಮಾರ್ಗದರ್ಶನ: ರೈತರಿಗೆ ಬೆಳೆಗಳನ್ನು ಆರಿಸುವ, ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸುವ ಹಾಗೂ ಕೃಷಿ ವ್ಯವಸ್ಥೆಗಳನ್ನು ಸುಧಾರಿಸಲು ತರಬೇತಿಗಳನ್ನು ನೀಡಲಾಗುತ್ತದೆ. ಅನುವಾದಿತ ಕೃಷಿ ವಿಧಾನಗಳು, ಹೊಳೆ ನೀರಾವರಿ, ಸುಧಾರಿತ ಪೋಷಣೆಯ ಬೆಳೆಗಳು, ಮೂಲಭೂತ ಕೃಷಿ ಉಪಕರಣಗಳು ಹಾಗೂ ತಂತ್ರಜ್ಞಾನಗಳ ಮೂಲಕ ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸುವ ಪ್ರಯತ್ನವಾಗಿದೆ. ನೀರು ಸರಬರಾಜು: ನೀರಿನ ಸಮರ್ಪಕ ಬಳಕೆಯ ಜಾಗೃತಿ, ಕೃಷಿಯಲ್ಲಿನ ನೀರಿನ ಪೋಲನ್ನು ತಡೆಯುವ ವಿಧಾನವನ್ನು ನೀಡಲಾಗುತ್ತದೆ. ಸಬ್ಸಿಡಿಗಳು ಹಾಗೂ ಹಣಕಾಸು ಸಹಾಯ: ರೈತರಿಗೆ ಸಾಲ ಮತ್ತು ಸಬ್ಸಿಡಿ ಯೋಜನೆಗಳನ್ನು ಪ್ರೋತ್ಸಾಹಿಸುತ್ತದೆ. ಮಾರುಕಟ್ಟೆ ಸಹಾಯ: ಉತ್ತಮ ದರದಲ್ಲಿ ಬೆಳೆಗಳನ್ನು ಮಾರಾಟ ಮಾಡುವ ಮಾರ್ಗಗಳನ್ನು ಮತ್ತು ಮಾರುಕಟ್ಟೆ ತಂತ್ರಗಳನ್ನು ರೈತರಿಗೆ ಪ್ರಸ್ತುತಪಡಿಸಲಾಗುತ್ತದೆ. ಯೋಜನೆಯ ಅನುಷ್ಠಾನಗಳು: ಈ ಯೋಜನೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕೃಷಿ ಇಲಾಖೆಗಳು, ಕೃಷಿ ವಿಸ್ತರಣಾ ಸಂಘಗಳು, ರೈತ ಸಂಘಟನೆಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ. ಬದಲಾಗುತ್ತಿರುವ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಸಮರ್ಥವಾಗಿ ಬೆಳೆಗಳನ್ನು ಉತ್ಪಾದಿಸಲು ಮಾರ್ಗದರ್ಶನ ನೀಡುತ್ತದೆ. ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು ಈ ಯೋಜನೆಯ ಪ್ರಯೋಜನ ಪಡೆಯಲಿದ್ದಾರೆ. ಕಡಿಮೆ ಕೃಷಿ ಇಳುವರಿ ಹೊಂದಿರುವ 100 ಜಿಲ್ಲೆಗಳನ್ನು ಸರ್ಕಾರ ಗುರಿಯಾಗಿಸಿಕೊಂಡಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಜೊತೆಗೆ ಕೇಂದ್ರ ಸರ್ಕಾರ ಗ್ರಾಮೀಣ ಸಮೃದ್ಧಿ ಹಾಗೂ ಸ್ಥಿತಿಸ್ಥಾಪಕತ್ವ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದೆ. ಇದು ಕೃಷಿ ಕ್ಷೇತ್ರದಲ್ಲಿ ಕೌಶಲ್ಯರಹಿತ ಉದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ಗುರಿಯನ್ನು ಹೊಂದಿದ್ದು, ಗ್ರಾಮೀಣ ಆರ್ಥಿಕತೆಯನ್ನು ಉತ್ತೇಜಿಸಲು ಕೌಶಲ್ಯ ಹೂಡಿಕೆ ಮತ್ತು ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಿದೆ. ಈ ಯೋಜನೆಯು ಕೂಡ ರಾಜ್ಯ ಸರ್ಕಾರದ ಸಹಭಾಗಿತ್ವದೊಂದಿಗೆ ಜಾರಿಯಾಗಲಿದೆ. ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಸಂಕ್ಷಿಪ್ತವಾಗಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ: ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಹಾಗೂ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಸಾಧಿಸಲು ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಕೃಷಿ ಉತ್ಪಾದನೆ ಮತ್ತು ಕೃಷಿ ದಕ್ಷತೆಯನ್ನು ಹೆಚ್ಚಿಸುವುದು, ಕೃಷಿ ವೈವಿಧ್ಯತೆ ಹಾಗೂ ಪರಿಸರ ಸ್ನೇಹಿ ಕೃಷಿ ತಂತ್ರಗಳನ್ನು ಉತ್ತೇಜಿಸುವುದು, ಪಂಚಾಯತ್ ಹಾಗೂ ತಾಲೂಕು ಮಟ್ಟದಲ್ಲಿ ಕೊಯ್ಲಿನ ಬಳಿಕ ಉಗ್ರಾಣ ಮೂಲಸೌಕರ್ಯಗಳನ್ನು ಬಲಪಡಿಸುವುದು, ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲಿದ್ದಾರೆ. ಕಡಿಮೆ ಕೃಷಿ ಇಳುವರಿ ಹೊಂದಿರುವ 100 ಜಿಲ್ಲೆಗಳನ್ನು ಸರ್ಕಾರ ಗುರಿಯಾಗಿಸಿಕೊಂಡಿದೆ. ಈ ಯೋಜನೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕೃಷಿ ಯೋಜನೆಗಳು, ಕೃಷಿ ವಿಸ್ತರಣಾ ಸಂಘಗಳು, ರೈತ ಸಂಘಟನೆಗಳು ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ. ಈ ಯೋಜನೆಯು ಮುಖ್ಯವಾಗಿ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಪಿಎಂಡಿಡಿಕೆವೈ ಬಗ್ಗೆ ಮಾಹಿತಿ ಪ್ರಸಾರವಾಯಿತು. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆತ್ಮೀಯ ಶ್ರೋತೃ ಬಾಂಧವರೇ, ಪ್ರತಿ ತಿಂಗಳು ಕೊನೆಯ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಪ್ರಸಾರವಾಗುತ್ತಿದೆ.
1: ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್.
0: ಇದರಲ್ಲಿ ಭಾಗವಹಿಸಲು ನಿಮಗೂ ಆಸಕ್ತಿ ಇದ್ದರೆ 1800117100 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಚಿಂತನೆಗಳನ್ನು ಹೇಳಿ. ಉತ್ತಮವಾದ ಸಲಹೆ ಸೂಚನೆಗಳನ್ನು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು.
2: ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ. ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ. 18 ಮತದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಇಂದು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆ ವಹಿಸಿದ್ದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪಾಲ್ಗೊಂಡಿದ್ದರು. ಸಭೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಕ್ವಾಡ್ ರಾಷ್ಟ್ರಗಳ ನಡುವಿನ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಇತರ ದೇಶಗಳಿಗೆ ನೆರವಾಗುವ ಅಗತ್ಯವನ್ನು ಒತ್ತಿ ಹೇಳಿದರು. ತಾವು ಮುಕ್ತ ಸಮಾಜವನ್ನು ಹೊಂದಿರುವ ರಾಷ್ಟ್ರಗಳಾಗಿದ್ದು ಸಮೃದ್ಧಿ ಮತ್ತು ಪ್ರಗತಿಯ ಹಾದಿಯಲ್ಲಿ ನಾವೀನ್ಯತೆ ಮತ್ತು ಸೃಜನಶೀಲತೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತೇವೆ. ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಜಗತ್ತಿನ ಸಾಮಾನ್ಯ ಪಿಡುಗಾಗಿರುವ ಭಯೋತ್ಪಾದನೆಯನ್ನು ಜಂಟಿಯಾಗಿ ಮಟ್ಟಹಾಕಲು ವಿಶೇಷ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಪ್ರಸ್ತುತ ಜಾಗತಿಕ ವಿದ್ಯಮಾನಗಳ ಕುರಿತು ವಿಸ್ತೃತ ದ್ವಿಪಕ್ಷೀಯ ಚರ್ಚೆಗಳು ನಡೆದಿದ್ದು, ಪ್ರಮುಖವಾಗಿ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಮೇಲೆ 4 ರಾಷ್ಟ್ರಗಳು ಗಮನ ಕೇಂದ್ರೀಕರಿಸಿದವು. ಕಡಲ ವಲಯದಲ್ಲಿ ಕಣ್ಗಾವಲು, ಕಡಲ ಜಾಗೃತಿ, ಸರಕು ಜಾಲ, ಸಾಗರದಾಳದ ಕೇಬಲ್ಗಳ ವ್ಯವಸ್ಥೆ, ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕ್ವಾಡ್ ರಾಷ್ಟ್ರಗಳ ಸಹಭಾಗಿತ್ವ ವಿಸ್ತರಿಸುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ, ಕ್ವಾಡ್ ನಿರ್ಣಾಯಕ ಖನಿಜಗಳ ಚೌಕಟ್ಟು 4 ರಾಷ್ಟ್ರಗಳ ಆರ್ಥಿಕ ನೀತಿಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಹಾಗೂ ಪೂರೈಕೆ ಸರಪಳಿಯನ್ನು ಬಲಪಡಿಸಲು, ಹೂಡಿಕೆಯನ್ನು ಸಂಯೋಜಿಸಲು ಮಾರ್ಗದರ್ಶನ ನೀಡಲಿವೆ ಎಂದರು. ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಹೋರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನವನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಪಶ್ಚಿಮ ಏಷ್ಯಾದಲ್ಲಿ ಸ್ಥಿರತೆ ತರಲು ರಾಜತಾಂತ್ರಿಕ ಪ್ರಯತ್ನಗಳು ಪ್ರಮುಖವಾಗಿದೆ ಎಂದು ತಿಳಿಸಿದರು. ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳ ಕ್ಷೇತ್ರ ಸೇರಿದಂತೆ ಇಂದು ಕ್ವಾಡ್ ಒಕ್ಕೂಟ ಕೆಲವು ಪ್ರಮುಖ ಉಪಕ್ರಮಗಳನ್ನು ಮುನ್ನಡೆಸಿವೆ ಎಂದು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್ ತಿಳಿಸಿದರು. ಕ್ವಾಡ್ ಸಭೆಯ ಹಿನ್ನೆಲೆ ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ಮತ್ತು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೇವಾ ತೀರ್ಥದಲ್ಲಿ ಭೇಟಿ ಮಾಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ 12 ವರ್ಷಗಳ ಅವಧಿ ಭಾರತದ ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಮಹತ್ವದ ಪರಿವರ್ತನಾ ಪರ್ವವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು 2014 ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಭಾರತದ ಆಡಳಿತ ಶೈಲಿ, ದೂರದೃಷ್ಟಿ ನಾಯಕತ್ವ ಮತ್ತು ರಾಷ್ಟೀಯ ಸಂಕಲ್ಪದಲ್ಲಿ ಒಂದು ನಿರ್ಣಾಯಕ ಮತ್ತು ಐತಿಹಾಸಿಕ ಬದಲಾವಣೆಗೆ ನಾಂದಿ ಹಾಡಿತು ಎಂದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಕೂಡ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದು, ಸುಶಾಸನದ 12 ವರ್ಷಗಳ ಈ ಪಯಣ ವಿಕಸಿತ ಭಾರತ 2047 ಸಂಕಲ್ಪಕ್ಕೆ ಬಲಿಷ್ಠ ಅಡಿಪಾಯ ಹಾಕಿದೆ ಎಂದಿದ್ದಾರೆ. ಪ್ರಧಾನಿಯವರ ನೇತೃತ್ವದಲ್ಲಿ ಭಯೋತ್ಪಾದನೆಗೆ ದಿಟ್ಟ ಪ್ರತ್ಯುತ್ತರ ನೀಡುತ್ತಾ ತನ್ನ ಸಾರ್ವಭೌಮತ್ವದ ರಕ್ಷಣೆಗೆ ಭಾರತ ಸನ್ನದ್ಧವಾಗಿದೆ. ಇಂದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರದ ಮೂಲಕ ಯೋಜನೆಗಳನ್ನು ಬದಲಾವಣೆಯ ಸಾಧನಗಳನ್ನಾಗಿ ಪರಿವರ್ತಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಮತ್ತು ಬಿಹಾರ ವಿಧಾನ ಪರಿಷತ್ಗಳ ಕೆಲವು ಸದಸ್ಯರ ನಿವೃತ್ತಿಯಿಂದ ತೆರವಾಗಲಿರುವ ಸ್ಥಾನಗಳನ್ನು ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರಿಂದ ಭರ್ತಿ ಮಾಡಲು ದ್ವೈವಾರ್ಷಿಕ ಚುನಾವಣೆಯ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಬಿಹಾರದ 9 ಸದಸ್ಯರ ಅಧಿಕಾರಾವಧಿ ಮುಂಬರುವ ಜೂನ್ 18 ಕೊನೆಗೊಳ್ಳಲಿದ್ದರೆ ಕರ್ನಾಟಕದ 7 ಸದಸ್ಯರ ಅವಧಿ ಜೂನ್ 30 ಮುಕ್ತಾಯಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಉಭಯ ರಾಜ್ಯಗಳ ಒಟ್ಟು 16 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕರ್ನಾಟಕ ವಿಧಾನ ಪರಿಷತ್ನಿಂದ ಸದಸ್ಯರಾದ ಗೋವಿಂದರಾಜು, ನಸೀರ್ ಅಹಮದ್, ಎನ್ ನಾಗರಾಜು, ಪ್ರತಾಪ್ ಸಿಂಹ ನಾಯಕ್ ಕೆ, ತಿಪ್ಪಣ್ಣಪ್ಪ, ಸುನೀಲ್ ಮಲ್ಯಾಪುರೆ ಮತ್ತು ಬಿಕೆ ಹರಿಪ್ರಸಾದ್ ನಿವೃತ್ತಿ ಹೊಂದಲಿರುವ 7 ಸದಸ್ಯರಾಗಿದ್ದಾರೆ. ಜೂನ್ 1 ಚುನಾವಣೆಗೆ ಅಧಿಕೃತ ಅಧಿಸೂಚನೆ ಹೊರಬೀಳಲಿದ್ದು ನಾಮಪತ್ರ ಸಲ್ಲಿಸಲು ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಜೂನ್ 18 ಬೆಳಗ್ಗೆ 9 ಸಂಜೆ 4 ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಅಂದೇ 5 ಮತ ಎಣಿಕೆ ನಡೆಯಲಿದೆ. ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಜೂನ್ 20 ಪೂರ್ಣಗೊಳ್ಳಬೇಕಿದೆ ಎಂದು ಆಯೋಗದ ಪ್ರಕಟಣೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ಇಂದು ಗ್ಯಾಂಗ್ಟಕ್ಗೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಓಂ ಪ್ರಕಾಶ್ ಮಾಥೂರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರ ಗಣ್ಯರು ಬರಮಾಡಿಕೊಂಡರು. ಇಂದು ರಾಷ್ಟ್ರಪತಿಗಳು ಮಹಿಳೆಯರಿಗೆ ಸುರಕ್ಷಿತ ಮತ್ತು ಕೈಗೆಟುಕುವ ಸಂಚಾರ ಸೌಲಭ್ಯ ಒದಗಿಸಲು ಗುಲಾಬಿ ಬಸ್ಗಳಿಗೆ ಚಾಲನೆ ನೀಡಲಿದ್ದಾರೆ. ಇಂದು ಸಂಜೆ ರಾಷ್ಟ್ರಪತಿಗಳು ಗ್ಯಾಂಗ್ಟಕ್ನಲ್ಲಿರುವ ಪ್ರಸಿದ್ಧ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2 ದಿನವಾದ ನಾಳೆ ರಾಷ್ಟ್ರಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತರಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟ್ರಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಇದರೊಂದಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದ ದೇಶದ 15 ರಾಜ್ಯವಾಗಿ ಸಿಕ್ಕಿಂ ಹೊರಹೊಮ್ಮಲಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಭಾರತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯಲ್ಲಿರುವ ಸಾಂಚು ಗಡಿ ಚೌಕಿಗೆ ಭೇಟಿ ನೀಡಿ ದೇಶ ಕಾಯುವ ಬಿಎಸ್ಎಫ್ ಯೋಧರ ಬದ್ಧತೆಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ಗಡಿ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗಾಗಿ ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮ 2 ಚಾಲನೆ ನೀಡಿದರು. ಈ ಯೋಜನೆಯಡಿ ಬಾರ್ಮೇರ್, ಬಿಕಾನೇರ್ ಮತ್ತು ಜೈಸಲ್ಮೇರ್ ಜಿಲ್ಲೆಗಳ ಗಡಿ ಗ್ರಾಮಗಳಲ್ಲಿ ರಸ್ತೆ, ವಿದ್ಯುತ್, ಶಿಕ್ಷಣ ಹಾಗೂ ಉದ್ಯೋಗ ಸೇರಿದಂತೆ ಮೂಲಸೌಕರ್ಯಗಳನ್ನು ಬಲಪಡಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ, ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹಾಗೂ ಹಿರಿಯ ಭದ್ರತಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿರುವ ಅಪ್ನಾ ಅಪನ್, ನರೇಂದ್ರ ಮೋದಿ ಸಂಘ್ ಮೇರೆ ಅನುಭವ್ ಎಂಬ ಪುಸ್ತಕವನ್ನು ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡ ಅವರು ನವದೆಹಲಿಯಲ್ಲಿಂದು ಲೋಕಾರ್ಪಣೆಗೊಳಿಸಿದರು. ಬಿಜು ಜನತಾದಳ BJDಯ ಮಾಜಿ ರಾಜ್ಯಸಭಾ ಸದಸ್ಯ ದೇವಶಿಶ್ ಸಾಮಂತರಾಯ್ ಇಂದು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷ BJPಗೆ ಸೇರ್ಪಡೆಯಾಗಿದ್ದಾರೆ. ನವದೆಹಲಿಯಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಮತ್ತು ಒಡಿಶಾ ರಾಜ್ಯ ಬಿಜೆಪಿ ಅಧ್ಯಕ್ಷ ಮನಮೋಹನ್ ಸಾಮಲ್ ಸೇರಿದಂತೆ ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ತಮಿಳುನಾಡಿನ AIADMK ಪಕ್ಷದ 3 ಶಾಸಕರ ರಾಜೀನಾಮೆಯನ್ನು ಸಭಾಧ್ಯಕ್ಷರು ಅಂಗೀಕರಿಸಿದ ಬೆನ್ನಲ್ಲೇ ರಾಜ್ಯದ ಮಧುರಾಂತಕಂ, ಪೆರುಂದುರೈ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳು ಅಧಿಕೃತವಾಗಿ ತೆರವಾಗಿದೆ ಎಂದು ಘೋಷಿಸಲಾಗಿದೆ. ಇದಕ್ಕೂ ಮುನ್ನ 2 ಕ್ಷೇತ್ರಗಳಿಂದ ಜಯಗಳಿಸಿದ್ದ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದರಿಂದ ಆ ಕ್ಷೇತ್ರವು ತೆರವಾಗಿತ್ತು. ಓಸ್ಲೋದಲ್ಲಿ ಆರಂಭವಾಗಿರುವ ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಟೂರ್ನಿಯ ಮೊದಲ ದಿನದಲ್ಲಿ ಭಾರತ ಶುಭಾರಂಭ ಕಂಡಿದ್ದು, ಯುವ ಗ್ರ್ಯಾಂಡ್ ಮಾಸ್ಟರ್ಸ್ಗಳಾದ ಆರ್ ಪ್ರಜ್ಞಾನಂದ ಮತ್ತು ದೊಮ್ಮರಾಜು ಗುಕೇಶ್ ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಇಬ್ಬರು ಆಟಗಾರರ ಕ್ಲಾಸಿಕಲ್ ಸುತ್ತುಗಳು ಡ್ರಾನಲ್ಲಿ ಅಂತ್ಯಗೊಂಡ ಹಿನ್ನೆಲೆ ಅಂತಿಮ ಫಲಿತಾಂಶಕ್ಕೆ ನಡೆದ ಟೈ ಬ್ರೇಕರ್ ಮಾದರಿಯ ಆರ್ಮಗೆಡನ್ ಪಂದ್ಯಗಳಲ್ಲಿ ಜಯಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ, ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18 ಮತದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟೆಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
6: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 1:20. ಈಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕಾವ್ಯಾನಂದ ಅವರ ರಚನೆ ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭು. ಹಾಡಿದ್ದಾರೆ ಉಷಾ ಪಠವಾರಿ.

ಕಾರ್ಯಕ್ರಮದ ಕಡೆಯದಾಗಿ ಅಂಬಿಕಾತನಯದತ್ತರ ರಚನೆ ಮನಸ್ಸಿನಲ್ಲಿ ಹೊಳೆದವನೇ, ಕನಸಿನಲ್ಲಿ ಬೆಳೆದವನೇ, ಜೀವನವನೇ ತೊಳೆದವನೇ, ಎಲ್ಲಿರುವೆ ಬಾ ಹಾಡಿದ್ದಾರೆ ವಾಣಿಶ್ರೀ ಕುಲಕರ್ಣಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸಲು ಸಂದೇಶ ಕಳುಹಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ 9480858523 ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಅಮರ್ ಚಿತ್ರದ ಗೀತೆ. ಸಂಗಡಿಗರೊಂದಿಗೆ ಸಂಚಿತ್ ಹೆಗಡೆಯವರು ಹಾಡಿರುವ ಈ ಗೀತೆಯ ಸಾಹಿತ್ಯ ಕವಿರಾಜ್, ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯ.

0: choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಕೂಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ ಹಾಗೂ ಅಭಿಷೇಕಯ್ಯ ಹಿರೇಮಠ ಅವರಿಗಾಗಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜೈರಾಮ್. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ರಂಗರಾವ್.

ಮುಂದಿನ ಗೀತೆ ಕೇಳುವ ಮುನ್ನ ಇದೊಂದು ಪ್ರಕಟಣೆ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯೆಟ್ ವಸಂತಮಹಲ್ ಮೈಸೂರು ಇಲ್ಲಿಂದ ಬಂದ ಪ್ರಕಟಣೆ ಹೀಗಿದೆ. 2026-27 ಸಾಲಿನ ಡಿಇಎಲ್ಇಡಿ ದಾಖಲಾತಿ ಪ್ರಕ್ರಿಯೆಯು ಪ್ರಾರಂಭಗೊಂಡಿದ್ದು, ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಶೇಕಡ 50%, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಶೇಕಡ 45% ಅಂಕಗಳು ಪಡೆದಿರಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಆಸಕ್ತ ಅಭ್ಯರ್ಥಿಗಳು ಕಚೇರಿಯ ಪಿಎಸ್ಟಿಇ ನೋಡಲ್ ಅಧಿಕಾರಿಗಳಾದ ಶ್ರೀ ಚಂದ್ರಶೇಖರ್ ಕೆಎಚ್ ಅವರ ಮೊಬೈಲ್ ಸಂಖ್ಯೆ 8050300344 ಸಂಖ್ಯೆ ಮತ್ತೊಮ್ಮೆ 8050003244 ಮತ್ತು ಶ್ರೀ ನಂಜುಂಡ ಆರಾಧ್ಯ ಉಪನ್ಯಾಸಕರು ಇವರ ಮೊಬೈಲ್ ಸಂಖ್ಯೆ 8105949946444 ಸಂಖ್ಯೆ ಮತ್ತೊಮ್ಮೆ 8105949644 ಇವರನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಗೀತೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್. ಘೌಸ್ಪೀರ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಈ ಗೀತೆಯನ್ನು ಕೋರಿದ್ದಾರೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್.

ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಶ್ವಾಸಕೋಶ ಕಾಯಿಲೆಗಳು ಹಾಗೂ ಶ್ವಾಸಕೋಶ ಕ್ಯಾನ್ಸರ್ ಜಾಗೃತಿ, ಈ ಕುರಿತು ಮಾತನಾಡುತ್ತಾರೆ ಹಿರಿಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಅರುಣ್ ಎಚ್ಎಂ ಹಾಗೂ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಲೇಪಾಕ್ಷಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಫೋನ್ ಸಂಖ್ಯೆಗಳು 251-258-2 ಮತ್ತೊಂದು 251-508-9, ಮೈಸೂರಿನ ಎಸ್ಟಿಡಿ ಸಂಖ್ಯೆ 0821. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್ ಮೈಸೂರು. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಗೀತೆ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್. ಸಂಗೀತ ನಿರ್ದೇಶನ ಬಪ್ಪಿ ಲಹರಿ. ಈ ಗೀತೆಯನ್ನು ಕೋರಿದ್ದಾರೆ ಮೈಸೂರಿನ ರಾಜೇಂದ್ರನಗರದಿಂದ ಸತೀಶ್.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನು ಕಳಿಸಿದ್ದವರು ಪಂಪೌಸ್ ಹಳಸಹಳ್ಳಿಯಿಂದ ಬಾಲಕೃಷ್ಣ, ಹವ್ಯಾ, ತ್ರಿಷಿಕಾ ಮತ್ತು ಮನೆಯವರು, ಹಾಗೆ HN ವಿಶ್ವನಾಥ್ ಸರಸ್ವತಿಪುರಂ ಮೈಸೂರಿನಿಂದ, ಹಾಗೆ ಮೈಸೂರಿನ ಗುರುಪ್ರಸಾದ್, ರೇಷ್ಮಾ, ಮನು, ಗಗನ್ ಪ್ರಸಾದ್ ಹಾಗೂ ರಮೇಶ್ ಅವರು, ವಿಸ್ಮಯದೇವ್, ಪವನ್ದೇವ್, ಇಂದು, ಅಮೃತ, ನಿರ್ಮಲಾ, ಮಹದೇವ್ ರಾಮಕೃಷ್ಣನಗರ ಮೈಸೂರಿನಿಂದ, ವನಜಾ, ಶಿವಕುಮಾರ್, ಶಿವಾನಿ, ನಿತೀಶ್, ಟಿಕೆ ಬಡಾವಣೆಯಿಂದ, ಹಾಗೆ ಪದ್ಮ ದೇವಲಿಂಗೇಗೌಡ, ಅಂಕುಶಪುರ, ಬಸರ

ಕಾಳು ಹೋಬಳಿಯಿಂದ, ಪುಟ್ಟರಾಜಪ್ಪ ರಾಮಕೃಷ್ಣ ನಗರದಿಂದ, ಹಾಗೆ ಎಸ್ ವಿ ಪಿ ನಗರ ಮೈಸೂರಿನಿಂದ, ಸುಜಾತ ಗಾಯತ್ರಿಪುರಂನಿಂದ, ಮನು ರಾಘವಿ ಶುಭ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮೀನಮ್ಮ ಮತ್ತು ಕುಟುಂಬದವರು ಮೈಸೂರಿನ ಬೆಳವಾಡಿಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ರತ್ನಮ್ಮ ಭೂಮಿಕಾ ಅನಿಲ್ ರಾಮಕೃಷ್ಣ ನಗರದಿಂದ, ಮತ್ತೊಬ್ಬರು ಕೆ ಸಿ ಚಿಕ್ಕಣ್ಣ, ಲಕ್ಷ್ಮೀ, ಚೈತ್ರ, ಚರಿತ್, ಚೇತನ್ ಕುಮಾರ್, ಅಶ್ವಿನಿ, ನಂದಿನಿ ಬಡಾವಣೆ, ವಿ ವಿ ನಗರ ಮಂಡ್ಯದಿಂದ, ಹಾಗೆ ಮೈಸೂರಿನ ವಿಶ್ವೇಶ್ವರ ನಗರದಿಂದ ಇಂದ್ರಾಣಿ, ಕುಪೇಂದ್ರ, ಸಾರಿಕಾ ಶ್ರೇಯ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಬೆಲವತ್ತ ಗ್ರಾಮದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ ಮತ್ತು ಹರ್ಷಿತಾಚಾರ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕೇಶವ ಭೋಗಾದಿಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯನಗರ ನಾಲ್ಕನೇ ಹಂತದಿಂದ ಪುಟ್ಟಸ್ವಾಮಿ, ಉಮಾ, ಮೇಘನಾ, ಮಾನಸ, ಮಿಹಿ, ಮಿಶಾ, ಹುಶ್ವಿಕಾ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಯೋಗಾನಂದ ರಂಪೂರೆ ನಜರ್ಬಾದ್ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಭವ್ಯ ಮಹೇಶ್, ಭಾಗ್ಯ, ಮಹದೇವು ಮಂಡ್ಯದಿಂದ, ಹಾಗೆ ಎನ್ ಆರ್ ಮೊಹಲ್ಲಾ ಮೈಸೂರಿನಿಂದ, ವಿಜಯ, ನಾಗೇಂದ್ರ, ಮುರುಳಿ, ನಿತ್ಯ, ವೇಣು, ಶೋಭಾ, ಬಿಂದು, ಪ್ರೇಮ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವೀಣಾ ಶ್ರೀಕಾಂತ್, ಅನಿತಾ ಅಶೋಕ್ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹನಿತ್ ಬೋಗಾದಿಯಿಂದ, ರಮ್ಯಾ ಹನಿತ್ ಅವರು ಬೋಗಾದಿಯಿಂದ ನಮಗೆ ಕಳಿಸಿದ್ದಾರೆ. ಪಂಕಜಾ ಕುವೆಂಪು ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂಜನಗೂಡು ತಲಾಕ್ ನಗರ್ಲೆ ಗ್ರಾಮದಿಂದ ಜಸ್ವಿತ್ ಮಂಜು ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎಚ್ ಟಿ ಮಂಜುರಾಣಿ, ಅಮೃತವರ್ಷಿಣಿ, ಜಾನಕಿ ನಾಗರಾಜು, ಸಮುದ್ಯತ ಮತ್ತು ಸರ್ವಜಿತ್ ಅವರು ವಿಜಯನಗರ ನಾಲ್ಕನೇ ಹಂತ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಈರಣ್ಣ ಮುದನೂರ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಶೀಲಾ ಕೇಶವ ವಿಜಯನಗರ ನಾಲ್ಕನೇ ಹಂತದಿಂದ, ಕಲಾಪ್ರಸಾದ್ ಬೆಮೆಲ್ ನಗರ ಶ್ರೀರಾಮ್ಪುರದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೆ, ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಂದೇಶವನ್ನು ಕಳಿಸಿದ ಹಾಗೆ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ಧನ್ಯವಾದಗಳು. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಆಕಾಶವಾಣಿ ಮೈಸೂರು FM 100.6.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ. ಜೂನ್ 18 ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51 ಸಭೆ. ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26 ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18 ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1 ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಮತದಾನ ಜೂನ್ 18 ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಸೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿಂದು 175 ರಾಜ್ಯಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 5,03,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 2,50,548 ಕೋಟಿ ರೂಪಾಯಿ, ಎಂಎಸ್ಎಂಇ ವಲಯಕ್ಕೆ 2,27,208 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 2,528 ಕೋಟಿ ರೂಪಾಯಿ, ಆದ್ಯತಾ ವಸತಿ ಯೋಜನೆಗೆ 9,465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿ ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಐಸಿಸಿ ಕಚೇರಿಯ ಇಂದಿರಾಭವನದಲ್ಲಿಂದು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎಂದು ಮುಖ್ಯಮಂತ್ರಿ ಕಚೇರಿ ತಿಳಿಸಿದೆ. ಹೈಕಮಾಂಡ್ ಜೊತೆಗಿನ ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಹಾಗೂ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಹಾಗೂ ಸಂಪುಟ ಪುನರ್ರಚನೆ ಬೇಡಿಕೆ, ಪಕ್ಷ ಬಲವರ್ಧನೆ ಕುರಿತಂತೆ ಇಂದು ಹೈಕಮಾಂಡ್ ಜೊತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂವಿ ಪಾಟೀಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಯಕತ್ವ ಬದಲಾವಣೆಯ ಸಾಧ್ಯತೆಯನ್ನು ತಳ್ಳಿಹಾಕಿದ್ದಾರೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜಕೀಯ ಹೋರಾಟ ನಡೆಸುವ ಸಿದ್ಧತೆ ಹಾಗೂ ಇತರೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್.

0: ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ ನವದೆಹಲಿಯಲ್ಲಿ ಇಂದು ನಡೆಯಲಿದೆ. ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ಪ್ರಮುಖವಾಗಿ ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಕರ್ನಾಟಕ, ಪುದುಚೇರಿ ರಾಜ್ಯಗಳ ನಡುವೆ ಕಾವೇರಿ ನದಿ ನೀರು ಹಂಚಿಕೆ ಕುರಿತಂತೆ ಚರ್ಚೆ ನಡೆಯಲಿದೆ. ಕುರುವೈ ಕೃಷಿ ಋತುವಿಗೆ ಮುಂಚಿತವಾಗಿ ತಮಿಳುನಾಡಿನ ರೈತರು ನೀರಿನ ಲಭ್ಯತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವುದರಿಂದ ಈ ಸಭೆ ಮಹತ್ವದ್ದಾಗಿದೆ. ಭತ್ತದ ಕೃಷಿ ಋತುವಿಗೆ ತಮಿಳುನಾಡು ಸಾಂಪ್ರದಾಯಿಕವಾಗಿ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸುವುದರಿಂದ ಈ ಸಭೆ ಮಹತ್ವ ಪಡೆದುಕೊಂಡಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಅನುಸಾರ ಕೇಂದ್ರ ಸರ್ಕಾರ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತು ನೀರು ನಿಯಂತ್ರಣ ಸಮಿತಿಯನ್ನು ರಚಿಸಿದೆ. ಮುಂಬರುವ ರಾಜ್ಯಸಭಾ ಚುನಾವಣೆಯ ಬಗ್ಗೆ ವರಿಷ್ಠರೊಂದಿಗೆ ಚರ್ಚಿಸಲು ಮುಖ್ಯಮಂತ್ರಿಗಳು ಹಾಗೂ ನಾಯಕರು ದೆಹಲಿಗೆ ತೆರಳಿದ್ದಾರೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸ್ಕರಿಸದೆ ನದಿಗೆ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ಅವರು, ವನ್ಯಜೀವಿಗಳ ಸಂಚಾರದ ಬಗ್ಗೆ ನಿಗಾ ಇಡಲು ಡ್ರೋನ್ ಸೇರಿದಂತೆ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಓಕಳೀಪುರಂ ಅಷ್ಟಪಥ ಕಾರಿಡಾರ್ನ ಚೆನ್ನೈ ರೈಲ್ವೆ ಕೆಳಭಾಗದಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಹಾಗೂ ಪಶ್ಚಿಮ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಈ ಸೂಚನೆ ನೀಡಿದ್ದಾರೆ. ಪಾದಾಚಾರಿ ಮಾರ್ಗದ ಕಾಮಗಾರಿಗಳನ್ನು ಕೂಡಲೇ ಆರಂಭಿಸಿ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಶಿವಾನಂದ ವೃತ್ತದ ಸಮೀಪದ ಮಾಧವನಗರ ರೈಲ್ವೆ ಕೆಳಸೇತುವೆ ಬಳಿ ಪರಿಶೀಲನೆ ನಡೆಸಿದ ವೇಳೆ ಮಳೆ ನೀರು ಹರಿವಿಗಾಗಿ ಅಳವಡಿಸಲಾಗಿರುವ ಗ್ರೇಟಿಂಗ್ಗಳನ್ನು ಸದಾ ಸ್ವಚ್ಛವಾಗಿರುವಂತೆ ತಿಳಿಸಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ಸೂಚನೆಯಂತೆ ಶಿವಮೊಗ್ಗ ಜಿಲ್ಲೆಯ ಆಯ್ದ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಿಎಂ ಜನಮನ್ ಹಾಗೂ ಡಿಎಜೆಜಿಯುಎ ಯೋಜನೆಗಳಡಿಯಲ್ಲಿ ಜನಭಾಗಿದಾರಿ, ಎಲ್ಲರಿಗಿಂತ ದೂರ, ಎಲ್ಲರಿಗಿಂತ ಮೊದಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್ ಹೇಮಂತ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ ಈ ಅಭಿಯಾನವನ್ನು ಸಕ್ರಿಯವಾಗಿ ನಡೆಸಲಾಗಿತ್ತು. ಅಭಿಯಾನದ ಅಂಗವಾಗಿ ಬುಡಕಟ್ಟು ಸಮುದಾಯದ ಜನರಿಗಾಗಿ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕೇಂದ್ರ ವಿದೇಶಾಂಗ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಂಸ್ಕೃತಿಕ ರಾಜತಾಂತ್ರಿಕ ಸಂಸ್ಥೆಯಾದ ಐಸಿಸಿಆರ್ ಹಾಗೂ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಡುವೆ ನವದೆಹಲಿಯಲ್ಲಿ ಐತಿಹಾಸಿಕ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಮತ್ತು ಐಸಿಸಿಆರ್ ನಡುವಿನ ಪಾಲುದಾರಿಕೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸುವ, ಸಕ್ರಿಯವಾಗಿ ಭಾಗವಹಿಸಲು ಹೆಚ್ಚಿನ ಪ್ರಯೋಜನಗಳನ್ನು ಪರಿಚಯಿಸುವುದು ಈ ಒಪ್ಪಂದದ ಉದ್ದೇಶವಾಗಿದೆ. ವಿದೇಶಗಳಲ್ಲಿ ಸಾಂಸ್ಕೃತಿಕ ರಾಜತಾಂತ್ರಿಕ ಆದೇಶಗಳನ್ನು ಪೂರೈಸುವಲ್ಲಿ ಹಾಗೂ ಐಸಿಸಿಆರ್ ಅನ್ನು ಬಲಪಡಿಸಲು ಇದು ಸಹಾಯಕವಾಗಲಿದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ರಾಜಕೀಯ ಗಿಮಿಕ್ ಮಾತ್ರವೇ ಹೊರತು ಬಡವರ ಬದುಕಿನ ಬಗ್ಗೆ ಇರುವ ನಿಜವಾದ ಕಾಳಜಿಯಲ್ಲ ಎಂದು ಮತ್ತೊಮ್ಮೆ ಜಗಜ್ಜಾಹಿರಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸರ್ಕಾರ ಈಗ ಏಕಾಏಕಿ ಫಲಾನುಭವಿಗಳ ಮರು ಪರಿಶೀಲನೆ, ಮರು ನೋಂದಣಿ, ವಿಶೇಷ ಅಭಿಯಾನ ಎಂಬ ಹೊಸ ನಾಟಕ ಆರಂಭಿಸಿದೆ ಎಂದು ದೂರಿದ್ದಾರೆ. ಜಿಬಿಎ ಸ್ಥಳೀಯ ಸಂಸ್ಥೆ ಚುನಾವಣೆ ನಂತರವೂ ಈ ಗ್ಯಾರಂಟಿ ಯೋಜನೆಗಳು ಇರಲಿದೆಯೇ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿಂದು ಕನ್ನಡದ ಅತಿ ಪ್ರಾಚೀನ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ 5 ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನಡೆಸಲಾಯಿತು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಕನ್ನಡಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ಅಶೋಕ ಚಂದರಗಿ ಮೊದಲಾದ ಮುಖಂಡರು ಪಾಲ್ಗೊಂಡಿದ್ದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಾಟಾಳ್ ನಾಗರಾಜ್, ಗಡಿ ವಿಷಯದ ಮಹಾಜನ್ ವರದಿ ಅಂತಿಮ ಹಾಗೂ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಬೆಳಗಾವಿ ಮಹಾನಗರ ಪಾಲಿಕೆ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಜೂನ್ 4ರೊಳಗೆ ನಿರ್ಣಯ ಅಂಗೀಕಾರವಾಗದಿದ್ದರೆ ಬೆಂಗಳೂರಿನಲ್ಲಿ ಕನ್ನಡಪರ ಸಂಘಟನೆಗಳಿಂದ ಕ್ರಾಂತಿಕಾರಕ ಹೋರಾಟ ನಡೆಸುವ ಮತ್ತು ಕರ್ನಾಟಕ ಬಂದ್ ಮಾಡುವ ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬಳಿಕ ನಿರ್ಣಯ ಅಂಗೀಕಾರಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18ರಂದು ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ, ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40ಕ್ಕೆ.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2:43. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಅಂಜದ ಗಂಡು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಆತ್ಮೀಯ ಕೇಳುಗರೇ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
1: ನನ್ನ ಮಗು ಆಸ್ಪತ್ರೆಗೆ ಹೋಗೋ ಮಗುವಾಗಿರಲಿಲ್ಲ, ಸ್ಮಶಾನ ಸೇರೋ ಮಗುವಾಗ್ಬಿಟ್ಟಿತ್ತು.
2: ಛೇ, ಮತ್ತೆ ಆ ಸತ್ತೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
1: ಮನೆಯವ್ರಿಗೆ ಹೇಳದೆ ಕೇಳದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತ ಮಗುನ ಹೊತ್ಕೊಂಡು ಹೋದರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೇನಮ್ಮ?
0: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಂದ್ರಿಕಾ ಅವರ ಧ್ವನಿಯಲ್ಲಿರುವ ಪ್ರತಾಪ್ ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಕೇಳುಗರೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಶ್ವಾಸಕೋಶ ಕಾಯಿಲೆಗಳು ಹಾಗೂ ಶ್ವಾಸಕೋಶ ಕ್ಯಾನ್ಸರ್ ಜಾಗೃತಿ. ಭಾಗವಹಿಸುತ್ತಾರೆ ಹಿರಿಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಅರುಣ್ ಎಚ್ಎಂ ಹಾಗೂ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಲೇಪಾಕ್ಷಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಫೋನ್ ಸಂಖ್ಯೆಗಳು 251252582 ಹಾಗೂ 251508. ಮೈಸೂರಿನ ಎಸ್ಟಿಡಿ ಕೋಡ್ 0821. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್ ಮೈಸೂರು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಪ್ರೇಮಾಚಾರಿ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರಾ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆ ಶ್ರೀಗಂಧ ಚಿತ್ರದ್ದು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 3 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಎಂಆರ್ ಸುಧಾ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಪಿಟೀಲು ಎಚ್ಕೆ ನರಸಿಂಹಮೂರ್ತಿ, ಮೃದಂಗ ಎಸ್ ಕುಮಾರಸ್ವಾಮಿ ಹಾಗೂ ಮೋರ್ಚಿಂಗ್ ಸಹಕಾರ ನೀಡಿದ್ದಾರೆ ಟಿಎ ರಾಮಾನುಜಂ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ರಚನೆ ವರವಲ್ಲಭ, ರಾಗ ಹಂಸಧ್ವನಿ ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಆರ್ ಸುಧಾ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಪಿಟೀಲು ಎಚ್ಕೆ ನರಸಿಂಹಮೂರ್ತಿ, ಮೃದಂಗ ಎಸ್ ಕುಮಾರಸ್ವಾಮಿ ಹಾಗೂ ಮೋರ್ಚಿಂಗ್ ಸಹಕಾರ ನೀಡಿದವರು ಟಿಎ ರಾಮಾನುಜಂ. ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನರಸಿಂಹಲು ಒಡವಾಟಿ ಅವರ ಸ್ಯಾಕ್ಸೋಫೋನ್ ವಾದನ ಮತ್ತು ಬಿಎಸ್ ಮಠ್ ಅವರ ವಯೋಲಿನ್ ವಾದನವನ್ನು ಕೇಳಬಹುದು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನ ಆಲಿಸುವಿರಿ. ಹತ್ತು ಗಂಟೆಗೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾ ಎಎಸ್ ಶಂಕರ್.

ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು ತನ್ನ ಭಕ್ತರನ್ನು ಬೆಳಗಿಸಲೋಕ್ಕಾಗಿ ಯಾವ ಕಾಲದಲ್ಲೇ ಆದರೂ ಸರಿಯೇ ಅವರಿಗೆ ಶ್ರೇಯಸ್ಸನ್ನೇ ಕೋರುವುದೇ ಅವನ ಚಿಂತೆಯಾಗಿದೆ. ಎಲ್ಲರಿಗೂ ಒಂದೊಂದು ಚಿಂತೆ ಎಂದರೆ ಪರಮಾತ್ಮನಿಗೊಂದು ಚಿಂತೆ, ತನ್ನ ಭಕ್ತರನ್ನು ಯಾವ ರೀತಿ ಸಂರಕ್ಷಿಸಬೇಕು, ಅವರ ಕೀರ್ತಿಯನ್ನ ಹೇಗೆ ಬೆಳಗಿಸಬೇಕು ಎಂದು. ಈ ಚಿಂತೆಯಲ್ಲೇ ಪರಮಾತ್ಮ ಸರ್ವದಾ ಕಾಲವನ್ನು ಕಳೆಯುತ್ತಾನೆ. ಅನೇಕ ಭಕ್ತರನ್ನ ತಾನು ಸೋತರೂ ಚಿಂತೆಯಿಲ್ಲ, ಅವರನ್ನು ಮುಂದುವರಿಸಿ ಅವರ ಪ್ರತಿಭೆಯನ್ನು ಲೋಕಕ್ಕೆ ಬೆಳಗಿಸಿ ತೋರಿಸಿಕೊಡುತ್ತಾನೆ. ಇದು ಶ್ರೀಹರಿಯ ಅನಂತ ಲೀಲೆಗಳಲ್ಲಿ ಒಂದು. ಇದಕ್ಕೆ ದ್ಯೂತಕವಾಗಿ ಇದೆ ಒಂದು ಕಥೆ, ರಾಮಾಂಜನೇಯ ಯುದ್ಧ. ಅರ್ಚನಾ ಎಂಟರ್ಪ್ರೈಸಸ್ ರವರು ರಾಗಂ ಧ್ವನಿ ಮುದ್ರಣದಲ್ಲಿ ಅರ್ಪಿಸುವ ಹರಿಕಥೆ ಶ್ರೀ ರಾಮಾಂಜನೇಯ ಯುದ್ಧ. ಈ ಕಥಾಭಾಗಕ್ಕೆ ಎಲ್ಲರೂ ಭಾಗಿಗಳಾಗಿ ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ ಎಂದು ಕಥಾಭಾಗವನ್ನು ಪ್ರಾರಂಭ ಮಾಡಿ.

ತ್ರೇತಾಯುಗದಲ್ಲಿ ಜಗದೊಡೆಯನಾದ ರಘುವೀರ ಸಮರ್ಥ ಶ್ರೀರಾಮ ರಾವಣ ಕುಂಭಕರ್ಣಾದಿಗಳ ಸಂಹಾರವನ್ನು ಮಾಡಿ ಅಯೋಧ್ಯಾನಗರಿಗೆ ಹಿಂತಿರುಗಿ ಬಂದು ರಾಜ್ಯಭಾರವನ್ನು ಮಾಡಿಕೊಂಡಿರುವ ಸಮಯ, ದೇವಲೋಕದಲ್ಲಿ ದೇವೇಂದ್ರನ ಸಭೆಯಲ್ಲಿ ಎಲ್ಲರೂ ಸೇರಿರುವ ಋಷಿಮುನಿಗಳ ಮಧ್ಯದಲ್ಲಿ ಆಕಸ್ಮಿಕವಾಗಿ ಪ್ರಾಪ್ತವಾದ ಒಂದು ಪ್ರಸಂಗದಲ್ಲಿ ವಿಶ್ವಾಮಿತ್ರರು ಪ್ರತಿಜ್ಞೆಯನ್ನು ಮಾಡುತ್ತಿದ್ದಾರೆ. ವಸಿಷ್ಠರೇ, ನಾನು ಮನವನ್ನು ಮಾಡಿದರೆ ಯಾವ ವಿಧವಾದ ಪ್ರಾಣಿ ಹಿಂಸೆಯಿಲ್ಲದೆ ಒಂದು ಯಾಗವನ್ನು ಮಾಡಬಲ್ಲೆ. ವಸಿಷ್ಠರು ಹೇಳಿದರು, ವಿಶ್ವಾಮಿತ್ರರೇ, ನೀವು ಯಾವಾಗಲೂ ಹೀಗೆ ವಾದ ಮಾಡ್ತಾ ಇರ್ತೀರಾ. ಪೂರ್ಣಾಹುತಿ ಎನ್ನುವಾಗ ನಾವು ಯಾವುದಾದರೂ ಒಂದು ಪ್ರಾಣಿಯನ್ನ ಅರ್ಪಿಸದೆ ಯಾಗವನ್ನು ಸಮಾಪ್ತಿ ಮಾಡಲು ಸಾಧ್ಯವಿಲ್ಲ. ವಿಶ್ವಾಮಿತ್ರ ಹೇಳಿದರು, ವಸಿಷ್ಠ, ಬಲ್ಲಯಾನಾರಂಭುದನ್ನ ನಾನೀಗ ಮನವನ್ನು ಮಾಡಿದರೆ ಸಕಲ ದೇವರುಗಳ ಸಾಕ್ಷಿಯಾಗಿ ಪ್ರಮಾಣವನ್ನು ಮಾಡಿ ಹೇಳ್ತೇನೆ. ಇನ್ನು ಮುಂದಾಗಬಹುದಾದ, ನಾನಿನ್ನು ಮುಂದೆ ಮಾಡಬಹುದಾದ ಯಾಗದಲ್ಲಿ ಯಾವ ವಿಧವಾದ ಹಿಂಸೆಯಿಲ್ಲದೆ ಅಹಿಂಸಾ ತತ್ವವನ್ನೇ ಪ್ರತಿಪಾದಿಸಿ ನಾನು ಯಾಗವನ್ನು ಮಾಡಿ ತೋರಿಸುತ್ತೇನೆ. ಇದು ಹೊರಟೆ ಹರ ಹರ ಮಹಾದೇವತ. ಸಭೆಯೆಲ್ಲ ಮುಂದಾಗಬಹುದಾದದ್ದನ್ನು ಎದುರು ನೋಡುತ್ತಿದ್ದರೆ ವಿಶ್ವಾಮಿತ್ರರು ನೇರವಾಗಿ ರಾಮದೇವರ ಒಡ್ಡೋಲಗಕ್ಕೆ ಬರ್ತಾ ಇದ್ದಾರೆ. ಮಹಾದೇವ ಸಾಂಬ ಶಿವ ಕಾಪಾಡು ಎಂಬುದಾಗಿ ಶಿವ ಧ್ಯಾನವನ್ನು ಮಾಡ್ತಾ ಬರ್ತಿದ್ದಾರೆ. ಶಂಭು

ಮಹಾದೇವ ಶಂಭೋ ಎಂದಾಗ ಸೇವಕನೊಬ್ಬ ನೋಡಿ ಬಂದು ಹೇಳಿದನಂತೆ, ಗುರುಗಳಾದ ವಿಶ್ವಾಮಿತ್ರ ದಯಮಾರಿಸುತ್ತಿದ್ದಾನೆ. ಕೂಡಲೇ ರಾಮದೇವರು ಎದ್ದೋಡಿ ಬಂದು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ, ಜಯ ಗುರುದೇ, ದೀರ್ಘಾಯುಷ್ಮಾನ್ ಭವ. ರಾಘವನು ಗುರುಗಳನ್ನು ಕರೆತಂದು ಉಚಿತಾಸನದ ಮೇಲೆ ಕೂರಿಸಿ ಪಾದಪೂಜೆಯನ್ನು ಮಾಡಿ ತೀರ್ಥ ಪ್ರಕ್ಷಾಳನವನ್ನು ಮಾಡಿಕೊಂಡು, ಗುರುಗಳೇ, ನಿಮ್ಮಾಗಮನದಿಂದ ನಾನು ಧನ್ಯನಾದೆ, ತಾವು ಬಂದ ಕಾರಣವೇನು? ವಿಶ್ವಾಮಿತ್ರ ಹೇಳಿದರು, ಅಯ್ಯ, ನಾನು ಸುರನಗರಿಯಲ್ಲಿ ಶಪಥ ಮಾಡಿ ಬಂದಿದ್ದೇನೆ, ಒಂದು ಯಾಗವನ್ನು ಮಾಡಬೇಕು ಎಂದು ತೀರ್ಮಾನ ಮಾಡಿದ್ದೇನೆ. ಆವ ಕಾಲದಲ್ಲಿ

ರಾಮಚಂದ್ರ. ಅಹಿಂಸಾ ತತ್ವವನ್ನೇ ಮುಂದಾಗಿಟ್ಟುಕೊಂಡು ನಾನೊಂದು ಯಾಗವನ್ನು ಮಾಡಬೇಕು, ಆ ಯಾಗದಲ್ಲಿ ಯಾವ ವಿಧವಾದ ಪ್ರಾಣಿ ಹಿಂಸೆಗಳು ಆಗಬಾರದು ಎಂಬತಕ್ಕಂಥ ಸಂಕಲ್ಪದಿಂದ ಕೂಡಿದ್ದೇನೆ. ನನ್ನ ಶಿಷ್ಯನಾದ ರಾಮ, ನಾನು ದೇವಲೋಕದಲ್ಲಿ ಮಾಡಿ ಬಂದಿರುವ ಈ ಪಂಥವನ್ನ ನೆರವೇರಿಸುವ ಭಾರ ನಿನ್ನದು. ರಾಮನೆದ್ದು ಕೈಗಳನ್ನು ಜೋಡಿಸಿ, ಧನ್ಯನಾದ ಗುರುಗಳೇ, ತಮ್ಮ ಆಶೀರ್ವಾದದಿಂದ ನಾನು ಪುನೀತನಾದೆ, ತಮ್ಮ ಇಚ್ಛೆಯಂತೆಯಾಗಲಿ. ತಾವು ಮಾಡುವ ಯಾಗ ಭೂಮಿಯ ಸರಹದ್ದೇನು, ನಮ್ಮ ನಾಡಿನಲ್ಲಿ ಯಾರೂ ಯಾವ ವಿಧವಾದ ಪ್ರಾಣಿ ಹಿಂಸೆಯನ್ನು ಮಾಡಬಾರದು ಎಂದು ಇದು ಈಗಲೇ ಅಪ್ಪಣೆಯನ್ನು ಮಾಡುತ್ತಿದ್ದೇನೆ. ಮಂತ್ರಿ ವರೇಣ್ಯ, ನಾಡಿನಲ್ಲಿ ಡಂಗುರವನ್ನು ಸಾರಿಸು, ಎಲ್ಲ ರಾಜಾಧಿರಾಜರುಗಳಿಗೂ ಹೇಳಿ ಕಳುಹಿಸು, ಎಲ್ಲರೂ ಯಾಗಕ್ಕೆ ಬರಬೇಕು, ಯಾರೂ ಯಾವ ವಿಧವಾದ ಪ್ರಾಣಿ ಹಿಂಸೆಯನ್ನು ಮಾಡಬಾರದು. ಧಮುರುಗದವರು ಢಮ ಢಮ ಢಮ ಢಮ ಢಮ ಢಮನೆ ಸಾರಿದ ಕೂಡಲೇ ನಾಡಿನ ಜನಗಳೆಲ್ಲರೂ ಎಚ್ಚರಿಕೆಯಿಂದಿರಬೇಕು, ಎಚ್ಚರಿಕೆಯನ್ನು ತಪ್ಪಿ ನಡೆದರೆ ರಾಮನಾಜ್ಞೆಯಂತೆ ಘೋರ ಶಿಕ್ಷೆಗೆ ಒಳಗಾಗುತ್ತಾರೆ ಎಂದು ನಾಡಿನಲ್ಲೆಲ್ಲ ಸಾರಿದಾಯಿತು. ರಾಜಾಧಿರಾಜರೆಲ್ಲರೂ ಬಂದು ಸೇರಿದ್ದಾರೆ. ಯಾಗ ಭೂಮಿಯಲ್ಲಿ ಪ್ರಧಾನ ಮಹಾನುಭಾವರಾದಂಥ ವಿಶ್ವಾಮಿತ್ರರು ಕಂಕಣವನ್ನು ಕಟ್ಟಿಕೊಂಡು ಕುಳಿತಿದ್ದಾರಂತೆ. ಋತ್ವಿಕರು ವೇದ ಘೋಷಗಳನ್ನು ಹೇಳುತ್ತಿದ್ದಾರೆ. ಓಮನಂತ ಜ್ಞಾನ ನಿಜ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪ ವಾಂಗ್ಮನಶ್ಚಕ್ಷುಶ್ರೋತ್ರ ಜಿಹ್ವಾಘ್ರಾಣ ರೂಪ ವಿದ್ಯುದಗ್ನಿಜಲ ಓಷಧಿ ವನಸ್ಪತಿ ಆಕಾಶ ಮೇಘ ಪಂಕ್ತಿ ಪದರ ಸ್ತು ಶಂಭು ಓಂ ಶಾಂತಿ ಶಾಂತಿ ಶಾಂತಿ. ಧಗ ಧಗ ಧಗನೆ ಉರಿಯುತ್ತಿದೆ ಜ್ವಾಲೆ. ರಾಮ ಮತ್ತು ಲಕ್ಷ್ಮಣ ದೇವರು ಆ ಯಾಗ ಮಂದಿರದ ಸುತ್ತಲೂ ಕಣ್ಣಿನ ಮೇಲೆ ರೆಪ್ಪೆಯನ್ನು ಹಾಕದೆ ಯಾವ ವಿಧವಾದ ಚ್ಯುತಿ ಬಾರದಂತೆ ಸಂರಕ್ಷಣೆಯನ್ನು ಮಾಡುತ್ತಿದ್ದಾರೆ. ಮಾತೆಯಾದ ಸೀತಾದೇವಿಯೂ ಸಹ ಆಶ್ರಮದಲ್ಲಿ ಬಂದು ಹೋಗತಕ್ಕಂಥ ಅತಿಥಿ ಅಭ್ಯಾಗತರ ಸೇವೆಯನ್ನು ಮಾಡುತ್ತಾ ಯಾಗಕ್ಕೆ ಬೇಕಾಗಿರತಕ್ಕಂಥ ಸೌಲಭ್ಯಗಳನ್ನು ತಾನು ಒದಗಿಸಿಕೊಡುತ್ತಿದ್ದರೆ, ಯಾಗ ನಡೆಯುತ್ತಿರುವಾಗ ಬಂದು ಸೇರಿದ್ದಾರೆ ರಾಜಾಧಿರಾಜರು. ಅಂಗ, ಕಳಿಂಗ, ಕಾಶ್ಮೀರ, ಕೊಂಕಣ, ವಾಳವ, ಮಲಯಾಳ, ಸಿಂಧು, ಕುರುವಕ, ಸೌರಾಷ್ಟ್ರ, ಗುರ್ಜರ, ಬರ್ಬರ ದೇಶದಾಗಿರತಕ್ಕಂಥ ಅನೇಕ ರಾಜರು. ಇವರಲ್ಲೊಬ್ಬ ಕುಳಿತಿದ್ದ ಚಂದ್ರಭಾನು, ಆತ ರಾಮದೇವರಿಗೆ ಚಿಕ್ಕಪ್ಪನಾಗಬೇಕು, ದಶರಥನ ತಮ್ಮನಾಗಬಹುದಾದ ಸಂಬಂಧಿಕ. ಈ ಜನಗಳೆಲ್ಲರೂ ರಾಮಾಜ್ಞೆಗೆ ಭಯಪಟ್ಟು ಕುಳಿತಿರುವುದನ್ನು ನೋಡಿ ಅವನು ನಕ್ಕ. ಏನೆಲ್ಲ ಗೊಂಬೆಗಳ ಹಾಕಿ ಕೂತು ಬಿಟ್ಟಿದ್ದಾರೆ, ಯಾರೂ ಓಡಾಡುತ್ತಲೇ ಇಲ್ಲ, ಯಾರೂ ಮಾತನಾಡ್ತಾ ಇಲ್ಲ, ಇವರಿಗೆಲ್ಲ ರಾಮಾಜ್ಞೆ ಎಂಬತಕ್ಕಂಥ ಭಯ ಬಂದು ಆವರಿಸಿಬಿಟ್ಟಿದೆ. ಇದನ್ನು ನೋಡಿ ಆ ಚಂದ್ರಭಾನು ಹೇಳಿದ, ಏನೇ ಅರಸರೇ, ಅಲ್ಲ ಹೀಗೆ ಕಾಲ ಕಳೀತಾ ಇದ್ದೀರಲ್ಲ,

ಸುಮ್ಮನೆ ಕಾಲ ಕಳೀತಾ ಇದ್ದೀರಲ್ಲಯ್ಯ, ಅದೇನು ನರ್ತನವೇ ನೋಡ್ತಾ ಕೂತ್ಕೊಳ್ಳೋಣ ಅನ್ನೋದಕ್ಕೆ? ಛೇ ಛೇ ಛೇ ಛೇ, ಯಾಕೆ ಹೀಗೆ ಹೆದರ್ಕೊಳ್ತೀರಾ, ಬನ್ನಿ ಸುತ್ತಾಡ್ಕೊಂಡು ಬರೋಣ. ಒಬ್ಬಾತ ಅಂದ, ಅಯ್ಯ ಅವಸರಪಟ್ಟು ಮಾತನಾಡ್ತಾ ಇದ್ದೀಯ, ಈ ಯಾಗ ಭೂಮಿಯ ಅಕ್ಕಪಕ್ಕದಲ್ಲಿಯೂ ಸಹ ಯಾವ ವಿಧವಾದ ಪ್ರಾಣಿ ಹಿಂಸೆಯೂ ನಡೆಯಬಾರದು ಅಂತ ರಾಮಾಜ್ಞೆ. ಆಕಸ್ಮಿಕವಾಗಿ ಏನಾದರೂ ಆಯಿತು ಅಂದ್ರೆ ಆಮೇಲೆ ನಾವು ಉಳಿಯೋ ಹಾಗಿಲ್ಲ. ಚಂದ್ರಬಾಲ ಅಂದ, ನೀವೆಲ್ಲ ಇಲ್ಲೇ ಬಿದ್ದಿರಿ, ನಾನು ಹಾಗೆ ಸುತ್ತಾಡ್ಕೊಂಡು ಬರ್ತೇನೆ ಅಂತ ಎದ್ದನಂತೆ. ಗ್ರಹಚಾರ ಅಹಂಕಾರ ರೂಪದಲ್ಲಿ ಕಾಡಿದೆ ಆತನನ್ನ. ಹೊರಟ ಕಾಡಿಗೆ, ಬಾಣ ಬತ್ತಲಿಕೆಯನ್ನು ಕೈಯಲ್ಲಿ ಹಿಡ್ಕೊಂಡೇ ಹೊರಟ. ಯಾಗ ಭೂಮಿಗಿಂತ ಬಹುದೂರಕ್ಕೆ ಬಂದಿದ್ದಾನೆ. ಅಲ್ಲಿ ಯಾವುದೋ ಒಂದು ಕಾಡು ಪ್ರಾಣಿ ಕಾಣಿಸಿತು ಕಂಡಿಗೆ. ಯೋಚನೆ ಮಾಡಿದ, ನಾನು ರಾಮನ ಚಿಕ್ಕಪ್ಪ, ರಾಮನ ಆಜ್ಞೆ ಅವನ ಪ್ರಜೆಗಳಿಗೆ ಸಂಬಂಧವೇ ವಿನಃ ನನಗೆಲ್ಲಿಯ ಸಂಬಂಧ ಅಂತ ಬತ್ತಲಿಕೆಯಿಂದ ಬಾಣವನ್ನು ತೆಗೆದ. ಆ ಕಾಡು ಪ್ರಾಣಿಗೆ ಗುರಿ ಇಟ್ಟ. ಇಟ್ಟದ್ದು ಕಾಡು ಪ್ರಾಣಿಗಲ್ಲ, ಇವನ ಗ್ರಹಚಾರಕ್ಕೆ. ನಾನೆಂಬ ಅಹಂಕಾರ ಪೂರಿತನಾದ ಈ ಚಂದ್ರಭಾನು ಅಸ್ತ್ರವನ್ನು ಗುರಿಗಿಟ್ಟು, ಒಂದು ಕಾಡು ಪ್ರಾಣಿಗೆ ಗುರಿಗಿಟ್ಟು ಢಂಬನೆ ಹೊಡೆದ. ಆದರೇನಾಯಿತು, ಠಂಕಾರದ ಶಬ್ದವನ್ನು ಕೇಳಿದ ಕೂಡಲೇ ಆ ಕಾಡು ಪ್ರಾಣಿ ಅಲ್ಲಿಂದ ಹಾರಿದೆ. ಅದರ ಸಭಕ್ಕೆ ನಿಂತಿದ್ದಂಥ ಒಂದು ಗಿಡದ ಮೇಲೆ ಕುಳಿತಿದ್ದ ಪಾರಿವಾಳ ಪಕ್ಷಿಗೆ ಈ ಚಂದ್ರಭಾನುರಾಜ ಪ್ರಯೋಗಿಸಿದಂಥ ಬಾಣ ಬಂದಿದೆ, ಢಮ್ಮನೆ ಹೊಡೆದಿದೆ. ಆ ಪಕ್ಷಿಗೆ ಒಂದು ರೆಕ್ಕೆ ಕತ್ತರಿಸಿ ಕೆಳಗೆ ಬಿದ್ದಿದೆ. ಧಳಧಳನೆ ನೆತ್ತರನ್ನು ಸೋರುತ್ತಾ ಆ ಬಾಣವನ್ನು ಹೊತ್ತ ಯಾ ಪಕ್ಷಿ ಕೆಳಗಿಳಿಯಲಾರದೆ, ಮೇಲೆ ಹಾರಲಾಗದೆ, ಮಧ್ಯಭಾಗದಲ್ಲಿ ರಕ್ತವನ್ನು ಸೋರಿಸುತ್ತಾ ಭಯದಿಂದ ಹಾರಿ ಹೋಗ್ತಾ ಇದೆ. ಅದನ್ನು ನೋಡಿ ಹೇಳ್ತಾರೆ, ಹಾರುತ್ತ ಬರುತ್ತೆ.

ಆ ಪಕ್ಷಿ ನೆತ್ತರನ್ನು ಕಾರುತ್ತಾ ಹರಿದ ರೆಕ್ಕೆಯನ್ನು ಸರಿಪಡಿಸಿಕೊಳ್ಳಲಾಗದೆ ಪ್ರಾಣ ಬಿಡುವುದೋ ಉಳಿದಿದೆಯೋ ಎಂಬ ರೀತಿಯಲ್ಲಿ ಹಾರುತ್ತಾ ಬರುತ್ತಿದೆ. ವಿಶ್ವಾಮಿತ್ರರು ಮಾಡುತ್ತಿರುವ ಯಾಗ ಮಂದಿರದ ಬಳಿಗೆ, ಅಲ್ಲಿ ವಿಶ್ವಾಮಿತ್ರರು ಯಾಗವೆಲ್ಲ ಪರಿಪೂರ್ಣವಾಗುವ ಸಮಯವನ್ನು ಕಂಡು ಸೀತೆಯನ್ನು ಕರೆದರಂತೆ. ಅಮ್ಮ ಜಾನಕಿ, ಹೀಗೆ ಬಾತಾಯಿ. ಜಯ ಗುರುದೇವ. ಅಮ್ಮ, ಪ್ರಾಣಿ ಹಿಂಸೆಯಿಲ್ಲದೆ ಮಾಡುತ್ತಿರುವ ನನ್ನ ಈ ಯಾಗವು ಸಾಂಗವಾಗಿ ನೆರವೇರಲು ಇದೇ ಕೊನೆಯ ಗಳಿಗೆಯ ಮುಹೂರ್ತ. ಹೋಗಮ್ಮ, ಪೂರ್ಣಾಹುತಿಯ ಕಾಲದಲ್ಲಿ ಪವಿತ್ರವಾಗಿರ್ತಕ್ಕಂಥ ಗಂಗೋದಕವನ್ನು ತೆಗೆದುಕೊಂಡು ಬಾ. ಶುಚಿರ್ಭೂತಳಾಗಿ ಪೂರ್ಣ ಕುಂಭ ಜಲವನ್ನು ತಂದು ಈ ಯಾಗವನ್ನು ಪರಿಪೂರ್ಣವನ್ನಾಗಿ ಮಾಡು. ಮಾತೆಯಾದ ಸೀತಾದೇವಿ ಸಖೀರ ಸಂಗಡ ಹೊರಟಿದ್ದಾರೆ.

ನದಿಯಲ್ಲಿ ಮಿಂದು ಸ್ನಾನ ಮಾಡಿದ್ದಾಳೆ. ಪೂರ್ಣ ಕುಂಭ ಜಲವನ್ನು ತಲೆ ಮೇಲಿಟ್ಟುಕೊಂಡಿದ್ದಾಳೆ. ಸಖಿಯಲ್ಲೆಲ್ಲರೂ ಮಾರ್ಗವನ್ನು ತೋರುತ್ತಾ ಬರುತ್ತಿದ್ದಾರೆ. ರಾಮ್ ರಾಮ್ ರಾಮ್ ರಾಮ್. ವಿಶ್ವಾಮಿತ್ರರಿಗೆ ಮನಸ್ಸಿನಲ್ಲಿ ಸಂತೋಷವೋ ಸಂತೋಷ. ದೇವ ಸಭೆಯಲ್ಲಿ ವಸಿಷ್ಠನ ಸಮ್ಮುಖದಲ್ಲಿ ನಾನು ಮಾಡಿದ ಪ್ರತಿಜ್ಞೆ ಇಂದಿಗೆ ನೆರವೇರುತ್ತಿದೆ ಎಂದು ಪೂರ್ಣ ಕುಂಭ ಜಲವನ್ನು ಹೊತ್ತು ಬಂದಿರತಕ್ಕಂಥ ಮಾತೆಯಾದ ಸೀತಾದೇವಿ ಆ ಯಾಗ ಹೊಂಡದ ಹತ್ತಿರ ಅದನ್ನು ಇಡಬೇಕು ಎನ್ನುವ ಸಮಯಕ್ಕೆ ಸರಿಯಾಗಿ ಹಾರುತ ಬರುತ್ತಿದ್ದ ಪಕ್ಷಿಯು ಆ ಜ್ವಾಲೆಯ ಮಧ್ಯದೊಳಗಡೆಗೆ ನುಗ್ಗಿದೆ. ಧಗ ಧಗನೆ ಉರಿಯುವ ಜ್ವಾಲೆಯದು ಹಾರುವ ಪಕ್ಷಿಯನ್ನ ಸುಟ್ಟಿದೆಯೋ ಏನೋ. ಪಕ್ಷಿ ಮುಂದೆ ಹಾರಲಾಗದೆ ಹಾಗೆಯೇ ಹಾರಿ ಹೊಂಡದಲ್ಲಿ ಬಿದ್ದಿದೆ. ವಿಲೆ ವಿಲನೆ ಒದ್ದಾಡಿ ಆ ಪಕ್ಷಿ ಪ್ರಾಣ ಬಿಡುತ್ತಿರುವುದನ್ನ ಅಲ್ಲೇ ಕುಳಿತಿದ್ದಂಥ ವಿಶ್ವಾಮಿತ್ರರು ಕಂಡರು. ಕೆಂಡದ ಕಣ್ಗಳವರಾದರು. ಕೊನೆಗೂ ಪೂರ್ಣಾಹುತಿಯ ಸಮಯದಲ್ಲಿ ಒಂದು ಪ್ರಾಣಿಯ ಹಿಂಸೆ ನಡೆಯುತ್ತಿರುವುದಲ್ಲ. ರಾಮ ರಾಮ ರಾಮದೇವರು ಓಡಿ ಬಂದು ಕೈಗಳನ್ನು ಜೋಡಿಸಿದ್ದಾರೆ. ಗುರುಗಳೇ ಏನಾಯಿತು? ರಾಮ ಭಂಗವಾಯಿತು ನನ್ನ ಪ್ರತಿಜ್ಞೆ. ನೋಡಲ್ಲಿ ಆ

ಪಾಪವನ್ನು ಸಹಿಸೆ ನಾರಾಮ. ರಾಮಚಂದ್ರ, ದೇವಸಭೆಯಲ್ಲಿ ನಾನು ಮಾಡಿದ ಪ್ರತಿಜ್ಞೆಯು ವ್ಯರ್ಥವಾಗಿ ಹೋಗ್ತಾ ಇದೆ. ಇದನ್ನೋಡು, ಇದನ್ನೋಡು, ಯಾಗ ಹೊಂಡದಲ್ಲಿ ಆ ಪಕ್ಷಿಯು ವಿಲವಿಲರೆ ಒದ್ದಾಡಿ ಪ್ರಾಣ ಬಿಡುತ್ತಿರುವುದನ್ನು ನನ್ನ ಕಣ್ಣಾರ ಕಂಡೆನೆಂದರೆ ನನ್ನ ವ್ರತ ಭಂಗವಾಯಿತು. ರಾಮದೇವರು ನೋಡಿದರು, ಗುರುಗಳೇ, ಈ ಪಕ್ಷಿ ಬಾಣವನ್ನು ಹೊತ್ತಿದೆ, ಬಾಣದ ಪೆಟ್ಟಿನಿಂದಲೇ ಇದು ಪ್ರಾಣ ಬಿಡುತ್ತಿದೆ. ಹಾಗೆಂದರೆ ಬೇಕು ಎಂತಲೇ ಯಾರೋ ಈ ಪಕ್ಷಿಯನ್ನ ಭೇಟಿಯಾಡಿ ಕೊಂದಿದ್ದಾರೆ. ಗುರುಗಳೇ, ಗುರುಗಳೇ, ನಿಮ್ಮ ಮನ ನೋಯಿಸಿದೆ ಎನ್ನುವುದಕ್ಕಿಂತಲೂ ದಯಮಾಡಿ ನನ್ನ ಈ ಮಾತನ್ನು ಕೇಳಿ. ಯಾರಾದರೂ ಸರಿಯೇ

ಕಣ್ಣಿಜೋಳ್ ಬುರುಳುವೆನು. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಗುರುದೇವ, ಇದು ನನ್ನ ಪ್ರತಿಜ್ಞೆಯನ್ನು ಕೇಳು. ನಿನ್ನ ಯಾಗವನ್ನು ಹದಗೆಡಿಸಿರ್ತಕ್ಕಂಥ ದುರುಳನು ಯಾರಾದರೂ ಚಿಂತೆ ಇಲ್ಲ. ಅವನೆಂಥವನಾದರೂ ಆಗಿರಲಿ, ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಮೇನ್ ಸಕಲ ಲೋಕಾಧಿಪನಾಗಿರಲಿ, ಅವನ ತಲೆಯನ್ನ ಇನ್ನು 3 ದಿನದ ಸೂರ್ಯನು ಅಸ್ತಮಿಸುವುದರೊಳಗಾಗಿ ನಿಮ್ಮ ಪಾದದ ಮೇಲೆ ತಂದು ಕೆಡಹುತ್ತೇನೆ. ಇದು ಸತ್ಯ. ತಪ್ಪಿದರೆ ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ. ಇದು ನಿಮ್ಮ ಪಾದದಾನೆ ಸತ್ಯ. ವಿಶ್ವಾಮಿತ್ರರು ಹೇಳಿದರು, ನಿನ್ನಿಚ್ಛೆಯಂತೆಯಾಗಲಿ, ನಿನ್ನ ಪ್ರತಿಜ್ಞೆಯು ನೆರವೇರಲಿ ಎಂದು ಆಶೀರ್ವಾದ ಮಾಡಿ ಹೊರಟಿದ್ದಾರೆ. ಮಹಾನುಭಾವನಾದಂಥ ರಾಮದೇವ ಅದೇ ಚಿಂತೆಯಲ್ಲಿ ಬಂದು ಮನೆಗೆ ಸೇರಿದ. ಎಲ್ಲೆಡೆಗಳಿಗೂ ಕಳುಹಿಸಿದ್ದಾನೆ, ನೋಡಿ ಈ ನನ್ನ ಯಾಗ ಸಮಯದಲ್ಲಿ ಈ ರೀತಿಯಾಗಿ ಹದಗೆಡಿಸಲು ಹವಣಿಸಿರುವ ದುರಾತ್ಮ ಯಾರು ಎಂಬುದನ್ನು ತಿಳಿದು ಬನ್ನಿ. ಚಂದ್ರಭಾನು ರಾಜೇಂದ್ರನ ಆನಂದವೋ ಆನಂದ. ಈ ಮರಣ ಕಾಲ ಬರುವಾಗ ಬಹುಜನಗಳಿಗೆ ಸುಮಸುಮನಾದರೂ ಆನಂದ. ಈ ಅಹಂಕಾರ ಎಂಬುದು ತಂದು ನಿಲ್ಲಿಸಿದೆ ತುದಿಗಟ್ಟದಲ್ಲಿ. ಯೋಚನೆ ಮಾಡ್ತಾನೆ, ಎಲ್ಲಿ ನಾ ಹೊಡೆದ ಪಕ್ಷಿ, ಒಂದೇ ಪೆಟ್ಟಿಗೆ ಅದು ಬೀಳಬೇಕಾಗಿತ್ತು, ಎಲ್ಲೋ ಅದರಷ್ಟ ಚೆನ್ನಾಗಿದೆ, ತಪ್ಪಿಸ್ಕೊಂಡು ಹೋಗಿದೆ ಅಂತ ಅದನ್ನೇ ಹುಡುಕಾಡುತ್ತಾ ಬರುತ್ತಿದ್ದರಂತೆ. ಅಶರೀರವಾಣಿಯಾಗ್ತಾ ಇದೆ, ಚಂದ್ರಭಾನು ರಾಜೇಂದ್ರ ಯಾರು ಯಾರು ಎಂದು ತಿರುಗಿ ನೋಡಿದ. ಗಗನದಲ್ಲಿ ಅಶರೀರವಾಣಿ ಹೇಳುತ್ತಿದೆ, ಎಲೋ ಅರಸ, ಏನೀ ಆನಂದ? ಈ ಆನಂದ ಇನ್ನು ಕ್ಷಣಕಾಲ ನಿನಗುಳಿಯುವುದಿಲ್ಲ. ಕೇಳು, ನೀನು ಬಿಟ್ಟ ಬಾಣ ಮೃಗಕ್ಕೆ ತಾಕುವುದಕ್ಕೆ ಪ್ರತಿಯಾಗಿ ಪಕ್ಷಿಗೆ ತಾಕಿದೆ. ಆ ಪಕ್ಷಿ ಹಾರಲಾಗದೆ ಹೋಗಿ ವಿಶ್ವಾಮಿತ್ರರ ಯಾಗ ಹೊಂಡದಲ್ಲಿ ಬಿದ್ದಿದೆ. ವಿಶ್ವಾಮಿತ್ರರು ಕುಪಿತರಾದರೂ ಆಗ ರಾಮ

ಪ್ರತಿಜ್ಞೆ ಮಾಡಿದ್ದಾನೆ. ಇನ್ನು 3 ದಿನದೊಳಗಾಗಿ ಯಾರು ಯಾಗವನ್ನು ಹದಗೆಡಿಸಿದನೋ ಅವನ ತಲೆಯನ್ನು ತೆಗೀತೇನೆ ಅಂತ ಎಚ್ಚರಿಕೆ. ಚಂದ್ರಭಾನು ರಾಜೇಂದ್ರ ತತ್ತರಿಸಿ ಹೋದ. 3 ದಿನದೊಳಗಾಗಿ ನನ್ನ ತಲೆಯನ್ನು ತೆಗೀತಾನಿಯೇ ರಾಮ. ರಾಮ ಅಂದ್ರೆ ಆಡಿದ ಮಾತನ್ನೆಂದಿಗೂ ತಪ್ಪದವನು. ನಾನೇನು ಮಾಡಿದೆ? ಈಗ ನನಗೆ ಯಾರು ಸಹಾಯಕ್ಕೆ ಬರ್ತಾರೆ? ನನ್ನ ಪ್ರಾಣ ಉಳಿಸಿಕೊಳ್ಳಲು ಈಗ ಕಷ್ಟವಾಯ್ತಲ್ಲ, ಏನು ಮಾಡಲಿ? ಅಯ್ಯೋ, ಈ ಹಾಳು ಬೇಟೆಯ ನೆಪದಲ್ಲಿ ನನ್ನ ಪ್ರಾಣಕ್ಕೆ ಸಂಚಕಾರ ತಂದುಕೊಂಡಲ್ಲ, ಏನು ಮಾಡಲಿ ಏನು ಮಾಡಲಿ ಎಂಬುದಾಗಿ ಬಹಳವಾಗಿ ಯೋಚನೆಯನ್ನು ಮಾಡುತ್ತಾ ತೀರ್ಮಾನ ಮಾಡಿದನಂತೆ. ಇಲ್ಲ ಇಲ್ಲ, ಕೈಲಾಸವಾಸನಾಗಿರ್ತಕ್ಕಂಥ ಶಂಕರನು ನನಗೆ ಅತಿ ಪ್ರೀತನು. ಆ ಶಂಕರನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಪ್ರಾಣವನ್ನು ಉಳಿಸ್ಕೊಂಡ್ಬಿಡ್ತೇನೆ ಎಂಬುದಾಗಿ ನೇರವಾಗಿ ಕೈಲಾಸದ ಕಡೆಗೆ ಬರ್ತಾ ಇದ್ದಾನಂತೆ. ಮಹಾದೇವ ಹರ ಹರ ಶಂಕರ.

ಕೈಲಾಸದ ಕಡೆಗೆ, ಹೇ ಅನಾಥ ರಕ್ಷಕ ಶಂಕರನೇ ನನ್ನನ್ನು ಕಾಪಾಡು ಕಾಪಾಡು ಕಾಪಾಡು ಎಂದು ಬರುತ್ತಿದ್ದಾನೆ. ಕೈಲಾಸದಲ್ಲಿ ಕುಳಿತಿದ್ದ ಪರಮೇಶ್ವರ ಪಾರ್ವತಿಯ ಕಡೆ ತಿರುಗಿ ಇನ್ನಕ್ಕ, ಪಾರ್ವತಿ ದೇವಿ ಕೇಳಿದ್ರು, ಯಾಕ್ರೆ ನಗಾಡ್ತಿದ್ದೀರಾ? ದೇವಿ, ಒಬ್ಬ ಲೋಕದಲ್ಲಿ ಅಪಚಾರವನ್ನು ಮಾಡಿ ಹರಿಬೇರೆ ಹರಬೇರೆ ಎಂಬ ಭಾವದಲ್ಲಿ ಹರಿಗೆ ಶತ್ರುವಾಗಿ ಈಗ ನನಗೆ ಮಿತ್ರನಾಗಿ ನನ್ನನ್ನು ಬೇಡಲು ಬರುತ್ತಿದ್ದಾನೆ. ಈಗೊಂದು ನಾಟಕವನ್ನಾಡ್ತೇನೆ ನೋಡು, ಹರಿಹರರಲ್ಲಿ ಭೇದವಿಲ್ಲ, ನಾವೆಲ್ಲರೂ ಒಂದೇ ಎಂಬ ತತ್ವವನ್ನು ತೋರಿಸ್ತೇನೆ ನೋಡು ಎಂಬುದಾಗಿ ಕೈಲಾಸದಲ್ಲಿ ಕುಳಿತಿದ್ದರೆ ಚಂದ್ರಭಾನುರಾಜೇಂದ್ರ ಬಂದ, ಕಾಪಾಡು ತಂದೆ ಶಂಕರನೇ, ಅಭಯಂಕರನೇ ಪ್ರಳಯಂಕರನೇ, ಕಾಪಾಡು ತಂದೆ ಕಾಪಾಡು ಕಾಪಾಡು. ಪರಮೇಶ್ವರ ನೋಡಿ, ಓಹೋ ಚಂದ್ರಭಾನುರಾಜೇಂದ್ರ, ದಯಮಾಡಿಸಿ ದಯಮಾಡಿಸಿ ದಯಮಾಡಿಸಿ ದಯಮಾಡಿಸಿ. ಪಾರ್ವತಿ, ಇಂದು ನಮ್ಮ ಯೋಗವೇ ಯೋಗ. ನಾನು ಯಾವ ತಾರಕ ಮಂತ್ರವನ್ನು ನಿನಗೆ ಉಪದೇಶ ಮಾಡಿದ್ದನೋ ಆ ತಾರಕ ಮಂತ್ರಕ್ಕೆ ಅಧಿಪನಾಗಿರುವ ಶ್ರೀ ರಾಮದೇವರ ಚಿಕ್ಕಪ್ಪನೇ ದಯಮಾಡಿಸಿದ್ದಾರೆ, ದಯಮಾಡಿಸಿ ದಯಮಾಡಿಸಿ. ಚಂದ್ರಭಾನುರಾಜೇಂದ್ರ ನೋಡಿದ, ನಾನು ಯಾರ ಮೇಲೆ ದೂರ ಹೇಳೋಕೆ ಬಂದಿದ್ದೀನೋ ಅವ್ರನ್ನೇ ಹೊಗಳ್ತಾರಲ್ಲ, ಏನ್ ಮಾಡ್ಲಿ ಈಗ, ಏನ್ ಮಾಡ್ಲಿ ಅಂತ ಏನ್ ಮಾಡಿ. ಆಹ, ಪರಮಾತ್ಮ ಕಾಪಾಡು ತಂದೆ. ಪರಮೇಶ್ವರನಕ್ಕ, ಕಾಪಾಡು ಎಂದು ನನ್ನನ್ನು ಕೇಳುತ್ತಿದ್ದೀರಾ, ಏನು ವಿಚಾರ? ಸ್ವಾಮಿ, ಪ್ರಾಣಭಯ, ಪ್ರಾಣಭಯ, ನಿಮಗೆ ಪ್ರಾಣಭಯ? ಏನು ಹಾಸ್ಯ ಮಾಡ್ತಾ ಇದ್ದೀರೋ? ರಾಮಚಂದ್ರನ ಚಿಕ್ಕಪ್ಪನಿಗೆ ಪ್ರಾಣಭಯವೆಂದರೇನು? ನಿಮ್ಮ ಪ್ರಾಣವನ್ನು ಕೊಂಡೊಯ್ಯಲು ಯಮನೇ ಹೆದರಬೇಕು. ಸ್ವಾಮಿ, ಕಾಪಾಡು ನನ್ನನ್ನ. ಪರಮೇಶ್ವರ ಹೇಳಿದ, ಓಹೋ ಹಾಗಾದರೆ ನೀವು ನಿಮ್ಮ ಮಗನಿಗೆ ಹೇಳಲು ನಾಚಿಕೆಪಟ್ಟು ನನ್ನಲ್ಲಿ ಬಂದಿದ್ದೀರಾ, ಸಂತೋಷ. ಹೇಳಿ, ಯಾರಿಂದ ನಿಮಗೆ ಪ್ರಾಣಭಯ ಬಂದಿದೆ ಹೇಳಿ, ಅವರನ್ನು ಸಂಹಾರ ಮಾಡಿಬಿಡ್ತೇನೆ. ಸ್ವಾಮಿ, ಅಷ್ಟು ಮಾತ್ರ ಮಾಡಿ ಕಾಪಾಡು. ಸ್ವಾಮಿ, ಇನ್ಯಾರು ಇಲ್ಲ, ನಾನು ಒಂದು ಪಕ್ಷಿಯನ್ನು ಬೇಟೆಯಾಡಿದೆ, ಆ ಪಕ್ಷಿ ಕೈದಾರಿ ತಪ್ಪಿ ಹೋಗಿ ಒಬ್ಬ ಮಹಾಮುನಿಯು ಮಾಡುತ್ತಿದ್ದಂತಹ ಯಾಗ ಭೂಮಿಯಲ್ಲಿ ಬಿದ್ದಿದೆ, ಆ ಯಾಗ ಸಂರಕ್ಷಕ ತಲೆ ತೆಗಿತೇನೆ ಅಂತ ಹೇಳಿದ್ದಾನೆ. ಯಾರು ಆ ಯಾಗ ಸಂರಕ್ಷಕ? ಸ್ವಾಮಿ, ಅವನೇ ಶ್ರೀರಾಮ. ರಾಮ ಎಂದ ಕೂಡಲೇ ಪರಮಾತ್ಮ ಥಟ್ಟನೆದ, ಏನಂದೇ? ಎಲೋ ನರಾಧಮನೇ, ರಾಘವನಲ್ಲಿ ಅಪರಾಧವನ್ನು ಮಾಡಿ ನನ್ನಲ್ಲಿ ಮಿತ್ರತ್ವವನ್ನು ಬೆಳೆಸಲು ಬಂದಿರುವೆಯಾ? ನಿಲ್ಲ ನಿಲ್ಲು, ಇಲ್ಲೇ ನಿಲ್ಲು. ರಾಮ, ನಿನ್ನನ್ನು ಹುಡುಕಾಡಬೇಕಾಗಿಲ್ಲ, ನಾನೇ ನಿನ್ನ ತಲೆ ತಗದಲ್ಲಿ ಬಿಸಾಡಿಬಿಡ್ತೇನೆ, ಎಲ್ಲಿ ನನ್ನ ತ್ರಿಶೂಲ ಅಂದ. ಕೂಡಲೇ ಈತ ನೋಡಿದ, ಒಳ್ಳೆ ಗ್ರಹಚಾರಕ್ಕೆ ಬಂತಲ್ಲ, ಅಲ್ಲ ಕಾಪಾಡು ಅಂತ ಬಂದ್ರೆ ಇಲ್ಲೇ ತಲೆ ತೆಗಿತೀನಿ ತಾನಲ್ಲ ಅಂತ ದಡ ದಡ ದಡ ದಂಡು ಓಡಿಬಿಟ್ಟಂತೆ. ಪರಮಾತ್ಮ ನಗುತ್ತಾನೆ, ಪಾರ್ವತಿ ನೋಡಿ ಇದೊಂದು ವಿಚಿತ್ರ ನಾಟಕ. ಅಲ್ಲಿಂದ ಹೊರಟಂತ ಚಂದ್ರಭಾನುರಾಜೇಂದ್ರ ಯೋಚನೆ ಮಾಡುತ್ತಾನೆ, ಏನ್ ಮಾಡ್ಲಿ ಈಗ, ಎಲ್ಲಿಗೆ ಹೋಗ್ಲಿ? ಆಹಾ, ಮರ್ತಿದ್ದೆ, ಸಕಲ ಲೋಕ ವಲ್ಲಭರಲ್ಲಿ ಒಬ್ಬನೆಂದೆನಿಸಿರ್ತಕ್ಕಂಥ ಬ್ರಹ್ಮನನ್ನೇ ಮೊರೆ ಇಟ್ಟರೆ ನನ್ನ ಕಾರ್ಯವಾಗಬಹುದು ಎಂಬುದಾಗಿ ಬ್ರಹ್ಮಲೋಕಕ್ಕೆ ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಹೇ ಬ್ರಹ್ಮದೇವ, ಸರ್

ಹೇ ಬ್ರಹ್ಮದೇವ, ವಾಣಿ ಹಿರಣ್ಯ ಗರ್ಭಾಭ್ಯಾನ್ ನಮಃ, ವಾಣಿ ಹಿರಣ್ಯ ಗರ್ಭಾಭ್ಯಾನ್ ನಮಃ. ಏನೋ ಬರಹವನ್ನು ಬರೆಯುತ್ತಿದ್ದಂತಹ ಬ್ರಹ್ಮದೇವ ತಲೆಗೆತ್ತಿ ನೋಡಿದ. ಯಾರು? ಓಹೋ, ಚಂದ್ರಭಾನು ರಾಜೇಂದ್ರ. ದಯಮಾಡಿಸಿ ದಯಮಾಡಿಸಿ, ಏನು ವಿಚಾರ? ಬ್ರಹ್ಮದೇವ ನನ್ನನ್ನು ಕಾಪಾಡು. ಏಕಪ್ಪ ಪ್ರಾಣ ಭಯ? ನಿನಗೂ ಪ್ರಾಣ ಭಯವೆ. ಕಾರಣ, ನಾನು ಮಾಡಿದ ಒಂದು ಅಚಾತುರ್ಯದಿಂದ ಪಕ್ಷಿ ಹೊಂದು ಯಾಗ ಹೊಂಡದಲ್ಲಿ ಬಿದ್ದಿದ್ದರಿಂದ ವಿಶ್ವಾಮಿತ್ರರು ಕುಪಿತರಾದರು. ಅದರ ಸಂರಕ್ಷಣೆಯನ್ನು ಮಾಡುತ್ತಿದ್ದ ರಾಮ ನನ್ನ ತಲೆಯನ್ನು ತೆಗೆಯುತ್ತೇನೆ ಅಂತ ಪ್ರಮಾಣ ಮಾಡಿದ್ದಾನೆ. ದಯಮಾಡಿ ಕಾಪಾಡು ನನ್ನನ್ನು. ಬ್ರಹ್ಮದೇವ ಹೇಳಿದ, ಅಪ್ಪ ಆದಷ್ಟು ಜಾಗ್ರತೆ, ಈ ಇಲ್ಲಿಂದ ಹೊರಟೋಗಯ್ಯ, ಈ ಜಾಗನ ಖಾಲಿ ಮಾಡಯ್ಯ. ಯಾಕೆ ಸ್ವಾಮಿ? ಅಲ್ಲ, ರಾಮನ ಬಾಣದ ಮಹಿಮೆ ಯಾರು ಅರಿಯರು ಎಂದರಿತಯ್ಯ. ಕಾಕಾಸುರ ಎಂಬ ಜಯಂತನನ್ನ ಕೇವಲ ಒಂದು ಹುಲ್ಲು ಕಡ್ಡಿಯು ಇಡೀ 14 ಲೋಕವನ್ನೇ ಸುತ್ತಾಡಿಸಿತು ಎಂದರೆ, ರಾಮ ಒಂದು ಬಾಣ ಬಿಡೋದು, ಅದು ನೇರವಾಗಿ ಇಲ್ಲಿಗೆ ಬರೋದು, ಅದು ನಿನಗೂ ಹೊಡೆಯಿದೆ, ಎಲ್ಲೂ ಹೊಡೆಯಿದೆ, ನನಗೂ ಹೊಡೆದು ಬಿಟ್ರೆ ಇಲ್ಲಿ ಗ್ರಾಚಾರ, ಇಲ್ಲಿಂದ ಹೊರಡಯ್ಯ. ಅಲ್ಲಿಂದ ಹೊರಟ ಚಂದ್ರಭಾನು ಅಳಲಾರಂಭಿಸಿದ. ಯಾರು ಇಲ್ಲವೇ ನನ್ನನ್ನು ಕಾಪಾಡುವರು? ಯಾರು ಕಾಪಾಡುವುದಿಲ್ಲವೇ? ದೇವಾನು ದೇವತೆಗಳೇ ನನ್ನನ್ನು ಕಾಪಾಡಿ ಎಂದರೆ ಎಲ್ಲ ದೇವತೆಗಳು ಕೈಯನ್ನು ಬಿಟ್ಟರಂತೆ. ಆಗ ಹೇಳುತ್ತಿದ್ದಾನೆ, ಯಾರು ಇಲ್ಲ ರಾಮನೇ ಯಮನಾದಾಗ ಇನ್ನು ನನ್ನನ್ನು ಕಾಪಾಡುವರು ಯಾರು ಇದ್ದಾರೆ? ಯಾರು ಇಲ್ಲ. ಎಲ್ಲ ಭ್ರಮೆ. ಕಾಡಿನ ಮಾರ್ಗದಲ್ಲಿ ಬರುತ್ತಾ ಬರುತ್ತಾ ಅಲ್ಲೊಂದು ದೇಗುಲವನ್ನು ಕಂಡ. ದೇವಿಯ ದೇಗುಲವನ್ನ ಕೈಗಳನ್ನು ಜೋಡಿಸಿ ಹೇಳ್ತಾನೆ, ಅಮ್ಮ ಅಮ್ಮ, ಎಲ್ಲರೂ ನನ್ನನ್ನು ಕೈ ಬಿಟ್ರಮ್ಮ, ಕೇವಲ ಅಹಂಕಾರದಿಂದ ಭಕ್ತನಾದ ನನ್ನನ್ನ ಯಾರು ಸಂರಕ್ಷಣೆ ಮಾಡುತ್ತಿಲ್ಲ. ಇನ್ನು ನೇರವಾಗಿ ಹೋಗಿ ರಾಮನಲ್ಲಿಗೆ ನಾನೇ ತಲೆಯನ್ನು ಒಪ್ಪಿಸುವುದೇ ಕ್ಷೇಮ, ಅದಕ್ಕಿಂತಲೂ ಮಿಗಿಲಾದದ್ದಿಲ್ಲ ಎಂಬುದಾಗಿ ಆ ದೇವಿ ಪ್ರಾರ್ಥನೆ ಮಾಡಿ ಮುಂದೆ ಹೊರಟ. ಇದನ್ನು ನೋಡಿದಂಥ ತಾಯಿಗೆ ಮನಸ್ಸಾಯಿತಂತೆ, ಅಯ್ಯೋ ಯಾರಾದರೂ ಕಷ್ಟಕಾಲದಲ್ಲಿದ್ದರೆ ಅವ್ರಿಗೆ ಸಹಾಯ ಮಾಡೋದು ಬಿಟ್ಟು ಎಲ್ಲರೂ ಅವನಿಗೆ ದ್ರೋಹ ಮತ್ತು ವಂಚನೆಯನ್ನು ಮಾಡಿ ಕೈ ಬಿಟ್ಟುಬಿಟ್ರಲ್ಲ. ಇಲ್ಲ ಇಲ್ಲ, ಅವನಮ್ಮ ಎಂದು ಪ್ರಾರ್ಥಿಸಿದ್ದಾನೆ, ನಾನವನಿಗೆ ಸಹಾಯವನ್ನು ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡಿ ಜಗಜ್ಜನನಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಳಂತೆ. ಆ ಸಂಕಲ್ಪ ಮಾತ್ರದಿಂದಲೇ ಮಹಾನುಭಾವರಾದ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು, ನಮೋ ನಾರಾಯಣ, ತಾಯಿಯ ಅಭಿಷ್ಟವನ್ನು ನೆರವೇರಿಸ್ತೇನೆ, ಇದಕ್ಕಾವ ತೊಂದರೆಯೂ ಇಲ್ಲ ಎಂಬುದಾಗಿ ಹೊರಟರಂತೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಯಾವ ಕಾಲದಲ್ಲಿ ಆದರೂ ಕಾಪಾಡಬೇಕು ಎಂದು ಮನವನ್ನು ಮಾಡಿದರೆ ದೇವರು ತನ್ನ ರೂಪವನ್ನು ಹೀಗೆ ಕಳುಹಿಸಿಕೊಡ್ತಾನೆ, ಆಪತ್ಕಾಲದಲ್ಲಿ ಒದಗುವವನೇ ದೇವರು ಎಂದು ಹೇಳಿದಂತೆ. ಚಂದ್ರಭಾನು ರಾಜೇಂದ್ರ ಯಾವ ವಿಧವಾದ ಅಶೋತ್ತರವಿಲ್ಲದೆ ತಾನು ಕಾಡು ಮಾರ್ಗದಲ್ಲಿ ಬರುತ್ತಿದ್ದಾನೆ. ಅವನ ಎದುರಾಗಿ ಮಹಾನುಭಾವರಾಗಿರ್ತಕ್ಕಂಥ ನಾರದ ಮಹರ್ಷಿಗಳು, ಶಂಭೋ ಮಹಾದೇವ. ನಾರದರ ಆಗಮನ ಯಾವಾಗಲೂ ಶುಭ ಸೂಚನೆಯೇ. ನಾರದರು ಎಂದರೆ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ದಯಪಾಲಿಸುವರು. ನಾರದರು ಬರ್ತಾ ಇದ್ದಾರೆ.

ದೂರದಿಂದ ಕಂಡಂಥ ಚಂದ್ರಭಾನು ರಾಜೇಂದ್ರ ಯೋಚನೆ ಮಾಡಿದ, ಹೇಗೂ ನನಗೆ ಮರಣಕಾಲ ಸನ್ನಿಹಿತವಾಗಿದೆ. ಪೂಜ್ಯರಾದ ಈ ನಾರದರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಯಾವ ರೀತಿಯಲ್ಲಾದರೂ ಅವರ ಆಶೀರ್ವಾದವನ್ನು ಸ್ವಲ್ಪ ಪಡೆಯೋಣ ಎಂಬುದಾಗಿ ಬಂದು ಪಾದಕ್ಕೆ ನಮಸ್ಕಾರವನ್ನು ಮಾಡಿದ. ನಮಸ್ಕಾರವನ್ನು ಮಾಡಿದಾಗ ನಾರದ ಮಹರ್ಷಿಗಳು ದೀರ್ಘಾಯುಷ್ಮಾನ್ ಭವ ಅಂದರು. ಹಾಗಂದ ಕೂಡಲೇ ಈ ಚಂದ್ರಭಾನು ರಾಜೇಂದ್ರ ನಾರದರನ್ನೇ ನೋಡಿ ನಗುತ್ತಾನೆ. ಸ್ವಾಮಿ, ಇದೇನಿದು ಅನ್ಯಾಯ? ಹೌದು ಹೌದು, ಪಾಪಿಷ್ಟನಾದ ನಾನು ನಿಮ್ಮ ಪಾದವನ್ನು ಮುಟ್ಟಿದ್ರಿಂದ ನಿಮ್ಮ ಮಾತೆಲ್ಲ ಸುಳ್ಳಾಗಿ ಹೋಗಿದೆ. ನಾರದರು ಕೇಳಿದರು, ಹೇಗಯ್ಯ ಮಾತು ಸುಳ್ಳು? ಸ್ವಾಮಿ, ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಕಳೆಗೆ ತೆರಡು ದಿನ, ಉಳಿದೊಂದು ದಿನ. ಎರಡು ದಿನ ಕಳೆದಿದೆ, ಇನ್ನು ಕೇವಲ ಒಂದು ದಿನ ಮಾತ್ರ ಉಳಿದಿದೆ. ಇಂದಿನ ಇರುಳು ಕಳೆಯಿತೆಂದರೆ ನಾಳೆಗೆ ನನ್ನ ಮರಣ. ವಿಶ್ವಾಮಿತ್ರರ ಯಾಗವನ್ನು ಹದಗೆಡಿಸಿದವನ ತಲೆಯನ್ನ ಮೂರು ದಿನದೊಳಗಾಗಿ ತೆಗೆಯುತ್ತೇನೆ ಎಂದು ಪ್ರಮಾಣ ಮಾಡಿದ್ದಾನಲ್ಲ ರಾಮ, ಆ ತಲೆಯನ್ನು ತೆಗೆಸಿಕೊಳ್ಳಬೇಕಾದವನು ನಾನೇ ಸ್ವಾಮಿ. ನಾರದರು ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ ನಾರಾಯಣ, ಏನಯ್ಯ ಅನ್ಯಾಯ? ಯಾಕಯ್ಯ ನೀನ್ ಬಂದು ನಮಸ್ಕಾರ ಮಾಡಿದೆ? ಆತ ಅಂದ, ಸ್ವಾಮಿ, ನೀವ್ಯಾಕೆ ಆಶೀರ್ವಾದ ಮಾಡಿದ್ರಿ? ಅದು ನಿಜವೇ, ಮಾಡಬಾರದಾಗಿತ್ತು. ನೀನ್ ಯಾಕಯ್ಯ ಈ ದಾರಿಯಲ್ಲಿ ಬಂದೆ? ಗುರುಗಳೇ, ನಾನು ಹೇಗಾದ್ರೂ ಇರ್ಲಿ, ನೀವ್ ಯಾಕೆ ಈ ದಾರಿಯಲ್ಲಿ ಬಂದ್ರಿ? ಅದು ನಿಜವೇ, ಬರಬಾರದಾಗಿತ್ತು. ಬಂದರೂ ಚಿಂತೆ ಇಲ್ಲ, ನೀ ಕಾಲಿಗೆ ಬಿಡಬಾರದಾಗಿತ್ತು. ಬಿದ್ದರೂ ಚಿಂತೆ ಇಲ್ಲ, ನಾನು ದೀರ್ಘಾಯುಷ್ಮಾನ್ ಭವ ಅಂತ ಹೇಳಬಾರದಾಗಿತ್ತು. ಹೋಗ್ಲಿ, ನಿನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಲು ಏನು ಮಾಡಿದೆ? ಚಂದ್ರಭಾನು ಹೇಳಿದ, ಗುರುದೇವ, ಎಲ್ಲರನ್ನೂ ಆಶ್ರಯಿಸಿದೆ, ಯಾರೊಬ್ಬರೂ ನನಗೆ ಸಹಾಯಕರಾಗಿಲ್ಲ. ಇನ್ನು ಉಳಿದಿರುವುದು ಒಂದೇ ಮಾರ್ಗ, ಅದು ಶ್ರೀರಾಮನ ಪಾದ ಸೇರಿ ಪ್ರಾಣ ಬಿಡುವುದು. ನಾರದರಂದ್ರು, ನೀನೇನೋ ಪ್ರಾಣ ಬಿಟ್ಟು ಬಿಡ್ತೀಯ, ನನ್ನ ಮಾತಿನ ಗತಿ? ಸ್ವಾಮಿ, ನಾನು ಯಾರಿಗೂ ಹೇಳೋಲ್ಲ, ನಾರದರು ನನಗೆ ಹೀಗೆ ಆಶೀರ್ವಾದ ಮಾಡಿದ್ರು ಅಂತ, ಆಗ ನಿಮ್ಮ ಮಾತು ಸುಳ್ಳು ಅಂತ ಗೊತ್ತಾಗೋಲ್ಲ. ನಾರದರಂದ್ರು, ನಾರಾಯಣ ನಾರಾಯಣ ನಾರಾಯಣ, ಏನೇ ಮಾತಾಡ್ತೀಯ ನೀನು? ಯಾರಿಗೂ ತಿಳಿಯದು ಎಂದರೆ ಎನ್ನೊಳಗಿರುವ ಅಂತರಾತ್ಮನಾದ ಆ ಪರಮಾತ್ಮನಿಗಾದರೂ ಗೋಚರವಾಗುವುದಿಲ್ಲವೇ? ಹಾ, ನಿನಗೀಗೊಂದು ಉಪಾಯವನ್ನು ಹೇಳ್ತೇನೆ, ನಾನು ಹೇಳಿದಾಗ ಮಾಡು. ಅಪ್ಪಣೆಯನ್ನು ಕೊಡಿಸಿ ಗುರುಗಳೇ. ಏನಿಲ್ಲ, ಇದೇ ಮಾರ್ಗವಾಗಿ ಹೋಗು. ರಾಮದೇವರನ್ನ ಅಯೋಧ್ಯಾ ನಗರದಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಅವರ ಅನುಮತಿಯನ್ನು ಪಡೆದು ತಪಸ್ಸನ್ನಾಚರಿಸಲು ತಾಯಿ ಸೇವೆಯನ್ನು ಮಾಡುತ್ತಾ ಅಂಜನಾದ್ರಿಯಲ್ಲಿ ವಾಸವಾಗಿದ್ದಾನೆ ರಾಮನ ಮುಖ್ಯ ಪ್ರಾಣನಾಗಿರತಕ್ಕಂಥ ಹನುಮಂತ. ನೀನು ಹೋಗಿ ಅವರ ಪಾದವನ್ನು ಹಿಡಿ, ಅಲ್ಲಿಗೆ ನಿನ್ನ ಕಾರ್ಯ ಮುಗಿದ ಹಾಗೆ. ಚಂದ್ರಭಾನು ಅಂದ, ನಿಜವಾದ ಮಾತು, ನನ್ನ ಕಾರ್ಯ ಅಲ್ಲಿಗೆ ಮುಗಿದ ಹಾಗೆ. ಅಲ್ಲ, ರಾಮನ ಪ್ರಾಣವೇ ಎನಿಸಿರುವ ಆಂಜನೇಯನ ಹತ್ರ ಹೋಗಿ, ಇಲ್ಲಿ ನೋಡಪ್ಪ, ರಾಮ ಹೀಗೆ ಪ್ರಮಾಣ ಮಾಡಿದ್ದಾನೆ, ನೀ ನನ್ನನ್ನು ಕಾಪಾಡು ಅಂದ್ರೆ ಅವನ ಅಲ್ಲೇ ನನ್ನ ತಲೆ ಜಿಗಿಟ್ಟು ಬಿಡ್ತಾನೆ. ಶತ್ರು ಹತ್ರ ಹೋಗಿ ಶಾಸ್ತ್ರ ಕೇಳಿದ್ನಂತೊಬ್ಬ, ನೋಡಯ್ಯ ನನಗೆ ಆಯುಷ್ ಎಷ್ಟಿದೆ ಅಂತ. ಅವನು ನೋಡಿದವನು ಹೇಳಿದಂತೆ, ನೀ ನಾಳೆ ಮಧ್ಯಾಹ್ನ ಢಮಾರ್ ಅಂತ. ಗುರುಗಳೇ, ಇದು ಎಲ್ಲಿಯಾದರೂ ಸಾಧ್ಯವೇ? ಆಗ ನಾರದರು ಹೇಳ್ತಾರಪ್ಪ, ನನ್ನ ಮಾತನ್ನು ನಂಬು. ನೀನು ಹೋಗುವಾಗ ಸುಮ್ಮನೆ ಹೋಗಬೇಡ, ರಾಮ ಧ್ಯಾನವನ್ನು ಮಾಡಿಕೊಂಡು ಹೋಗು. ರಾಮ ಧ್ಯಾನದಲ್ಲಿರಬಹುದಾದ ಹನುಮಂತನ ಪಾದವನ್ನು ಹಿಡಿ, ಆತನನ್ನು ಕಾಪಾಡು ಎಂದು ಬೇಡು. ಕಾಪಾಡ್ತೇನೆ ಎಂದು ಅಭಯ ಕೊಟ್ಟರೂ ಸಹ ಶ್ರೀರಾಮನ ಪಾದ ಸಾಕ್ಷಿಯಾಗಿ ಕಾಪಾಡ್ತೀಯ ಅಂತ ಪ್ರಮಾಣವನ್ನು ತೆಗೆದುಕೊಂಡು ರಾಮ ಪಾದ ಸಾಕ್ಷಿ ಎಂದವನು ಹೇಳಿದ ಮೇಲೆ ಪಾದವನ್ನು ಬಿಟ್ಟು ಸಮಾಚಾರ ಹೇಳು, ನಿನಗೇನು ಭಯವಿಲ್ಲ. ತೀರ್ಮಾನ ಮಾಡಿದಂಥ ಚಂದ್ರಭಾನು ಹೇಳುತ್ತಾನೆ, ನಿಜ ಗುರುಗಳೇ, ಹೇಗಾದರೂ ನನ್ನ ಜೀವಿತ ಕೊನೆಯಾಗುತ್ತಿದೆ. ರಾಮ ಪ್ರಾಣ ತೆಗೆದರೇನು, ರಾಮ ದೂತ ಪ್ರಾಣ ತೆಗೆದರೇನು? ಹಾಗಾಗುವುದಾದರೆ ಹಾಗಾಗಲಿ, ಅಥವಾ ನಿಮ್ಮ ಅನುಗ್ರಹದಿಂದ ನಾನು ಉಳಿಯುವುದಾದರೆ ಉಳಿಯಲಿ. ಇದು ಈಗಲೇ ಹೊರಟೆ ಶ್ರೀರಾಮ. ನಾರದರಂದ್ರು, ಸ್ವಲ್ಪ ನಿಲ್ಲು. ಏನು ಗುರುಗಳೇ? ಅಯ್ಯ, ಈ ಉಪಾಯವನ್ನು ನಿನಗೆ ಹೇಳಿಕೊಟ್ಟವ್ರು ಯಾರು ಅಂದ್ರೆ ನನ್ನ ಹೆಸರೆಲ್ಲಾದ್ರೂ ಹೇಳಿಗಿಡ್ಬಿಟ್ಟಿಯೋ? ಇಲ್ಲ ಗುರುಗಳೇ, ಹೇಳಲ್ಲ. ಸಹಾಯ ಮಾಡಿದವರನ್ನ ಆಪತ್ತಿಗೆ ಸಿಲುಕಿಸ್ತಕ್ಕಂಥ ದ್ರೋಹಿ ನಾನಲ್ಲ. ಇದೋ ಗುರುಗಳೇ, ಹೋಗಿ ಬರ್ತೇನೆ, ಹೊರಡೋ.

ಬಂದಿದ್ದಾನೆ ಚಂದ್ರಭಾನು ರಾಜೇಂದ್ರ. ನೇರವಾಗಿ ಬರುತ್ತ ಬರುತ್ತ ನೋಡಿದ, ಅಂಜನಾದ್ರಿಯಲ್ಲಿ ಕರಗಳನ್ನು ಜೋಡಿಸುತ್ತಾ ರಾಮ ಧ್ಯಾನದಲ್ಲಿ ಕುಳಿತಿದ್ದಾನೆ ಮಹಾನುಭಾವನಾಗಿರ್ತಕ್ಕಂಥ ಮಾರುತಿ. ನೀಲಮೇಘ ಶ್ಯಾಮ, ರವಿಕುಲ ಸೋಮ, ನೀನಲ್ಲದೆ ನನ್ನನ್ನು ಕಾಪಾಡತಕ್ಕಂಥ ಅವರು ಯಾರು ಎಂಬುದಾಗಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ.

ಹೇ ರಾಮಚಂದ್ರ, ಹೇ ದಯಾನಿಧೇ, ನನ್ನನ್ನು ಕಾಪಾಡು ತಂದೆ. ಶ್ರೀರಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ. ರಾಮ ಧ್ಯಾನದಲ್ಲಿ ಮಾರುತಿ ಕುಳಿತಿರುವಾಗ ದೂರದಿಂದ ಕಂಡಂಥ ಚಂದ್ರಭಾನು ರಾಜೇಂದ್ರ ತಾನು ಕೈಗಳನ್ನು ಜೋಡಿಸಿದ. ಶ್ರೀರಾಮ ಜಯ ರಾಮ ರಘುಕುಲ.

ರಾಮ ರಾಮ ರಾಮ, ಕಾಪಾಡು ಕಾಪಾಡು ತಂದೆ ಅಂತ ಓಡಿ ಬಂದಿದ್ದೆ ಮಾರುತಿಯ ಪಾದವನ್ನು ಹಿಡಿದ. ಮಾರುತಿ ಕೇಳಿದ, ಅಯ್ಯ ರಾಮ ಧ್ಯಾನವನ್ನು ಮಾಡಿಕೊಂಡು ಬರುವ ನಿನಗೂ ಭಯವೇ? ರಾಮ ರಾಮ ಎಂದವರನ್ನ ಮುಟ್ಟರು ಯಾರು? ಅವನಿಗಾವ ದುರಿತ ದೋಷಗಳು ಬರುವುದಿಲ್ಲ. ಆದರೂ ಸಹ ಬಹಳ ಭಯದಿಂದ ಇರುವೆ. ನಿನಗೇನಾಗಬೇಕು ಸ್ವಾಮಿ? ನನ್ನ ಪ್ರಾಣವನ್ನು ಕಾಪಾಡಬೇಕು. ರಾಮ ಭಕ್ತನಾದ ಮೇಲೆ ನೀನು ನನಗೆ ಸಂಬಂಧಪಟ್ಟವನೇ, ನಾನು ನಿನಗೆ ಸಂಬಂಧಪಟ್ಟವನೇ. ರಾಮ ಭಕ್ತರು ನಾವೆಲ್ಲರೂ ಒಂದು ಹೇಳು, ನಿನಗೇನು ಭಯ ಬಂದಿದೆ? ಸ್ವಾಮಿ ನನಗೆ ಮರಣ ಭಯ, ಮರಣ ಭಯ. ರಾಮ ರಾಮ ಎಂದವರಿಗೆ ಇನ್ನು ಉಂಟೆ ಮರಣದ ಭಯ ಎಂದು ಜಗತ್ತು ಸಾರುತ್ತಿರುವಾಗ ಮರಣದ ಭಯ ಅನ್ನುತ್ತಿರುವೆಯ? ಬಿಡೋ, ರಾಮ ಭಕ್ತನಾದ ನಿನಗೆ ರಾಮದೂತನಾದ ನಾನು ವಚನವನ್ನು ಕೊಡುತ್ತಿದ್ದೇನೆ. ನಿನಗಾವ ಪ್ರಾಣ ಭಯ ಬರದಂತೆ ನಾನು ಕಾಪಾಡ್ತೇನೆ, ಬಿಡು ಪಾದವನ್ನ. ಅವನು ಹೇಳಿದ, ಸ್ವಾಮಿ ನಾ ಪಾದ ಬಿಡಬೇಕಾದ್ರೆ ನೀನು ಅಭಯ ಕೊಡಬೇಕು. ಅಭಯವೇ? ಏನೆಂದ ಭಯ? ಶ್ರೀರಾಮನ ಪಾದ ಸಾಕ್ಷಿಯಾಗಿಯೂ ನನ್ನನ್ನು ಕಾಪಾಡ್ತೇನೆ, ಇದ್ರ ಪಾದ ಬಿಡ್ತೇನೆ. ಮಾರುತಿ ಎಂದ, ಅಯ್ಯ ನಾನೇ ರಾಮನ ಪಾದವನ್ನು ನಂಬಿಕೊಂಡಿದ್ದವನು ಎಂದುಕೊಂಡಿದ್ದೆ. ನನಗಿಂತಲೂ ಅಗಾಧವಾದ ಭಕ್ತಿ ಉಳ್ಳ ನಿನಗಿಂತಲೂ ಸಮಾನರಿನ್ನಾರಿದ್ದಾರೆ. ಇದೋ ಅಭಯವನ್ನು ಕೊಡುತ್ತಿದ್ದೇನೆ. ಶ್ರೀರಾಮನ ಪಾದ ಸಾಕ್ಷಿಯಾಗಿಯೂ ನಿನ್ನ ಪ್ರಾಣವನ್ನು ಕಾಪಾಡ್ತೇನೆ, ಪಾದವನ್ನು ಬಿಡು. ರಾಮ ರಾಮ ರಾಮ ರಾಮ ಪಾದವನ್ನು ಬಿಟ್ಟ. ಕೇಳಿದರಂತೆ ಮಾರುತಿ, ಹೇಳು ಯಾರಿಂದ ನಿನಗೆ ಪ್ರಾಣ ಭಯ? ಸ್ವಾಮಿ ನಾನೊಂದು ದಿನ ಬೇಟೆಯಾಡಲು ಹೊರಟಿದ್ದೆ. ಕಣ್ಣಿಗೆ ಕಂಡ ಒಂದು ಮೃಗಕ್ಕೆ ಬಾಣವನ್ನು ಬಿಟ್ಟೆ. ಆ ಬಾಣ ತಪ್ಪಿ ಒಂದು ಪಕ್ಷಿಗೆ ತಾಕಿತು. ಆ ಪಕ್ಷಿ ಬರುವಾಗ ಅಲ್ಲೊಂದು ಯಾಗ ನಡೆಯುತ್ತಿತ್ತು. ಆ ಯಾಗ ಹೊಂಡದಲ್ಲಿ ಬಿದ್ದು ಬಿಡ್ತು. ಆ ಯಾಗಕ್ಕೆ ರಕ್ಷಕನಾಗಿ ನಿಂತಿದ್ದವನು ಮಹಾನುಭಾವನು ತನ್ನ ಗುರುವಿನ ಆಜ್ಞೆಯಿಂದ ನನ್ನ ತಲೆ ತೆಗೆಯುತ್ತೀನಿ ಅಂತ ಹೇಳಿದ್ದಾನೆ. ಮಾರುತಿ ಕೇಳಿದ, ಯಾರು ಯಾಗ ಮಾಡುತ್ತಿದ್ದವರು? ಯಾಗ ಮಾಡುತ್ತಿದ್ದವರೇ, ಅದೇ ಆ ರಕ್ಷಕನೇನು ತಲೆ ತೆಗೀತೀನಿ ಅಂತ ಹೇಳಿದ್ದು? ಯಾರು ನಿನ್ನ ತಲೆ ತೆಗೀತಾರೆ ಅಂತ ಹೇಳಿದವರು? ಅದೇ ಯಾಗ ರಕ್ಷಣೆ ಮಾಡುತ್ತಿದ್ದವರು. ಯಾರೋ ಯಾಗ ರಕ್ಷಣೆ ಮಾಡುತ್ತಿದ್ದವರು, ಅದೇ ನನ್ನ ತಲೆ ತೆಗೀತೀನಿ ಅಂತ ಹೇಳಿದವರು? ಮಾರುತಿ ಭುಜ ಬಿಡದೆ ಹೇಳುತ್ತಿದ್ದಾನೆ, ಭಯಪಡಬೇಡ, ಧೈರ್ಯವಾಗಿ ಹೇಳು. ಅಪ್ಪ ಹನುಮಂತ, ನೀನು ರಾಮ ಪಾದಾಣೆ ಹೇಳಿದ್ಯಾ? ಹೌದು. ಹಾಗಾದ್ರೆ ಕೇಳು, ಯಾಗವನ್ನು ಮಾಡುತ್ತಿದ್ದವನು ವಿಶ್ವಾಮಿತ್ರ, ಯಾಗ ಸಂರಕ್ಷಣೆಯನ್ನು ಮಾಡುತ್ತಿದ್ದವನು ರಾಮ. ರಾಮ ಎಂದೊಡನೆ ರಾಮಂತಿದ್ದ. ಎಲವೋ ದ್ರೋಹಿ ಎನ್ನೊಡೆಯ ರಾಮನಲ್ಲಿ ಭೇದವೆಸಗಿ ಅಪರಾಧವನ್ನು ಮಾಡಿ ನನ್ನ ಪಾದವನ್ನು ಹಿಡಿದು ರಾಮನ ಮೇಲಾಣೆ ಇಡಿಸಿದವನೇನೋ ಅಂತ ಕೈ ಮೇಲೆ ಕೆತ್ತಿದ. ಚಂದ್ರಭಾನು ಹೇಳಿದ, ಶ್ರೀರಾಮ ಶ್ರೀರಾಮ ಶ್ರೀರಾಮ. ಮಾರುತಿ ರಾಮ ಪಾದದಾಣೆ ಹೇಳಿದ್ದೀಯಾ? ನಿನ್ನಿಷ್ಟ ಬಂದ ಹಾಗೆ ಮಾಡಪ್ಪ, ಇದೋ ನಾನು ನಿನ್ನ ಪಾದದಡಿಯಲ್ಲಿ ಕೂತಿದ್ದೇನೆ. ಮಾರುತಿ ಗಳಗಳನೆ ಅಳಲಾರಂಭಿಸಿದ. ರಾಮ ರಾಮ ಪಾಪಿಯಾದನೆ ರಾಮ, ಒಡೆಯ ಅರಿಯದೇ ಈ ಪಾಪಿಯ ಮೋಸಕ್ಕೆ ಒಳಗಾಗಿ ನಿನ್ನ ಪಾದದ ಮೇಲಾಡೆಗಿಟ್ಟು ಸೋತೇನೆ ರಾಮ, ಸೋತೇನೆ ರಾಮ. ಆಯಿತು, ರಾಮನ ಪಾದವೇ ನನಗೆ ಗತಿ. ಚಂದ್ರಭಾನು ಇಲ್ಲಿ ಕೂರು, ನಿನ್ನನ್ನ ಸುಭದ್ರವಾದ ಕೋಟೆಯೊಳಗಿರಿಸಿ ಮುಂದೆ ಬರುವ ಎಲ್ಲ ವಿಪತ್ತುಗಳಿಗೂ ನಾನು ಎದುರಾಗುತ್ತೇನೆ ಎಂಬುದಾಗಿ ಮಧ್ಯದಲ್ಲಿ ಕೂರಿಸಿ ತನ್ನ ಬಾಲದಲ್ಲಿ ರಾಮ್ ರಾಮ್ ರಾಮ್ ರಾಮ್ ರಾಮ್ ರಾಮ್ ರಾಮ್ ಅಂತ ಬಾಲದ ಕೋಟೆಯನ್ನು ಕಟ್ಟಿದ. ಆ ಕೋಟೆಯ ಮಧ್ಯದಲ್ಲಿ ರಾಮ ಧ್ಯಾನ ಮಾಡುತ್ತಾ ಕುಳಿತಿರು ಎಂಬುದಾಗಿ ಕೂರಿಸಿದ. ಆ ಚಂದ್ರಭಾನು ಒಳಗಡೆ ರಾಮ್ ರಾಮ್ ರಾಮ್ ಅಂತ ಕೂತಿದ್ದಾನೆ. ಮಾರುತಿಯು ಆ ಬಾಲವರ ಸುರುಳಿ ಸುತ್ತಿ ಅದರ ಮೇಲೆ ಹಾರಿ ಶ್ರೀರಾಮ್ ಅಂತ ಕುಳಿತ. ಇದನ್ನು ನೋಡಿದಂತಹ ನಾರದ ಮಹರ್ಷಿಗಳು, ಆಹಾ ಇದು ಒಳ್ಳೆಯ ಸಮಯ, ನಾನೀಗ ಹೋಗಿ ಈ ಸಮಾಚಾರವನ್ನ ರಾಮದೇವರಿಗೆ ತಿಳಿಸಬೇಕು ಎಂಬುದಾಗಿ ನೇರವಾಗಿ ಅಯೋಧ್ಯಾ ನಗರದ ಕಡೆಗೆ ಬರ್ತಾ ಇದ್ದಾರೆ.

ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್. ಅಯೋಧ್ಯಾ ನಗರಾಧಿಪತಿಯಾಗಿರುವ ರಘುವೀರ ಸಮರ್ಥ ಸಭೆಯೊಳಗೆ ಕುಳಿತಿರುವಾಗ ನಾರದರು ಬಂದರು. ರಾಮ ಎದ್ದು ನಮಸ್ಕಾರ ಮಾಡಿದ. ಪೂಜ್ಯರಿಗೆ ವಂದನೆ. ರಘುವೀರ ಸಮರ್ಥ ಒಂದು ವಿಶೇಷವನ್ನು ಕಂಡನಲ್ಲ. ಏನು ಪೂಜ್ಯರೇ, ಗಗನ ಮಾರ್ಗದಲ್ಲಿ ಬರುವಾಗ ನಿನ್ನ ಭಕ್ತ ಆಂಜನೇಯ ಅಲ್ಲಿ ಬಾಲದಲ್ಲಿ ಕೋಟೆಯನ್ನು ಕಟ್ಟಿದಂತ ಕಟ್ಟಿ ಅದರ ಮೇಲೆ ಕುಳಿತಿದ್ದ. ವಿಚಾರವೇನಿರಬಹುದು ಅಂತ ವಿಚಾರಿಸಿದರೆ ಯಾರೋ ಹೇಳಿದರು, ಆ ಬಾಲದ ಕೋಟೆ ಒಳಗಡೆ ಒಬ್ಬ ಕೂತಿದ್ದಾನಂತೆ. ಅವನು ಯಾವುದೋ ಯಾಗವನ್ನು ಹದಗೆಡಿಸಿದ ಯಜ್ಞ ವಿಘಾತಿಯಂತೆ, ಅವನನ್ನ ಸಂರಕ್ಷಣೆ ಮಾಡ್ತೇನೆ ಅಂತ ಆಂಜನೇಯ ಅಭಯ ಕೊಟ್ಟಿಟ್ಟುಕೊಂಡಿದ್ದಾನಂತೆ. ಅಲ್ಲ, ಇದ್ಯಾರೋ ಹೇಳಿದ ವಿಚಾರ, ನನಗಷ್ಟು ತಿಳಿಯದು. ರಾಮ ಹೇಳಿದ, ಹೌದೇ ಗುರುಗಳೇ, ಹಾಗಾದ್ರೆ ನನ್ನ ವ್ರತ ನೆರವೇರುವ ಕಾಲ ಬಂತು. ಇದು ಈಗಲೇ ಕಳಿಸ್ತೇನೆ. ಆ ಲಕ್ಷ್ಮಣ, ಅಣ್ಣ ಹೋಗಪ್ಪ. ಮಾರುತಿಯು ಒಂದು ವೇಳೆ ನಮ್ಮ ಶತ್ರುವನ್ನೇ ಮೊರೆ ಹೊಕ್ಕಿಸಿಕೊಂಡಿರುವುದು ಸತ್ಯವಾಗಿದ್ದರೆ ಆತನಿಗೆ ಹೇಳಿ ಆತನನ್ನು ಕರೆದುಕೊಂಡು ಬಾ. ಲಕ್ಷ್ಮಣ ಬಂದ, ಮಾರುತಿಯನ್ನು ಕಂಡು ನಮಸ್ಕಾರ ಮಾಡಿದ. ಮಾರುತಿ ಕಣ್ಬಿಟ್ಟ ಲಕ್ಷ್ಮಣನನ್ನು ನೋಡಿದ ಮಾರುತಿ, ಆಹಾ ಬಂದೆಯ ನನ್ನೊಡೆಯನ ಅನುಜರೇ, ಒಂದನೆ. ಅಯ್ಯ, ನಿನ್ನ ಬಾಲದೊಳಗಡೆ ಅಡಕವಾಗಿರುವನು ಯಾರು? ಸ್ವಾಮಿ, ಅವನ ಹೆಸರು ಚಂದ್ರಭಾನು, ನನ್ನನ್ನು ಆಶ್ರಯಿಸಿದ್ದಾನೆ. ಮಾರುತಿ, ಅವನು ರಾಮಶತ್ರು. ಮಾರುತಿ ಹೇಳಿದ, ಆಗಿರಬಹುದು, ಆದರೆ ನನ್ನನ್ನು ಅಭಯ ಕೇಳಿದ್ದಾನಾದ್ದರಿಂದ ನಾನಾತನಿಗೆ ಸಂರಕ್ಷಣೆಯ ಭಾರವನ್ನು ಹೊತ್ತು ಕೂತಿದ್ದೇನೆ. ಓಹೋ, ಹಾಗಾದರೆ ತಾಳು, ಈ ವಿಚಾರವನ್ನು ನನ್ನ ಅಣ್ಣನಿಗೆ ಮುಟ್ಟಿಸ್ತೇನೆ ಎಂಬುದಾಗಿ ಬಂದು ಲಕ್ಷ್ಮಣ ಹೇಳಿದ. ಅಣ್ಣ, ಮಾರುತಿ ನಿನಗೆ ಶತ್ರುವಾಗುತ್ತಿದ್ದಾನೆ, ನಿನ್ನ ಶತ್ರುವನ್ನು ಮರೆ ಹೊಕ್ಕಿಸಿಕೊಂಡಿದ್ದಾನೆ, ಯಾವ ಕಾರಣಕ್ಕೂ ಅವನನ್ನು ಬಿಡುವುದಿಲ್ಲವಂತೆ. ರಾಮ ಹೇಳಿದ, ಹಾಗಾದರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ನಾನು ಅವನಿಗೆ ಪಾಠವನ್ನು ಕಲಿಸ್ತೇನೆ. ಸೈನ್ಯವೆಲ್ಲ ಸಿದ್ಧವಾಗಲಿ. ಕಪಿ ಸೈನ್ಯವೆಲ್ಲ ಸಿದ್ಧವಾಯಿತು. ರಾಮದೇವರು ಯುದ್ಧಕ್ಕೆ ಹೊರಡಬೇಕು ಅನ್ನುವಾಗ ಮಹಾನುಭಾವನಾಗಿರ್ತಕ್ಕಂಥ ನಾರದ ನೇರವಾಗಿ ಚಂದ್ರಭಾನುವಿನ ಹೆಂಡತಿಯಾದ ಚಾರುಮತಿಯಲ್ಲಿ ಬಂದು ಹೇಳಿದ, ಈಗ ನಿನ್ನ ಗಂಡ ನಿನಗೆ ಉಳಿಯಬೇಕು ಎಂದಿರುವುದಾದರೆ ಸೀತಾಮಾತೆಯ ಪಾದವನ್ನು ಹಿಡಿ ಹೋಗು. ಓಡಿ ಬಂದ ಚಾರುಮತಿಯು ದಾನ ಕೊಡುತ್ತಿರತಕ್ಕಂಥ ಸೀತೆಯ ಪಾದವನ್ನು ಹಿಡಿದಮ್ಮ, ನನ್ನನ್ನು ಕಾಪಾಡು. ಅತ್ತೆಮ್ಮನವರೇ, ಸೊಸೆ ಯಾವಾಗಲೂ ಅತ್ತೆ ಕಾಲಿಗೆ ಬೀಳಬೇಕೇ ವಿನಃ ನೀವೇ ನನ್ನ ಕಾಲಿಗೆ ಬೀಳುತ್ತಿದ್ದೀರಲ್ಲ. ಅಮ್ಮ, ನನ್ನ ಮಾಂಗಲ್ಯವನ್ನು ಕಾಪಾಡು. ಅಗತ್ಯವಾಗಿ ಆಗಬಹುದು, ಹಾಗಲ್ಲ, ರಾಮನ ಮೇಲೆ ಆಣೆ ಇಡು. ತಾಯಿ, ರಾಮನ ಪಾದದ ಆಣೆಯಾಗಿವು, ನನ್ನ ಕೈಲಾದ ಸಹಾಯವನ್ನು ಮಾಡ್ತೇನೆ. ಏನು ಹೇಳಿ? ನಿನ್ನ ಗಂಡ ನನ್ನ ಗಂಡನನ್ನ ಸಂಹಾರ ಮಾಡಲು ಯುದ್ಧಕ್ಕೆ ಹೊರಟಿದ್ದಾನೆ, ಕಾಪಾಡಮ್ಮ. ಅತ್ತೆಮ್ಮನವರೇ, ಎಂಥ ಕೆಲಸ ಮಾಡಿದ್ರಿ? ನಿಮ್ಮ ಮುತ್ತೈದೆಯತನವನ್ನು ಉಳಿಸುವುದಕ್ಕಾಗಿ ನನ್ನ ಮುತ್ತೈದೆಯತನವನ್ನು ಅಳಿಸ್ತಾ ಇದ್ದೀರಾ? ದೇವರೇ ಕಾಪಾಡಬೇಕು. ಅರಮನೆ ಒಳಗಡೆಗೆ ಬಂದಾಗ ರಾಮದೇವರು ಯುದ್ಧಕ್ಕೆ ಹೋಗಬೇಕು. ಸೀತಾಮನವರು ಕವಚವನ್ನು ತೊಡಿಸಿ ಕಿರೀಟವನ್ನಿಟ್ಟು ಗಂಡನನ್ನು ಕೇಳಿದರಂತೆ, ಸ್ವಾಮಿ ಯಾರ ಮೇಲೆ ಯುದ್ಧ? ರಾಮನಕ್ಕ, ಇದೇನ ಆಶ್ಚರ್ಯ, ಸೀತೆಯೇ ಪ್ರಶ್ನೆ ಮಾಡುವಂತಾಗಿದೆಯಲ್ಲ, ಯಾರ ಮೇಲೆ ಯುದ್ಧ ಅಂತ. ಸೀತಾ, ಆಂಜನೇಯನ ಮೇಲೆ. ಸ್ವಾಮಿ, ಯಾವ ಆಂಜನೇಯ ಅವನು? ನಾನು ಮರದಡಿಯಲ್ಲಿ ಕುಳಿತು ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು ಎಂದಾಗ ಓಡೋಡಿ ಬಂದು ರಾಮ ಬರುತ್ತಿದ್ದಾನೆ ಎಂದು ಶುಭವಾರ್ತೆಯನ್ನು ಹೇಳಿದನಲ್ಲ, ಆ ಆಂಜನೇಯನೇ. ನಿಮ್ಮ ತಮ್ಮ ಮೂರ್ಛೆ ಬಿದ್ದಾಗ ಸಂಜೀವಿನ ಅನುಕರಣಿ ಮೂಲಿಕೆಗಳನ್ನೆಲ್ಲ ತಂದು ನಿಮ್ಮ ತಮ್ಮನ ಪ್ರಾಣವನ್ನು ಉಳಿಸಿದನಲ್ಲ, ಆ ಮಾರುತಿಯೇ. ರಾಮದೇವರು ಹೇಳಿದರು, ಓಹೋ, ಈಗ ನೀನು ಈ ರೀತಿ ಮಾತನಾಡುತ್ತಿರುವೆಯೋ? ಅಲ್ಲ ಅಲ್ಲ, ಕೇಳು. ಕಪಿಯಾಗಿ ಅಲ್ಲಲ್ಲಿ ಅಲಿಯುತ್ತಿದ್ದವನನ್ನು ಕರತಂದು ನನ್ನ ಭಕ್ತ ಎಂದು ಹೇಳಿ ಅವನಿಗೆ ಚಿರಂಜೀವಿ ಪಟ್ಟವನ್ನು ಕೊಟ್ಟನಲ್ಲ, ಆ ಮಾರುತಿ. ಸೀತಾ, ಇದೋ ಹೊರಟೆ. ಸ್ವಾಮಿ, ನಾನು ಬರ್ತೇನೆ. ಸೀತಾರಾಮರು ಸೈನ್ಯ ಸಹಿತರಾಗಿ ಯುದ್ಧಕ್ಕೆ ಬಂದು ನಿಂತಿದ್ದಾರೆ ಮಾರುತಿಯ ಮುಂದುಗಡೆ. ಮಾರುತಿಯನ್ನು ನೋಡಿ ಹೇಳಿದನಂತೆ ರಾಮ, ನನ್ನೆಲ್ಲ ವರಗಳನ್ನು ಪಡೆದು ನನ್ನ ನೆಚ್ಚಿನ ಭಂಟನಾಗಿದ್ದು ಈಗ ನೀನು ನನ್ನ ಮೇಲೆ ಯುದ್ಧಕ್ಕೆ ನಿಂತಿರುವೆಯಾ? ಮಾರುತಿ ಹೇಳಿದ, ಸ್ವಾಮಿ ನೀನೇನಾದರೂ ಮಾಡು, ಇದು ನಾನು ಸಿದ್ಧನಾಗಿದ್ದೇನೆ. ನಿನ್ನ ಕರುಣೆಗೆ ಪಾತ್ರನಾಗಬೇಕಾದವನು ಈ ಕಾಲ ಹೀಗೆ ಬಂದಿದೆ. ರಾಮ ರಾಮ ರಾಮ. ಸೀತಾಮನವರೊಂದು ಮಾತು ಹೇಳಿದರು, ಸ್ವಾಮಿ ಏನು ದೇವಿ, ಮಾರುತಿ ನನಗೆ ಬಹಳ ಉಪಕಾರ ಮಾಡಿದ್ದಾನೆ, ಅವನಿಗೊಂದು ಆಶೀರ್ವಾದ ಮಾಡಿ ಬರ್ತೇನ್ರಿ. ಮಾಡು ಹೋಗು. ನೇರವಾಗಿ ಬಂದ ಸೀತಾಮನವರು ಹನುಮಂತನ ತಲೆಯ ಮೇಲೆ ಕೈಯಿಟ್ಟು ಹೇಳ್ತಾರೆ, ಯಾರೇ ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಿದರು ಆ ಬಾಣಗಳೆಲ್ಲ ನಿನಗೆ ಪೂಮಳೆಗಳಾಗಲಿ. ರಾಮದೇವರು ನಕ್ಕರು, ಹೌದು ಹೌದು, ಕೆಟ್ಟ ಕಾಲ ಬಂದಾಗ ಕಟ್ಟಿಕೊಂಡವಳು ಕೆಟ್ಟವಳಾಗಿ ಹೋಗ್ತಾಳೆ,
ಇದನೋಡೆ ಮುನಾಗಸ್ತ್ರ ಪ್ರಯೋಗ ಮಾಡುತ್ತಿದ್ದಾನೆ. ಬಿಟ್ಟ ಬಾಣಗಳೆಲ್ಲ ಆ ಮಾರುತಿಯ ಮೇಲೆ ಪುಷ್ಪಮಳೆಯಾಗಿ ಕರೆಯುತ್ತಿದೆಯಂತೆ. ರಾಮದೇವರು ಸಿಟ್ಟಿನಿಂದ ಬ್ರಹ್ಮಾಸ್ತ್ರವನ್ನು ತೊಟ್ಟ. ಗಡಗಡಗಡ ನಡುಗಿತು ಪೃಥ್ವಿ. ವಿಭೀಷಣ ಉಪಾಯವನ್ನು ಮಾಡಿದ. ಜಾಂಬುವಂತರ ಹೇಳಿದರು, ಬೇಗೇನಾದರೂ ಮಾಡು. ರಾಮಂದ. ರಾಮಂದ ಕೂಡಲೇ ಕತ್ತಲೆಯಾಯಿತಂತೆ. ಬೆಳಕಾಗುವುದರೊಳಗಾಗಿ ರಣರಂಗದ ಮಧ್ಯದಲ್ಲಿ ಚಂದ್ರಭಾನುವನ್ನು ತಲೆಬಿದ್ದಿತ್ತು. ರಾಮ ಹೇಳಿದ, ಮಾರುತಿ ಅದ ನೋಡು, ಆ ತಲೆಯನ್ನ ದೇವತೆಗಳು ನನಗೆ ಸಹಾಯ ಮಾಡಿದ್ದಾರೆ, ಇದೋ ನಾನು ಹೊರಟೆ. ಮಾರುತಿ ಎಂದ, ನಿಲ್ಲು ರಾಮ, ನಾನು ನಂಬಿದವರಿಗೆ ಮೋಸ ಮಾಡಿ ಬಾಳುವುದಕ್ಕಿಂತಲೂ ಇದೋ ನಾನು ಯಜ್ಞ ಪ್ರವೇಶ ಮಾಡ್ತೇನೆ ರಾಮಂದಿ ಅಂತ. ನಾರದರು ಬಂದರು, ಸ್ವಲ್ಪ ತಾಳು ಹನುಮ, ನನಗೇಕೋ ಅನುಮಾನವಾಗಿದೆ. ಎಲ್ಲಿ ನಿನ್ನ ಬಾರದ ಕೋಟೆಯನ್ನು ತೆಗೆ. ಬಾರದ ಕೋಟೆಯನ್ನು ತೆಗೆದರೆ ಅದರೊಳಗಡೆ ಕೂತೇ ಇದ್ದಾನೆ ಚಂದ್ರಭಾನು, ಬದುಕೇ ಇದ್ದಾನಲ್ಲ. ರಾಮದೇವರು ಹೇಳಿದರು, ಒಟ್ಟಿನಲ್ಲಿ ಎಲ್ಲರೂ ನನಗೆ ಮೋಸ ಮಾಡ್ತಾ ಇದ್ದೀರಲ್ವೇ ಮಾರುತಿ. ನಿನಗೆಲ್ಲರೂ ಸೇರಿ ಸಹಾಯ ಮಾಡಿದರು, ಬೇಡ ನಾನು ಯಜ್ಞ ಪ್ರವೇಶ ಮಾಡಿಬಿಡ್ತೇನೆ ಅಂತ ರಾಮ ಹೊರಟ. ನಾರದರು ತಡೆದರು, ನಿಲ್ಲು ರಾಘವ, ಕಪಟ ನಾಟಕ ಸೂತ್ರಧಾರಿಯಾದ ನೀ ನಾಟಕವನ್ನು ಆಡಬೇಡ, ಸ್ವಲ್ಪ ನಿಲ್ಲು, ನನ್ನ ಮಾತೊಂದನ್ನು ಕೇಳು. ಏನು ನಾರದರೆ, ನಿನ್ನ ಪ್ರಮಾಣವೇನು ಎಂದರೆ ಯಾಗ ಕೆಡಿಸಿದವನ ತಲೆಯನ್ನ ಮೂರನೇ ದಿನದ ಸೂರ್ಯನು ಮುಳುಗುವುದರೊಳಗಾಗಿ ಗುರುಗಳ ಪಾದದ ಮೇಲೆ ಕೆಡುತ್ತೇನೆ ಅಂತ ತಾನೆ? ಹೌದು, ಸ್ವಲ್ಪ ತಾಳು ವಿಶ್ವಾಮಿತ್ರರೇ, ಹೀಗೆ ದಯಮಾಡಿಸಿ. ವಿಶ್ವಾಮಿತ್ರ ಎದುರಿಗೆ ಬಂದಾಗ ನಾರದರು ಬಂದು ಹೇಳಿದರು, ಚಂದ್ರಭಾನು ಓಡಿ ಬಂದು ತಪ್ಪಾಯಿತು ಅಂತ ಅವರ ಕಾಲಿನ ಮೇಲೆ ತಲೆಗಿಟ್ಟು ನಮಸ್ಕಾರ ಮಾಡು. ಬಂದು ನಮಸ್ಕಾರ ಮಾಡಿದ. ನಾರದರು ಹೇಳಿದರು, ಏಳದಿರು ಏಳದಿರು ಮೇಲೆ ಏಳದಿರು, ಈಗ ಏಳಬೇಡ ಏಳಬೇಡ. ರಾಮ, ನೀನು ಪ್ರತಿಜ್ಞೆ ಮಾಡಿದಂತೆ ಇಂದು ಸೂರ್ಯ ಇನ್ನು ಮುಳುಗಿಲ್ಲವಾದ್ದರಿಂದ ಇದ ನೋಡು, ಆ ನಮಸ್ಕಾರ ಮಾಡಿದಾಗ ತಲೆ ಅವರ ಪಾದದ ಮೇಲೆ ಬಿದ್ದಿದೆ. ಅಂದ ಮೇಲೆ ನಿನ್ನ ಪ್ರತಿಜ್ಞೆ ನೆರವೇರಿತು. ಮಾರುತಿ, ನೀನು ಪ್ರಾಣ ಕಳ್ಕೊಳ್ಳೋ ಕೆಲಸವಿಲ್ಲ. ಯಾಕಿಲ್ಲ ಅಂದ್ರೆ, ನೀನೇನು ಪ್ರಮಾಣ ಮಾಡಿದ್ದೆ, ಅವನ ಪ್ರಾಣವನ್ನು ಕಾಪಾಡ್ತೇನೆ ಅಂತ. ಹೌದು ತಾನೆ? ಹೌದು. ಅದ ನೋಡು, ಅವನು ಜೀವಂತನಾಗಿಯೇ ಇದ್ದಾನೆ. ಅಂದ ಮೇಲೆ ನೀನಾಗಲಿ ರಾಮನಾಗಲಿ ಯಾರೂ ಪ್ರಾಣ ಕಳ್ಕೊಳ್ಳೋ ಕೆಲಸವೇ ಇಲ್ಲ. ವಿಶ್ವಾಮಿತ್ರರೇ, ಈಗೇನು ಹೇಳ್ತೀರಾ? ವಿಶ್ವಾಮಿತ್ರರು ನಗುತ್ತಾ ಹೇಳ್ತಾರೆ, ನಾರದರೇ, ನೀವು ಸೇರಿದ ಸ್ಥಳದಲ್ಲಿ ಕೇವಲ ಮಂಗಳವೂ ಸಂತೋಷವೂ ಪ್ರಾಪ್ತವಾಗುತ್ತಲ್ಲದೆ ಮತ್ತೇನು ಇಲ್ಲ. ಆಗ ಮಹಾನುಭಾವರಾದ ನಾರದರು ಹೇಳ್ತಾರೆ, ಅಲ್ಲ ಅಲ್ಲ, ಇದು ಎಲ್ಲ ಜಗದೊಡೆಯನಾದ ರಾಮನ ಕರುಣಾವಿಲಾಸದ ಕಥೆ. ತನ್ನ ಭಕ್ತನಾಗಿರ್ತಕ್ಕಂಥ ಮಾರುತಿಯ ಪ್ರಭಾವವನ್ನ ಲೋಕದಲ್ಲಿ ಸಾರುವುದಕ್ಕಾಗೂ, ಅಹಂಕಾರ ಎಂಬುದು ಎಷ್ಟು ಕೆಟ್ಟದು ಎಂಬುದಾಗಿ ಲೋಕದಲ್ಲಿ ತೋರುವುದಕ್ಕಾಗಿಯೂ ಆ ಮಹಾನುಭಾವನಾದ ರಾಮನು ಹೂಡಿದ ನಾಟಕ ಈ ರಾಮಾಂಜನೇಯ ಯುದ್ಧ. ಗುರುಗಳೇ, ಈಗೇನು ಹೇಳ್ತೀರಾ? ನಡೆಯಿರಿ, ಯಾವ ವಿಧವಾದ ಸಂಕೋಚವಿಲ್ಲದೆ ನಾವು ಆ ಯಾಗವನ್ನು ನಿರ್ವಿಘ್ನವಾಗಿ ನೆರವೇರಿಸೋಣ ಎಂದಾಗ ಚಂದ್ರಭಾನು ಎದ್ದು ಬಂದು ಮಗನಲ್ಲಿ ಕೇಳ್ತಾನೆ, ರಾಮ, ನೀನು ನನ್ನ ಮಗನೆಂಬತಕ್ಕಂಥ ಅಭಿಮಾನದ ಮೇಲೆ ನೀನು ದೈವತ್ವ ಹೊಂದಿದಂತ ಪರಮಾತ್ಮ ಎಂಬ ವಿಚಾರವನ್ನು ಮರೆತು ನಾನು ಕೇವಲ ಅಂಧನಾದೆ, ನನ್ನ ಅಪರಾಧವನ್ನು ಮನ್ನಿಸು ರಾಮ ಅಂದಾಗ ರಾಮದೇವರು ಕೇಳಿಕೊಡ್ತಾರೆ, ಚಿಕ್ಕಪ್ಪ, ಲೋಕದಲ್ಲಿ ನ್ಯಾಯ ಧರ್ಮ ನೀತಿ ಎಲ್ಲರಿಗೂ ಒಂದೇ, ಅಹಂಕಾರವೆಂಬುದು ಎಷ್ಟು ವಿಪರೀತಕ್ಕೆ ಹೋಗುತ್ತೆ ಎನ್ನುವುದಕ್ಕೆ ಅರ್ಥ ತೋರುತ್ತಾ ಇದೆಯಾದ್ದರಿಂದ ನಡೆಯಿರಿ ಎಂಬುದಾಗಿ ಎಲ್ಲರೂ ಹೊರಟರಂತೆ. ಸಂತಸದಿಂದ

ಎಲ್ಲರೂ ಸಂತೋಷಭರಿತರಾಗಿ ಅಯೋಧ್ಯ ನಗರಕ್ಕೆ ಬಂದಾಗ ವಿಶ್ವಾಮಿತ್ರರು ಶಿಷ್ಯನಿಗೆ ಹೇಳಿದರಂತೆ, ಅಯ್ಯ ನಾನು ಪ್ರಮಾಣ ಮಾಡಿರುವಂತೆ ಯಾಗ ನಡೆಯಬೇಕಲ್ಲ, ನಡಿ ಎಂದು ಕರತಂದು ಮತ್ತೆ ವನದಲ್ಲಿ ಯಾಗ ಪ್ರಾರಂಭವಾಗಿದೆ. ದೇವತೆಗಳೆಲ್ಲ ಅಂಬರದಲ್ಲಿ ನಿಂತು ಪೂಮಳೆಯನ್ನು ಕರೆಯುತ್ತಿರುವ ಸಂದರ್ಭದಲ್ಲಿ ಮಹಾನುಭಾವನಾಗಿರ್ತಕ್ಕಂಥ ಶ್ರೀರಾಮ ಲಕ್ಷ್ಮಣ ಸೀತಾ ಸಹಿತನಾಗಿ ಆ ಯಾಗದಲ್ಲಿ ತಾನು ಪಾಲ್ಗೊಂಡು ನಿರ್ವಿಘ್ನತೆಯಿಂದ ತಾನು ನೆರವೇರಿಸಿದ್ದಾನೆ. ಆಗ ರಾಮದೇವರು ಮಾರುತಿಯನ್ನು ಬಾಚಿ ತಬ್ಬಿ ಹೇಳುತ್ತಿದ್ದಾನೆ, ನಿನ್ನ ಭಕ್ತಿಯ ಪ್ರಭಾವ ಲೋಕದಲ್ಲಿ ವೇದ್ಯವಾಗಲೇ ಎನ್ನುವುದಕ್ಕಾಗಿ ಈ ರೀತಿ ಕಚೆ ರಚನೆಯನ್ನು ಮಾಡಿದೆ, ಬಾ ಎಂಬುದಾಗಿ ಕರೆದುಕೊಂಡು ಶ್ರೀರಾಮದೇವರು ಅಯೋಧ್ಯ ನಗರದಲ್ಲಿ ಬಂದಿದ್ದಾರೆ ಎಂದಾಗ ಪರಮಾತ್ಮನು ತನ್ನ ಭಕ್ತರ ಪ್ರತಿಭೆಯನ್ನ ಲೋಕದಲ್ಲಿ ಸಾರುವುದಕ್ಕಾಗಿ ತಾನು ಸೋತರೂ ತನ್ನ ಭಕ್ತರನ್ನು ಬೆಳಗಿಸುತ್ತಾನೆ. ಮಮ ಭಕ್ತಾಹಾಮವಧಿಕಂ, ನನ್ನ ಭಕ್ತರು ನನಗಿಂತಲೂ ಹಿರಿಯರು ಎಂಬತಕ್ಕಂಥದ್ದನ್ನ ತೋರುವುದಕ್ಕಾಗಿ ತಾನು ಈ ಕಥೆಯನ್ನು ರಚನೆ ಮಾಡಿದ್ದಾನೆ ಎಂದಾಗ ದಾಸವರೇಣ್ಯರು ಸಹ ಅದಕ್ಕೆ ಹೇಳ್ತಾರೆ,

ಒಂದು ದಳ ಶ್ರೀ ತುಳಸಿ ಬಿಲ್ವ ಗಂಗೋದಕವಾ ಇಂದಿನ ಅರಮನೆಗೆ ಅರ್ಪಿತವೆನಲು ಕೊಡುವ ಸರಿ ಭಾಗವನ್ನು ತನ್ನ ಹೃನ್ಮಂದಿರದೊಳಗಿಡೆ. ಭಕ್ತರಿಗಾಗಿ ಆ ಪರಮಾತ್ಮ ತನ್ನೆಲ್ಲ ಕಷ್ಟಗಳನ್ನು ಸಹ ಸಹಿಸಿದರು, ಅವರು ಸುಖದಿಂದಿರಲೆಂದೇ ಭಾವಿಸಿದನಂತೆ. ಅಲ್ಪಮಾನವನಾದ ನಾವು ನಾನೇ ಎಲ್ಲವನ್ನು ಮಾಡುವನು ಎಂಬತಕ್ಕಂಥ ಅಹಂಕಾರ ಪೀಡಿತರಾಗ್ತೇವೆ. ಲೋಕದಲ್ಲಿ ಭಕ್ತಿಯೇ ಹಿರಿದು ಅನ್ನುವುದಕ್ಕಾಗಿ ಮಾರುತಿಗೆ ಜಯವನ್ನುಂಟು ಮಾಡಿ ತಾನು ರಾಮ ಸರ್ವಶಕ್ತನಾಗಿದ್ದರೂ ಭಕ್ತಿಯೇ ಮೇಲು ಎಂಬುದನ್ನು ತೋರಿಸಿದ ಎಂದ ಮೇಲೆ ರಾಮಾನುಗ್ರಹವನ್ನು ಪಡೆದ ಮಾರುತಿಯು ಹಿಂತಿರುಗಿ ಮತ್ತೆ ಬಂದು ಅಂಜನಾದ್ರಿಯಲ್ಲಿ ತಪಸ್ಸನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ. ಮಹಾನುಭಾವನಾದ ರಾಮದೇವರು ಅಯೋಧ್ಯಾ ನಗರದಲ್ಲಿ ಪ್ರಜೆಗಳನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡಿದ್ದಾನೆ ಎಂಬತಕ್ಕಂಥ ಈ ಕಥಾಭಾಗವನ್ನು ಸಮಾಪ್ತಿ ಮಾಡುತ್ತಾ ಈ ರಾಮಾಂಜನೇಯ ಯುದ್ಧ ಎಂಬ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಸಕಲ ವಿಧವಾದ ಸುಖ ಸಂಪದಗಳು ಪ್ರಾಪ್ತವಾಗಲಿ ಎಂಬುದಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುತ್ತಾ ಈ ಕಥೆಗೆ ಮಂಗಳವನ್ನು ಹಾಡೋಣ. ತನಕ ಸಂಬಂಧಿತ ಸುಜನ

0: ಇದುವರೆಗೆ ಕಥಾಕಾಲಕ್ಷೇಪ ಶ್ರೀರಾಮಾಂಜನೇಯ ಯುದ್ಧ ಕೇಳಿದರೆ. ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯಿಂದ ಮೂಡಿಬಂತು.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
2: Build a career that balances mind, body and future.
3: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300000 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5 ಗಂಟೆ. ಇಂದು ಸಂಜೆಯ ಪ್ರಸಾರ ಕಾರ್ಯದೊಂದಿಗೆ ನಾನು ಡಾಕ್ಟರ್ ಕುಲದೀಪ್ ನಂಜುಂಡಸ್ವಾಮಿ. ಇನ್ನು ಮುಂದೆ ಕೇಳಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಶ್ವಾಸಕೋಶ ಕಾಯಿಲೆಗಳು ಹಾಗೂ ಶ್ವಾಸಕೋಶ ಕ್ಯಾನ್ಸರ್ ಜಾಗೃತಿ. ಭಾಗವಹಿಸುತ್ತಾರೆ ಹಿರಿಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಅರುಣ್ ಎಚ್ಎಂ ಹಾಗೂ ಮೆಡಿಕಲ್ ಆನ್ಕಾಲಜಿಸ್ಟ್ ಡಾಕ್ಟರ್ ಲೇಪಾಕ್ಷಿ. ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್ ಮೈಸೂರು. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಈ ಕಾರ್ಯಕ್ರಮದಲ್ಲಿ ವೈದ್ಯರೊಂದಿಗೆ ಮಾತನಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳನ್ನು ಗಮನಿಸಿ 08212512582 ಅಥವಾ 2515089.
1: ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ
2: 9853998539.
1: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು. ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ
2: 9853998539.
1: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಶ್ವಾಸಕೋಶ ಕಾಯಿಲೆಗಳು ಹಾಗೂ ಶ್ವಾಸಕೋಶದ ಕ್ಯಾನ್ಸರ್ ಕುರಿತಾಗಿ ಜಾಗೃತಿ ಮೂಡಿಸೋದಕ್ಕೆ ನಮ್ಮೊಂದಿಗಿದ್ದಾರೆ ಹಿರಿಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಅರುಣ್ ಎಚ್ಎಂ ಹಾಗೂ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಲೇಪಾಕ್ಷಿ. ಇಬ್ಬರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
4: ನಮಸ್ಕಾರ.
3: ಇದೇ ತಿಂಗಳ 31ನೇ ತಾರೀಕಿನಂದು ತಂಬಾಕು ರಹಿತ ದಿನವನ್ನಾಗಿ ಆಚರಿಸ್ತಾ ಬಂದಿದ್ದೀವಿ. ಇದರ ಹಿನ್ನೆಲೆಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದಲ್ಲಿ ಉಂಟಾಗುವಂತಹ ತೊಂದರೆಗಳ ಕುರಿತಾಗಿ ಈಗ ಹೇಳೋದಾದ್ರೆ ತಂಬಾಕು ಸೇವನೆಯಿಂದ ಯಾವ್ಯಾವ ರೀತಿ ದುಷ್ಪರಿಣಾಮ ಉಂಟಾಗುತ್ತೆ ಅರುಣ್ ಸರ್ ಹೇಳಿ.
4: ಈಗ ತಂಬಾಕು ಸುಮಾರು ಫಾರ್ಮಲ್ಲಿ ಇರುತ್ತೆ. ಒಂದು ಸ್ಮೋಕಿಂಗ್ ಕಾಮನ್, ಧೂಮಪಾನ ಕಾಮನೆಸ್ಟ್, ಅದು ಬಿಟ್ಟರೆ ಸ್ಮೋಕ್ಲೆಸ್ ಅಂತ ಹೇಳ್ತೀವಿ, ಈಗ ಹೊಗೆ ಸೊಪ್ಪು ತಿನ್ನೋದು. ಸೊ ಇದು ಕೂಡ ಆರೋಗ್ಯಕ್ಕೆ ಹಾನಿಕಾರಕ. ಸೊ ಅದರಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಮೇಜರಾಗಿ ಬರೋದು ಸ್ಮೋಕಿಂಗಿಂದ. ಸೊ ಧೂಮಪಾನ ಮಾಡೋದ್ರಿಂದ ಶ್ವಾಸಕೋಶದ ಕಾಯಿಲೆಗಳು ಬರುತ್ತೆ. ಅದರಲ್ಲಿ ನಾವು ಫಸ್ಟ್ ಕಾಮನ್ನಾಗಿ ಹೇಳಬೇಕು ಅಂತಂದರೆ ಇನ್ಫೆಕ್ಷನ್ಸ್, ಶ್ವಾಸಕೋಶದ ಸೋಂಕಾಗೋದು ಧೂಮಪಾನಿಗಳಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಈಗ ಭಾರತದಲ್ಲಿ ಟಿ ಬಿ ಈಗಲೂ ಕೂಡ ಹೆಚ್ಚಾಗಿದೆ. ಸೊ ಟಿ ಬಿ ಕಾಯಿಲೆ ನಾವು ಹೆಚ್ಚಾಗಿ ಸ್ಮೋಕರ್ಸಲ್ಲಿ ಜಾಸ್ತಿ ನೋಡ್ತೀವಿ, ಮತ್ತು ಜಾಸ್ತಿ ಡ್ಯಾಮೇಜ್ ಆಗೋದು, ಶ್ವಾಸಕೋಶ ಡ್ಯಾಮೇಜ್ ಆಗೋದನ್ನು ನೋಡ್ತೀವಿ. ಅದು ಬಿಟ್ಟರೆ ಇನ್ನು ಸಿ ಒ ಪಿ ಡಿ ಅಂತ ಹೇಳ್ಬಿಟ್ಟು ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್. ಸೊ ಅದರಲ್ಲಿ ಕ್ರೋನಿಕ್ ಬ್ರಾಂಕೈಟಿಸ್, ಅದು ಶ್ವಾಸನಾಳ ಉರಿಯೂತ ಆಗೋದು ಮತ್ತು ಕಫ ಕಟ್ಟೋದು. ಸೊ ಇದು ಹೆಚ್ಚಾಗಿ ನಾವು ಇವರಲ್ಲಿ ನೋಡ್ತೀವಿ. ಮತ್ತು ಎಂಫೆಸಿಮಾ ಅಂತಂದರೆ ಶ್ವಾಸಕೋಶದ ಚೀಲಗಳು, ಆಲ್ವಿಯೋಲೆ ಅಂತ ಏನು ಹೇಳ್ತೀವಿ. ಸೊ ಅದು ಎಲ್ಲ ರಪ್ಚರ್ ಆಗೋದು, ಅದೆಲ್ಲ ಹೊಡೆದು ಅದರಿಂದ ಅವ್ರಿಗೆ ಉಸಿರಾಟದ ಸಮಸ್ಯೆ ಬರೋದು. ಸೊ ಇದನ್ನು ನಾವು ಧೂಮಪಾನಿಗಳಲ್ಲಿ ಹೆಚ್ಚಾಗಿ ನೋಡ್ತೀವಿ. ಸೊ ಇನ್ನು ಟಿ ಬಿ ಅಲ್ದಲೇ ಬೇರೆ ಸೋಂಕುಗಳು, ನಿಮೋನಿಯಾ ಆಗೋದು ಮಕ್ಕಳಲ್ಲೂ ಕೂಡ. ಈಗ ಮನೆಯಲ್ಲಿ ಸ್ಮೋಕ್ ಮಾಡೋರು ಇರ್ತಾರೆ, ಸೊ ಅವರಿಂದ ಕೂಡ ಮಕ್ಕಳ ಇಮ್ಯುನಿಟಿ ಕೂಡ ಹಾಳಾಗುತ್ತೆ. ಸೊ ಅದರಿಂದ ಅವರಲ್ಲೂ ಕೂಡ ಸೋಂಕೆಲ್ಲ ಉಂಟಾಗೋದು ಜಾಸ್ತಿ ಇದೆ. ಇನ್ನು ಇದು ಸೋಂಕು ಮತ್ತು ಈ ಆಸ್ತಮಾ, ಸಿ ಒ ಪಿ ಡಿ ಇವೆಲ್ಲ ಕಾಯಿಲೆಗಳು ಹೆಚ್ಚಾಗಿ ನಾವು ಧೂಮಪಾನಿಗಳಲ್ಲಿ ನೋಡ್ತೀವಿ, ಮತ್ತು ತಂಬಾಕು ಬಳಸೋರಲ್ಲಿ ಹೆಚ್ಚಾಗಿ ನೋಡ್ತೀವಿ. ಇದಲ್ದಲ್ಲಿ ಇನ್ನೂ ನೆಕ್ಸ್ಟ್ ಅಂತಂದರೆ ಕ್ಯಾನ್ಸರ್. ಸೊ ಶ್ವಾಸಕೋಶದ ಕ್ಯಾನ್ಸರ್ ಆಲ್ಮೋಸ್ಟ್ 80-90% ಶ್ವಾಸಕೋಶದ ಕ್ಯಾನ್ಸರ್ಗೆ ಕಾರಣ ಬಂದ್ಬಿಟ್ಟು ಧೂಮಪಾನ ಮತ್ತು ತಂಬಾಕು ಬಳಕೆ.
3: ಇದು ಯಾವ ರೀತಿ ಕ್ಯಾನ್ಸರ್ನ ಉಂಟು ಮಾಡುತ್ತೆ ಅಂತ ಹೇಳ್ಬೋದಾ ಡಾಕ್ಟರ್ ಲೇಪಾಕ್ಷಿಯವರೇ?
5: ಹೌದು, ಈಗ ನಮ್ಮ ಅರುಣ್ ಡಾಕ್ಟ್ರ್ ಹೇಳಿದಾಗೆ ಈ ತಂಬಾಕು ಅಂದರೆ ಸ್ಮೋಕಿಂಗ್ ಫಾರ್ಮ್ ಇರ್ಬೋದು ಅಥವಾ ಸ್ಮೋಕ್ಲೆಸ್ ಫಾರ್ಮ್ ಇರ್ಬೋದು, ಈ ಯಾವುದೇ ಪದಾರ್ಥಗಳನ್ನು ಜಾಸ್ತಿ ದಿವಸ ಉಪಯೋಗ ಮಾಡಿದರೆ ವ್ಯಕ್ತಿಯು ಇದರಲ್ಲಿ ಭಾಳಷ್ಟು ಬ್ಯಾಡ್ ಕೆಮಿಕಲ್ಸ್ ಇರ್ತವೆ. ಆಲ್ಮೋಸ್ಟ್ ಅರೌಂಡ್ 7000 ಬ್ಯಾಡ್ ಕೆಮಿಕಲ್ಸ್ ಅಂತ ನಮ್ಮ ರಿಸರ್ಚಲ್ಲಿ ನಾವು ಇದನ್ನು ದೃಢಪಡಿಸಿದ್ದೀವಿ. ಅದಲ್ಲದೆ ಈ ಕ್ಯಾನ್ಸರ್ ಬರೋಂತಹ ಕಾರ್ಸಿನೋಜನ್ಸ್ ಅಂತೇಳಿ ಮೋರ್ ದೆನ್ 70 ಕೆಮಿಕಲ್ಸ್ ಐಡೆಂಟಿಫೈ ಆಗಿದೆ. ಅದರಲ್ಲಿ ಮೇನು ನಾವು ಪಾಲಿಸೈಕ್ಲಿಕ್ ಅರೋಮೆಟಿಕ್ ಅಮೈನ್ಸ್ ಇರಲಿ, ಆಮೇಲೆ ನೈಟ್ರೋಸಮೈನ್ಸ್ ಇರಲಿ, ಸೋ ಮೆನಿ ಬ್ಯಾಡ್ ಕೆಮಿಕಲ್ಸು. ಈ ಕೆಮಿಕಲ್ಸು ಈ ನಮ್ಮ ದೇಹದ ಒಳಗಡೆ ಸೇರಿಕೊಂಡಾಗ ಈ ಪ್ರತಿಯೊಂದು ಸೆಲ್ ಡಿ ಎನ್ ಎ ಅಂತ ಏನಿರುತ್ತೆ, ಆ ಡಿ ಎನ್ ಎನ ಡ್ಯಾಮೇಜ್ ಮಾಡುತ್ತೆ. ಈ ಡಿ ಎನ್ ಎ ಡ್ಯಾಮೇಜ್ ಮಾಡ್ತಾ ಹೋದಂಗೆಲ್ಲ ಭಾಳಷ್ಟು ವರ್ಷಗಳ ನಂತರ, ಈಗ ಒಂದು ವ್ಯಕ್ತಿ 5-10 ವರ್ಷ ಅಥವಾ 10 ವರ್ಷಕ್ಕಿಂತ ಜಾಸ್ತಿ ಈ ಧೂಮಪಾನವನ್ನು ಬಳಸ್ತಾ ಹೋದಾಗ ಈ ರೀಪ್ಲೇಸ್ ನಮ್ಮ ಬಾಡಿಯಲ್ಲಿ ಯಾವುದೇ ಇರಲಿ ಕೆಲವೊಂದು ಸಮಯದವರೆಗೆ ಟಾಲರೇಟ್ ಮಾಡೋ ಪೊಸಿಷನ್ ಇರುತ್ತೆ, ಅದು ಗಾಡ್ಸ್ ನೇಚರು. ಯಾವುದೇ ಈ ಥರ ವಿಷಯುಕ್ತ ಪದಾರ್ಥಗಳು ಬಾಡಿಯಲ್ಲಿ ಸೇರ್ಕೊಂಡಾಗ ನಮ್ಮಲ್ಲಿ ಒಂದು ಹ್ಯುಮಿನಿಟಿ ಅಂತ ಇರುತ್ತೆ, ಅದು ಫೈಟ್ ಮಾಡಿ ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆದರೆ ಕೆಲವೊಂದು ವರ್ಷಗಳು ಅತಿಯಾಗಿ ನಾವು ಈ ವ್ಯಕ್ತಿಗಳು ಸೇವನೆ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಅದು ಬ್ಯಾಲೆನ್ಸ್ ತಪ್ಪೋಗುತ್ತೆ. ಆ ಥರ ಸರಿಪಡಿಸ್ಕೊತ ಒಂದು ಏನು ಇದಿರುತ್ತೆ ಬಾಡಿಯಲ್ಲಿ, ಅದು ಕಳೆದುಕೊಳ್ಳುತ್ತೆ. ಆವಾಗ ಇನಿಷಿಯಲ್ ಸ್ಟೇಜಲ್ಲಿ ಒಂದು ಅಬ್ನಾರ್ಮಲ್ ಸೆಲ್ಸ್ ಡೆವಲಪ್ ಆಕ್ಕಂತ ಹೋಗ್ತವೆ. ಅದು ಡೆವಲಪ್ ಆಗ್ತಾ ಹೋಗ್ತಾ ಹೋಗ್ತಾ ಈ ಒಂದು ಒಂದು ಭಾಗದಲ್ಲಿ ಸ್ಟಾರ್ಟ್ ಆಗಿದ್ದಕ್ಕಂಥ ಒಂದು ಅಬ್ನಾರ್ಮಲ್ ಸೆಲ್ಸು ಇನ್ನೊಂದು ಬೇರೆ ಭಾಗ ದೇಹದ ಬೇಗ ಭಾಗಕ್ಕೆ ಹರಡಿ ಅದು ನಾಲ್ಕನೇ ಸ್ಟೇಜಿಗೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆದ್ದರಿಂದ ಈ ಒಂದು ಧೂಮಪಾನ ಏನು ಹೇಳ್ತೀವಿ ನಾವು, ಅಟ್ಲೀಸ್ಟ್ ಯಾವುದೋ ಒಂದು ಒತ್ತಡಕ್ಕೆ ಮಾಡಿದರೂ ಕೂಡ ಜನಗಳು ಬೇಗ ಬಿಟ್ಟಷ್ಟು ರಿವರ್ಸಿಬಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
3: ನೀವು ಹೇಳಿದ್ ನೋಡಿದ್ರೆ ಬಹುಶಃ ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಇರೋ ತನಕ ತಡಿಯಕ್ಕಾಗುತ್ತೆ, ಅದಾದ್ಮೇಲೆ ತಡಿಯಕ್ಕಾಗಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ನೀವು ಬಿಟ್ಟಷ್ಟು ಇದು ರಿವರ್ಸಿಬಲ್ ಪ್ರಾಸೆಸ್ ಅಂದ್ರಿ, ಇದನ್ನ ಬಿಡಿಸೋದು ಹೇಗೆ?
5: ಹೌದು, ಇದೊಂದು ಒಳ್ಳೆಯ ಪ್ರಶ್ನೆ. ಈಗ ಏನಾಗುತ್ತೆ, ಭಾಳಷ್ಟು ನಾವು ನೋಡಿದ್ದೀವಿ ವೆಸ್ಟರ್ನ್ ಸ್ಟೈಲು ಅಡಾಪ್ಟ್ ಮಾಡ್ತಿದ್ರೆ ನಮ್ಮ ದೇಶದಲ್ಲಿ ಕೂಡ. ಈವನ್ ನಾವು ಮೊದಲೆಲ್ಲ ಮೆಟ್ರೋದಲ್ಲಿ ಮಾತ್ರ ಸ್ಮೋಕಿಂಗ್ ಅನ್ಕೊಂಡಿದ್ದೀವಿ, ಈಗ ಗ್ರಾಮೀಣ ಪ್ರದೇಶಕ್ಕೆ ಕೂಡ ಸ್ಮೋಕಿಂಗ್ ಅನ್ನೋದು ಈ ಒಂದು ಯುವಕರಲ್ಲಿ ಕೂಡ ಇದು ಒಂಥರ ಚಟ ಇಬ್ಬಿಟ್ಟಿದೆ. ಅಂದರೆ ಕೆಲವು ಟೈಮ್ ಇದನ್ನ ಸ್ಟೈಲಾಗಿ ಕೂಡ ನೋಡ್ತಾರೆ, ಈಗ ಯಾವುದಾದ್ರೂ ಮೂವಿಗಳಾಗಿ ನೋಡೋದು ಅಥವಾ ಯಾವುದಾದ್ರೂ ಸೀರಿಯಲ್ಸ್ಗಳು ನೋಡೋದು, ಆ ಥರದ್ದೆಲ್ಲ ನೋಡಿ ಅವಾಗ ಅವರು ಅದಕ್ಕೆ ಪ್ರಭಾವ ಬೀರಿ ಅದನ್ನು ಚಟ ಮಾಡ್ಕೊಂಬಿಡ್ತಾರೆ. ಸೊ ಇಲ್ಲಾಂದರೆ ಕೆಲವು ಜನ ಯಾವುದೋ ಒಂದು ಸ್ಟ್ರೆಸ್ ಅಂತ ಅನ್ಕೊಂಬಿಡ್ತಾರೆ, ಯಾವುದಾದ್ರೂ ವರ್ಕ್ ಸ್ಟ್ರೆಸ್ ಇರ್ಬೋದು, ಬೇರೆ ಯಾವುದೇ ರೀತಿಯ ಸ್ಟ್ರೆಸ್ ಇರಲಿ, ಈ ಒಂದು ಧೂಮಪಾನ ಅಥವಾ ಬೇರೆ ಚಟ ಮಾಡಿದಾಗ ನಮಗೆ ಆರಾಮಿರ್ಬೋದು, ಆ ಥರ ಆ ಸ್ಟ್ರೆಸ್ ಫ್ರೀ ಇರ್ಬೋದು ಅಂತ ಹೇಳ್ಕೊತಾರೆ. ಆ ಒಂದು ಸ್ಟ್ರೆಸ್ಸಿಂದ ಇದು ಇನ್ನೂ ಒಂದು ಬ್ಯಾಡ್ ಹೆಲ್ತ್ಗೆ ಅವರೊಂದು ತಮ್ಮ ಆರೋಗ್ಯವನ್ನು ಇನ್ನೂ ಕೆಡಿಸ್ಕೊಳ್ತಾ ಹೋಗ್ತಾರೆ. ಸೊ ಆದ ಕಾರಣದಿಂದ ನಾವು ಓಕೆ, ಈಗ ಮನುಷ್ಯನಲ್ಲಿ ಯಾರಿಗಾದರೂ ಸ್ಟ್ರೆಸ್ ಇರ್ಬೋದು, ಬೇರೆ ಒತ್ತಡ ಇರ್ಬೋದು, ಅದಕ್ಕೆ ಪರಿಹಾರಗಳಿದ್ದಾವೆ. ಅಂದರೆ ಸಪೋಸ್ ಈಗ ಅವ್ರಿಗೆ ಯಾವುದಾದ್ರೂ ಈಗ ಜಾಬ್ ಇರಲಿ ಅಥವಾ ಬೇರೆ ಏನಾದರೂ ಸ್ಟ್ರೆಸ್ ಇರಲಿ, ಅದನ್ನು ನಮ್ಮಲ್ಲಿ ಕೆಲವೊಂದು ನುರಿತ ತಜ್ಞರಿದ್ದಾರೆ, ಆ ಥರ ಈ ಯಾವ ಲೆವೆಲಲ್ಲಿ ಇದು ಅಡಿಕ್ಷನ್ ಬೆಳೆದಿದೆ ಅಂತ ನಾವು ಫೈಂಡ್ ಔಟ್ ಮಾಡಿ ಇವ್ರನ್ನ ಯಾವ ಲೆವೆಲಲ್ಲಿ, ಈಗ ಸಪೋಸು ಒಂದು ಅವರಿಗೆ ಮನ ಪರಿವರ್ತನೆ ಮಾಡಿನೇ, ಸಪೋಸ್ ಅವ್ರನ್ನ ಕುಂದಿರಿಸಿ ಕೌನ್ಸಿಲಿಂಗ್ ಮಾಡಿ, ಈ ಥರ ಜಸ್ಟ್ ಯಾವುದೋ ಒಂದು ಎಜುಕೇಷನ್ ಸ್ಟ್ರೆಸ್ಸು, ಹುಡುಗರಿಗೆಲ್ಲ ಯಾವುದಾದ್ರೂ ಕಾಲೇಜ್ ಸ್ಟ್ರೆಸ್ಸು, ಹುಡುಗರಿಗೆ ಯಾವುದಾದ್ರೂ ಟಾಸ್ಕ್ ಇರುತ್ತೆ, ಟಾರ್ಗೆಟ್ ಇರುತ್ತೆ, ಆ ಸ್ಟ್ರೆಸ್ ಇರುತ್ತೆ, ಆ ಸ್ಟ್ರೆಸ್ಸಿಂದ ರಿಲೀವ್ ಮಾಡೋಕ್ಕೆ ಇದೊಂದು ಏನೋ ಒಂಥರ ಪರಿಹಾರ ಹುಡ್ಕೊಂಡಿರ್ತಾರೆ. ಸೊ ಅವರಿಗೆ ಹೇಳ್ಬೋದು, ಇಲ್ಲ ಇದರಿಂದ ನಿಮಗೆ ಇನ್ನೂ ಹೆಲ್ತ್ ಹಾಳಾಗುತ್ತೆ, ಬೆಟರ್ ನಾವು ಬೇರೆ ಅದು ಬಿಟ್ಟು ನಿಮಗೆ ಏನಂದರೆ ಒಂಥರ ಮನೋ ಏನು ಅಂದರೆ ಸೈಕೋಥೆರಪಿ ಅಂತ ಅವರಿಗೆ ಕರೆಕ್ಟಾಗಿ ಹೇಳಿ ಅದು ನೀವು ಆ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳಿ. ಸಪೋಸ್ ನಿಮಗೆ ಆಯಿತು 100 ತೆಗೋಕ್ಕಾಗಲಿಲ್ಲ ಅಂದರೆ 95 ಬರಲಿ ಪರವಾಗಿಲ್ಲ, ಆದರೆ ಆರೋಗ್ಯನ ಕೆಡಿಸಬೇಡಿ. ದಿಸ್ ಇಸ್ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ. ಸೊ ಈ ಥರ ನಮ್ಮಲ್ಲಿ ನುರಿತ ತಜ್ಞರು ಅದಾರೆ, ಈ ಥರ ಡಿ ಅಡಿಕ್ಷನ್ ಸೆಂಟ್ರಸ್ ಅದಾವೆ, ಅವರು ಯಾವ ಲೆವೆಲಲ್ಲಿ ಅವರು ಅಡಿಕ್ಷನ್ ಬೆಳೆಸಿದಾರೆ ಅಂತ ನಾವು ಅಸೆಸ್ ಮಾಡ್ಬೋದು ಅವ್ರನ್ನ. ಈಗ ಸಪೋಸ್ ಇನಿಷಿಯಲ್ ಲೆವೆಲಲ್ಲಿ ಅವ್ರನ್ನ ಬಿಡಿಸ್ಬೋದು ಅಂದರೆ ಕೆಲವೊಂದು ಸೈಕೋಥೆರಪಿ ಮಾಡಿ ಅವರಿಗೆ ಮನೋಪರಿವರ್ತನೆ ಮಾಡಿನೂ ಬಿಡಿಸ್ಬೋದು, ಇಲ್ಲ ಅವರಿಗೆ ಅಷ್ಟು ಆಗೋದೂ ಇಲ್ಲ ಅಂದಾಗ ನಮ್ಮಲ್ಲಿ ಮೆಡಿಕಲ್ ಥೆರಪಿ ಅಂತ ಏನೋ ಇದ್ದಾವೆ. ಸೊ ಕೆಲವೊಂದು ಸರಿ ನಾವು ಒಂದು ಚೀವಿಂಗ್ ಅನ್ ಫಾರ್ಮಲ್ಲಿ ಇರ್ಬೋದು, ಅದು ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ, ಆ ಥರ ಥೆರಪೀಸ್ ಕೊಟ್ಟು ಅವರಿಗೆ ಅದರ ಬಗ್ಗೆ ಆ ಒಂದು ಆ ಚಟದ ಬಗ್ಗೆ ಆಸಕ್ತಿ ಬರ್ಲಂಗೆ ಮಾಡಿ ಕ್ರಮೇಣವಾಗಿ ಬಿಡಿಸ್ಬೋದು. ಯಾವುದೇ ವ್ಯಕ್ತಿ ಒಂದು ಸರಿ ಯಾವುದೇ ಇರಲಿ, ಆಲ್ಕೋಹಾಲ್ ಇರಲಿ ಅಥವಾ ಸ್ಮೋಕಿಂಗ್ ಇರಲಿ, ಒಂದು ಚಟಕ್ಕೆ ಬಲಿಯಾದಾಗ ಅದನ್ನು ಇಮಿಡಿಯೇಟ್ಲಿ ಬಿಡ್ಸೋಕ್ಕಾಗಲ್ಲ. ಭಾಳ ಅಡಿಕ್ಷನ್ ಆದವರಿಗೆ ಇಮಿಡಿಯೇಟ್ಲಿ ಸ್ಲೋಲಿ ಓವರ್ ಎ ಪೀರಿಯಡ್ ಆಫ್ 6-12 ಅಂತ ಹೇಳ್ತೀವಿ, ಆ ಪೀರಿಯಡಲ್ಲಿ ಸಂಪೂರ್ಣವಾಗಿ ಇದನ್ನು ಬಿಡಿಸ್ಬೋದು. ಸೊ ಅದಕ್ಕೆಲ್ಲ ನುರಿತ ತಜ್ಞರು ಕೂಡ ನಮ್ಮಲ್ಲಿ ಇದ್ದಾರೆ. ಆಮೇಲೆ ಕೆಲವೊಂದು ಟೈಮು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಿ ಅಡಿಕ್ಷನ್ ಸೆಂಟರ್ಸ್ ಇದ್ದಾವೆ. ಸೊ ಈ ಒಂದು ದುರ್ಚಟಕ್ಕೆ ಅವ್ರು ಏನಾದರೂ ಬಿಡೋಕೆ ಆಗಲ್ಲ ಅಂದರೆ ಮೆಡಿಕಲ್ ಫಾರ್ಮ್ ಥೆರಪಿಯಿಂದನೂ ಕೂಡ ಈ ಒಂದು ಚಟವನ್ನು ತಪ್ಪಿಸಬಹುದು.
3: ಇವಿಷ್ಟನ್ನೆಲ್ಲ ಗೊತ್ತಿದ್ರೂ ರೋಗಿ ಮಾತ್ರ ಅನುಭವಿಸ್ತಾ ಇರ್ತಾರೆ, ಅದ್ರ ಜೊತೆಗೆ ಅವ್ರ ಕುಟುಂಬಸ್ಥರ ಮೇಲೂ ತುಂಬ ಪರಿಣಾಮ ಬೀರ್ತಾ ಇರುತ್ತೆ. ಯಾವ ರೀತಿ ಪರಿಣಾಮ ಬೀರ್ತಾ ಇರುತ್ತೆ ಅಂತ ಹೇಳ್ಬೋದಾ ಡಾಕ್ಟ್ರೆ?
4: ಸೊ ಒಂದು ತಂಬಾಕು ಚಟದಿಂದ, ಸೊ ಅದು ಯಾವುದೇ ಫಾರ್ಮಲ್ಲಾಗಿರ್ಬೋದು, ಸೊ ಅದು ಫಸ್ಟು ಅದನ್ನು ಮಾಡ್ತಿರೋವಂಥ ವ್ಯಕ್ತಿ, ಸೊ ಅವರಿಗೆ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀಳುತ್ತೆ. ಸೊ ಅದು ಅದ್ರ ಜೊತೆಗೆ ಅಂದರೆ ಅವರು ಫಸ್ಟ್ ಹ್ಯಾಂಡ್ ಇದಕ್ಕೆ ಬರ್ತಾರೆ. ಇನ್ನು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತಂದರೆ ಈಗ ಅವ್ರ ಜೊತೆ ಇರೋವಂಥವ್ರು, ಈಗ ನಾನೇನು ಸ್ಮೋಕ್ ಮಾಡಲ್ಲ ಬಟ್ ನಮ್ಮ ಫ್ರೆಂಡ್ ಮಾಡ್ತಿದ್ದಾರೆ, ಸೊ ಅವ್ರು ಮಾಡ್ತಿದ್ರೆ ಅದು ಧೂಮಪಾನನ ಅವರು ಕೂಡ ಉಸಿರಾಡ್ತಾ ಇರ್ತಾರೆ. ಸೊ ಅದರಿಂದ ಅವರಲ್ಲೂ ಕೂಡ ಏನೇನು ಹಾನಿಕಾರಕ ಅಂಶ ಇರುತ್ತೆ ಅವರು ಕೂಡ ಅದು ಉಸಿರಾಡ್ತಾ ಇರ್ತಾರೆ. ಸೊ ಅದು ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೀವಿ. ಇನ್ನು ನೀವು ನೋಡ್ತಿರ್ಬೋದು ಈಗ ಧೂಮಪಾನ ಮಾಡ್ಬೇಕಾದ್ರೆ ಅದ್ರದ್ದು ವೇಸ್ಟ್ ಕಿಟ್ಟ ಇದಿರ್ಬೋದು ಅದೆಲ್ಲ ಬಂದು ಬಟ್ಟೆ ಮೇಲೆ ಕೂರುತ್ತೆ. ಇವರು ಮನೆಗೋಗಿ ಅದನ್ನು ಹೊಗಿಲಿಕ್ಕೆ ಹಾಕ್ತಾರೆ, ಅಲ್ಲಿ ಫ್ಯಾಮಿಲಿಯವರು ಅದನ್ನು ಬಳಸ್ಬೇಕಾರೆ ಅಥವಾ ಒಗಿಬೇಕಾರೆ ಅದನ್ನು ಉಸಿರಾಡ್ಬೋದು. ಸೊ ಅದನ್ನು ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೀವಿ. ಸೊ ಇದು ಫಸ್ಟು ಆರೋಗ್ಯದ ಮೇಲೆ ಪರಿಣಾಮ ಎಲ್ಲರಿಗೂ ಆಗ್ಬೋದು. ಈಗ ನಾನೇನು ಸ್ಮೋಕ್ ಮಾಡ್ತಿಲ್ಲ ನನಗೇನಾಗಲ್ಲ ಅಂತ ಅಂದ್ಕೋಬೋದು, ಬಟ್ ಇದು ಚೈನ್ ನೋಡ್ಕೋಬೇಕಾಗತ್ತೆ ನೀವು. ಮತ್ತು ಫಸ್ಟು ಆರೋಗ್ಯದ ಬಗ್ಗೆ ಬಿಟ್ಟರೆ ಇನ್ನು ನೆಕ್ಸ್ಟು ಬಂದ್ಬಿಟ್ಟು ಎಕಾನಮಿ, ಸೋಷಿಯೋ ಎಕಾನಮಿ. ಈಗ ನಾವು ಈಗ ಸರ್ ಹೇಳಿದಾಗೆ ಸೊ ಎಲ್ಲರೂ ಇದು ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಎಲ್ಲರಲ್ಲೂ ಬೇರೆ ಬೇರೆ ಫಾರ್ಮಲ್ಲಿ, ಈಗ ಬಡವರು ಬೀಡಿ ಸೇದೋದು, ಹೊಗೆ ಸೊಪ್ಪು ತಿನ್ನೋದು, ಕಡ್ಡಿ ಪುಡಿ ಹಾಕೋದು ಇದಿರ್ಬೋದು, ಸ್ವಲ್ಪ ನೀವು ಮೇಲೆ ಬಂತು ಅಂತಂದರೆ ಈಗ ಸಿಗ್ರೇಟು ಹುಕ್ಕ ಮಾಡೋದು, ಸೊ ಇದಿರುತ್ತೆ. ಸೊ ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಹೋದರೆ ವೇಪಿಂಗ್ ಅಂತ ಹೇಳ್ತೀವಿ, ಎಲೆಕ್ಟ್ರಾನಿಕ್ ಇ ಸಿಗಾರ್ಸ್ ಅಂತ ಹೇಳ್ತೀವಿ, ಇ ಸಿಗರೇಟ್ಸ್ ಅಂತ ಹೇಳ್ತೀವಿ, ಅದು ಸೇಫ್ ಅಂತ ಅಂದ್ಕೊಳ್ತಾರೆ, ಅದು ಕೂಡ ಸೇಫ್ ಅಲ್ಲ. ಅದರಲ್ಲೂ ಕೂಡ ಸೇಮ್ ಕಂಟೆಂಟ್ ಇರುತ್ತೆ, ಆ ಟೊಬ್ಯಾಕೋಂದ ಉಂಟಾಗುವಂಥ ಎಲ್ಲ ಹಾನಿಕಾರಕ ಅಂಶಗಳು ಅದರಲ್ಲೂ ಇರುತ್ತೆ, ಅದರಿಂದ ಅವರ ಆರೋಗ್ಯನೂ ಹಾಳಾಗುತ್ತೆ. ಸೊ ಯಾವುದೂ ಸೇಫ್ ಅಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಲ್ಲೂ ಕೂಡ, ಸಿಟಿಗಳಲ್ಲಿ ಕೂಡ ಎಲ್ಲರಲ್ಲೂ ಕೂಡ ಇದು ಚಟ ಆಗಿದೆ. ಇನ್ನು ಎಕನಾಮಿಕ್ ಸ್ಟೇಟಸ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಅದರಿಂದ ತುತ್ತಾಗುವಂಥ ಕಾಯಿಲೆಗಳು, ಈಗ ಸಣ್ಣ ಕಾಯಿಲೆಯಿಂದ ಹಿಡಿದು ಸೋಂಕಿಂದ ಹಿಡಿದು ಕ್ಯಾನ್ಸರ್ವರೆಗೂ ಎಲ್ಲ ಥರ ಕಾಯಿಲೆಗಳು ಎಲ್ಲ ಅಂಗಾಂಗಗಳು ಕೂಡ ಇನ್ವಾಲ್ವ್ ಆಗ್ಬೋದು, ಅಫೆಕ್ಟ್ ಆಗ್ಬೋದು. ಸೊ ಇದರಿಂದ ಆಸ್ಪತ್ರೆ ಅಡ್ಮಿಷನ್, ಆಸ್ಪತ್ರೆಗೆ ತೋರಿಸೋ ಖರ್ಚು ವೆಚ್ಚಗಳಾಗಿರ್ಬೋದು, ಅಡ್ಮಿಟ್ ಆಗಿದ್ದು ಟ್ರೀಟ್ಮೆಂಟ್ಗೆ ತಗೊಳ್ಳೋ ವೆಚ್ಚ ಆಗಿರ್ಬೋದು. ಸೊ ಇದರಲ್ಲೂ ಕೂಡ ಅವರು ದುಡ್ದಿರೋದನ್ನೆಲ್ಲ ಅವರು ತಂಬಾಕು ಮೇಲೆ ಹಾಕಿದ್ದಲ್ದಲ್ಲೇ ಅವರ ಆರೋಗ್ಯ ನೋಡ್ಕೊಳ್ಳೋಕೆ ಕೂಡ ಅದಕ್ಕೆ ಖರ್ಚು ಮಾಡಬೇಕಾಗತ್ತೆ. ಸೊ ಇದರಿಂದ ಎಕಾನಮಿ ಕೂಡ
3: ಅಫೆಕ್ಟ್
4: ಆಗುತ್ತೆ ಪೇಷೆಂಟ್ಸ್ದು.
3: ಇದರಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿ ಕ್ಯಾನ್ಸರ್ಸ್ ಬರುತ್ತೆ ಸರ್ ತಂಬಾಕು ಸೇವನೆಯಿಂದ?
5: ಈಗ ನಾವೆಲ್ಲ ಎವ್ರಿ ಇಯರ್ ರಿಸರ್ಚು ಸ್ಟ್ಯಾಟಿಸ್ಟಿಕ್ಸು ಎಲ್ಲ ನೋಡ್ತಾ ಹೋದಾಗ ನಮ್ಮ ಇಂಡಿಯಾ ಈಗ ಥರ್ಡ್ ಹೈಯೆಸ್ಟ್ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ಸು ಆಫ್ಟರ್ ಅಮೆರಿಕಾ ಮತ್ತು ಯುರೋಪ್ ಕಂಟ್ರೀಸ್ ಆದಮೇಲೆ ನಮ್ಮಲ್ಲಿ ಜಾಸ್ತಿ. ಅದರಲ್ಲೂ ನಮ್ಮಲ್ಲಿ ಈಗ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ಆಲ್ಮೋಸ್ಟು ಈಗ 40-50% ಆಫ್ ದಿ ಕ್ಯಾನ್ಸರ್ಸು ಈ ಸ್ಮೋಕಿಂಗ್ ಒಂದಿಂದನೇ ಬರ್ತಾಯಿದೆ. ತಾವು ಹೇಳಿದಾಗೆ ಶ್ವಾಸಕೋಶ ಕ್ಯಾನ್ಸರ್ ಅಂಬೋದು ಇದು ಡೈರೆಕ್ಟ್ ಕಾಸ್ ಸ್ಮೋಕಿಂಗಿಂದ. ಈಗ ಕ್ರಮೇಣ ಒಂದು 5-10 ವರ್ಷ ಸೇದ್ದವರಲ್ಲಿ ಭಾಳಷ್ಟು ಜನ ಲಂಗ್ ಕ್ಯಾನ್ಸರ್ ಆಗಿ ಬರ್ತದವೆ, ಇನ್ಸಿಡೆನ್ಸ್ ಜಾಸ್ತಿ ಇದೆ. ಅದು ಅಲ್ಲದೇ ನಾವು ಈಗ ಏನು ಹೇಳ್ತೀವಿ, ಈಗ ಸರ್ ಹೇಳಿದಂಗೆ ಸ್ಮೋಕ್ಲೆಸ್ ಫಾರ್ಮ್ ಆಫ್ ಟೊಬ್ಯಾಕೋ ಜಾಸ್ತಿ ಈ ಗ್ರಾಮೀಣ ಪ್ರದೇಶದಲ್ಲಿ ಸೇವನೆ ಮಾಡ್ತಾರೆ. ಹೊಗೆಸೊಪ್ಪು ಇರ್ಬೋದು ಅಥವಾ ಗುಟ್ಕಾ ಇರ್ಬೋದು, ಪಾನ್ ಇರ್ಬೋದು, ಇವೆಲ್ಲ ಹಾಕೋದ್ರಿಂದ ಡೈರೆಕ್ಟ್ ಓರಲ್ ಕ್ಯಾವಿಟಿ ಅಂತ ಏನಿದೆ ಅಂದರೆ ಬಾಯಿ ಕ್ಯಾನ್ಸರ್ಗಳು ಅತಿ ಹೆಚ್ಚಾಗಿ ಕಂಡುಬರುತ್ತೆ. ನಾವೆಲ್ಲ ನಾರ್ತ್ ಕರ್ನಾಟಕ ದಲ್ಲೆಲ್ಲ ಜಾಸ್ತಿ ಪೇಷಂಟ್ಸ್ಗಳು ಆವಾಗ ನೋಡುವಾಗೆಲ್ಲ ಅಲ್ಲಿ ಓರಲ್ ಕ್ಯಾವಿಟಿ ಕ್ಯಾನ್ಸರ್ಸ್, ಬಾಯಿ ಕ್ಯಾನ್ಸರ್ಸ್ ಭಾಳ ಜಾಸ್ತಿ. ಆ ಭಾಗದಲ್ಲಿ ಏನಂದರೆ ಈ ಒಂದು ಪಾನು ಗುಟ್ಕಾ ಅವೆಲ್ಲ ಸ್ವಲ್ಪ ಜಾಸ್ತಿ ಇದು ಮಾಡೋದ್ರಿಂದ ಅಲ್ಲಿ ಆ ಭಾಗದಲ್ಲೆಲ್ಲ ಓರಲ್ ಕ್ಯಾವಿಟಿ ಕ್ಯಾನ್ಸರ್ಸ್ ಭಾಳ ಬರುತ್ತೆ. ಅದಲ್ಲದೇ ಈ ಒಂದು ಸ್ಮೋಕಿಂಗ್ ನಾನು ಹೇಳಿದಂಗೆ ಮೋರ್ ದೆನ್ 70 carcinogens ಇದೆ. ನಾವೇನಾದರೂ ಈ ಬಾಡಿಯಲ್ಲಿ ಹೋದಾಗ ನಾಟ್ ಓನ್ಲಿ ಅಲ್ಲಿ ಡೈರೆಕ್ಟ್ ನಾವು ಬಾಯಲ್ಲಿ ಬರ್ಬೋದು, ಅದಲ್ಲದೇ ದೇಹದ ಇದು ಬ್ಲಡ್ ಸರ್ಕ್ಯುಲೇಷನ್ನೆಲ್ಲ ಹೋಗಿ ನಾನಾ ಭಾಗದಲ್ಲಿ ಕೂಡ ಈ ಒಂದು ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ನೋಡಿದಾಗೆ ಅನ್ನನಾಳೆ ಕ್ಯಾನ್ಸರಲ್ಲೂ ಸ್ಮೋಕರ್ಸಲ್ಲಿ ಜಾಸ್ತಿ ಬರುತ್ತೆ. ಅದಲ್ಲದೇ ಹೊಟ್ಟೆ ಕ್ಯಾನ್ಸರು, ಕರುಳು ಕ್ಯಾನ್ಸರು, ಲಿವರ್ ಕ್ಯಾನ್ಸರು, ಆಮೇಲೆ ಮೂತ್ರನಾಳದ ಕ್ಯಾನ್ಸರ್ಗಳು, ಬ್ಲಾಡರ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ, ಕಿಡ್ನಿ ಕ್ಯಾನ್ಸರ್ ಅಂತ ಹೇಳ್ತೀವಿ, ಆಮೇಲೆ ಯುರೇಟ್ರಿಯಲ್ ಕ್ಯಾನ್ಸರ್ಸ್ ಅಂತ ಏನು ಹೇಳ್ತೀವಿ, ಇವೆಲ್ಲವೂ ಸ್ಮೋಕಿಂಗ್ ರಿಲೇಟೆಡ್ಡು. ಅದಲ್ಲದೇ ಇವನ್ನು ಈ ಸ್ತ್ರೀಯರಲ್ಲಿ ನೋಡಿದಾಗ ನಾವು ಸರ್ವೈಕಲ್ ಕ್ಯಾನ್ಸರ್ಸ್ ಅಂತ ಏನು ಹೇಳ್ತೀವಿ, ಇದು ಕೂಡ ಸ್ಮೋಕಿಂಗಿಂದನೇ ಈ ಎಸ್ಪೆಷಲಿ ವೆಸ್ಟರ್ನ್ ಪಾಪ್ಯುಲೇಷನಲ್ಲೆಲ್ಲ ಈ ಬ್ರೆಸ್ಟ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ಸು, ಆಮೇಲೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್ ಅಂದರೆ ಗರ್ಭಕೋಶ ಕ್ಯಾನ್ಸರ್ಸ್ಗಳು ಸ್ಮೋಕಿಂಗಿಂದನೇ ಬರೋ ಚಾನ್ಸಸ್ ಜಾಸ್ತಿ. ಅದೇ ಈಗೆಲ್ಲ ಈಗ ರೀಸೆಂಟ್ ನಾವು ಸ್ಟ್ಯಾಟಿಸ್ಟಿಕ್ಸ್ ಗ್ಲೋಬಕಾನ್ 2022 ಡಾಟಾ ಎಲ್ಲ ನೋಡಿದಾಗ ಎವ್ರಿ ಇಯರ್ 15 lakh ಕ್ಯಾನ್ಸರ್ ಡಿಟೆಕ್ಟ್ ಆಗ್ತದವೆ. ಅದರಲ್ಲಿ ಆಲ್ಮೋಸ್ಟ್ ಅರೌಂಡ್ 8-9 lakh ಕ್ಯಾನ್ಸರ್ಸ್ ಆರ್ ರಿಲೇಟೆಡ್ ಟು ಸ್ಮೋಕಿಂಗ್ ಫಾರ್ಮ್. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ ನಮ್ಮ ಒಂದು ಲಿಜ್ನರ್ಸರಿಗೆ ಈ ಮೆಜಾರಿಟಿ ಆಫ್ ದಿ ಕ್ಯಾನ್ಸರ್ಸ್ ಬರೋದೇ ಸ್ಮೋಕಿಂಗು ಪ್ಲಸ್ ಆಲ್ಕೋಹಾಲ್ ಕನ್ಸಂಪ್ಷನ್. ಇವು ಎರಡರಿಂದ ಏನಾದರೂ ನಾವು ದೂರ ಇದ್ದುಬಿಟ್ರೆ ಆಲ್ಮೋಸ್ಟ್ 70% ಆಫ್ ದಿ ಕ್ಯಾನ್ಸರ್ಸ್ ಬರೋದೇ ಇಲ್ಲ. ಅದು ಒಂದು, ಯಾಕಂದರೆ ನಾವು ಸ್ಟ್ಯಾಟಿಸ್ಟಿಕ್ಸಲ್ಲಿನೂ ದೃಢಪಟ್ಟಿದೆ. ನಮ್ಮಲ್ಲಿ ಈಗ ಇಂಡಿಯಾದಲ್ಲಿ ಹೆರಿಡಿಟ್ರಿ ಎಂಬುದು ಭಾಳ ಕಡಿಮೆ. ನಾವು ಪಾಶ್ಚಿಮಾತ್ಯ ದೇಶಗಳಲ್ಲಿ ನೋಡಿದಾಗ ಈ ಜೆನೆಟಿಕ್ ರಿಲೇಟೆಡ್ ಕ್ಯಾನ್ಸರ್ಸ್ ಅಲ್ಲಿ ಜಾಸ್ತಿ ಕಂಪೇರ್ ಟು ಇಂಡಿಯಾ. ಇಂಡಿಯಾದಲ್ಲಿ ಓನ್ಲಿ 5% ಆರ್ ಜೆನೆಟಿಕ್ಕು, ಅರೌಂಡ್ 90% ಆರ್ ರಿಲೇಟೆಡ್ ಟು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಏನು ಹೇಳ್ತೀವಿ, ಸ್ಮೋಕಿಂಗು, ಆಲ್ಕೋಹಾಲ್ ಕನ್ಸಂಪ್ಷನ್, ಒಬೆಸಿಟಿ, ಇವೇ ಮೇನ್ ಕಾರಣ. ಆಲ್ಮೋಸ್ಟ್ ನಾವು ಇದರಿಂದ ದೂರ ಇದ್ದರೆ ಒಂದು 60-70% ಕ್ಯಾನ್ಸರ್ಸ್ ಬರೋದನ್ನ ತಡೆಗಟ್ಬೋದು.
3: ನಿಜಕ್ಕೂ ನೀವು ಹೇಳ್ತಾ ಇರುವಂಥ ಸ್ಟ್ಯಾಟಿಸ್ಟಿಕ್ಸ್ ಕೇಳಿದ್ರೆ ತುಂಬಾ ದುಃಖ ಆಗುತ್ತೆ, ವಿಪರ್ಯಾಸ ಅಂತಲೇ ಹೇಳಬಹುದು. ಕೇಳುಗರೇ, ಶ್ವಾಸಕೋಶದ ಸಂಬಂಧಿತ ಏನೇ ಪ್ರಶ್ನೆಗಳಿದ್ರೂ ನೀವು ಕರೆ ಮಾಡಬೇಕಾಗಿರೋ ದೂರವಾಣಿ ಸಂಖ್ಯೆ 251-2582 ಹಾಗೂ 251-2589. ಮೈಸೂರಿನ STD ಕೋಡ್ 0821. ಮತ್ತೊಮ್ಮೆ ನಂಬರ್ ಹೇಳ್ತಾ ಇದ್ದೀನಿ, 251-2582-251-5089. ಮೈಸೂರಿನ STD ಕೋಡ್ 0821. ಈಗ ಒಂದು ಸಣ್ಣ ವಿರಾಮವನ್ನು ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರೆಸೋಣ.
1: ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ
2: 9853998539.
1: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು. ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ
2: 9853998539.
1: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು.
3: ನಾವು ಸಾಕಷ್ಟು ವರ್ಷಗಳಿಂದ May 31 ತಂಬಾಕು ರಹಿತ ದಿನವನ್ನಾಗಿ ಆಚರಿಸ್ಕೋತಾ ಬಂದಿದ್ದೀವಿ. ಈ ಬಾರಿಯ ಥೀಮ್ ಏನು ಅಂತ ತಿಳ್ಕೊಬೋದಾ ಡಾಕ್ಟ್ರೆ?
4: ಪ್ರತಿ ವರ್ಷ ವಿಶ್ವ ತಂಬಾಕು ರಹಿತ ದಿನಾಚರಣೆಯಲ್ಲಿ ಒಂದು ಥೀಮ್ ಅಂತಂದರೆ ಜಾಗೃತಿ ಮೂಡಿಸೋಕ್ಕೆ, ಜನರಲ್ಲಿ ಅದ್ರ ಬಗ್ಗೆ ಅರಿವು ಉಂಟು ಮಾಡಲಿಕ್ಕೆ ಒಂದು ಥೀಮ್ಸ್ ಇರುತ್ತೆ. ಸೊ ಈ ಬಾರಿ ಥೀಮ್ ಬಂದ್ಬಿಟ್ಟು ಅನ್ಮಾಸ್ಕಿಂಗ್ ದ ಅಪೀಲ್, ಕೌಂಟ್ರಿಂಗ್ ನಿಕೋಟಿನ್ ಆ್ಯಂಡ್ ಟೊಬ್ಯಾಕೋ ಅಡಿಕ್ಷನ್. ಸೊ ಅನ್ಮಾಸ್ಕಿಂಗ್ ದ ಅಪೀಲ್ ಅಂತಂದರೆ ಈಗ ನೀವು ಇಂಡಸ್ಟ್ರೀಸ್ ಎಲ್ಲ, ಟೊಬ್ಯಾಕೋ ಇಂಡಸ್ಟ್ರೀಸ್ ಎಲ್ಲ ತುಂಬ ಅಟ್ರ್ಯಾಕ್ಟಿವ್ ಆಗಿ ಪ್ಯಾಕೇಜಿಂಗ್ ಮಾಡೋದಾಗಿರಲಿ, ಸೊ ಮತ್ತು ಯಂಗ್ ಜನ್ರೇಷನ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸೊ ಮಾಡ್ತಾಯಿದ್ದಾರೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು, ಅದನ್ನು ಅನ್ಮಾಸ್ಕ್ ಮಾಡಬೇಕು ನಾವು. ಸೊ ಅದು ಸಿಂಪಲ್ ಪ್ಯಾಕಿಂಗ್ ಇರಬೇಕು, ಮತ್ತು ಅದ್ರ ಮೇಲೆ ಅದರಿಂದ ಉಂಟಾಗುವಂಥ ಪರಿಣಾಮಗಳನ್ನ ಅವರು ಪಿಕ್ಚರಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ ಇದು ಮತ್ತೆ ಮತ್ತೆ ಮೇಲಿಂದ ಮೇಲೆ ಅದು ಒತ್ತು ಕೊಡಬೇಕು ಅಂತೇಳಿ WHO ಮೂಲಕ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಮತ್ತು ಕೌಂಟ್ರಿಂಗ್ ದಿ ಅಡಿಕ್ಷನ್, ಟೊಬ್ಯಾಕೋ ಮತ್ತು ನಿಕೋಟಿನ್ ಅಡಿಕ್ಷನ್ ಕೌಂಟರ್ ಮಾಡೋದು ಅಂತಂದರೆ ಈಗ ಆಲ್ರೆಡಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಸೊ ವ್ಯಸನಿಗಳಾಗ್ಬಿಟ್ಟಿದ್ದಾರೆ. ಸೊ ಅದನ್ನು ಹೆಂಗೆ ಎದುರಿಸೋದು, ಸೊ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋದು ಈ ವರ್ಷದ ಪ್ರಮುಖ ಅಂಶ.
3: ಈಗಾಗಲೇ ಒಂದು ಕಾಲ್ ಇದೆ, ಅದನ್ನು ತಗೊಂಡು ಮುಂದುವರೆಸೋಣ. ಆಗ್ಲಿ ಡಾಕ್ಟ್ರೆ, ಈಗ ಇದಕ್ಕೆ ಯಾವ್ಯಾವ ರೀತಿಯ ಚಿಕಿತ್ಸೆಗಳಿರುತ್ತೆ ಅಂತ ತಿಳ್ಕೊಬೋದಾ? ನಮಸ್ತೆ ಆಕಾಶವಾಣಿ. ನಮಸ್ತೆ ಆಕಾಶವಾಣಿ.
6: ನಮಸ್ಕಾರ ಮೇಡಮ್.
3: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
6: ತಾಲೂಕು ಸೋಸ್ತೆಯಿಂದ ಮಾದೇವ ಶೆಟ್ಟಿ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎರಡು ಪ್ರಶ್ನೆ ಇದೆ ಮೇಡಮ್.
3: ಕೇಳಿ ಮಾದೇವ್ ಶೆಟ್ರೆ, ಡಾಕ್ಟರ್ ಇಲ್ಲೇ ಇದ್ದಾರೆ, ಕೇಳಿ.
6: ಚಟ ಯಾಕೆ ಬರುತ್ತೆ ಅಂತ ಒಂದು ಪ್ರಶ್ನೆ. ಇನ್ನೊಂದು, ಶ್ವಾಸಕೋಶದಲ್ಲಿ ಬರುತ್ತೆ ಅಂದ್ರಲ್ಲ, ಪ್ರತಿ ದಿವಸ ನಾವು ನೀರು ಕುಡಿತೀವಲ್ಲ, ನೀರಿನಿಂದ ಎಲ್ಲ ಒಟ್ಟಾಗಲ್ವೇ ಅದು ಶ್ವಾಸಕೋಶ ಬಂದಂತ ಕ್ಯಾನ್ಸರ್ಗಳು ಅಂತ ನಂದು ಏನೇ ಪ್ರಶ್ನೆ.
3: ಆಗ್ಲಿ, ನಿಮ್ ಪ್ರಶ್ನೆಗೆ ಉತ್ತರಿಸ್ತಾರೆ.
4: ಈಗ ಚಟ ಏನಕ್ಕಾಗತ್ತೆ ಅಂತಂದರೆ, ಅದು ಈಗ ತಂಬಾಕಲ್ಲಿ ನಿಕೋಟಿನ್ ಅನ್ನೋದು ಪ್ರಮುಖ ಅಂಶ ಇರೋದು. ಸೊ ಆ ನಿಕೋಟಿನ್ ಅನ್ನೋದು ಮೆದುಳಿನಲ್ಲಿ ಇದು ಡೋಪಮಿನ್ ಅನ್ನೋಂಥ ಒಂದು ಉತ್ತೇಜನಕಾರಿ ಅಂಶನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಅದು ನಮಗೆ ಮೇಲಿಂದ ಮೇಲೆ ಅಂದರೆ ನಮಗೆ ಒಂಥರ, ಸೊ ಅದು ತೊಗೊಂಡ್ಮೇಲೆ ನನಗೆ ಫುಲ್ ಒಂಥರ ಆಹ್ಲಾದಕರ ಆಯಿತು, ಒಂಥರ ಉತ್ತೇಜನ ಸಿಕ್ತು ಅನ್ನೋ ಥರ ಅದು ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅದು ಮೇಲಿಂದ ಮೇಲೆ ತೊಗೋಬೇಕು ಅನ್ಸಂಥದ್ದು, ಇದು ಚಟ ಆಗಲಿಕ್ಕೆ ಕಾರಣ. ಇನ್ನು ಎರಡನೇ ಪ್ರಶ್ನೆ, ಶ್ವಾಸಕೋಶ, ಈಗ ನೀರು ಕುಡಿಯೋದ್ರಿಂದ ಶ್ವಾಸಕೋಶದ ಇದು ಹೋಗಲ್ವಾ ಅಂತಂದರೆ ಇಲ್ಲ. ಇದು ನೀವು ಈಗ ನಾವು ಸ್ಮೋಕ್ ಮಾಡೋದು, ಈಗ ಧೂಮಪಾನ ಮಾಡೋದು, ಡೈರೆಕ್ಟಾಗಿ ನಾವು ಅದರದ್ದು ಕೆಟ್ಟ ಅಂಶಗಳು ಹೊಗೆ ಎಲ್ಲನೂ ನಾವು ಡೈರೆಕ್ಟಾಗಿ ಶ್ವಾಸನಾಳದ ಮೂಲಕ ಶ್ವಾಸಕೋಶದೊಳಗಡೆ ತೊಗೊಳ್ತಾ ಇದ್ದೀವಿ. ಸೊ ಇದರಿಂದ ಶ್ವಾಸಕೋಶದ ಮೇಲೆ ಡೈರೆಕ್ಟ್ ಪರಿಣಾಮ ಬೀಳುತ್ತೆ. ಮತ್ತು ಮುಂಚೆನೇ ಹೇಳ್ದಂಗೆ, ಇದರಿಂದ ಸುಮಾರು ಶ್ವಾಸಕೋಶದ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ, ಆಸ್ತಮಾ ಹೆಚ್ಚಾಗುತ್ತೆ, ಸಿ ಒ ಪಿ ಡಿ ಕಾಯಿಲೆಗಳು ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಸೋಂಕು ಉಂಟಾಗುತ್ತೆ, ಟಿ ಬಿ ಬೇರೆ ಬೇರೆ ನಿಮೋನಿಯಾಗಳೆಲ್ಲ ಆಗುತ್ತೆ. ಸೊ ಇದನ್ನು ನಾವು ಗೊತ್ತಿದ್ದು ಅಂದರೆ ಸುಮಾರು ಕಾರಣಗಳಿಂದ ಇದಾಗುತ್ತೆ. ಈಗ ನಮಗೆ ಗೊತ್ತಿರೋಂಥ ಕಾರಣ ಧೂಮಪಾನ ಮತ್ತು ತಂಬಾಕು ಚಟ. ಸೊ ಇದನ್ನು ತಡೆಯೋದ್ರಿಂದ ನಮಗೆ ಇವೆಲ್ಲ ಕಾಯಿಲೆಗಳನ್ನ ನಾವು ಅವಾಯ್ಡ್ ಮಾಡ್ಬೋದು. ಬಟ್ ಗೊತ್ತಿದ್ದು ಅದು ರಿಸ್ಕ್ ಫ್ಯಾಕ್ಟರ್ ಅಂತ ಗೊತ್ತಿದ್ದು ಕೂಡ ಇಲ್ಲ ನಾನು ಈಗ ಚೆನ್ನಾಗಿ ಬೀಡಿ ಸಿಗರೇಟ್ ಸೇದ್ಬಿಡ್ತೀನಿ ಆಮೇಲೆ ನಾನು ನೀರು ಕುಡಿದ್ಬಿಡ್ತೀನಿ ಹೋಗುತ್ತೆ ಅಂದರೆ ಅದು ಆಗೋದಿಲ್ಲ. ಸೊ ಈಗ ನೀರು ಕುಡಿಯೋದಕ್ಕೂ ಮತ್ತು ಶ್ವಾಸಕೋಶಕ್ಕೂ ನಿಮಗೆ ಅದು ಕ್ಲೆನ್ಸಿಂಗ್ ಆಗಲ್ಲ. ನೀವೇನೇನು ತೊಗೊಂಡಿದ್ದೀರಾ ಅದೆಲ್ಲ ವಿಷಕಾರಕ ಅಂಶಗಳು ಒಳಗೆ ತೊಗೊಂಡಿದ್ದೀರಾ ಅದು ಕ್ಲಿಯರ್ ಆಗೋದಿಲ್ಲ. ಸೊ ಅದು ತಪ್ಪು ಕಲ್ಪನೆ ನಿಮ್ಮದು.
3: ಮತ್ತೊಂದು ಕರೆ ಇದೆ. ನಮಸ್ತೆ ಆಕಾಶವಾಣಿ.
2: ಹಲೋ
3: ನಮಸ್ತೆ, ಯಾರು ಎಲ್ಲಿಂದ ಮಾತಾಡ್ತಾ ಇರೋದು?
2: ನಮಸ್ಕಾರ ಮೇಡಮ್, ನಾನು ಮೂರ್ತಿ ಅಂದ್ಬಿಟ್ಟು ಹಾಗೂ ಡಾಕ್ಟರ್ ಸರ್ಗಳಿಗೂ ನಮಸ್ಕಾರ.
3: ನಮಸ್ಕಾರ ಮೂರ್ತಿ ಅವರೇ, ಡಾಕ್ಟರ್ಗಳಿದ್ದಾರೆ, ಕೇಳಿ ನಿಮ್ಮ ಪ್ರಶ್ನೆ.
2: ನಾನು ಸುಮಾರು 65 ವರ್ಷದಿಂದ ಬಿಡಿ ಸಿಗರೇಟ್ ಸೈತಾ ಇದ್ದೀನಿ. ಅದು ಸಿಕ್ಕಾಬಟ್ಟೆ ನನಗೆ ಎರಡು ಕಾಲು ಕೈ ಮತ್ತೆ ತಲೆ ಮೈಯೆಲ್ಲ ಒಂಥರ ಬೆಂಡಾಗ ಹೋಗುತ್ತೆ. ಇವಾಗ ಒಂದು ತಿಂಗಳಿಂದ ಅದನ್ನ ಬಿಟ್ಟಿದ್ದೀನಿ, ಸ್ವಲ್ಪ ಭಾರ ಕಮ್ಮಿ ಆಗಿದೆ, ಹಂಗೂ ಸ್ವಲ್ಪ ಸೆಳೆತ ಬರ್ತಾ ಇದೆ ಸರ್, ಭಯಂಕರವಾಗಿ ಸೆಳೆತ ಬರ್ತಾ ಇತ್ತು.
4: ಸೊ ಈಗ ಈಗ ಇಷ್ಟು ವರ್ಷ ಅಂದರೆ ನೀವು ಎಷ್ಟು ಸ್ಮೋಕ್ ಮಾಡಿದ್ರಿ, ಎಷ್ಟು ಧೂಮಪಾನ ಮಾಡಿದ್ರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅಂದರೆ ದಿನಕ್ಕೆ ಎಷ್ಟು ತೊಗೊಳ್ತಾ ಇದ್ರಿ? ಸೊ ಒಂದು ಕಟ್ಟು ಬೀಡಿನ, ಒಂದು ಪ್ಯಾಕ್ ಸಿಗರೇಟ, ಸೊ ಅದು ವರ್ಷ ವರ್ಷ ಏನಾಗ್ತಾ ಹೋಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅದು ಇಷ್ಟು ವರ್ಷ ಮಾಡಿರೋದ್ರಿಂದ ನಿಮ್ಮ ರಕ್ತನಾಳಗಳು ಒಳಗಡೆ ಕ್ಯಾಲ್ಸಿಫಿಕೇಶನ್ ಆಗಿ ನರಗಳು ವೀಕ್ ಆಗೋದಾಗಿರ್ಬೋದು, ಸ್ಟ್ರೋಕ್ ಆಗೋದಾಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಶ್ವಾಸಕೋಶದ ಕಾರ್ಯಕ್ಷಮತೆ ಕಡಿಮೆ ಆಗೋದಿರ್ಬೋದು. ಸೊ ಎಲ್ಲ ರೀತಿಯಿಂದನೂ ನಿಮಗೆ ತೊಂದರೆ ಉಂಟು ಮಾಡಿರುತ್ತೆ. ಸೊ ಈಗ ನೀವು ಅದನ್ನು ಸಡನ್ನಾಗಿ ಬಿಟ್ಟಾಗ, ಈಗ ಒಂದು ತಿಂಗಳಿಂದ ಅದನ್ನು ಬಿಟ್ಟಿದ್ದೀನಿ ಅಂತ ಹೇಳ್ತೀರಿ, ಸೊ ಅದು ತುಂಬ ಜಾಸ್ತಿ ಅಡಿಕ್ಟ್ ಆಗಿ ಬಿಟ್ಟಾಗ ಜಾಸ್ತಿ ವಿತ್ಡ್ರಾಲ್ ಸಿಂಪ್ಟಮ್ಸು ಇರುತ್ತೆ. ನಿದ್ದೆ ಬರದಲ್ಲೇ ಇರೋದು, ಇರಿಟೆಬಿಲಿಟಿ, ರೆಸ್ಟ್ಲೆಸ್ ಆಗುವಂಥದ್ದು, ಸೊ ಇವೆಲ್ಲ ಬರ್ತಾ ಹೋಗುತ್ತೆ. ಊಟ ಸೇರ್ದಲ್ಲೇ ಇರುವಂಥದ್ದು, ನಿದ್ದೆ, ಇದೆಲ್ಲ ತುಂಬ ನಿದ್ರೆ ಏನತ್ತೆ, ಸೊ ಇವೆಲ್ಲ ತುಂಬ ಆಗ್ತಾ ಹೋಗುತ್ತೆ. ಸೊ ನೀವು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಸಲಹೆ ತೊಗೊಂಡು ಗ್ರ್ಯಾಜುವಲಾಗಿ ಅದರಿಂದ ಆಚೆ ಬರಬೇಕಾಗತ್ತೆ. ಅದು ನಿಕೋಟಿನ್ ರಿಪ್ಲೇಸ್ಮೆಂಟ್, ಮುಂಚೆನೇ ಹೇಳ್ದಂಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ, ಅದು ದೇಹಕ್ಕೆ ಅಫೆಕ್ಟ್ ಆಗ್ದಲೇ ಇರೋವಂಥ, ನಿಮಗೆ ಈ ಏನು ಇರಿಟೆಬಿಲಿಟಿ, ನಿದ್ರಾಹೀನತೆ ಎಲ್ಲ ಆಗುತ್ತೆ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಗ್ರ್ಯಾಜುವಲಾಗಿ ನಾವು ಅದನ್ನು ಕಡಿಮೆ ಮಾಡ್ತಾ ಅದನ್ನು ರೀಪ್ಲೇಸ್ ಮಾಡಿಕೊಂಡು ಕಡಿಮೆ ಮಾಡಬೇಕಾಗತ್ತೆ. ಹೇಳಿ, ಸ್ಟ್ರೋಕ್ ಆಗಲಿಕ್ಕೆ ಆಗ್ಬೋದು, ನೀವು ಒಂದ್ಸರಿ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ. ಅದನ್ನ ಎಲ್ಲ ವೀಕ್ನೆಸ್ ಆಗ್ತಾ ಇದೆ, ಜೋಮ್ ಇಟ್ಕೊಂಡಂಗೆ ಆಗ್ತಾ ಇದೆ ಅಂತಂದ್ರೆ ನೀವು ಒಂದ್ಸರಿ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗತ್ತೆ.
3: ಆಗ್ಲಿ ಮೂರ್ತಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ, ಮತ್ತೊಂದು ಕರೆ ಇದೆ. ನಮಸ್ತೆ ಆಕಾಶವಾಣಿ.
7: ನಮಸ್ತೆ ಮೇಡಮ್,
3: ವೆಂಕಟೇಶ್ ಅವರೇ, ಕೇಳಿ ನಿಮ್ ಪ್ರಶ್ನೆ ಏನು?
7: ಸರ್ ನಮಸ್ತೆ.
3: ನಮಸ್ತೆ
7: ಸರ್, ಅದು ಈಗ ಶ್ವಾಸಕೋಶದ್ದು ಈಗ ಪಲ್ಸ್ ರೈಟ್ ಅಂತ ಹೇಳಿದ್ರೆ, ಈಗ ಆಮ್ಲಜನಕದ್ದು ಆಕ್ಸಿಜನ್ ಪ್ರಮಾಣ 46 ಈ ತರ ಕಡಿಮೆ ಇತ್ತು ಅಂತಂದ್ರೆ, ಇನ್ಕ್ರೀಸ್ ಮಾಡಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಏನು ನಿಜಾನ ಏನು?
4: ಅದು ಅದು ಶ್ವಾಸಕೋಶದ್ದು ನೀವು ಒಂದು ರೆಸ್ಪಿರೇಟರಿ ರೇಟು, ಇನ್ನೊಂದು ಸ್ಯಾಚುರೇಷನ್, ಆಕ್ಸಿಜನ್ ಸ್ಯಾಚುರೇಷನ್, ಎಸ್ ಪಿ ಓ ಟು ಅಂತ ಹೇಳ್ತೀವಿ, ಸ್ಯಾಚುರೇಷನ್ ಆಫ್ ಪೆರಿಫೆರಲ್ ಆಕ್ಸಿಜನ್. ಅದು ಆಕ್ಸಿಜನ್ ಎಷ್ಟು ಪ್ರಮಾಣ ಇರುತ್ತೆ, ನಾರ್ಮಲ್ ಆಗಿ ಅದು 95 ಮೇಲೆ ಇರಬೇಕು. ಸೊ ಅದು ಕಡಿಮೆ ಆಗಲಿಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಅದು ಸಡನ್ನಾಗಿ ಕಡಿಮೆ ಆದರೆ ತೊಂದರೆ ಬೇರೆ ಥರ ಆಗುತ್ತೆ, ನಿಮಗೆ ನಿಧಾನಕ್ಕೆ ಕಡಿಮೆ ಆದರೆ ತೊಂದರೆ ಬೇರೆ ಥರ ಆಗುತ್ತೆ. ಸೊ ಅದು ಶ್ವಾಸಕೋಶದೊಂದರೆ ತೊಂದರೆ ಬರೋದಿಲ್ಲ, ಕೆಲವು ಸರಿ ಬೇರೆ ಹಾರ್ಟ್ ತೊಂದರೆ ಇದ್ದಾಗ ಕೂಡ ಬ್ಲಡ್ ಮಿಕ್ಸ್ ಆಗೋದು, ಆಮ್ಲಜನಕ ಮತ್ತು ಆಮ್ಲಜನಕ ಇಲ್ಲದಲ್ಲೇ ಇರೋದು, ಎರಡು ಬ್ಲಡ್ ಮಿಕ್ಸ್ ಆಗೋದ್ರಿಂದ ಕೂಡ ನಿಮಗೆ ಆಕ್ಸಿಜನ್ ಕಡಿಮೆ ಬರ್ಬೋದು. ಸೊ ಬೇರೆ ಬೇರೆ ಕಾರಣಗಳಿರುತ್ತೆ. ಸೊ ಬಟ್ ಫಸ್ಟ್ ಕಾಮನ್ ಕಾರಣ ಬರೋದು ಶ್ವಾಸಕೋಶದ ತೊಂದರೆ ಇದ್ದಾಗ, ಈಗ ಸಿ ಒ ಪಿ ಡಿ ಸೋಂಕಾದಾಗ. ಸೊ ಸಡನ್ನಾಗಿ ಕಡಿಮೆ ಆಗೋದು ಎ ಆರ್ ಡಿ ಎಸ್ ಅಂತ ಹೇಳ್ತೀವಿ, ಸಡನ್ನಾಗಿ ಲಂಗ್ಸಲ್ಲೆಲ್ಲ ವೈಟ್ ಪ್ಯಾಚಸ್ ಬರೋದು. ಸೊ ಅದೆಲ್ಲ ಅಕ್ಯೂಟ್, ಅವಾಗೆಲ್ಲ ಐ ಸಿ ಯು ಟ್ರೀಟ್ಮೆಂಟ್ ಬೇಕಾಗುತ್ತೆ, ಐ ಸಿ ಯು ಕೇರಲ್ಲಿ ವೆಂಟಿಲೇಟರ್ ಮೇಲೆ ಹಾಕಿ ಆಕ್ಸಿಜನ್ ಇಂಪ್ರೂವ್ ಮಾಡಬೇಕಾಗತ್ತೆ. ಇನ್ನು ಸಿ ಒ ಪಿ ಡಿ ಗ್ರ್ಯಾಜುವಲಾಗಿ ಅಂದರೆ ನಿಮಗೆ ವರ್ಷಾನುಗಟ್ಟಲೆಯಿಂದ ನಿಧಾನಕ್ಕೆ ಕಡಿಮೆ ಆಗ್ತಾ ಬಂದರೆ ಸಿ ಒ ಪಿ ಡಿ ಆಗ್ಬೋದು, ಸ್ಲೀಪ್ ಎಪ್ನಿ ಅಂತ ತೊಂದರೆ ಬರುತ್ತೆ. ಸೊ ಬೇರೆ ಬೇರೆ ಕಾರಣಗಳಿಂದ ಅದು ಏನು ಕಾರಣಕ್ಕಾಗಿದೆ ಆ ಕಾರಣ ನಾವು ಟ್ರೀಟ್ ಮಾಡಬೇಕಾಗತ್ತೆ.
7: ಮತ್ತೆ ಇದು ಸರ್, ಈಗ ತಂಬಾಕು ಭೀತವಾಗಿರ್ಬೇಕು ಅಂತ ಹೇಳ್ತಾರೆ ಸರ್ಕಾರ, ಅದನ್ನ ಉನ್ನತ ಮಟ್ಟದಲ್ಲಿ ಅದು ಚಟವಾಗ್ಬೋದು ಅಥವಾ ಮನುಷ್ಯನಿಗೆ ಹಾನಿನೇ ಆಗ್ಬೋದು ಅಂತದನ್ನ ಬಳಕೆ ಮಾಡೋದು ಎಷ್ಟು ಸರಿ, ಅದನ್ನ ನಿರ್ಬಂಧಿಸಕ್ಕಾಗಲ್ಲ ಸರ್?
4: ಅದನ್ನೇ ಈಗ ಹೇಳಿದಾಗೆ, ಅದ್ರ ಮೇಲೆ ಈಗ ಪ್ಯಾಕೇಜಿಂಗಲ್ಲಿ ಈಗ ನೀವು ಬೀಡಿ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ತಂಬಾಕು ಕೈನಿ ಈ ಥರದ್ದು ಏನಾದರೂ ಆಗಿರ್ಬೋದು, ಅದ್ರ ಮೇಲೆ ಕ್ಲೀನಾಗಿ ಬೋಲ್ಡಾಗಿ ಬರೆದಿರ್ತಾರೆ ಇದು ನಿಮ್ಮ ಆರೋಗ್ಯನ ಹಾನಿ ಮಾಡುತ್ತೆ ಅಂತ. ಬಟ್ ಅದಿದ್ದರೂ ಅದೆಲ್ಲ ಗೊತ್ತಿದ್ರು ಕೂಡ, ಎಲ್ಲ ವೈದ್ಯರು ಹೇಳಿದರೂ ಕೂಡ, ನಿಮಗೆ ಸುಮಾರು ಜನ ಸಲಹೆ ಕೊಟ್ಟಿದ್ರು ಕೂಡ, ನೀವು ಅದನ್ನು ನೋಡಿ ಕೂಡ ನೀವು ಅದು ಕಂಟಿನ್ಯೂ ಮಾಡ್ತೀರ. ಸೊ ಅದು ನೀವು ಬಳಕೆದಾರರು ಇಲ್ಲ ಅಂತಂದರೆ ಪ್ರೊಡಕ್ಷನ್ ಆಗೋದಿಲ್ಲ.
7: ಮತ್ತೆ ಶ್ವಾಸಕೋಶ ಟ್ರಾನ್ಸ್ಪ್ಲಾಂಟ್ ಇದೆಯಾ ಸರ್?
4: ಹೌದು, ಅದೆಲ್ಲ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ. ತುಂಬಾ ಲಂಗ್ಸ್ ವಿಪರೀತ ಮಟ್ಟಕ್ಕೆ ಹೋಗಿ ಡ್ಯಾಮೇಜ್ ಆದಾಗ ಮತ್ತೆ ದೇಹದಲ್ಲಿ ಬೇರೆ ಏನಾದರೂ ಕಾಯಿಲೆಗಳಿದೆ ಅದೆಲ್ಲ ನೋಡಿಕೊಂಡು, ಮತ್ತೆ ಹಾರ್ಟ್ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅದೆಲ್ಲ ನೋಡಿಕೊಂಡು ನಾವು ಟ್ರಾನ್ಸ್ಪ್ಲಾಂಟ್ ಸಜೆಷನ್ ಹೇಳ್ತೀವಿ. ಭಾರತದಲ್ಲಿ ಇತ್ತೀಚೆಗೆ ಅಂದ್ರೆ ಲಾಸ್ಟ್ ಒಂದು 6-7 ವರ್ಷದಿಂದ ಹೆಚ್ಚಾಗಿ ಮಾಡ್ತಾ ಇರೋದು. ಸೊ ಇದು ಅವ್ರು ಏನು ಕಂಡೀಷನ್ಗೋಸ್ಕರ ಅಂದ್ರೆ ಏನು ಇಂಡಿಕೇಶನ್ ಇತ್ತು ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
3: ಆಗ್ಲಿ ವೆಂಕಟೇಶ್ವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಮತ್ತೊಂದು ಕರೆ ಇದೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಆಕಾಶವಾಣಿ.
8: ಹಲೋ,
3: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
8: ಲಕ್ಷ್ಮೀಕಾಂತ್ ಅಂತ.
3: ಲಕ್ಷ್ಮೀಕಾಂತ್ ಅವರೇ, ಡಾಕ್ಟರ್ ಇದ್ದಾರೆ, ಕೇಳಿ ನಿಮ್ ಪ್ರಶ್ನೆ ಏನು?
8: ವೈದ್ಯರಿಗೂ ನಮಸ್ಕಾರ ಸರ್.
4: ನಮಸ್ಕಾರ.
8: ನನಗೆ ಚಿಕ್ಕಂದಿನಿಂದ ಈ ಪಟ್ಟಿ ಹೇಳ್ತಾ ನಾವೇನು ಬರ್ತಾ ಇತ್ತು, ಅದು ಕ್ರಮೇಣ ಅದು ಜಾಸ್ತಿ ಆಗಿ ಆಗಿ ಆಗಿ ಅದಕ್ಕೇನ್ ಟ್ರೀಟ್ಮೆಂಟ್ ಕೊಡ್ತಿದ್ರು ಇಲ್ಲ ಗೊತ್ತಿಲ್ಲ. ಚಿಕ್ಕಂದಲ್ಲಿ ಅದು ಸುಮಾರು ದಿವಸ ಆಗಿ ಆಗಿತ್ತು. ಈ ಮಧ್ಯದಲ್ಲಿ ನನಗೆ ಈ ಕೆಟ್ಟ ಸವಾಸದಿಂದ ನನಗೆ ಈ ಧೂಮಪಾನದ ಒಂದು ಅಭ್ಯಾಸ ಆಯ್ತು. ಅದು ಬಹಳ ಒಂದು 83 ವಯಸ್ಸಿನಿಂದ 2015 ನಾನು ಧೂಮಪಾನದ ವ್ಯಸನ ಆಗ್ಬಿಟ್ಟಿದ್ದೆ. ಈಗ 11 ವರ್ಷದಿಂದ ನಾನು ಕಂಪ್ಲೀಟ್ ಅದನ್ನ ಪೂರ್ತಿ ವರ್ಜನೆ ಮಾಡ್ಬಿಟ್ಟಿದ್ದೀನಿ. ಈಗಲೂ ಅದು ಸ್ವಲ್ಪ ನನಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆ. ಅದು ಯಾವ ರೀತಿ ಅದು ಕಂಪ್ಲೀಟ್ ದೂರ ಆಗುತ್ತಾ ಇಲ್ಲ ಇಲ್ವಾ, ಯಾವ ನನ್ನ ಹತ್ರ ಒಂದು ಇನ್ನೇನಾದ್ರು ಇಟ್ಕೊಂಡಿರ್ತೀನಿ.
4: ಓಕೆ, ನಮಸ್ಕಾರ. ಸೊ ಅದು ನೀವು ಪಕ್ಕ ಹೇಳ್ತಾ ಚಿಕ್ಕ ವಯಸ್ಸಿಂದ ಇತ್ತು ಅಂತಂದ್ರೆ ಅದು ಚೈಲ್ಡ್ಹುಡ್ ವೀಸಿಂಗ್ ಇರ್ಬೋದು ನಿಮ್ಗೆ ಅವಾಗಿಂದ. ಅಂದ್ರೆ ಅದು ವರ್ಷ ಪೂರ್ತಿ ಇರ್ಬೋದು ಕೆಲವರಲ್ಲಿ, ಕೆಲವರಲ್ಲಿ ಬರೀ ಆ ಸೀಸನಿಗೆ ಸಂಬಂಧಪಟ್ಟಂಗೆ ಇರ್ಬೋದು, ಅಥವಾ ನೀವು ಅಲರ್ಜನ್ ಅಥವಾ ಟ್ರಿಗ್ಗರ್ಗೆ ಎಕ್ಸ್ಪೋಸ್ ಆದಾಗ ನಿಮ್ಗೆ ಆ ಥರ ಆಗ್ಬೋದು. ಸೊ ಅದು ನಿಮಗೆ ಧೂಮಪಾನ ಅದೇ ವರ್ಷ ಪೂರ್ತಿ ಇರುತ್ತೆ ಅಂದರೆ ಅದು ಪೆರೆನಿಲ್, ಅದು ಏನು ಕಾರಣಕ್ಕೆ ಅಂತೇಳಿ ನೋಡಬೇಕು. ಮತ್ತು ನಿಮ್ಗೆ ಧೂಮಪಾನ ಮಾಡ್ತಿದ್ರಿಂದ ಅದು ಅಗ್ರಿವೇಟ್ ಆಗಿರುತ್ತೆ, ಅಂದರೆ ನಿಮ್ಮ ಲಂಗ್ ಫಂಕ್ಷನ್. ಈಗ ನಿಮ್ಮ ವಯಸ್ಸು 50 ಇತ್ತು ಅಂತಂದರೆ ಧೂಮಪಾನ ಮಾಡೋರಲ್ಲಿ ಅವ್ರದ್ದು ಶ್ವಾಸಕೋಶದ ಏಜ್ ಬಂದ್ಬಿಟ್ಟು ಇನ್ನೊಂದು 10-20 ವರ್ಷ ಹೆಚ್ಚಾಗ್ಬೋದು ಲಂಗ್ ಫಂಕ್ಷನಿಂಗ್ ಪ್ರಕಾರ. ಹಾಂ, ನಿಮ್ಗೆ 69 ಅಂದರೆ ಈಗ ನಿಮ್ಮ ಶ್ವಾಸಕೋಶದ ಫಂಕ್ಷನಿಂಗು 89 ವರ್ಷದ ಶ್ವಾಸಕೋಶ ಹೆಂಗಿರುತ್ತೆ ಹಂಗಿರ್ಬೋದು. ಸೊ ಅದು ನಾವು
8: 15 ವಯಸ್ಸಿನಲ್ಲಿ ನಾನು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರುವಾಗ ತಲೆ ತಗ ಸುತ್ತು ಬಂದು ಜ್ಞಾನ ತಪ್ಪಿ ESI ಸೇರಿಸಿದ್ರು. ESI ಇಂದ ಅವರು ಬೇರೆ ಇದಕ್ಕೆ ಪ್ರೈವೇಟ್ ಹಾಸ್ಪಿಟಲ್ಗೆ ಬರ್ಕೊಟ್ಟು ಅಲ್ಲಿ ನನಗೆ ಲಂಗ್ಸ್ ಅಲ್ಲಿ ನೀರು ತುಂಬಿದೆ ಅಂದ್ಬಿಟ್ಟು ನೀರ್ ತೆಗೆದ್ರು.
4: ಟಿಬಿ ಮಾತ್ರ ಏನಾದ್ರು ಕೊಟ್ಟಿದ್ರ ನಿಮ್ಗೆ? ನೀರ್ ತೆಗೆದಾಗ ಟಿಬಿ ಮಾತ್ರ ಏನಾದ್ರು ಕೊಟ್ಟಿದ್ರ? ಅದು ನೀರ್ ತೆಗೆದಾಗ ಯೂಶಲಿ ಅದು ಏನ್ ಕಾರಣಕ್ಕೆ ತುಂಬಿದೆ ಅಂತೇಳಿ ಪರೀಕ್ಷೆ ಮಾಡಿ ಅದಕ್ಕೆ ಟ್ರೀಟ್ ಮಾಡ್ತೀವಿ.
8: ಅದೇ ನನಗೆ ನೀವು ಸ್ಮೋಕಿಂಗ್ ಮಾಡ್ತಿದ್ದೀರಿ ಅಂದ್ಬಿಟ್ಟು ನನಗೆ ಅವರು ಡಾಕ್ಟರ್ ಹೇಳಿದ್ರು.
4: ಅದೇ ಅದು ನಿಮಗೆ ಶ್ವಾಸಕೋಶದ ಕಾಯಿಲೆಗಳನ್ನ ಹೆಚ್ಚು ಮಾಡುತ್ತೆ. ಈಗ 10 ವರ್ಷ ಆಯ್ತಾ ತ್ಯಜಿಸ್ಬಿಟ್ಟು?
8: 15
4: ಯೂಶಲಿ ಅದು ಧೂಮಪಾನ ತ್ಯಜಿಸಿದ ಮೇಲೆ ಯೂಶಲಿ ನಮ್ಮ ಲಂಗ್ ಫಂಕ್ಷನ್ 6 ಒಂದು ವರ್ಷದೊಳಗಡೆ ನಾರ್ಮಲ್, ಅಂದ್ರೆ ಸ್ಮೋಕಿಂಗ್ ಮಾಡ್ದಲ್ಲೇ ಇರೋ ಕಂಡೀಷನ್ಗೆ ಏನಿರುತ್ತೆ ಆ ಕಂಡೀಷನ್ಗೆ ಬರುತ್ತೆ. ಬಟ್ ನಿಮ್ದು ಚಿಕ್ಕವರಿಂದ ಏನು ಏನು ಕಾರಣದಿಂದ ನಿಮ್ಗೆ ಆ ಥರ ಬರ್ತಾ ಇತ್ತು ಅನ್ನೋದನ್ನ ನೋಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್. ಈಗಲೂ ನಿಮಗೆ ವೀಸಿಂಗ್ ಬರ್ತಾ ಇದೆ ಅಂದರೆ ಒಂದ್ಸರಿ ಶ್ವಾಸಕೋಶದ ಕಾರ್ಯಕ್ಷಮತೆ ಪರೀಕ್ಷೆ ಒಂದ್ಸರಿ ಬಂದು ಮಾಡಿಸ್ಕೋಬೇಕಾಗತ್ತೆ. ಅದು ನೋಡ್ಬಿಟ್ಟು ನಿಮ್ಗೆ ಹೇಳ್ಬೋದು.
8: ಸ್ವಲ್ಪ ಮುಜುಗರ ಆಗುತ್ತೆ ಉಸಿರಾಟ ಇದಕ್ಕೆ ಅಟ್ಯಾಕ್ ಆದಂಗೆ, ನಾನು ತಕ್ಷಣ ಇನ್ನೇನಾದ್ರು ಮಾಡ್ಕೊಂಡ್ಬಿಡ್ತೇನೆ, ಅದು ಏನಾಗೋದಿಲ್ಲ.
4: ಅದೇ ಅದು ಲಂಗ್ ಫಂಕ್ಷನ್ ಎಷ್ಟಿದೆ ಅನ್ನೋದ್ರ ಮೇಲೆ ಅದು ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅದು ನೋಡಿಕೊಂಡು ನಿಮಗೆ ಸಜೆಷನ್ ಹೇಳ್ಬೋದು.
3: ಆಗಲಿ ಲಕ್ಷ್ಮೀಕಾಂತ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟ್ರೆ, ನೀವು ಅವಾಗ ಹೇಳ್ತಾ ಇದ್ರಿ ಇದಕ್ಕೆ ಯಾವ್ಯಾವ ರೀತಿ ಚಿಕಿತ್ಸೆಗಳಿದ್ದಾವೆ ಅಂತ ಸಂಕ್ಷಿಪ್ತವಾಗಿ, ಈ ಲಂಗ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಚಿಕಿತ್ಸೆಗಳಿದೆ ಅಂತ ತಿಳಿಸ್ಕೊಡ್ಬೋದಾ?
5: ಖಂಡಿತವಾಗಿ. ಈಗ ಲಂಗ್ ಕ್ಯಾನ್ಸರ್ ಅಲ್ಲದೆ ಬೇರೆ ಯಾವುದೇ ಕ್ಯಾನ್ಸರ್ ಇರಲಿ ನಮ್ಮಲ್ಲಿ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಇರುತ್ತೆ. ಈಗ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂತ ಹೇಗೆ ಹೇಳ್ತೀವಿ ಅಂದರೆ, ಇದು ಬೇಸ್ಡ್ ಆನ್ ದಿ ಸ್ಟೇಜ್ ಮೇಲೆ ನಾವು ಕಾಮನ್ ಟ್ರೀಟ್ಮೆಂಟ್ ಅಂತ ಒಂದು ಡಿವೈಡ್ ಮಾಡಿರ್ತೀವಿ. ಈಗ ಪ್ರತಿಯೊಂದು ಸ್ಟೇಜ್ 1 ಅಥವಾ ಸ್ಟೇಜ್ 2 ಕ್ಯಾನ್ಸರ್ಸ್ ಯಾವುದೇ ಇರಲಿ, ಫಸ್ಟ್ ನಾವು ಆಪರೇಷನ್ ಮಾಡ್ತೀವಿ, ಸರ್ಜರಿ ಅಂತ. ದಟ್ ಈಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟು. ಅದಾದಮೇಲೆ ನಾವು ಅವರಿಗೆ ರಿಸ್ಕ್ ಜಾಸ್ತಿ ಇದೆ ಮತ್ತೆ ರಿಕರೆನ್ಸ್ ರಿಸ್ಕ್ ಅಂದಾಗ ಅವರಿಗೆ ಕೀಮೊಥೆರಪಿ ಅಥವಾ ರೇಡಿಯೇಷನ್ ಥೆರಪಿ ಬೇಕಾದರೆ ಆ ಥರ ಮಾಡ್ತೀವಿ. ಇನ್ನು 3 ಸ್ಟೇಜಲ್ಲಿ ಕೆಲವು ಟೈಮು ನಾವು ಫಸ್ಟು ಇಂಜೆಕ್ಷನ್ಸ್ ಕೀಮೊಥೆರಪಿ ಅಥವಾ ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ತೀವಿ, ಆಮೇಲೆ ಕೆಲವು ಟೈಮ್ ಇಮ್ಯುನೋಥೆರಪಿ ಕೂಡ ಕೆಲವೊಂದು ಕ್ಯಾನ್ಸರಲ್ಲಿ ಕೊಟ್ಟು, ಈಗ ಮೂರನೇ ಸ್ಟೇಜ್ ಅಂದರೆ ಸ್ವಲ್ಪ ಆಪ್ರೇಷನ್ ಮಾಡೋದು ಕಷ್ಟ ಆಗುತ್ತೆ, ಆ ಟೈಮಲ್ಲಿ ನಾವು ಈ ಕೀಮೋಥೆರಪಿ ಅಥವಾ ರೇಡಿಯೇಷನ್ ಥೆರಪಿ ಆ ಥರ ಥೆರಪೀಸ್ ಕೊಟ್ಟು ಈ ದೊಡ್ಡ ಗಡ್ಡೆಯನ್ನು ಭಾಳ ಚಿಕ್ಕದಾಗಿ ಮಾಡಿ ಮತ್ತೆ ನೆಕ್ಸ್ಟ್ ಆಪ್ರೇಷನ್ ಮಾಡಿ ಸಂಪೂರ್ಣವಾಗಿ ಗುಣಪಡಿಸ್ಕೊಂತ ಮಾಡ್ಬೋದು ಅಪ್ ಟು ಮೂರನೇ ಸ್ಟೇಜ್ವರೆಗೆ. ಯಾವಾಗ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸ್ಪ್ರೆಡ್ ಆಯಿತು ಆ ಕ್ಯಾನ್ಸರ್ ಅಂದರೆ ಅದಕ್ಕೆ ನಾಲ್ಕನೇ ಸ್ಟೇಜ್ ಅಂತ ಹೇಳ್ತೀವಿ, ಆ ಸ್ಟೇಜಲ್ಲಿ ನಾವು ಆಪ್ರೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಓನ್ಲಿ ಈ ಕೀಮೋಥೆರಪಿ ಅಥವಾ ಟಾರ್ಗೆಟೆಡ್ ಥೆರಪಿ ಅಥವಾ ಇಮ್ಯುನೋಥೆರಪಿ ಅಂತ ಈಗ ನಾವು ಇತ್ತೀಚೆಗೆ ಒಂದು 10 ವರ್ಷದಿಂದ ಉನ್ನತ ಮಟ್ಟದ ವೈದ್ಯಕೀಯ ಆವಿಷ್ಕರಣೆಯಿಂದ ಭಾಳಷ್ಟು ಕ್ಯಾನ್ಸರ್ಗಳು ಈವನ್ 4ನೇ ಸ್ಟೇಜಲ್ಲಿ ಕೂಡ ಅವರಿಗೆ ನನ್ನ ಪೇಷೆಂಟ್ಗಳೇ ಭಾಳಷ್ಟು ಪೇಷೆಂಟ್ಗಳು ಕೆಲವೊಂದು 8ರಿಂದ 10 ವರ್ಷದವರೆಗೂ ಬದುಕಿದ್ದಾರೆ 4ನೇ ಸ್ಟೇಜಲ್ಲಿ. ಕೆಲವು ಡಾಕ್ಟರ್ಗಳು ಸರ್ ನಮಗೆಲ್ಲ ಹೇಳ್ತಾಯಿದ್ರು 3 ತಿಂಗಳು ಬದುಕಲ್ಲ 4ನೇ ಸ್ಟೇಜಲ್ಲಿ ಅಂತ ಹೇಳ್ತಾಯಿದ್ರು. ಇವತ್ತು ನನಗೆ ಹೆಮ್ಮೆ ಆಗ್ತಿದೆ, ನನ್ನ ಪೇಷೆಂಟ್ಸ್ಗಳು 5 ವರ್ಷ 10 ವರ್ಷ ಓನ್ಲಿ ಟ್ಯಾಬ್ಲೆಟ್ ಆ್ಯಸ್ ಇಫ್ ಲೈಕ್ ಡಯಾಬಿಟೀಸ್ ಹೈಪರ್ ಟೆನ್ಷನ್

0: ಕುರಿತಾಗಿ ಜಾಗೃತಿ ಮೂಡಿಸೋದಕ್ಕೆ ನಮ್ಮೊಂದಿಗಿದ್ದು ಹಿರಿಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಅರುಣ್ ಹೆಚ್ಎಂ ಅವರಿಗೂ ಹಾಗೂ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಲೇಪಾಕ್ಷಿ ಅವರಿಗೂ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
2: ಧನ್ಯವಾದಗಳು.
3: ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ
4: 9853998539.
3: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು. ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ
4: 9853998539.
3: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು.
5: ಇದುವರೆಗೂ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳಿದ್ರಿ. ಭಾಗವಹಿಸಿದವರು ಪಲ್ಮನಾಲಜಿಸ್ಟ್ ಡಾಕ್ಟರ್ ಅರುಣ್ ಎಚ್ಎಂ ಹಾಗೂ ಮೆಡಿಕಲ್ ಆನ್ಕಾಲಜಿಸ್ಟ್ ಡಾಕ್ಟರ್ ಲೇಪಾಕ್ಷಿ. ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್ ಮೈಸೂರು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಚಿನ್ಮಯಿ ಕೆಎಸ್. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 5:32. ಈಗೊಂದು ಚಿತ್ರಗೀತೆಯನ್ನು ಕೇಳುವ ಸಮಯ. ಹಾಡು ಗಾಳಿಪಟ ಚಿತ್ರದಿಂದ, ಹಾಡಿದ್ದಾರೆ ಕೆಎಸ್ ಚಿತ್ರ. ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರದು. ಸಾಹಿತ್ಯ ಯೋಗರಾಜ್ ಭಟ್.

ಇನ್ನು ಮುಂದೆ ಕೇಳಿ ಮತದಾನ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿನ ಈ ಹಾಡು. ಸಂಗೀತ ಸಂಯೋಜನೆ ಸಿ ಅಶ್ವಥ್ ಅವರದು ಹಾಗೂ ಸಾಹಿತ್ಯ ವಿ ಮನೋಹರ್.

0: ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ವೇಳೆ ಸರಿಯಾಗಿ 5:45 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು,
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
2: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
3: ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪಿ ಸುಕೇಶ್ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗ.
0: ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ ಕೆಎಸ್ಒಯು ಮುಕ್ತವಾಣಿಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮೊಟ್ಟಿಗಿದ್ದಾರೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಸುಕೇಶ್ ಪಿ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ.
3: ನಮಸ್ತೆ ಸರ್.
0: ಸರ್, ಹೇಳಿ, ಪದವಿ ಹಂತದಲ್ಲಿ ಈಗ ಅಟ್ ಪ್ರೆಸೆಂಟ್ ಎಷ್ಟು ಜನ ಕಲಿತಾ ಇದ್ದಾರೆ ಸರ್?
3: ಪದವಿ ಹಂತದಲ್ಲಿ ಈಗ ಆಲ್ರೆಡಿ 150 ಹೆಚ್ಚಿನ ವಿದ್ಯಾರ್ಥಿಗಳು ಆಲ್ರೆಡಿ ತಮ್ಮ ಪ್ರವೇಶಾತಿಯನ್ನು ಪಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ, ವರ್ಷದಲ್ಲಿ 2 ನೀವೇ ಹೇಳಿದಾಗೆ ಪ್ರವೇಶಾತಿ ನಡೀತದೆ. ಒಂದು ಜನವರಿ ಸೈಕಲಲ್ಲಿ, ಮತ್ತೊಂದು ಜುಲೈ ಸೈಕಲ್ನಲ್ಲಿ ನಡೆಯುತ್ತೆ. 2 ಕೂಡ ನಮ್ಮಲ್ಲಿ ವಿದ್ಯಾರ್ಥಿಗಳ ಕೊರತೆ ಏನಿಲ್ಲ. ವಿದ್ಯಾರ್ಥಿಗಳು ಇವತ್ತಿಗೂ ಸಹ ಸಾಕಷ್ಟು ಆಸಕ್ತಿಯನ್ನು ವಹಿಸಿ ಇವತ್ತಿಗೂ ಜಾಯಿನ್ ಆಗ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೂಡ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ, ಕ್ಲಾಸಸ್ ಅನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಪ್ರತಿ ಸೆಮಿಸ್ಟರ್ನಲ್ಲೂ ಕೂಡ ಅವರಿಗೆ ಕ್ಲಾಸನ್ನು ಮಾಡುವುದರ ಜೊತೆ ಜೊತೆಗೆ ಪ್ರಾಕ್ಟಿಕಲ್ ಟ್ರೈನಿಂಗ್, ಅಂದರೆ ಫೀಲ್ಡ್ ವರ್ಕ್ಗೆ ಯಾವ ರೀತಿ ಕ್ಷೇತ್ರ ಕಾರ್ಯವನ್ನು ಯಾವ ರೀತಿ ಹೋಗ್ತಕ್ಕಂಥದ್ದು, ಯಾವ ರೀತಿ ಮಾಹಿತಿಗಳನ್ನು ಪಡಿತಕ್ಕಂಥದ್ದು, ಯಾವ ರೀತಿ ಕೆಲಸ ಮಾಡ್ತಕ್ಕಂಥದ್ದು, ಜೊತೆಗೆ ವರದಿಯನ್ನು ಯಾವ ರೀತಿ ತಯಾರು ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಎಲ್ಲ ರೀತಿಯಾದಂಥ ತರಬೇತಿಗಳನ್ನು ಕೊಡ್ತೀವಿ.
0: ಸರ್, ಇನ್ನು ಸ್ನಾತಕೋತ್ತರ ಪದವಿಗೆ ಬರೋಣ. ಸ್ನಾತಕೋತ್ತರ ಪದವಿಯಲ್ಲಿ ಪದವಿಯನ್ನು ದಾಟಿ ಬಂದಂಥವರು, ಅಂದರೆ BSW ಮಾಡ್ಕೊಂಡಿರೋವ್ರು ಪ್ರವೇಶವನ್ನು ಪಡ್ಕೊಳ್ಬಹುದು. ಅವರಲ್ಲದೆ ಉಳಿದ ಯಾರು ಇದಕ್ಕೆ ಪ್ರವೇಶವನ್ನು ಪಡ್ಕೊಳ್ಬಹುದು?
3: ಸರ್, ಎನಿ ಡಿಗ್ರಿ ಉತ್ತೀರ್ಣರಾಗಿರ್ಬೇಕಷ್ಟೇ. ಈಗ ಉದಾಹರಣೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲೇ ನಾನು ಆಲ್ರೆಡಿ ಒಂದು ಡಿಗ್ರಿಯನ್ನು ನಾನು ಪಡೆದಿದ್ದೀನಿ ಸರ್. ನಾನು MSW ಓದಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೆ ಇದರಲ್ಲೇ ಒಂದು ವೃತ್ತಿ ಬದುಕನ್ನು ಕಟ್ಕೊಳ್ಳಿಕ್ಕೆ ನನಗೆ ತುಂಬ ಆಸೆ ಇದೆ ಅಂತ ಹೇಳ್ತಕ್ಕಂಥವ್ರು, ನೀವು ಆರಾಮವಾಗಿ ಈ ಒಂದು ಡಿಗ್ರಿಗೆ ಉತ್ತೀರ್ಣರಾಗಿದ್ದರೆ ನೀವು ಜಾಯಿನ್ ಆಗ್ಬೋದು. ನೀವು MSW ಪಡಿಬೇಕು ಅಂತ ಆಸೆ ಇಟ್ಕೊಂಡು ರೆಗ್ಯುಲರ್ ಯೂನಿವರ್ಸಿಟಿಗೆ ಹೋಗ್ಲಿಕ್ಕಾಗಿರಲ್ಲ. ಸೊ ಇಲ್ಲಿ ಎನಿ ಡಿಗ್ರಿಯನ್ನ ಪಡೆದು ಬಂದಿರತಕ್ಕಂಥವ್ರು ಬೇಕಿದ್ರೆ ನೀವು ಬಂದು ಜಾಯಿನ್ ಅನ್ನ ಆಗ್ಬಹುದು.
0: ಸರ್, ಈಗ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ತಾರೆ. ಈಗ 2 ಬೇರೆ ಯಾವುದೋ ಡಿಗ್ರಿಯನ್ನು ಕಲಿತು 3 BSW ಬಂದು ಜಾಯಿನ್ ಆಗ್ಲಿಕ್ಕೆ ಆಗುದಿಲ್ಲ.
3: ಈಗ ಲ್ಯಾಟ್ರಲ್ ಎಂಟ್ರಿ ನಮ್ಮಲ್ಲಿ MSW ಆಲ್ರೆಡಿ ಒಂದು ಕೊಟ್ಟಿದ್ದಾರೆ. BSW ಕೂಡ BSW ಏನಾದರೂ ಕೂಡ ನಿಮ್ಮಲ್ಲಿ ಅದೇ ಸಬ್ಜೆಕ್ಟನ್ನು ಮಾಡಿಕೊಂಡು ಉತ್ತೀರ್ಣರಾಗಿ ಬಂದಿದ್ರೆ, ಅಥವಾ 3 ನನ್ನ ಕೈಯಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಏನಾದ್ರು ಅನ್ಸಿದ್ರೆ, ಇಲ್ಲಿ ಲ್ಯಾಟ್ರಲ್ ಎಂಟ್ರಿಯನ್ನು ನೀವು ಪಡೆದು ಬರಬಹುದು.
0: ಸರಿ, ಸ್ನಾತಕೋತ್ತರ ಪದವಿಯಲ್ಲಿ ನೀವು ಪೇಪರ್ಗಳನ್ನೆಲ್ಲ ಹೇಗೆ ವರ್ಗೀಕರಣ ಮಾಡ್ಕೊಂಡಿದ್ರಿ? ಅವ್ರು ಏನೇನು ಕಲಿತಾರೆ ಸ್ನಾತಕೋತ್ತರ ಪದವಿ?
3: ಸ್ನಾತಕೋತ್ತರ ಪದವಿಯಲ್ಲಿ MSW ಅಂತಂದ್ರೆ ಬಹಳ ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಇವತ್ತಿಗೂ ಕೂಡ MSW ಅಂತ ಹೇಳಿದ್ರೆ ಉದ್ಯೋಗವನ್ನ ಅರಸಿ ಬರ್ತಕ್ಕಂಥವ್ರಿಗೆ ಇಂತಹ ಒಂದು ವಿಷಯವನ್ನೇ ನಾನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಬರ್ತಾರೆ. ಸೊ MSW ಅಂತ ಹೇಳಿದ್ರೆ ವೃತ್ತಿಪರವಾದಂತಹ ಒಂದು ಕಾರ್ಯಕ್ರಮ, ಪ್ರೊಫೆಷನಲ್ ಕೋರ್ಸ್ ಇದು. ನಮ್ಮ ಒಂದು MSW ನಾವು 4 ಚಾತುರ್ಮಾಸಗಳನ್ನ ಇಟ್ಕೊಂಡಿರ್ತೀವಿ ಸೆಮಿಸ್ಟರ್ ಸ್ಕೀಮ್ ನಲ್ಲಿ. ಸೊ ಇದು ಕೂಡ CBCS ಇರ್ತದೆ, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಸೊ ನಮ್ಮಲ್ಲಿ ಎಲ್ಲಾ ಒಂದು ಚಾತುರ್ಮಾಸದಲ್ಲೂ ಕೂಡ ನಮಗೆ ಫೀಲ್ಡ್ ವರ್ಕ್ ಕ್ಷೇತ್ರ ಕಾರ್ಯ ಇದ್ದೇ ಇರುತ್ತೆ. ಕ್ಷೇತ್ರ ಕಾರ್ಯದಲ್ಲಿ ನಾವು ಹುಡುಗರಿಗೆ BSW ರೀತಿ ಕೇವಲ 5 ಇರೋದಿಲ್ಲ, BSW ಇದರಲ್ಲಿ ಹೆಚ್ಚಿನ ಕ್ಷೇತ್ರ ಕಾರ್ಯವನ್ನು ಮಾಡಬೇಕಾಗ್ತದೆ. 14 ಕಾಲ ಅವರು ಕ್ಷೇತ್ರ ಕಾರ್ಯಕ್ಕೆ ಹೋಗಿ ಬರಬೇಕಾಗ್ತದೆ. ಜೊತೆಗೆ ಥಿಯರಿ ಪೇಪರ್ಗಳು ಕೂಡ ಇದೆ. ನಾನು ಅವಾಗಲೇ ಹೇಳಿದಾಗೆ ಇಲ್ಲೂ ಕೂಡ ವೃಂದಗತ ಸಮಾಜ ಕಾರ್ಯ, ವ್ಯಕ್ತಿಗತ ಸಮಾಜ ಕಾರ್ಯ, ಸಮುದಾಯ ಸಂಘಟನೆ ಆಗಿರ್ಬೋದು, ಮಾನವ ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ಅದರ ಬಗ್ಗೆನೂ ಕೂಡ ಇದೆ. ಸೊ ಈ ರೀತಿಯಾದಂಥ ವಿಷಯಗಳನ್ನು, ಅಂದರೆ ಎಲ್ಲಾ ಸೆಮಿಸ್ಟರ್ನಲ್ಲೂ ಕೂಡ 4-5 ಥಿಯರಿ ಪೇಪರ್ಗಳು ಇದ್ದೇ ಇರ್ತವೆ. ಕಡೆ ಸೆಮಿಸ್ಟರ್ನಲ್ಲಿ ಮಾತ್ರ 3 ಥಿಯರಿ ಪೇಪರ್ಗಳಿದ್ದಾವೆ. ಕಡೆ ಸೆಮಿಸ್ಟರ್ನಲ್ಲಿ ಒಂದು ಮೇಜರ್ ಪ್ರಾಜೆಕ್ಟ್ ಕೂಡ ಇದೆ, ರಿಸರ್ಚ್ ಪ್ರಾಜೆಕ್ಟ್, 100 ಜೊತೆಗೆ ಒಂದು ಬ್ಲಾಕ್ ಪ್ಲೇಸ್ಮೆಂಟ್. ಯಾಕಂದ್ರೆ ಅದನ್ನ ಇಂಟರ್ನ್ಶಿಪ್ ರೀತಿ ನೀವು ಅದನ್ನ ಭಾವಿಸಬಹುದು, ಫೀಲ್ಡ್ ವರ್ಕ್ ಮಾಮೂಲಿ ಅದಿದ್ದೇ ಇರುತ್ತದೆ. 100 ಮಾಡೇ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲಾ ಸೆಮಿಸ್ಟರ್ನಲ್ಲೂ ಕೂಡ 4-5 ಥಿಯರಿ ಪೇಪರ್ಗಳು ಇರ್ತವೆ, ಎಕ್ಸೆಪ್ಟ್ 4th.
0: ಸರ್, ಈಗ ಅವ್ರು ಇಂಟರ್ನ್ಶಿಪ್ ಮಾಡ್ತಾರೆ ಅಂತ ಹೇಳಿದ್ರಿ, ಇಂಟರ್ನ್ಶಿಪ್ ಮಾಡ್ಲಿಕ್ಕೆ ಅವ್ರು ಇಂಥ ಕಡೆನೆ ಹೋಗ್ಬೇಕು ಅಂತ ನೀವೇ ಅಸೈನ್ ಮಾಡ್ತೀರಾ, ಅಥವಾ ಅವರು ಬಯಸಿದಲ್ಲಿ ಹೋಗಿ ಮಾಡ್ಕೊಂಡು ಬರ್ಬೋದಾ?
3: ಎಲ್ಲಾ ಸಂಸ್ಥೆಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅಂದ್ರೆ ಸಮಾಜ ಕಾರ್ಯದ ವಿಧಾನಗಳ ಅನುಷ್ಠಾನಗಳೆಲ್ಲೆಲ್ಲಾಗ್ತವೆ, ವಿಧಾನಗಳ ಬಳಕೆ ಆಗ್ತವೆ ಅಂತ ಸಂಸ್ಥೆಗಳಲ್ಲಿ ನೀವು ಬೇಕಿದ್ರೆ ನಿಮ್ಮ ಕ್ಷೇತ್ರ ಕಾರ್ಯ
0: ಅಧ್ಯಾಪಕರಿಗೆ ಗೈಡ್ ಮಾಡ್ತೀವಿ,
3: ಖಂಡಿತವಾಗ್ಲೂ ಗೈಡ್ ಮಾಡ್ತೀವಿ. ಜೊತೆಗೆ ವಿದ್ಯಾರ್ಥಿಗಳು ನಮ್ಮನ್ನ ಕೇಳ್ತಾರೆ ಕೂಡ, ಸಾಕಷ್ಟು ಅವರಿಗೆ ಒಂದು ಸಮಸ್ಯೆಗಳಾಯ್ತು ಅಥವಾ ಏನೋ ನನಗೆ ನಮಗೆ ತಿಳಿಲಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅವರು ನಮ್ಮನ್ನೇ ಸಂಪರ್ಕ ಮಾಡ್ತಾರೆ, ನಮ್ಮ ಹತ್ರನೇ ಒಂದಷ್ಟು ಮಾರ್ಗದರ್ಶನವನ್ನು ಪಡೀತಾರೆ. ನಾವೇ ಅವರಿಗೆ ಕೆಲವೊಂದಷ್ಟು ವಿಷಯಗಳನ್ನು ಹೇಳ್ತೀವಿ, ಯಾವ್ಯಾವ ಸಂಸ್ಥೆಗೆ ನೀವು ಹೋಗ್ಬೋದು, ಯಾವ್ಯಾವ ಸಂಸ್ಥೆಗೆ ನೀವು ಹೋಗೋ ಹಾಗಿಲ್ಲ. ಸಂಸ್ಥೆಗೆ ಹೋಗುವಂಥದ್ದು ಅಷ್ಟೇ ಇಲ್ಲ, ಜೊತೆಗೆ ಅಲ್ಲಿ ಸಮಾಜ ಕಾರ್ಯದ ವಿಧಾನಗಳ ಒಂದಷ್ಟು ಅನುಷ್ಠಾನವನ್ನು ಬಳಕೆಯನ್ನು ಮಾಡಬೇಕಾಗ್ತದೆ. ಆ ಅಪ್ರೋಚ್ನ ನಾವು ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಅವಕಾಶಗಳಿಲ್ಲ ಅಂತ ಹೇಳಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಮೊದಲನೇ ಚಾತುರ್ಮಾಸದಿಂದನೂ ಕೂಡ ಫ್ರಮ್ ದ ಬಿಗಿನಿಂಗ್ ಕ್ಷೇತ್ರ ಕಾರ್ಯಕ್ಕೆ ನಾವು ಕಳಿಸ್ತೀವಿ. ಕ್ಷೇತ್ರ ಕಾರ್ಯದಲ್ಲಿ ಯಾವ ರೀತಿ ಕಲಿತಾರೋ ಅದಕ್ಕಿಂತ ಹೆಚ್ಚಿನದ್ದಾಗಿ ಇಲ್ಲಿ ಇಂಟರ್ನ್ಶಿಪ್ ನಲ್ಲಿ ಕಲಿತಾರೆ.
0: ಸರ್, ಇನ್ನು ಸ್ನಾತಕೋತ್ತರ ಪದವಿ ಆಯ್ತು, ಇನ್ನು ಇವರುಗಳಿಗೆ ದೂರ ಶಿಕ್ಷಣದಲ್ಲಿ ಕಲಿಯುವಂತವರಾದ್ರಿಂದ ರೆಗ್ಯುಲರ್ ಕ್ಲಾಸ್ಗಳು ಇರೋದಿಲ್ಲ, ಎಲ್ಲ ಸಬ್ಜೆಕ್ಟ್ಗೆ ನಡೆಸುವ ಹಾಗೆ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನ ನಡೆಸ್ತೀರಿ.
3: ಹೌದು,
0: ಎಲ್ಲೆಲ್ಲಿ ನಡೆಯುತ್ತೆ ಅಥವಾ ಇಲ್ಲೇ ಬರಬೇಕಾ, ಹೇಗೆ ನಡೆಯುತ್ತೆ ಸರ್, ಪ್ರಾಕ್ಟಿಕಲ್ ಎಲ್ಲ ಹೇಗೆ ಮಾಡ್ತೀರಿ?
3: ಸರ್, ತಾವೇ ಹೇಳಿದ್ರಿ, ಇದು ಆನ್ಲೈನ್ ಕಾಂಟ್ಯಾಕ್ಟ್ ಕ್ಲಾಸಸ್ ಅಂತ ಹೇಳಿ. ಸೊ ಹಾಗಾಗಿ ಅವರು ಕುಳಿತಿರ್ತಕ್ಕಂಥ ಜಾಗದಿಂದನೇ ಅವರ ಮೊಬೈಲನ್ನು ಬಳಕೆ ಮಾಡಿ, ಇಲ್ಲ ಕಂಪ್ಯೂಟರ್ ಇತ್ತು, ಲ್ಯಾಪ್ಟಾಪ್ ಇತ್ತು, ಇಂಟರ್ನೆಟ್ ಕನೆಕ್ಷನ್ ಇತ್ತು ಅಂತ ಹೇಳಿದ್ರೆ ಅವರು ಸುಲಭವಾಗಿ ಅವರು ಕುಳಿತಂಥ ಜಾಗದಲ್ಲೇ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. ಡೌಟ್ಸ್ಗಳೇನೇ ಇದ್ರು ಕೂಡ, ಅನುಮಾನಗಳೇನೇ ಇದ್ರು ಅಲ್ಲೇ ಅದೇ ಕ್ಲಾಸ್ನಲ್ಲೇ ಬಗೆಹರಿಸ್ಕೊಳ್ಬೋದು, ಏನು ಸಮಸ್ಯೆ ಇರಲಿಕ್ಕಿಲ್ಲ. ಎಲ್ಲಾ ವಿಷಯಗಳಂತೆ ನಮ್ಮಲ್ಲೂ ಕೂಡ
0: ಇದು ಥಿಯರಿ ಪೇಪರ್ಗೆ ಆಗೋಯ್ತು ಸರ್. ಇನ್ನು ಪ್ರಾಕ್ಟಿಕಲ್ ಅಂತ ಬಂದ್ರೆ ಹೇಗೆ ಮಾಡ್ತೀರಿ ಸರ್?
3: ಪ್ರಾಕ್ಟಿಕಲ್ ಅಂತ ಬಂದ್ರೆ ಅದು ಕೂಡ ಇದೇ ರೀತಿ ನಡೆಯುತ್ತೆ. ಅದನ್ನ ಒಂದು ಆ ಸೂಚನೆಗಳನ್ನ ನಾವು ಹುಡುಗರಿಗೆ ಯಾವ ರೀತಿ ಫೀಲ್ಡ್ ವರ್ಕ್ ನ ಮಾಡಬೇಕು, ಕ್ಷೇತ್ರ ಕಾರ್ಯಕ್ಕೆ ಯಾವ ರೀತಿ ಹೋಗಬೇಕು, ಯಾವ ರೀತಿಯಾದಂತಹ ವಿಧಾನಗಳನ್ನ ಬಳಸಬೇಕು, ವರದಿ ತಯಾರು ಮಾಡೋದು ಹೇಗೆ, ಎಲ್ಲ ವಿಷಯಗಳನ್ನು ಕೂಡ ಆನ್ಲೈನ್ ನಲ್ಲಿ ಹೇಳ್ತೀವಿ. ಜೊತೆಗೆ ಅವರು ಮೌಖಿಕ ಪರೀಕ್ಷೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ 1 ಗಂಟೆ ಮೀಸಲನ್ನು ಇಡ್ತೀವಿ. ಆ 1 ಗಂಟೆಯಲ್ಲಿ ನಮ್ಮ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ BS ಗುಂಜಾಳ್ ಸಾಹೇಬ್ರು ಹುಡುಗರಿಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಯಾವ ರೀತಿ ಫೀಲ್ಡ್ ವರ್ಕ್ ಮಾಡಬೇಕು, ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬೇಕು, ಯಾವ ರೀತಿ ಮಾಹಿತಿಯನ್ನು ಕಲೆ ಹಾಕಬೇಕು, ಕಲೆ ಹಾಕದಂತಹ ಮಾಹಿತಿಯನ್ನು ಎಕ್ಸ್ಟ್ರಾಕ್ಟ್ ಮಾಡಿ ರಿಪೋರ್ಟ್ಗೆ ಬರೆಯುವಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಡ್ತಾರೆ.
0: ಮೌಖಿಕ ಪರೀಕ್ಷೆ ಅಂತ ಹೇಳಿದ್ರಿ, ಇದನ್ನ ಯಾವಾಗ ಯಾಕೆ ಮಾಡ್ತೀರಿ ಸರ್, ಇದನ್ನ ಎಲ್ಲಿ ಮಾಡ್ತೀರಿ?
3: ಒಂದು, ಹುಡುಗರನ್ನ ಪ್ರತಿ ಒಂದು ಸೆಮಿಸ್ಟರ್ ಕೂಡ ಫೀಲ್ಡ್ ವರ್ಕಿಗೆ ಹೋಗ್ತಾರೆ. ಫೀಲ್ಡ್ ವರ್ಕಿನ ಜೊತೆ ಜೊತೆಗೆ ನಮ್ಮಲ್ಲಿ ಸೆಕೆಂಡ್ ಸೆಮಿಸ್ಟರ್ ನಲ್ಲಿ ಬೇಸಿಗೆ ಕಲಿಕಾ ನಿಯೋಜನೆ ಅಂತ ಮಾಡ್ತೀವಿ, ಸಮ್ಮರ್ ಪ್ಲೇಸ್ಮೆಂಟ್ ಅಂತ ಕರಿತೀವಿ ನಾವು ಅದನ್ನ. ಅದು ಕೂಡ 14 ದಿನಕ್ಕೆ ಇರುತ್ತೆ. ಮತ್ತೆ 3rd semester ಬಂದ್ರೆ ಮತ್ತೆ ಒಂದು ಕ್ಷೇತ್ರ ಕಾರ್ಯ ಬರುತ್ತದೆ. 4th semester ಬಂದ್ರೆ 3 theory paper ಜೊತೆಗೆ ಒಂದು ಕ್ಷೇತ್ರ ಕಾರ್ಯ, ಒಂದು ಮೇಜರ್ ರಿಸರ್ಚ್ ಪ್ರಾಜೆಕ್ಟ್, ಇನ್ನೊಂದು ಬ್ಲಾಕ್ ಪ್ಲೇಸ್ಮೆಂಟ್, ಇದನ್ನು ಕೂಡ ಮಾಡ್ತೀವಿ. ಇವೆಲ್ಲವೂ ಕೂಡ ಮೌಖಿಕ ಪರೀಕ್ಷೆಗಳೇ. ಈ ಮೌಖಿಕ ಪರೀಕ್ಷೆಯನ್ನ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಹುಡುಗರು ಏನ್ ಕಲ್ತಿದ್ದಾರೆ, ಹೇಳ್ಕೊಟ್ಟಿರ್ತಕ್ಕಂಥ ವಿಧಾನಗಳು ಬಳಕೆ ಆಗಿವೆಯಾ, ಹುಡುಗರಿಗೆ ಆ ವಿಧಾನಗಳು ತಲೆಗೆ ಹೋಗಿದೆಯಾ, ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಇದನ್ನ ನಾವು ಅವರಿಗೆ ಪ್ರಶ್ನೆಯನ್ನ ಮಾಡೋದಿಕ್ಕೆ ಅವರಿಗೆ ಮೌಖಿಕ ಪರೀಕ್ಷೆಯನ್ನ ನಡೆಸ್ತೀವಿ.
0: ಸರ್, ಇದನ್ನ ಎಲ್ಲಿ ಮಾಡ್ತೀರಿ ಅಂದ್ರೆ, ಅವರು ಕೇಂದ್ರ ಕಚೇರಿಗೆ ಬಂದ ಮೇಲೆ ಕರ್ಕೊಂಡು ಹೋಗ್ತೀರಾ ಅಥವಾ ಅವರು ಎಲ್ಲಿ ಪ್ರವೇಶ ಪಡ್ಕೊಂಡಿರ್ತಾರೆ ಅಲ್ಲಲ್ಲೇ ಮಾಡ್ತೀರಾ
3: ಮೌಖಿಕ ಪರೀಕ್ಷೆನ? ಮೌಖಿಕ ಪರೀಕ್ಷೆ ಮೈಸೂರಿನಲ್ಲೇ ನಡೆಯುತ್ತೆ ಸರ್. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಡಿಪಾರ್ಟ್ಮೆಂಟ್ಗಳೆಲ್ಲಿದೆ, ಒಟ್ಟಾರೆ ಎಲ್ಲರೂ ಕೂಡ ಮೌಖಿಕ ಪರೀಕ್ಷೆಗೆ ಮಾತ್ರ ಅವರು ಕೇಂದ್ರ ಕಚೇರಿಗೆ ಬರಬೇಕಾಗ್ತದೆ. ಇಲ್ಲಿಗೆ ವಿಭಾಗಕ್ಕೆ ಬಂದು ಅವರು ಎಕ್ಸಾಮ್ ಅನ್ನು ಅಟೆಂಡ್ ಮಾಡಬೇಕಾಗ್ತದೆ. ಆ ಯಾವುದೇ ಕಾರಣಕ್ಕೂ ಕೂಡ ಪ್ರಾದೇಶಿಕ ಕೇಂದ್ರಗಳಲ್ಲಿ ನಾವು ಅದನ್ನು ನಡೆಸೋದಿಲ್ಲ.
0: ಅವರು ಥಿಯರಿ ಪರೀಕ್ಷೆ ಮಾತ್ರ ಅಲ್ಲಿ
3: ಬರೀಬಹುದು. ಜೊತೆಗೆ ಒಂದು ಆನ್ಲೈನ್ ಕ್ಲಾಸ್ ಅನ್ನು ಕೂಡ ಮಾಡಿರ್ತೀವಿ, ಆನ್ಲೈನ್ ತರಗತಿನಲ್ಲೂ ಕೂಡ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಅನ್ನು ಮಾಡಿರ್ತೀವಿ. ಜೊತೆಗೆ ಅವರಿಗೆ ಇನ್ನೊಂದಷ್ಟು ಮನವರಿಕೆ ಆಗಲಿ, ಮನದಟ್ಟಾಗಲಿ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಸ್ಟೂಡೆಂಟ್ಸ್ಗೆ ಮೌಖಿಕ ಪರೀಕ್ಷೆಗೆ ವೈವಾಸ್ ಎಕ್ಸಾಮಿಗೆ ಬಂದಂತ ಸಂದರ್ಭದಲ್ಲೂ ಕೂಡ ನಾವು ಅವರಿಗೆ ಅದನ್ನ ವಿವರಣೆ ಮಾಡಿ,
0: ಜೊತೆಗೆ ಕಾಂಟ್ಯಾಕ್ಟ್ ಕ್ಲಾಸ್ ಮಿಸ್ ಆದ್ರೂ ಕೂಡ ಅದರ ವಿಡಿಯೋ ರೆಕಾರ್ಡಿಂಗ್ಸ್ ಕೂಡ ನೀವು ಅಪ್ಲೋಡ್ ಮಾಡಿ.
3: ಹೌದು, KSOU ನಲ್ಲಿ ಡಿಜಿಟಲ್ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಇದೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಮಾಡತಕ್ಕಂಥ ಪ್ರತಿ ಆನ್ಲೈನ್ ತರಗತಿಯನ್ನು ಕೂಡ ರೆಕಾರ್ಡ್ ಮಾಡಿರ್ತಾರೆ. ಒಂದು ವೇಳೆ ತರಗತಿ ನಡೆಯುವಂತ ಸಂದರ್ಭದಲ್ಲಿ ನಾನು ಲಭ್ಯ ಇರಲಿಲ್ಲ, ನನ್ನ ಕೈಯಲ್ಲಿ ಆ ತರಗತಿಯನ್ನು ಅಟೆಂಡ್ ಮಾಡಕ್ ಆಗ್ಲಿಲ್ಲ ಅಂತಂದ್ರು ಕೂಡ ಆ ರೆಕಾರ್ಡಿಂಗ್ ಅನ್ನಾದ್ರೂ ನೀವು ಕೇಳಿಸ್ಕೊಳ್ಬಹುದು. ಜೊತೆಗೆ ನಾವು ಆ ತರಗತಿಯನ್ನ ನಡೆಸುವಂತ ಸಂದರ್ಭದಲ್ಲಿ, ವಿದ್ಯಾರ್ಥಿಗಳಿಗೆ ಪಾಠ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಅವರಿಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನು ಕೂಡ ಕೊಟ್ಟಿರ್ತೀವಿ, ಅದು ಕೂಡ ಡಿಸ್ಪ್ಲೇ ಆಗಿರುತ್ತದೆ. ನೀವು ಅದ್ರ ಮೂಲಕನೂ ಸಹ ಹೆಚ್ಚಿನದ್ದ ಕಲಿಬಹುದು. ಮಾಹಿತಿ ಏನಾದರೂ ನಿಮಗೆ ಕೊರತೆ ಇತ್ತು ಅಂತ ಹೇಳಿದ್ರೆ ನೀವು ಅಲ್ಲಿಂದನೂ ಕೂಡ ನೀವು ಮಾಹಿತಿಗಳನ್ನು ಪಡಿಬಹುದು.
0: ಜೊತೆಗೆ ಏನಾದ್ರೂ ಸಂದೇಹ ಬಂದ್ರೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕೂಡ ನಿಮ್ಗೆ ಹಾಕಿ ಅವರು ಪರಿಹರಿಸಿಕೊಳ್ಳಿ.
3: ಖಂಡಿತವಾಗ್ಲೂ ಕೂಡ ನಾನು ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ, ನಿಮ್ಮ ಅನುಮಾನವನ್ನ ಬಗೆಹರಿಸ್ಕೊಳ್ಳಿ, ಹಾಗಂತ ಹೇಳಿ ಕ್ಲಾಸಸ್ ಅನ್ನ ತಪ್ಪಿಸ್ಬೇಡಿ. ಸಾಧ್ಯವಾದಷ್ಟು ಕೂಡ ಕ್ಲಾಸ್ ಅಲ್ಲಿ ಅಟೆಂಡ್ ಆಗಿ ನಿಮ್ಮ ಅನುಮಾನವನ್ನ ನೇರವಾಗಿ ಬಗೆಹರಿಸ್ಕೊಳ್ಳಿ, ಉತ್ತಮ ಅದು. ಯಾಕೆ ಅಂತ ಹೇಳಿದ್ರೆ, ಪ್ರಶ್ನೆಗಳನ್ನ ನೇರವಾಗಿ ಕೇಳ್ತೀರಾ, ನಾವು ಅದಕ್ಕೆ ನೇರವಾಗಿ ಉತ್ತರವನ್ನು ಸಿಕ್ಕತ್ತೆ.
0: ಸರಿ, ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಹೊರಬಂದ ನಂತರ ಅವರಿಗೆ ಸಂಶೋಧನೆ ಏನಾದ್ರೂ ಕೈಗೊಳ್ಬೇಕು ಅಂತಾದ್ರೆ, ಇದು CBCS ಮೋಡಲ್ಲೇ ನಡೆಯೋದ್ರಿಂದ ಇಲ್ಲಿ ಲಭ್ಯ ಇದೆಯಾ ಅಥವಾ ಅವರು ಬೇರೆ ಕಡೆ ಸಂಶೋಧನೆ ಕೈಗೊಳ್ಬಹುದಾ?
3: ನಮ್ಮಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜ ಕಾರ್ಯ ಅಧ್ಯಯನ ವಿಭಾಗ ಶುರುವಾಗಿದ್ದು ಜುಲೈ 2023. ವಿಭಾಗ ಇತ್ತೀಚೆಗೆ ಸ್ಥಾಪನೆಯಾಗಿರುವಂತಹ ಒಂದು ಕಾರಣ ನಮ್ಮಲ್ಲಿ ಸಂಪೂರ್ಣವಾಗಿ ಇನ್ನೂ ಕೂಡ ರಿಸರ್ಚ್ ಗೆ ಸಂಶೋಧನೆಗೆ ಅವಕಾಶ ಇಲ್ಲ.
0: ಸಿದ್ಧತೆಗಳು
3: ನಡೀತಾ ಇದೆ, ಅದನ್ನು ಶುರು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೂಡ. ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳನ್ನು ಒದಗಿಸಿ ಎಲ್ಲಾ ರೀತಿಯಾದಂತಹ ಕ್ರಮವನ್ನು ವಹಿಸಿ ಸಂಶೋಧನೆಗೂ ಕೂಡ ಅವಕಾಶ ಸಿಗೋ ಹಾಗೆ ನಮ್ಮ ವಿಶ್ವವಿದ್ಯಾನಿಲಯ ಮಾಡುತ್ತೆ ಅನ್ನೋ ಒಂದು ವಿಷಯ.
0: ನಮ್ಮ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದಂತ ವಿದ್ಯಾರ್ಥಿಗಳು ಒಂದು ಗಮನಿಸ್ಕೋಬಹುದು, ಸಂಶೋಧನೆ ಅಂತಂದ್ರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಏನ್ ಬೇರೆ ತರ ಏನ್ ನಡೆಯಲ್ಲ, ಅದು ಆಫ್ಲೈನ್ ಮೋಡ್ ನಲ್ಲೇ ನಡೆಯೋದಾದ್ರಿಂದ ಬೇರೆ ಯೂನಿವರ್ಸಿಟಿಗಳಲ್ಲೂ ಅದೇ ರೀತಿ ಇರುತ್ತೆ, ಇಲ್ಲೂ ಅದೇ ರೀತಿ ಇರುತ್ತೆ. ಸೊ ಹಂಗಾಗಿ ಸದ್ಯಕ್ಕೆ ಅವರು ಬೇರೆ ಕಡೆ ಸಂಶೋಧನೆ ಕೈಗೊಳ್ಬಹುದು.
3: ಖಂಡಿತ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸಿದ ನಂತರ ಕೆಲವರಿಗೆ ಆಸೆ ಇರುತ್ತೆ ಶಿಕ್ಷಣ ಕ್ಷೇತ್ರದಲ್ಲೇ ನಾನು ಮುಂದುವರಿಬೇಕು. ಯಾಕಂತ ಹೇಳಿದ್ರೆ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನ ಉತ್ತೀರ್ಣರಾಗಿ ಆಚೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರಿಗೇನು ಅಂತ ಹೇಳಿದ್ರೆ ತಮ್ಮ ಕೆರಿಯರ್ ನ ಕಟ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳು ಅವರಿಗೆ ತಲೆಯಲ್ಲಿ ಓಡ್ತಾ ಇರುತ್ತೆ, ಎಲ್ಲಿ ನನ್ನ ಕೆರಿಯರ್ ನ ಕಟ್ಕೊಳ್ಬಹುದು. ಸೊ ಹಾಗಾಗಿ ಪಿ ಎಚ್ ಡಿಗೋಸ್ಕರ ಅವರು ಸಾಕಷ್ಟು ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಸೊ ಇಲ್ಲಿ ಸದ್ಯಕ್ಕೆ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇನ್ನೂ ಕೂಡ ಅವಕಾಶ ಇಲ್ಲ. ಆದರೆ ಬೇರೆ ವಿಶ್ವವಿದ್ಯಾನಿಲಯಗಳಿಗೆ ನಿಮ್ಮ ಕೆಸೆಟ್ ನೆಟ್ ಈ ತರದ ಎಕ್ಸಾಮ್ಗಳನ್ನ ಅದರಲ್ಲಿ ಅರ್ಹತೆಯನ್ನು ಪಡೆಯುವುದರ ಮೂಲಕ ನಿಮ್ಮ ಪಿ ಎಚ್ ಡಿಯನ್ನು ನೀವು ಪರ್ಸ್ಯೂ ಮಾಡಬಹುದು, ನಿಮ್ಮ ಪಿ ಎಚ್ ಡಿಗಳನ್ನು ಪಡಿಬಹುದು, ಡಾಕ್ಟರೇಟ್ ಪದವಿಯನ್ನು ಪಡೀಲಿಕ್ಕೆ ನೀವು ಕೂಡ ಅರ್ಹರು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.
0: ಶೈಕ್ಷಣಿಕ ಚಟುವಟಿಕೆಗಳನ್ನೆಲ್ಲ ಮುಗಿಸಿ ಅವರು ಈ ಸಮಾಜ ಕಾರ್ಯ ವಿಭಾಗದಿಂದ ಹೊರಬಂದ ನಂತರ ಹೊರ ಪ್ರಪಂಚದಲ್ಲಿ ಅವರಿಗೆ ಅವಕಾಶಗಳು ಹೇಗಿರ್ತವೆ ಸರ್? ಅಂದ್ರೆ ಉದ್ಯೋಗ ಅವಕಾಶ ಆಗಿರ್ಬೋದು, ಬೇರೆ ಯಾವುದೇ ರೀತಿಯಾದ ಅವಕಾಶಗಳು.
3: ಇದರಲ್ಲಿ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಕೆಲವು ವಿದ್ಯಾರ್ಥಿಗಳು ನಾನು ಯಾವ ಕಾರಣಕ್ಕೋಸ್ಕರ ಡಿಗ್ರಿ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗ್ತದೆ. ಇದು ಕೇವಲ ದೂರ ಶಿಕ್ಷಣ ಕಾರ್ಯಕ್ರಮದಲ್ಲಿ ಮಾತ್ರ ಇದು ಬರುತ್ತದೆ, ಆದರೆ ಈ ರೆಗ್ಯುಲರ್ ಯೂನಿವರ್ಸಿಟಿಗಳಲ್ಲಿ ಇದಾಗ್ತಕ್ಕಂಥದ್ದು ತೀರಾ ಕಡಿಮೆ. ಯಾವ ಕಾರಣಕ್ಕೋಸ್ಕರ ನೀವು ಎಮ್ ಎಸ್ ಡಬ್ಲ್ಯೂ ಡಿಗ್ರಿ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತಿದ್ದು. ಕೆಲವರು ಹೇಳ್ತಾರೆ, ಇಲ್ಲ ಸರ್ ನಾನು ಆಲ್ರೆಡಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಪ್ರಮೋಷನಿಗೋಸ್ಕರ, ಮುಂಬಡ್ತಿಯನ್ನು ಪಡೀಲಿಕ್ಕೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ. ಇನ್ ಕೆಲವರು ಸರ್ ನನ್ನ ಪ್ಯಾಷನಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇನ್ ಕೆಲವರು ನನ್ನಲ್ಲಿ ಒಂದಷ್ಟು ಜ್ಞಾನಕ್ಕೋಸ್ಕರ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಇನ್ ಕೆಲವರು ನಾನು ಆಗ್ಲೇ ಹೇಳದ ಹಾಗೆ, ಇನ್ ಕೆಲವರು ಸಾಕಷ್ಟು ಉದ್ಯೋಗಾವಕಾಶಗಳಿದೆ, ನಾನು ಅದಕ್ಕೋಸ್ಕರ ನಂಗೆ ಈ ಡಿಗ್ರಿ ಬೇಕು ಅಂತ ಹೇಳ್ತಾರೆ. ಇನ್ ಕೆಲವರು ಹೇಳ್ತಾರೆ, ನಾನು ಸಮಾಜ ಕಾರ್ಯಕರ್ತನಾಗೋದಕ್ಕೆ ನಾನು ಬಂದಿರತಕ್ಕಂಥದ್ದು, ನನಗೆ ಅದರ ಮುಖ್ಯ ತರಬೇತಿ ನನಗೆ ಅವಶ್ಯಕತೆ ಇದೆ, ನಾನು ಅದನ್ನೇ ಮಾಡ್ತಿದ್ದೀನಿ ಅಂತ. ಅಂದ್ರೆ ವೈಶಿಷ್ಟ್ಯವಾಗಿ ವಿದ್ಯಾರ್ಥಿಗಳು ಬೇರೆ ಬೇರೆ ಒಂದು ಕಾರಣಗಳಿಂದಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ಧಾವಂತದಿಂದ ನಾನು ಇದನ್ನ ಪಡಿಬೇಕು ಅಂತ ಹೇಳಿ ಇಲ್ಲಿಗೆ ಬರ್ತಾರೆ. ಸೊ ಇಂಥ ವಿಷಯಗಳನ್ನ ನಾವು ಗಮನಿಸೋದೇ ಆದ್ರೆ, ನಾವು ವಿದ್ಯಾರ್ಥಿಗಳು ಯಾವ ಒಂದು ಕಾರಣಕ್ಕೆ ಬರ್ತಾರೆ ಅನ್ನೋದ್ರ ಮೇಲೂ ಕೂಡ ಇದು ಡಿಪೆಂಡ್ ಆಗಿರ್ತದೆ. ನಮ್ಮಲ್ಲಿ ಗೌರ್ಮೆಂಟ್ ಕ್ಷೇತ್ರದಲ್ಲೇ ಆಗಿರ್ಬೋದು, ಖಾಸಗಿ ವಲಯಗಳಲ್ಲೇ ಆಗಿರ್ಬೋದು, ಎನ್ ಜಿ ಒಗಳನ್ನ ಪ್ರಾರಂಭ ಮಾಡೋದ್ರಿಂದ ಆಗಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನೀವು ಎಮ್ ಎಸ್ ಡಬ್ಲ್ಯೂ ಮುಗಿಸಿ ಉತ್ತೀರ್ಣರಾಗಿ ನೀವು ಹೋದ್ರೆ, ನಿಮಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅಲ್ಲಿ ಹೋಗಿ ಕೆಲಸವನ್ನ ಮಾಡಲಿಕ್ಕೆ ನೀವು ಅರ್ಹರಿದ್ದೀರಿ ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ಕಲಿಬೇಕು ಅಂತಕ್ಕಂಥ ಆ ಒಂದು ಧಾವಂತದಲ್ಲಿ ಅವರು ಅದನ್ನು ಬರ್ತಾರೆ. ಇಷ್ಟೊಂದು ವಿಷಯಗಳನ್ನು ಅವರು ತಿಳ್ಕೊಳ್ಬೇಕು, ನಾನು ಎಮ್ ಎಸ್ ಡಬ್ಲ್ಯೂ ಅನ್ನು ಮಾಡಬೇಕು ಅನ್ನೋ ಆಸೆ ಅವರಲ್ಲೂ ಕೂಡ ಇದೆ. ಕಾರಣಾಂತರಗಳಿಂದ ಅವರು ರೆಗ್ಯುಲರ್ ಯೂನಿವರ್ಸಿಟಿಗೆ ಹೋಗ್ಲಿಕ್ಕೆ ಆಗಿರಲ್ಲ, ಅವ್ರಿಗೆ ಇಲ್ಲಿ ಸಾಧ್ಯವಾದಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಅವರಿಗೆ ಕಲಿಸಿ ಉತ್ತೀರ್ಣರಾಗಿಸ್ಬೇಕು ಅಂತಕ್ಕಂಥ ಒಂದು ಮನೋಭಾವನೆಯಿಂದ ನಾವಿಲ್ಲಿರ್ತೀವಿ.
0: ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಇರುವ ಅವಕಾಶಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀರಿ, ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಶ್ರೋತೃಗಳ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದ ಸರ್.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪಿ ಸುಕೇಶ್ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ.
1: ಕೆಎಸ್ಒಯು ಮುಕ್ತವಾಣಿ.
0: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
4: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
1: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
0: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.
4: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
1: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್.
0: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:56:10.
2: Build a career that balances mind, body and future.
3: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
4: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ದೈಹಿಕ ದೀಕ್ಷೆ ಪ್ರೀತಿಯ ಕೆಳಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
7: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಮೇರಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು FM 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
0: ರೇಷ್ಮೆ
4: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4:00 ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಜೀವನ್ಮುಖಿ.
5: ನನ್ನ ಮಗು ಆಸ್ಪತ್ರೆಗೆ ಹೋಗೋ ಮಗುವಾಗಿರಲಿಲ್ಲ, ಸ್ಮಶಾನ ಸೇರೋ ಮಗುವಾಗ್ಬಿಟ್ಟಿತ್ತು.
6: ಛೇ, ಮತ್ತೆ ಆ ಸತ್ತು ಹೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
5: ಮನೆಯವ್ರಿಗೆ ಹೇಳ್ದೆ ಕೇಳ್ದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತ ಮಗುನ ಹೊತ್ಕೊಂಡು ಹೋದ್ರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೇನಮ್ಮ?
4: ತಪ್ಪದೇ ಕೇಳಿ ಇದೇ ಬುಧವಾರ ಸಂಜೆ 4:00 ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ.
1: ಇದು ಆಕಾಶವಾಣಿ ಮೈಸೂರು FM 100.6. ವೇಳೆ ಸರಿಯಾಗಿ 6:50. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಸಂಜೆ 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ TS ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಮುಂಗಾರಿಗೆ ಪೂರ್ವಸಿದ್ಧತೆ. ಈ ಕುರಿತು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆ

0: ಎಚ್ ರವಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. 7:45 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ದಿಗ್ವಿಜಯ್ ಬಿ. 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ನರಸಿಂಹಲು ಪಡವಾಟಿ ಅವರ ಸ್ಯಾಕ್ಸೋಫೋನ್ ವಾದನ ಮತ್ತು ಬಿ ಎಸ್ ಮಠ್ ಅವರ ವಯೊಲಿನ್ ದ್ವಂದ್ವ ವಾದನವನ್ನು ಕೇಳುವಿರಿ. 8:30 ಬಿ ಎಸ್ ಸ್ವಾಮಿಗೌಡ ಅವರಿಂದ ಕೆಲವು ರಂಗಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಯು ಶ್ರೀನಿವಾಸ್ ಅವರ ಮ್ಯಾಂಡೊಲಿನ್ ವಾದನವನ್ನು ಕೇಳಲಿದ್ದೀರಿ. 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎ ಎಸ್ ಶಂಕರ್ ನಾರಾಯಣ. 10:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ ಎ ಎಸ್ ಎನ್ ಹೆಬ್ಬಾರ್ ಅವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಬಾನುಲಿ ಸರಣಿ, ಪ್ರಸ್ತುತಿ ಪ್ರೊಫೆಸರ್ ಒ ಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಸೇವಾ ವಾಹಿನಿ 7:30, 7:45, 8:45, ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳು. 8:30 ನಾಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಇದರಲ್ಲಿ ಕಿಶೋರಿ ಅಮೋನ್ಕರ್ ಅವರ ಗಾಯನ ಹಾಗೂ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಅವರ ಬಾನ್ಸುರಿ ವಾದನದ ಜುಗಲ್ಬಂದಿಯನ್ನು ಕೇಳುವಿರಿ. 10:30 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಆಕಾಶವಾಣಿ ಮೈ ಹಾಗೂ ಪತ್ರೋತ್ತರ. 12:05 ವನಿತಾ ವಿಹಾರ, ಅನಿತಾ ಶೆಟ್ಟಿ ಮೂಡುಬಿದ್ರೆ ಅವರಿಂದ ಕಥೆ ಅವಳ ಹೆಜ್ಜೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಭಕ್ತಿಗೀತೆಗಳು 12:35. 12:45 ಜನಪದ ಸಂಗೀತ, ತಲಕಾಡಿನ ಬಟ್ಟಮ್ಮ ಮತ್ತು ಸಂಗಡಿಗರಿಂದ ಬಂಡರಸಮ್ಮನ ಹಾಡು. ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ, ಪ್ರಧಾನಮಂತ್ರಿ ಉಮಂಗ್ ಯೋಜನೆ ಕುರಿತ ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ವಾಸವಿ ಜಿ ಎಸ್ ಅವರು ಹಾಡಿರುವ ಕೆಲವು ಭಾವಗೀತೆಗಳು. 1:30 ಹಾಗೂ ಸಂಜೆ 5:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ನಿಲಯದ ಕಲಾವಿದರಿಂದ ಆದಿ ತಾಳದಲ್ಲಿ ಲಯವಿನ್ಯಾಸ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ, ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. ಸಂಜೆ 4:00 ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಸಂಜೆ 4:45 ಹಿಂದಿ ಪಾಠ, ಪ್ರಸ್ತುತಿ ಸಂಧ್ಯಾ ಜವರಿ. 5:00 ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಯುವಕರಲ್ಲಿ ಹೃದಯಾಘಾತ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಚಿಕಿತ್ಸೆ. ಭಾಗವಹಿಸುತ್ತಾರೆ ಮಕ್ಕಳ ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್. ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್ ಮೈಸೂರು, ಪ್ರಸ್ತುತಿ ಚಿನ್ಮಯಿ ಕೆ ಎಸ್. 6:50 ಕೃಷಿ ರಂಗ, ಹೊಸ ರೇಷ್ಮೆ ಹುಳು ಹೈಬ್ರಿಡ್ ಮತ್ತು ಜನಪ್ರಿಯ ಡಬಲ್ ಹೈಬ್ರಿಡ್ಗಳ ಪ್ರಯೋಜನಗಳು, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಲ್ ಕುಸುಮಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. ಇವಿಷ್ಟು ಇನ್ನು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವಾಗಿತ್ತು. ವೇಳೆ ಇನ್ನೇನು 6:05 ಇದೆ. ಇನ್ನು ಮುಂದೆ ಆಂಗ್ಲದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸಾಯಿರಾ ಮುಜ್ತಬಾ. The center has constituted a high-level committee to address the challenges of demographic change caused by infiltration and other reasons. In a social media post, Union Home Minister Amit Shah today informed that the committee will be chaired by former Supreme Court Judge Justice Prakash Prabhakar Navlekar. Census Commissioner, along with former IAS Officer Durga Shankar Mishra, former IPS Officer Balaji Shivastav, and economist Dr. Shamika Ravi have been appointed as members of the committee. The Joint Secretary Foreigners 1 in the Home Ministry will serve as the Member Secretary in the committee. Prime Minister Narendra Modi, in his Independence Day speech from the Red Fort last year, had announced about the High-Level Committee on Demographic Change. Mr. Shah said infiltration and other reasons are causing unnatural demographic change, which poses a very significant challenge to the present and future of any nation. Home Minister Amit Shah today said that the government is in the process of installing anti-drone systems within the next 6 months to curb the smuggling of narcotics and weapons through drones. addressing BSF personnel at the Sancho border outpost in Rajasthan's Bikaner district. The Home Minister said while threats originating across the border remain crucial, equal attention must be paid to internal elements aiding such threats within the country. He said strict legal action should be taken against those involved. Mr. Shah stressed that since drones land in the Indian territory, close coordination with the local police and civil administration is essential to identify those receiving such consignments and to neutralize the threats effectively. External Affairs Minister Dr. S. Jaishankar chaired the Quad Foreign Ministers meeting in New Delhi today. Foreign Minister of Australia Penny Wong, Foreign Minister of Japan Toshimitsu Motegi, and U.S. Secretary of State Marco Rubio attended the meeting. Addressing a joint press conference after the meeting, Dr. Jaishankar emphasized on further strengthening cooperation among the Quad nations in addition to assisting others. Dr. Jaishankar emphasized that Indo-Pacific region must remain a driver for global growth and stability. He said that as maritime democracies, pluralistic societies and market economies, Quad nations share the responsibility towards a free and open Indo-Pacific.
2: Over the past several months, our officials have advanced collaboration across key Quad priorities, including maritime security, critical technologies, economic resilience, and HADR. We have seen encouraging progress on many initiatives. As maritime democracies, pluralistic societies, and market economies, we share a responsibility towards a free and open Indo-Pacific. The region must remain a driver of global growth and stability.
1: In a statement, U.S. Secretary of State Marco Rubio said the U.S. will be hosting Quad partners later this year for a fuel security forum to further expand this. In his joint press statement, Japanese Foreign Minister Toshimitsu Motegi emphasized the importance of diplomatic efforts in ensuring free and safe navigation in the Strait of Hormuz as well as bringing stability to West Asia. Australian Foreign Minister Penny Wong said Quad has announced the strongest ever commitment from the Quad to the Pacific through the Quad Ports of the Future Partnership. The Quad Foreign Ministers Meeting joint statement said the Quad nations discussed the situation in West Asia and reaffirmed support for the ongoing diplomatic efforts and hope for lasting peace in the region. Addressing a press conference after the conclusion of the meeting, Additional Secretary in the Ministry of External Affairs, K. Nagaraj Naidu, said the meeting reaffirmed the Quad's commitment to a free and open Indo-Pacific.
3: The meeting reaffirmed the Quad's commitment to a free and open Indo-Pacific and emphasized that the Quad continues to evolve as a practical and an action-oriented platform, delivering tangible benefits for the region. Discussions focused around four pillars of Quad cooperation. The first pillar is maritime and transnational security. Two, economic prosperity and security. Three, critical and emerging technologies. And four, humanitarian assistance and disaster response.
1: On to sports. The playoffs in IPL cricket are beginning today with Gujarat Titans taking on defending champions Royal Challengers Bengaluru in qualifier one in Dharamshala this evening. The match is scheduled to begin at 7:30 p.m. The winner of the match will directly advance to the final. And that is the end of this news bulletin.

0: ವೇಳೆ ಈಗ 6:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು ಸಾಧಕರ ಸೋಪಾನ ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್ ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು
2: 1960ರ ದಶಕದಲ್ಲಿ ಕನ್ನಡದಲ್ಲಿ ನವ್ಯ ಸಾಹಿತ್ಯ ಎಂಬ ಹೊಸ ಕಾವ್ಯ ಪ್ರಕಾರವು ತಲೆ ಎತ್ತ ತೊಡಗಿತು. ಛಂದಸ್ಸಿನ ಬಂಧಗಳಿಂದ ಮುಕ್ತವಾದ ಪದ್ಯ ಶೈಲಿಯೇ ನವ್ಯ ಕಾವ್ಯದ ಲಕ್ಷಣ. ವರ್ತಮಾನದ ಜೀವನದ ಸ್ಥಿತಿಗತಿಗಳನ್ನು ವರ್ಣಿಸುವ ನವ್ಯ ಕವಿತೆ ಇಂಗ್ಲಿಷ್ ಮತ್ತಿತರ ಪಾಶ್ಚಾತ್ಯ ಭಾಷಾ ಸಾಹಿತ್ಯಗಳಿಂದ ಪ್ರಭಾವಿತವಾಗಿದೆ. ನವ್ಯ ಕಾವ್ಯದ ಪ್ರವರ್ತಕರೆಂದು ಮಾನ್ಯರಾದ ಕವಿ ಎಂ ಗೋಪಾಲಕೃಷ್ಣಡಿಗರು, ಅವರಿಂದ ಪ್ರಭಾವಿತರಾದ ರಾಮಚಂದ್ರ ಶರ್ಮಾ, ಅನಂತಮೂರ್ತಿ, ಪಿ ಲಂಕೇಶ ಮೊದಲಾದವರು ನವ್ಯ ಕಾವ್ಯವು ಪ್ರಚಾರ ಪಡೆದುಕೊಳ್ಳಲು ಕಾರಣರಾದರು. ಗೋಪಾಲಕೃಷ್ಣ ಅಡಿಗರು ಮೈಸೂರಿನಲ್ಲಿ ಅಧ್ಯಾಪಕರಾಗಿದ್ದ ಅವಧಿಯಲ್ಲಿ ನವ್ಯ ಸಾಹಿತ್ಯದ ಪ್ರಯೋಗ ಚಟುವಟಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬಂದವು. ಮೈಸೂರಿನ ಟೌನ್ ಹಾಲ್ನಲ್ಲಿ ವಾರಕ್ಕೊಂದು ದಿನ ಸಾಹಿತ್ಯ ಸಭೆ, ಇದರಲ್ಲಿ ಭಾಗವಹಿಸುವವರು ತಾವು ಬರೆದ ಅಪ್ರಕಟಿತ ಕಥೆ ಕವನಗಳನ್ನು ಓದಲು ಅವಕಾಶವಿತ್ತು. ಕೇವಲ 10 ಪೈಸೆ ಪ್ರವೇಶ ಧನ ಇದ್ದ ಈ ಸಭೆ ಪ್ರತಿ ವಾರವೂ ಆಸಕ್ತ ಸಭಿಕರಿಂದ ತುಂಬಿರುತ್ತಿತ್ತು ಎಂಬುದು ಹೊಸ ಸಾಹಿತ್ಯವು ಜನಮನ್ನಣೆ ಪಡೆದುಕೊಳ್ಳುತ್ತಿದ್ದುದರ ಸೂಚನೆಯೂ ಆಗಿತ್ತು. ಅನಂತಮೂರ್ತಿಯವರು ಈ ಸಭೆಗೆ ತಪ್ಪದೆ ಹಾಜರಿದ್ದು ತಾವು ಬರೆದ ಪದ್ಯಗಳನ್ನು ಓದುತ್ತಾ ಇದ್ದರು. ಹೀಗೆ ತಾವು ಬರೆದ ಪದ್ಯಗಳ ಕಟ್ಟನ್ನು ಅನಂತಮೂರ್ತಿಯವರು ತಮ್ಮ ಮನೆಯ ಅಟ್ಟದ ಮೇಲೆ ಒಟ್ಟಿದ್ದ ಹಳೆಯ ವೃತ್ತಪತ್ರಿಕೆಗಳ ರಾಶಿಯಲ್ಲಿ ಹಾಕಿಬಿಟ್ಟಿದ್ದರು. ಅವರು ಇಂಗ್ಲೆಂಡಿಗೆ ಹೊರಡುವಾಗ ಮನೆ ಖಾಲಿ ಮಾಡುವ ಸಂದರ್ಭ ಅವರ ಶಿಷ್ಯ ಕಡಿದಾಳ್ ಶಾಮಣ್ಣನಿಗೆ ಆ ಪದ್ಯಗಳ ಕಟ್ಟು ಕಾಣಿಸಿತು. ಅವನ್ನು ಜೇಬಿನಲ್ಲಿಟ್ಟುಕೊಂಡು ಕೆಳಗಿಳಿದ ಶಾಮಣ್ಣ ಏನಾದರೂ ಹೇಳುವ ಮೊದಲೇ ಅನಂತಮೂರ್ತಿ ತಾವು ಬೇಡವೆಂದು ಎಸೆದಿದ್ದ ಪದ್ಯಗಳ ಕಟ್ಟು ಶಿಷ್ಯನ ಜೇಬಿನಲ್ಲಿರುವುದನ್ನು ಕಂಡು ಅದನ್ನೆಲ್ಲ ಹೊರಗೆ ತಂದುದೇಕೆ ಎಂದು ಬೈದರು. ತಾನೇ ಅವನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸುವುದಾಗಿ ಹೇಳಿದ ಶಾಮಣ್ಣನ ಅಭಿಪ್ರಾಯವನ್ನು ಅನಂತಮೂರ್ತಿ ಒಪ್ಪಲಿಲ್ಲ. ಕೊನೆಗೆ, ನೀನು ಈ ಪದ್ಯಗಳನ್ನು ಟೌನ್ಹಾಲ್ನಲ್ಲಿ ಓದಿದಾಗ ಒಳ್ಳೆಯ ಪ್ರತಿಕ್ರಿಯೆ ಬಂದಿತ್ತಲ್ಲ, ಈಗ ಅವನ್ನು ಮುದ್ರಿಸುತ್ತೇನೆ ಎಂದು ಶಾಮಣ್ಣ ಹೊರಟರೆ ನೀನು ಯಾಕೆ ಅಡ್ಡ ಬರಬೇಕು, ಅವನೇನಾದರೂ ಮಾಡಿಕೊಳ್ಳಲಿ ಎಂದು ಗೆಳೆಯ ಸದಾಶಿವ ಹೇಳಿದ ಮೇಲೆ ಅನಂತಮೂರ್ತಿ ಸುಮ್ಮನಾದರು. ಶಾಮಣ್ಣ ಕವನ ಸಂಗ್ರಹವನ್ನು ಪ್ರಕಟಿಸಿ ಒಂದು ಲಕೋಟೆಯಲ್ಲಿ 500 ರೂಪಾಯಿಗಳನ್ನು ಇಟ್ಟು ಹಿಂಜರಿಯುತ್ತಲೇ ಸಂಭಾವನೆಯಾಗಿ ಗುರುಗಳ ಕೈಗೆ ಇತ್ತ. ಅನಂತಮೂರ್ತಿಯವರು, ಏನಯ್ಯ ಇದೆಲ್ಲ, ನಿಜ ಹೇಳಬೇಕೆಂದರೆ ನನ್ನ ಬರವಣಿಗೆಗೆ ಇದುವರೆಗೆ ಯಾರೂ ಸಂಭಾವನೆ ಕೊಟ್ಟೇ ಇಲ್ಲ, ಇದೇ ನನ್ನ ಜೀವನದ ಮೊದಲ ಸಂಭಾವನೆ ಎನ್ನುತ್ತಾ ಸಂತೋಷದಿಂದಲೇ ಶಿಷ್ಯನ ಕೈ ಕುಲುಕಿದರು. 1995 ಮಾರ್ಚ್ ಹೀಗೊಂದು ಸಂಜೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಬೃಹತ್ ಸಮಾರಂಭವೊಂದನ್ನು ಏರ್ಪಡಿಸಲಾಗಿದೆ. ಸಭಾಂಗಣದಲ್ಲಿ ಜನಸ್ತೋಮ ಕಿಕ್ಕಿರಿದು ತುಂಬಿದೆ. ಗಣ್ಯರ ಆಗಮನಕ್ಕಾಗಿ ಸಭೆ ಕಾದು ಕುಳಿತಿದೆ. ಅಗೋ, ಪ್ರಧಾನಿಯವರು ಬಂದೇ ಬಿಟ್ರು. ಮುಂಭಾಗದಲ್ಲಿ ಆಸೀನರಾಗಿದ್ದ ಗಣ್ಯರೆಲ್ಲ ದಡಬಡನೆ ಎದ್ದು ಪ್ರಧಾನಿಯವರನ್ನು ಸ್ವಾಗತಿಸಿ ವೇದಿಕೆಯತ್ತ ಕರೆದೊಯ್ಯುತ್ತಿದ್ದಾರೆ. ಆಯ್ತು, ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಆದರೆ ಸಭಾಕಲಾಪ ಶುರುವಾಗುವಂತೆಯೇ ಕಾಣುತ್ತಿರಲಿಲ್ಲ. ಕಾರ್ಯಕ್ರಮ ಏರ್ಪಡಿಸಿದ್ದವರು ಏಕೋ ಚಡಪಡಿಸ್ತಾ ಇದ್ದಾರೆ. ಅಷ್ಟರಲ್ಲಿ ಪ್ರಧಾನಮಂತ್ರಿ ಪಿವಿ ನರಸಿಂಹರಾಯರು ಅತ್ತಿತ್ತ ನೋಡಿ ಗಲಿಬಿಲಿಗೊಂಡವರಂತೆ ವ್ಯವಸ್ಥಾಪಕರತ್ತ ಹೊರಳಿ ಕೇಳಿಯೂ ಆಯಿತು. ಎಲ್ರಿ, ಮದುಮಗನೇ ಪತ್ತೆ ಇಲ್ವಲ್ಲ. ಸಭಾಸದರಲ್ಲಿ ಮುಸಿ ನಗು ಗುಜುಗುಜು ಪ್ರಾರಂಭವಾಗುವಷ್ಟರಲ್ಲಿ ಅಗೋ, ಮದುಮಗ ಬಂದೇ ಬಿಟ್ರು. ಹೀಗೆ ತಡವಾಗಿ ಬಂದ ಮದುಮಗ ಯು ಆರ್ ಅನಂತಮೂರ್ತಿಯವರೇ. ಅವರಿಗೆ ಅಂದು ಪ್ರಧಾನಿಯವರು ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರದಾನ ಮಾಡುವವರಿದ್ದರು. ಅನಂತಮೂರ್ತಿಯ ಆಗಮನ ತಡವಾದುದಕ್ಕೆ ಪ್ರಧಾನಿಯವರು ತಮಾಷೆ ಮಾಡಿದರು. ಅದಕ್ಕೆ ಅನಂತಮೂರ್ತಿಯವರು, ನಾನು ಸಮಯಕ್ಕೆ ಸರಿಯಾಗಿಯೇ ತಲುಪದೆ ಸರ್, ನಿಮ್ಮ ಸೆಕ್ಯೂರಿಟಿಯವರು ನನ್ನನ್ನು ಒಳಕ್ಕೆ ಬಿಡಲೇ ಇಲ್ಲ, ಪ್ರಧಾನಿಯವರು ಇಲ್ಲಿಗೆ ನನಗಾಗಿಯೇ ಬಂದಿದ್ದಾರೆ ಎನ್ನುವುದನ್ನು ಅವರಿಗೆ ವಿವರಿಸಿ ಹೇಳುವುದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಎಂದು ನಗುತ್ತಲೇ ಉತ್ತರಿಸಿದರು. ಅನಂತಮೂರ್ತಿಯವರಿಗೆ ಅಂದು ಸಂದ ಜ್ಞಾನಪೀಠ ಪುರಸ್ಕಾರವೂ ಸೇರಿದಂತೆ ಕನ್ನಡಕ್ಕೆ ಇದುವರೆಗೆ 8 ಬಾರಿ ಜ್ಞಾನಪೀಠ ಪ್ರಶಸ್ತಿ ಲಭ್ಯವಾಗಿರುವುದು ಹೆಮ್ಮೆಯ ಸಂಗತಿ.
1: ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
3: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901 9996 ಸಹಬಾಳ್ವೆ ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 6:15:20.
3: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08211 246389.
4: Empower your ambitions with quality education.
5: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೆ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
8: ವಚನ ಬಾನುಲಿ.

0: ಕೇಳುಗರೆ ಗಮನಿಸಿ, ನಾಳೆ ಬುಧವಾರ ಮೇ 27 ಸಂಜೆ 5 ಗಂಟೆಗೆ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ಯುವಕರಲ್ಲಿ ಹೃದಯಾಘಾತ, ಲಕ್ಷಣಗಳು, ಮುನ್ನೆಚ್ಚರಿಕೆ ಹಾಗೂ ಚಿಕಿತ್ಸೆ. ಭಾಗವಹಿಸುತ್ತಾರೆ ಮಕ್ಕಳು ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-258-2, 251-508-9 ಹಾಗೂ ಮೈಸೂರಿನ STD ಸಂಖ್ಯೆ 0821. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್ಸ್ ಲಿಮಿಟೆಡ್, ಮೈಸೂರು.
1: ಶ್ರೋತೃಗಳೇ, ಮೈಸೂರು ಆಕಾಶವಾಣಿಯಿಂದ ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶುಕ್ರವಾರ ಪ್ರಸಾರವಾಗಲಿದೆ ನಾದ ಲಯ ಸಂಗೀತವನ್ನೊಳಗೊಂಡ ವಿನೂತನ ಕಾರ್ಯಕ್ರಮ ಸಂಗೀತ ಸಂಭ್ರಮ. ಸಂಗೀತ ಸಂಭ್ರಮ. ಕೇಳಲು ಮರೆಯದಿರಿ, ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸಂಗೀತ ಸಂಭ್ರಮ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
0: ಕೇಳುಗರೆ, ವೇಳೆ ಇನ್ನೇನು 6:20 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಹೊಸ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ.
3: ಆದೌ ಮುಖ್ಯ ವಾರ್ತಾಃ. ವಿದೇಶ ಮಂತ್ರಿಣಾ ಡಾಕ್ಟರ್ ಎಸ್ ಜಯಶಂಕರೇಣ ನವದಿಲ್ಯಾಂ ಕ್ವಾಡ್ ವಿದೇಶ ಮಂತ್ರಿಣಾಂ ಸಭಾಯಾಃ ಅಧ್ಯಕ್ಷತಾ ಕೃತಾ. ಕ್ವಾಡ್ ಸಮೂಹೇನ ಸ್ಥಿರ ಸುರಕ್ಷಿತ ಊರ್ಜಾ ಸ್ವೀಕರಣಾಯ ಪ್ರತಿಬದ್ಧತಾ ಪ್ರಕಟಿತಾ. ಭಾರತ ಅಮೆರಿಕಾ ದೇಶೌ ಅದ್ಯ ಮಹತ್ವಪೂರ್ಣಾನಾಂ ಖನಿಜಾನಾಂ ದುರ್ಲಭಾನಾಂ ಭೂತತ್ವಾನಾಂ ಚ ಆಪೂರ್ತಿಂ ಖನನಂ ಪ್ರತಿಕ್ರಿಯಾಂ ಚ ಸುರಕ್ಷಿತಂ ಕರ್ತುಂ ಪ್ರಮುಖ ದ್ವೈಪಾಕ್ಷಿಕ ಸಂರಚನಾಯಾಂ ಹಸ್ತಾಕ್ಷರಂ ಕೃತವಂತೌ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ರಾಜಸ್ಥಾನಸ್ಯ ಸಾಂಚೂ ಸೀಮಾಸ್ಥಾನೆ ಗತ್ವಾನ್ ರಾಜ್ಯಸ್ಯ ಸೀಮಕ್ಷೇತ್ರೇಷು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2 ಇತ್ಯಸ್ಯ ಆರಂಭಂ ಅಕರೋತ್. ಅಪಿ ಚ IPL ಕ್ರಿಕೆಟ್ ಕ್ರೀಡಾಯಾಃ ಪ್ಲೇ ಆಫ್ ಕ್ರೀಡಾಯಾಃ ಕ್ವಾಲಿಫೈಯರ್ 1 ಕ್ರೀಡಾಯಾಂ ಗುಜರಾತ್ ಟೈಟನ್ಸ್ ದಲಂ ಗತ ವಿಜೇತಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲಂ ಧರ್ಮಶಾಲಾಯಾಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ.

ಆಕಾಶವಾಣಿ ಅವಲೋಕನ ವಿಷಯ ಜಲಜೀವನ್ ಮಿಷನ್ ಅಡಿ ದೇಶಾದ್ಯಂತ 15.82 ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳ ಮನೆಗಳಿಗೆ ನಲ್ಲಿ ನೀರು ಸಂಪರ್ಕ. ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಪೈಪ್ಲೈನ್ಗಳು, ಪಂಪ್ಗಳು ಮತ್ತು ಶೇಖರಣಾ ವ್ಯವಸ್ಥೆಗಳಂತಹ ಮೂಲಸೌಕರ್ಯಗಳ ಅಗತ್ಯವಿದೆ. ಆದರೆ ಉಕ್ಕು ಮತ್ತು ಕಾಂಕ್ರೀಟ್ನ ಈ ಜಾಲಗಳ ಆಚೆಗೆ ನೀರಿನ ವ್ಯವಸ್ಥೆಗಳು ಪ್ರತಿದಿನವೂ ಅವುಗಳನ್ನು ನಡೆಸುವ ಜನರ ಮೂಲಕ ಸುಸ್ಥಿರವಾಗಿರುತ್ತವೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ಚುನಾಯಿತ ಪ್ರತಿನಿಧಿಗಳು, ಸ್ವಸಹಾಯ ಗುಂಪುಗಳ ಸದಸ್ಯರು, ತರಬೇತಿ ಪಡೆದ ಸ್ವಯಂ ಸೇವಕರು ಮತ್ತು ತಾಂತ್ರಿಕ ಸಿಬ್ಬಂದಿ ಗ್ರಾಮೀಣ ಮಟ್ಟದಲ್ಲಿ ಒಗ್ಗೂಡಿ ಸ್ಥಳೀಯ ನೀರು ಸರಬರಾಜು ವ್ಯವಸ್ಥೆಗಳನ್ನು ನಿರ್ವಹಿಸಲು, ಮೇಲ್ವಿಚಾರಣೆ ಮಾಡಲು ಮತ್ತು ನಿರ್ವಹಣೆ ಮಾಡಲು ಶ್ರಮಿಸುತ್ತಿದ್ದಾರೆ. ಇದು ಗ್ರಾಮೀಣ ಮನೆಗಳಿಗೆ ಸುರಕ್ಷಿತ ಕುಡಿಯುವ ನೀರನ್ನು ತಲುಪಿಸಲು ಬೆಂಬಲ ನೀಡುತ್ತಿದೆ. 2019 ಆಗಸ್ಟ್ನಲ್ಲಿ ಪ್ರಾರಂಭವಾದ ಜಲಜೀವನ್ ಮಿಷನ್

ಸಲಾಗಿದೆ. ದೇಶಾದ್ಯಂತ ಗ್ರಾಮೀಣ ಕುಡಿಯುವ ನೀರಿನ ಮೂಲಸೌಕರ್ಯದ ಈ ಕ್ಷಿಪ್ರ ವಿಸ್ತರಣೆಗೆ ತಳಮಟ್ಟದಲ್ಲಿ ಕೆಲಸ ಮಾಡುವ ಸಾವಿರಾರು ವ್ಯಕ್ತಿಗಳ ಶ್ರಮವು ಬೆಂಬಲವಾಗಿದೆ. ಹಳ್ಳಿಗಳಾದ್ಯಂತ ನೀರಿನ ವ್ಯವಸ್ಥೆಯನ್ನು ನೋಡಿಕೊಳ್ಳುವ, ಕಾರ್ಯಾಚರಣೆಗಳನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ತಮ್ಮ ಸಮುದಾಯಗಳಿಗೆ ನೀರಿನ ಗುಣಮಟ್ಟವನ್ನು ರಕ್ಷಿಸುವ ಜನರ ಸಮರ್ಪಣೆಯಲ್ಲಿ ಈ ಪ್ರಯತ್ನಗಳು ಕಂಡುಬರುತ್ತವೆ. ಇಂತಹ ಕೊಡುಗೆಗಳನ್ನು ಸಂಭ್ರಮಿಸಲು ಮತ್ತು ಪ್ರೋತ್ಸಾಹಿಸಲು ಜಲ ಮಹೋತ್ಸವ 2026 ಸಂದರ್ಭದಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿಗಳಿಗೆ ರಾಷ್ಟ್ರಪತಿಗಳು ಪ್ರಶಸ್ತಿ ನೀಡಿ ಗೌರವಿಸಿದರು. ಒಂದು ಉದಾಹರಣೆ ಎಂದರೆ ಗುಜರಾತ್ನ ನವಸಾರಿ ಜಿಲ್ಲೆಯ ಗಣದೇವಿ ತಾಲೂಕಿನ ಮಾಣಿಕ್ಪುರ ಗ್ರಾಮದಲ್ಲಿ ನೀರಿನ ಗುಣಮಟ್ಟ ಪರಿಶೀಲನಾ ತಂಡದ ಸಕ್ರಿಯ ಭಾಗವಹಿಸುವಿಕೆಯ ಮೂಲಕ ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ನಡೆಯುತ್ತಿದೆ. ಈ ತಂಡದ ಸದಸ್ಯೆಯಾದ ಫಾಲ್ಗುಣಿ ಬೆನ್ ಸಂಜಯ್ ಭಾಯ್ ರಾಥೋಡ್ ಅವರು ಜಲ ಜೀವನ್ ಮಿಷನ್ ಅಡಿಯಲ್ಲಿ ಗ್ರಾಮದ ಮನೆಗಳಿಗೆ ಸುರಕ್ಷಿತ ನೀರು ಪೂರೈಕೆಯಾಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಫೀಲ್ಡ್ ಟೆಸ್ಟ್ ಕಿಟ್ ಬಳಸಿ ನಿಯಮಿತವಾಗಿ ಕುಡಿಯುವ ನೀರಿನ ಪರೀಕ್ಷೆಯನ್ನು ನಡೆಸುತ್ತಾರೆ. ಕಳೆದ 3 ತಿಂಗಳಲ್ಲಿ ಅವರು ಗ್ರಾಮದ ಎಲ್ಲ ವಸತಿ ಪ್ರದೇಶಗಳಿಂದ ಮಾದರಿಗಳನ್ನು ಸಂಗ್ರಹಿಸಿ ಮನೆ ಮಟ್ಟದಲ್ಲಿ 19 ನೀರಿನ ಮಾದರಿಗಳನ್ನು ಪರೀಕ್ಷಿಸಿದ್ದಾರೆ. ಪರೀಕ್ಷೆಯ ಜೊತೆಗೆ ಸಮುದಾಯದಲ್ಲಿ ನೀರಿನ ಗುಣಮಟ್ಟ ಮತ್ತು ಮನೆ ಮಟ್ಟದಲ್ಲಿ ಕ್ಲೋರಿನೀಕರಣದಂತಹ ಸೋಂಕು ನಿವಾರಕ ಪದ್ಧತಿ

ಸಂಪರ್ಕಿಸಿ ನಿಯಮಿತವಾಗಿ ಕುಡಿಯುವ ನೀರಿನ ಪರೀಕ್ಷೆಯನ್ನು ನಡೆಸುತ್ತಾರೆ. ಕಳೆದ 3 ತಿಂಗಳಲ್ಲಿ ಅವರು ಗ್ರಾಮದ ಎಲ್ಲ ವಸತಿ ಪ್ರದೇಶಗಳಿಂದ ಮಾದರಿಗಳನ್ನು ಸಂಗ್ರಹಿಸಿ ಮನೆ ಮಟ್ಟದಲ್ಲಿ 19 ನೀರಿನ ಮಾದರಿಗಳನ್ನು ಪರೀಕ್ಷಿಸಿದ್ದಾರೆ. ಪರೀಕ್ಷೆಯ ಜೊತೆಗೆ ಸಮುದಾಯದಲ್ಲಿ ನೀರಿನ ಗುಣಮಟ್ಟ ಮತ್ತು ಮನೆ ಮಟ್ಟದಲ್ಲಿ ಕ್ಲೋರಿನೀಕರಣದಂತಹ ಸೋಂಕು ನಿವಾರಕ ಕಾರ್ಯಕರ್ತೆಯಾಗಿಯೂ ಸೇವೆ ಸಲ್ಲಿಸುತ್ತಾ ಸಾರ್ವಜನಿಕ ಆರೋಗ್ಯ ಜಾಗೃತಿ ಮತ್ತು ಸಮುದಾಯ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ಮತ್ತು ಸಮುದಾಯದ ಸಹಭಾಗಿತ್ವದಲ್ಲಿ ಅವರ ತೊಡಗಿಸಿಕೊಳ್ಳುವಿಕೆಯು ಗ್ರಾಮದಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ನಿರ್ವಹಣೆಯನ್ನು ಬಲಪಡಿಸಲು ಸಹಕಾರಿಯಾಗಿದೆ. ಇದಕ್ಕಾಗಿ ಇವರು ರಾಷ್ಟ್ರಪತಿಗಳ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೇ ವೇಳೆ ಸ್ಥಳೀಯ ಸಹಭಾಗಿತ್ವದಲ್ಲಿ ಕರ್ನಾಟಕ, ಲಡಾಖ್, ಗುಜರಾತ್, ಜಾರ್ಖಂಡ್, ಉತ್ತರ ಪ್ರದೇಶ ಮತ್ತು ಸಿಕ್ಕಿಂನಲ್ಲಿ ಸಹ ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಸುಧಾರಿಸಲಾಗಿದೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ನಿರ್ಮಿಸಲಾದ ಮೂಲಸೌಕರ್ಯಗಳ ಜೊತೆಗೆ ಗ್ರಾಮ ಪಂಚಾಯತ್ಗಳು, ಮಹಿಳಾ ಸ್ವಸಹಾಯಕ ಗುಂಪುಗಳು, ತರಬೇತಿ ಪಡೆದ ಸ್ವಯಂ ಸೇವಕರು ಮತ್ತು ತಾಂತ್ರಿಕ ಸಿಬ್ಬಂದಿಗಳ ತೊಡಗಿಸಿಕೊಳ್ಳುವಿಕೆಯು ಗ್ರಾಮ ಮಟ್ಟದಲ್ಲಿ ಈ ವ್ಯವಸ್ಥೆಗಳ ದೈನಂದಿನ ಕಾರ್ಯನಿರ್ವಹಣೆಗೆ ಕೊಡುಗೆ ನೀಡುತ್ತದೆ. ಇಂತಹ ಸಹಭಾಗಿತ್ವದ ಮೂಲಕ ಸಮುದಾಯಗಳು ಗ್ರಾಮೀಣ ನೀರು ಸರಬರಾಜು ಮೂಲಸೌಕರ್ಯಗಳ ಕಾರ್ಯಾಚರಣೆ, ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯನ್ನು ಬೆಂಬಲಿಸುತ್ತಿವೆ. ಇದು ದೇಶಾದ್ಯಂತದ ಮನೆಗಳಿಗೆ ಕುಡಿಯುವ ನೀರಿನ ಸೇವೆಗಳು ನಿರಂತರವಾಗಿ ತಲುಪುವುದನ್ನು ಖಚಿತಪಡಿಸಲು ಸಹಾಯ ಮಾಡುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಬಿಎ ಅಜರುದ್ದೀನ್. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ, ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ ಸರಿಯಾಗಿ 6:35:38.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: Empower your ambitions with quality education.
5: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
6: Daihika Deekshe. ಪ್ರೀತಿಯ ಕೆಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
0: ಕೇಳಿದ್ರೆ ವೇಳೆ ಇನ್ನೇನು 6:37 ಆಗ್ತಾ ಇದೆ. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ಸೋಲಾರ್ ಪ್ಯಾನೆಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
5: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
4: ನಿಂಗೆ ನೆನಪಿದ್ಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಅಮ್ಮ ನಂಗೆ ಬೈದಿದ್ರು.
5: ಹೌದು, ಯಾರ್ ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
4: ದೇವ್ರ ದಯೆ, ನಮ್ಮ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನ್ ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
5: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
4: ಖಂಡಿತ ಸರಿ ಹೋಗ್ತೀಯ ಕಣೋ. ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.

ಕಣೋ, ಆದ್ರೆ ಏನ್ ಮಾಡ್ಬೇಕು? ಡ್ರಗ್ಸ್ ಅಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಸಲ್ಲಿಸಿದಂತಹ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂಕೋರ್ಟ್ ತ್ರಿಸದಸ್ಯ ಪೀಠ ವಜಾಗೊಳಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಕರ್ನಾಟಕದ ಪಾಲಿಗೆ ಶುಭ ಸುದ್ದಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಜನರ ಪರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಅವರು ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ಈ ಹಿಂದಿನ ಆದೇಶದಲ್ಲೇ ಸ್ಪಷ್ಟ ಸೂಚನೆ ನೀಡಿದ್ದು, ತಮಿಳುನಾಡು ಪಾಲಿನ 177 ಟಿಎಂಸಿ ನೀರನ್ನು ಹರಿಸಬೇಕು ಎಂದು ಷರತ್ತು ವಿಧಿಸಿದೆ. ಸರ್ಕಾರ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದೆಡೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದು, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಿರುವ ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಜಲಾಶಯ ಯೋಜನೆಯನ್ನು ತಿರಸ್ಕರಿಸುವಂತೆ ಮನವಿ ಮಾಡಿದ್ದಾರೆ. ಇದು ಕಾವೇರಿ ನೀರಿನ ಮೇಲೆ ಅವಲಂಬಿತರಾಗಿರುವಂತಹ ಲಕ್ಷಾಂತರ ರೈತರ ಹಿತಾಸಕ್ತಿಗಳಿಗೆ ಧಕ್ಕೆ ತರಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿನ ನಾಯಕತ್ವದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಕೆಸಿ ವೇಣುಗೋಪಾಲ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯ ಇಂದಿರಾಭವನದಲ್ಲಿ ಇಂದು ನಡೆದ ವರಿಷ್ಠರ ಜೊತೆಗಿನ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವರಿಷ್ಠರ ಸಭೆಯಲ್ಲಿ ವಿಧಾನ ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ನಾಯಕತ್ವ ವಿಚಾರ ಕೇವಲ ಊಹಾಪೋಹ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಾದ್ಯಂತ 771 ಹೋಬಳಿ ಮಟ್ಟದ ನಾಡ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಜನಸಂಪರ್ಕವಿರುವ ಕಚೇರಿಗಳಿಗೆ ಅನೇಕ ಕಡೆಗಳಲ್ಲಿ ಸ್ವಂತ ಕಟ್ಟಡಗಳಿಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಹಾಲಿ ಸ್ವಂತ ಕಟ್ಟಡಗಳು ಇಲ್ಲದೆ ಇರುವಂತಹ ಹಾಗೂ ಬಹಳ ಹಳೆಯ ಕಟ್ಟಡಗಳನ್ನು ಹೊಂದಿರುವಂತಹ ನಾಡ ಕಚೇರಿಗಳನ್ನು ಗುರುತಿಸಿ ಮೊದಲ ಹಂತದಲ್ಲಿ 94 ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇನ್ನು 56 ನಾಡ ಕಚೇರಿಗಳನ್ನು ನಿರ್ಮಿಸಲು ಇಂದು ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈ ಮೂಲಕ ಒಟ್ಟು 150 ನಾಡ ಕಚೇರಿಗಳಿಗೆ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನಗರ ಪ್ರದೇಶಗಳಲ್ಲಿ 75 ಲಕ್ಷ ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇವುಗಳಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆ ಹಾಗೂ ಸಿಬ್ಬಂದಿಗಳಿಗೆ ಸುಸಜ್ಜಿತ ಕಚೇರಿ ಒದಗಿಸುವ ಉದ್ದೇಶ ಈಡೇರಲಿದೆ ಎಂದು ಅವರು ಹೇಳಿದ್ದಾರೆ. ಕೃಷಿ ಕ್ಷೇತ್ರ ಇಂದು ಹವಾಮಾನ ವೈಪರೀತ್ಯ, ಉತ್ಪಾದನಾ ವೆಚ್ಚದ ಏರಿಕೆ, ಮಾರುಕಟ್ಟೆ ಅಸ್ಥಿರತೆ ಮತ್ತು ಕಾರ್ಮಿಕ ಸಮಸ್ಯೆಗಳು ಸೇರಿದಂತೆ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದಂತಹ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2.0 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಸವಾಲುಗಳಿಗೆ ಉತ್ತರ ಕೊಡುವ ಶಕ್ತಿ ಇಂದಿನ ತಂತ್ರಜ್ಞಾನ ಮತ್ತು ಕೃಷಿ ಸ್ಟಾರ್ಟ್ಅಪ್ಗಳಲ್ಲಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಕೃಷಿಯನ್ನು ಕೇವಲ ಬದುಕಿನ ಮಾರ್ಗವಾಗಿ ನೋಡದೆ ಲಾಭದಾಯಕ ಉದ್ಯಮವನ್ನಾಗಿ ರೂಪಿಸುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಿಜಿಟಲ್ ಕೃಷಿ, ಡ್ರೋನ್ ತಂತ್ರಜ್ಞಾನ, ಡೇಟಾ ಆಧಾರಿತ ಬೆಳೆ ನಿರ್ವಹಣೆ, ಮೌಲ್ಯವರ್ಧನೆ ಮತ್ತು ನೇರ ಮಾರುಕಟ್ಟೆ ವ್ಯವಸ್ಥೆಗಳಿಗೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಕೃಷಿ ನವೋದ್ಯಮಗಳು ಜಿಕೆವಿಕೆ ಆವರಣದಲ್ಲಿ ಇಟ್ಟಿದ್ದಂತಹ ಸ್ಟಾಲ್ಗಳಿಗೆ ಭೇಟಿ ನೀಡಿದ ಸಚಿವರು ಮಾಹಿತಿಯನ್ನು ಪಡೆದುಕೊಂಡರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾನವ ಆನೆ ಸಂಘರ್ಷ ತಗ್ಗಿಸಲು 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸಿದ್ದು, 8-10 ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿಖಂಡ್ರೆ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ 100 ಆನೆಗಳು ಕಾಡಿಗೆ ಹೋಗದೇ ಇದ್ದು ಆನೆಗಳಿಂದ ಬೆಳೆ ಮತ್ತು ಜೀವಹಾನಿ ಆಗದಂತೆ ತಡೆಯಲು ಆನೆಧಾಮ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ಮೈಸೂರು ಮತ್ತು ಬನ್ನೇರುಘಟ್ಟ ಮೃಗಾಲಯವಿದ್ದು ಇದರ ಜೊತೆಗೆ ಹಲವು ಪ್ರಾಣಿ ಸಂಗ್ರಹಾಲಯಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ. ಹೀಗಾಗಿ ನೂತನ ಮೃಗಾಲಯ ಸ್ಥಾಪನೆ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪಡಿತ ವಿತರಣೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ ತಲಾ 5 ಕೆಜಿ ಅಕ್ಕಿ ನೀಡಲಾಗುತ್ತಿದ್ದು ಇದರ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ರಾಗಿ ಮತ್ತು ಅಕ್ಕಿ ವಿತರಿಸುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪ್ರಕ್ರಿಯೆಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ರಾಗಿಯನ್ನು ಸ್ವಚ್ಛಗೊಳಿಸಿ ಬ್ಯಾಗಿಂಗ್ ಮಾಡಿ ವಿತರಿಸುವಲ್ಲಿ ವಿಳಂಬವಾಗಿದೆ. ಬಾಕಿ ಇರುವ ಪಡಿತರವನ್ನು ಆಯಾ ತಿಂಗಳೊಳಗೆ ಸೇರಿಸಿ ಸಂಪೂರ್ಣವಾಗಿ ವಿತರಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ 6 ಕೆಜಿ ರಾಗಿ 4 ಕೆಜಿ ಅಕ್ಕಿ ವಿತರಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಇದೇ 29-31ರವರೆಗೆ 3ನೇ ಆವೃತ್ತಿಯ FKCCI ಗ್ಲೋಬಲ್ MSME ಕಾನ್ಕ್ಲೇವ್ 2026 ನಡೆಯಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯ, ರಾಜ್ಯ ಸರ್ಕಾರದ ಸಣ್ಣ ಕೈಗಾರಿಕಾ ಇಲಾಖೆಯ ಬೆಂಬಲದೊಂದಿಗೆ ಸಮ್ಮೇಳನ ಆಯೋಜನೆ ಮಾಡಲಾಗಿದ್ದು, ಪ್ರಮುಖವಾಗಿ ಎಂಜಿನಿಯರಿಂಗ್ ಕ್ಷೇತ್ರದ ತಯಾರಿಕೆ ಮತ್ತು ಸೇವೆಗಳನ್ನು ಕೇಂದ್ರೀಕರಿಸಲಾಗಿದೆ. FKCCI ಅಧ್ಯಕ್ಷೆ ಉಮಾರೆಡ್ಡಿ

0: ಮಾತನಾಡಿ, ಸಣ್ಣ ಕೈಗಾರಿಕಾ ವಲಯವು ಪರಸ್ಪರ ಸಂಪರ್ಕ ಸಾಧಿಸಲು ಮತ್ತು ಸಹಕಾರ ಬೆಳೆಸಿಕೊಳ್ಳಲು ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ HD ಕೋಳಿಕಾರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕತೆ ಹಾಗೆ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: ಇವತ್ತು ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನತಕ್ಕಂತಹ ವಿನೂತನ ಯೋಜನೆಯನ್ನ ಭಾರತ ಸರ್ಕಾರದ ವತಿಯಿಂದ ಅನುಷ್ಠಾನ ಮಾಡ್ತಾ ಇದ್ದೀವಿ. ಕಳೆದ ಸುಮಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 12 ಲಕ್ಷ ಮಣ್ಣು ಆರೋಗ್ಯ ಚೀಟಿಗಳನ್ನ ಬೆಳಗಾವಿ ಜಿಲ್ಲೆಯ ರೈತ ಬಾಂಧವರಿಗೆ ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಂದ್ರೆ ಈ ನೀರನ್ನ ಮಿತವ್ಯವಾಗಿ ಬಳಸಬೇಕು. ಅದರ ಸಲುವಾಗಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳಿ PMKSY ಯೋಜನೆಯನ್ನ ಭಾರತ ಸರ್ಕಾರ ರಾಜ್ಯ ಸರ್ಕಾರದ ಸಹಯೋಗದೊಳಗೆ 60-40 ರೇಷೋ ಒಳಗೆ ಮಾಡ್ತಾ ಇದ್ದೀವಿ.
0: ಹೈಕೋರ್ಟ್ ಪೀಠದ ಸ್ಥಾಪನೆ ರಾಜಕೀಯ ಬೇಡಿಕೆಯಲ್ಲ, ಅದು ನಮ್ಮ ಹಕ್ಕು ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಒತ್ತಾಯಿಸಿ ಕಳೆದ ಹಲವು ದಿನಗಳಿಂದ ಶಿವಮೊಗ್ಗ ವಕೀಲರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭೌಗೋಳಿಕ ಸವಾಲುಗಳನ್ನು ಕಡೆಗಣಿಸಿ ಮಂಗಳೂರು ಪೀಠಕ್ಕೆ ಶಿವಮೊಗ್ಗ ಸೇರಿಸುವ ಪ್ರಸ್ತಾವನೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಲಕ್ಷಾಂತರ ಜನರ ನ್ಯಾಯಪ್ರಾಪ್ತಿಯ ಹಕ್ಕಿಗಾಗಿ ಪಕ್ಷಾತೀತವಾಗಿ ಒಗ್ಗೂಡಲು ಅವರು ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ DPR ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ KC ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಗಾರಿಗೆ ಪೂರ್ವ ಸಿದ್ಧತೆ, ಈ ಕುರಿತು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆಎಚ್ ರವಿ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ.
1: ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್ ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ.
2: ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡಾ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ್ ರಹೆ ಹೈ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ್ ಅಭಿಯಾನ ಕಾ ಸಂಕಲ್ಪ ಹೈ.
1: ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸೆ ಪಾತ್ರ ಲಾಭಾರ್ಥಿ ಗೋದಾಮೋ ಕಾ ನಿರ್ಮಾಣ ಕರ್ ಸಕ್ತೆ ಹೈ. ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ಯಶ್ ವರ್ಧನ್ ಮುಂದ್ರಾ ನೆ ಸಾರ್ಟಿಂಗ್ ಅಂಡ್ ಗ್ರೇಡಿಂಗ್ ಯೂನಿಟ್ ಲಗಾಕರ್ ರೋಜ್ಗಾರ್ ಕೆ ಅವಸರ್ ಪೈದಾ ಕಿಯೇ ಹೈ. ಕರ್ನಾಟಕ ಕಿ ಮಹಿಳಾ ಉದ್ಯಮಿ ಶ್ರೀಮತಿ ಮಮತಾ ವಿ ನೆ ಪ್ರೈಮರಿ ಪ್ರೊಸೆಸಿಂಗ್ ಸೆಂಟರ್ ಲಗಾಕರ್ ಪ್ರಗತಿ ಕಿ ನೈ ರಾಹ ಚುನಿ ಹೈ.
3: ಸಣ್ಣ ಪುಟ್ಟ ಉದ್ಯಮಿಗಳನ್ನ ಅಗ್ರಿಕಲ್ಚರಲ್ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರಕವಾದಂತಹ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಉತ್ತಮಗೊಂಡಿದೆ.
1: ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೆ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾಕರ್ ಆಸ್ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮನಿರ್ಭರ್ತಾ ಪ್ರದಾನ್ ಕಿ ಹೈ. ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೆ ವೇರ್ ಹೌಸ್ ಬನಾಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ್ ಕಿಯಾ ಹೈ. ಆಜ್ ದೇಶ್ ಕೆ ಕೋನೆ ಕೋನೆ ಸೆ ಕಿಸಾನ್, ಕೃಷಿ ಉದ್ಯಮಿ, ಕಿಸಾನ್ ಉತ್ಪಾದಕ ಸಂಘ, ಪ್ರಾಥಮಿಕ ಕೃಷಿ ಸಹಕಾರಿ ಸಮಿತಿಯಾ, ಸ್ವಯಂ ಸಹಾಯತಾ ಸಮೂಹ ಔರ್ ಕೃಷಿ ಉಪಜ್ ಮಂಡಿಯಾ ಇಸ್ ಯೋಜನಾ ಕಾ ಲಾಭ ಉಠಾ ರಹೆ ಹೈ.
4: Empower your ambitions with quality education.
5: At JSS AHER, deemed to be university accredited A++ by NAC, admissions are open for BSc in Psychology, Biochemistry, Statistics and Data Analytics, Computational Biology and Bioinformatics. Visit JSS deemed to be university. SS Nagara, Banni Mantapa, Mysuru. Call 9980841859.
6: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
7: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
6: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
7: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
6: ಲಿಡ್ಕರ್, ನಂಬಿಕೆ ನಿರಂತರ.
8: ರವಿಯವರೇ ನಮಸ್ಕಾರ.
9: ನಮಸ್ಕಾರ.
8: ತಾವು ಇವತ್ತಿನ ದಿವಸ ಮುಂಗಾರಿಗೆ ಪೂರ್ವ ಸಿದ್ಧತೆಗಳನ್ನು ಯಾವ ರೀತಿ ಮಾಡ್ಕೋಬೇಕು, ಇಲಾಖೆ ಯಾವ ರೀತಿ ಸಿದ್ಧವಾಗಿದೆ, ರೈತರು ಯಾವ ರೀತಿ ಸಿದ್ಧರಾಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ಪೂರ್ವ ಮುಂಗಾರು ಹೇಗಿತ್ತು ಮತ್ತು ಯಾವ ರೀತಿ ಮಳೆ ಬಂತು ಅಂತೀರಿ?
9: ನೋಡಿ, ಈಗ ಪೂರ್ವ ಮುಂಗಾರು ತಮಗೆಲ್ಲ ತಿಳಿದಿರೋ ಹಾಗೆ ಅಷ್ಟೇನು ಆಶಾದಾಯಕವಾಗಿ ಇಲ್ಲ. ಏಪ್ರಿಲ್ ಮಾಹೆ ನಮಗೆ ಸುಮಾರು 66 mm ಮಳೆ ಆಗಬೇಕಾಗಿತ್ತು ವಾಡಿಕೆಯಂತೆ. ಸುಮಾರು 9.7 mm ಆಗಿದೆ, ಅಂದರೆ %85 ಕೊರತೆ. ನಮಗೇನು ದ್ವಿದಳ ಧಾನ್ಯಗಳು, ಹತ್ತಿ ಮತ್ತು ಎಳ್ಳು ಇವೆಲ್ಲ ಬಿತ್ತನೆ ಆಗ್ತಿದ್ದದ್ದೇ ಏಪ್ರಿಲ್ ಮಾಹೆನಲ್ಲಿ. ಮೇವರೆಗೂ ಅವಕಾಶ ಇದೆ, ಬಟ್ ಆಲ್ರೆಡಿ ಇವಾಗಲೇ ಸಾಕಷ್ಟು ಸಮಯ ಗತಿಸಿ ಹೋಗಿದೆ. ಮೇ ಮಾಹೆಯಲ್ಲೂ ಕೂಡ %24 ಮಳೆ ಕೊರತೆ ಇದೆ. ಹಾಗಾಗಿ ಪೂರ್ವ ಮುಂಗಾರು ಅಷ್ಟೊಂದು ಆಶಾದಾಯಕವಾಗಿ ಇಲ್ಲ. ಮುಂಗಾರಾದರೂ ಆಶಾದಾಯಕವಾಗಿರುತ್ತೇನೋ ಅನ್ನೋ ಒಂದು ಭರವಸೆಯ ಮೇಲೆ ಇದ್ದೀವಿ.
8: ಮುಂಗಾರಿನ ಒಂದು ಪ್ರಿಡಿಕ್ಷನ್ ಏನು? ಈಗ ಮುಂಚಿತವಾಗೇ ಬರುತ್ತೆ ಮುಂಗಾರು ಅನ್ನತ್ತೆ ಮತ್ತೆ.
9: ಹೌದು, ಮುಂಗಾರು ಮುಂಚಿತವಾಗೇ ಕೇರಳವನ್ನು ಪ್ರವೇಶ ಮಾಡಿದರೂ ಕೂಡ ಈಗ ಕೆಲವೊಂದು ವರದಿಗಳು ನೋಡಿದ್ದೇವೆ ನಾವು, ಈ May 26 ಮುಂಗಾರು ಕೇರಳವನ್ನು ಪ್ರವೇಶಿಸುತ್ತೆ ಅಂತ ನೋಡ್ತಾ ಇದ್ದೇವೆ. ಆದಾಗ್ಯೂ ಕೂಡ ಈ ವರ್ಷದ ಮಳೆ ಅಷ್ಟೊಂದು ಆಶಾದಾಯಕವಾಗಿ ಇರಲ್ಲ ಅನ್ನುವ ಸಂಗತಿನೂ ಕೂಡ ನಮ್ಮ ಇಂಡಿಯನ್ ಮೆಟ್ರೋಲಾಜಿಕಲ್ ಸೆಂಟರ್ IMC ಅವರಿಂದನೇ ಬಂದಿರತಕ್ಕಂಥದ್ದು ಕೂಡ ಉಂಟು. ಅಂದರೆ ನಾವು ಎರಡು ಪದಗಳನ್ನು ಬಳಸ್ತೀವಿ, ಎಲ್ ನೀನೋ ಲಾ ನೀನೋ ಅಂತ. ಎಲ್ ನೀನೋ ಅಂದರೆ ಮಳೆ ಕೊರತೆ ಆಗ್ತಕ್ಕಂಥದ್ದು, ಲಾನಿನೋ ಅಂದರೆ ಹೆಚ್ಚು ಪ್ರವಾಹಗಳು ಬರ್ತಕ್ಕಂಥದ್ದು, ಹೆಚ್ಚು ಮಳೆ ಆಗ್ತಕ್ಕಂಥದ್ದು. ಈ ವರ್ಷ ಎಲ್ನಿನೋ ಪ್ರಭಾವಕ್ಕೆ ಒಳಗಾಗುವ ಎಲ್ಲ ಸಂಭವಗಳು ಇದ್ದಾವೆ.
8: ಅದು ಏನೋ ಸುಮಾರಷ್ಟು ದಿವಸ ಇಲ್ಲ, ಒಂದು 6 ತಿಂಗಳಷ್ಟೇ, ಆಮೇಲೆ ಮತ್ತೆ ಮಳೆ ಸುರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ.
9: ನೋಡಿ, ಮಳೆ ನಮಗೆ 6 ತಿಂಗಳು ಅಂದರೆ ಪ್ರಮುಖವಾಗಿ ಯಾವ ಘಟ್ಟಗಳಲ್ಲಿ ಬೇಕೋ ಆ ಘಟ್ಟಗಳಲ್ಲಿ ಬರದೇ ಹೋದರೆ ನಮ್ಮದೆಲ್ಲ. ನೋಡಿ, ಮೈಸೂರು ಜಿಲ್ಲೆ ಮುಂಗಾರು ಆಧಾರಿತ ಜಿಲ್ಲೆ, ನಮಗೆ ಹಿಂಗಾರು ಮತ್ತು ಬೇಸಿಗೆ ಏನು ಅಷ್ಟೊಂದು ನಮ್ಮ ಏರಿಯಾ ಇರೋದಿಲ್ಲ. ಆಯಿತಾ, ಹಿಂಗಾರು ಸ್ವಲ್ಪ ಪ್ರಮಾಣದಲ್ಲಿರ್ತದೆ, ಬೇಸಿಗೆ ಅಂತೂ ಇಲ್ಲವೇ ಇಲ್ಲ. ಬೇಸಿಗೆ ಒಂದು 70,000 ಇಲ್ಲ, 25-30,000 ಹೆಕ್ಟರ್ ಬರೋದೇ ಹೆಚ್ಚು. ಅದು ನೀರು ಡ್ಯಾಮ್ ತುಂಬಿ, ಅದರಲ್ಲೂ ಮೇಜರ್ ಭತ್ತ 12-13,000 ಹೆಕ್ಟರ್ ಇರ್ತದೆ, ಅದು ಬರೋದೇ ಹೆಚ್ಚು. ಅಂದಾಗ ನಮ್ಮ ಒಂದು ಹೆಚ್ಚು ರೈತರು ಅವಲಂಬಿತವಾಗಿರ್ತಕ್ಕಂಥದ್ದು ಪೂರ್ವ ಮುಂಗಾರು ಮತ್ತು ಮುಂಗಾರು ಮೈಸೂರು ಜಿಲ್ಲೆಯಲ್ಲಿ. ಆ ಸಂದರ್ಭದಲ್ಲೇ ಮಳೆ ಕೊರತೆ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಪರಿಸ್ಥಿತಿ ಅನ್ನುವಂಥದ್ದು ಸಂದರ್ಭ ಬಂದಿದೆ. ಬಟ್ ಆದಾಗ್ಯೂ ಕೂಡ ಅವ್ರು ಹೇಳ್ತಕ್ಕಂಥದ್ದು ಜೂನ್ ಮಾಹೆಯಲ್ಲೂ ಸ್ವಲ್ಪ ಕೊರತೆ ಆಗ್ತದೆ, ಜುಲೈ ಮಾಹೆಯಲ್ಲಿ ಮತ್ತೆ ಮಳೆ ಬೀಳ್ತದೆ, ಮತ್ತೆ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಕೊರತೆ ಆಗ್ತದೆ ಅನ್ನೋ ರೀತಿ ಪ್ರಿಡಿಕ್ಷನ್ಸ್ ಕೊಟ್ಟಿದ್ದಾರೆ. ಬಟ್ ಕೆಲವೊಮ್ಮೆ ಏನಾಗ್ತದೆ, ಪ್ರಿಡಿಕ್ಷನ್ಗಳನ್ನು ಮೀರಿ ಕೂಡ ಮಳೆ ಆಗುವ ಸಂದರ್ಭಗಳು ಇರ್ತವೆ.

0: ಆ ರೀತಿಯ ಆಶಾಭಾವನೆಯಿಂದ ನಾವು ಇರಬೇಕಾಗಿದೆ. ಯಾಕೆಂದರೆ ಈಗ ಲಾಂಗ್ ಟರ್ಮ್ ಪ್ರಿಡಿಕ್ಷನ್ಸು ಒಂದೊಂದ್ಸಲ ಆಕ್ಯುರಸಿ ಕಡಿಮೆ ಇರ್ತವೆ, ಬಟ್ ಆದರೂ ಬಹುತೇಕ ಪ್ರಿಡಿಕ್ಷನ್ಸ್ ಪ್ರಕಾರನೇ ಹೆಚ್ಚು ಕಡಿಮೆ ಇರ್ತದೆ.
1: ನಿಮ್ಮ ಸಲಹೆ ಏನು ಸರ್ ಹಾಗಾದರೆ ರೈತರು ಈಗಲೇ?
0: ಈಗ ನೋಡಿ ಏನಾಗಿದೆ, ಪೂರ್ವ ಮುಂಗಾರಿನಲ್ಲೇ ತಗೊಂಡ್ರೆ ನಮ್ಮದು ಕಳೆದ ವರ್ಷ ಇದೇ ಅವಧಿಗೆ 100,001,000 ಹೆಕ್ಟೇರ್ನಲ್ಲಿ ಬಿತ್ತನೆ ಆಗಿತ್ತು. ಈ ವರ್ಷ ಕೇವಲ 64,000 ಹೆಕ್ಟರ್ ಆಗಿದೆ. ಅದರಲ್ಲಿ ಪ್ರಮುಖವಾಗಿ 38,000 ಟೊಬ್ಯಾಕೋನೇ ಇದೆ. ಹತ್ತಿ ಅಂತೂ ಗಣನೀಯವಾಗಿ ಕುಸಿತಿದೆ, ಹತ್ತಿ ಬೆಳೆ. ಆಮೇಲೆ ಪಲ್ಸಸ್ಸು, ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ, ಅಲಸಂದೆ, ಹೆಸರು, ಉದ್ದು, ಇವುಗಳದೆಲ್ಲ ಬಿತ್ತನೆ ಆಗುವಂಥದ್ದು ತುಂಬ ಕಡಿಮೆ ಆಗಿದೆ. ಹಾಗಾಗಿ ಮುಂಗಾರು ಏನು ನಮ್ಮದು ಪ್ರಮುಖವಾದಂಥ ಬೆಳೆಗಳು ಏನು ಭತ್ತ 1,80,000 ಹೆಕ್ಟರ್, ಅದು ಡ್ಯಾಮ್ ತುಂಬಿದ್ರೆ ನೀರು ಮೇಲೆ ಅವಲಂಬಿತ ಆಗಿದೆ. 65,000-70,000 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬಿತ್ತನೆ ಆಗುತ್ತೆ. ಆಮೇಲೆ ಇತ್ತೀಚೆಗೆ ಈ ಒಂದು ಹತ್ತಿಯನ್ನು ಮೀರಿ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥ ಬೆಳೆ ಅಂದರೆ ಮುಸುಕಿನ ಜೋಳ. ಅದು ಸುಮಾರು 60,000-65,000 ಹೆಕ್ಟೇರ್ ಪ್ರದೇಶದಲ್ಲಿ ಬರ್ತಾ ಇದೆ ವರ್ಷ ವರ್ಷ. ಈಗ ಮೊನ್ನೆ ರೀಸೆಂಟಾಗಿ ಕಳೆದ 2-3 ವರ್ಷದಿಂದ ಇನ್ಕ್ರೀಸ್ ಆಗ್ತಾ ಇದೆ. ನಮಗೆ ಕಾಟನ್ ತುಂಬ ಕಡಿಮೆ ಆಗಿದೆ. ಕಾಟನ್ನು ಏಪ್ರಿಲ್ನಲ್ಲಿ ಮಳೆ ಆಗದೆ ಹೋದರೆ ಏಪ್ರಿಲ್ ಮೇನಲ್ಲಿ ನಿಮಗೆ ಯಾರು ಬಿತ್ತನೆ ಮಾಡೋದಿಲ್ಲ. ತುಂಬ ಲಾಂಗ್ ಡ್ಯೂರೇಷನ್ ಕ್ರಾಪು ಕೂಡ, ದೀರ್ಘಾವಧಿಯ ಬೆಳೆ. ಹಂಗಾಗಿ ರೈತರು ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭ ಬರ್ತಕ್ಕಂಥ ಮುಸುಕಿನ ಜೋಳಕ್ಕೆ ನಮ್ಮ ಪರ್ಟಿಕ್ಯುಲರ್ಲಿ ಅಲ್ಲಿ ಎಚ್ ಡಿ ಕೋಟೆ ಸರ್ಗೂರು ಈ ಭಾಗದಲ್ಲಿ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ನಿಮಗೆ ಮುಸುಕಿನ ಜೋಳ ಇದಕ್ಕೆ ಹೋಗ್ತದೆ, ಫಾಡರ್ ಪರ್ಪಸ್ಗೇನೆ. ಏನು ಸೈಲೇಜ್ ಅಂತ ಏನು ಹೇಳ್ತೀವಿ ಅದಕ್ಕೆ, ಬರೀ 90 ದಿವಸದ ಬೆಳೆನೇ ಕೊಟ್ಬಿಡ್ತಾರೆ. ಒಂದು 80-90 ದಿವಸದ ಬೆಳೆನೇ ತೆನೆ ಒಂದು ಸ್ವಲ್ಪ ಹಾಲು ತುಂಬಿದಂಥ ಸಂದರ್ಭದಲ್ಲೇ ಕಟಾವು ಕೊಟ್ಬಿಡ್ತಾರೆ. ಟನ್ಗೆ 2,000 ಚಿಲ್ಲರೆ, 2,700-3,000 ಗಂಟಲು ಕೆಲವು ಸಂದರ್ಭದಲ್ಲಿ ಹೋಗ್ತದೆ. ಅಂದರೆ ಅದು ಡಿಮ್ಯಾಂಡ್ ಇದ್ದಂಗೆ. ಸೊ ಹಂಗಾಗಿ ಲಾಭದಾಯಕವಾಗಿದೆ ಅದು. ಸ್ವಲ್ಪ ನಾವು ಏನೇ ಹೇಳಿದ್ರು ರೈತರಿಗೆ ಅದು ಲಾಭದಾಯಕವಾಗಿದೆ, ಹಾಗಾಗಿ ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲೂ ಕೂಡ ಲಾಸ್ಟ್ ಟೈಮು ನೀವು ನೋಡಿರ್ಬೋದು, ಬೂಜು ರೋಗ ಅನ್ನುವಂಥದ್ದು, ಡೌನಿ ಮಿಲ್ಡ್ಯೂ ಅನ್ನುವಂಥದ್ದು ಬಂತು. ಅದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಟ್ವಿ. ಈ ಸಲ ನಾವು ಎಲ್ಲ ಬಿತ್ತನೆ ಬೀಜಗಳು, ಏನು ಮುಸುಕಿನ ಜೋಳ, ನಾವು ರೈತ ಸಂಪರ್ಕ ಕೇಂದ್ರದಿಂದ ಕೊಡೋದಷ್ಟೇ ಅಲ್ಲ, ಖಾಸಗಿ ಮಾರಾಟಗಾರರು ಮಾರುವಂಥದ್ದನ್ನು ಕೂಡ ಪರೀಕ್ಷೆ ಮಾಡಿಸಿ ಬಿತ್ತನೆ ಬೀಜ, ಅದು ಬಿತ್ತನೆ ಬೀಜದಿಂದ ಹರಡುತ್ತೆ ಅನ್ನೋ ಒಂದು ರೋಗ ಅನ್ನೋದರಿಂದ ಅದನ್ನು ಪರೀಕ್ಷೆ ಮಾಡಿಸಿ ಬೀಜೋಪಚಾರ ಮಾಡಿದಾರ ಇಲ್ವ ಅಂತ ಚೆಕ್ ಮಾಡಿಸಿ ಈ ಸಲ ವಿತರಣೆ ಮಾಡಿಸ್ತಾ ಇದ್ದೀವಿ. ಅದು ಒಂದು ಕ್ರಮ ತಗೊಂಡಿದ್ದೀವಿ. ಹಂಗಾಗಿ ಕೆಲವರು ರೈತರು ಕೂಡ ಕೆಲವೊಂದು ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಒಂದೇ ಬೆಳೆಯನ್ನು ಕಂಟಿನ್ಯೂಸ್ ಆಗಿ ಬೆಳೀತಾ ಇದ್ದರೆ ರೋಗ ರುಜಿನಗಳು ಜಾಸ್ತಿ ಆಗ್ತವೆ.
1: ಈಗ ಮುಂಗಾರಿನ ಒಂದು ಏನು ವೈಪರೀತ್ಯ ಗಮನದಲ್ಲಿ ಇಟ್ಕೊಂಡು ಈಗಲಿಂದಲೇ ಒಂದು ಕಂಟಿಂಜೆನ್ಸಿ ಪ್ಲಾನ್ ತಯಾರು ಮಾಡುವಂತಹ ಯೋಚನೆ ಮಾಡಬೇಕಾಗತ್ತಾ ರೈತರು?
0: ಪ್ರಮುಖವಾಗಿ ಈ ಒಂದು ಮಳೆಯಾಧಾರಿತ ಕೃಷಿಯನ್ನು ಅವಲಂಬಿತ ಆಗಿರುವಂಥವರು ಆದಷ್ಟು ಈ ಕೃಷಿ ಹೊಂಡಗಳಿಗೆ ಆದ್ಯತೆಯನ್ನು ಕೊಡಬೇಕು. ಈಗ ನಮ್ಮದು ಕರ್ನಾಟಕ ಸರ್ಕಾರ ಕೂಡ KBY ಅಂತ ಹೇಳಿ ಕೃಷಿ ಭಾಗ್ಯ ಯೋಜನೆಯನ್ನು ತಂದಿದೆ. ಕಳೆದ 2 ವರ್ಷದಿಂದ ಮಾಡ್ತಾ ಇದ್ದಾರೆ, 3 ವರ್ಷನೇ ಆಯಿತು. ಫಸ್ಟ್ ವರ್ಷ ಕೆಲವು 4 ತಾಲೂಕಿತ್ತು, 24-25 ಎಲ್ಲ ತಾಲೂಕುಗಳಿಗೂ ಅದನ್ನು ವಿಸ್ತರಿಸಿದ್ದಾರೆ. ಈ ಒಂದು ಕೃಷಿ ಭಾಗ್ಯ ಯೋಜನೆ ತಂದಿದ್ದೇ ಅದೇ ಉದ್ದೇಶದಿಂದ. ಕೃಷಿ ಭಾಗ್ಯ ಯೋಜನೆಯ ಮೂಲ ಉದ್ದೇಶ ಏನಪ್ಪ ಅಂದರೆ ಮಳೆ ಬಿದ್ದಂಥ ಸಂದರ್ಭದಲ್ಲಿ ನೀರನ್ನು ಶೇಖರಣೆ ಮಾಡಿ ಇಟ್ಕೊಂಡು ಯಾವಾಗ ಮಧ್ಯೆ ಒಂದು 15 ದಿವಸನೋ ಒಂದು ತಿಂಗಳು ಮಳೆ ಹೋಗ್ಬಿಡುತ್ತೆ. ತುಂಬ ಏನಂತಾರೆ ರೈತರು, ಒಂದು ಮಳೆ ಬಿದ್ದಿದ್ರೆ ನಮ್ಮ ಬೆಳೆ ಬಂದ್ಬಿಡೋದು ಕೈಗೆ ಅಂತಾರೆ. ಅಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತೀವಿ, ಕ್ರಿಟಿಕಲ್ ಸ್ಟೇಜ್ ಅಂತೀವಿ, ಸಂದಿಗ್ಧ ಅಂತ ಅಂತೀವಿ. ಅಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ ನೀರನ್ನು ಇದು ಮಾಡ್ಕೊಳ್ಳಿಕ್ಕೆ ನಾವು ಎಲ್ಲವನ್ನು ಸಬ್ಸಿಡಿನಲ್ಲಿ ಕೊಡ್ತಾ ಇದ್ದೀವಿ. ಕೃಷಿ ಭಾಗ್ಯದಲ್ಲಿ ಕೃಷಿ ಹೊಂಡಕ್ಕೆ ಇದು ಪ್ಯಾಕೇಜು ಡೀಸೆಲ್ ಪಂಪ್ ಸೆಟ್ಟು, ಮತ್ತು ಬದು ನಿರ್ಮಾಣ, ಸ್ಪ್ರಿಂಕ್ಲರು, ಆಮೇಲೆ ಪಾಲಿಥೀನ್ ಲೈನಿಂಗು, ಫೆನ್ಸಿಂಗು ಮಾಡ್ಕೋಬೇಕು. ಫೆನ್ಸಿಂಗು ಒಂದಕ್ಕೆ ಕಡಿಮೆ ಸಬ್ಸಿಡಿ ಇದೆ, ಬಟ್ ಅವ್ರು ದೊಡ್ಡ ದೊಡ್ಡ ಹೊಂಡಗಳು ಮಾಡ್ಕೊಂಡ್ರೆ ಅಲ್ಲಿ ಬರೋ ದುಡ್ಡಲ್ಲೇ ಎಲ್ಲನೂ ಮಾಡ್ಕೋಬೋದು. ಅಷ್ಟು ಅನುಕೂಲಕರವಾದಂಥ ಆ ಸ್ಕೀಮ್ ಅದು, ತುಂಬ ಅನುಕೂಲ. ಇಂಥ ಒಂದು ಪರಿಸ್ಥಿತಿಗೆ ಹೇಳಿ ಮಾಡಿಸಿದಂಥದ್ದು ಅಂತ ಹೇಳ್ಬೋದು. ಯಾಕೆಂದರೆ ಈಗ ಮಳೆ ಯಾವಾಗಲೂ ಆಗುತ್ತೆ ಆಗಲ್ಲ ಅಂತಿಲ್ಲ, ಆಗುತ್ತೆ, ಮಧ್ಯದಲ್ಲಿ ಕೈ ಕೊಡುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಬೆಳೆಯನ್ನು ಕಾಪಾಡ್ಕೋಬೇಕು ಅಂದಂಥ ಸಂದರ್ಭದಲ್ಲಿ ಕೆಲವೊಂದು ಏನು ಅಗ್ರಾನಮಿಕ್ ಪ್ರಾಕ್ಟೀಸಸ್ ಅಂತೀವಿ, ಬೇಸಾಯ ಪದ್ಧತಿಗಳನ್ನು ಅಳವಡಿಸ್ಕೋಬೇಕಾಗುತ್ತೆ. ಹೆಚ್ಚು ಮಳೆ ಹೋದಂಥ ಸಂದರ್ಭಗಳಲ್ಲಿ ಈಗಾಗಲೇ ಬೆಳೆ ಒಂದಿಷ್ಟು ಪೈರು ಬಂದಿರ್ತದೆ, ರಾಗಿದೋ ಮತ್ತೊಂದೋ ಅಂದಂಥ ಸಂದರ್ಭದಲ್ಲಿ ಅರ್ಧಿಂಗ್ ಅಪ್ ಅಂತೀವಿ, ಅಂದರೆ ಡಸ್ಟ್ ಮಲ್ಚಿಂಗ್ ಮಾಡೋದು. ಡಸ್ಟ್ ಮಲ್ಚಿಂಗ್ ಅಂದರೆ ಮಣ್ಣಿನ ಪುಡಿನೇ ನೀರು

0: ಆವಿಯಾಗಿ ಹೋಗ್ದಂಗೆ ಕಾಪಾಡ್ಕೊಳ್ಳುವಂಥದ್ದನ್ನ ಮಾಡ್ತಕ್ಕಂಥದ್ದು. ಅದಕ್ಕೆ ಚಿಪ್ ಕುಂಟೆ ಉಪಯೋಗಿಸಿ ತೆಳ್ಳಗೆ ಮೇಲ್ಮೇಲೆ ಹೊಡೆದ್ರೆ ಚಿಪ್ ಕುಂಟೆಯಲ್ಲಿ ಅದೇನಾಗುತ್ತೆ, ಮೇಲ್ಗಡೆ ಪದರ ಒಡೆಯುತ್ತೆ. ಆವಾಗ ಏನಾಗುತ್ತೆ, ಕೆಪಿಲರಿ ಫೋರ್ಸ್ ಅಂತೀವಿ, ಅದು ಮೇಲ್ಗಡೆ ನೀರು ಆವಿಯಾಗಿ ಹೋಗೋದನ್ನು ತಡೀತದೆ. ಆಮೇಲೆ ಡಸ್ಟ್ ಮಲ್ಚಾಗಿ ಇದು ಮಾಡುತ್ತೆ. ಮತ್ತು ಈಗ ತುಂಬ ಲೇಟಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ, ಈಗ ರಾಗಿ ನಾವು ಸಾಮಾನ್ಯವಾಗಿ ಜುಲೈ ಎಂಡಿಂದಲೂ ಸ್ಟಾರ್ಟ್ ಮಾಡ್ತೀವಿ, ಆಗಸ್ಟಲ್ಲಿ ಮಾಡ್ತೀವಿ, ಕೆಲವು ಟೈಮ್ ಸೆಪ್ಟೆಂಬರ್ಗೆ ಹೋದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂಥ ಸಮಯದಲ್ಲಿ ಚಳಿಯನ್ನು ತಡೆದುಕೊಳ್ಳುವಂಥ ಇಂಡಾಪ್ ಸೆವೆನ್ ಇಂಥ ವೆರೈಟಿಗಳು ನಾವು ಅದಕ್ಕೋಸ್ಕರ ಪ್ಲಾನ್ ಮಾಡಿ ಈಗ ಯೂನಿವರ್ಸಿಟಿಗಳು ಮತ್ತು ನಮ್ಮ ಕೇಂದ್ರ ಕಚೇರಿಗೂ ಕೇಳ್ಕೊಂಡಿದ್ದೀವಿ. ನಮಗೆ ಶಾರ್ಟ್ ಡ್ಯುರೇಷನ್ ವೆರೈಟಿಗಳು ಅಂದರೆ ಅಲ್ಪಾವಧಿ ತಳಿಗಳು ಅಂಥ ಸಂದರ್ಭ ಬಂದಾಗ, ಈಗ ಮಳೆ ಒಂದೆರಡು ತಿಂಗಳು ಕೈ ಕೊಡ್ತು, ಆವಾಗ ಕೊನೆಯಲ್ಲಿ ಚೆನ್ನಾಗಿ ಬಂತು, ಆವಾಗ ನಾವು ಬಿತ್ತನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂತು, ಅದಕ್ಕೆ ಸೂಕ್ತವಾಗುವಂಥ ತಳಿಗಳನ್ನು ಒದಗಿಸಿಕೊಡೋದು ಕೂಡ ಒಂದು ಪ್ರಮುಖ ಅಂಶ ಆಗ್ತದೆ. ಇಂಥವನ್ನೆಲ್ಲ ಮಾಡಬೇಕಾಗ್ತದೆ. ಮತ್ತು ರೈತರು ಏನಪ್ಪ ಅಂದರೆ ಆದಷ್ಟು ಉತ್ತಮವಾದಂಥ ಮಳೆ ಬಿದ್ದ ಮೇಲೇ ಯಾವುದೇ ಒಂದು ಬಿತ್ತನೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು.
1: ಸರಿ, ಕೃಷಿ ಹೊಂಡ ತೋಡಿಸ್ಕೊಳ್ಳೋಕೆ ಏನು ಸೌಲಭ್ಯ ಇದೆ ಸರ್ ತಮ್ಮ ಇಲಾಖೆಯಿಂದ?
0: ಈಗ ಹೇಳದ್ನಲ್ಲ, ಕೃಷಿ ಹೊಂಡಗೆ ಅದು ಪ್ಯಾಕೇಜು, ಅದು ಪ್ಯಾಕೇಜು ಯಾವ್ಯಾವ ಘಟಕಗಳಿದೆ ಅಂದರೆ, ಒಂದನೇದು ಕೃಷಿ ಹೊಂಡ, ಅದಕ್ಕೆ ಪಾಲಿಥಿನ್ ಲೈನಿಂಗ್ ನೀರು ಬಸಿದು ಹೋಗ್ದಂಗೆ, ಆಮೇಲೆ ಅದಕ್ಕೆ ಫೆನ್ಸಿಂಗು ಸುತ್ತ ಮಕ್ಕಳು ಮರಿಗಳು ಜಾನುವಾರುಗಳು ಬೆಳೆದಂಗೆ, ಮತ್ತು ಬದು ನಿರ್ಮಾಣ ಅಂದರೆ ನೀರನ್ನು ಸಾಯಿಲ್ನ ಕನ್ಸರ್ವ್ ಮಾಡಲಿಕ್ಕೆ, ಆಮೇಲೆ ಡೀಸೆಲ್ ಪಂಪ್ಸೆಟ್ಟು ಅಂದರೆ ಅಲ್ಲಿ ಶೇಖರಣೆಯಾದಂಥ ನೀರನ್ನು ಎತ್ತಲಿಕ್ಕೆ, ಮತ್ತು ಅದನ್ನು ಎಫಿಷಿಯೆಂಟಾಗಿ ಅಂದರೆ ಕ್ಷಮತೆಯಿಂದ ಉಪಯೋಗಿಸ್ಲಿಕ್ಕೆ ಹನಿ ನೀರಾವರಿ. ಹನಿ ನೀರಾವರಿ ಅಂದರೆ ತುಂತುರು ನೀರಾವರಿ, ಇದು ಸ್ಪ್ರಿಂಕ್ಲರ್ ಸೆಟ್ಸು. ನೋಡಿ, ಕೃಷಿ ಹೊಂಡಕ್ಕೆ 80% ಸಬ್ಸಿಡಿ, ಪಾಲಿಥಿನ್ ಲೈನಿಂಗಿಗೆ 70% ಸಬ್ಸಿಡಿ, ಆಮೇಲೆ ಡೀಸೆಲ್ ಪಂಪ್ಸೆಟ್ಗೆ 80% ಸಬ್ಸಿಡಿ, ಆಮೇಲೆ ಫೆನ್ಸಿಂಗಿಗೆ ಮಾತ್ರ ಜನರಲ್ಲಿ 40% ಇದೆ, ಇವ್ರಿಗೆ 50% ಇದೆ ಎಸ್ ಸಿ ಎಸ್ ಟಿಗೆ, ಆಮೇಲೆ ಸ್ಪ್ರಿಂಕ್ಲರ್ಗೆ ಎಲ್ರಿಗೂ 90% ಇದೆ, ಬದು ನಿರ್ಮಾಣಕ್ಕೆ 80% ಇದೆ. ಈ ರೀತಿ ಸಾಕಷ್ಟು ಅನುಕೂಲ ಇದೆ ಇದರಿಂದ. ಇದನ್ನು ರೈತರು ಮುಂದೆ ಬಂದು ಯಾರು ಒಣ ಪ್ರದೇಶ ಭೂಮಿಯನ್ನು ಹೊಂದಿರ್ತಾರೆ ಅಂಥ ರೈತರು ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ.
1: ಮುಂಗಾರು ಬೆಳೆ ಉತ್ಪಾದನೆ ಅಂತಿದ್ದಂಗೆ ಇಲಾಖೆಯ ಬಹುದೊಡ್ಡ ಜವಾಬ್ದಾರಿ ಬರೋದು ರಸಗೊಬ್ಬರದ ಒಂದು ವಿತರಣೆ.
0: ಹೌದು,
1: ಈ ಬಾರಿ ಏನು ಕ್ರಮವನ್ನು ಇಲಾಖೆ ವಹಿಸಿದೆ ಸರ್?
0: ನೋಡಿ, ರಸಗೊಬ್ಬರ ಈ ಸಲ ಹೆಂಗಿರುತ್ತೆ ಅಂದರೆ, ಬೇರೆವೆಲ್ಲ ಏನು ಸಮಸ್ಯೆ ಆಗಲ್ಲ, ಕಾಂಪ್ಲೆಕ್ಸ್ಗಳು ಇವೆಲ್ಲ, ಯೂರಿಯಾ ಮತ್ತು ಡಿ ಎ ಪಿಗೆ 8-10 ಆಗುತ್ತೆ. ಅಂದರೆ ಅಲ್ಲಿಂದ ತಗೊಂಡು ಅಲ್ಲಿ ಉಪಯೋಗಿಸ್ಬೇಕಷ್ಟೇ,
1: ಬೇಡಿಕೆ ಇದ್ದಷ್ಟು.
0: ಬಟ್ ನಮ್ಮ ಕೆಲವೊಂದಿಷ್ಟು ರೈತರು ಯೂರಿಯಾ ವಿಷಯದಲ್ಲಿ, ಅದು ದರದ ಪ್ರಭಾವನೋ ಏನೋ, ಅದನ್ನು ಸ್ವಲ್ಪ ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ಅದನ್ನು ನಾನು ನಮ್ಮ ರೈತ ಬಾಂಧವರಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ, ದಯವಿಟ್ಟು ಯೂರಿಯಾ ಅದು ದರ ಕಡಿಮೆ ಇರ್ಬೋದು, ಬಟ್ ಆದರೆ ಅದನ್ನು ಎಷ್ಟು ಬೆಳೆಸಬೇಕೋ ಅಷ್ಟೇ ಬೆಳೆಸಿದ್ರೆ ಒಳ್ಳೆಯದು. ಯಾಕೆಂದರೆ ಅದು ಕೇವಲ ನಿಮಗೆ ಬಳಕೆಯಿಂದ ದುಡ್ಡು ಉಳಿತದೆ ಅಂತ ಹೇಳೋದು ಅಷ್ಟೇ ಅಲ್ಲ, ಮಣ್ಣಿನ ಆರೋಗ್ಯ, ಮನುಷ್ಯನ ಆರೋಗ್ಯ, ವಾತಾವರಣದ ಆರೋಗ್ಯ ಎಲ್ಲದರ ಮೇಲೂ ಪರಿಣಾಮವನ್ನು ಬೀರ್ತದೆ. ವಿವೇಚನಾರಹಿತವಾಗಿ ಬಳಕೆ ಮಾಡಿದ್ರೆ ಯಾವುದೇ ರಸಗೊಬ್ಬರವನ್ನು, ಅದರಲ್ಲೂ ಪ್ರಮುಖವಾಗಿ ಯೂರಿಯಾ ರಸಗೊಬ್ಬರವನ್ನು, ಇದರ ಪರಿಣಾಮ ತೀವ್ರತರವಾಗಿ ಇರ್ತದೆ. ಆದ್ದರಿಂದ ನಾನೇ ರಿಕ್ವೆಸ್ಟ್ ಮಾಡೋದೇನೆಂದರೆ, ರೈತ ಬಾಂಧವರಿಗೆ ಯೂರಿಯಾ ರಸಗೊಬ್ಬರವನ್ನು ಆದಷ್ಟು ಹಿತಮಿತವಾಗಿ, ನಿಮ್ಗೆ ಅವಶ್ಯಕತೆ ಎಷ್ಟು ನಾವು ರೆಕಮೆಂಡೇಷನ್ ಕೊಡ್ತಾ ಇದ್ದೀವಿ. ನೋಡಿ, ಈ ಸಲ ಏನು ಮಾಡಿದ್ದೀವಿ, ಮೋಸ್ಟ್ಲಿ ಇವತ್ತು ನಾಳೆಯಲ್ಲಿ ಹೋಗ್ತದೆ ಎಲ್ಲ ಡೀಲರ್ಸ್ಗೆ, ಜಿಲ್ಲೆಯ ಪ್ರತಿಯೊಬ್ಬ ಡೀಲರ್ ಶಾಪ್ಗೆಲ್ಲಿ ಯಾರು ರಸಗೊಬ್ಬರವನ್ನು ಮಾರಾಟ ಮಾಡ್ತಾನೆ ಆತನಿಗೆ ಕೃಷಿ ಬೆಳೆಗಳಿಗೆ ಯಾವ ರಸಗೊಬ್ಬರವನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನುವಂಥ ಒಂದು ಚಾರ್ಟನ್ನು ಮಾಡಿಸಿದ್ದೀವಿ. ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿದರು, ಹೇಳಿದರು, ಹಂಗಾಗಿ ಅದನ್ನು ರೆಡಿ ಮಾಡಿಸಿ ಸಿದ್ಧಪಡಿಸಿ ಪ್ರಿಂಟ್ ಮಾಡಿಸಿದ್ದೀವಿ. ಸುಮಾರು 1156 ಜನ ಡೀಲರ್ ಇದ್ದಾರೆ, ಅದರಲ್ಲಿ ಫರ್ಟಿಲೈಸರ್ನವ್ರು ಎಷ್ಟು 900 ಏನೋ ಇದ್ದಾರೆ, ಅಷ್ಟು ಜನ ಡೀಲರ್ಗೆ, ಅಷ್ಟು ಶಾಪ್ಗೆ ಕೃಷಿ ಬೆಳೆಗಳು ಪ್ರಮುಖವಾಗಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ, ಭತ್ತ, ರಾಗಿ, ಮುಸ್ಕಿನ ಜೋಳ, ಹತ್ತಿ, ತಂಬಾಕು,
1: ಕಬ್ಬು,
0: ಹೆಸರು, ಉದ್ದು, ಅಲಸಂದೆ, ಈ ಬೆಳೆಗಳಿಗೆ ಏನು ಒಂದು ಕಾಂಬಿನೇಷನ್ ಅಲ್ಲ, ನಾವು ಒಂದು ಹೇಳಿದ್ರೆ ಅವ್ರಿಗೆ ತಪ್ಪಾಗ್ತದೆ. ಈಗ ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟು, ಪೊಟ್ಯಾಷು ಇಷ್ಟಿಷ್ಟು ಹಾಕಿ ಅಂದರೆ ಅವು ಸಿಗಬೇಕಲ್ಲ. ಅದಕ್ಕೆ ಏನು ಮಾಡಿದ್ದೀವಿ, ಒಂದು ಬೆಳೆಗೆ 6-7 ಕಾಂಬಿನೇಷನ್ಗಳು, 6-7 ಕಾಂಬಿನೇಷನ್ಗಳು, ಅವುಗಳನ್ನು ಅವ್ರಿಗೆ ಎನ್ ಪಿ ಕೆ ಹೇಳಿದ್ರೆ ಅರ್ಥ ಆಗಲ್ಲ. 10-20-30 ಎನ್ ಪಿ ಕೆ ಹಾಕೇನ್ರಿ, ಯಾರು ನಮ್ಮ ಕೆಲವರು ತಿಳುವಳಿಕೆ ಉಳ್ಳವ್ರಿಗೆ ಅರ್ಥ ಆಗಲ್ಲ, ರೈತ ಬಾಂಧವ್ರಿಗೆ ಕಷ್ಟ ಆಗ್ತದೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಯೂರಿಯಾ 8 ಕೆಜಿ ಹಾಕಬೇಕು, ಡಿ ಎ ಪಿ ಎಷ್ಟು ಕೆ ಜಿ ಹಾಕ್ಬೇಕು, ಪೊಟ್ಯಾಶ್ ಎಷ್ಟು ಕೆ ಜಿ ಹಾಕ್ಬೇಕು, 17 ಎಷ್ಟು ಕೆ ಜಿ ಹಾಕ್ಬೇಕು, 19 ಹೋದರೆ ಎಷ್ಟು ಕೆ ಜಿ ಹಾಕ್ಬೇಕು, 10 26 26 ಹೋದರೆ ಎಷ್ಟು ಕೆ ಜಿ ಹಾಕ್ಬೇಕು, ಕಾಂಬಿನೇಷನು ಈ ರೀತಿ 6-7 ಕಾಂಬಿನೇಷನ್ಸ್ ಮಾಡಿ ಆ ಪಟ್ಟಿಯನ್ನು ಇನ್ನು 1-2 ದಿವಸದಲ್ಲಿ ರೆಡಿ ಮಾಡಿಸಿದ್ದೀವಿ, ಪ್ರಿಂಟ್ ಆಗಿದೆ, ಎಲ್ಲ ಡೀಲರ್ಗಳ ಹತ್ರ ಇರೋ ಹಾಗೆ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ರೈತರು ಕೂಡ ಸ್ವಲ್ಪ ಸಹಕರಿಸ್ಬೇಕು. ಯಾಕೆ ಅಂದರೆ ಅಂಗಡಿಯವನು ಇಷ್ಟು ಹೇಳ್ತಾ ಇದ್ದಾನೆ ಅಂದಾಗ ಇಲ್ಲ ನನಗೆ ಇಷ್ಟು ಕೊಡು ಅಷ್ಟು ಕೊಡು ಅನ್ನೋದನ್ನು ಮಾಡಬಾರ್ದು. ದಯವಿಟ್ಟು ನನ್ನ ಮನವಿ ಇದು. ನಿಮಗೂ ದುಡ್ಡು ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಜಾಸ್ತಿ ಹಾಕದಂಥ ಸಂದರ್ಭದಲ್ಲಿ ವೆಚ್ಚ ಏನು ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಾಗುತ್ತೆ, ಆವಾಗ ಆಟೋಮೆಟಿಕ್ಕಾಗಿ ಲಾಭದ ಅಂಶ ಕಡಿಮೆ ಆಗ್ತದೆ.
1: ಮಧ್ಯಪ್ರಾಚ್ಯ ಯುದ್ಧದ ಒಂದು ಬಿಕ್ಕಟ್ಟೇನಿರೋದ್ರಿಂದ ಯೂರಿಯಾ ಕೊರತೆ ಉಂಟಾಗುತ್ತೆ ಅಂತ ಬಹುತೇಕ ಮಾಧ್ಯಮಗಳು ಹೇಳ್ತಾ ಇದ್ದಾವೆ.
0: ಈಗ ಏನಾಗಿದೆ ಅದು ನಿಜ ಕೂಡ. ಸದ್ಯಕ್ಕೆ ನಮ್ಮ ಹತ್ರ ಕೊರತೆ ಇಲ್ಲ, ನಮಗೆ ಎಷ್ಟು ಬೇಕೋ ಇನ್ನು ಮುಂದಿನ ತಿಂಗಳಿಗಾಗುವಷ್ಟು ಇದೆ, ಇನ್ನೂ 1-2 ತಿಂಗಳಿಗಾಗುವಷ್ಟು ದಾಸ್ತಾನಿದೆ, ಬರ್ತಾ ಇರ್ತದೆ. ಏನಂದರೆ ಮೊದಲಂಗೆ ಯಥೇಚ್ಛವಾಗಿ ಬಳಕೆ ಮಾಡ್ತಕ್ಕಂಥದ್ದು, ಆಮೇಲೆ ಪ್ಯಾನಿಕ್ಕೂ ಆಗೋದು ಬೇಡ. ರೈತ ಬಾಂಧವರು ಏನೋ ಹಿಂಗೆ ಯೂರಿಯಾ ಸಿಗಲ್ವಂತೆ ತಡೆ ತೆಗೆದಿಟ್ಕೊಬಿಡೋಣ ಅದೆಲ್ಲ ಮಾಡಬಾರ್ದು. ಆಮೇಲೆ ಈ ಸಲ ನಾವು ಏನು ಕ್ರಮ ತಗೊಳ್ತಾ ಇದ್ದೀವಿ ಅಂದರೆ ಯಾವುದೇ ರೈತನ ಹತ್ರ ಆದ್ರೂ ಹೆಚ್ಚು ಗೊಬ್ಬರಗಳೇನಾರು ಕಂಡು ಬಂದರೆ 50 ಮೂಟೆ 100 ಮೂಟೆ ಹಿಂಗೆ ಯಾರು ಶೇಖರಣೆ ಮಾಡಿ ಇಟ್ಕೊಂಡಿದ್ರೆ ಅವ್ರ ಮೇಲೂ ಕಾನೂನು ಕ್ರಮ ತಗೊಳ್ತೀವಿ. ಯಾಕೆಂದರೆ ಈ ಸಲ ಹೆಂಗಿದೆ ಸಿಚುಯೇಷನ್ ಅಂದರೆ ಕೊರತೆ ಆಗಲ್ಲ, ಬಟ್ ಆ ಕೊರತೆ ಆಗೋಂಗೆ ನಾವು ಮಾಡ್ಕೋಬಾರ್ದು. ಆ ರೀತಿ ಇದೆ ಪರಿಸ್ಥಿತಿ. ನಿಮ್ಮ ಬೆಳೆಗೆ ಎಷ್ಟು ಬೇಕೋ ಅಷ್ಟು ಲಭ್ಯ ಆಗುತ್ತೆ, ಆಯಿತಾ? ಬಟ್ ಅದನ್ನು ಪ್ಯಾನಿಕ್ಕಾಗಿ ಹೋಗಿ ಬೈ ಮಾಡ್ತಕ್ಕಂಥದ್ದು, ಯಾರೋ ಒಬ್ಬರ ಹತ್ರ ಶೇಖರಣೆ ಆಗ್ತಕ್ಕಂಥದ್ದು, ಆ ರೀತಿ ಆದಂಥ ಸಂದರ್ಭದಲ್ಲಿ ಅವಾಗ ಶಾರ್ಟೇಜ್ ಆಗ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು ರೈತ ಬಾಂಧವರು ಕೂಡ. ಎಲ್ಲರೂ ಆ ರೀತಿ ಅಂತ ನಾನು ಹೇಳ್ತಾರೆ. ಅಂಥ ಗಮನಕ್ಕೆ ಬಂದರೆ ರೈತ ಬಾಂಧವರಿಗೆ ನಮಗೆ ಖಂಡಿತ ನಮ್ಮ ಗಮನಕ್ಕೆ ತನ್ನಿ, ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಗಮನಕ್ಕೆ ತನ್ನಿ. ಈ ವಿಷಯದಲ್ಲಿ ಇನ್ನೊಂದು ಹೇಳಬೇಕು ಏನಂದರೆ, ಈ ಯೂರಿಯಾ ಇಂಡಸ್ಟ್ರಿಯಲ್ ಯೂಸ್ಗೆ ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ನಾನ್ ಅಗ್ರಿಕಲ್ಚರ್ ಪರ್ಪಸ್ ಕೃಷಿಯೇತರ ಬಳಕೆಗೆ ಉದ್ದೇಶಕ್ಕೆ ಕೈಗಾರಿಕಾ ಉದ್ದೇಶ ಅದು 3,500-4,000 ಇರ್ತದೆ ಒಂದು ಬ್ಯಾಗು, ಟೆಕ್ನಿಕಲ್ ಗ್ರೇಡ್ ಅಂತೀವಿ. ಇದೇ ಯೂರಿಯಾ ಅದನ್ನು ಇವರು ಆ ರೀತಿ ಯಾರೋ ಕೆಲವರು ಸೇರ್ಕೊಂಡು ಮಾರಾಟ ಮಾಡ್ತಕ್ಕಂಥದ್ದು ಅಲ್ಲಲ್ಲಿ ಕಂಡು ಬಂತು ನಮಗೆ. ಹಿಂಗೆ ಒಂದು ಕಡೆ ರೈತ ಸಂಘದವರೇ ನಮಗೆ ಮಾಹಿತಿ ಕೊಟ್ಟರು, ಇನ್ನೊಂದು 2 ಕಡೆ ಯಾರೋ ಬೇರೆಯವ್ರು ಮಾಹಿತಿ ಕೊಟ್ಟರು. ಹೋದ ವರ್ಷ ಸುಮಾರು 97 ಮೆಟ್ರಿಕ್ ಟನ್ ರಸಗೊಬ್ಬರ ಯೂರಿಯಾ ರಸಗೊಬ್ಬರವನ್ನು ವಶಪಡಿಸ್ಕೊಂಡಿದ್ದೀವಿ. ಅದರ ಕಾಸ್ಟೇ 47-48 ಲಕ್ಷ, ಆಯಿತಾ? 3 FIR ಹಾಕ್ಸಿದ್ದೀವಿ, ಅರೆಸ್ಟ್ ಮಾಡಿ ಅವರು ಬೇಲ್ ಮೇಲೆ ಬಿಡುಗಡೆ ಆಗಿದ್ದಾರೆ. ಒಬ್ಬನ್ನ ಎಬಿಚುಯಲ್ ಅಫೆಂಡರ್ ಇದ್ದಾನೊಬ್ಬ, ಅವನ್ನ ಗಡೀಪಾರ್ ಮಾಡೋಕ್ಕೆ ಶಿಫಾರಸು ಮಾಡಿದ್ದೀನಿ ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ. ಅವನನ್ನು ಗಡೀಪಾರ್ ಮಾಡಬೇಕು, ಅವನು ಎಬಿಚುಯಲ್ ಅಫೆಂಡರ್ ಇದ್ದಾನೆ, 2-3 ಸಲಿಯಿಂದ ಅವನ ಹೆಸರು ಕಂಡು ಬಂದಿದೆ 2-3 FIR ಅಂತ ಹೇಳಿ. ಅದಕ್ಕೂ ಮಾನ್ಯ ಜಿಲ್ಲಾಧಿಕಾರಿಗಳು ಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಎಲ್ಲರೂ ನಮ್ಮ ಜಿಲ್ಲಾಡಳಿತ ಅಂತೂ ಸಂಪೂರ್ಣವಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಇದೆ. ನಮ್ಮ ಜಿಲ್ಲಾಧಿಕಾರಿಗಳು ಫರ್ಟಿಲೈಸರ್ ವಿಷಯದಲ್ಲಂತೂ ಅವರು ತುಂಬ ತೀಕ್ಷ್ಣವಾಗಿ ಕೆಲವೊಂದು ಸಭೆಗಳು ಮಾಡಿದ್ದೀವಿ ನಾವು, ಅಲ್ಲೂ ಹೇಳಿದ್ದಾರೆ. ಜಿಲ್ಲಾ ಮಟ್ಟದ ಕೃಷಿ ಪರಿಕರಗಳ ಸಂಘದ ಪದಾಧಿಕಾರಿಗಳು ಮೊದಲು ಅವ್ರ ಮುಖಾಂತರ ತಿಳುವಳಿಕೆ ಹೇಳ್ಬೇಕಲ್ಲ ಅವ್ರಿಗೆ, ಡೀಲರ್ಗಳಿಗೆ, ಅವ್ರಿಗೆಲ್ಲ. ಅವರು ಮತ್ತು ಕಂಪ್ನಿ ರೆಪ್ರೆಸೆಂಟೇಟಿವ್ಸು ಈ ಲಿಂಕ್ ಮಾಡೋದು ಇದೆಲ್ಲ ಮಾಡೋದು ಮಾಡ್ತಾರೆ, ಅದನ್ನು ಕಂಪ್ನಿಯವ್ರಿಗೆ ಏರಿಕೆ ಮಾಡಬಾರ್ದು ಅಂತೇಳಿ ಇವೆಲ್ಲ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಮಾಡಿದ್ದಾರೆ.
1: ಅಂದರೆ ತಾವು ಹೇಳೋದು ರಸಗೊಬ್ಬರದ ಕೊರತೆ ಇಲ್ಲ, ಎಷ್ಟು ಬೇಕೋ ಅಷ್ಟು ಸಿಗುತ್ತೆ, ಆದರೆ ದುರ್ಬಳಕೆ ಮಾಡ್ಕೋಬಾರ್ದು.
0: ಹೌದು ದುರ್ಬಳಕೆ. ಆಮೇಲೆ ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡೋದು ಕೆಲವೊಂದು ರೈತ ಬಾಂಧವರಿಗೆ, ನಿಮಗೆಲ್ಲರೂ ಸೂಕ್ಷ್ಮವಾಗಿ ಆ ರೀತಿ ಬರ್ತದೆ, ರೈತರು ಅಲ್ಲಲ್ಲೇ ಇರ್ತಾರಲ್ಲ, ನಮಗಿಂತ ಹೆಚ್ಚು ಸಂಖ್ಯೆ ಅವ್ರದ್ದಾನೆ ಇರೋದು, ಅವರು ಎಲ್ಲಾದರೂ ಗಮನಕ್ಕೆ ಬಂದರೆ ನಿಮ್ಮ ಹೆಸರನ್ನು ನಾವು ಗೌಪ್ಯವಾಗಿಡ್ತೀವಿ, ನೀವು ಅಲ್ಲಿ ಅಂತೆಯವರು ನಿಮ್ಗೆ ಗೊತ್ತಿರೋರೇ ಇರ್ಬೋದು ಆ ವ್ಯಕ್ತಿಗಳು, ಅವರ ಒಂದು ಸ್ವಲ್ಪ ನಮಗೆ ಇಂಟನ್ನು ಕ್ಲೂವನ್ನು ಕೊಟ್ಟರೆ ಖಂಡಿತ ನಾವು ಕ್ರಮ ತಗೊಳ್ತೀವಿ.
1: ಅಂದರೆ ಈಗ ಹೆಚ್ಚಿನ ಬೆಲೆಗೂ ಕೂಡ ಮಾರಾಟ ಮಾಡೋಕ್ಕೆ ಬರಲ್ಲ ಗೊಬ್ಬರನ.
0: ಯೂರಿಯಾ MRP ತುಂಬ ದಿವಸದಿಂದ ರಿವೈಸ್ ಆಗಿಲ್ಲ, ಆಗಬೇಕದೊಂದು, ಬಟ್ ಯಾವಾಗ ಆಗ್ತದೋ ಗೊತ್ತಿಲ್ಲ. DAP ಮತ್ತು ಯೂರಿಯಾ MRP ನಿರ್ಧರಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರ, ಬಟ್ ಬೇರೆ ಎಲ್ಲ ರಸಗೊಬ್ಬರಗಳನ್ನು ಅದೇ ಕಂಪನಿಗಳು ನಿರ್ಧಾರ ಮಾಡ್ತವೆ. ಒಂದೊಂದು ಕಂಪ್ನಿಗಿಂತ ಒಂದೊಂದು ಕಂಪ್ನಿಗೆ ವೇರಿ ಆಗುತ್ತೆ, ಬಟ್ ಅವೆಲ್ಲನೂ ಸ್ವಲ್ಪ ಮೊನ್ನೆ ಬೆಲೆ ಏರಿಕೆ ಆಗಿದ್ದಾವೆ ಕೆಲವೊಂದು, ಬಟ್ ಅದು ಬಿಕಾಸ್ ಆಫ್ ನೀವು ಹೇಳ್ದಂಗೆ ಮಧ್ಯಪ್ರಾಚ್ಯದ ಯುದ್ಧದಿಂದ ಈ ಒಂದು ರಾ ಮೆಟೀರಿಯಲ್ ಏನಿದೆ ಯೂರಿಯಾಗೆ ರಾ ಮೆಟೀರಿಯಲ್ ಇರ್ಬೋದು, ಬಟ್ ಯೂರಿಯಾ ಡಿ ಎ ಪಿ ಹೆಚ್ಚಿಸೋಕ್ಕಾಗಲ್ಲ, ಯಾಕೆಂದರೆ ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿರೋದ್ರಿಂದ ಅವ್ರು ಹೆಚ್ಚಿಸಿದ್ರಷ್ಟೇ ಹೆಚ್ಚಿಸಬೇಕು. ಇವು ಬೇರೆಯವ್ರಿಗೆ ಏನಾಗುತ್ತೆ, ಕಂಪ್ನಿಯವರು ಅಂಡರ್ ಕಂಟ್ರೋಲ್ ಇರ್ತದೆ, ಅವರು ಅಲ್ಲಿ ಬೆಲೆ ಹೆಚ್ಚಾದಂಗೆ ಹೆಚ್ಚು ಮಾಡಿಬಿಡ್ತಾರೆ.
1: ಸರ್, ಮುಂಗಾರಿಗೆ ಮತ್ತೊಂದು ಪ್ರಮುಖವಾದಂತಹ ಇನ್ಪುಟ್ ಅಂದರೆ ಬಿತ್ತನೆ ಬೀಜ. ಇದ್ರ ಬಗ್ಗೆ ಯಾವ ರೀತಿ ಗಮನ ಹರಿಸಿದ್ರಿ?
0: ನೋಡಿ, ನಮಗೆ ಬಿತ್ತನೆ ಬೀಜಕ್ಕೆ ನಾವು ಯಾವುದೇ ಕೊರತೆ ಆಗದಂಗೆ ಹೋದ ವರ್ಷನೂ ನಿರ್ವಹಣೆ ಮಾಡಿದ್ದೀವಿ, ಈ ವರ್ಷನೂ ಮಾಡ್ತಾಯಿದ್ದೀವಿ. ಬೇರೆ ಕೆಲವೊಂದು ರಾಜ್ಯದ ಕೆಲವೊಂದು ಭಾಗಗಳಲ್ಲಿ ಲಾಸ್ಟ್ ಇಯರ್ ಯೂರಿಯಾ ಸಮಸ್ಯೆ ಆಯಿತು, ಬಟ್ ನಾವು ಮೈಸೂರಲ್ಲಿ ನಮ್ಮ ಜಿಲ್ಲಾಡಳಿತದ ಸಹಕಾರದಿಂದ ಮತ್ತು ನನ್ನ ಇಲಾಖೆಯ ಮಿತ್ರರಿಂದ ನಾವು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ನಮ್ಮಲ್ಲಿ ಯಾವುದೂ ಸಮಸ್ಯೆಗಳು ಬರದಂಗೆ ನಾವು ನಿರ್ವಹಣೆ ಮಾಡಿದ್ವಿ. ಈವನ್ ಬಿತ್ತನೆ ಬೀಜಕ್ಕೂ ಕೂಡ ಅಷ್ಟೇ. ಈಗ ನೋಡಿ, ಹೋದ ಸಲ ಸುಮಾರು 10,000 ಕ್ವಿಂಟಲ್ ಬಿತ್ತನೆ ಬೀಜ ವಿತರಣೆಯಾಗಿದೆ. ಸುಮಾರು 115,000 ರೈತರು ಅದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಕಳೆದ ವರ್ಷ. ಈ ವರ್ಷ ಸುಮಾರು ಈಗ ಸೀಸನ್ನು ಸ್ವಲ್ಪ ಕುಂಟುತ್ತಾ ಆರಂಭ ಆಗಿರೋದ್ರಿಂದ ಈ ಸಲ ಏನಾಗಿದೆ, ಸುಮಾರು 18,000 ರೈತರು ಇದುವರೆಗೆ 1,052 ಕ್ವಿಂಟಾಲ್ ಬಿತ್ತನೆ ಬೀಜವನ್ನು ಪಡೆದುಕೊಂಡಿದ್ದಾರೆ. ಇನ್ನೂ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ 1,055 ಕ್ವಿಂಟಾಲ್ ದಾಸ್ತಾನಿದೆ. ಇದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಮ್ಮ ಬಿತ್ತನೆ ಬೀಜ ಬದಲಿಕೆ ಆಧಾರದಂತೆ ನಮ್ಮ ಬೇಡಿಕೆ ತಗೊಳ್ಳೋದಾದರೆ 31,000 ಕ್ವಿಂಟಾಲ್ ಬೇಕೆಲ್ಲ ಬೆಳೆಗಳದ್ದು. ಬಟ್ ಅಷ್ಟು ಹೋಗಲ್ಲ, ಅಷ್ಟು ರೈತರು ಎಲ್ಲರೂ ಬಳಕೆ ಮಾಡಲ್ಲ. 9,000-10,000 ಕ್ವಿಂಟಾಲ್ ಬಿತ್ತನೆ ಬೀಜ ಸೇಲಾಗುತ್ತೆ. ನಮ್ಮ ಹತ್ರ ಈಗ ಸರಿಸುಮಾರು ಎಲ್ಲ ಕರ್ನಾಟಕ ರಾಜ್ಯ ಬೀಜ ನಿಗಮ ಇರ್ಬೋದು, ರಾಷ್ಟ್ರೀಯ ಬೀಜ ನಿಗಮ ಇರ್ಬೋದು, ಇವೆಲ್ಲ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು ಎಲ್ಲ ಸೇರಿ ಸುಮಾರು 36,000 ಕ್ವಿಂಟಾಲ್ ಬಿತ್ತನೆ ಬೀಜ ಲಭ್ಯ ಇದೆ. ಸೊ ಹಾಗಾಗಿ ಯಾವುದೇ ಬಿತ್ತನೆ ಬೀಜಕ್ಕೆ ಕೊರತೆ ಆಗಲ್ಲ. ನಾವು ಎಲ್ಲ ಬಿತ್ತನೆ ಬೀಜಗಳ ಒಂದು ಲಭ್ಯತೆಗೆ ಕ್ರಮವನ್ನು ಕೈಗೊಂಡಿದ್ದೇವೆ.
1: ಬೇರೆ ಕೃಷಿ ಪರಿಕರಗಳು?
0: ಕೃಷಿ ಪರಿಕರಗಳು ಅಂದರೆ ಇನ್ನೂ ಈ ವರ್ಷದ ಕಾರ್ಯಕ್ರಮಗಳು ಬರಬೇಕು. ಈಗ ಕೃಷಿ ಭಾಗ್ಯ ಒಂದು ಬಂದಿದೆ ಈಗ ಆಲ್ರೆಡಿ, ಯಾಕೆಂದರೆ ಅದನ್ನು ನಾವು ಈ ಏಪ್ರಿಲ್ ಮೇನಲ್ಲೇ ಮಾಡಬೇಕಾಗಿರೋದ್ರಿಂದ ಮಳೆ ಇಲ್ಲದ್ದು ಅಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಕೆಲವೊಂದು ಪ್ರಾತ್ಯಕ್ಷಿಕೆಗಳಿಗೆ ಬಂದಿದೆ ಅದು, ಬಟ್ ಇನ್ನೂ ಮಳೆ ಬೀಳಬೇಕಾಗಿದೆ. ಸೊ ಅದು ಬಿಟ್ಟರೆ ಇನ್ನೂ ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ ಅಂದರೆ ಮೈಕ್ರೋ ಇರಿಗೇಷನ್ ಅಂತ ಏನು ಹೇಳ್ತೀವಿ, ತುಂತುರು ನೀರಾವರಿ ಘಟಕಗಳು, ಹನಿ ನೀರಾವರಿ ಘಟಕದ್ದು ಇನ್ನೂ ಕಾರ್ಯಕ್ರಮ ಬರಬೇಕು, ಬರುತ್ತೆ, ಈಗ ಸದ್ಯದಲ್ಲೇ ಬರ್ತದೆ. ಮತ್ತು ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ಪ್ರಥಮವಾಗಿ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂಗೆ ದಯವಿಟ್ಟು ಯಾವುದೇ ರೀತಿಯಲ್ಲಿ ನೀವು ಪ್ಯಾನಿಕ್ಕಾಗಿ ಹೆಚ್ಚು ಹೆಚ್ಚು ಪರ್ಚೇಸ್ ಮಾಡ್ತಕ್ಕಂಥದ್ದನ್ನು ಬಿಡಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಸಿಗುತ್ತೆ. ಆಮೇಲೆ ನಾವು ಬಫರಲ್ಲೂ ಕೂಡ ಸ್ಟಾಕ್ ಇಟ್ಟಿದ್ದೀವಿ, ಬಫರ್ ಅಂತಿರುತ್ತೆ, ಅದು ತೀವ್ರವಾದಂಥ ಕೊರತೆ ಉಂಟಾದ ಸಂದರ್ಭದಲ್ಲಿ ಒದಗಿಸಲಿಕ್ಕೆ ರಸಗೊಬ್ಬರವನ್ನು ರಾಜ್ಯ ಸರ್ಕಾರ ಸ್ಟೋರೇಜ್ ಮಾಡಲಿಕ್ಕೆ ಅವರೇ ದುಡ್ಡನ್ನು ಕೊಟ್ಟು ಮಾಡಿಸಿರ್ತೀವಿ.
1: ಅಲ್ಲ ಸರ್, ಕೆಲವು ಸರಿ ಈ ಥರ ಕೊರತೆನ ಕೃತಕವಾಗೂ ಸೃಷ್ಟಿ ಮಾಡಿ ವ್ಯಾಪಾರಸ್ಥರು.
0: ಹೌದು, ನೀವು ಹೇಳೋದು ನಿಜ. ಕೆಲವು ಟೈಮ್ ಹಿಂಗೆ ಯಾರಾದರೂ ಮಾರಾಟಗಾರರು ಆ ರೀತಿ ಒಂದು ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ರೈತರುಗಳು ಫೋನ್ ಮಾಡ್ತಾರೆ, ನಮ್ಮ ಅಧಿಕಾರಿಗಳು ಅಂದರೆ ಏನಾಗಿದೆ, ಸಿಬ್ಬಂದಿ ಕೊರತೆ ಇದೆ ತೀವ್ರತರವಾಗಿ, ಹೇಳ್ಕೊಳಕ್ಕಾಗದಷ್ಟು ಕೊರತೆ ಇದೆ, ಬಟ್ ಈಗ ಏನೋ 1,000 ಜನ ತಗೊಳ್ತಾ ಇದ್ದಾರೆ, ಅದು ಬಂದರೆ ನಮಗೆ ಸಮಸ್ಯೆ ಬಗೆಹರಿತದೆ. ಯಾಕೆಂದರೆ ಈಗ ನಮ್ಮ ಜಿಲ್ಲೆಯಲ್ಲಿ 92 ಜನ ಸಹಾಯಕ ಕೃಷಿ ಅಧಿಕಾರಿಗಳಿರಬೇಕು, 92 ಖಾಲಿ ಇದೆ. ಹಂಗಾಗಿ ತೀವ್ರತರವಾದ ಕೊರತೆ ಇದೆ, ಬಟ್ ಹಂಗಂತ ಹೇಳ್ಬಿಟ್ಟು ನಾವು ನಮ್ಮ ಕೆಲಸ ನಿಲ್ಸೋಕ್ಕಾಗಲ್ಲ. ಬೇರೆ ಬೇರೆ ಔಟ್ಸೋರ್ಸ್ ಅವರೆಲ್ಲ ತಗೊಂಡು ಮಾಡ್ತಾಯಿದ್ದೀವಿ, ನಮ್ಮ ಕೆಲಸ ಚಾಚು ತಪ್ಪದೆ ಮಾಡ್ತಾಯಿದ್ದೀವಿ. ನೋಡಿ, ಇದೇ ರೀತಿ ಆದಂಥ ಸಂದರ್ಭದಲ್ಲಿ ಓದ್ಸಲ್ಲಿ ನಾವು ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಂಡ್ವಿ ಲಾಸ್ಟ್ ಟೈಮ್. ಅದರಲ್ಲಿ ಸುಮಾರು ನಾನು 6 ಸ್ಟೇಟ್ ಲೆವೆಲ್ ಹೋಲ್ಸೇಲ್ ಲೈಸೆನ್ಸ್ ನಮ್ಮ ಜಿಲ್ಲೆಯಲ್ಲಿದ್ದವನ್ನ ರೆಕಮೆಂಡ್ ಮಾಡಿ ಕ್ಯಾನ್ಸಲ್ ಮಾಡಿಸ್ದೆ. 6 ಅದನ್ನು ಡೈರೆಕ್ಟ್ರು ಕ್ಯಾನ್ಸಲ್ ಮಾಡಬೇಕಾಯಿತು, ಸ್ಟೇಟ್ ಲೆವೆಲ್ ಅಧಿಕಾರಿಯವರು ಅವ್ರಿಗೆ ರೆಕಮೆಂಡ್ ಮಾಡಿ 6 ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿಸ್ದೆ. ಮತ್ತು ನನ್ನ ಹಂತದಲ್ಲಿ 3 ಹೋಲ್ಸೇಲ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿಸ್ದೆ. ಅದರಲ್ಲೂ ಒಬ್ಬರು ಕೋರ್ಟ್ಗೆ ಹೋಗಿದ್ದಾರೆ, ಇರಲಿ ಅದು ಏನಾಗುತ್ತೆ ನೋಡೋಣ. 3 ಲೈಸೆನ್ಸನ್ನು ನಾನು ಕ್ಯಾನ್ಸಲ್ ಮಾಡಿದೆ. ಮತ್ತು ನನ್ನ ಅಧೀನ ಸಿಬ್ಬಂದಿಗಳು ಏನು ಅಸ್ಟೆಂಟ್ ಡೈರೆಕ್ಟರ್ಗಳಿದ್ದಾರೆ ನಮ್ಮ ಕೊಲೀಗ್ಸು, ಅವ್ರಿಗೆ ಕೆಲವೊಂದು ಕಾನೂನಾತ್ಮಕ ಕ್ರಮ ತಗೊಳ್ಳಿಕ್ಕೆ ಹೇಳಿ 5 ರಿಟೈಲ್ ಲೈಸೆನ್ಸ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡಿಸ್ದೆ. ಒಟ್ಟು ಲಾಸ್ಟ್ ಇಯರು 6, 3, 9, 5, 14 ಲೈಸೆನ್ಸ್ಗಳನ್ನು ಕ್ಯಾನ್ಸಲೇ ಮಾಡಿದ್ದೀನಿ. ರದ್ದು ಅವು ಮತ್ತೆ ಸಸ್ಪೆಂಡ್ ಆದರೆ ಮತ್ತೆ ರಿವೋಕ್ ಆಗ್ತದೆ, ಕ್ಯಾನ್ಸಲೇ ಮಾಡಿದ್ದೀವಿ. ಈಗ ರೈತರ ಪರವಾಗಿ ನಿಲ್ಲಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ಹಂತಕ್ಕೆ ಹೋಗೋಕ್ಕೆ ನಾವು ಕ್ರಮಗಳನ್ನು ಕೈಗೊಳ್ತೀವಿ.
1: ರವಿ ಅವರೇ, ಈಗ ಸರ್ಕಾರ ಇನ್ನೂ ಒಂದು ಆಲೋಚನೆ ಮಾಡ್ತಾ ಇದೆ, ಈ ರಾಸಾಯನಿಕಗಳನ್ನೇ ಬಿಟ್ಬಿಟ್ಟು ನೈಸರ್ಗಿಕ ಮತ್ತು ಸಾವಯವ ಕೃಷಿ, ನಿಮ್ಮಲ್ಲೂ ಆ ಯೋಜನೆ ಇದೆ, ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಹೇಳಿ, ಅದು ಎಷ್ಟರ ಮಟ್ಟಿಗೆ ಸೂಕ್ತ ಆಗಬಹುದು ಮತ್ತು ಯಾವ ರೀತಿ ರೈತರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ?
0: ಅಲ್ಲ, ಅದು ಇವತ್ತಿನ ಪರಿಸ್ಥಿತಿಗೆ ಅವಶ್ಯಕ, ತೀರಾ ಅವಶ್ಯಕ ಇಲ್ಲ ಅಂತ ಹೇಳಲ್ಲ, ಬಟ್ ಕ್ರಮೇಣವಾಗಿ ಮಾಡಬೇಕಾಗ್ತದೆ. ಯಾಕೆಂದರೆ ನಮ್ಮ ಜನಸಂಖ್ಯೆ, ಅದಕ್ಕೆ ಬೇಕಾಗುವಂತಹ ಆಹಾರ ಪ್ರಮಾಣ ಇವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಸ್ವಲ್ಪ ಒಂದು ಫೇಸ್ ವೈಸ್ ಮ್ಯಾನರ್ನಲ್ಲಿ ಸ್ಲೋ ಆಗಿ ಇವುಗಳ ಬಳಕೆಯನ್ನು ಕಡಿಮೆ ಮಾಡ್ತಾ ಹೋಗೋದು ಉತ್ತಮ. ಯಾಕೆಂದರೆ ಯಾವತ್ತಿದ್ರು ನೋಡಿ, ನೇಚರ್ ಈಸ್ ನೇಚರ್, ನ್ಯಾಚುರಲ್ ಈಸ್ ನ್ಯಾಚುರಲ್ ಅಲ್ವಾ? ಪ್ರಕೃತಿ ದತ್ತವಾಗಿ ಬಂದದ್ದೇ ಹೆಚ್ಚು ದಿವಸ ಬದುಕೋದು ಉಳಿಯೋದು ಮತ್ತು ಅದೇ ಶಾಶ್ವತ ನನ್ನ ಪ್ರಕಾರ. ಸೊ ಹಾಗಾಗಿ ನಾವು ಇವೆಲ್ಲ ನಾವು ಕ್ರಿಯೇಟ್ ಮಾಡ್ಕೊಂಡಿರೋವು, ಫರ್ಟಿಲೈಸರ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು ಅಲ್ವಾ? ಹಂಗಾಗಿ ಪ್ರಕೃತಿ ದತ್ತವಾಗಿ ಎಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವೋ ಅಷ್ಟು ರೈತನಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಯಾಕೆಂದರೆ ಈಗ ನ್ಯಾಚುರಲ್ ಫಾರ್ಮಿಂಗು ಬಟ್ ತಕ್ಷಣ ಮಾಡಿದಂಥ ಸಂದರ್ಭದಲ್ಲಿ ಇಳುವರಿ ಕಡಿಮೆ ಆಗೇ ಆಗುತ್ತೆ. ಯಾಕೆಂದರೆ ನೆಲ ಭೂಮಿ ಅದಕ್ಕೆ ಹೊಂದ್ಕೊಂಡಿರ್ತದೆ ಮತ್ತು ಆ ಕ್ರಾಪ್ಸ್ಗಳು ಅದಕ್ಕೆ ಸೂಟಬಲ್ಲ. ಅದಕ್ಕೆ ನೋಡಿ, ಈಗ ನಮ್ಮ ಇಲಾಖೆಯಲ್ಲಿ ಕೆಲವೊಂದು ತಳಿಗಳು, ದೇಶೀ ತಳಿಗಳನ್ನು ಪತ್ತೆ ಹಚ್ಚಿ ಎಲ್ಲೆಲ್ಲಿ ಯಾವ ರೈತ ಬಾಂಧವರ ಹತ್ರ ದೇಶೀ ತಳಿಗಳಿದ್ದಾವೆ ಅವುಗಳನ್ನು ಕಲೆಕ್ಟ್ ಮಾಡಿ ಅದರನ್ನು ಒಂದು ಸಂತತಿ ಅಂದರೆ ಏನು ಇರ್ತದೆ ಅದರದ್ದು ಜೀನ್ ಬ್ಯಾಂಕ್, ಅದನ್ನು ಮಲ್ಟಿಪ್ಲಿಕೇಶನ್ ಮಾಡುವಂಥ ಕೆಲಸವನ್ನು ಯೂನಿವರ್ಸಿಟಿಯವರು ಮಾಡ್ತಾಯಿದ್ದಾರೆ. ಅದನ್ನು ನಾವೆಲ್ಲ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಆ ರೀತಿ ತುಂಬ ದೇಶೀ ತಳಿಗಳು ಪ್ರಮುಖವಾಗಿ ವಿಶೇಷವಾಗಿರ್ತಕ್ಕಂಥ ದೇಶೀ ತಳಿಗಳಿದ್ದರೆ ದಯವಿಟ್ಟು ಕೃಷಿ ಇಲಾಖೆಯವ್ರಿಗೆ ಒಂದಿಷ್ಟು 1-2 kg, 3 kg ಇದ್ದರೆ ಸೀಡ್ಸ್ ಕೊಟ್ಟರೆ ಅದನ್ನು ಒಂದು ಶೇಖರಣೆ ಮಾಡಲಿಕ್ಕೆ ವ್ಯವಸ್ಥೆ ಇದೆ ನಮ್ಮಲ್ಲಿ. GKVKL ಮಾಡಿದ್ದಾರೆ, ಅದನ್ನು ಅವರು ಯಾರು ಕೊಟ್ಟಿದ್ದಾರೆ ಅವ್ರ ಹೆಸರನ್ನು ಇದು ಮಾಡಿ ಮಾಡ್ತೀವಿ. ಸೊ ಅದು ಕೂಡ ಇದಕ್ಕೆ ಪೂರಕವಾದಂಥ. ಯಾಕೆ ಹೇಳಿದೆ ಅಂದರೆ, ಈಗ ದೇಸಿ ತಳಿಗಳಿಗೆ ಪ್ರಕೃತಿ ದತ್ತವಾಗಿ ಇಳುವರಿಯನ್ನು ಕೊಡುವಂಥ ಸಾಮರ್ಥ್ಯ ಇತ್ತು. ಈಗಿನ ತಳಿಗಳಿಗೆ ನೀವು ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಹಾಕಬೇಕಾಗ್ತದೆ. ಅಷ್ಟು ನ್ಯೂಟ್ರಿಯೆಂಟ್ಸ್ ಪ್ರಮಾಣದಲ್ಲಿ ನಾವು ಆರ್ಗ್ಯಾನಿಕಲಿ ಕೊಡೋದು ಕಷ್ಟ ಆಗ್ತದೆ ಅವುಗಳಿಗೆ. ಅಷ್ಟು ವಾಲ್ಯೂಮನ್ನಸ್ ಆಗಿ ಅಷ್ಟು ಪ್ರಮಾಣ ಗಾತ್ರ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಕಷ್ಟ ಆಗ್ತದೆ ಒದಗಿಸ್ತಕ್ಕಂಥದ್ದು. ಸೊ ಹಾಗಾಗಿ ದೇಸಿ ತಳಿಗಳನ್ನು ಹೆಚ್ಚು ಬಳಕೆ ಮಾಡೋದರಿಂದ ಅನುಕೂಲ ಆಗ್ತದೆ. ಅದರತ್ತ ಕೂಡ ಸರ್ಕಾರ ಗಮನ ನೀಡ್ತಾ ಇದೆ.
1: ಸರ್, ನಿಮ್ಮ ಇಲಾಖೆಯ ಒಂದು ಚಟುವಟಿಕೆ ಗ್ರಾಮೀಣ ಹಂತದಲ್ಲಿ ತೆರೆದುಕೊಳ್ಳೋದು ರೈತ ಸಂಪರ್ಕ ಕೇಂದ್ರದ ಮೂಲಕನೇ. ರೈತ ಸಂಪರ್ಕ ಕೇಂದ್ರದ ಮೂಲಕ ನೀವು ಬಿತ್ತನೆ ಬೀಜದ ಜೊತೆಗೆ ಬೇರೆ ಗೊಬ್ಬರಗಳು ಅಂದರೆ ಈಗ ಜೈವಿಕ ಗೊಬ್ಬರ ಇರಬಹುದು, ಲಘು ಪೋಷಕಾಂಶಗಳ ಮಿಶ್ರಣ ಇರಬಹುದು, ಅಥವಾ ಕೆಲವೊಂದಷ್ಟು ರಾಸಾಯನಿಕಗಳಿರ್ಬೋದು, ಇದನ್ನು ಕೂಡ ತಾವು ವಿತರಣೆ ಮಾಡ್ತೀರಿ?
0: ಹೌದು. ಈಗ ನೋಡಿ, ಕಳೆದ ಬಾರಿ ನಾವು ರೈತರಿಗೆ ಪ್ರಮುಖವಾಗಿ ಟಿ ನರಸೀಪುರ ತಾಲೂಕು, ನಂಜನಗೂಡು, ಕೆಆರ್ ನಗರ, ಕೆಲವು ಭಾಗದ ಮೈಸೂರು, HD ಕೋಡಿ ಇಲ್ಲೆಲ್ಲ ಏನು ಮಾಡಿದ್ವಿ, ಭತ್ತ ಬೆಳೆಯೋ ಪ್ರದೇಶದಲ್ಲಿ ರೈತರಿಗೆ ನಾವೇ ಫೋರ್ಸ್ ಮಾಡಿ ಜಿಂಕ್ ಸಲ್ಫೇಟನ್ನು ಕೊಟ್ವಿ. ಜಿಂಕ್ ಸಲ್ಫೇಟನ್ನು ಅದರ ಬಳಕೆ ಕೆಲವೊಂದಷ್ಟೇ ರೈತರು ಮಾಡ್ತಿದ್ರು, ಎಲ್ಲ ರೈತರು ಮಾಡ್ತಿರಲಿಲ್ಲ. ಕಳೆದ ಬಾರಿ ಅದೊಂದು ಮಾಡಿದ್ವಿ, ಮತ್ತು ಈ ಪೊಟ್ಯಾಶ್ ಬಳಕೆಯ ಬಗ್ಗೆ ಹೆಚ್ಚಿನ ಒಂದು ಅವೇರ್ನೆಸ್ಸನ್ನು ಮಾಡಿದ್ವಿ. ಇದು ಎರಡರ ಪರಿಣಾಮ ನೀವು ನೋಡಿರ್ಬೋದು, ಕಳೆದ ವರ್ಷ ಮುಂಗಾರಿನಲ್ಲಿ ಹೆಚ್ಚು ನಮಗೆ ರೋಗ ರುಜಿನಗಳು, ಪೀಡೆಗಳ ಹಾವಳಿ, ಕೀಟಗಳ ಹಾವಳಿ ಕಡಿಮೆನೇ ಆಯಿತು. ಕಳೆದ ಮುಂಗಾರಿನಲ್ಲಿ ಭತ್ತ ಬೆಳೆದಂಥ ರೈತರಿಗೆ ಒಳ್ಳೆಯ ಇಳುವರಿ, ಉತ್ತಮವಾದ ಇಳುವರಿ ಬಂದಿದೆ. ಅಂದರೆ ಪ್ರತಿಯೊಂದಕ್ಕೂ ಅದರದೇ ಆದ ಪಾತ್ರ ಇರ್ತದೆ. ಈಗೇನು ನೀವು ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳಿದ್ರಿ, ಸೆಕೆಂಡರಿ ನ್ಯೂಟ್ರಿಯೆಂಟು, ಈಗ ಜಿಂಕ್ ಮೈಕ್ರೋನ್ಯೂಟ್ರಿಯೆಂಟು, ಅದರ ಪಾತ್ರನೂ ಕೂಡ ಬಹಳ ಇದೆ. ಏನು ಭತ್ತದಲ್ಲಿ ಮತ್ತು ಮುಸುಕಿನ ಜೋಳಕ್ಕೂ ಇದೆ ಅದು. ಈ ಜಿಂಕ್ ಕೆಲಸ ಏನಪ್ಪ ಅಂದರೆ, ಜಿಂಕ್ದು ಮನುಷ್ಯರಿಗೂ ಕೊಡ್ತಾರೆ, ಈ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ತಡ್ಕೊಳ್ತಕ್ಕಂಥ ಶಕ್ತಿ ಕೊಡ್ತದೆ. ಪೊಟ್ಯಾಶ್ ಕೆಲಸ ಏನು ಅಂದರೆ ಎರಡೂ ಕೆಲಸ ಮಾಡುತ್ತೆ, ರೋಗ ನಿರೋಧಕ, ಬರ ನಿರೋಧಕ. ನಮ್ಮ ರೈತ ಬಾಂಧವ್ರು ಏನು ಮಾಡ್ತಾರೆ, ರಾಗಿಗೆ 20-20 ಹಾಕಿ ಬಿಟ್ಬಿಡ್ತಾರೆ, ಇಲ್ಲ DAP ಹಾಕಿ ಬಿಟ್ಬಿಡ್ತಾರೆ. ಪೊಟ್ಯಾಶ್ ಪ್ರಮುಖವಾಗಿ ಹಾಕಬೇಕು, ಅದರಲ್ಲೂ ರೆಡ್ ಸಾಯಿಲ್ಸಲ್ಲಿ. ಈ ಕಪ್ಪು ಮಣ್ಣಲ್ಲಿ ಪೊಟ್ಯಾಶ್ ಹಾಕದೇ ನಡೀತದೆ, ನಮ್ಮ ಕೆಂಪು ಮಣ್ಣಲ್ಲಿ ಪೊಟ್ಯಾಶ್ ಹಾಕಲೇಬೇಕು. ಒಳ್ಳೆಯದಾಯ್ತು ನೀವು ನೆನಪಿಸಿದ್ದು. ಈಗ ನಮ್ಮದು ಈ ಸಲ ಮಳೆ ಕೊರತೆ ಆಗ್ತದೆ, ಬಿಲೋ ನಾರ್ಮಲ್ ಇದೆ ಈ ವರ್ಷ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಮ್ಮ ಗಮನದಲ್ಲಿ ಇಟ್ಕೊಂಡಾಗ ನಾವು ಈ ಪೊಟ್ಯಾಶ್ ಬಳಕೆಯನ್ನು ಮಾಡತಕ್ಕಂಥದ್ದು ತುಂಬ ಒಳ್ಳೆಯದು, ಅಥವಾ ಪೊಟ್ಯಾಶ್ ಉಳ್ಳ ಕಾಂಪ್ಲೆಕ್ಸನ್ನು ಬಳಕೆ ಮಾಡ್ತಕ್ಕಂಥದ್ದು. ಯಾಕೆ ಅಂದರೆ ಅದು ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ, ಬರ ನಿರೋಧಕ ಶಕ್ತಿಯನ್ನು ಕೊಡ್ತದೆ. 1 ವಾರ 15 ದಿವಸ ಮಳೆ ಇಲ್ಲದೇ ಇದ್ದರೂ ತಡ್ಕೊಳ್ಳೋ ಶಕ್ತಿ ಕೊಡ್ತದೆ ಬೆಳೆಗೆ, ಯಾವುದು, ಈ ಪೊಟ್ಯಾಶು. ಸೊ ಹಂಗಾಗಿ ರೈತರು ಅದನ್ನು ಬಳಕೆ ಮಾಡುವುದು ಒಳ್ಳೆಯದು. ಆಮೇಲೆ ನಾವು ಈಗ ಸುಮಾರು ರೈತರು ಕೆಲವರು ಅಡಕೆ, ತೆಂಗು ಇವಕ್ಕೆಲ್ಲ ಬೋರ್ಯಾನನ್ನು ಉಪಯೋಗಿಸಿದ್ದಾರೆ. ಬೋರ್ಯಾಕ್ಸ್ ಕೊಟ್ಟಿದ್ದೀವಿ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಂದ. ಬೋರ್ಯಾಕ್ಸ್ ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗಿಸಿದ್ದಾರೆ. ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಲಿಕ್ವಿಡ್ಗಳನ್ನು ಕೊಟ್ಟಿದ್ದೀವಿ, ಕೆಲವು ತರಕಾರಿಗಳಿಗೆ ಸ್ಪ್ರೇ ಮಾಡ್ಕೊಂಡಿದ್ದಾರೆ. ಜಿಂಕ್ ಸಲ್ಫೇಟ್ ಆಗಲೇ ಹೇಳ್ದಂಗೆ ಜಿಂಕ್ ಸಲ್ಫೇಟ್ ಕೊಟ್ಟಿದ್ದೀವಿ. ಆ ಜಿಂಕ್ ಸಲ್ಫೇಟ್ ಬೇರೆ ಬೇರೆ ಪರ್ಸೆಂಟೇಜಲ್ಲೂ ಬರುತ್ತೆ, ಲಿಕ್ವಿಡಲ್ಲೂ ಬರ್ತದೆ, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಗಳು ಲಿಕ್ವಿಡಲ್ಲೂ ಬರ್ತವೆ, ಆಮೇಲೆ ಸೂಡೋಮನಾಸು, ಟ್ರೈಕೋಡರ್ಮಾ ಇವುಗಳನ್ನು ಕೂಡ ಕೊಟ್ಟಿದ್ದೇವೆ. ಮತ್ತು ಕೆಲವೊಂದು ಕೆಮಿಕಲ್ಸ್ನು ಕೂಡ ಈಗ ಮುಸ್ಕಿನ ಜೋಳದಲ್ಲಿ ಬೂಜು ರೋಗ ಬಂದಂಥ ಸಂದರ್ಭದಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಕೆಲವು ಸಂದರ್ಭಗಳಲ್ಲಿ, ಮತ್ತು ಬೇರೆ ಭತ್ತ ಇಂಥ ಲಾಸ್ಟ್ ಟೈಮ್ ಕಡಿಮೆನೇ ನಮಗೆ ಏನು ರೋಗ ರುಜಿನಗಳ ಇದು ಕಡಿಮೆ ಆಯಿತು ಸ್ವಲ್ಪ, ಅಷ್ಟೊಂದು ಕೀಟನಾಶಕಗಳ ಬೇಡಿಕೆ ಬರಲಿಲ್ಲ. ಒಳ್ಳೆಯದೇ ಅದು ಬೆಳವಣಿಗೆ. ಹಂಗಾಗಿ ನಾವು ಕೀಟನಾಶಕಗಳನ್ನು ಕೂಡ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೊಡ್ತೀವಿ, ಇದು ಕೂಡ ಲಭ್ಯ ಇದೆ.
1: ಕೃಷಿ ಯಂತ್ರೋಪಕರಣಗಳು ಮತ್ತು ಹನಿ ನೀರಾವರಿ
0: ಅದೆಲ್ಲ ಸಬ್ಸಿಡಿ ಅದು ಅಷ್ಟೇ ಇದೆ, 50% ಜನರಲ್ಗೆ, 90% SC/ST ಮತ್ತು ಸ್ಪ್ರಿಂಕ್ಲರು ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಟಗರಿ, ಅಂದರೆ ಜನರಲ್ ಇರ್ಬೋದು, SCP ಇರ್ಬೋದು, TSP ಇರ್ಬೋದು, ಎಲ್ರಿಗೂ 90% ಸಹಾಯಧನದಲ್ಲಿ ಲಭ್ಯತೆ ಇದೆ. ಮತ್ತು ಈಗ ರೈತ ಬಾಂಧವರು ಏನಂದರೆ ನಾನು ರಿಕ್ವೆಸ್ಟ್ ಮಾಡೋದು, ಒಂದು ಕೆಮಿಕಲ್ ಸ್ಪ್ರೇ ಆಗಲಿ, ಒಂದು ರಸಗೊಬ್ಬರ ಆಗಲಿ, ಬಳಕೆಯನ್ನು ಸ್ವಲ್ಪ ಆಲೋಚನೆ ಮಾಡಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಅಲ್ಟಿಮೇಟ್ಲಿ ಕೊನೆಗೆ ಯಾರ್ದು ಮಣ್ಣು, ನಮ್ಮದೇ ಅಲ್ವೇ? ನಮ್ಮ ಜಮೀನೇ ಹಾಳಾಗೋದು ಫಸ್ಟು, ನಾವು ಹಾಕೋದು ನಮ್ಮ ಜಮೀನಿಗೆ ಹಾಕ್ತೀವಿ, ಸ್ಪ್ರೇ ಮಾಡೋದು ನಮ್ಮ ಜಮೀನು ಮಾಡ್ತೀವಿ, ನಮ್ಮ ಜಮೀನಲ್ಲಿರೋ ಬೆಳೆಗೆ. ಅದಕ್ಕೋಸ್ಕರ ವಿವೇಚನಾ ಸಹಿತವಾಗಿ ಬಳಕೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಅದು ಕೀಟನಾಶಕ ಇರ್ಬೋದು ಅಥವಾ ಕಳೆನಾಶಕ ಇರ್ಬೋದು, ರಸಗೊಬ್ಬರಗಳಿರ್ಬೋದು, ಪರ್ಟಿಕ್ಯುಲರ್ಲಿ ಯೂರಿಯಾ. ಯೂರಿಯಾ ನಾವು ಅನ್ಕೊಂಡಷ್ಟು ಅದು ಸುಲಭದ ಮಾತಲ್ಲ, ಅದರ ಪರಿಣಾಮಗಳು ಭಾಳಷ್ಟು ಇದ್ದಾವೆ. ನಮಗೇನು ಅನಿಸುತ್ತೆ, ಹಾಕದ ತಕ್ಷಣ ಗ್ರೀನ್ ಆಗುತ್ತೆ, ತುಂಬ ರಿಸಲ್ಟ್ ಬಂದುಬಿಡುತ್ತೆ, ಫಾಸ್ಟಾಗಿ ಬೇಗ ಬೆಳೆಗೆ ಒಳ್ಳೆಯದು ಅಷ್ಟೇ ಮನಸ್ಸಲ್ಲಿರುತ್ತೆ. ಬಟ್ ಅದರ ದುಷ್ಪರಿಣಾಮಗಳು ಸಾಕಷ್ಟು ಇದ್ದಾವೆ. ಜಲಮೂಲಗಳಿಗೆ ಸೇರ್ಕೊಳ್ತದೆ, ಜಲಮೂಲಗಳಿಗೆ ಸೇರ್ಕೊಂಡಂಥ ಸಂದರ್ಭದಲ್ಲಿ ನೀರನ್ನು ಕಲುಷಿತಗೊಳ್ತದೆ, ಆಮೇಲೆ ಗ್ರೀನ್ ಹೌಸ್ ಗ್ಯಾಸಸ್, ಅಮೋನಿಯಾ ರಿಲೀಸ್ ಆಗ್ತದೆ, ಆಮೇಲೆ ನೈಟ್ರಸ್ ಆಕ್ಸೈಡ್ ರಿಲೀಸ್ ಆಗ್ತದೆ. ಎಲ್ಲ ಗ್ಲೋಬಲ್ ವಾರ್ಮಿಂಗಿಗೂ ಗ್ರೀನ್ ಹೌಸ್ ಗ್ಯಾಸಸ್ಗಳು ರಿಲೀಸ್ ಆದಂಥ ಸಂದರ್ಭದಲ್ಲಿ ವೈಪರೀತ್ಯಗಳಿಗೆ, ಏನು ಹವಾಮಾನದಲ್ಲಿ ಉಷ್ಣತೆಯನ್ನು ಹೆಚ್ಚಿಸ್ಲಿಕ್ಕೂ ಕಾರಣ ಆಗುತ್ತೆ, ಮತ್ತು ಸಾಕಷ್ಟು ಮನುಷ್ಯನ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರ್ತದೆ, ಮತ್ತು ನಮ್ಮ ಮಣ್ಣಿನ ಒಂದು ಸತ್ವವು ಹಾಳಾಗ್ತದೆ, ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಕೂಡ ಹಾಳಾಗ್ತವೆ, ಹೋಗ್ತವೆ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅದರಿಂದ. ಬಟ್ ನಮ್ಮ ರೈತ ಬಾಂಧವರು ಉಪಯೋಗಿಸಬೇಕು, ಎಷ್ಟು ಬೇಕೋ ಅದಕ್ಕೆ, ಎಷ್ಟು ಶಿಫಾರಸು ಮಾಡಿದ್ದೀವೋ ಅಷ್ಟನ್ನೇ ಉಪಯೋಗಿಸಿ ಅಂತ ನನ್ನ ಮನವಿ.
1: ಅಂತಿಮವಾಗಿ ಇಲಾಖೆ ಪರವಾಗಿ ಮುಂಗಾರಿಗೆ ತಮ್ಮ ಸಲಹೆ ಏನು ಸರ್ ರೈತರಿಗೆ?
0: ಮುಂಗಾರು ಈಗ ಅವರು ಏನು ಬಿಲೋ ನಾರ್ಮಲ್ ಅಂತ ಹೇಳಿದ್ದಾರೆ, ನಾರ್ಮಲ್ಗಿಂತ ಕಡಿಮೆ ಆಗುತ್ತೆ ಅಂತ. ಇದು ನಮ್ಮ ಜಿಲ್ಲೆಗೆ ಅಥವಾ ರಾಜ್ಯಕ್ಕಷ್ಟೇ ಸೀಮಿತ ಅಲ್ಲ, ಇಡೀ ರಾಷ್ಟ್ರಕ್ಕೆ ಹೇಳಿದ್ದಾರೆ. ಇಡೀ ರಾಷ್ಟ್ರದಲ್ಲೇ ನಮ್ಮ ಈ ವರ್ಷದ ಮುಂಗಾರು ವಾಡಿಕೆಗಿಂತ ಕಡಿಮೆ ಇರ್ತದೆ ಅನ್ನುವಂಥ ಒಂದು ಹೇಳಿದ್ದಾರೆ. ಹಾಗಾಗಿ ಅದಕ್ಕೇನು ಪ್ಯಾನಿಕ್ ಆಗೋದೇನು ಬೇಕಾಗಿಲ್ಲ ನಮ್ಮ ರೈತ ಬಂಧುವರು. ನಾನು ಹೇಳಿದ್ನಲ್ಲ ಆಗಲೇ, ಏನು ಸಾಧ್ಯತೆಗಳು, ನಾವು ಏನೆಲ್ಲ ಅಳವಡಿಸ್ಕೋಬೇಕು. ಈಗ ಉದಾಹರಣೆಗೆ ಕೃಷಿ ಹೊಂಡ ಹೇಳಿದೆ, ಏನೆಲ್ಲ ಸಾಧ್ಯತೆಗಳಿದೆ. ಈಗ ಆಯಿತು, ಯಾವಾಗಲೂ ಒಂದು 4 ದಿವಸ ಚೆನ್ನಾಗಿ ಮಳೆ ಬಿದ್ದುಬಿಡ್ತಪ್ಪ, ಅದರಲ್ಲ ನೀರು ಶೇಖರಣೆ ಆದರೆ ಒಂದು ದೊಡ್ಡ ಹೊಂಡ ಮಾಡ್ಕೊಳ್ಳಿ, ಜಾಗ ಇದ್ದರೆ 2 ಎಕರೆ ಇದ್ದರೆ 21x21 ಮೀಟ್ರದು 3 ಮೀಟ್ರ್ ಆಳ ಅಂಥದ್ದೊಂದು ಮಾಡ್ಕೊಂಡ್ರೆ ನಿಮಗೆ 2 ಎಕರೆಗೆ 2 ಟೈಮ್ ನೀರು ಹಾಯಿಸ್ಬೋದು, ಅಂದರೆ ಸ್ಪ್ರಿಂಕ್ಲರ್ ಮುಖಾಂತರ. ಹಿಂಗೆಲ್ಲ ಸಾಧ್ಯತೆಗಳಿದೆ, ಅದೊಂದು ಮಾಡ್ಕೋಬೋದು. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಕೆಲವೊಂದು ಈ ಅಗ್ರಾನಮಿಕ್ ಪ್ರಾಕ್ಟೀಸಸ್ ಅಂತೀವಿ, ಬೇಸಾಯ ಪದ್ಧತಿಗಳು. ಈಗ ರಾಗಿನಲ್ಲಿ ಹೇಳೋದಾದರೆ ಹೆಚ್ಚು ಒತ್ತಾಗಿದ್ದರೆ ಅದನ್ನು ತಿನ್ನಿಂಗ್ ಮಾಡ್ತಕ್ಕಂಥದ್ದು, ಅಂದರೆ ಮಧ್ಯ ಗಿಡಗಳನ್ನು ತೆಗಿತಕ್ಕಂಥದ್ದು. ಆಮೇಲೆ ಡಸ್ಟ್ ಮಲ್ಚಿಂಗ್ ಅಂತ ಹೇಳಿದೆ ಆಗಲೇ, ಚಿಪ್ಪುಕುಂಟೆಯನ್ನು ಹಾಯಿಸಿ ಮಣ್ಣಿನ ಪದರವನ್ನು ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಅದು ಒಂದು. ಈಗ ಕೆಲವು ಬೆಳೆಗಳಿಗೆ ಸಂದಿಗ್ಧ ಹಂತಗಳಲ್ಲಿ ನೀರು ಬೇಕಾದಂಥ ಸಂದರ್ಭದಲ್ಲಿ ಆಲ್ಟರ್ನೇಟಿವ್ ಆಗಿರ್ತಕ್ಕಂಥದ್ದು ಕೃಷಿ ಭಾಗ್ಯ. ಅದಕ್ಕೆ ನಾನು ಹೇಳೋದಂತೂ ಅದು ಈ ಒಂದು ಡ್ರೈಲ್ಯಾಂಡ್ಗೆ, ಅಂದರೆ ಒಣ ಪ್ರದೇಶಕ್ಕೆ, ಮಳೆಯಾಶ್ರಿತ ಪ್ರದೇಶಕ್ಕೆ ಒಂದು ವರದಾನ ಅಂತಲೇ ಹೇಳ್ಬೋದು ಕೃಷಿ ಭಾಗ್ಯ ಸ್ಕೀಮನ್ನು. ಯಾಕೆಂದರೆ ಅದು ತುಂಬ ಅದ್ಭುತವಾದ ಒಂದು ಪರಿಣಾಮವನ್ನು ಬೀರ್ತದೆ. ಮತ್ತು ಅಷ್ಟೊಂದು ಎಲ್ಲ ಸಬ್ಸಿಡಿನಲ್ಲಿ ಎಲ್ಲ ಒಂದು ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ಸರ್ಕಾರ, ಅದನ್ನು ರೈತರು ಸದ್ಬಳಕೆ ಮಾಡ್ಕೊಂಡ್ರೆ, ಹೆಚ್ಚಿನ ಇದು ಬೇಕು ಅಂದರೆ ಬೇಕಾದರೆ ನಾವು ಕೇಂದ್ರ ಕಚೇರಿಗೆ ಬರೆದು ತರಿಸ್ಕೊಳ್ತೀವಿ. ಈಗಿರೋದು ಎಲ್ಲ ರೈತರು ಮಾಡಿಸ್ಕೊಂಡು ಈಗೊಂದು 250 ಹೊಂಡ ಕೊಟ್ಟಿದ್ದಾರೆ, ಮತ್ತು ಇನ್ನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಮುಗಿದ್ರೆ ಅವ್ರು ತರಿಸ್ಕೊಳ್ತೀವಿ, ಆ ಬೇಡಿಕೆ ಇದೆ ಅಂದರೆ ಕೊಡ್ತಾರೆ.
1: ಒಳ್ಳೆಯದು ರವಿ ಅವರೇ. ಇದುವರೆಗೂ ಮುಂಗಾರಿಗೆ ಪೂರ್ವ ಸಿದ್ಧತೆ ಹಾಗೂ ಇಲಾಖೆಯ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ವಿವರವಾಗಿ ಮಾಹಿತಿ ನೀಡಿದಿರಿ. ಒಳ್ಳೆಯದಾಗಲಿ, ವಂದನೆಗಳು, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಕೃಷಿ ರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮುಂಗಾರಿಗೆ ಪೂರ್ವ ಸಿದ್ಧತೆ ಈ ಕುರಿತು ಮಾತನಾಡಿದವರು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆಆರ್ ರವಿ ಅವರು. ಸಂದರ್ಶಿಸಿದವರು ಎನ್ ಕೇಶವಮೂರ್ತಿ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಹೊಸ ರೇಷ್ಮೆ ಹುಳು ಹೈಬ್ರಿಡ್ ಮತ್ತು ಜನಪ್ರಿಯ ಡಬಲ್ ಹೈಬ್ರಿಡ್ಗಳ ಪ್ರಯೋಜನಗಳು ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಲ್ ಕುಸುಮ ಅವರೊಂದಿಗೆ ಸಂದರ್ಶನ ಇರಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕೇಳುಗರೆ, ಈಗೊಂದು ಜನಪದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಸಿ ಅಶ್ವಥ್ ಹಾಗೂ ಸಂಗಡಿಗರು.
3: ಅಕ್ಕ ನೋಡು,
4: ಹ್ಯಾಪಿ ಬರ್ತ್ಡೇ ಬ್ರೋ.
3: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
4: ಯಾವಾಗ್ಲೂ ಶಾಪಿಂಗ್.
3: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
5: ಸೇವಿಂಗ್ ಮಾಡೋ ವಯಸ್ಸು ಕೂಡ.
6: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆರ್ಬಿಐ ಹೇಳುತ್ತೆ.
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಮತ್ತೆ ಸಿಗೋಣ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ಕೃಷಿರಂಗ ಕಾರ್ಯಕ್ರಮ ಮೂಡಿಬಂತು. ಕೇಳುಗರೆ, ವೇಳೆ ಇನ್ನೇನು 7:34 ಇದೆ. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿಯಿದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ: ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳಿಂದ ಉಂಟಾಗುವ ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲುಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಭಾಕರ್ ಪ್ರಕಾಶ್ ನವೋಲೇಕರ್ ವಹಿಸಲಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ನಿವೃತ್ತ ಐಪಿಎಸ್ ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ ಮತ್ತು ಅರ್ಥಶಾಸ್ತ್ರಜ್ಞ ಡಾ ಶಮಿಕಾ ರವಿ ಅವರನ್ನು ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮಿತಿಯಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳು ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಬದಲಾವಣೆಗೆ ಕಾರಣವಾಗುತ್ತಿದ್ದು ಇದು ಯಾವುದೇ ರಾಷ್ಟ್ರದ ವರ್ತಮಾನ ಮತ್ತು ಭವಿಷ್ಯಕ್ಕೆ ಬಹಳ ಮಹತ್ವದ ಸವಾಲನ್ನು ಒಡ್ಡುತ್ತವೆ ಎಂದು ಸಚಿವ ಅಮಿತ್ ಶಾ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿಂದು ನಡೆದಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯು ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದು ಹಲವು ಪ್ರಮುಖ ವಿಚಾರಗಳ ಕುರಿತು ನಡೆಸಲಾದ ಮಾತುಕತೆ ಫಲಪ್ರದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಮೆರಿಕ ಮತ್ತು ಕೆನಡಾ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ನಾಗರಾಜ ನಾಯ್ಡು ಮಾತನಾಡಿ, ಕ್ವಾಡ್ ಪ್ರಾಯೋಗಿಕ ಮತ್ತು ಕ್ರಿಯಾಶೀಲ ವೇದಿಕೆಯಾಗಿದ್ದು ನಿರ್ದಿಷ್ಟ ಲಾಭಗಳನ್ನು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಸಮುದ್ರ ಮತ್ತು ಬಹುರಾಷ್ಟೀಯ ಸುರಕ್ಷತೆ, ಆರ್ಥಿಕ ಅಭಿವೃದ್ಧಿ, ನಿರ್ಣಾಯಕ ಮತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣೆಯ ವಿಚಾರಗಳು ಕ್ವಾಡ್ ರಾಷ್ಟ್ರಗಳ ನಡುವಿನ ಸಹಕಾರದ ಪ್ರಮುಖ ಆಧಾರ ಸ್ತಂಭಗಳಾಗಿವೆ. ಇವುಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ಉಪಕ್ರಮಗಳನ್ನು ಪ್ರಕಟಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿಗಳ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ PMWANI ಅಡಿಯಲ್ಲಿ ದೂರಸಂಪರ್ಕ ಇಲಾಖೆ ಬಳಕೆದಾರ ಸ್ನೇಹಿ ಸುಧಾರಣೆಗಳ ಸರಣಿಯನ್ನು ಪರೀಕ್ಷಿಸಿದೆ. ನೂತನ ಕ್ರಮಗಳಲ್ಲಿ ಲ್ಯಾಪ್ಟಾಪ್ಗಳು ಮತ್ತು ಇತರ ಸಾಧನಗಳಿಗೆ QR ಆಧಾರಿತ ದೃಢೀಕರಣ, ಅಲ್ಪಾವಧಿಯ ವೈಫೈ ಯೋಜನೆಗಳ ಪರಿಚಯ ಮತ್ತು ಸುಲಭ ಗುರುತಿಸುವಿಕೆ ಮತ್ತು ವರ್ಧಿತ ವಿಶ್ವಾಸ

0: ಅರ್ಹತೆಗಾಗಿ ಪಿಎಂಡಬ್ಲ್ಯೂಎಎನ್ಐ ಹಾಟ್ಸ್ಪಾಟ್ ಹೆಸರುಗಳ ಪ್ರಮಾಣೀಕರಣ ಸೇರಿವೆ. ಈ ವರ್ಷದ ಜುಲೈ ವೇಳೆಗೆ ವ್ಯವಸ್ಥೆಯಾದ್ಯಂತ ಬಳಕೆದಾರ ಸ್ನೇಹಿ ವೈಶಿಷ್ಟ್ಯಗಳನ್ನು ಅನುಷ್ಠಾನಗೊಳಿಸಲು ಪರಿಷ್ಕೃತ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ಎಲ್ಲ ಪಿಎಂಡಬ್ಲ್ಯೂಎಎನ್ಐ ಪಾಲುದಾರರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಕೇಂದ್ರ ಸಂವಹನ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರವೇಶಿಸಬಹುದಾದಂತಹ ಮತ್ತು ಕೈಗೆಟುಕುವ ಡಿಜಿಟಲ್ ಸಂಪರ್ಕವಾಗಿ ಪರಿವರ್ತಿಸುವ ಸರ್ಕಾರದ ನಿರಂತರ ಪ್ರಯತ್ನಗಳ ಭಾಗವಾಗಿದೆ. ಡ್ರೋನ್ಗಳ ಮೂಲಕ ಮಾದಕ ದ್ರವ್ಯ ಮತ್ತು ಶಸ್ತಾಸ್ತ್ರಗಳ ಕಳ್ಳಸಾಗಣೆ ತಡೆಯಲು ಮುಂದಿನ 6 ತಿಂಗಳ ಒಳಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ರಾಜಸ್ಥಾನದ ಬಿಕಾನೇರ್ ಬಳಿ ಬಿಎಸ್ಎಫ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ವಹಿಸಿದಂತಹ ಪಾತ್ರ ಶ್ಲಾಘನೀಯ. ಆ ಸಂದರ್ಭದಲ್ಲಿ ಬಿಎಸ್ಎಫ್ ಗಡಿಯನ್ನು ದೃಢವಾಗಿ ಕಾಪಾಡಿದ್ದಲ್ಲದೆ ಗಡಿ ಜಿಲ್ಲೆಗಳಲ್ಲಿ ವಾಸಿಸುವ ಜನರ ಮನೋಸ್ಥೈರ್ಯವನ್ನು ಹೆಚ್ಚಿಸಿದೆ ಎಂದು ಅವರು ಹೇಳಿದ್ದಾರೆ. ಗಡಿ ಭದ್ರತೆಯನ್ನು ಸಂಪೂರ್ಣವಾಗಿ ಸುರಕ್ಷಿತಗೊಳಿಸಲು ಬಿಎಸ್ಎಫ್ ಸೇನೆ, ಆಡಳಿತ ಮತ್ತು ಜಾಗರೂಕ ನಾಗರಿಕರನ್ನು ಒಳಗೊಂಡಂತಹ 4 ಕೋನ್ಗಳ ಗ್ರಿಡ್ ಅನ್ನು ರಚಿಸುವ ಅಗತ್ಯವಿದೆ. ಈ 4 ಕೋನ್ಗಳ ಗ್ರಿಡ್ನೊಂದಿಗೆ ಗಡಿಯಲ್ಲಿನ ಬೆದರಿಕೆಗಳನ್ನು ಪೂರ್ಣ ಬೆಂಬಲದಿಂದ ಎದುರಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅಡಿಯಲ್ಲಿ ದೇಶದ ಭದ್ರತಾ ವ್ಯವಸ್ಥೆ ಪ್ರಮುಖ ರೂಪಾಂತರಕ್ಕೆ ಒಳಗಾಗಿದೆ. ಸಶಸ್ತ್ರ ಪಡೆಗಳು ಮತ್ತು ಅರೆಸೇನಾ ಪಡೆಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಭಯೋತ್ಪಾದನೆಯ ವಿರುದ್ಧ ಕಠಿಣ ನಿಲುವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕೂ ಮೊದಲು ಕೇಂದ್ರ ಗೃಹ ಸಚಿವರು ಗಡಿ ಹೊರ ಠಾಣೆಗಳಲ್ಲಿ ಹೊಸದಾಗಿ ನಿರ್ಮಿಸಲಾದಂತಹ 14 ಮಹಿಳಾ ಬ್ಯಾರಕ್ಗಳನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 3 ದಿನಗಳ ಭೇಟಿಗಾಗಿ ಇಂದು ಸಿಕ್ಕಿಂಗೆ ಆಗಮಿಸಿದರು. ಅವರು ಆರ್ಕಿಡೇರಿಯಂ ಮತ್ತು ನಮ್ಗ್ಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿ ಇಲ್ಲಿಗೆ ಭೇಟಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲರಾದಂತಹ ಓಂ ಪ್ರಕಾಶ್ ಮಾಥುರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಉಪಸ್ಥಿತರಿದ್ದರು. ಇದು ಆರ್ಕಿಡ್ಗಳನ್ನು ಬೆಳೆಸಲು ಮತ್ತು ಪ್ರದರ್ಶಿಸಲು ವಿನ್ಯಾಸಗೊಳಿಸಲಾದಂತಹ ಹವಾನಿಯಂತ್ರಿತ ಹಸಿರುಮನೆಯಾಗಿದೆ. ರಾಷ್ಟ್ರಪತಿಗಳು ಆರ್ಕಿಡೇನಿಯಂನಲ್ಲಿ ರಾಜ್ಯದ ಶ್ರೀಮಂತ ಪರಿಸರ ಮತ್ತು ಹೂವಿನ ಪರಂಪರೆಯನ್ನು ವೀಕ್ಷಿಸಿದರು. ನಾಳೆ ರಾಷ್ಟ್ರಪತಿಗಳು ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದಾರೆ ಮತ್ತು ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಅವರು ಸಿಕ್ಕಿಂ ಪೊಲೀಸರಿಗೆ ರಾಷ್ಟ್ರಪತಿಗಳ ಪೊಲೀಸ್ ಪದಕವನ್ನು ಪ್ರದಾನ ಮಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಸ್ಥಿತಿಸ್ಥಾಪಕ, ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಹಲವಾರು ಕಾರ್ಯತಂತ್ರದ ಉಪಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿಯವರೆಗೆ 12 ಫ್ಯಾಬ್ರಿಕೇಷನ್ ಮತ್ತು ಫ್ಯಾಬ್ರಿಕೇಶಿಂಗ್ ಯೋಜನೆಗಳು ಹಾಗೂ 24 ಅರೆವಾಹಕ ವಿನ್ಯಾಸ ಯೋಜನೆಗಳನ್ನು ಅನುಮೋದಿಸಲಾಗಿದೆ. ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ಅವರ ಕಳವಳಗಳನ್ನು ಪರಿಹರಿಸುವ ದೃಷ್ಟಿಕೋನದೊಂದಿಗೆ ಭಾರತ ಸೆಮಿಕಂಡಕ್ಟರ್ ಮಿಷನ್ ಇನ್ಸರ್ವೇಟಿವ್ ಸಪೋರ್ಟ್ ಎಂಬ ನೂತನ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ ಸರ್ಕಾರಿ ಯೋಜನೆಗಳು, ನೀತಿಗಳು, ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಅನುಮೋದಿತ ಯೋಜನೆಗಳು ಮತ್ತು ಭಾರತದಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿರುವ ಹೂಡಿಕೆದಾರರಿಗೆ ನಿಯಂತ್ರಕ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ವೆಬ್ಸೈಟ್ ಮೂಲಕ ಪೋರ್ಟಲ್ ಅನ್ನು ಪ್ರವೇಶಿಸಬಹುದಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC 2025-26 ಆರ್ಥಿಕ ವರ್ಷದಲ್ಲಿ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಿಸುವ ಮೂಲಕ ಐತಿಹಾಸಿಕ ಮೈಲಿಗಲ್ಲು ದಾಖಲಿಸಿದೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೆವಿಐಸಿ ಅಧ್ಯಕ್ಷ ಮನೋಜ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತು ಲಕ್ಷಾಂತರ ಗ್ರಾಮೀಣ ಕುಶಲಕರ್ಮಿಗಳ ಕಠಿಣ ಪರಿಶ್ರಮದಿಂದ ಈ ಮೈಲಿಗಲ್ಲು ಸಾಧನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೆವಿಐಸಿ 2 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಅದರಲ್ಲಿ 80% ಮಹಿಳೆಯರು ಇದ್ದಾರೆ. 12 ವರ್ಷಗಳ ಹಿಂದೆ ಖಾದಿ ಉದ್ಯಮದ ವಹಿವಾಟು ಕೇವಲ 30-32 ಸಾವಿರ ಕೋಟಿ ರೂಪಾಯಿಗಳಷ್ಟಿತ್ತು. ಪ್ರಸ್ತುತ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಾಗಿದೆ. ಖಾದಿ ಉತ್ಪನ್ನಗಳ ವ್ಯವಹಾರವನ್ನು ಮತ್ತಷ್ಟು ಹೆಚ್ಚಿಸಲು ಕೆವಿಐಸಿ ಶೀಘ್ರದಲ್ಲೇ ಇ ಕಾಮರ್ಸ್ ವೇದಿಕೆಯನ್ನು ಪ್ರಾರಂಭ ಮಾಡಲಿದೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿಯ ಮೊದಲನೆಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶವನ್ನು ಪಡೆಯಲಿದ್ದು, ಸೋತ ತಂಡಕ್ಕೆ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಫೈನಲ್ಗೆ ಏರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು, ಗೆದ್ದ ತಂಡ ಎರಡನೆಯ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ ಪಡೆದಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಪಿವಿ ಸಿಂಧು ಅವರು ಇಂಡೋನೇಷ್ಯಾದ ಪುಟ್ರಿ ಕುಸುಮಾ ವರ್ದಾನಿ ಅವರನ್ನು 11-17, 11-18 ನೇರ ಸೆಟ್ಗಳಿಂದ ಸೋಲಿಸಿ ಸುಲಭವಾಗಿ ಪಂದ್ಯಾವಳಿಯ ಎರಡನೇ ಸುತ್ತಿಗೆ ಮುನ್ನಡೆ ಪಡೆದರು. ಪುರುಷರ ಡಬಲ್ಸ್ನ ವಿಭಾಗದಲ್ಲಿ ಭಾರತದ ಜೋಡಿಯು ಅಮೆರಿಕದ ಪ್ರೀಸ್ಲಿ ಸ್ಮಿತ್ ಮತ್ತು ಚೆನ್ ಝಿಇ ಜೋಡಿ ವಿರುದ್ಧ 26-28, 21-15, 21-13 ಸೆಟ್ಗಳಿಂದ ಗೆಲುವನ್ನು ದಾಖಲಿಸಿ ಎರಡನೆಯ ಸುತ್ತಿನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡರು. ಉಕ್ರೇನ್ ಮೇಲೆ ರಷ್ಯಾ 100ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಕಳೆದ ರಾತ್ರಿ ದಾಳಿ ನಡೆಸಿದೆ ಎಂದು ಉಕ್ರೇನ್ ವಾಯುಪಡೆ ತಿಳಿಸಿದೆ. ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ವಿದೇಶಿ ನಾಗರಿಕರು ಉಕ್ರೇನ್ ರಾಜಧಾನಿ ಕೀವ್ ಅನ್ನು ಸಾಧ್ಯವಾದಷ್ಟು ಬೇಗ ತೊರೆಯುವಂತೆ ರಷ್ಯಾ ಆಗ್ರಹಪಡಿಸಿದೆ. ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಇಂದು ನವದೆಹಲಿಯಲ್ಲಿ ಅಪ್ನಾಪನ್ ನರೇಂದ್ರ ಮೋದಿ ಸಂಗ್ ಮೇರೆ ಅನುಭವ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಯ್ಯನಾಯ್ಡು, ಪ್ರತಿಯೊಬ್ಬರೂ ಅದರಲ್ಲೂ ವಿಶೇಷವಾಗಿ ಉದಯೋನ್ಮುಖ ರಾಜಕಾರಣಿಗಳು ಈ ಪುಸ್ತಕವನ್ನು ಓದಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಸಮಯ ಸರಿಯಾಗಿ 7:45:25 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ರಿ ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮೈಸೂರು ಕೇಂದ್ರವನ್ನು. ಸಮಯ 7:45, ಕಾರ್ಯಕ್ರಮ ಮೈಸೂರು ಜಂಕ್ಷನ್. ಈ ಕಾರ್ಯಕ್ರಮ ಪ್ರತಿ ಮಂಗಳವಾರ ಸಂಜೆ 7:45-8 ಪ್ರಸಾರ ಆಗ್ತಾ ಇದೆ. ವಿಭಿನ್ನ ವಿಶಿಷ್ಟ ವಿಚಾರಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರ್ತೀವಿ. ಪ್ರತಿ ದಿನದ ವಿಚಾರಗಳು, ವಿಶೇಷ ಘಟನೆಗಳು, ವಿಶೇಷ ದಿನಗಳು, ಹಾಗೆ ಹರಟೆ ಇರುತ್ತೆ. ಹರಟೆಯಲ್ಲಿ ಭಾಗವಹಿಸ್ಲಿಕ್ಕೆ ನಾನು ಬಂದಿದ್ದೀನಿ ದಿಗ್ವಿಜಯ್ ಬಿ,
3: ಹಾಗೆ ನಾನು ಕೀರ್ತನಾ ವಿ,
4: ಹಾಗೆ ನಾನು ಚಿನ್ಮಯಿ KS. ನಾವ್ ಇವತ್ತು ಏನು ವಿಷಯ ಅನ್ನೋದಂದ್ರೆ, ನಾವು ಹೋದ್ವಾರನೇ ಕ್ಲೂ ಕೊಟ್ಟಿದ್ವಿ, ಇದು ಮಹಾಸಾಗರ. ಆ ಸಾಗರನ ನಾವು ಮುಂದಿನ ವಾರ ಮಾತಾಡೋಣ, ಇವತ್ತು ಮಾತಾಡೋಷ್ಟು ಪುರ್ಸೊತ್ತಿಲ್ಲ ಅಂತ ಹೇಳಿದ್ವಿ. ಆದ್ರಿಂದ ಇವತ್ತು ಆ ಸಾಗರದ ಕುರಿತಾಗೆ ಮಾತಾಡಕ್ ಸೇರಿದೀವಿ
2: ಅಲ್ವಾ. ಈಗ ವಿಚಾರಕ್ಕೆ ಒಟ್ಟು ವಿಷಯಕ್ಕೆ ಬಂದ್ಬಿಡೋದಕ್ಕಿಂತ ಮುಂಚೆ ನಾವು ಕೆಲವೊಂದು ವಿಚಾರಗಳನ್ನ ಮಾತಾಡಬೇಕು.
4: ಹೌದು,
2: ಕಳೆದ ವಾರ ನಾವು ಬಹಳಷ್ಟು ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಮಾತಾಡ್ತಾ ಹೋದ್ವಿ ಅಲ್ವಾ ಕೀರ್ತನ. ನಮ್ಮ ಚಿನ್ಮಯಿ ಕೂಡ ಹೇಳಿದ್ಲು ಏನಂದ್ರೆ, ಕ್ಲೂ ಕೊಟ್ಬಿಟ್ಟಿದ್ವಿ ಅಂತ ಹೇಳಿ. ಈಗ ಕೆಲವರು ಕಾರ್ಯಕ್ರಮ ಕೇಳಿರಲ್ಲಪ್ಪ, ಅಂತವ್ರಿಗೆ ಏನ್ ಗೊತ್ತಾಯ್ತದೆ? ಇನ್ ಕೆಲವರಂತೂ ಏನು ಈ ಬಾರಿಯ ಮೈಸೂರು ಜಂಕ್ಷನ್ ಅಲ್ಲಿ ಏನ್ ವಿಚಾರ ಮಾತಾಡ್ತಾರೆ ಅನ್ನೋದು ಕೂಡ ಕುತೂಹಲದಿಂದ. ಅಂತವ್ರಿಗೆ ಗೊತ್ತು, ಇನ್ ಕೆಲವ್ರಿಗೆ ಗೊತ್ತಿಲ್ಲ ಅಲ್ವಾ. ಏನು ವಿಷಯ ಹೇಳ್ಬಿಡು ಕೀರ್ತನ.
3: ಖಂಡಿತ ದಿಗ್ವಿಜಯ್. ಏನಂದ್ರೆ, ನಾವು ಕಳೆದ ಬಾರಿ ಮಾತನಾಡಿದ್ದು, ನಾವು ಒಂದು ಕಾರ್ಯಕ್ರಮನ ಪ್ರೆಸೆಂಟ್ ಮಾಡಬೇಕು ಅಂದ್ರೆ ಅದರ ಹಿಂದೆ ಎಷ್ಟು ಶ್ರಮ ಇರುತ್ತೆ, ಏನೆಲ್ಲ ಕೆಲಸಗಳನ್ನ ಮಾಡಿ ಒಂದು ಪ್ರೋಗ್ರಾಮ್ನ ತಯಾರು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಳೆದ ವಾರ ಮಾತನಾಡಿದ್ವಿ. ಆ ಕಾರ್ಯಕ್ರಮದ ಕಡೆಯಲ್ಲಿ ನಾವು ಒಂದು ಎಲ್ಲರನ್ನೂ ನೆನಪಿಸ್ಕೊಳ್ತಾ ಒಂದು ಮಾತು ಹೇಳಿದ್ವಿ, ಏನಂದ್ರೆ, ನಾವು ಮಾಡುವಂತಹ ಕಾರ್ಯಕ್ರಮಗಳನ್ನ ಪ್ರಮೋಟ್ ಮಾಡೋದಕ್ಕೆ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ಸಂಬಂಧಪಟ್ಟಿದ್ದ ಏನೇ ಫೋಟೋಸ್ ನಮ್ಮ ಹತ್ರ ಇದ್ರು ಅದನ್ನೆಲ್ಲ ಅಪ್ಲೋಡ್ ಮಾಡಿ ಇಂಥ ದಿನ ಇಂಥ ಕಾರ್ಯಕ್ರಮ ಇದೆ ಅನ್ನೋ ಒಂದು ಅರಿವು ಮೂಡಿಸ್ತಾ ಇದೀವಲ್ಲ, ಅದ್ರ ಬಗ್ಗೆ ಮಾತಾಡೋಣ ಇವತ್ತು ಅಂತ ಕಳೆದ ವಾರನೇ ಡಿಸೈಡ್ ಮಾಡ್ಕೊಂಡಿದ್ವಿ.
2: ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ಮೇಲೆ ಈಗಾಗಲೇ ಕೂಡ ಗೊತ್ತಾಗಿರುತ್ತೆ ಏನಪ್ಪಾ ಸೋಷಿಯಲ್ ಮೀಡಿಯಾ. ಮೈಸೂರು ಆಕಾಶ

0: ಆಕಾಶವಾಣಿನ ನಾವು ರೇಡಿಯೋ ಟ್ಯೂನ್ ಮಾಡಿ ಕೇಳ್ತಾ ಇರ್ತೀವಿ.
1: ಹೌದು,
0: ಸೋಷಿಯಲ್ ಮೀಡಿಯಾ ಬಹಳಷ್ಟು ಜನ ಉಪಯೋಗಿಸೋರು ಗೊತ್ತಿರುತ್ತೆ, ಏನೇನು ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದಾವೆ, ಹಾಗೆ ಯಾವ್ಯಾವ ಪ್ಲಾಟ್ಫಾರ್ಮ್ಗಳಲ್ಲಿ ಮೈಸೂರು ಆಕಾಶವಾಣಿ ಪ್ರಮೋಟ್ ಆಗ್ತಾ ಇದೆ ಅಂತಲ್ವಾ ಚಿನ್ಮಯ್ಯ. ಈಗ ಹೆಚ್ಚು ಚಿನ್ಮಯ್ಯ ಗೊತ್ತು, ಯಾಕೆಂದ್ರೆ ಆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಚೆನ್ನಾಗಿ ಅರ್ದು ಕುಡ್ದಿರೋಳು ನಮ್ಮ ಚಿನ್ಮಯ್ಯ, ಅದನ್ನ ಚೆನ್ನಾಗಿ ನೋಡ್ಕೋತಿರೋಳು ನನ್ನ ಚಿನ್ಮಯ್ಯ. ಏನ್ ಚಿನ್ಮಯ್ಯ, ಹೌದಾ?
1: ಹೌದು ದಿಗ್ವಿಜಯ್, ಆಗ್ಲೇ ಕೀರ್ತನ ಹೇಳ್ದಂಗೆ ನಾವು ಪ್ರಮೋಟ್ ಮಾಡ್ತಾ ಇದೀವಿ, ನಮ್ಮ ಕಾರ್ಯಕ್ರಮ ಏನ್ ಬರ್ತಾ ಇದೆ ಅನ್ನೋದು ತಿಳಿಸ್ತಾ ಇದೀವಿ. ಅದ್ರ ಜೊತೆಗೆ ಮುಖ್ಯವಾಗಿ ಒಂದು ವಾಹಿನಿಯಾಗೆ ಉಪಯೋಗಿಸ್ಕೊಂಡು ನಾವು ಯೂಟ್ಯೂಬ್ನಲ್ಲಿ ಇಲ್ಲಿ ಬಂದಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಅಲ್ಲಿ ಹಾಕ್ತಾ ಇದೀವಿ. ಕೇಳುಗರು ನಾವು ಅವತ್ತಿನ ದಿನ ಪ್ರಸಾರ ಅದ ಕೇಳಕ್ಕಾಗ್ಲಿಲ್ಲ ಅನ್ನೋ ಆ ಒಂದು ಬೇಜಾರನ್ನ ನಾವು ಖಂಡಿತವಾಗ್ಲೂ ಪರಿಗಣಿಸಿ ಅವ್ರಿಗೆ ಎಷ್ಟೋ ಕಾರ್ಯಕ್ರಮಗಳನ್ನ ನಾವು ಯೂಟ್ಯೂಬ್ನಲ್ಲಿ ಲಭ್ಯ ಆಗೋಂಗ್ ಮಾಡ್ತಾ ಇದೀವಿ. ಕೆಲವೊಂದು ಇವಾಗ ಮೈಸೂರು ಜಂಕ್ಷನ್ ನೀವು ಹಾಕ್ತಾ ಇಲ್ಲ ಅಂತ ಇದನ್ನೇ ಕೇಳ್ಬೋದು, ಎಲ್ಲಾ ಕಾರ್ಯಕ್ರಮ ಹಾಕ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕ್ತಾ ಇದೀವಿ. ಅದನ್ನ ಹಾಗೆ ನಮ್ಮ ಕೇಳುಗರು ಅಲ್ಲಿ ಯೂಟ್ಯೂಬ್ನಲ್ಲಿ ಹೋಗಿ ನೋಡಿ ಅದನ್ನ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.
0: ಚಿನ್ಮಯ್ ಯಾವ್ಯಾವ ಪ್ಲಾಟ್ಫಾರ್ಮ್ ಅವೆ ಅಂತ ಕೇಳಿದೆ, ನೀನು ಹೋಗಿ ಎಲ್ಲ ಒಳಗೆ ಒಕ್ಕಿ ಶುರು ಮಾಡಿಬಿಟ್ಟೆ. ಇರ್ಲಿ, ತೊಂದರೆ ಇಲ್ಲ, ಆಯ್ತು. ಯಾಕೆಂದ್ರೆ ಆ ವಿಚಾರ ನಾವು ಹೇಳಬೇಕು ಅಲ್ವಾ. ಈಗ ಮೈಸೂರು ಆಕಾಶವಾಣಿ ಬೆಳಗ್ಗೆ 5:53 ಶುರುವಾಗಿ ರಾತ್ರಿ 11:10 ತನಕ ಬರುತ್ತೆ. ಎಲ್ಲ ಕಾರ್ಯಕ್ರಮಗಳನ್ನು ಹಾಕಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಅಷ್ಟು ನಮ್ಮಲ್ಲಿ ಕಾರ್ಯಕ್ರಮವನ್ನು ಹಾಕಲಿಕ್ಕೆ ರಿಸೋರ್ಸ್ ಇಲ್ಲದಿದ್ರೂ ಕೂಡ ಸಾಧ್ಯವಾದಷ್ಟು ಕಾರ್ಯಕ್ರಮಗಳನ್ನು ಹಾಕ್ತಾ ಇದ್ದೀವಿ ಅಲ್ವಾ. ಈಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಯಾವ್ಯಾವುದು ಮೀಡಿಯಾಗಳು ನಮ್ಮಲ್ಲಿದ್ದಾವೆ ಅದನ್ನು ಹೇಳು.
1: ಸಾಮಾಜಿಕ ಜಾಲತಾಣದಲ್ಲಿ ಒಟ್ಟು ನಮ್ದು 5 ಇದೆ. ಒಂದು ಫೇಸ್ಬುಕ್, ಇನ್ನೊಂದು ಎಕ್ಸ್ ಮೀಡಿಯಾ, ಇಷ್ಟು ದಿನ ಟ್ವಿಟರ್ ಅಂತ ಇತ್ತು, ಇದೀಗ ಎಕ್ಸ್ ಮೀಡಿಯಾ ಅಂತ ಆಗಿದೆ. ಆಮೇಲೆ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಚಾನೆಲ್, ಯೂಟ್ಯೂಬ್, ಈ 5ರಲ್ಲೂ ಇರುತ್ತೆ. ಫೇಸ್ಬುಕ್ ನಲ್ಲಿ ಫೇಸ್ಬುಕ್ ಪೇಜು ಇದೆ, ಫೇಸ್ಬುಕ್ ಪ್ರೊಫೈಲು ಇದೆ. ಫೇಸ್ಬುಕ್ ಪೇಜ್ ಹೆಸರು ಆಕಾಶವಾಣಿ ಮೈಸೂರು, ಫೇಸ್ಬುಕ್ ಪ್ರೊಫೈಲ್ ನಲ್ಲಿ ಹೆಸರು ಆಕಾಶವಾಣಿ ಮೈಸೂರು ಅಂತ ಇರುತ್ತೆ.
0: ಓಕೆ, ಫೇಸ್ಬುಕ್ ಪೇಜ್ ಆಕಾಶವಾಣಿ ಮೈಸೂರು, AKASHAVANI ಆಕಾಶವಾಣಿ MYSOR ಅಲ್ವಾ, ಇದು ನಮ್ಮ ಪೇಜ್.
1: ಹೌದು,
0: ಅದೇ ರೀತಿ ಪ್ರೊಫೈಲ್ ಆಕಾಶವಾಣಿ ಮೈಸೂರು MYSUR ಅಷ್ಟೇ.
1: ಹೌದು,
0: SORESURU ಅಲ್ವಾ. ಇದರಲ್ಲಿ ನಮ್ಮಲ್ಲಿ ಬಹಳಷ್ಟು 3,800 ಫಾಲೋವರ್ಸ್ ಇದ್ದಾರೆ ಮೈಸೂರು ಪೇಜಲ್ಲಿ, ಪ್ರೊಫೈಲಲ್ಲಿ 8,500 ಫಾಲೋವರ್ಸ್ ಇದ್ದಾರೆ.
1: ಹೌದು,
0: ಅಂದರೆ ದೊಡ್ಡ ಮೊತ್ತ ಏನಲ್ಲ, ಮೈಸೂರು ಆಕಾಶವಾಣಿ ಹೋಲಿಸೋ ದೊಡ್ಡ ಮೊತ್ತ ಅಲ್ಲ. ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಇರ್ತಾರಲ್ವಾ ಕೀರ್ತನ.
1: ಖಂಡಿತ,
0: ಆದ್ರೆ ನಾವು ಈ ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶ ಏನು?
2: ಎಷ್ಟೋ ಜನಕ್ಕೆ ಈ ತರ ಆಕಾಶವಾಣಿದು ಪೇಜ್ ಇದೆ ಅಥವಾ ಪ್ರೊಫೈಲ್ ಇದೆ ಅಂತಾನು ಗೊತ್ತಿರಲ್ಲ, ಅದ್ರ ಬಗ್ಗೆ ನಾವು ನಮ್ಮ ಕೇಳುಗರಿಗೆ ಹೇಳ್ಕೋಬೇಕು ಅಂತ ಅನ್ಸಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇವತ್ತು.
1: ನಿಜ,
0: ನೀವು ಸಬ್ಸ್ಕ್ರೈಬ್ ಆಗ್ಬೇಕು.
1: ಪೇಜ್ ಗಾದ್ರೆ ಆ ಪೇಜ್ ನ ಫಾಲೋ ಮಾಡಿದ್ರೆ ಸಾಕು, ಪ್ರೊಫೈಲ್ ಗಾದ್ರೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರೆ ಫ್ರೆಂಡ್ ಆಗ್ಬೇಕಾಗಿರುತ್ತೆ.
0: ಆಯ್ತು, ಈಗ ಟ್ವಿಟರ್ ಅಂತಿದ್ವಿ, ಅದು ಟ್ವಿಟರ್ ಅಲ್ಲ, ಈಗ ಎಕ್ಸ್
2: ಮೀಡಿಯಾ,
0: AIRMYSURU ಮೈಸೂರು, AIR ಮೈಸೂರು ಅಲ್ವಾ. ಇದರಲ್ಲಿ 1,200 ನಮಗೆ ಹತ್ತಿರ ಆಗಿದೆ, ಬಹಳಷ್ಟು ಮಾಹಿತಿಗಳನ್ನ ಹಾಕ್ತಾ ಇರ್ತೀವಿ. ಈಗ ಹೆಚ್ಚು ಪ್ರಚಲಿತದಲ್ಲಿರುವಂತದ್ದು ಎಕ್ಸ್ ಮಾಧ್ಯಮ, ಅಫಿಷಿಯಲ್ ಅಂತ ನಾವೇನ್ ಹೇಳ್ತೀವಿ. ಅದರಲ್ಲಿ ಈಗ ಬೇರೆ ವಾಟ್ಸ್ಆಪ್ ನಲ್ಲಿ ಆಗ್ಬೋದು, ಫೇಸ್ಬುಕ್ ನಲ್ಲಿ ಆಗ್ಬೋದು, ಫೇಕ್ ನ್ಯೂಸ್ ಗಳು ಬರ್ಬೋದು, ಆದರೆ ಎಕ್ಸ್ ಅಲ್ಲಿ ಬರುವಂತಹ ಮಾಹಿತಿ ಕನ್ಫರ್ಮ್ ಆಗಿರುತ್ತೆ. ಯಾಕೆಂದ್ರೆ ಬಹಳಷ್ಟು ನಮ್ಮ ಪ್ರಧಾನಮಂತ್ರಿಗಳಾಗಿರ್ಬೋದು, ರಾಷ್ಟ್ರಪತಿಗಳಾಗಿರ್ಬೋದು, ಬಹಳಷ್ಟು ದೊಡ್ಡ ದೊಡ್ಡ ಗಣ್ಯರು ಈ ಒಂದು ಖಾತೆಯನ್ನು ಉಪಯೋಗ ಮಾಡ್ತಿರೋದ್ರಿಂದ ಇದು ಅಧಿಕೃತವಾಗಿರುತ್ತೆ. ಇದನ್ನು ಕೂಡ ಫಾಲೋ ಮಾಡಿ ನೀವು.
1: ಹೌದು,
0: ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಅಲ್ವಾ,
2: ಅಧಿಕೃತ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಬಗ್ಗೆ ನಾವು ಹೇಳೋದಾದ್ರೆ, ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಬಂದು ರೇಡಿಯೋ ಮೈಸೂರ್ ಅಂತ, RADIO MYSORE, ಇದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್.
0: ಇನ್ಸ್ಟಾಗ್ರಾಮ್ ದಲ್ಲಿ ನಮ್ಗೆ ಹೆಚ್ಚಿನ ಫಾಲೋವರ್ಸ್ ಇಲ್ಲ, ತುಂಬಾ ಜನ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ತಾರೆ, ರೀಲ್ಸ್ ನೋಡಕ್ಕೆ ಅದೆಲ್ಲ.
1: ನಿಜ
0: ಕೂಡ, ನೀವು ಫಾಲೋ ಮಾಡಿದ್ರೆ ನಮ್ಮ ಆಕಾಶವಾಣಿಯ ಕೆಲವು ರೀಲ್ಸ್ ಗಳನ್ನ, ಪ್ರೊಮೋಸ್ ಗಳನ್ನ, ಜಿಂಗಲ್ಸ್ ಗಳನ್ನ ಕೇಳಬಹುದು.
1: ಅದೇ ರೀತಿ ನಮ್ಮ ವಾಟ್ಸ್ಆಪ್ ಚಾನೆಲ್ ಕೂಡ ಇದೆ, ವಾಟ್ಸ್ಆಪ್ ಚಾನೲಲ್ ಆಕಾಶವಾಣಿ ಮೈಸೂರು, AKASHVANI MYSURU ಅನ್ನೋದು ನಮ್ಮ ಆಕಾಶವಾಣಿ ವಾಟ್ಸ್ಆಪ್ ಚಾನಲ್.
0: ಇದು ಹೊಸದಾಗಿ ಶುರು ಮಾಡಿರೋದು.
1: ಹೌದು, ಇತ್ತೀಚೆಗಷ್ಟೇ ಇದನ್ನ ನಾವು ಶುರು ಮಾಡಿದ್ವಿ. ಅದರಲ್ಲೂ ಕೂಡ ಸಾಕಷ್ಟು ಮಂದಿ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ. ನೀವು ಕೂಡ ಇವಾಗ ಗೊತ್ತಾಗ್ತಾ ಇರೋದ್ರಿಂದ, ಎಷ್ಟೋ ಜನಕ್ಕೆ ಅದು ಗೊತ್ತೇ ಇರಲಿಲ್ಲ ನಮ್ಮ ವಾಟ್ಸ್ಆಪ್ ಚಾನಲ್ ಇತ್ತು ಅಂತ, ಈಗ ಗೊತ್ತಾಗ್ತಾ ಇರೋದ್ರಿಂದ ನೀವುಗಳು ಎಲ್ಲರೂ ಅದಕ್ಕೆ ಸಬ್ಸ್ಕ್ರೈಬ್ ಆಗಬಹುದು.
0: ಆಕಾಶವಾಣಿ ಮೈಸೂರು ಅನ್ನುವಂಥದ್ದು ವಾಟ್ಸ್ಆಪ್ ಚಾನಲ್, ನೀವು ವಾಟ್ಸ್ಆಪ್ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀರಿ,
1: ನಿಜ,
0: ಅದನ್ನ ನೀವು ಫಾಲೋ ಮಾಡಬಹುದು,
1: ಸಬ್ಸ್ಕ್ರೈಬ್ ಮಾಡಿ.
0: ಇನ್ನೊಂದು ಏನಂತಂದ್ರೆ, ನಿಮ್ಗೆ ಅಲ್ಲಿ ಅಪ್ಡೇಟ್ ಬಹಳ ಜಲ್ದಿ ಸಿಕ್ಬಿಡುತ್ತೆ.
1: ಹೌದು,
0: ಯಾಕೆ ಅಂತಂದ್ರೆ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಿಮಗೆ ನೋಟಿಫಿಕೇಶನ್ ಬರಬೇಕು ಅಥವಾ ನೀವು ಅಲ್ಲಿ ಒಳಗೆ ಹೋಗಿ ನೋಡ್ಬೇಕಾಗುತ್ತೆ.
1: ಹೌದು,
0: ವಾಟ್ಸಪ್ ಚಾನಲ್ ಅಂದ ತಕ್ಷಣ ನಿಮಗೆ ಅಲ್ಲೇ ಶೋ ಮಾಡ್ಬಿಡುತ್ತೆ ಏನು ಹೊಸ ಕಾರ್ಯಕ್ರಮ ಬರ್ತಿದೆ, ಯಾವತ್ತು ಯಾವ ಕಾರ್ಯಕ್ರಮ ಬರ್ತಾ ಇದೆ ಅದು ಕೂಡ ಅಲ್ಲೇ ಸಿಕ್ಬಿಡುತ್ತಲ್ವಾ. ಇದು ಕೂಡ ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್, ಇದನ್ನು ಕೂಡ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ
1: ಇನ್ ನೆಕ್ಸ್ಟ್ ಬಂದು ನಾವು ಮೊಟ್ಟ ಮೊದಲನೇದಾಗಿ ಇದ್ರ ಬಗ್ಗೆ ಹೇಳ್ಕೊಂಡಿದ್ವಿ. ನಮ್ಮ ಆಕಾಶವಾಣಿ ಯೂಟ್ಯೂಬ್ ಚಾನಲ್ AIR ಮೈಸೂರು FM 100.6 ಮೆಗಾಹರ್ಟ್ಸ್ ಆಕಾಶವಾಣಿ ಮೈಸೂರು ಅಂತ ಇರುತ್ತೆ. ಇದರಲ್ಲಿ ನಮಗೆ 9,000+ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆದರೆ ಇದರಲ್ಲಿ ಎಷ್ಟೊಂದು ಕಾರ್ಯಕ್ರಮಗಳು, ನಾವು ಬೇರೆ ಎಲ್ಲಾದ್ರೂ ನಾವು ಕಾರ್ಯಕ್ರಮನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಅಧಿಕೃತವಾಗಿ ನಮ್ಮ ಆಕಾಶವಾಣಿಯಿಂದಾನೇ ಇಲ್ಲಿಯ ಕಾರ್ಯಕ್ರಮವನ್ನು ನಾವು ಹಾಕೋದು ಕೇವಲ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾತ್ರ. ಆದ್ದರಿಂದ ಅಂಥ ಟೈಮಲ್ಲಿ ನೀವು ಯೂಟ್ಯೂಬಲ್ಲಿ ಬರುವಂಥ ಕಾರ್ಯಕ್ರಮಗಳನ್ನ ಖಂಡಿತ ಕೇಳಿಸ್ಕೋಬಹುದು
0: ಅಲ್ವಾ. ಈಗ ಏನಂತಂದ್ರೆ ಕೀರ್ತನ, ಚಿನ್ಮಯ ಹೇಳಿದ್ದು ಯೂಟ್ಯೂಬ್ ನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿದೆ ಅಂತ ಹೇಳಿ ಅಲ್ಲಿ ಪ್ಲೇ ಲಿಸ್ಟ್ ಕೂಡ ಮಾಡ್ಬಿಟ್ಟಿದೀವಿ.
2: ಹೌದು,
0: ಕೃಷಿ ರಂಗ, ಯುವವಾಣಿ,
2: ಪರೀಕ್ಷೆಗೆ ಸಿದ್ಧರಾಗಿದೆ
0: ಅಂದ್ರೆ ಈಗ ಚಿನ್ಮಯ ಆಗ್ಲೇ ಕೂಡ ಹೇಳಲು, ಕೀರ್ತನ ಕೂಡ ಆಗ್ಲೇ ಕೂಡ ಹೇಳಲು, ಎಲ್ಲಾ ಕಾರ್ಯಕ್ರಮ ಸಾಧ್ಯ ಆಗ್ತಿಲ್ಲ. ಮೈಸೂರು ಜಂಕ್ಷನ್ ಆಗ್ಬೋದು, ಆಮೇಲೆ ಈಗ ಲೈವ್ ಮಾಡ್ತಾ ಇರ್ತೀವಲ್ಲ ನಾವು, ಯಾವ್ದು
2: ನಾವು ಪ್ರತಿದಿನ 11 ಗಂಟೆಯಿಂದ 12 ಗಂಟೆ ಮಾಡುವಂತ ಲೈವ್ ಕಾರ್ಯಕ್ರಮನ ನಾವಲ್ಲಿ ಅಪ್ಲೋಡ್ ಮಾಡೋದಕ್ ಆಗಲ್ಲ.
0: ಅಂದ್ರೆ ಗೇಮ್ ಶೋ ತುಂಬಾ ಬೇಡಿಕೆ ಇತ್ತು, ಹಾಕಿ ಹಾಕಿ ಕೇಳಬೇಕು ಅಂತ ಹೇಳಿ. ಅದು ಲೈವ್ ಇದ್ರೇನೆ ಮಜಾ, ಅದನ್ನ ಹಾಕಿದ್ರೆ ಅದು ಆ ಮಜಾ ಹೋಗ್ಬಿಡುತ್ತೆ ಅನ್ನೋ ಉದ್ದೇಶನ ಏನೋ ಗೊತ್ತಿಲ್ಲ, ಅದನ್ನ ಹಾಕ್ಲಿಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ. ಪ್ರತಿ ವಾರ ಕೂಡ ಒಂದು ವಿಭಿನ್ನ ಕಾರ್ಯಕ್ರಮ ಅಂತೂ ಬರ್ತಾ ಇರುತ್ತೆ, ಕೇಳ್ತಾ ಇರ್ತೀರಿ, ನೋಡೋಣ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಹಾಕ್ಲಿಕ್ಕೆ ಆಗುತ್ತೆ ಅಂತ ಹೇಳಿ. ಇಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳು, ಮಹಿಳಾ ರಂಗದ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ, ರೈತರಿಗೆ ಕಾರ್ಯಕ್ರಮ, ಆರೋಗ್ಯ ಕಾರ್ಯಕ್ರಮ, ಎಲ್ಲ ರೀತಿಯ ಕಾರ್ಯಕ್ರಮಗಳು ಏನು ಕೀರ್ತನ.
2: ಹೌದು ದಿಗ್ವಿಜಯ, ಅಂದ್ರೆ ಪ್ಲೇ ಲಿಸ್ಟಿಗೆ ಹೋದ್ರೆ ಅವರು ಇವತ್ತೇನೋ ನನಗೆ ಎಲ್ಲೋ ಹೋಗಿದ್ದೆ, ನಾನು ಕಾರ್ಯಕ್ರಮ ಕೇಳೋಕ್ಕಾಗಲೇ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋರು ಖಂಡಿತ ಯೂಟ್ಯೂಬ್ ಚಾನಲಲ್ಲಿ ನಮ್ದು ಆ ಪ್ರೋಗ್ರಾಮ್ಸ್ ಇದ್ರೆ ಖಂಡಿತವಾಗ್ಲೂ ಕೇಳಿ ಖುಷಿ ಪಡ್ಬೋದು.
0: ಆಮೇಲೆ ಇನ್ನೊಂದೇನಂತಂದ್ರೆ ಚಿನ್ಮಯಿ, ಕೀರ್ತನ ಹೇಳಿದ್ದು ಎಷ್ಟೋ ಕಾರ್ಯಕ್ರಮಗಳು ಈಗ ಆರ್ಟಿಸ್ಟ್ಗಳು ಬಂದು ಕೇಳ್ತಾ ಇರ್ತಾರೆ, ನಮ್ಮ ಕಾರ್ಯಕ್ರಮ ಪ್ರಸಾರ ಆಯಿತು, ನಾವು ಕೇಳಲಿಕ್ಕೆ ಸಾಧ್ಯ ಆಗಿಲ್ಲ, ದಯಮಾಡಿ ನಮ್ಗೆ ಅದು ಕಳಿಸಿ ಇದು ಕಳಿಸಿ ಅಂಥೇಳಿ. ಆ ಥರ ಕಳಿಸ್ಲಿಕ್ಕೆ ಅವಕಾಶ ಖಂಡಿತ ಇಲ್ಲ. ಆದರೆ ಈಗ ಅಧಿಕೃತವಾಗಿ ನಿಮಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ, ನೀವು ಹೋದ ತಕ್ಷಣ ನಿಮ್ಮ ಒಂದು ಕಾರ್ಯಕ್ರಮ, ಅಂದರೆ ಇವತ್ತು ಕಾರ್ಯಕ್ರಮ ಪ್ರಸಾರ ಆಗಿದೆ ನಾಳೆನೇ ಹಾಕ್ತೀವಿ ಅಂತಲ್ಲ, ಸ್ವಲ್ಪ ದಿನಗಳಾದ ನಂತರ ಹಾಕ್ತೀವಿ, ಖಂಡಿತ ಹಾಕ್ತೀವಿ ಆ ಕಾರ್ಯಕ್ರಮಗಳನ್ನು. ಆ ಕಾರ್ಯಕ್ರಮವನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು, ಶೇರ್ ಮಾಡ್ಬೋದು,
2: ಹೌದು ಮತ್ತಷ್ಟು ಜನಕ್ಕೆ ತಲುಪಿಸಬಹುದು.
1: ಅದಲ್ಲದೆ ನಾವು ಇವಾಗ ಎಷ್ಟೊಂದು ಕಾರ್ಯಕ್ರಮನ ಪ್ರಮೋಟ್ ಮಾಡಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳ್ತೀವಿ, ಆ ಕಾರ್ಯಕ್ರಮ ಎಷ್ಟೊತ್ತಿಗೆ ಬರುತ್ತೆ ಅಂತ ಅದರಲ್ಲಿ ಹೇಳ್ತೀವಿ ಅಂತ. ಇವಾಗ ನಾವು ಆನ್ ಏರ್ ಅಲ್ಲೂ ಎಷ್ಟೊಂದು ಜಿಂಗಲ್ಸ್ಗಳನ್ನ ಹಾಕ್ತೀವಿ, ಈ ಸಮಯಕ್ಕೆ ಈ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅಂತ ಹೇಳ್ತೀವಿ, ಅದರಂತೆ ಜಿಂಗಲ್ಸ್ ಹಾಕ್ತೀವಿ. ಆದರೆ ಆ ಸಮಯದಲ್ಲಿ ನೀವೇನಾದರೂ ಆಕಾಶವಾಣಿನ ಕೇಳಿಸ್ಕೊಂಡಿಲ್ಲ ಅಂದರೆ ಖಂಡಿತ ನಿಮಗೆ ಅಷ್ಟೊತ್ತಿಗೆ ಆ ಕಾರ್ಯಕ್ರಮ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಆದರೆ ನೀವು ಇದಕ್ಕೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಅದು ಯಾವಾಗಲೂ ವಾಲ್ ಮೇಲೆ ಹಾಗೆ ಇದ್ದೇ ಇರುತ್ತೆ, ನೀವು ಅದು ನೋಡಿದಾಗೆಲ್ಲ ನಿಮಗೆ ಗೊತ್ತಾಗ್ತಾ ಇರುತ್ತೆ ಈ ಟೈಮ್ಗೆ ಇಷ್ಟೊತ್ತಿಗೆ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ನೀವು ಅವಾಗ ರೇಡಿಯೋನ ಟ್ಯೂನ್ ಮಾಡಿಕೊಂಡು ಖಂಡಿತವಾಗ್ಲೂ ಅದನ್ನ ಕೇಳಿಸ್ಕೋಬಹುದು,
0: ರೇಡಿಯೋನ ಟ್ಯೂನ್ ಮಾಡಿ ಕೇಳಿಸ್ಕೋಬಹುದು.
2: ಹಾಗೆ ಈಗ ನಮ್ಮ ಫೇಸ್ಬುಕ್ ನಲ್ಲಿ ನಾವು ಇನ್ನೂ ಒಂದು ಮೇಜರ್ ಅಪ್ಡೇಟ್ ಏನು ನಮ್ಮ ಕೇಳುಗರಿಗೆ ಕೊಡಬಹುದು ಅಂದ್ರೆ, ಈಗ ಚಿನ್ಮಯಿ ಹೇಳ್ದಂಗೆ ಜಿಂಗಲ್ಸ್ ನಾಗ್ಲಿ ಅಥವಾ ಕಾರ್ಯಕ್ರಮಗಳಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಅಂದಾಗ,
0: ಈಗ ಚಿನ್ಮಯಿ ಹೇಳಿದ್ಲು ಕೀರ್ತನ ಹೇಳಿದ್ಲು, ನೀವು ಆ ಟೈಮಿಗೆ ಟ್ಯೂನ್ ಮಾಡ್ಕೊಂಡು ಕೇಳಬಹುದು. ನಾವು ರೇಡಿಯೋ ಇಲ್ಲ ಅಪಾಯ, ಏನ್ ಮಾಡೋದು,
1: ನ್ಯೂಸ್ ಎಲ್ಲೂ ಕೇಳ್ಬೋದು.
0: ಈಗ ನನಗೆ ಹೇಳಕ್ ಬಿಟ್ಟಿರೋ ಇಲ್ವೋ ಗೊತ್ತಿಲ್ಲ, ನೀವು ನೀವೇ ಶುರು ಮಾಡ್ಬಿಡ್ತೀರಪ್ಪ. ಈಗ ನನ್ನ ವಿಚಾರ ವಿಷಯನ ನನ್ನ ಬಾಯಿಂದ ಕಿತ್ಕೊಬಿಟ್ರಿ ಇಬ್ರು, ಈಗ ಹೋಗ್ಲಿ, ತೊಂದರೆ ಇಲ್ಲ.
2: ವಿಜಯ್ ಏನು ಅಂತ,
0: ಈಗ ಏನಂದ್ರೆ ತೊಂದರೆ ಇಲ್ಲ, ಚಿನ್ಮಯಿ ಹೇಳಿ, ಕೀರ್ತನ ಹೇಳಿ, ವಿಷಯ ಹೇಳಿ, ಅದು ಬಹಳ ಮುಖ್ಯ. ಈಗ ನ್ಯೂಸ್ ಆನ್ ಏರ್ ಆಪ್ ಮೂಲಕ, ಅದು ನಮ್ಮ ಭಾರತ ಸರ್ಕಾರದ ಪ್ರಸಾರ ಭಾರತೀಯ ಒಂದು ಡೆವಲಪ್ಡ್ ಆ್ಯಪ್, ಅಲ್ಲಿ ಎಲ್ಲ ಆಕಾಶವಾಣಿಗಳನ್ನು ಕೂಡ ನೀವು ಕೇಳಬಹುದು.
2: ಹೌದು,
0: ನಿಮ್ಗೆ ಯಾವುದು ಮೈಸೂರು ಇಷ್ಟನಾ ಕೇಳಿ, ಬೆಂಗಳೂರು ಇಷ್ಟನಾ ಕೇಳಿ, ವಿವಿಧ ಭಾರತಿ ಇಷ್ಟನಾ ಕೇಳಿ, ಮುಂಬೈ ಟ್ಯೂನ್ ಮಾಡ್ಕೊಳ್ಳಿ, ವಿವಿಧ ಭಾರತಿ
2: ಕೇಳ್ಬೋದು. ಅಂದ್ರೆ
0: ಡೆಲ್ಲಿಗೆ ಹೋಯ್ತೀರಾ, FM ಟ್ಯೂನ್ ಮಾಡ್ಕೊಳ್ಳಿ, ಎಂತೆಂತ ಕಾರ್ಯಕ್ರಮ ಬರ್ತವೆ ಅಂತಂದ್ರೆ.
2: ದಿಗ್ವಿಜಯ್, ಇನ್ನೊಂದೇನಂದ್ರೆ ಈ ನ್ಯೂಸ್ ಆನ್ ಏರ್ ಆ್ಯಪ್ದು ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಎಷ್ಟೋ ಜನ ಈಗಲೂ ಕೂಡ ನಂಬ್ತಾರೆ ಯಾವುದೇ ಒಂದು ನ್ಯೂಸ್ ನ ನಾವು ಕೇಳಿದ್ರೆ ಅದು ಆಕಾಶವಾಣಿಯಲ್ಲಿ ಬಂದು ಪ್ರಸಾರ ಆಯ್ತು ಆ ನ್ಯೂಸ್ ಅಂದ್ರೆ ನಾವು ಅದನ್ನ ನಂಬ್ತೀವಿ, ಬೇರೆ ಯಾವ ನ್ಯೂಸ್ ಅನ್ನು ನಾವು ನಂಬೋದಿಲ್ಲ ಅಂತ. ಆದ್ರೆ ಕಾರಣಾಂತರಗಳಿಂದ ಅವ್ರಿಗೆ ನ್ಯೂಸ್ ಕೇಳಕ್ಕಾಗಿರಲ್ಲ, ಏನಾಗ್ತಾ ಇದೆ ಅನ್ನೋ ವಿಷಯ ತಿಳ್ಕೋಬೇಕು ಅಂದ್ರೂ ಕೂಡ ನ್ಯೂಸ್ ಆನ್ ಏರ್ ಆ್ಯಪ್ ಅಲ್ಲಿ ಆ ನ್ಯೂಸ್ ಅಪ್ಡೇಟ್ಸ್ ಸಿಗುತ್ತೆ.
0: ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ವಿಚಾರಗಳು, ನಿಮಗೆ ನ್ಯೂಸ್ ಬೇಕಾ, ಎಂಟರ್ಟೈನ್ಮೆಂಟ್ ಬೇಕಾ, ಇನ್ಫಾರ್ಮೇಶನ್ ಬೇಕಾ, ಎಜುಕೇಶನ್ ಬೇಕಾ, ಎಲ್ಲ ಸಿಗ್ತವೆ ಈ ಆಕಾಶವಾಣಿಲಿ. ಆದರೆ ನ್ಯೂಸ್ ಆನ್ ಏರ್ ಆ್ಯಪ್ ಅಲ್ಲಿ ಕೂಡ ಸಿಗುತ್ತೆ. ನ್ಯೂಸ್ ಆನ್ ಏರ್ ಆ್ಯಪ್ ಅಲ್ಲಿ ಲೈವ್ ರೇಡಿಯೋ ಅದು ಕೇಳುವಂತದ್ದು, ಆಯ್ತಾ. ಇನ್ನು ಹೆಚ್ಚಿನ ನಿಮಗೆ ಮಾಹಿತಿ ಬೇಕು, ಇನ್ನೂ ಕೇಳಬೇಕು ಕಾರ್ಯಕ್ರಮ ಅಂತಂದಾಗ ಅಫಿಷಿಯಲ್ ಏನು ಪ್ಲಾಟ್ಫಾರ್ಮ್ ಇದೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ.
1: ಹೌದು, ಆದರೆ ಈಗ ನಮ್ಮ ಕೇಳುಗರಿಗೆಲ್ಲ ಅನಿಸುತ್ತೆ ಇವರಿಷ್ಟು ದಿನ ಎಲ್ಲ ಮಾತಾಡಬೇಕಾದ್ರೆ ಸಾಮಾಜಿಕ ಜಾಲತಾಣದಿಂದ ಈಗಿನ ಜನ್ರೇಷನ್ ಹಾಳಾಗ್ತಾ ಇದೆ, ಅಂತರ್ಜಾಲದಿಂದ ಹಾಳಾಗ್ತಾ ಇದೆ, ನಾವು ಅದರಿಂದ ದೂರ ಇರಬೇಕು, ಕುಟುಂಬದವ್ರ ಜೊತೆ ಇರಬೇಕು, ಇಷ್ಟೆಲ್ಲ ನಾವೆಲ್ಲ ಮೈಸೂರು ಜಂಕ್ಷನಲ್ಲಿ ಹೇಳ್ಕೊಂಡು ಬಂದ್ಬಿಟ್ಟು ಈ ಮೈಸೂರು ಜಂಕ್ಷನಲ್ಲಿ ಬರೀ ಸೋಷಿಯಲ್ ಮೀಡಿಯಾನ ನೋಡಿ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಕೇಳಿ ಇದು ಮಾಡಿ ಅಂತ ಇದನ್ನೇ ಹೇಳ್ತಾ ಇದ್ದಾರಲ್ಲ ಅಂತ ಅನ್ಬಹುದು. ನಾವು ಇದನ್ನು ಹೇಳ್ತಾ ಇರೋ ಉದ್ದೇಶ ಏನು ಅನ್ನೋದನ್ನ ಇವಾಗ ಹೇಳ್ತಾರೆ.
0: ಇಷ್ಟು ದಿನ ನಾವು ಸೋಷಿಯಲ್ ಮೀಡಿಯಾದಿಂದ ಹಾಳಾಯ್ತಾರೆ ಅಂತ ನಾವು ಎಲ್ಲೂ ಹೇಳಿಲ್ಲ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಷ್ಟು ಬಳಸ್ತೀರಿ ಅಷ್ಟು ಅನುಕೂಲ.
2: ಹೌದು,
0: ಇನ್ಸ್ಟಾಗ್ರಾಮ್ಗಳಲ್ಲಿ ಯಾವ್ದಾದ್ರು ರೀಲ್ಸ್ ನೋಡ್ತಾ ನೋಡ್ತಾ ಸಮಯವನ್ನು ಎಷ್ಟು ಹಾಳು ಮಾಡ್ತೀವಿ ಅಂತ ಗೊತ್ತಿಲ್ಲ. ನಾವು ಆ ಥರ ಸಮಯವನ್ನು ಹಾಳು ಮಾಡಿ ಅಂತ ನಾವು ಹೇಳ್ತಿಲ್ಲ. ನಾವು ಹೇಳ್ತಿರೋ ಉದ್ದೇಶ ಏನಂದರೆ ಕಾರ್ಯಕ್ರಮಗಳ ಬಗ್ಗೆ ಪಟ್ಟಿ ಸಿಗುತ್ತೆ, ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಸಿಗುತ್ತೆ, ಹಾಗೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೆಚ್ಚಿನ ಮಾಹಿತಿ ವಿತ್ ಆಡಿಯೋ ಸಿಗುತ್ತೆ, ಅದನ್ನು ಕೂಡ ಕೇಳಬಹುದು ಅಂತ ಹೇಳ್ತಾ ಇದ್ದೀವಿ. ಆಕಾಶವಾಣಿಯಲ್ಲಿ ಬರುವಂತಹ ಕಾರ್ಯಕ್ರಮಗಳು ಯಾವುದೂ ಕೂಡ ವ್ಯರ್ಥ ಆಗಂಥದ್ದಲ್ಲ. ಯಾಕೆ ಅಂತಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ, ಎಜುಕೇಶನ್ ಇರುತ್ತೆ,
2: ಇನ್ಫಾರ್ಮೇಶನ್ ಇರುತ್ತೆ
0: ಅಲ್ವಾ. ಬಹುಜನ ಹಿತಾಯ
2: ಬಹುಜನ ಸುಖಾಯ,
0: ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇರ್ತೀವಿ. ಅದಕ್ಕೆ
1: ಹಿತಮಿತವಾಗಿ ಯಾವುದನ್ನಾದರೂ ನಾವು ಅಭ್ಯಾಸ ಮಾಡ್ಕೋಬೇಕು. ಇವಾಗ ಹಾಗಂತ ನಾವೇನು ಸೋಷಿಯಲ್ ಮೀಡಿಯಾ ನೋಡ್ದೇ ಬಿಟ್ಟಿದ್ದೀವ, ಯಾವ ಪ್ಲಾಟ್ಫಾರ್ಮಲ್ಲೂ ಇಲ್ದೇ ಇದ್ದೀವ, ಖಂಡಿತ ಇಲ್ಲ. ಅದನ್ನು ನಮಗೆ ಹೇಗೆ ಬೇಕೋ ಅದನ್ನು ಬೆಸ್ಟ್ ವೇನಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಸಂದೇಶವನ್ನು ಇದ್ರ ಮೂಲಕ ನಾವು ಕೊಡಬೇಕು ಅನ್ಕೋತಾ ಇದ್ದೀವಿ.
0: ಆಮೇಲೆ ಈ ವಿಚಾರವನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಒಂದು ಬಹಳ ದೊಡ್ಡ ವಿಚಾರ ಇದೆ. ಯಾಕೆಂತ ನಿಮಗೊಂದು ಇನ್ಫಾರ್ಮೇಶನ್ ಕೊಡುವಂಥದ್ದು ನಮ್ಮದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನಾವು ಕೂಡ ಇದ್ದೀವಿ ಒಂದು. ಹಾಗೆ ಸಬ್ಸ್ಕ್ರೈಬ್ ಆಗಿ ನೀವು ಕೇಳ್ತೀರಿ ರೇಡಿಯೋನ, ಕೇಳ್ತಾ ಕೇಳ್ತಾ ನಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೆಚ್ಚಿನ ಮಾಹಿತಿ, ನಮಗಿಂತ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ.
2: ಅದಂತೂ ನಿಜ ದಿಗ್ವಿಜಯ. ಅಂದರೆ ಈಗ ನಮ್ಮ ಕೇಳುಗರು ಅನ್ಕೊಳ್ತಾ ಇರ್ಬೋದು, ಇಷ್ಟೊಂದು ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಕೊಟ್ಬಿಟ್ರಲ್ಲ ನಮಗೆ, ಯಾವುದನ್ನು ನೋಡೋದು ಅಂತ. ಎಲ್ಲದರೊಳಗೂ ಮಾಹಿತಿಗಳಂತೂ ಇರುತ್ತೆ. ನಿಮಗೆ ಯಾವುದು ಕನ್ವೀನಿಯಂಟ್ ಅನ್ಸುತ್ತೋ ಅದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿ ತಗೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಅಷ್ಟೇ ಹೇಳೋದು ನಾವು.
0: ಈಗ ಕೇಳ್ತಾ ಇರಿ ಅಂತ ಹೇಳಿದ್ಮೇಲೆ ಆಯಿತು, ಸಮಯ ಕೂಡ ಆಗ್ತಾ ಬಂತು, ಭಾಳ ಸಮಯ ಮೀರೋಗ್ಬಿಟ್ಟಿದೆ. ಈಗ ಯಾವ್ದಾದ್ರೂ ಪ್ಲಾಟ್ಫಾರ್ಮ್ ಅಲ್ಲಿ ಕುತ್ಕೊಂಡು ಕಾಫಿನ ಟೀನ ಕುಡಿಯೋ ನಡ್ರಿ. ಜೊತೆಗೆ
2: ಈಗ ನಾವು ಯಾವ್ದೋ ಒಂದ್ ಪ್ಲಾಟ್ಫಾರ್ಮ್ ಹೋಗಿ ಮುಂದಿನ ವಾರದ ಗೇಮ್ ಶೋ ಡಿಸ್ಕಶನ್ ಮಾಡೋಣ, ಬನ್ನಿ
0: ನಡಿ. ಮತ್ತೆ
3: ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು. ಪ್ರಸ್ತುತಿ ದಿಗ್ವಿಜಯ್ ಬಿ. ಇದು ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ ಸರಿಯಾಗಿ 8:40. ಇನ್ನು ಮುಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನರಸಿಂಹಲು ವಡವಾಟಿ ಅವರ ಸ್ಯಾಕ್ಸಫೋನ್ ವಾದನ ಹಾಗೂ ಬಿಎಸ್ ಮಠ್ ಅವರ ವಯಲಿನ್ ವಾದನವನ್ನು ಕೇಳುವಿರಿ. ಇದೀಗ ಕೇಳಿ ರಾಗ ನಟಭೈರವ್.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನರಸಿಂಹಲು ವಡಪಾಟಿ ಅವರ ಸ್ಯಾಕ್ಸೋಫೋನ್ ವಾದನ ಹಾಗೂ ಬಿಎಸ್ ಮಠ್ ಅವರ ವಯಲಿನ್ ವಾದನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯಿಂದ ಮೂಡಿಬಂತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 8:30:10. ಇನ್ನು ಮುಂದೆ ಕೇಳೋಣ ಬಿಎಸ್ ಸ್ವಾಮಿಗೌಡ ಅವರು ಹಾಡಿರುವ ಕೆಲವು ರಂಗಗೀತೆಗಳು. ಮೊದಲಿಗೆ ರಾಮಾಯಣ ನಾಟಕದ ಹಾಡು ಸುರಕುಲಮುಂ ಹಿಂಸಿಸಿ.
1: ಸುರಕುಲಮಂ ಹಿಂಸಿಸಿ, ಸುರಕುಲಮಂ ಹಿಂಸಿಸಿ, ಸುರಕುಲಮಂ ಹಿಂಸಿಸಿ.

0: ಇನ್ನು ಮುಂದೆ ಕೇಳಿ ನಿರ್ಭಾಗ್ಯ ರಥರಾದರೆ ರಾಮಾಯಣ ನಾಟಕದಲ್ಲಿನ ರಾವಣನ ಹಾಡು.
1: ನಿರ್ಭಾಗ್ಯರ

ಕಾರ್ಯಕ್ರಮದ ಕಡೆಯದಾಗಿ ಪೇಳೈ ವರಸುರಾದಿವರರೆ ಶಿವ ಜಾಲಂಧರ ನಾಟಕದಲ್ಲಿನ ದೇವೇಂದ್ರನ ಹಾಡನ್ನು ಕೇಳೋಣ.

ಇದುವರೆಗೂ ಬಿ ಎಸ್ ಸ್ವಾಮಿಗೌಡ ಅವರು ಹಾಡಿದ ಕೆಲವು ರಂಗಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯಿಂದ ಮೂಡಿಬಂತು. ವೇಳೆ ಇನ್ನೇನು 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಸಮಾಚಾರ ಸಂಧ್ಯಾ, ನಂತರ ನ್ಯೂಸ್ @9 ಕೇಳುವಿರಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 9:30. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನವನ್ನು ಕೇಳಲಿದ್ದೀರಿ. ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ನಲ್ಲಿ ಟಿ ವಿ ಶ್ರೀನಿವಾಸ ರಾವ್, ಮೃದಂಗದಲ್ಲಿ ತಿರುವಾರೂರು ಭಕ್ತವತ್ಸಲಂ ಹಾಗೂ ಘಟಂನಲ್ಲಿ ಟಿ ವಿ ವಾಸನ್. ಮೊದಲಿಗೆ ಕೇಳಿ ಸಿದ್ಧಿ ವಿನಾಯಕಂ ಷಣ್ಮುಖಪ್ರಿಯ ರಾಗ ರೂಪಕ ತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನವನ್ನು ಕೇಳಿದಿರಿ. ಪಕ್ಕವಾದ್ಯ ಸಹಕಾರ, ವಯಲಿನ್ನಲ್ಲಿ ಟಿವಿ ಶ್ರೀನಿವಾಸರಾವ್, ಮೃದಂಗದಲ್ಲಿ ತಿರುವಾರೂರು ಭಕ್ತವತ್ಸಲಂ ಹಾಗೂ ಘಟಂನಲ್ಲಿ ಟಿವಿ ವಾಸನ್. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯಿಂದ ಮೂಡಿಬಂತು. ಕೆಲವು ಪ್ರಕಟಣೆಗಳನ್ನು ಗಮನಿಸಿ ಕೇಳುವರೆ. ನಾಳೆ ಬುಧವಾರ ಮೇ 27ರಂದು ಸಂಜೆ 5 ಗಂಟೆಗೆ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ಯುವಕರಲ್ಲಿ ಹೃದಯಾಘಾತ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಚಿಕಿತ್ಸೆ. ಭಾಗವಹಿಸುತ್ತಾರೆ ಮಕ್ಕಳು ಹಾಗೂ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದಲಿಂಗನ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸುವ ಫೋನ್ ಸಂಖ್ಯೆಗಳನ್ನು ಗಮನಿಸಿ 251-2582-251-5089 ಮೈಸೂರಿನ STD ಕೋಡ್ 0821. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್ಸ್ ಲಿಮಿಟೆಡ್, ಮೈಸೂರು. ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ನ್ಯೂ ಸಯಾಜಿರಾವ್ ರಸ್ತೆ, ವಿಶ್ವೇಶ್ವರಯ್ಯ ವೃತ್ತ, ಮೈಸೂರು. ಇಲ್ಲಿನ ಶಲ್ಯತಂತ್ರ ಹೊರರೋಗಿ ವಿಭಾಗದಲ್ಲಿ ಮೇ 31ನೇ ತಾರೀಕಿನವರೆಗೆ ಮೂತ್ರಕೋಶದ ಕಲ್ಲಿನ ತೊಂದರೆಗೆ ವಿಶೇಷ ಚಿಕಿತ್ಸಾ ಶಿಬಿರವನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4ರವರೆಗೆ ಆಯೋಜಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಕ್ಯಾರೋಲಿನ್ ಸಹಾಯಕ ಪ್ರಾಧ್ಯಾಪಕರು ಮೊಬೈಲ್ ಸಂಖ್ಯೆ 9449-94-123-09 ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ. ಈ ಸದವಕಾಶವನ್ನು ಮೈಸೂರು ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು ಪಡೆದುಕೊಳ್ಳಲು ಕೂಡ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮೈಸೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕರ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ 2026-27ನೇ ಸಾಲಿಗೆ ಹೊಸದಾಗಿ ಪ್ರವೇಶ ಬಯಸುವ ಪೋಷಕರ ಆದಾಯ ಮಿತಿ 2.50 ಲಕ್ಷವಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಮತ್ತು ಪೋಷಕರ ವಾರ್ಷಿಕ ಆದಾಯ ಮಿತಿ 1 ಲಕ್ಷದ ಒಳಗಿರುವ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ವರ್ಗದ ವಿದ್ಯಾರ್ಥಿಗಳಿಗೆ 25%ರಷ್ಟು ಮೀಸಲಾತಿ ಇದ್ದು ಪ್ರವೇಶಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳು sws.karnataka.gov.in ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಹಾಗೂ SSP ID ಕಡ್ಡಾಯ. ವಿದ್ಯಾರ್ಥಿಯ SATS ನಂಬರ್ ಹಾಗೂ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಕೂಡ ಕಡ್ಡಾಯ. ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಮತ್ತು ಇಮೇಲ್ ವಿಳಾಸ, ವಿದ್ಯಾರ್ಥಿಯ ವಾಸಸ್ಥಳದ ವಿಳಾಸದ ಅವಶ್ಯಕತೆ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ, ಮೈಸೂರು ತಾಲೂಕು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಕಟ್ಟಡ, ಆದಿಪಂಪ ರಸ್ತೆ, ಒಂಟಿಕೊಪ್ಪಲು ಪೂರ್ವ ಬಡಾವಣೆ, ಪಡುವಾರಹಳ್ಳಿ, ಮೈಸೂರು 12. ದೂರವಾಣಿ ಸಂಖ್ಯೆ 0821-25-20910 ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು FM 100.6. ವೇಳೆ ಸರಿಯಾಗಿ 10:20. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ BK ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಉತ್ತರ ಮಹಾಭಾರತದ ಕಥೆಯಾದಂತಹ ಈ ಜೈಮಿನಿ ಭಾರತದಲ್ಲಿ 18, 19, 20, 21ನೆಯ 4 ಸಂಧಿಗಳು ಆಖ್ಯಾನೋಪಮೆ ಅನ್ನುವ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಭಾರತದ ಕಥೆಯ ಮಧ್ಯದಲ್ಲಿ ಉತ್ತರ ರಾಮಾಯಣದ ಕಥಾಭಾಗವನ್ನು ಸೇರಿಸಿ ಇಡೀ ಒಂದು ಆಖ್ಯಾನವನ್ನೇ ಉಪಮೆಯನ್ನಾಗಿ ಕೊಟ್ಟಿರುವುದು ಲಕ್ಷ್ಮೀಶನ ವೈಶಿಷ್ಟ್ಯ ಎಂದು ಹೇಳಬಹುದು. ಇದು ಕನ್ನಡ ಸಾಹಿತ್ಯದಲ್ಲಿಯೇ ಒಂದು ವಿಶಿಷ್ಟವಾದಂತಹ ಘಟನೆಯಾಗಿದೆ.

ಜಾನಕಿ ವನಾಶ್ರಮಗಳಲ್ಲಿರುವಂತಹ ಮುನಿ ಪತ್ನಿಯರಿಗೆ ಕೊಡುವ ಉಡುಗೊರೆಗಳನ್ನೆಲ್ಲವನ್ನೂ ಜೋಡಿಸಿಕೊಂಡು ಸಂಭ್ರಮದಿಂದ ಹೊರಟಿದ್ದಾಳೆ. ಲಕ್ಷ್ಮಣ ರಥವನ್ನು ನಡೆಸುತ್ತಿದ್ದಾನೆ. ಹಾಗೆ ಹೊರಟ ರಥದ ಮುಂಭಾಗದಲ್ಲಿ ಕಟ್ಟಿರುವಂತಹ ಪತಾಕೆ ಗಾಳಿಗೆ ಪಟಪಟನೆ ಹೊಡೆದುಕೊಳ್ಳುತ್ತಿದೆ. ಇದನ್ನು ಕವಿ ತನ್ನ ಮನದಾಳದ ಭಾವದೊಂದಿಗೆ ಹೇಗೆ ಜೋಡಿಸಿದ್ದಾನೆ ನೋಡಿ.

ಜೈಮಿನಿ ಮಹರ್ಷಿಗಳು ಜನಮೇಜಯನಿಗೆ ಈ ಸಂಗತಿಯನ್ನು ಹೇಳುತ್ತಾ ಇದ್ದಾರೆ. ಈ 19ನೆಯ ಸಂಧಿ ಕರುಣರಸ ಮಡುಗಟ್ಟಿರುವಂತಹ ಸಂಧಿಯಾಗಿದೆ ಇದು. ಇಲ್ಲಿ ಹೇಳುತ್ತಾ ಇದ್ದಾರೆ ಜನಮೇಜಯನಿಗೆ ಜೈಮಿನಿ ಮುನಿಗಳು, ಆ ಸೀತೆಯನ್ನು ಕೊಂಡು ಹೋಗುತ್ತಿರುವ ರಥಾಗ್ರದಲ್ಲಿರುವಂತಹ ಆ ಪತಾಕೆ ಪಟಪಟನೆ ಹೊಯ್ದುಕೊಳ್ಳುತ್ತಾ ಇದೆ. ಅದು ಹೇಗಿದೆ ಅಂತ ಹೇಳಿದರೆ, ರಾಮಚಂದ್ರ ತನ್ನ ಅಂಗನೆಯನ್ನು ಬಿಟ್ಟು ಬಿಟ್ಟನೆ ಎನ್ನುವ ರೀತಿಯಾಗಿ ಹಾ ಬಿಟ್ಟನೆ ಬಿಟ್ಟನೆ ಎಂದು ಭಾವವನ್ನು ವ್ಯಕ್ತಪಡಿಸುತ್ತಿದೆ ಎನ್ನುವಂತೆ ತಲೆಗೊಡಗುತ್ತಾ ಇದೆ. ಇದು ರಾಮ ಮಾಡಿದ್ದು ಸರಿಯಲ್ಲ ಅಂತ ಹೇಳುವ ರೀತಿಯಲ್ಲಿ ಇದೆ. ಮತ್ತೆ ಪರಮ ದಾರುಣವಾದಂತಹ ಘಟನೆ ಇದು ಎನ್ನುತ್ತಾ ಇದೆ. ಮತ್ತೆ ಅಯೋಧ್ಯಾಪುರದ ಗುಂಪುಗಟ್ಟಿದ ಜನರೆಲ್ಲರೂ ಕೂಡ ಇವನು ರಾಮ ತನ್ನ ಮಡದಿಯನ್ನು ಗರ್ಭಿಣಿಯನ್ನು ಹೀಗೆ ತೊರೆದನಲ್ಲ ಅಂತ ಹೇಳಿ ಗುಂಪು ಗುಂಪಾಗಿ ಗುಜುಗುಜು ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಮನದಿಯವರು ಕರಗಿ ಹೋಗುತ್ತಾ ಇದ್ದಾರೆ, ಕಾತರಿಸುತ್ತಾ ಇದ್ದಾರೆ. ಇದೆಲ್ಲವನ್ನು ಕಂಡ ಲಕ್ಷ್ಮಣನ ಹೃದಯ ಕೂಡ ಕರಗಿ ನೀರಾಗುತ್ತಾ ಇದೆ. ಅವನು ಈ ಎಲ್ಲ ಪರಿಸ್ಥಿತಿಯಿಂದ ದೂರ ಹೋಗುವಂತೆ ಅನಿಲ ವೇಗದಿಂದ ವಾಯು ವೇಗದಿಂದ ಕಾಡಿನ ದಾರಿಯಲ್ಲಿ ತನ್ನ ರಥವನ್ನು ಹರಿಸುತ್ತಾ ಇದ್ದಾನೆ.

ಇದು ಲಕ್ಷ್ಮಣನ ಮನಸ್ಸಿನ ಭಾವವಾಗಿದೆ. ಅವನು ಯೋಚನೆ ಮಾಡುತ್ತಾ ಇದ್ದಾನೆ, ರಥವನ್ನು ಏರಿ ಹೋಗುವುದೆಂದರೆ ಯುದ್ಧಕ್ಕೆ ಹೊರಡುವುದು, ಮೇರೆ ಏರಿ ಬರುವಂತಹ ಶತ್ರುಗಳನ್ನು ನಿರ್ನಾಮ ಮಾಡಬೇಕಾದಂತಹ ರಥದ ಈ ಓಟ, ಈ ಕೋಮಲೆಯಾದಂತಹ ಸೀತೆಯನ್ನು ಕಾನನಕ್ಕೆ ಕಳುಹಿಸುವಂತಹ ಕೆಲಸಕ್ಕೆ ಉಂಟಾಯಿತೆ. ಮತ್ತೆ ಭೂಮಿಯಲ್ಲಿ ಆರ್ತರನ್ನು ರಕ್ಷಿಸಬೇಕಾದಂತಹ ಬುದ್ಧಿ ರಾಮನದಾಗಬೇಕಿತ್ತು, ಅದು ಈ ಕೋಮಲೆಯನ್ನು ಕೊಲ್ಲುವಂತಹ, ಹೇಳದೆ ಮಾತಿನಲ್ಲಿ ಕೃತಿಯಲ್ಲಿ ಕೊಲ್ಲುವಂತಹ ಕೆಲಸಕ್ಕೆ ಆಯ್ತಲ್ಲ. ಕರುಣವೇ ಇಲ್ಲದಂತೆ ಬದುಕುವ ಈ ಬದುಕು ಸುಡಲಿ, ಈ ರೀತಿಯಾದಂತಹ ಒಂದು ಕೃತ್ಯವನ್ನು ನಿಷ್ಕರುಣದಿಂದ ಯಾಕೆ ಮಾಡಿದನೋ ರಾಘವ, ಗೊತ್ತಿಲ್ಲವಲ್ಲ, ಈ ಕೆಲಸಕ್ಕೆ ನನ್ನನ್ನು ಏಕೆ ನೇಮಿಸಿದನೋ, ಇದು ಮಾಡಬಾರದಿತ್ತಲ್ಲ ಎಂದು ಸೌಮಿತ್ರಿ ಲಕ್ಷ್ಮಣ ಮನದಲ್ಲಿ ಮರುಗುತ್ತಾ ಮೌನವಾಗಿ ಅವನು ರಥವನ್ನು ಓಡಿಸುತ್ತಾ ಇದ್ದಾನೆ. ಹಾಗೆ ರಥವನ್ನು ಮುಂದೆ ಮುಂದೆ ಹರಿಸುತ್ತಿರುವಾಗ ಅಪಶಕುನಗಳ ಪರಂಪರೆಯೇ ಅಲ್ಲಿ ನಡೆಯುತ್ತಾ ಇದೆ ನೋಡಿ.

ಹೊರಟಾಗ ಪಶಕುನಗಳ ಪರಂಪರೆ ಸಾಗಿದೆ ಅವಳ ಮುಂದೆ. ಗುಳ್ಳೆ ನರಿಗಳು ಊಳಿಡ್ತಾ ಇದೆ, ಮಲಗಿದ್ದಂತಹ ಮೃಗ ಜಿಂಕೆಗಳು ಎದ್ದು ರಸ್ತೆಯನ್ನ ಮಾರ್ಗವನ್ನ ಹಾಯ್ದು ಹೋಗುತ್ತಾ ಇದೆ.

ಬಲದ ಕಣ್ಣು ಅದಿರುತ್ತಾ ಇದೆ ಸೀತೆಗೆ. ಇದೆಲ್ಲವನ್ನು ನೋಡಿದಾಗ ಅವಳಿಗೆ ಅವಳ ಎದೆ ಭಯದಿಂದ ಹೊಯ್ದುಕೊಳ್ಳ ತೊಡಗುತ್ತದೆ. ಲಕ್ಷ್ಮಣನಿಗೆ ಅವಳು ಹೇಳ್ತಾ ಇದ್ದಾಳೆ, ನೋಡು ಲಕ್ಷ್ಮಣ, ಈ ರೀತಿಯಾದಂಥ ಅಪಶಕುನಗಳು ಮಾರ್ಗದಲ್ಲಿ ಹೊರಟಾಗಲೇ ತೋರ್ತಾ ಇದೆ. ಇದನ್ನು ನೋಡಿದಾಗ ನನಗೆ ಭಯ ಹೆಚ್ಚಾಗ್ತಾ ಇದೆ. ಮುಂದೆ ಒಳ್ಳಿತಾಗಲಿ ರಾಘವನಿಗೆ ಅಂತ ಹೇಳ್ತಾ ಇದ್ದಾಳೆ. ತನಗೆ ಒಳ್ಳಿತಾಗಲಿ ಅಥವಾ ನಮ್ಮಿಬ್ಬರಿಗೆ ಒಳ್ಳಿತಾಗಲಿ ಅಂತ ಅವಳು ಹೇಳ್ತಾ ಇಲ್ಲ. ಇಲ್ಲಿ ಭಾರತೀಯ ನಾರಿಯ ಒಂದು ಉದಾರ ಮನೋಹರವಾದಂತಹ ಚಿತ್ತವೃತ್ತಿಯನ್ನು ಲಕ್ಷ್ಮೀಶ ಹೇಳಿದ್ದಾನೆ. ರಾಮನಿಗೆ ಅವನ ಆಯುಷ್ಯಕ್ಕೆ ಅವನ ಐಶ್ವರ್ಯಕ್ಕೆ ಒಳ್ಳಿತಾಗಲಿ ಅಂತ ಹೇಳಿ ಸೀತೆ ಬೇಡ್ಕೊಳ್ತಾ ಇದ್ದಾಳೆ. ಮತ್ತೆ ಅವಳು ಹೇಳ್ತಾ ಇದ್ದಾಳೆ, ರಾಘವ ನಮ್ಮನ್ನ ಸಲಹಲಿ. ಮುಂದೆ ಜಾನಕಿಗೆ ಕಾಣ್ತಾ ಇದ್ದೆ ತ್ರಿಪಥಗಾಮಿನಿಯಾದಂತಹ ಗಂಗಾನದಿ.

ಇಲ್ಲಿ ಲಕ್ಷ್ಮೀಶ ಸುಂದರವಾದ ಗಂಗೆಯ ವರ್ಣನೆಯನ್ನ ಇಲ್ಲಿ ಕೊಟ್ಟಿದ್ದಾನೆ. ಜಾನಕಿಯ ಸದ್ಯದ ಮನಸ್ಥಿತಿಗೆ ಅನುಗುಣವಾಗಿ ಆ ಗಂಗೆಯ ವರ್ಣನೆ ರಘುವರನ ಶ್ರೀರಾಮಚಂದ್ರನ ಕೀರ್ತಿಯೊಂದಿಗೆ ಹೋಲಿಸಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಆ ರಘುಧ್ವರನ ಕೀರ್ತಿ ಮೂರು ಲೋಕಗಳಲ್ಲಿ, ಭೂಲೋಕ, ಪಾತಾಳಲೋಕ ಮತ್ತೆ ಸ್ವರ್ಗಲೋಕ, ಹೀಗೆ ಮೂರೂ ಲೋಕಗಳಲ್ಲಿ ಅವನ ಕೀರ್ತಿ ಪತಾಕೆ ಹರಡಿತ್ತಲ್ಲ, ಅದೇ ರೀತಿಯಾಗಿ ಗಂಗೆ ಕೂಡ ಸತ್ಯಲೋಕ, ಭೂಲೋಕ, ಪಾತಾಳಲೋಕ ಮೂರೂ ಲೋಕಗಳಲ್ಲಿ ಹರಿಯುವುದರಿಂದ, ಅವಳ ಸಂಚಾರ ಇರುವುದರಿಂದ ಅವಳನ್ನು ತ್ರಿಪಥಗಾಮಿನಿ ಅಂತ ಹೇಳ್ತಾರೆ. ಹಾಗೆ ಮೂರು ದಾರಿಗಳಲ್ಲಿ ಹರಿವಂತೆ ಆ ಗಂಗೆಯ ನದಿ ಕಾಣ್ತಾ ಇದ್ದೆ ಅವಳಿಗೆ. ಮತ್ತೆ ಆ ಮೂರು ದಾರಿಯಲ್ಲಿ ಹರಿದು ಶಿವನ ಜಡೆಯನ್ನು ಸೇರಿ ಮೂರು ಜಗದ ಪಾಪಗಳನ್ನೆಲ್ಲವನ್ನೂ ನಾಶ ಮಾಡಿ, ನೋಡಿ ಪದದ ಪ್ರಯೋಗ, ಮುರಿದು ಮುಕ್ಕಿ, ಅದನ್ನು ಎಲ್ಲವನ್ನು ಮುರಿದು ನುಂಗುಬಿಟ್ಲಂತೆ ಗಂಗಾದೇವಿ. ಆ ರೀತಿಯಾಗಿ ಮಾಡಿ ನಂತರ ಸಮುದ್ರವನ್ನು ಸೇರುವಂತಹ ಗಂಗೆ ಅಲ್ಲಿ ಕಾಣ್ತಾ ಇದ್ದಾಳೆ. ಆ ಗಂಗೆಯ ಪಾವಿತ್ರ್ಯವಾದರೂ ಎಷ್ಟು ಉತ್ಕೃಷ್ಟವಾದದ್ದು ಅಂತ ಹೇಳಿದ್ರೆ, 33 ಕೋಟಿ ದೇವತೆಗಳು ಅದರಲ್ಲಿ ಮುಳುಗಿ ಎದ್ದಾಗ ಗಂಗೆ ಪರಿಹಾಸ ಮಾಡ್ತಾ ಇದ್ದಾಳಂತೆ, ನೀವು ಕೂಡ ಪಾಪ ಮಾಡ್ತೀರಾ, ನಿಮ್ಮ ಪಾಪವನ್ನು ಕೂಡ ನಾನು ಕಳೆಯಬಲ್ಲೆ ಅನ್ನೋ ರೀತಿಯಾಗಿ ಅವಳು ಅಣಕಿಸ್ತಾ ಇದ್ದಾಳಂತೆ. ಆ ರೀತಿಯಾದಂತಹ ವೈಭವದಿಂದ, ಸೊಂಪಿನಿಂದ, ಪೆಂಪಿನಿಂದ ಮೆರೆಯುತ್ತಿರುವಂತಹ ಬೆಳ್ಳುವನಲು ದಿವಿಜ ನದಿಯ ಬಿಳಿಯಾದಂತಹ ನೊರೆಗಳಿಂದ ಕೂಡಿದ ಪ್ರವಾಹದ ರೀತಿಯಲ್ಲಿ ಇರುವಂತಹ ಆ ದೇವ ಗಂಗೆಯ ದರ್ಶನ ಜಾನಕಿಗೆ ಆಗ್ತಾ ಇದೆ. ಆ ಗಂಗೆಯ ವರ್ಣನೆಯನ್ನ ಕವಿ ಮುಂದೆ ಮಾಡ್ತಾ ಇದ್ದಾನೆ ನೋಡಿ.

ನಾದ ಲೋಲ ಲಕ್ಷ್ಮೀಶ, ಲಕ್ಷ್ಮೀಶನಿಗೆ ಇರುವಂತಹ ಅನೇಕ ಪ್ರಶಸ್ತಿಗಳಲ್ಲಿ ಅದು ಸಹ ಒಂದು. ಅವನ ನಾದ ಲೋಲತೆ ಈ ಒಂದು ಪ್ರಸ್ತುತ ಷಟ್ಪದಿಯಲ್ಲಿ ಹೇಗೆ ಹೊರಹೊಮ್ಮಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ ನೋಡಿ. ಇಲ್ಲಿರುವುದೆಲ್ಲ ಗಂಗೆಯ ವರ್ಣನೆ, ಅಲ್ಲಿರುವಂತಹ ಕಲ್ಲೋಲ ಮಾಲೆಗಳು ಅಂದ್ರೆ ಅಲೆಯ ಮಾಲೆಗಳನ್ನ ಅವನು ವರ್ಣನೆ ಮಾಡ್ತಾ ಇದ್ದಾನೆ. ಅಲ್ಲಿ ರಾಜಹಂಸಗಳು ಕೇಳಿಯನ್ನ ಮಾಡ್ತಾ ಇದ್ದೆ, ಆಟ ಆಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಅನೇಕ ವಿಧವಾದಂತಹ ತಣ್ಣನೆಯ ನೀರಿನ ಹನಿಗಳು ಚಿಮ್ಮುತ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಕೂರ್ಮಿಸುವಂತಹ ಅನೇಕ ವಿಧವಾದಂತಹ ಸುಳಿಗಳು ಕೂಡ ಅಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಇರುವಂತಹ ಆ ಗಂಗಾ ನದಿ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ತೆರೆಗಳ ಮಾಲೆಯಿಂದ ಕೂಡಿದೆ, ಸುಳಿಗಳಿಂದ ಕೂಡಿದೆ, ಮತ್ತೆ ರಾಜಹಂಸಗಳ ಆಟದಿಂದ ಕೂಡಿದೆ. ಆ ಮುನಿ ಜನಗಳೆಲ್ಲ ಕೂಡ ಅದರ ತಡಿಯಲ್ಲಿಯೇ ಆಶ್ರಮಗಳನ್ನು ಕಟ್ಟಿಕೊಂಡು ದಿನನಿತ್ಯದ ಅನುಷ್ಠಾನಕ್ಕೆ ಅದನ್ನು ಬಳಸ್ಕೊಳ್ತಾರೆ. ದಿನನಿತ್ಯವೂ ಅದನ್ನು ಸೇವಿಸ್ತಾರೆ, ಆದರೆ ಅದಕ್ಕೆ ಪೂಜಾದಿಗಳನ್ನು ಕೈಗೊಳ್ತಾರೆ. ಅಂತಹ ಗಂಗೆಯ ತಡಿಗೆ ಸೀತೆ, ಅವ ನಿಜೆ ಅವಳು ಬಂದಳು ಅಂತ ಹೇಳಿ ಲಕ್ಷ್ಮೀಶ ಹೇಳ್ತಾ ಇದ್ದಾನೆ. ಇಲ್ಲಿ ಶಬ್ದಗಳು, ಮಾಲೆಗಳ ಲೀಲೆಗಳ, ಒಂದು ಶಬ್ದದಿಂದ ಮತ್ತೊಂದು ಶಬ್ದ ಹುಟ್ಟುತ್ತಾ ಇದೆ. ಹಂಸಾಳಿಗಳ ಕೇಳಿಗಳ, ಅಲ್ಲಿ ಕೂಡ ಅದನ್ನ ನಾವು ನೋಡ್ಬೋದು. ಆಕರದ ಶೀಕರದ, ಪರಿವುಗಳ ಮುರಿವುಗಳ, ಜಂತುಗಳ ಗೊಂತುಗಳ, ಇದೆಲ್ಲ ನೋಡಿ ಅನುಪ್ರಾಸ ಅಲಂಕಾರ ಅಂತ ಕೂಡ ಹೇಳ್ತಾರೆ ಇದನ್ನ. ಹೀಗೆ ಆ ನಾದ ಲೋಲುಪತೆ ಅನ್ನೋದು ಈ ಶಬ್ದದ ಜೋಡಣೆಯಿಂದ ಉಂಟಾಗುವಂತಹ ಒಂದು ನಾದಮಯತೆ, ಅದನ್ನ ನಾವು ಈ ಲಕ್ಷ್ಮೀಶನ ಈ ಪ್ರಸ್ತುತ ಷಟ್ಪದಿಯಲ್ಲಿ ನಾವು ಕಾಣ್ಬೋದು. ಅದನ್ನ ಗಂಗೆಯ ವರ್ಣನೆಗೆ ತುಂಬಾ ಸುಂದರವಾಗಿ ಬಳಸ್ಕೊಂಡಿದ್ದಾನೆ. ಮತ್ತೆ ಆ ಗಂಗಾ ನದಿಯ ಈ ಕೆಲಗಳಲ್ಲಿ ಯಾವುದೆಲ್ಲ ಸಸ್ಯ ರಾಶಿ ತುಂಬಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾನೆ ನೋಡಿ.

ಜಾಹ್ನವಿಯ ಎರಡೂ ಇಕ್ಕೆಲದ ಆ ತಡಿಗಳಲ್ಲಿ ತೀರಗಳಲ್ಲಿ ಎಲ್ಲ ರೀತಿಯಂತಹ ತರುಗಳು ಇದ್ದುವಂತೆ ಎಲ್ಲದೂ ಫಲಭರಿತವಾಗಿತ್ತು ಅಂತ ಹೇಳಿ ನಮ್ಮ ಕವಿ ಹೇಳ್ತಾ ಇದ್ದಾನೆ. ತೆಂಗು ಇತ್ತಂತೆ, ಹಲಸಿನ ಒಂದು ಮರ ಇತ್ತಂತೆ, ದ್ರಾಕ್ಷಿ ಇತ್ತಂತೆ, ನೇರಳೆ, ಕಿತ್ತಳೆ, ಜಂಬೀರ, ಖರ್ಜೂರ, ಕಿತ್ತಳೆ, ಮಾದುಳ, ದಾಳಿಂಬೆ ಹಣ್ಣು, ಹುಣಿಸೆ ಮರ, ಮಾವಿನ ಮರ, ನೆಲ್ಲಿ, ಬಿಲ್ವ, ಕಪಿತ್ತ, ಹೀಗೆ ಎಲ್ಲವೂ ಫಲಭರಿತವಾಗಿ ತೊಯ್ತಾ ಇದ್ವಂತೆ. ಅದು ಹೇಗಿತ್ತು ಅಂತಂದ್ರೆ, ಆ ಮರಗಳಿಗೆ ಅನ್ನಿಸ್ತಂತೆ, ಈ ಭಾರವನ್ನ ಇನ್ನು ನಮ್ಮಿಂದ ಹೊರಲಿಕ್ಕಾಗೋದಿಲ್ಲ, ಇದನ್ನ ಇಳೆಗೆ ಇಳಿಸ್ಬಿಡ್ಬೇಕು ಅನ್ನೋ ರೀತಿಯಾದಂತ ಒಂದು ಅಂಗವೋ ಅನ್ನುವ ರೀತಿಯಾಗಿ ಅವನ್ನ ನೆಲದೆಡೆಗೆ ಬಾಗಿ ಇಳಿಸುತ್ತಿರುವಂತಹ ತರುಗಳು ಆ ಎರಡೂ ದಡಗಳಲ್ಲಿ ರಾರಾಜಿಸುತ್ತಾ ಇದ್ವು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ ನಮ್ಮ ಲಕ್ಷ್ಮೀಶ. ಆ ಜಾಹ್ನವಿಯನ್ನ ನೋಡ್ತಾ ಇದ್ದಾಗೆ ಅವರಿಬ್ಬರೂ ಸಹ ರಥದಿಂದ ಇಳಿತಾ ಇದ್ದಾರೆ ನೋಡಿ.

0: ಜಾಹ್ನವಿಯನ್ನ ಕಂಡ ಹಾಗೆಯೇ ಇವರಿಬ್ಬರು ಸಹ ರಥದಿಂದ ಇಳಿತಾ ಇದ್ದಾರೆ. ಇಳಿದು ಮೊದಲಿಗೆ ನದಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಮತ್ತೆ ಆ ನದಿಯನ್ನ ದಾಟಬೇಕಾಗಿದೆ, ದಾಟಿ ಆ ದಡಕ್ಕೆ ಹೋಗಿ ಮುಂದುವರಿಬೇಕಾಗಿದೆ. ಹಾಗಾಗಿ ಅವರು ನಾವಿಕರ ಸಹಾಯದಿಂದ ನಾವೆಗಳಲ್ಲಿ ಆ ನದಿಯನ್ನ ದಾಟುತ್ತಾರೆ. ದಾಟುವ ಮಧ್ಯೆ ಅಲ್ಲಿ ಆ ಗಂಗಾ ನದಿಯಲ್ಲಿ ಒಂದು ಪುಣ್ಯ ಸ್ನಾನವನ್ನ ಕೂಡ ಮಾಡ್ತಾರೆ. ಇದರ ನಂತರ ಜಾನಕಿಯನ್ನ ಕರೆದುಕೊಂಡು ಮತ್ತೆ ಘೋರವಾದಂತಹ ಅರಣ್ಯವನ್ನ ಪ್ರವೇಶಿಸಬೇಕಾಗಿದೆ. ಅದನ್ನ ನೆನೆದಾಗ ಲಕ್ಷ್ಮಣನ ಮನಸ್ಸು ತುಂಬಾ ಮರುಗುತ್ತದೆ. ಆದರೆ ಕರ್ತವ್ಯದ ಒಂದು ಕರೆ, ಹಾಗಾಗಿ ಜಾಹ್ನವಿಯಲ್ಲಿ ಮಿಂದ ಬಳಿಕ ಅವರಿಬ್ಬರು ಮತ್ತೆ ರಥವನ್ನ ಏರಿ ಈಗ ಉಗ್ರವಾಗಿರುವಂತಹ ಮೃಗ ಪಕ್ಷಿಗಳಿಂದ ಘೂರ್ಮಿಸುವ, ಅಂದ್ರೆ ಅಲ್ಲಿ ಒಟ್ಟಾಗಿರುವಂತಹ ಒಂದು ರೀತಿಯಾದಂತಹ ಭಯಂಕರವಾದ ಶಬ್ದ ಬರುತ್ತಿರುವಂತಹ ಆ ಒಂದು ಅರಣ್ಯವನ್ನ ಪೊಕ್ಕನು, ಅಂದ್ರೆ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಮತ್ತೆ ಕರ್ಕಶವಾದ ಮಾರ್ಗದಿಂದ ಲಕ್ಷ್ಮಣ ಮುಂದುವರಿತಾ ಇದ್ದಾನೆ. ಆ ಘೋರವಾದಂತಹ ಅರಣ್ಯ ಹೇಗಿತ್ತು ಅನ್ನೋದನ್ನ ಮುಂದಿನ ಒಂದು ಷಟ್ಪದಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ನೋಡಿ.
1: ಶಕುನಿ ಚೀತ್ಕಾರ ಘೋಷಣಮಯಂ ತೃಣಮಯಂ ವಿಕರದು ಪಲಾಳಿ ಕರ್ಕಶಮಯಂ ಶಶಮಯಂ ಪ್ರಕಟ ಕಂಠ

ಈಗ ಅರಣ್ಯ ತನ್ನ ಘೋರ ರೂಪವನ್ನ ಪಡ್ಕೊಳ್ತಾ ಇದೆ. ಒಳ ಒಳ ಹೊಕ್ಕಂತೆ ಅಲ್ಲಿ ಪಕ್ಷಿಗಳ ಒಂದು ಚೀತ್ಕಾರ ಕೇಳಿಸ್ತಾ ಇದೆ. ಎಲ್ಲ ಕಡೆ ಹುಲ್ಲು ಆಳೆತ್ತರಕ್ಕೆ ಬೆಳೆದಿದೆ, ಮುಳ್ಳುಗಳಿಂದ ಕೂಡಿದೆ. ಅಲ್ಲಿ ಕರ್ಕಶಮಯವಾದಂತಹ ಒಂದು ವಾತಾವರಣ ಅಲ್ಲಿ ಕಾಣ್ತಾ ಇದೆ. ಮೊಲಗಳು ಓಡಾಡ್ತಾ ಇದೆ, ಮತ್ತೆ ಈ ಜಿಂಕೆಗಳು ಕೂಡ ಎಲ್ಲ ಕಡೆ ತನ್ನಿಂದ ತಾನು ಓಡಾಡ್ತಾ ಇವೆ. ಉಗ್ರವಾದಂತಹ ಜಂತುಗಳು ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಲ್ಲಿ ಆ ಮುಂಗುಸಿಗಳಿದೆ, ದೊಡ್ಡ ದೊಡ್ಡ ಹೆಗ್ಗಣಗಳ ರೀತಿಯಾದಂತಹ ಇಲಿಗಳು ಬಿಲದಿಂದ ಓಡೋಗ್ತಾ ಇದೆ. ಆ ಹೆಗ್ಗಣಗಳನ್ನು ಓಡಿಸಿಕೊಂಡು ಈ ಹಾವುಗಳು ಕೂಡ ಬಿಲದಿಂದ ಓಡಿ ಓಡಿ ಬರ್ತಾ ಇದೆ. ಎಲ್ಲ ರೀತಿಯಾದಂತಹ ವಿಷಮವಾದಂತಹ ಪ್ರಾಣಿಗಳ ಸಂಕುಲವೇ ಅಲ್ಲಿ ಒಟ್ಟುಗೂಡಿದೆ. ತೋಳ ಇದೆ, ಮುಳ್ಳ ಹಂದಿ ಇದೆ, ಹುಲಿ ಕೂಡ ಇದೆ. ಹೀಗೆ ಅನೇಕ ರೀತಿಯಾದಂತಹ ಪಕ್ಷಿಗಳು, ಮೃಗಗಳು, ಸರೀಸೃಪಗಳಿಂದ ಕೂಡಿದಂತಹ ಆ ಒಂದು ಘೋರವಾದ ಅರಣ್ಯ ತಾನೇ ಭಯಮಯವಾಗಿದೆಯೋ ಅನ್ನೋ ರೀತಿಯಾಗಿ ಅಲ್ಲಿ ಕಾಡ್ತಾ ಇದೆ. ಅದನ್ನು ಪ್ರವೇಶಿಸೋ ಅಂತಹವರನ್ನ ಅಂತಹ ಒಂದು ಕಾಡು ಜಾನಕಿಯ ಕಣ್ಣಿಗೆ ಯಾವ ರೀತಿ ಕಾಣ್ತು?

ಮುಂದೆ ಕಾಣುತ್ತಿರುವಂತಹ ಆ ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಅತ್ಯಂತ ಘೋರವಾಗಿ ಕಾಣ್ತಾ ಇತ್ತಂತೆ. ಇದು ಹೇಗೆ ಅನ್ನೋದನ್ನ ಕವಿ ತುಂಬಾ ಚಮತ್ಕಾರಪೂರ್ಣವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾನೆ. ಜಾನಕಿಯ ಕಣ್ಣಿಗೆ ಆ ಅರಣ್ಯ ಘೋರವಾದಂತಹ ಕಾಡು ಇರುಳಿನಂತೆ, ಹಗಲಿನಂತೆ, ಯಜ್ಞದಂತೆ, ಆಕಾಶದಂತೆ, ಸಮುದ್ರದಂತೆ, ಕೈಲಾಸಗಿರಿಯಂತೆ ಕಾಣ್ತಾ ಇತ್ತಂತೆ. ಮತ್ತೆ ಅಲ್ಲಿ ಹುಲಿ ಇತ್ತಂತೆ, ನರಿ ಇತ್ತಂತೆ, ಕರಡಿಗಳು ಇದ್ದುವಂತೆ, ಹೀಗೆ ಅನೇಕ ರೀತಿಯಾದಂತಹ ಪ್ರಾಣಿಗಳಿದ್ದುವಂತೆ, ಅನೇಕ ರೀತಿಯಾದಂತಹ ಸಸ್ಯಗಳು ಇದ್ದುವಂತೆ, ಇದೆಲ್ಲವೂ ಸೇರಿ ಅವಳಿಗೆ ಘೋರವಾಗಿ ಕಾಣ್ತಿತ್ತು ಅಂತ ಹೇಳ್ತಾನೆ. ಇದನ್ನ ನಾವು ಶಬ್ದಾರ್ಥದ ಮಟ್ಟದಲ್ಲಿ ನೋಡಿದಾಗ ಕೇವಲ ಈ ಒಂದು ಅರ್ಥ ಮಾತ್ರ ಹೊರಹೊಮ್ಮತ್ತೆ. ಇದನ್ನ ನಾವು ಅವನ ಚಮತ್ಕಾರವನ್ನ ಸ್ವಲ್ಪ ಅನ್ವಯ ಮಾಡಿ ಅದನ್ನ ನೋಡಿದಾಗ ಅದರಿಂದ ಹೊರಡುವಂತಹ ಒಂದು ಅರ್ಥವೇ ಬೇರೆಯಾದಂತಹ ಒಂದು ಆಯಾಮವನ್ನ ನಮಗೆ ಸೂಚಿಸುತ್ತೆ. ಅದು ಹೇಗೆ ಅನ್ನೋದನ್ನ ನಾವು ಅನ್ವಯ ಕ್ರಮದಲ್ಲಿ ವಾಚನ ಮಾಡಿ ನಂತರ ಅದರ ವ್ಯಾಖ್ಯಾನವನ್ನ ಮುಂದುವರಿಸ್ತೀವಿ.

ಇರುಳಂತೆ ಕಾಣ್ತಾ ಇತ್ತಂತೆ. ಯಾಕೆ ಅಂದರೆ ಅಲ್ಲಿ ಸೋಮಲತೆಗಳು ಬೆಳೀತಾ ಇದ್ವು ಅಂತ ಹೇಳಿ ಲಕ್ಷ್ಮೀಶ ಕಲ್ಪನೆ ಮಾಡ್ತಾನೆ. ಸೋಮ ಅನ್ನೋದಕ್ಕೆ ಚಂದ್ರ ಅನ್ನುವಂತಹ ಅರ್ಥ ಕೂಡ ಇದೆ. ಹಾಗೆ ಅಲ್ಲಿ ಸಸ್ಯವಾಗಿ ಸೋಮ, ಚಂದ್ರನಾಗಿ ಸೋಮ, ಎರಡನ್ನೂ ಪರಿಭಾವಿಸಿದಾಗ ಅವಳಿಗೆ ಅದು ಇರುಳಾಗಿ ಕಾಣ್ತಾ ಇತ್ತಂತೆ. ತುಂಬ ದಟ್ಟವಾದ ಅರಣ್ಯ ಆದ್ದರಿಂದ ಅಲ್ಲಿ ಬೆಳಕಿನ ಒಂದು ಪ್ರವೇಶ ಕಡಿಮೆ ಇರುತ್ತೆ, ಹಾಗಾಗಿ ಕೂಡ ಅವಳಿಗೆ ಅದು ಇರುಳಾಗಿ ಕಂಡಿರಬಹುದು. ಮತ್ತು ಹಗಲಾಗಿ ಕಾಣ್ತಿತ್ತಂತೆ. ಯಾಕೆ ಅಂದರೆ ಅಲ್ಲಿ ಅರ್ಕ, ಅರ್ಕ ಅಂದರೆ ಎಕ್ಕದ ಗಿಡ, ಸೂರ್ಯ, ಎರಡೂ ಅರ್ಥಗಳು ಇದ್ದೆ. ಸೂರ್ಯ ಇರೋದ್ರಿಂದ ಅದು ಹಗಲಾಗಿ ಕಾಣ್ತಿತ್ತಂತೆ. ಸಸ್ಯವಾಗಿ ಅಲ್ಲಿ ಎಕ್ಕ ಇತ್ತು, ಮಖದಂತೆ ಕಾಣ್ತಾ ಇದ್ದಿದ್ದು ಶಿಖಿವಾಸವಾಗಿ. ಶಿಖಿ ಅಂದರೆ ಅಗ್ನಿ, ಅಗ್ನಿಯಲ್ಲಿ ಇದ್ದಿದ್ರಿಂದ ಅಂದರೆ ಕಾಡ್ಗಿಚ್ಚು ಅಂತ ನಾವೇನು ಹೇಳ್ತೀವಿ ಅಥವಾ ಕಾಳ್ಗಿಚ್ಚು ಅಲ್ಲಲ್ಲಿ ತೋರ್ಕೊಳ್ತಾ ಇತ್ತು ಅನ್ನೋದನ್ನ ಕಲ್ಪಿಸ್ಕೊಂಡಾಗ ಅದು ಒಂದು ಯಜ್ಞವೇದಿಯೋ ಅನ್ನುವ ರೀತಿಯಾಗಿ ಅವಳಿಗೆ ಕಾಣ್ತಾ ಇತ್ತಂತೆ. ಸಹಸ್ರಾಕ್ಷಂ, ನವಿಲುಗಳು ಅಲ್ಲಲ್ಲಿ ಓಡಾಡ್ತಾ ಇರೋದ್ರಿಂದ ಸಹಸ್ರಾಕ್ಷ ಇಂದ್ರನಿಗೂ ಹೌದು ನವಿಲಿಗೂ ಹೌದು, ಅದು ಅವಳಿಗೆ ಸ್ವರ್ಗದಂತೆ ಕಾಣ್ತಾ ಇತ್ತಂತೆ. ಮತ್ತೆ ಸಮುದ್ರದಂತೆ ಕಾಣ್ತಾ ಇತ್ತಂತೆ, ಅದು ಬರೀ ಸಮುದ್ರ ಅಲ್ಲ, ಪಯೋನಿಧಿ, ಹಾಲ್ಗಡಲಂತೆ ಕಾಣ್ತಾ ಇತ್ತಂತೆ. ಯಾಕೆ ಅಂದರೆ ಹರಿನುತಮ್ಮಾಗಿ ವಿಷ್ಣುವಿನ ವಾಸವಾಗಿ ಇರೋದ್ರಿಂದ ಅಲ್ಲಿ ಅದು ಹಾಲ್ಗಡಲಂತೆ ಕಾಣ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಹರಿ ಅನ್ನೋದಕ್ಕೆ ಆನೆ ಅಂತ ಅರ್ಥ ಇದೆ, ಮತ್ತೆ ಕೋಡಗಗಳು ಅಥವಾ ಕಪಿಗಳು ಅಂತ ಅರ್ಥ ಇದೆ. ಹಾಗೆ ಅವೆಲ್ಲವೂ ಅಲ್ಲಿ ಇತ್ತು ಅನ್ನೋದನ್ನು ಪರಿಭಾವಿಸ್ಕೊಂಡಾಗ ಅದು ಹಾಲ್ಗಡಲಂತೆ ಕಾಣ್ತಾ ಇತ್ತಂತೆ. ಶಿವಾವಾಸವಾಗಿ, ಶಿವ ಅಂದರೆ ಕೂಡ ನರಿ, ನರಿ ಒಂದು. ಮತ್ತೆ ಕೈಲಾಸಗಿರಿ ಎಂದಾಗ ಶಿವ, ಈಶ್ವರನಾದಂತಹ ಸದಾಶಿವನ ವಾಸವಾಗಿ ಇತ್ತೋ ಅನ್ನೋ ರೀತಿಯಾಗಿ ಕೈಲಾಸಗಿರಿ ಇತ್ತಂತೆ. ದುರದಂತೆ, ಯುದ್ಧದ ಒಂದು ಮೈದಾನದಂತೆ ಕಾಣ್ತಾ ಇತ್ತಂತೆ. ಯಾಕೆ ಅಂದರೆ ಅಲ್ಲಿ ಶರ, ಶರ ಅಂದರೆ ಬಾಣ ಅಂತ ಒಂದು ಅರ್ಥ, ಇನ್ನು ಒಂದು ರೀತಿಯಾದಂಥ ನೆಟ್ಟಗೆ ಬೆಳೆಯುವಂತಹ ಒಂದು ಹುಲ್ಲಿನ ಪ್ರಕಾರ. ಅದೆರಡಕ್ಕೂ ಅವರು ಒಂದೇ ಶ್ಲೇಷ ಮೂಲವಾದಂತಹ ಕ್ರಮೋಪಮೆ ಅಂತ ಹೇಳ್ತಾರೆ ಇದನ್ನು. ಅದು ಇದ್ದದ್ರಿಂದ ಅದು ಒಂದು ಯುದ್ಧ ರಂಗದ ಹಾಗೆ ಕಾಣ್ತಾ ಇತ್ತಂತೆ. ಪುಂಡರೀಕಗಳು, ಕಮಲ, ಹುಲಿ ಇದ್ದಿದ್ರಿಂದ ಅದು ಕೊಳದಂತೆ ಕಾಣ್ತಿತ್ತಂತೆ. ಕಮಲದ ಅರ್ಥದಲ್ಲಿ ಕೊಳ, ಹುಲಿಯ ಅರ್ಥದಲ್ಲಿ ಘೋರಾಟವಿಯಾಗಿ ಅವಳಿಗೆ ಕಾಣ್ತಾ ಇತ್ತಂತೆ. ಕಡಲಂತೆ ವಿದ್ರುಮದೊಳ್, ವಿದ್ರುಮ ಅಂದರೆ ಹವಳದ ಬಳ್ಳಿಗಳು ಅಥವಾ ವಿದ್ರುಮ, ವಿಶೇಷವಾದಂತಹ ಎತ್ತರಕ್ಕೆ ಆಕಾಶವನ್ನು ಮುಟ್ಟುವಂತಹ ವೃಕ್ಷಗಳು ಅಂತ ಒಂದು ಅರ್ಥ. ಆ ರೀತಿಯಾಗಿ ಘೋರವಾದ ಅರಣ್ಯ ವಿದ್ರುಮ, ಹವಳ, ಹವಳದ ಬಳ್ಳಿಯ ರೀತಿಯಲ್ಲಿ ಕಡಲು, ಸಮುದ್ರ ಅನ್ನುವ ರೀತಿಯಾಗಿ ಕಾಣ್ತಾ ಇತ್ತಂತೆ ಅವಳಿಗೆ. ವೃಕ್ಷಮಯವಾಗಿ ಇದ್ದಿದ್ರಿಂದ ನಭ, ಆಕಾಶದಂತೆ. ವೃಕ್ಷ ಅಂದರೆ ಕರಡಿಗೂ ಒಂದು ಅರ್ಥ, ನಕ್ಷತ್ರ ರಾಶಿಗೂ ಇನ್ನೊಂದು ಅರ್ಥ. ನಕ್ಷತ್ರ ರಾಶಿಗಳ ರೀತಿಯಲ್ಲಿ ಇತ್ತು ಅಂತ ಪರಿಭಾವಿಸ್ಕೊಂಡಾಗ ಅದು ಆಕಾಶದಂತೆ ಕಾಣ್ತಾ ಇತ್ತಂತೆ. ಕರಡಿಗಳು ಅಂತ ಹೇಳಿದಾಗ ಅದು ಘೋರಾರಣ್ಯವಾಗಿತ್ತಂತೆ. ಹೀಗೆ ಕವಿ ತನ್ನ ಚಮತ್ಕಾರವನ್ನು ಮೆರೆದಿದ್ದಾನೆ ಇಲ್ಲಿ. ಹೀಗೆ ಇದ್ದಂತಹ ಘೋರಾ ಅಟವಿ ಆ ಜಾನಕಿಯ ಕಣ್ಣಿಗೆ ಕಾಣಿತು ಅಂತ. ಇದನ್ನು ಶ್ಲೇಷ ಮೂಲವಾದಂತಹ ಪರಿಸಂಖ್ಯಾಲಂಕಾರ ಅಂತ ಕೂಡ ಶಾಸ್ತ್ರೀಯವಾಗಿ ಹೇಳ್ತಾರೆ. ಇದನ್ನು ಬಳಸ್ಕೊಂಡಿದ್ದಾನೆ, ತುಂಬ ಚಮತ್ಕಾರವನ್ನು ಮೆರೆದಿದ್ದಾನೆ. ಇಲ್ಲಿ ಆ ಕವಿಯ ಪ್ರತಿಭೆ ಯಾವ ರೀತಿಯಾಗಿ ಮೆರೆದಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಲಕ್ಷ್ಮೀಶನನ್ನು ಈ ಬಗೆಯ ವೈಶಿಷ್ಟ್ಯಗಳಿಗೆ ಕೂಡ ನಾವು ಗಮನಿಸಬೇಕಾಗಿದೆ. ಅಂತಹ ಒಂದು ಘೋರಾಟವಿಯ ಒಳಗೆ ಹೊಕ್ಕಾಗ ಮುಂದೆ ಸೀತೆಗೆ ಹೆದರಿಕೆ ಆಗುತ್ತೆ. ಅವಳು ನಡುಗ್ತಾ ಇದ್ದಾಳೆ ನೋಡಿ,

0: ವಸ್ತುತವಾಗಿ ಜಾನಕಿಗೆ ಕಣ್ಣು ಕಟ್ಟಿ ಕಾಡಿಗೆ ಬಿಡೋದು ಅನ್ನುವಂತಹ ಒಂದು ಲೋಕೋಕ್ತಿಯನ್ನು ನಾವು ಬಳಸ್ತೀವಲ್ಲ, ಅಂತಹ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅಡವಿ ಘೋರವಾಗ್ತಾ ಹೋಗುತ್ತೆ, ದಟ್ಟವಾಗ್ತಾ ಹೋಗುತ್ತೆ. ಅಲ್ಲಿ ಹೋದಾಗ ಇವಳಿಗೆ ಸುಕುಮಾರಿ ಸುಮಕೋಮಲ ಇವಳು, ಇವಳಿಗೆ ನಡುಕ ಉಂಟಾಗುತ್ತೆ, ಹೆದರಿಕೆ ಉಂಟಾಗುತ್ತೆ, ಪರಿಚಿತವಾದ ಒಂದು ವಾತಾವರಣ ಇಲ್ಲವಲ್ಲ ಅನ್ನುವಂತಹ ಆತಂಕ ಉಂಟಾಗುತ್ತೆ. ಹಾಗೆ ಆದಾಗ ನೋಡಿ, ಅವಳು ರಾಮನಾಮವನ್ನು ಜಪಿಸುತ್ತಾ ಆ ಭೀತಿಯನ್ನ ಹೊಡೆದೋಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳಂತೆ. ಮತ್ತೆ ಸೌಮಿತ್ರಿ ಎತ್ರ ಹೇಳ್ತಾ ಇದ್ದಾಳಂತೆ, ಸೌಮಿತ್ರಿ ಅಪ್ಪ ಲಕ್ಷ್ಮಣ, ಇದು ಕಾಡು, ನೀನ್ ಎಲ್ಲಿಗೆ ಕರ್ಕೊಂಬಂದೆ ನನ್ನನ್ನ? ಇಲ್ಲಿ ಆಶ್ರಮಗಳು ಕಾಣ್ತಾ ಇಲ್ವಲ್ಲ, ಇಲ್ಲಿ ಮುಂದೆ ಹೋಗೋದೆ ಅಟನ ಕಸದಳ ಮಪ್ಪುದು. ಅಟನ ಅಂದ್ರೆ ಮುಂದೆ ಹೋಗೋದಿಕ್ಕೆ ಅಂತ ಅರ್ಥ. ಅಲ್ಲಿಗೆ ಹೋಗೋದಿಕ್ಕೆ ಅಷ್ಟೊಂದು ಕಷ್ಟ ಆಗ್ತಾ ಇದೆ. ಇಲ್ಲಿ ಇಲ್ಲಿ ಮುನಿಗಳು ಆಶ್ರಮ ಕಟ್ಕೊಂಡಿರ್ತಾರಿಯೇ, ಇಲ್ಲಿ ಎಲ್ಲಿದೆ ಪುಣ್ಯಾಶ್ರಮಗಳು? ಆ ಜಟಗಳನ್ನ ಕಟ್ಕೊಂಡಿರುವಂತಹ, ವಲ್ಕಲಗಳನ್ನು ಹುಟ್ಟಿರುವಂತಹ ಮುನಿ ವಧುಗಳನ್ನಾಗ್ಲಿ ಮುನಿ ಕುಮಾರರಾಗ್ಲಿ ಕಾಣ್ತಾ ಇಲ್ವಲ್ಲ, ಶ್ರುತಿ ಘೋಷ ಕೇಳಿಸ್ತಾ ಇಲ್ವಲ್ಲ, ಆ ಒಂದು ಹೋಮದ ಹವನದ ಅಗ್ನಿಯಾಗಲಿ ಅದರಿಂದ ಹೊರಡುವಂತಹ ಧೂಮವಾಗಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಅವಳು ತಳಮಳಿಸ್ತಾ ಇದ್ದಾಳಂತೆ, ತುಂಬಾ ಆತಂಕ ಪಡ್ತಾ ಇದ್ದಾಳಂತೆ. ನೋಡಿ, ಆಶ್ರಮಗಳು ಇರೋವಂಥದ್ದು ತುಂಬಾ ಅರಣ್ಯದ, ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಅಲ್ಲ, ಯಾವುದೇ ಒಂದು ರಾಜ್ಯದ ಸೀಮಾಂತ ಪ್ರದೇಶದಲ್ಲಿ ಇರೋವಂತಹ ಸ್ವಲ್ಪವೇ ಕಾಡು. ಆ ರೀತಿಯಾದಂತಹ ಜಾಗಗಳಲ್ಲಿ ಆಶ್ರಮವನ್ನ ಕಟ್ಕೊಂಡಿರ್ತಿದ್ರೆ ಹೊರತು ದಟ್ಟವಾದ ಘೋರವಾದ ಅರಣ್ಯದ ಮಧ್ಯದಲ್ಲಿ ಇರ್ತಾ ಇರಲಿಲ್ಲ. ಇದು ಅರಣ್ಯವಾಸವನ್ನು ಮಾಡಿ ಬಂದಿದ್ದ ಸೀತೆಗೆ ಚೆನ್ನಾಗಿ ಗೊತ್ತಿತ್ತು. ಅವಳಿಗೆ ಪರಿಚಿತವಾದಂತಹ ವಾತಾವರಣ ಇಲ್ಲಿ ಕಾಣ್ತಿಲ್ವಲ್ಲ ಅಂತ ಹೇಳಿ ತುಂಬಾ ಆತಂಕ ಪಡ್ತಾಳೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 10:30:18. ಈಗ ಕೇಳೋಣ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ದೊಡ್ಡರಂಗೇಗೌಡ ಅವರ ರಚನೆ, ಎಸ್ ಜಾನಕಿ ಅವರ ಧ್ವನಿ ಇರುವ ಈ ಹಾಡು ಗಣೇಶನ ಮದುವೆ ಚಿತ್ರದ್ದು.

ಕಾರ್ಯಕ್ರಮದ ಮುಂದಿನ ಹಾಡು ಚಿ ಉದಯಶಂಕರ್ ಅವರು ಬರೆದು ಟಿ ಜಿ ಲಿಂಗಪ್ಪ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಹಾಡಿಗೆ ದನಿಯಾಗಿದ್ದಾರೆ ಎಸ್ ಜಾನಕಿ. ಚಿತ್ರ ಶ್ರುತಿ ಸೇರಿದಾಗ.

ಅವಳ ಹೆಜ್ಜೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿನ ಈ ಹಾಡು ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ.

ಸಾಹಿತ್ಯ ಜಿ ಉದಯಶಂಕರ್ ಅವರದು, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್, ಗಾಯಕರು ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಆಸೆಗೊಬ್ಬ ಮೀಸೆಗೊಬ್ಬ,

ಈಗ ಕೇಳೋಣ ಸಂಯುಕ್ತ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಹಾಡು. ಸಂಗೀತಂ ಶ್ರೀನಿವಾಸರಾವ್ ಅವರ ರಾಗ ಸಂಯೋಜನೆ, ಸಾಹಿತ್ಯ ಚಿ ಉದಯಶಂಕರ್.

ಮುಂದಿನ ಗೀತೆ ಚಿತ್ರ ಗುಣ ನೋಡಿ ಹೆಣ್ಣು ಕೊಡು. ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಗೆ ಪದ ಜೋಡಣೆ ಆರ್ ಎನ್ ಜಯಗೋಪಾಲ್ ಅವರದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಇಂದಿನ ಕಾರ್ಯಕ್ರಮದ ಕಡೆಯ ಹಾಡು ಭರ್ಜರಿ ಬೇಟೆ ಚಿತ್ರದ್ದು. ಸಂಗೀತ ಸಂಯೋಜನೆ ಇಳಯರಾಜ ಅವರದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್ ಅವರದು.

ಇದುವರೆಗೂ ಸವಿನೆನಪು ಹಳೆಯ ಕನ್ನಡ ಚಿತ್ರಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ ಸರಿಯಾಗಿ 11:35. ನಮ್ಮನೆಯಲ್ಲದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಚಿಂತನ. ASN ಹೆಬ್ಬಾರ್ ಅವರಿಂದ ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಬಾನುಲಿ ಸರಣಿ, ಪ್ರಸ್ತುತಿ ಪ್ರೊಫೆಸರ್ OL ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಬೆಂಗಳೂರು. ಸೇವಾ ವಾಹಿನಿ ಕೇಳುವಿರಿ 7:30. 7:45, 8:45, 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳು. 8:30 ನಾಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ SS. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕಿಶೋರಿ ಅಮೋನ್ಕರ್ ಅವರ ಗಾಯನ ಹಾಗೂ ಪಂಡಿತ್ ಹರಿಪ್ರಸಾದ್ ಚೌರಾಸಿಯ ಅವರ ಬಾನ್ಸುರಿ ವಾದನದ ಜುಗಲ್ಬಂದಿಯನ್ನು ಕೇಳುವಿರಿ. ಬೆಳಿಗ್ಗೆ 10:30, ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. 12:05 ವನಿತಾ ವಿಹಾರ, ಅನಿತಾ ಶೆಟ್ಟಿ ಮೂಡುಬಿದಿರೆ ಅವರಿಂದ ಕಥೆ ಅವಳ ಹೆಜ್ಜೆ, ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಭಕ್ತಿಗೀತೆಗಳು 12:35. 12:45 ಜನಪದ ಸಂಗೀತ, ತಲಕಾಡಿನ ಬಟ್ಟಮ್ಮ ಮತ್ತು ಸಂಗಡಿಗರಿಂದ ಬಂಡರಸಮ್ಮನ ಹಾಡು. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ, ಪ್ರಧಾನಮಂತ್ರಿ ಉಮಂಗ್ ಯೋಜನೆ ಕುರಿತು ಮಾಹಿತಿ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 11:20 ವಾಸವಿ GS ಅವರು ಹಾಡಿರುವ ಕೆಲವು ಭಾವಗೀತೆಗಳು. 1:30 ಹಾಗೂ ಸಂಜೆ 5:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ನಿಲಯದ ಕಲಾವಿದರಿಂದ ಆದಿತಾಳದಲ್ಲಿ ಲಯವಿನ್ಯಾಸ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು CIET ಹಾಗೂ NCERT ನವದೆಹಲಿ. ಸಂಜೆ 4:00 ಮಹಿಳಾ ರಂಗದಲ್ಲಿ ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಹಿಂದಿ ಪಾಠ 4:45, ಪ್ರಸ್ತುತಿ ಸಂಧ್ಯಾ ಜವರಿ. 5:00 ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಯುವಕರಲ್ಲಿ ಹೃದಯಾಘಾತ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಚಿಕಿತ್ಸೆ. ಭಾಗವಹಿಸುತ್ತಾರೆ ಮಕ್ಕಳ ಹಾಗೂ ಹಿರಿಯ ಹೃದಯರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್, ಪ್ರಾಯೋಜಕರು ನಾರಾಯಣ ಹೃದಯಾಲಯ ಸರ್ಜಿಕಲ್ ಹಾಸ್ಪಿಟಲ್ ಲಿಮಿಟೆಡ್ ಮೈಸೂರು, ಪ್ರಸ್ತುತಿ ಚಿನ್ಮಯ್ KS. 6:50 ಕೃಷಿ ರಂಗ, ಹೊಸ ರೇಷ್ಮೆ ಹುಳು ಹೈಬ್ರಿಡ್ ಮತ್ತು ಜನಪ್ರಿಯ ಡಬಲ್ ಹೈಬ್ರಿಡ್ ಗಳ ಪ್ರಯೋಜನಗಳು ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಲ್ಕುಸುಮ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು NK ಶಿವಮೂರ್ತಿ. 8:00 ಶಾಸ್ತ್ರೀಯ ಸಂಗೀತ, ಲಾಲ್ಗುಡಿ ಜಯರಾಮನ್ ಅವರ ವಯೊಲಿನ್ ಹಾಗೂ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಸರೋದ್ ವಾದನದ ಜುಗಲ್ಬಂದಿ ಕೇಳುವಿರಿ. 9:30 ಕ್ರೀಡಾ ಲೋಕ, 10:00 ಹಳ್ಳಿ ಹಾಡು, ಭಾಗವಹಿಸುತ್ತಾರೆ ಬನ್ನೂರು ಯಾಚೇನಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವಾಗಿತ್ತು. ವೇಳೆ 11:05 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ.

ಆಕಾಶವಾಣಿ ಮೈಸೂರು, ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುತ್ತದೆ. ಎಂದಿನಂತೆ ನಾಳೆ ಬೆಳಿಗ್ಗೆ 5:53 FM 100.6 MHz ಕಂಪನಾಂಕಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಪ್ರಾರಂಭವಾಗುತ್ತದೆ. ನಮ್ಮ ಇಂದಿನ ಕಾರ್ಯಕ್ರಮಗಳನ್ನು ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ನಾಳೆ ಬೆಳಿಗ್ಗೆ 5:53. ಶುಭರಾತ್ರಿ.

Hello，स्टूडियो टाइम 5 आवर्स 27 मिनट सेकेंड्स 49 50। माइक नंबर 2। हेलो।